ಅನಂತ ವರಪ್ರದಾತಂ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ಪ್ರಾತಃ ಸ್ಮರಾಮಿ ತವ ಮಂಗಳ ದಿವ್ಯ ರೂಪಂ ಸಂಕಷ್ಟಹಾರಕ ಮಮೋಘ ಸುಖ ಪ್ರದಾತಂ.

ಪ್ರತ್ಯೂಹನಾಶಕಮಗಣ್ಯ ಶುಭಪ್ರದಾತಂ ಕಾಮ್ಯಾರ್ಥದಂ ಸಕಲ ಸಿದ್ಧಿಕರಂ ಮಹೇಶಂ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ದುರ್ವಾರ ದುಃಖ ಶಮನಾಜಯ

ಸದಾ ಸದಾತ್ಮಿಕ ಸೃಷ್ಟಿ ಭೇದಂ ಸತ್ವಾನುಗಮ್ಯ ಮಣುರೂಪಮನಂತ ಶಕ್ತಿಂ ಸಂಧಾಯಕಂ ಗುಣಗಣಸ್ಯ ಸದಾರಮಂತಂ ಗೌರೀಶ ದಿವ್ಯ ಚರಣಂ ಶರಣಂ ಪ್ರಪದ್ಯೆ ಸಚ್ಚಿತ್ ಪರಂ ಸದಾ ಸದಾತ್ಮಕ ಸೃಷ್ಟಿ ಭೇದಂ ಸತ್ವಾನುಗಮ್ಯ ಮಣುರೂಪ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು ಹಾಗೂ ಮುಂಜಾನೆಯ ನಮಸ್ಕಾರಗಳು. ಪ್ರಿಯ ಕೇಳುಗರಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರಿಂದು 2026 ಇಸ್ವಿ ಮೇ ತಿಂಗಳ 18 ತಾರೀಕು. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿಯೋಣ. ಬೆಳಗ್ಗೆ 6:54 ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ ಕಾರ್ಯಕ್ರಮ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾಸುನಾದ ಕಾರ್ಯಕ್ರಮ, 8:45 ರೈತ ಧ್ವನಿ ಕಾರ್ಯಕ್ರಮ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ ಕಾರ್ಯಕ್ರಮ, 10:20 ಗಾನ ಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ ಕಾರ್ಯಕ್ರಮ ಹಾಗೂ 11:40 ಈ ದಿನದ ವಿಶೇಷ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೆಳಗರೆ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದು ಸಲ ಗಾಂಧಿ ಊರಿಂದ ಊರಿಗೆ ಹೋಗ್ತಾ ಇದ್ದ, ಯಾವಾಗಲೂ ಹಾಗೆ ಕೆಲಸ ಅವ್ರದ್ದು, ನಡ್ಕೊಂಡೇ ಹೋಗ್ಬೇಕು. ಹತ್ತು ಮೈಲಿ, 15 ಮೈಲಿ, ವೇಷಭೂಷಣ ನಿಮ್ಗೆ ಗೊತ್ತು, ತುಂಡು ಪಂಚೆ, ಮೇಲೆ ಹೆಗಲ ಮೇಲೆ ಒಂದು ಖಾದಿ ಶಾಲು, ಕೈಯಲ್ಲೊಂದು ಕೋಲು, ಕಾಲಲ್ಲಿ ಚಪ್ಪಲಿ, ನಡ್ಕೊಂಡು ಹೋಗ್ತಾ ಇರೋದು. ಹಾಗೇನೆ ಅವ್ರ ಜೊತೆಗೆ ಒಂದಿಷ್ಟು ಜನ ಅನುಯಾಯಿಗಳು ಹೋಗ್ತಾ ಇರಬೇಕು, ಊರಿಂದ ಊರಿಗೆ, ಊರಿಂದ ಊರಿಗೆ, ಊರಿಂದ ಊರಿಗೆ ಹೋಗ್ತಾ ಇದ್ರು. ಆಗ ಆದಂತ ಒಂದು ಘಟನೆ ಬಹಳ ಚೆನ್ನಾಗಿರೋ ಘಟನೆ ಇದು. ಒಂದು ಊರಿಗೆ ಹೋಗಿದ್ದಾರೆ ಬಾಪು, ಇಡೀ ದಿವಸ ನಡೆದಿರೋದ್ರಿಂದ ಕೈ ಮೇಲೆ ಮೈ ಮೇಲೆ ತುಂಬ ಧೂಳಿದೆ. ಧೂಳಿನ ನೆಲ, ಕಾಂಕ್ರೀಟ್ ನೆಲ ಕೂಡ ಅಲ್ಲ, ಅದರಿಂದ ಕಾಲಿಗೆಲ್ಲ ಧೂಳು ಮೆತ್ಕೊಂಡ್ಬಿಟ್ಟಿದೆ. ಅವ್ರದೊಂದು ಪರಿಪಾಠ ಏನಿತ್ತು ಅಂದರೆ, ಯಾವ ಜಾಗದಲ್ಲಿ ಇರ್ತಾರೋ ಹೋದ್ಮೇಲೆ ಸಾಯಂಕಾಲ ಸ್ನಾನ ಮಾಡಬೇಕು, ಆಮೇಲೆ ಪ್ರಾರ್ಥನೆ ಮಾಡಬೇಕು. ಆ ಸ್ನಾನಕ್ಕೆ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಅವ್ರ ಜೊತೆಗೆ ಮನು ಇದ್ಲು, ಮನು ಅಭ, ಇಬ್ಬರು ಅವರ ಸೋದರ ಸೊಸೆಯಂದ್ರ ಇದ್ದ ಹಾಗೆ ಅವ್ರು ನೋಡ್ಕೊಳ್ಳೋರು. ಮನು ಆಕೆ ಕೆಲಸ, ಇವ್ರು ಸ್ನಾನಕ್ಕೆ ಬೇಕೋ ಒಂದು ಚೀಲ ಇರ್ತಿತ್ತು, ಆ ಚೀಲದಲ್ಲಿ ಅವ್ರ ಸಾಮಗ್ರಿ ಇಡಬೇಕು, ಎಲ್ಲ ಇಟ್ಟು ನೀರಿಟ್ಟು ಸ್ನಾನ ಮಾಡ್ತಿದ್ರು ಗಾಂಧಿ. ಗಾಂಧೀಜಿಯವ್ರ ಚೀಲದಲ್ಲಿ ಒಂದು ಕಲ್ಲಿತ್ತು, ಒಂದು ನುಣುಪಾದ ಗುಂಡು ಕಲ್ಲಿತ್ತು. ಅದು ಸುಮಾರು 20 ವರ್ಷದಿಂದ ಇರಬೇಕು ಅವ್ರ ಚೀಲದಲ್ಲಿ ಕಲ್ಲು. ಎದಕ್ಕೆ? ತಿರುಗಾಡ್ ಬಂದಿದ್ದಾರಲ್ಲ, ಧೂಳಾಗಿರುತ್ತಲ್ಲ ಕಾಲೆಲ್ಲ, ಉಜ್ಜಿಕೊಳ್ಳೋದಕ್ಕೆ ಆ ಕಲ್ಲಿಂದ ಉಜ್ಜಿಕೊಳ್ಳೋರು ಕಾಲು. ಅದೊಂಥರ ಸೋಪ್ ಇದ್ದಂಗೆ ಉಜ್ಜಿಕೊಂಡು ಉಜ್ಜಿಕೊಂಡು ಉಜ್ಜಿಕೊಂಡು ಮೈ ಮೇಲೆ ಧೂಳೆಲ್ಲ ಕಿತ್ಕೋಬೇಕು. ಆ ಕಲ್ಲು ಇರಬೇಕಾಗಿತ್ತು. ಮನು ನೋಡ್ತಾಳೆ ಆ ಕಲ್ಲಿಲ್ಲ, ಅಯ್ಯೋ ಕಲ್ಲು ಮರ್ತುಬಿಟ್ಟೆ, ಎಲ್ಲಿ ಹೋಗಿರ್ಬೇಕು? ಹಿಂದಿನ ದಿವಸ ಯಾವುದೋ ಹಳ್ಳಿಲಿದ್ವಲ್ಲ, ನೇಕಾರ ಮನೆಯಲ್ಲಿದ್ವಿ, ಬಹುಶಃ ಕಲ್ಲು ಅಲ್ಲೇ ಬಿಟ್ಟಿರಬೇಕು. ಹೇಳೋದು ಹೇಗೆ ಗಾಂಧೀಜಿಗೆ? ಬಹಳ ಪರ್ಟಿಕ್ಯುಲರ್, ಅವ್ರು ಹಿಂಗೆ ಇರಬೇಕು ಅಂತ. ಈಕೆ ಹೋಗಿ ಹೇಳಿದಂತೆ, ಬಾಪು ಆ ಕಲ್ಲು ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿ ಹೋಯ್ತದು ಅಂತ ಕೇಳಿದ್ರಂತೆ ಇವರು. ಬಹುಶಃ ನೇಕಾರ ಮನೆಯಲ್ಲಿ ಬಿಟ್ಟು ಬಂದಿರಬೇಕು, ಒಂದು ಬೇರೆ ಕಲ್ಲು ಇಟ್ಟಿದ್ದೀನಿ ಕಾಲು ಉಜ್ಕೊಳ್ಳೋದಕ್ಕೆ. ಆಯ್ತು ಆಯ್ತು ಅಂದರು. ಸ್ನಾನ ಮಾಡಿದರು. ಪ್ರಾರ್ಥನೆ ಆದಮೇಲೆ ಆಕೆನ ಕರೆದ್ರು, ಮನುನ ಒಂದು ಕೆಲಸ ಮಾಡಿ, ಮನು ಬೆಳಗ್ಗೆ 4 ಗಂಟೆಗೆದ್ದು ನೀನು ವಾಪಸ್ ಆ ಊರಿಗೆ ಹೋಗು, 15 ಕಿಲೋಮೀಟರ್ ದೂರ ಊರಿಗೆ ಹೋಗು, ಆ ನೇಕಾರ ಮನೆಯಲ್ಲಿ ಕಲ್ಲು ಇರುತ್ತದೆ, ಅದನ್ನು ತೊಗೊಂಡು ಬಾ, ನನಗೆ ಬೇಕದು ಒಂದು. ಆಕೆ ಇದು ಕಲ್ಲು ಯಾಕೆ ಬೇಕು, ಬೇಕಾದಷ್ಟು ಕಲ್ಲು ಇದಾವಲ್ಲ ಕೊಡ್ತೀನಿ ಎಂದು. ನೀನು ಉದ್ದಟತನದ ಮಾತಾಡಬೇಡ, ನೀನು ಸೀದಾ ಬೆಳಗ್ಗೆ 4 ಗಂಟೆಗೆದ್ದು ಹೋಗ್ತೀಯ, ಅವ್ರ ಮನೆಗೆ ಹೋಗಿ ಕಲ್ಲು ಹುಡ್ಕೊಂಡು ಬರ್ತೀಯ, ಕಲ್ಲು ಹುಡ್ಕೊಂಡೇ ಬರ್ಬೇಕು ನೀನು ಅಂದರು. ಆಕೆ ಗಾಬರಿ, ಪಾಪ ಸಣ್ಣ ಹುಡುಗಿ, ಕೇಳ್ದಂತೆ ನನ್ನ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಲಾ ಅಂತ. ಬೇಡ ಬೇಡ, ತಪ್ಪು ಮಾಡಿದ್ ನೀನಲ್ವಾ, ಅವ್ರಿಗೆ ಯಾಕೆ ಶಿಕ್ಷೆ? ನೀನೊಬ್ಬಳೇ ಹೋಗ್ಬೇಕು, ಏನಾಗಲ್ಲ, ನಿನ್ನ ಜವಾಬ್ದಾರಿ ಏನೂ ಇಲ್ಲ, ಹೋಗ್ಬಾ ನೀನು. ಬೆಳಗ್ಗೆ ಹೋದ್ಲು, 4 ಗಂಟೆಗೆ ನಡ್ಕೊಂಡು ಹೋಗಿ ಆ ನೇಕಾರ ಮನೆ ಹುಟ್ಟೋತ್ತಿಗೆ ಆಕೆ ನೇಕಾರ ಹೆಂಡತಿ ಭಾಳ ಖುಷಿ ಆಯ್ತು, ಮತ್ತೆ ಬಂದ್ರು ಇವರು ಅಂತ. ಬನ್ನಿ ಬನ್ನಿ. ಇಲ್ಲಮ್ಮ ನಿಮ್ಮ ಮನೆಗೆ ಇರೋಕೆ ಬಂದಿಲ್ಲ ನಾನು, ಒಂದು ಕಲ್ಲಿತ್ತು ಬಾಪೂಜಿ ಕಾಲು ಉಜ್ಜಿಕೊಳ್ಳೋದು, ಗುಂಡಸು ನಯವಾದಂಥ ಕಲ್ಲಿತ್ತು, ಅದೆಲ್ಲಿದೆ ಅಂತ. ನಾನು ನೋಡಲಿಲ್ಲ ಅಂದಕ್ಕೆ, ಮನೆಯೆಲ್ಲ ಹುಡುಕಿದ್ರು ಎಲ್ಲೂ ಸಿಗಲಿಲ್ಲ. ಆಕೆ ಅಂದು, ಅಯ್ಯೋ ನಮ್ಮ ಮನೆಯ ಹುಡುಗರೆಲ್ಲ ಸೇರಿ ಇವರೆಲ್ಲ ಹೋದ್ಮೇಲೆ ಸ್ವಚ್ಛ ಮಾಡಿ ಕಸದ ಗುಂಡಿಗೆ ಹಾಕಿರ್ತಾರೆ, ಅಲ್ಲೇನೋ ಬಿದ್ದಿದೆ ನೋಡೋಣ ಬಾ ಅಂದರು. ಮನು ಪಾಪ ಮನಸ್ಸಿಲ್ದೇನೆ ಹೋಗಿ ಆ ಕಸದ ಗುಂಡಿಯಲ್ಲಿ ಇಳಿದು ಕಸ ಎಲ್ಲ ಶೋಧಿಸಿ ಹೊಡೆದಾಗ ಇತ್ತಪ್ಪ ಕಲ್ಲಲ್ಲಿ ಕಲ್ಲಿತ್ತ. ಆಕೆಗೆ ಏನೋ ಒಂದು ಕೊಹಿನೂರು ವಜ್ರ ಸಿಕ್ಕಂಗಾಗಿರ್ಬೇಕು. ತಂದ ನೆಲೆ ನೀರಲ್ಲಿ ತೊಳ್ಕೊಂಡು ಸಿಟ್ಟು ಬಂದಿತ್ತಲ್ಲ, ಉಪವಾಸ ಬೇರೆ ಇದ್ದಾಳೆ, 15 ಮೈಲು ವಾಪಸ್ ಬರಬೇಕಲ್ಲ, ಮತ್ತೆ 15 ಮೈಲು ನಡ್ಕೊಂಡ್ಬಂದು 15 ಮೈಲು ನಡ್ಕೊಂಡ್ಬಂದು. ಸಣ್ಣ ಹುಡುಗಿ ಹಸುವಾಗಿದೆ, ಕಂಗಾಲಾಗಿದ್ದಾಳೆ, ಮೇಲೆ ಸಿಟ್ಟು ಬೇರೆ, ಒಂದು ಕಲ್ಲಿಗೋಸ್ಕರ ಓಡಾಡಿಸ್ಬಿಟ್ರಲ್ಲ ನನ್ನ ಬಾಪು ಇವರು ಅಂತೇಳಿ ಬಂದು ಆ ಸಿಟ್ಟಿನಲ್ಲಿ ಕಲ್ಲು ತಂದು ಅವ್ರ ಮುಂದೆ ಕುಕ್ಕುತ್ತಾಳೆ, ಕುಕ್ಕಿ ತೊಗೊಳ್ಳಿ ನಿಮ್ಮ ಕಲ್ಲು ಅಂತ. ಆಗ ಬಾಪು ಆಕೆನ ಕೈ ಹಿಡಿದು ಪಕ್ಕದಲ್ಲಿ ಕೂಡ್ಸ್ಕೊಂಡು ಹೇಳ್ತಾರೆ, ಮನು ನನ್ನ ಮೇಲೆ ಕೋಪ ಬಂದಿದೆಯಲ್ಲ, ನಿನಗೆ ಗೊತ್ತು ನನ್ನ ಕೋಪ ಬಂದಿದೆ ಅಂತ. ಯಾಕೆ ಇದನ್ನು ಮಾಡಿಸಿದೆ ಗೊತ್ತಾ? ಇದು ಸಣ್ಣ ಕಲ್ಲು ಅಲ್ಲಮ್ಮ, ಇದು ಮೀರಾ ಬೆಹನ್, ಬೇರೆ ದೇಶದ ಮಣ್ಮಗಳು ನನ್ನ ಶಿಷ್ಯಳಾಗಿದ್ದಂಥವಳು, ನನ್ನ ಕಾಲು ಉಜ್ಜಬೇಕು ಅಂತ ಹೇಳಿ ಒಂದು ಕಲ್ಲು ಆರಿಸಿ 15 ದಿವಸ ಬೇರೆ ಕಲ್ಲಿಗೆ ಉಜ್ಜಿ ಉಜ್ಜಿ ಉಜ್ಜಿ ನಯವಾಗಿ ಮಾಡಿಕೊಟ್ಟಿದ್ದಾಳೆ ಆಕೆ. ಇದು ನನ್ನ ಕಲ್ಲಲ್ಲ, ಆಕೆ ಪ್ರೀತಿಯ ಸಂಕೇತ. ಅದು ಯಾರಾದರೂ ಪ್ರೀತಿಯಿಂದ ಕೊಟ್ಟದ್ದನ್ನು ಹಾಗೆ ಬಿಸಾಕ್ಬಾರ್ದಮ್ಮ ಅದನ್ನು, ಅದಕ್ಕೆ ನನ್ನ ಕಲ್ಲು ಮುಖ್ಯ. ಇದು ಕಲ್ಲು ಮುಖ್ಯ ಅಲ್ಲ, ಕಲ್ಲು ಲಕ್ಷ ಇದ್ದಾವೆ, ಆದರೆ ಆ ಹಿಂದೆ ಪ್ರೀತಿ ಇದೆಯಲ್ಲ, ಮೀರಾ ಬೆಹನ್ ಮಾಡಿದ್ದು, ಆಕೆ ಪರಿಶ್ರಮ ಇದೆ, ಅದಕ್ಕೆ ಅದು ಬೇಕಾಗಿದ್ದು ಅಂತ. ಆಗ ಮನು ಗೊತ್ತಾಯ್ತಂತೆ, ಇದು ಗಾಂಧೀಜಿ ಪ್ರೇಮಕ್ಕೆ ತೋರಿಸ್ತಿರುವಂಥ ಪ್ರತಿಯಾದ ಪ್ರೇಮ. ಮೀರಾ ಬೆಹನ್ ಕಲ್ಲನ್ನು ನಾಡಿಕೊಟ್ಟು ಉಜ್ಜಿ ಕೊಟ್ಟಲು ಆಕೆ ಪರಿಶ್ರಮ ನನಗೆ ಒಳ್ಳೇದಾಗಲಿ ಅಂತ ಮಾಡಿಕೊಟ್ಟಿದ್ದಾಳೆ. ಅದು ಕಲ್ಲಲ್ಲ, ಅದು ಒಬ್ಬ ಅತ್ಯಂತ ಪ್ರೀತಿ ಪಾತ್ರರಾದಂಥ ಜನರ ಪ್ರೀತಿಯ ಸಂಕೇತ, ಆದ್ದರಿಂದ ಅದನ್ನ ಯಾವುದು ಉಡಾಫೆ ಮಾಡೋ ಹಾಗಿಲ್ಲ. ಗಾಂಧೀಜಿ ಕೊನೆವರೆಗೂ ಸಣ್ಣ ಸಣ್ಣ ವಸ್ತುಗಳು ಯಾರು ಕೊಟ್ಟದ್ದೋ ಅದು ನೆನಪಿಟ್ಟುಕೊಂಡು ಪ್ರೀತಿಯಿಂದ ಕಾಪಾಡಿಕೊಂಡ್ರು. ಹೀಗಾಗಿ ತಾವೇ ಒಂದು ಪ್ರೀತಿಯ ಸಮುದ್ರ ಆಗಿ ಹೋದರು. ಇದು ನೆನೆಸ್ಬೇಕು ಸ್ವಾಮಿ, ಒಂದು ಸಣ್ಣ ಕಲ್ಲು ಮತ್ತೊಬ್ಬರ ಪ್ರೀತಿಯ ದ್ಯೋತಕ್ಕಾಗಿ ಮಹಾತ್ಮರನ್ನು ಕಾಡಿತ್ತು, ಅವರನ್ನು ಬೇಡಿತ್ತು, ಅವರಿಂದ ಈ ಪ್ರತಿಫಲವನ್ನು

ಶಿಕ್ಷಿಸಿತ್ತು, ಮನುವಿನಿಂದ ಕೆಲಸ ಮಾಡಿಸಿತ್ತು ಅಂದಾಗ ನಾವು ಕೂಡ ನಮ್ಮ ಪ್ರೀತಿ ಪಾತ್ರರು ಏನಾದರೂ ಮಾಡಿದಾಗ ಅದನ್ನು ಎಷ್ಟು ಗೌರವದಿಂದ ಕಾಣಬೇಕು ಅನ್ನುವಂಥ ಪಾಠ ನಮಗೆ ದೊರೆತಿತ್ತು ಇದರಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ May 18 ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978 ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ May 18 ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ

0: ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
4: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನ ಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನ ಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನ ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
0: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ, ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆ ಇದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ, ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ

0: ಕಾರ್ಯಕ್ರಮಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೆ ಇರುವ ಸಾಧ್ಯತೆ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಸಮಯ 7:15.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಜೆಗೆ 18:00 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ನಮಗೆ ಕಣ್ಣಿಗೆ ಕಂಡದ್ದನ್ನೆಲ್ಲ ನಾವು ಎಷ್ಟೋ ಸರ್ತಿ ನಂಬ್ಕೊಂಬಿಡ್ತೀವಿ. ನಂಬ್ಕೊಂಬಿಟ್ಟು ಅದರ ಆಧಾರದ ಮೇಲೆ ನಮ್ಮ ತೋರಿಕೆಯ ಜೀವನವನ್ನು ನಾವು ನಡೆಸೋಕ್ಕೂ ಶುರು ಮಾಡಿಬಿಡ್ತೀವಿ. ಹೊರಗಿನವ್ರು ಹೇಗೆ ತೋರಿಕೆಯ ಜೀವನ ಅಂತ ನಡೆಸ್ತಾರೋ ಹಾಗೆ ನಮ್ಮಲ್ಲೂ ಕೂಡ ಎಷ್ಟೋ ಸರ್ತಿ ಆ ಕಪಟತೆಗಳು ತುಂಬಿಕೊಂಡ್ಬಿಡ್ತವೆ. ಹೀಗೆ ಬಹಳ ಸುಲಭವಾಗಿ ಸಿಂಪಲ್ಲಾಗಿ ಜೀವನ ನಡೆಸಬಹುದಾಗಿದ್ದರೂ ಕೂಡ ಅನೇಕ ಸಂಕೀರ್ಣತೆಗಳನ್ನು, ಕಾಂಪ್ಲೆಕ್ಸಸ್ನ ನಾವು ಇದರಲ್ಲಿ ತರಿಸೋದಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ಈ ಕೃತ್ರಿಮವನ್ನು ನಾವು ತುಂಬಿಕೊಳ್ತಾ ಜೀವನವನ್ನು ನಡೆಸೋದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಮುಂದಿನ ಮುಕ್ತಕದಲ್ಲಿ ಡಿ ವಿ ಜಿ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ. ಅದನ್ನು ನೋಡೋಣ, ನಮ್ಮ ಜೀವನ ಹೇಗಿರುತ್ತೆ ಈಗಿನ ದಿನಗಳಲ್ಲಿ ಅಂತ. ತಿರು ತಿರುಗಿ ತೊಳಲುವುದು,
6: ತಿರು ತಿರುಗಿ ತೊಳಲುವುದು,
5: ತಿರಿದ ಅನ್ನ ಉಣ್ಣುವುದು,
6: ತಿರಿದ ಅನ್ನ ಉಣ್ಣುವುದು,
5: ಮೆರೆದು ಮೈ ಮರೆಯುವುದು,
6: ಮೆರೆದು ಮೈ ಮರೆಯುವುದು,
5: ಹಲ್ಲ ಕಿರಿಯುವುದು,
6: ಹಲ್ಲ ಕಿರಿಯುವುದು,
5: ಮರಳಿ ಕೊರಗಾಡುವುದು,
6: ಮರಳಿ ಕೊರಗಾಡುವುದು,
5: ಕೆರಳುವುದು ನರಳುವುದು,
6: ಕೆರಳುವುದು ನರಳುವುದು,
5: ಇರವಿದೇನ್ ಒಣರಗಳೆ,
6: ಇರವಿದೇನ್ ಒಣರಗಳೆ,
5: ಮಂಕುತಿಮ್ಮ
6: ಮಂಕುತಿಮ್ಮ.
5: ಸೊ ಈಗ ನಮ್ಮ ಜೀವನ ಹೇಗಾಗುತ್ತೆ, ಹೇಗಾಗಿದೆ ಅನ್ನೋದಕ್ಕೆ ಒಂದು ರೀತಿಯ ಚಿತ್ರಣವನ್ನು ಹೇಳ್ಕೊಡ್ತಾರೆ. ನಮ್ಮ ಜೀವನಗಳನ್ನು ನಾವು ನೋಡ್ಕೊಂಡಾಗಲೂ ಇದೆಷ್ಟೋ ಸತಿ ಹೌದೇನೋ ಅಂತ ನಮಗೂ ಕೂಡ ಪ್ರತಿಫಲನವಾಗುವಂಥದ್ದೇ ಇದು. ಹೇಳ್ತಾರೆ ತಿರು ತಿರುಗಿ ತೊಳಲುವುದು, ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇದು ಮಾಡಿಕೊಂಡು ಅವ್ರ ಹತ್ರ ಹೋಗು ಇವ್ರ ಹತ್ರ ಹೋಗು ಅಂತ ಸುಮ್ಮನೆ ಸುತ್ತಾಡ್ತಾ ಇರೋದು. ತಿರಿದು ಅನ್ನ ಉಣ್ಣುವುದು, ತಿರಿದು ಅಂದರೆ ಅವರಿವರನ್ನ ಕೇಳಿ ಭಿಕ್ಷೆ ಬೇಡಿ ಅಂಥೇಳಿ, ನಮ್ಮ ಅನ್ನಕ್ಕೋಸ್ಕರ ನಾವು ಅವರಿವ್ರನ್ನ ಕೇಳಿ ಭಿಕ್ಷೆ ಬೇಡ ಆಹಾರ ತಗೊಳ್ತೀವಿ ಅಂತ. ಬೇಸಿಕಲಿ ನಮಗೆ ಅವರಿವ್ರ ಜೊತೆಗಿನ ಒಂದು ಸಂಪರ್ಕ, ಅವರಿವ್ರ ಜೊತೆಗಿನ ಒಂದು ಒಡನಾಟ, ಅದಕ್ಕೋಸ್ಕರ ನಾವು ಹಾತೊರಿತಾ ಇರ್ತೀವಿ, ಅಲ್ಲೆಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ. ನಮ್ಮ ಹತ್ರ ಯಾವುದು ಇದೆಯೋ ಅದಕ್ಕೆ ತೃಪ್ತಿ ಪಟ್ಕೊಳ್ಳದೆ ಇನ್ನಷ್ಟು ಬೇಕು ಅನ್ನೋ ರೀತಿಯಲ್ಲಿ ಅವರಿವ್ರನ್ನ ನಾವು ಕೇಳಿ

ಯಾರಾದರೂ ಸರಿ ನನಗೆ ದೊಡ್ಡ ಮನೆ ಬೇಕು ಅಂತಲೋ, ನನಗೆ ದೊಡ್ಡ ಕಾರ್ ಬೇಕು ಅಂತಲೋ, ಅಥವಾ ಇನ್ನೇನಿಲ್ಲ, ನನ್ನ ಮೂಲಭೂತವಾಗಿ ನನಗೆ ಅನ್ನ ಇದ್ದರೆ ಪಾಯಸ ಬೇಕು ಅನಿಸ್ಬೋದು, ಸೊ ಹೀಗೆ ಒಂದು ಸ್ವಲ್ಪ ಹೆಚ್ಚಿಂದ ಬೇಕು, ಅದು ಬೇಕು ಇದು ಬೇಕು ಅಂತ ಅನ್ನಿಸ್ತಾ ಅನ್ನಿಸ್ತಾ ನನ್ನ ಹತ್ರ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ಬೇರೆಯವರನ್ನ ಕೇಳಕ್ಕೆ ಶುರು ಮಾಡ್ತೀನಿ. ತೀರಿ ಇದು ಅನ್ನ ಉಣ್ಣುವುದು, ಅದು ನನಗೆ ಸಿಕ್ಬಿಡ್ತು ಅಂದಾಗ ನನಗೆ ಭಾಳ ಹೆಮ್ಮೆ, ನನಗೆ ಗರ್ವ ಬಂದ್ಬಿಡುತ್ತೆ, ಓ ನನ್ನ ಹತ್ರ ಅದಿದೆ ಅಂತ. ಸೊ ಆ ಮೆರೆಯುವಿಕೆಯಲ್ಲಿ ನನ್ನ ಮೈ ಮರೆತು ಬಿಡ್ತೀನಿ, ಅದು ಆ್ಯಕ್ಚುಲಿ ನನ್ನದಲ್ಲ, ನಾನು ಇನ್ನೊಬ್ಬರ ಹತ್ರ ಇನ್ನೊಬ್ಬರ ಆಸ್ತಿಯನ್ನು ನಾನು ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಮರೆತು ಬಿಡ್ತೀನಿ, ಮೆರೆಯೋಕ್ಕೆ ಶುರು ಮಾಡ್ತೀನಿ. ಅದು ಅಕಸ್ಮಾತ್ ನನ್ನ ಹತ್ರ ಹೊರಟೋಯ್ತು ಅಂತಂದರೆ, ನನ್ನಿಂದ ಹೊರಟೋಯ್ತು, ಅಥವಾ ನನ್ನ ಹತ್ರ ಇಲ್ಲ ಅಂತ ಇನ್ನೊಬ್ಬರು ಗೊತ್ತಾಗೋಯ್ತು ಅಂದಾಗ ನನ್ನನ್ನು ಅವರು ಅವಹೇಳನ ಮಾಡ್ತಾರೆ. ಸೊ ಆವಾಗ ನಾನೇನಾದರೂ ಒಂದು ಸಮಜಾಯಿಷಿ ಕೊಡಬೇಕಲ್ಲ, ಆಗ ಅವ್ರ ಜೊತೆ ಹಲ್ಗಿಂಜ್ಕೊಂಡು ಏನಿಲ್ಲ ಏನಿಲ್ಲ ಅಂತ ಸುಮ್ಮನೆ ಇರುವಂಥದ್ದು. ಸೊ ಅಕಸ್ಮಾತ್ ನನ್ನ ಹತ್ರ ಇದ್ದಿದ್ದು ನನಗೆ ಕಳೆದೋಯ್ತು ಅಂತಂದರೆ ತಿರುಗಾ ಅದಕ್ಕೆ ಬೇಕು ನನಗೆ ಅನ್ನುವಂಥ ಒಂದು ಹಂಬಲ ಮತ್ತೆ ಶುರುವಾಗುತ್ತೆ, ಕ್ರೇವಿಂಗ್, ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ. ಸಿಕ್ಕದೇ ಇದ್ದಾಗ ಕೆರಳ್ತೀವಿ, ನರಳ್ತೀವಿ. ಸೊ ಹಾಗೆ ನಮ್ಮ ಇಡೀ ಜೀವನವೇ ಈ ಥರದ ಒಂದು ತಾಪತ್ರಯವಾಗಿ ಹೋಯ್ತಾ, ಈ ಥರದ ಒಂದು ಗೋಳಾಟ ಆಗೋಯ್ತಾ ಅಂತ. ನಾವು ಯಾವ ಕೆಲಸವನ್ನು ಮಾಡಬೇಕಾದರೂ ಕೂಡ ಅದರಲ್ಲಿ ರಸ ಇರಬೇಕು, ಅದರಲ್ಲಿ ಒಂದು ರೀತಿಯ ಉತ್ಸಾಹ ಇರಬೇಕು. ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಂಡು, ಅದು ಚಿಕ್ಕ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ, ಅದರಿಂದ ನಮ್ಮಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ ನಮಗೆ ಸಿಕ್ಕೋ ಹಂಗೆ ಆಗಬೇಕು. ಆದರೆ ಇವತ್ತಿನ ದಿನದಲ್ಲಿ ನಾವು ಆ ರೀತಿಯ ಸುಖ, ಆ ರೀತಿಯ ತೃಪ್ತಿಯನ್ನು ನಮ್ಮ ಕೆಲಸಗಳಲ್ಲಿ ನಾವು ಪಡ್ಕೋತಾ ಇದ್ದೀವ ಅಂತಂದರೆ ಅದು ಪ್ರಶ್ನಾರ್ಹ. ಡಿ ವಿ ಜಿ ಅವರು ಹೇಳ್ತಾರೆ, ಆ ಥರದ ರಸ ಇದ್ದ ಹಾಗಿಲ್ಲ, ಎಲ್ಲ ಒಣಗೋದಂಗಿದೆ ಅಂತ. ಬರೀ ಒಣಗೋಗಿರೋದು ಮಾತ್ರ ಅಲ್ಲ, ಈ ರಗಳೆ, ಅಯ್ಯೋ ನನಗೆ ಯಾಕಪ್ಪ ಈ ರಗಳೆ, ನಾನು ಯಾಕಾದರೂ ಇದನ್ನು ಮಾಡಿಕೊಂಡು ಅನ್ನೋ ರೀತಿಯ ಪದ ಅದು ರಗಳೆ, ಯಾಕೆ ಸುಮ್ಮನೆ ಬೇಕು ಅಂತ. ಸೊ ಹಾಗೆ ಇಡೀ ಜೀವನ, ಇರುವು, ನಮ್ಮ ಅಸ್ತಿತ್ವವೇ ಒಂದು ರಗಳೆ. ಯಾಕಾದರೂ ಬಂದ್ವೋ ಈ ಪ್ರಪಂಚಕ್ಕೆ, ಯಾಕಾದರೂ ಈ ಜೀವ ಬಂತೋ. ಆ ಸೃಷ್ಟಿಕರ್ತ ಕಳೆದ ಸತಿ ಹೇಳಿದ್ನಲ್ಲ, ಕರ್ತೃ ಅನ್ಸ್ಕೊಂಡವನೇ ಅವನು ಇಲ್ವೇ ಇಲ್ಲ, ದೇವರೇ ಕಾಣಿಸಲ್ಲ. ಸೊ ಹಾಗೆ ನನ್ನನ್ನು ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೊಟ್ಟೋದ, ನನ್ನ ತಲೆ ಕಟ್ಬಿಟ್ಟು ದೇವರೇ ಮಾಯ ಆಗ್ಬಿಟ್ನಲ್ಲ, ನನಗೆ ಯಾಕೆ ಈ ರಗಳೆ, ಅದರಲ್ಲಿ ರಸವೇ ಇಲ್ಲ ಅನ್ನೋ ರೀತಿಯ ಹತಾಶೆಯ ನಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಕೆರಳುವಂಥದ್ದು ಸ್ವಾಭಾವಿಕ. ಸೊ ಇದು ನಿತ್ಯದ ಜಂಜಾಟದಲ್ಲಿಯೇ ಬಿದ್ದು ಅದನ್ನು ದಾಟಿ ಏನೋ ಒಂದು ಸಕಾರಾತ್ಮಕವಾಗಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋವರೆಗೂ ನಾವು ಮಾಡೋವಂಥ, ನಾವು ಪಡೋವಂಥ ಒದ್ದಾಟಗಳು. ಸೊ ಇದನ್ನು ನಾವು ಯಾಕೆ ಪದೇ ಪದೇ ಇದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತಂದರೆ, ಡಿ ವಿ ಜಿ ಅವರು ಈ ಪ್ರಶ್ನೆಗಳನ್ನು ಕೇಳೋದರಲ್ಲಿ ಯಾವ ಹಿಂದೇಟು ಹಾಕಿಲ್ಲ, ಯಾವ ಸಂಕೋಚನೂ ಮಾಡಿಕೊಂಡಿಲ್ಲ. ಇದಕ್ಕೂ ಜೀವನದ ಬಗ್ಗೆ, ಭಗವಂತನ ಬಗ್ಗೆ, ಸೃಷ್ಟಿಯ ಬಗ್ಗೆ ಆಳವಾಗಿ ಯೋಚನೆ ಮಾಡಬಲ್ಲಂತಹ ಶಕ್ತಿ ಇರುವ ಒಬ್ಬ ಮೇಧಾವಿ ತನಗೆ ಬಂದಂಥ ಪ್ರಶ್ನೆಗಳನ್ನು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮುಂದಿಡೋವಂಥ ಒಂದು ಉದಾಹರಣೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವ ಮಡಿವಂತಿಕೆಯನ್ನು ಡಿ ವಿ ಜಿ ಅವರು ಮಾಡಿಲ್ಲ. ನಾವು ಈಗಲೇ ನೋಡಿದ್ವಲ್ಲ, ದೇವ್ರನ್ನೇ ಬೈತಾ ಇರೋಂಗಿದೆ, ಏನಪ್ಪ ದೇವ್ರನ್ನೇ ಬೈತಾ ಇದ್ದಾರಲ್ಲ ಅಂತ ಅಂದ್ಕೊಳ್ಬಹುದು, ಜೀವನ ಇಷ್ಟು ಹಾಳಾಗೋಗಿದೆ ಅಂತ ಹೇಳ್ತಿದಾರಲ್ಲ ಅಂತ ಅಂದ್ಕೊಳ್ಬಹುದು. ಸೊ ಇಲ್ಲಿ ಇದು ನಿಜಕ್ಕೂ ಒಂದು ಡೌಟ್ ನಮಗೆ ಬಂದಾಗ ಆ ಡೌಟನ್ನು ಸುಮ್ಮನೆ ತಳ್ಳಹಾಕೋದಲ್ಲ, ಅದನ್ನು ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೊಳ್ಳೋವಂಥದ್ದು. ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಂಡಾಗ ಉತ್ತರ ನಮಗೆ ಸಿಕ್ಕತ್ತೆ. ನಾವು ಮಕ್ಕಳಲ್ಲಿ ಈ ಕ್ಯೂರಿಯಾಸಿಟಿ, ಕುತೂಹಲ ಅನ್ನೋದನ್ನು ನಾವು ಬಹಳ ಒಂದು ದೊಡ್ಡ ಗುಣ ಅಂತ ಹೇಳ್ತೀವಿ ಅಲ್ವಾ. ಮಕ್ಕಳಲ್ಲಿ ಆ ಪ್ರಶ್ನೆ ಕೇಳುವಂಥದ್ದು ಒಂದು ಬಹಳ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಇರುತ್ತೆ. ಇದು ಯಾಕೆ ಹೀಗೆ ಅಂತ, ಯಾವುದೋ ಒಂದು ಎಲೆ, ಎಲೆ ಯಾಕೆ ಹಸಿರು ಅಂತ ಕೇಳ್ತಾರೆ ಅಂದ್ಕೊಳ್ಳೋಣ. ಅದಕ್ಕೇನೋ ಒಂದು ಉತ್ತರ ಮೇಷ್ಟ್ರು ಕೊಟ್ಟರೆ ಆ ಉತ್ತರಕ್ಕೆ ತಿರ್ಗಾ ಅದು ಯಾಕೆ ಹಾಗೆ ಅಂತ ಕೇಳ್ತಾರೆ, ತಿರ್ಗಿ ಅದು ಯಾಕೆ ಹಾಗೆ. ಸೊ ಹೀಗೆ ಆ ಪ್ರಶ್ನೆಗಳನ್ನು ನಾವು ಕೇಳಿದಷ್ಟು ಸ್ಪಷ್ಟತೆ ನಮಗೆ ಮೂಡ್ತಾ ಹೋಗುತ್ತೆ. ದುರದೃಷ್ಟವಶಾತ್ ಚಿಕ್ಕ ವಯಸ್ಸಿಂದ ಮಕ್ಕಳಲ್ಲಿರೋಂಥ ಈ ಕುತೂಹಲವನ್ನು ಅದುಮಿಡೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಏ ಕೇಳಬೇಡ ಸುಮ್ಮನಿರೋ ಅಲ್ವಾ, ಪ್ರಶ್ನೆಗೆ ಏ ಕ್ವೆಶ್ಚನ್ ಕೇಳಂಗಿಲ್ಲ, ಹೇಳಿದಷ್ಟು ಕೇಳ್ಕೋ, ನೋಟ್ಸ್ ಬರ್ಕೋ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆದರೆ ಜೀವನದಲ್ಲೂ ಕೂಡ ಜೀವನದ ಬಗ್ಗೆ ನಮಗೆ ಬಂದಂಥ ಪ್ರಶ್ನೆಗಳನ್ನು ನಾವು ಯಾರನ್ನು

0: ಹೇಳೋದಕ್ಕಾಗೋದೇ ಇಲ್ಲ. ಅಕಸ್ಮಾತ್ ಯಾರನ್ನಾದರೂ ಕೇಳಿದರೆ ನಮ್ಗೆ ಸಿಕ್ಕೋ ಉತ್ತರ ಹೀಗೆ, ಅದು ಹಾಗೆ ರೀ, ಸುಮ್ಮನಿರ್ರಿ, ಅದು ಹಾಗೆ. ಸರ್ಕಾರದ ಬಗ್ಗೆ ನಾವೇನಾದರೂ ಕೇಳಿದ್ರೆ ಏನು ಹೇಳ್ತಾರೆ, ಸರ್ಕಾರ ಹಾಗೆ. ದೇವಸ್ಥಾನದಲ್ಲಿ ಏನೋ ಒಂದು ಕ್ರಮ ನಡೀತಾ ಇದೆ, ಪೂಜೆ ಹೀಗೆ ಯಾಕೆ ಮಾಡಬೇಕು, ಇನ್ನೊಂದು ಥರ ಯಾಕೆ ಮಾಡಬಾರ್ದು ಅಂತ ನಾವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಮ್ಗೆ ಸಿಕ್ಕೋ ಉತ್ತರ ಏನು, ಅದು ಹಾಗೆ ಮೊದಲಿನವ್ರು ಮಾಡ್ಕೊಂಡು ಬಂದಿದ್ದಾರೆ. ನೀನೇನು ಅಧಿಕ ಪ್ರಸಂಗ, ನಿಂದೇನು ಅಧಿಕ ಪ್ರಸಂಗ, ಪ್ರಶ್ನೆ ಕೇಳಬೇಡ, ಸುಮ್ಮನೆ ಮಾಡು. ಸೊ ಹೀಗೆ ಆ ಉತ್ತರಗಳನ್ನು ಹುಡುಕ್ತಾ ಹೋಗುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಎಷ್ಟು ಪ್ರಖರವಾಗಿ ಜಾಗೃತವಾಗುತ್ತೋ ಅಷ್ಟಕ್ಕಷ್ಟು ಪ್ರಖರವಾದಂಥ ಉತ್ತರಗಳು ನಮಗೆ ಸಿಕ್ಕತ್ತೆ. ಅದು ಡಿ ವಿ ಜಿ ಅವರು ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಕೇಳೋದೇ ತಪ್ಪು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಬಿಟ್ರೆ ಉತ್ತರಗಳನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಿಸ್ಸಂಕೋಚವಾಗಿ ನಮ್ಮ ಸಂದೇಹಗಳನ್ನು ಸ್ಪಷ್ಟವಾಗಿ ಮುಂದಿಟ್ಟಾಗ ಬಹುಶಃ ಉತ್ತರಗಳು ನಮಗೆ ಸಿಕ್ಕಬಹುದು ಅಂತ. ಅದಕ್ಕೆ ಇಲ್ಲಿ ನಾವು ಪ್ರಶ್ನೆಗಳ ಒಂದು ಆಳವನ್ನು ನಾವು ನೋಡಿದಾಗ ಎಷ್ಟೋ ಸರ್ತಿ ನಮಗೇನಪ್ಪ ಇಂಥ ಪ್ರಶ್ನೆ ಎಲ್ಲ ಇದೆಯಾ, ಇಷ್ಟು ಸ್ಪಷ್ಟವಾಗಿ ಇಷ್ಟಿದಾಗಿ ಕೇಳಿದಾರಲ್ಲ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಹುದು. ಆ ಅನ್ವೇಷಣೆ ನಮ್ಮೆಲ್ಲರ ಒಂದು ಗುರಿಯಾಗಬೇಕು, ಆವಾಗ ಉತ್ತರವನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 18 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಶ್ಯಾಮ್ ಮಾಣಿಕ್ ಶಾ ಎಂಬ ವಿಷಯದ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ರಮೇಶ್ ರವರು.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಸ್ಯಾಮ್ ಮಾಣಿಕ್ ಶಾ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಸಾವಿರದ 1942 ಎರಡನೇ ಮಹಾಯುದ್ಧದ ಜ್ವಾಲೆ ಇಡೀ ಜಗತ್ತನ್ನು ಆವರಿಸಿತ್ತು. ಬರ್ಮಾದ, ಅಂದರೆ ಈಗಿನ ಮಯನ್ಮಾರ್ ದಟ್ಟ ಕಾಡುಗಳಲ್ಲಿ ಜಪಾನಿ ಸೈನಿಕರ ಅಬ್ಬರ ಜೋರಾಗಿತ್ತು. ಅಲ್ಲಿನ ಸಿಟ್ಟಂಗ್ ಸೇತುವೆಯ ಬಳಿ ನಡೆದ ಆ ಭೀಕರ ಯುದ್ಧ ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಸ್ಮರಣೆಯಾಗಿ ಉಳಿದಿದೆ. ಆ ಯುದ್ಧ ಭೂಮಿಯಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿಯು 4 ಹಾಗೂ 12 ಫ್ರಾಂಟಿಯರ್ ಫೋರ್ಸ್ ರೆಜಿಮೆಂಟ್ನ ಯುವ ಕ್ಯಾಪ್ಟನ್ ಒಬ್ಬರು ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದ್ದರು. ಅವರೇ ಸ್ಯಾಮ್ ಮಾಣಿಕ್ ಶಾ. ಜಪಾನಿ ಪಡೆಗಳು ಮುನ್ನುಗ್ಗುತ್ತಿದ್ದಂತೆ ಸ್ಯಾಮ್ ಅವರ ತುಕಡಿಯ ಮೇಲೆ ಗುಂಡಿನ ಮಳೆ ಸುರಿಯಲಾರಂಭಿಸಿತು. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡ ಸ್ಯಾಮ್ ಮಾಣಿಕ್ ಶಾ ಸೈನಿಕರಲ್ಲಿ ಧೈರ್ಯ ತುಂಬಲು ಸ್ವತಃ ರಣರಂಗದ ಮುಂಚೂಣಿಗೆ ಬಂದರು. ತಮ್ಮ ಸಹೋದ್ಯೋಗಿಗಳು ಸುರಕ್ಷಿತವಾಗಿ ಹಿಂದೆ ಸರಿಯಲು ದಾರಿ ಮಾಡಿಕೊಡುವ ಸಲುವಾಗಿ ಅವರು ಪ್ರತಿ ದಾಳಿಯನ್ನ ನಡೆಸಿದರು. ಆದರೆ ಆ ಭೀಕರ ಹೋರಾಟದ ಮಧ್ಯೆ ಶತ್ರುಗಳ ಮಿಷಿನ್ ಗನ್ನಿಂದ ಸಿಡಿದ ಸರಣಿ ಗುಂಡುಗಳು ನೇರವಾಗಿ ಸ್ಯಾಮ್ ಅವರ ದೇಹವನ್ನು ತೂರಿ ಹೋದವು. 9 ಗುಂಡುಗಳು ಅವರ ಹೊಟ್ಟೆ, ಶ್ವಾಸಕೋಶ ಮತ್ತು ಯಕೃತನ್ನು ಛಿದ್ರಗೊಳಿಸಿದ್ದವು. ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ ಸ್ಯಾಮ್ ಅವರನ್ನು ನೋಡಿ ಜೊತೆಗಿದ್ದವರು ಅವರು ಬದುಕುವುದು ಅಸಾಧ್ಯವೆಂದೇ ಭಾವಿಸಿದ್ದರು.

ಅವರ ಅದಮ್ಯ ಶೌರ್ಯವನ್ನು ಕಣ್ಣಾರ ಕಂಡಿದ್ದ ಕಮಾಂಡಿಂಗ್ ಆಫೀಸರ್ ಮೇಜರ್ ಜನರಲ್ ಡೇವಿಡ್ ಕೋವನ್ ಓಡಿಬಂದು ಶ್ಯಾಮ್ ಅವರ ಸ್ಥಿತಿಯನ್ನು ಕಂಡರು. ಸತ್ತ ನಂತರ ಯಾರಿಗೂ ಮಿಲಿಟರಿ ಕ್ರಾಸ್ ಪದಕ ನೀಡುವುದಿಲ್ಲ ಎಂದು ಭಾವಿಸಿದ ಕೋವನ್ ಅವರು ತಕ್ಷಣ ತಮ್ಮ ಎದೆಯ ಮೇಲಿದ್ದ ಮಿಲಿಟರಿ ಕ್ರಾಸ್ ಪದಕವನ್ನು ತೆಗೆದು ಶ್ಯಾಮ್ ಅವರ ಎದೆಯ ಮೇಲೆ ತೊಡಿಸಿದರು. ಅದು ಒಬ್ಬ ವೀರನಿಗೆ ಯುದ್ಧ ಭೂಮಿಯಲ್ಲಿ ಸಿಕ್ಕ ಅತ್ಯುನ್ನತ ಗೌರವವಾಗಿತ್ತು. ಅರೆ ಪ್ರಜ್ಞ ವ್ಯವಸ್ಥೆಯಲ್ಲಿದ್ದ ಶ್ಯಾಮ್ ಅವರನ್ನು ಹೇಗೋ ಮಾಡಿ ಫೀಲ್ಡ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಅಲ್ಲಿನ ಆಸ್ಟ್ರೇಲಿಯನ್ ಸರ್ಜನ್ ಶ್ಯಾಮ್ ಇವರ ದಾರುಣ ಸ್ಥಿತಿಯನ್ನು ನೋಡಿದಾಗ ಸಾವಿನ ಅಂಚಿನಲ್ಲಿದ್ದರು. ಶ್ಯಾಮ್ ಅವರಲ್ಲಿನ ಆಸೆ ಪ್ರಜ್ಞೆ ಬತ್ತಿರಲಿಲ್ಲ. ಅವರು ನಿಧಾನವಾಗಿ ನನ್ನನ್ನು ಒಂದು ಕತ್ತೆ ಒದೆಯಿತು ಎಂದು ಪಿಸುಗುಟ್ಟಿದ್ದರಂತೆ. ಅಷ್ಟು ನೋವಿನಲ್ಲೂ ತಮಾಷೆ ಮಾಡುತ್ತಿದ್ದ ಆ ಮನುಷ್ಯನು ಬದುಕುವ ಛಲವನ್ನು ಕಂಡ ವೈದ್ಯರು ಆಶ್ಚರ್ಯಚಕಿತರಾದರು. ಯಾವ ಮನುಷ್ಯ ಸಾವು ಹತ್ತಿರವಿದ್ದಾಗಲೂ ಇಷ್ಟು ಧೈರ್ಯದಿಂದ ನಗಬಲ್ಲನೋ ಅವನು ಖಂಡಿತ ಬದುಕುತ್ತಾನೆ ಎಂದು ಹೇಳಿ ಅತ್ಯಂತ ಅಪಾಯಕಾರಿ ಶಸ್ತ್ರಚಿಕಿತ್ಸೆ ನಡೆಸಿ ಶ್ಯಾಮ್ ಅವರನ್ನು ಬದುಕಿಸಿದರು. ಆದರೆ ಈ ಘಟನೆ ಅವರ ವೃತ್ತಿ ಜೀವನದ ಅಂತ್ಯವಾಗಲಿಲ್ಲ. ಬದಲಾಗಿ ಅದೊಂದು ಹೊಸ ಯುಗದ ಆರಂಭವಾಗಿತ್ತು. ಮುಂದೆ ಅವರು ಭಾರತೀಯ ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೇರುತ್ತಾ ಹೋದರು. ಸುಮಾರು 3 ದಶಕಗಳ ನಂತರ 1971 ಇಂಡೋಪಾಕ್ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥರಾಗಿ ಅವರು ತೋರಿದ ಚಾಣಾಕ್ಷತನ ಮತ್ತು ನಾಯಕತ್ವ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿತು. ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾದ ಐತಿಹಾಸಿಕ ಜಯದ ರುವಾರಿ ಶ್ಯಾಮ್ ಮಾಣಿಕ್ ಷಾ ಅವರೇ ಆಗಿದ್ದರು. 1973 ಅವರು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಆಗಿ ಗೌರವಿಸಲ್ಪಟ್ಟರು. ಬರ್ಮಾದ ಕಾಡಿನಲ್ಲಿ ಯಣವಾಗಿ ಬೀಳಬೇಕಿದ್ದ ಒಬ್ಬ ಯುವ ಅಧಿಕಾರಿ ತನ್ನ ಅಪ್ರತಿಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ದಕ್ಷಿಣ ಏಷ್ಯಾದ ಇತಿಹಾಸವನ್ನೇ ಬದಲಿಸಿದರು. ಬದುಕುವ ಛಲ ಮತ್ತು ಪರಿಸ್ಥಿತಿಯನ್ನು ಎದುರಿಸುವ ಸಮಯ ಪ್ರಜ್ಞೆ ಇದ್ದರೆ ಸಾವಿನ ವಸ್ತಿನಿಂದಲೂ ಮರಳಿ ಬಂದು ಬದುಕಲ್ಲಿ ಗೆದ್ದು ತೋರಿಸಬಹುದು. ಇಂತಹ 100 ಉದಾಹರಣೆ ನಮ್ಮ ಸುತ್ತಲೂ ಸಿಗುತ್ತದೆ. ಜೀವನೋತ್ಸಾಹ ನಮ್ಮೊಳಗೆ ಹುಟ್ಟಬೇಕು ಅಷ್ಟೇ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಶ್ಯಾಮ್ ಮಾಣಿಕ್ ಷಾ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಾವನ್ನು ನಗುತ್ತಲೇ ಗೆದ್ದ ಅಪ್ರತಿಮ ವೀರ ಶ್ಯಾಮ್ ಮಾಣಿಕ್ ಶಾ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

ಸಮಯ ಆನಂದಮಯ, ಏಕೆಂದರೆ ನಿಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕಿರಣ್, ನಾಗಮ್ಮ, ಜ್ಯೋತಿ ಬಿ, ಜಯಕ್ಕ, ರವಿ ಹಾಗೂ ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟ್ರೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟ್ರಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ

ಭಾರತ ಹಾಗೂ ನಾರ್ಡಿಕ್ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನಿವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಈ

0: ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165 ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. May 19 ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26 ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ May 10 ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5 ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜಿಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79 ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ

0: ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣ ವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಮನೋಚಿಂತನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ಸ್ನೇಹಿತರೆ, ನಾವು ಕಳೆದ ಹಲವಾರು ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾಕೆಂದ್ರೆ ಮನುಷ್ಯ ಅಂದ್ರೆ ಕೇವಲ ಶರೀರ ಮಾತ್ರ ಅಲ್ಲ, ಅದರೊಳಗೆ ಒಂದು ಚೈತನ್ಯ ಇದೆ. ಆ ಚೈತನ್ಯಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ ಮನಸ್ಸು ಇವುಗಳೆಲ್ಲ ಸೇರಿ ಮನುಷ್ಯನಾಗ್ತಾನೆ. ಆದ್ರೆ ಇವುಗಳಲ್ಲಿ ಏನಾದ್ರೂ ಒಂದು ಏರುಪೇರು ಆಯ್ತು ಅಂದ್ರೆ ಸಾಕು, ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಈ ನಿಟ್ಟಿನಲ್ಲಿ ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು ಈ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು. ಇವರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಹಾಗೂ ಮುಖ್ಯಸ್ಥರು, ಮನೋವೈದ್ಯಕೀಯ ವಿಭಾಗ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಗೊತ್ತಿದೆಯಲ್ವಾ ಸ್ನೇಹಿತರೆ, ಇಂದಿನ ವಿಷಯ ಮಾನಸಿಕ ಆರೋಗ್ಯ ವೃದ್ಧಿ ಮತ್ತು ಮೂಢನಂಬಿಕೆಗಳು. ಮೊದಲಿಗೆ ಡಾಕ್ಟರ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸು. ನಮಸ್ಕಾರ ಡಾಕ್ಟರ್.
1: ನಮಸ್ತೆ ಎಲ್ಲಾ ಕೇಳುಗರುಗಳು.
0: ಡಾಕ್ಟರ್ ಹೇಳಿ, ಈಗ ಪ್ರಸಕ್ತ ಜೀವನದ ಮಾನಸಿಕ ಸವಾಲುಗಳು ಯಾವ್ಯಾವು?
1: ನಮ್ಮ ಪ್ರಸಕ್ತ ಜೀವನದಲ್ಲಿ ಸುಮಾರು ಸವಾಲುಗಳಿದೆ. ಅದು ಮೊದಲನೇ ಸವಾಲು ನಮ್ಮ ಜೀವನದಲ್ಲಿ ಹಾಗೆಯಾಗಿ ಉಳ್ಕೊಂಡಿರೋದು ಅಂದ್ರೆ ಸ್ಪರ್ಧೆ, ವಿಪರೀತ ಸ್ಪರ್ಧೆ. ಆ ಸ್ಪರ್ಧೆ ವಿದ್ಯಾಭ್ಯಾಸದಲ್ಲಿದೆ, ಉದ್ಯೋಗ ಪಡೆಯೋದ್ರಲ್ಲಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹಣ, ಭೋಗವಸ್ತುಗಳು ಅಂದ್ರೆ ಟಿವಿ ಬೇಕು, ಫ್ರಿಡ್ಜ್ ಬೇಕು, ಅದು ಬೇಕು, ಅಧಿಕಾರ, ಅಧಿಕಾರಕ್ಕೋಸ್ಕರ ದೊಡ್ಡ ಸ್ಪರ್ಧೆ ಉಂಟು. ಮತ್ತೆ ಸಮಾಜದಲ್ಲಿ ಸ್ಥಾನಮಾನಗಳು, ನಮ್ಗೆ ಈ ಪೊಸಿಷನ್ ಬೇಕು, ಈ ಪೊಸಿಷನ್ ಬೇಡ. ಈಗೀಗಂತೂ ಪುರಸ್ಕಾರ ಗಳಿಕೆದಲ್ಲೂ ಕೂಡ ಈಗ ಕಾಂಪಿಟೇಷನ್ ಬಂದ್ಬಿಟ್ಟಿದೆ. ಇದೊಂದು ನಮ್ಮ ಸಮಾಜದ ಜೀವನದ ದೊಡ್ಡ ಸವಾಲಾಗಿ ಪರಿಗಣಿಸ್ಬಿಟ್ಟಿದೆ. ನಾನು ಹೇಳೋದೇನೆಂದ್ರೆ ಈ ಸವಾಲುಗಳನ್ನ ಸರಿಯಾಗಿ ಎದುರಿಸಬೇಕು. ಯಾವಾಗ್ಲೂ ಇತಿಮಿತಿಯಿಂದ ಸ್ಪರ್ಧೆ ಮಾಡಿ, ಗೆಲುವು ಸೋಲಿಗೆ ಮಾನಸಿಕವಾಗಿ ಸಿದ್ಧರಾಗಿರಿ. ಆಸೆ ಇರಲಿ, ತುಂಬಾ ದುರಾಸೆ ಬೇಡ. ಗಳಿಸಿದ್ದಲ್ಲಿ ಲಭ್ಯವಾಗಿದ್ರೆ ಅದರಲ್ಲೇ ತೃಪ್ತಿ ಪಡಿ ಅಂತ ನಾನು ಎಲ್ಲ ಸವಾಲುಗಳು. ಅದಲ್ಲದೆ ಈಗ ಕೆಲವು ಕುಟುಂಬದ ಸವಾಲುಗಳುಂಟು. ಕುಟುಂಬದ ಆಸರೆ, ಈಗ ಕುಟುಂಬ ಶಿಥಿಲವಾಗ್ತಿದೆ ಅಂದ್ರೆ ಸಣ್ಣ ಸಣ್ಣದಾಗ್ತಿದೆ. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋದ್ರಿಂದ ಈಗ ಸಮಾಜ ಬಹಳ ವ್ಯತ್ಯಾಸವಾಗ್ತಿದೆ.
0: ಅವಿಭಕ್ತ ಕುಟುಂಬವಾಗಿ ವಿಭಕ್ತ ಕುಟುಂಬ
1: ವಿಭಕ್ತ ಆಗಿದೆ. ಅದಲ್ಲದೆ ಇಬ್ರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಒಂಟಿಯಾಗಿರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ನಾವ್ ಹೇಳ್ತೀವಲ್ಲ, ಕಮ್ಯುನಿಕೇಶನ್ ಅನ್ನೋದೇ ಕಮ್ಮಿ ಆಗ್ಬಿಟ್ಟಿದೆ. ಇನ್ನೊಂದು ಹೆಚ್ಚೇನಾಗಿದೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಸ್ವಾರ್ಥ ಬುದ್ಧಿ ಬರ್ತಿದೆ. ಒಂದೇ ಕುಟುಂಬವಾಗಿ ಬರೋದು ಬರ್ತಾ ಇಲ್ಲ. ಜೊತೆಗೆ ವಿಶ್ವಾಸ ಕಮ್ಮಿಯಾಗಿದೆ, ಹೊಂದಾಣಿಕೆ, ಸಹಕಾರ ಅದು ಕಮ್ಮಿಯಾಗಿದೆ. ಒಬ್ಬರಿಂದ ನಿರೀಕ್ಷೆಗಳು, ಶಕ್ತಿನ ಪ್ರೀತಿ, ಹಿಂಗ್ ಮಾಡಿದ್ರೆ ಪ್ರೀತಿ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಇಲ್ಲ, ಅಪನಂಬಿಕೆಗಳು, ಜಗಳ, ಮನಸ್ತಾಪಗಳು ಕುಟುಂಬದ ವ್ಯವಸ್ಥೆಯಲ್ಲಿ ಕೂಡ ಈಗೀಗ ಸಮಾಜದಲ್ಲಿ ಬಹಳ ಕಷ್ಟ ಆಗ್ತಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟ. ಇದರಲ್ಲಿ ಏನಂತ ಹೇಳ್ಬೇಕು ನಾ ಇಷ್ಟಪಡ್ತೀನಿ ಅಂದ್ರೆ, ಪ್ರೀತಿ ವಿಶ್ವಾಸಕ್ಕೆ ಯಾವಾಗ್ಲೂ ಷರತ್ತುಗಳು ಇಟ್ಕೋಬಾರ್ದು ಕುಟುಂಬದಲ್ಲಿ. ಯಾವಾಗ್ಲೂ ತಮ್ಮ ಕುಟುಂಬದಲ್ಲಿರೋರು, ಗಂಡ ಹೆಂಡತಿನೇ ಆಗ್ಲಿ, ಮಕ್ಕಳನ್ನೇ ಆಗ್ಲಿ, ಅಪ್ಪ ಅಮ್ಮಂದ್ರನೇ ಆಗ್ಲಿ, ಮೆಚ್ಚುಗೆ ಮತ್ತೆ ಶ್ಲಾಘನೆಗಳನ್ನ ತುಂಬಾ ಹೆಚ್ಚಾಗಿ ಮಾಡಬೇಕು. ಟೀಕೆ ಮತ್ತೆ ತಿರಸ್ಕಾರಗಳನ್ನ ಆದಷ್ಟು ಕಮ್ಮಿ ಮಾಡಿ, ಕೆಲಸ ಮತ್ತೆ ಚಟುವಟಿಕೆಗಳು, ಮನೆ ಚಟುವಟಿಕೆಗಳು ಯಾವ್ದಿದ್ರು ಒಟ್ಟಾಗಿ ಕೆಲಸ ಮಾಡಿ. ಒಬ್ರು ಕುಂತ್ಕೊಳ್ಳೋದು, ಇನ್ನೊಬ್ರು ಮಾಡಬೇಕಾದ್ರೆ ಟಿವಿ ನೋಡೋದು, ಅವೆಲ್ಲ ಕಮ್ಮಿ ಮಾಡಿ. ಬೇರೆಯವರ ಅಭಿಪ್ರಾಯಗಳಿರುತ್ತೆ, ಪ್ರತಿಯೊಂದಕ್ಕೂ ಬೆಲೆ ಕೊಡಬೇಕು. ಮತ್ತೆ ಯಾವುದೇ ಒಂದು ವಿಷಯವನ್ನ ನೀವು ಒಂದು ತೀರ್ಮಾನ ಮಾಡೋಕ್ಕಿಂತ ಮುಂಚೆ ವಿಚಾರ ವಿನಿಮಯ ಮಾಡಿಕೊಂಡು

0: ತೀರ್ಮಾನ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ.
1: ಇನ್ನು ಈ ಸವಾಲುಗಳ ಪಾಲನೆ ವರ್ಧನೆ ಹೇಗೆ?
0: ಮುಖ್ಯವಾಗಿ ಹೇಳಿದ್ರೆ ನಾನೀಗ ಸಂಸಾರದ ಲೆವೆಲಲ್ಲಿ ಮತ್ತೆ ಸ್ಪರ್ಧೆ ಲೆವೆಲಲ್ಲಿ ಯಾವ ರೀತಿ ನಾವು ಅದನ್ನ ಸವಾಲುಗಳನ್ನ ನಿಭಾಯಿಸೋದು ಅಂತ ಒಂದೆರಡು ಮಾತನ್ನ ಹೇಳಿದೆ ಕೇಳುಗರಿಗೆ. ಈಗ ಜನರಲ್ ಆಗಿ ಹೇಳಿದಾದ್ರೆ ಉತ್ತಮ ಮಾನಸಿಕ ಆರೋಗ್ಯ ವರ್ಧನೆಗೋಸ್ಕರ ಯಾವಾಗ್ಲೂ ನೀವು ಜನರ ಜೊತೆ ಬೆರೀರಿ, ಸಂಪರ್ಕದಿಂದಿರಿ. ನೀವು ಒಂಟಿ ಹೋಗ್ಬೇಡಿ, ನಿಮ್ದು ಲೈನು ಬೇರೆಯವ್ರಿಗೆ ಹಂಗಂತ ಇಟ್ಕೋಬೇಡಿ. ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ಒಳ್ಳೆ ಹವ್ಯಾಸಗಳು ಸಂಗೀತ, ನೃತ್ಯ, ನಾಟಕ ಮತ್ತೆ ಆರೋಗ್ಯವಂತ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ಯಾವಾಗಲೂ ಚಟುವಟಿಕೆಯಿಂದ ಇರಿ, ದೇವರಲ್ಲಿ ನಂಬಿಕೆ ಇರಲಿ, ಪ್ರಾರ್ಥನೆ ಮಾಡಿ, ಮತ್ತೆ ದೀನರು ದುರ್ಬಲರು ಅವರಿಗೆ ನೀವು ನೆರವಾಗಿ. ಹಾಗೆ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಕೋಪ ಮತ್ತು ದ್ವೇಷನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಭಾವನೆಗಳನ್ನ, ನಿಮ್ಮ ಕಷ್ಟಗಳನ್ನ, ಸುಖಗಳನ್ನ ಯಾವಾಗ್ಲೂ ಆತ್ಮೀಯರೊಂದಿಗೆ ಹಂಚ್ಕೊಳ್ಳಿ. ಮತ್ತು ಆರೋಗ್ಯಕರ ಚಟುವಟಿಕೆಗಳನ್ನ ಮಾಡಿ, ಮನರಂಜನೆಗಳನ್ನ ಇಟ್ಕೊಳ್ಳಿ. ಮತ್ತು ಜೀವನದಲ್ಲಿ ಖುಷಿ ಪಡೋದು, ಸಂತೋಷ ಪಡೋದನ್ನ ಕಲಿಯಿರಿ. ಮಾಡೋ ಕೆಲಸದಿಂದ ಸಂತೋಷ ಪಡಿ. ಹೆಚ್ಚಾಗಿ ಮುಖ್ಯವಾಗಿ ಹೇಳೋದಾದರೆ ಸರಳ ಸಂತೋಷ ಮಾಡಿ. ಮತ್ತು ಈಗೊಂದು ಕೆಲವು ವಿಷಯದಲ್ಲಿ ನಿಮ್ಮ ಸುರಕ್ಷತೆ, ನಿಮ್ಮ ಸೇಫ್ಟಿ ಅನ್ನೋದು ಬಹಳ ಮುಖ್ಯ. ಅದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಬೇಕಾಗುತ್ತೆ. ಯಾವಾಗ್ಲೂ ಮೊದಲೇ ನಾವು ಅಪಾಯನ ಗುರುತಿಸ್ಕೊಂಡು ಅದನ್ನು ನಿವಾರಿಸ್ಕೊಂಡ್ರೆ ಒಳ್ಳೆಯದು. ಜನಗಳ ಜೊತೆ ಇರಿ, ಮತ್ತು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ವಾಸ್ತವಿಕತೆ ಏನಿರುತ್ತೆ ಅದನ್ನು ತಗೊಳ್ಳಿ, ತಿಳಿದುಕೊಳ್ಳಿ. ಮತ್ತು ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಬಂದೇ ಬರುತ್ತೆ, ಅದಕ್ಕೆ ಕೂಡ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ನಾನು ಈ ಸವಾಲುಗಳನ್ನ ಜನರಲ್ ಆಗಿ ಹೇಗೆ ಪಾಲನೆ ಮಾಡಬಹುದು ಅಂತ ನಾನು ನಮ್ಮ ಕೇಳುಗರಿಗಾಗಿ ಕೆಲವು ವಿಷಯಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ.
1: ಇನ್ನು ನಮ್ಮ ಜೀವನದ ಸಂಗಾತಿ ಕಾಯಿಲೆಗಳು ಅಂದ್ರೆ ನಮ್ಮ ಲೈಫ್ ಟೈಮ್ ಅಲ್ಲಿ ನಮ್ಮ ಜೊತೆನೆ ಬಂದ ಸಾಗುವಂತ ಕಾಯಿಲೆಗಳು, ಈ ಕಾಯಿಲೆಗಳ ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇದೆಯಾ? ಇದನ್ನ ಯಾವ ರೀತಿ ನಾವು ಪಾಲನೆ ಮಾಡಬೇಕು?
0: ಒಳ್ಳೆ ಪ್ರಶ್ನೆ ಕೇಳಿದೆ. ಈಗೇನಾಗಿದೆ, ನಮ್ಮ ಮಧ್ಯ ವಯಸ್ಕರು ನಮ್ಮ ಸಮಾಜದಲ್ಲಿ ಅವರಿಗೆ ಈ ಕೆಲವು ಕಾಯಿಲೆಗಳು ಜೀವನದ ಪೂರ್ತ ಇರುತ್ತೆ. ಯಾವಾಗಲೂ ಜನಗಳು ಅದ್ರ ಜೊತೆನೆ ಜೀವನ ಮಾಡಬೇಕಾ. ಅದರಲ್ಲಿ ಮುಖ್ಯವಾದ ಕಾಯಿಲೆಗಳು ನಮ್ಮಲ್ಲಿ ಡಯಾಬಿಟಿಸ್ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಕಾಯಿಲೆ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದಲ್ಲದೆ ಕೀಲು ಬೇನೆಗಳು, ಆರ್ಥ್ರೈಟಿಸ್, ಅದು ಕೂಡ ಜೀವನ ಪೂರ್ತಿ ಇರುತ್ತೆ. ಕೆಲವರಿಗೆ ಥೈರಾಯ್ಡ್ ತೊಂದರೆಗಳು ಜೀವನ ಪೂರ್ತಿ ಇರುತ್ತೆ, ಹೆಣ್ಮಕ್ಳಲ್ಲಿ ಮುಖ್ಯವಾಗಿ. ಮತ್ತು ಬೊಜ್ಜು ಮತ್ತು ಗ್ಯಾಸ್ಟ್ರಿಕ್ ಕಾಯಿಲೆ, ಅಲ್ಸರ್ ಕಾಯಿಲೆ ಅಂತ ಹೇಳ್ತೀವಲ್ಲ, ಅದು ಇರುತ್ತೆ. ಕೆಲವರಿಗೆ ಜೀವನ ಪೂರ್ತಿ ಕ್ಯಾನ್ಸರ್, ಹೃದ್ರೋಗ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಇರ್ಬೋದು. ಹೀಗಾಗಿ ಎಷ್ಟೋ ಕಾಯಿಲೆಗಳು ಈಗಿನ ಕಾಲದಲ್ಲಿ ಬಹುಪಾಲು ಮನುಷ್ಯರಲ್ಲಿ ಇರುತ್ತೆ. ಅದು ಬಂದ್ಬಿಟ್ಟು ಅಂತ ನಮ್ಮ ಜೀವನ ಮುಕ್ತಾಯ ಇತ್ತು ಅಂದ್ಕೋಬಾರ್ದು. ನಾನು ಕೆಲವು ಹಿಂಟ್ಸ್ ಕೊಡಬೇಕು ಅಂದರೆ ನಮ್ಮ ಕೇಳುಗರಿಗೆ, ಆ ಕಾಯಿಲೆಗಳು ಸಾಮಾನ್ಯ, ಅದಕ್ಕೆ ನೀವು ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಕೆಲವು ಆಸ್ಪತ್ರೆಗಳು ತುಂಬ ದುಬಾರಿ, ಕೆಲವು ಆಸ್ಪತ್ರೆಗಳು ಅಷ್ಟು ದುಬಾರಿ ಇಲ್ಲ. ಮಧ್ಯಮ ವರ್ಗದವರು ಆದಷ್ಟು ದುಬಾರಿ ಚಿಕಿತ್ಸೆಗೆ ಹೋಗಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರಲ್ಲ ಅವರಲ್ಲಿ ಹೋಗಿ. ಹೈಟೆಕ್ಕು ಮತ್ತು ಸೂಪರ್ ಸ್ಪೆಷಾಲಿಟಿಗಳು ಮುಖ್ಯ ಬೇಕು. ಅದಕ್ಕೆ ರೆಫರ್ ಮಾಡಿದಾಗ ಸಣ್ಣ ತೊಂದರೆಗೂ ನೀವು ಸೂಪರ್ ಸ್ಪೆಷಾಲಿಟಿಗೆ ಹೋದರೆ ನಿಮ್ಮ ಜೇಬು ಖಾಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಬಿಕೆಯಿಂದ ಕ್ರಮಬದ್ಧವಾದ ಚಿಕಿತ್ಸೆ, ಜೀವನದಲ್ಲಿ ಡಿಸಿಪ್ಲಿನ್ ಇಟ್ಕೊಳ್ಳಿ. ವೈದ್ಯ ವಿಮೆ ಮಾಡಿಸ್ಕೊಂಡ್ರೆ ಅದು ನಿಜವಾಗ್ಲೂ ಕೆಲವರಿಗೆ ಒಳ್ಳೇದು ಅನ್ಸುತ್ತೆ, ಯಾಕೆಂದರೆ ಸಡನ್ ಆಗಿ ಏನಾದಾಗ. ಮತ್ತು ಚಿಕಿತ್ಸೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿ ಕಾಯಿಲೆಗೂ ಒಂದೊಂದು ಥರ ಇರುತ್ತೆ, ಅದನ್ನು ಮಾಡ್ಕೊಳ್ಳಿ. ಹೀಗೆಲ್ಲ ಮಾಡಿಕೊಂಡು ಆಹಾರ ಕ್ರಮ ಅಂದರೆ ಉದಾಹರಣೆಗೆ ತರಕಾರಿ, ಸೊಪ್ಪು, ಹಣ್ಣು, ಬೇಳೆಕಾಳು ಅವನ್ನೆಲ್ಲ ಹೆಚ್ಚು ಉಪಯೋಗಿಸ್ಬೇಕು. ಕಡಿಮೆ ಎಣ್ಣೆ, ಕಡಿಮೆ ಬೆಣ್ಣೆ, ಕಮ್ಮಿ ಮಾಂಸ, ಅವನ್ನೆಲ್ಲ ಕಮ್ಮಿ ಮಾಡಬೇಕು. ನಿಜವಾಗ್ಲೂ ಹೇಳಿದರೆ ಸಿದ್ಧಪಡಿಸಿದ ಅದೇ ರೆಡಿಮೇಡ್ ಫುಡ್ಸ್ ಇರುತ್ತಲ್ಲ, ಜಂಕ್ ಫುಡ್ಸು, ಅದನ್ನು ಪೂರ್ತಿ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಜೊತೆಗೆ ವ್ಯಾಯಾಮ ಮೂರನೇದು, ಉತ್ತಮ ಆಹಾರ, ಉತ್ತಮವಾದ ಚಿಕಿತ್ಸೆ ಮತ್ತು ಉತ್ತಮವಾದ ವ್ಯಾಯಾಮ. ಯಾವ್ದಾದ್ರು ಆಗ್ಬೋದು, ಒಂದು ನಡಿಗೆ ಇರಲಿ, ಯಾವ್ದಾದ್ರು ಆಟ ಆಡೋದು, ಈಜು ಅಥವಾ ಓಡೋದು, ಜಾಗಿಂಗ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಿನವ್ರು ಜಾಗಿಂಗ್ ಮಾಡೋದು ಯಾವಾಗಲೂ ಒಳ್ಳೆಯದು, ಅದನ್ನು ಮಾಡಿದ್ರೆ ಒಳ್ಳೆಯದು. ಮತ್ತು ಸ್ವಚ್ಛತೆ, ಮನೆ ಸ್ವಚ್ಛವಾಗಿರಲಿ, ಮನಸ್ಸು ಸ್ವಚ್ಛವಾಗಿರಲಿ, ಪ್ರಶಾಂತ, ನಮ್ಮ ದೈಹಿಕ ಆರೋಗ್ಯ ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ಅನ್ಕೊಂಡಿದ್ದೀನಿ.
1: ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಮನಸ್ಸಲ್ಲಿ ಚಿಂತೆ ಇದ್ರೆ ಮಾನಸಿಕ ಕಾಯಿಲೆಗಳು ಬರ್ತಾವಾ ತಿಳಿಸಿ?
0: ಯಾವ ಕೆಲಸ ಮಾಡಬೇಕಾದ್ರೂ ಅದೊಂದು ಚಾಲೆಂಜ್ ರೀತಿ. ಆ ಚಾಲೆಂಜ್ ಅನ್ನ ಸ್ವೀಕರಿಸಿ ಅದನ್ನ ಸರಿಯಾಗಿ ಪ್ಲಾನ್ ಮಾಡಿ ಜೀವನ ಪೂರ್ತಿ ನಮ್ದು ಸ್ಪರ್ಧೆ ಅಂತ ಹೇಳಿದ್ನಲ್ಲ ನಾನು, ನಮ್ಮ ಇತಿಮಿತಿಗಳನ್ನ ಇಟ್ಕೊಂಡು ಸರಿಯಾಗಿ ಅದನ್ನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಮಾಡಿದ್ರೆ ಅದು ಅಷ್ಟು

ಮಾನಸಿಕವಾಗಿ ತೊಂದರೆ ಆಗಲ್ಲ. ತಿಮಿತಿಗಿಂತ ಹೆಚ್ಚು ಮತ್ತೆ ಇತ್ ನಮ್ಗೆ ಎಷ್ಟು ಬೇಕೋ ಅಷ್ಟಿರಬೇಕು. ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ನಾವು ಮಾತಾಡಬಾರ್ದು. ನಮ್ಮ ಸ್ವಂತಿಕೆಯಿಂದ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಸರಿಯಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದು ಮಾನಸಿಕ ತೊಂದರೆಗಳು ಬರೋದಿಲ್ಲ ಅಂತಾನೆ ಸುರೇಶ್ ಅವರು ಹೇಳ್ತಾರೆ.

0: ಮಾನಸಿಕ ಕಾಯಿಲೆ ಇರುವಂತಹ ವ್ಯಕ್ತಿಗಳಲ್ಲಿ ಕುಟುಂಬದಲ್ಲಿ ಬರುವಂತಹ ಒತ್ತಡಗಳನ್ನ ಅವರು ನಿಭಾಯಿಸೋದು ಹೇಗೆ ಅಂತ. ಆ ವ್ಯಕ್ತಿ ಮನೆಗೇನೆ ಹಿರಿಯ ಮನುಷ್ಯ ಆಗಿರ್ತಾನೆ, ಅವನು ಒಂದು ರೀತಿ ಮನೆಯ ಜವಾಬ್ದಾರಿ ಎಲ್ಲ ಅವನಿಗಿರುತ್ತೆ, ಆದ್ರೆ ಅವನೇ ಮಾನಸಿಕ ಒತ್ತಡಕ್ಕೆ ಒಳಗಾದ್ರೆ ಯಾವ ರೀತಿ ಈ ಕುಟುಂಬನ ನಿರ್ವಹಣೆ ಮಾಡ್ತಾನೆ, ಜೀವನ ಹೇಗೆ?
1: ನಿಜವಾಗ್ಲೂ ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ ಅವರು. ಮಾನಸಿಕ ಕಾಯಿಲೆಗಳು ಬಹಳ ಅಂದ್ರೆ 5ರಲ್ಲಿ 1 ಅಂದ್ರೆ 20% ಜನಕ್ಕೆ ಇದು ತೀವ್ರ ಮಟ್ಟದ ಮಾನಸಿಕ ಕಾಯಿಲೆ ಇರ್ಬೋದು ಅಥವಾ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಇರ್ಬೋದು. ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ ಅಂದ್ರೆ ಆತಂಕ, ಖಿನ್ನತೆ ಅಥವಾ ನಿದ್ರಾಹೀನತೆ, ಹಾಗೆ ಸಣ್ಣ ಗೀಳು ಅನ್ನೋ ಕಾಯಿಲೆಗಳಿರುತ್ತೆ. ತೀವ್ರ ಮಟ್ಟದ್ದು ಅಂದ್ರೆ ಸ್ಕಿಜೋಫ್ರೀನಿಯಾ, ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರು, ಡಿಮೆನ್ಷಿಯಾ ಅಂತ ಹೇಳ್ತೀವಿ ಅಂತ ಇರುತ್ತೆ. ಮೊದಲನೇ ಇದು ನಾ ಇವ್ರಿಗೆ ಹೇಳೋದು ಅಂದ್ರೆ ಕ್ರಮಬದ್ಧವಾದ ಚಿಕಿತ್ಸೆ. ಯಾವುದೇ ತೊಂದರೆ ಇರಲಿ, ಮಾನಸಿಕ ತೊಂದರೆ ಇದ್ರೆ ಅದಕ್ಕೆ ಕ್ರಮಬದ್ಧವಾದ ಚಿಕಿತ್ಸೆ ತೆಗೆದುಕೊಳ್ಬೇಕು, ಮುಖ್ಯವಾಗಿ ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದನ್ನ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಸಹಾಯ ಮಾಡಲಿ. ಎರಡನೇದು ಅಂದ್ರೆ ಅವರನ್ನ ನಾವು ತುಂಬಾ ಮುದ್ದು ಮಾಡಬಾರ್ದು ಅಥವಾ ತೆಗಳು ಮಾಡಬಾರ್ದು, ತುಂಬಾ ಬೈಯೋದು. ಅವ್ರನ್ನ ಮನೆಯ ಫ್ಯಾಮಿಲಿ ಅವ್ರು ಹೆಂಗಿರ್ತಾರೆ ಹಾಗೇನೆ ಅವ್ರನ್ನ ಗಮನಿಸ್ಕೊಳ್ಳಿ, ಅವರಿಗೆ ಮಾತ್ರೆಯನ್ನು ಸರಿಯಾಗಿ ಕೊಡಿ, ಅವ್ರನ್ನ ಬೈಯೋದು ಬೇಡ, ಅವ್ರನ್ನ ಮುದ್ದು ಮಾಡೋದು ಬೇಡ, ಮತ್ತೆ ಅವರ ಸ್ವಚ್ಛತೆ ಅವರ ಬೇರೆ ವಿಷಯದ ಬಗ್ಗೆ ಸರಿಯಾಗಿ ಗಮನ ಇಟ್ಕೊಂಡ್ರೆ ಮನೆಯಲ್ಲಿ ಅಷ್ಟು ಒತ್ತಡ ಬರೋದಿಲ್ಲ. ಏನಾದ್ರೂ ಜಾಸ್ತಿ ಕಷ್ಟ ಇದ್ರೆ ನಿಮ್ಮ ಸೈಕಿಯಾಟ್ರಿಸ್ಟ್ ಇರ್ತಾರೆ ಅಥವಾ ಮನೋವೈದ್ಯರು, ಮನಃಶಾಸ್ತ್ರಜ್ಞರು ಅಥವಾ ಇತರ ವೃತ್ತಿಪರರು ಇರ್ತಾರಲ್ಲ, ಎಲ್ಲದಕ್ಕಿಂತ ವೈದ್ಯರನ್ನೇ ಕೇಳಿ ಅಥವಾ ಆರೋಗ್ಯ ಸಹಾಯಕನೇ ಕೇಳಿ ಏನ್ ಮಾಡ್ಬೇಕು ಅಂತ. ಹಂಗ ಮಾಡಿದ್ರೆ ಅವರ ಸಂಸಾರದಲ್ಲಿ ಇದನ್ನ ಎದುರಿಸೋದಕ್ಕೆ ಯಾವುದೇ ಕಷ್ಟ ಬರೋದಿಲ್ಲ ಅಂತ ನನ್ನ ಭಾವನೆ.
0: ತಾಯಿಗೆ 62 ವರ್ಷ ಅಂತೆ. ಇತ್ತೀಚೆಗೆ ಸಣ್ಣ ಪುಟ್ಟ ವಿಷಯಕ್ಕೂ ಅವರು ಕೋಪ ಮಾಡ್ಕೋತಾರೆ, ಸಿಟ್ ಮಾಡ್ಕೊಳ್ತಾರೆ, ಮಾಡೋದು ಅಂತಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಮನಸ್ಸಿನಲ್ಲೇ ಏನೋ ಒಂದ್ ರೀತಿ ನೋವು ಅನುಭವಿಸ್ತಾರೆ ಅಂತ ಹೇಳಿ.
1: ಪ್ರಶ್ನೆ ಕೇಳಿದ್ದಕ್ಕೆ ವಂದನೆಗಳು. ಯಾಕಂದ್ರೆ ವಯಸ್ಸಾದವರ ಮಾನಸಿಕ ರೋಗದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದ್ರಲ್ಲಿ ಇದು ತುಂಬಾ ಮೀನಿಂಗ್ ಫುಲ್ ಪ್ರಶ್ನೆ ಕೇಳಿದ್ದೀರಾ. ಈಗ ನಿಮ್ಮ ಮನೆಯಲ್ಲಿ ಯಾರೇ ವಯಸ್ಸಾದವರು ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿದ್ರೆ ನೀವು ಅದನ್ನ ನೀವು ಅವ್ರಿಗೆ ಏನೋ ಒತ್ತಡ ಇದೆ, ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ ಕಷ್ಟ ಆಗಿದೆ, ದೈಹಿಕ ತೊಂದರೆ ಇರ್ಬೋದು ಅಥವಾ ಮಾನಸಿಕ ತೊಂದರೆ ಇರ್ಬೋದು ಅಥವಾ ಅವರಿಗೆ ಕೆಲವು ವಿಷಯಗಳು ಅರ್ಥ ಆಗ್ತಿರ್ಬೋದು, ಆದ್ರಿಂದ ಅದ್ರ ಬಗ್ಗೆ

0: ತೆಗೆದುಕೊಂಡು ಈಗ ವಯಸ್ಸಾದವರಲ್ಲಿ ಕೆಲವು ಸಾರಿ ಖಿನ್ನತೆ ಅನ್ನೋದು ಬಹಳ ಸಾಮಾನ್ಯ, ಆಲ್ಮೋಸ್ಟು 10% ಇರುತ್ತೆ.
1: ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಡಿಮೆನ್ಷಿಯಾ ಅಂದರೆ ಮಿದುಳು ನಿಷ್ಕ್ರಿಯಗೊಳ್ತಾ ಬರುತ್ತೆ.
0: ಅಥವಾ ಬೇರೆ ಯಾವುದಾದ್ರು ತೊಂದರೆಗಳಿರ್ಬೋದು, ಅಥವಾ ಒತ್ತಡಗಳು, ಅಥವಾ ನಾನು ಕಮ್ಮಿ, ಅಥವಾ ಒಂಟಿತನ ಇರ್ಬೋದು, ಇದು ಯಾವುದಾದ್ರು ಇದೆಯಾ ಅಂತ ಗಮನಿಸಿ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಅವರಿಗೆ ಖಿನ್ನತೆ ಇದ್ರೆ ಅದನ್ನ ಒಂದು ವಯಸ್ಸಾದ ಒಂದು ಇದು ಒಂದು ವಯಸ್ಸಿನ ವಯಸ್ಸಾಗುವಂತ ಒಂದು ಪಾತ್ರ ಅಂದ್ಕೊಳ್ಬೇಡಿ. ಏನಾದರೂ ಔಷಧಿ ಇದ್ರೆ ಕೊಡಿಸಿ, ಅದರ ಬಗ್ಗೆ ಸ್ವಲ್ಪ ಮಾಡಿದ್ರೆ ಅವರು ಸರಿಯಾಗ್ತಾರೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ನಾನು.
2: ನಾವು ಮನೋರೋಗದ ಬಗ್ಗೆ ತಿಳ್ಕೊಳ್ತಾ ಇದೀವಿ ಈ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾರೆ. ಜೊತೆಗೆ ನೋಡಿ, ನಮ್ಮ ಹೆಂಡತಿಗೆ ಮೊದಲು ತೊಂದರೆ ಇತ್ತು, ಈಗ ನನಗೆ ಒತ್ತಡಗಳಿಂದ ಏನೇನೋ ಯೋಚನೆಗಳು ಬರಕ್ ಶುರುವಾಯಿತು. ಮಾತ್ರೆ ತಗೊಂಡಿಂದ ಅವ್ರ ಹೆಂಡತಿಗೆ ಗುಣಮುಖ ಆಗಿದೆಯಂತೆ, ಆದ್ರೆ ನನ್ನ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ.
0: ನಾನು ಒಂದು ಮುಖ್ಯವಾದ ವಿಷಯ ಅವ್ರಿಗೆ ಹೇಳಬೇಕು ಅಂದ್ರೆ, ಮಾನಸಿಕ ತೊಂದರೆಗಳು ಯಾರಿಗೆ ಬೇಕಾದ್ರೂ ಬರಬಹುದು. ಮುಖ್ಯವಾಗಿ ಒತ್ತಡದಿಂದನೂ ಬರಬಹುದು, ಅನುವಂಶಿಕತೆಯಿಂದನೂ ಬರಬಹುದು. ಪ್ರತಿ ಮಾನಸಿಕ ತೊಂದರೆಗಳಿಗೂ ಬಹಳ ಸುಲಭವಾದ ಎಫೆಕ್ಟಿವ್ ಆದ ಮಾತ್ರೆ, ಒಂದು ತುಂಬಾ ಸೇಫ್ ಆಗಿರುವಂತ ಔಷಧಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಅವರು ಕೂಡ ಹೆಸಿಟೇಟ್ ಮಾಡೋದು ಬೇಡ. ಅವರು ಯಾರ ಹತ್ರ ಅವರ ವೈಫ್ಗೆ ಚಿಕಿತ್ಸೆ ತೆಗೆದುಕೊಳ್ಳಿದ್ರು ಅವ್ರ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಳಿ. ಏನಿದ್ರು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡ್ರೆ ಅವ್ರಿಗೆ ಸರಿ ಆಗ್ತದೆ ಅಂತ ಅನ್ಸುತ್ತೆ.
2: ಗಂಡ ಮನೆಗೆ ಹೋದ್ರೆ ಹೆಂಡತಿ ಗಂಡನ ಮೇಲೆ ಅನುಮಾನ ಪಡ್ತಾರಂತೆ. ಅನುಮಾನ ಪಡೋದ್ರಿಂದ, ಈ ರೀತಿ ಪ್ರತಿ ದಿನ ಈಗ ಅನುಮಾನ ಪಡೋದ್ರಿಂದ ಆ ಗಂಡನ ಮೇಲೆ ಮಾನಸಿಕ ಒಂದು ಸ್ಥಿತಿಗೆ ಏನಾದರೂ ತೊಂದರೆ ಆಗುತ್ತಾ? ಇದರಿಂದ ಯಾವ ರೀತಿ ಪರಿಹಾರ ನಾವು ಕಂಡುಕೊಳ್ಬೇಕು?
0: ಈ ಅನುಮಾನ ಅನ್ನೋದು ಒಂದು ಕಾಯಿಲೆ ಇದ್ರೂ ಇರಬಹುದು. ಒಂದು ಚಿತ್ತ ವಿಕಲತೆ ಅನ್ನೋ ಕಾಯಿಲೆ ಅಂತ ಹೇಳ್ತೀವಿ, ಡೆಲ್ಯೂಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಖಿನ್ನತೆಗೆ ಅದರಿಂದ ಕೂಡ ಕೆಲವು ಸರಿ ಅನುಮಾನ ಪಡ್ಬೋದು. ಯಾಕೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಅವರು ಅದನ್ನ ನೋಡಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅದು ಯಾಕೆ ಅಂತ ಕಂಡುಹಿಡಿದ್ರೆ ನಂತರ ಅದಕ್ಕೆ ಮುಂದಿನ ಜೀವನ ಮುಂದೆ ಹೇಗೆ ಮಾಡಬಹುದು ಅಂತ ಅವರು ಮುಂದೆ ಉತ್ತರ ಕಂಡುಕೊಳ್ಬಹುದು.
2: ಡಾಕ್ಟರ್, ಇನ್ನು ಮೂಢನಂಬಿಕೆಗಳ ಬಗ್ಗೆ, ಮನೋರೋಗಕ್ಕೆ ಮದ್ದಿದೆಯಾ ಮತ್ತೆ ಇನ್ನು ದೇವ ಭೂತ ಇದೆ ಅಂತ ಹೇಳ್ತೀವಿ, ಅದು ನಿಜನಾ?
0: ಈಗ ಅದೊಂದು ಗಾದೆ ಮಾತು ಇತ್ತು, ಅದು ಗಾದೆ ಫುಲ್ ಸುತ್ತು ಮನೋರೋಗಕ್ಕೆ. ಈಗ ತಾನೇ ಹೇಳ್ದಂಗೆ ಉತ್ತಮವಾದ ಸೇಫ್ ಆದ ಮದ್ದಿದೆ. ಮದ್ದು ಅಂದರೆ ಔಷಧಿಗಳು ಉಂಟು, ಕೌನ್ಸಿಲಿಂಗ್ ಇಂದ ಚಿಕಿತ್ಸೆ ಉಂಟು, ವಿದ್ಯುತ್ ಕಂಪನ ಚಿಕಿತ್ಸೆ ಉಂಟು, ಪುನರ್ವಸತಿ ಚಿಕಿತ್ಸೆ ಉಂಟು. ಹಾಗಾಗಿ 100ಕ್ಕೆ 100ರಷ್ಟು ಮನೋರೋಗ ಇರೋರು ಚೆನ್ನಾಗಿ ನಮ್ಮ ಜೊತೆ ಬಾಳ್ಬಹುದು ಅಂತ ಹೇಳ್ತೀನಿ.
2: ದೇವಭೂತದ ಬಗ್ಗೆ,
0: ಹಾಂ, ದೇವಭೂತ ಅಂತ ನಾನು ಯಾಕೆ ಇದ್ರ ಬಗ್ಗೆ ಇವತ್ತು ನಾನು ಮೂಢನಂಬಿಕೆಗಳ ಬಗ್ಗೆ ಇಟ್ಟಿದ್ದೇನೆ ಅಂದರೆ, ಈ ಮೂಢನಂಬಿಕೆಗಳಿಂದ ಕೆಲವರು ತುಂಬ ನರಳುತ್ತಾ ಇದ್ದಾರೆ. ಮುಖ್ಯವಾಗಿ ಮಾನಸಿಕ ಕಾಯಿಲೆಯಿಂದ ಇರೋರಿಗೆ ಅವ್ರು ದೇವ ಬಂದಿದೆ, ಭೂತ ಬಂದಲ್ಲೆಲ್ಲ ಕೂಡಾಕೋದಾಗಿ ಮಾಡ್ತಿದ್ದಾರೆ, ಅದನ್ನು ಶಿಕ್ಷೆಗೆ ಒಳಪಡಿಸೋದು ಎಲ್ಲೆಲ್ಲ ಕೂಡಾಕೋದಾಗಿ ಮಾಡ್ತಿದ್ದಾರೆ, ಅದನ್ನು ಕೆಲವರು ಸ್ವಾರ್ಥಕ್ಕೋಸ್ಕರ ಲಾಭಕ್ಕೋಸ್ಕರ ಕೆಲವರು ಬಡವರಲ್ಲಿ ಅವಿದ್ಯಾವಂತರಲ್ಲಿ ಅಥವಾ ಮುಗ್ಧ ವಿದ್ಯಾವಂತರಲ್ಲಿ ಇನ್ನು ಮೂಢನಂಬಿಕೆಗಳನ್ನ ಹೆಚ್ಚಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಕೇಳುಗರಲ್ಲಿ ಈ ಕೆಲವು ಮೂಢನಂಬಿಕೆಗಳ ಬಗ್ಗೆ ಹೇಳ್ತೇವೆ. ಅದರಲ್ಲಿ ಮುಖ್ಯವಾಗಿ ದೆವ್ವ ಇದೆಯಾ ಅನ್ನೋದು, ದೆವ್ವ ಇದೆ ಅನ್ನೋದ್ರ ಬಗ್ಗೆ ಪ್ರಪಂಚದಲ್ಲಿ ಯಾವುದೇ ರೀತಿ ಇಲ್ಲ. ಆದರೆ ಕೆಲವು ವ್ಯಕ್ತಿಗಳಿಗೆ ಮಾನಸಿಕ ತೊಂದರೆ ಬಂದಾಗ ಅಥವಾ ಒತ್ತಡ ಬಂದಾಗ ಕೆಲವು ಸರಿಯಾಗಿ ಮಾಡೋದುಂಟು. ಕುಡ್ಬಿ ಅಂದ್ರೆ ಏನೋ ಮನೆಯಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ಅದನ್ನ ಬೇರೆ ರೀತಿನಲ್ಲಿ ಅವ್ರು ತಿಳಿಸೋದುಂಟು, ಅಥವಾ ಸ್ಕಿಜೋಫ್ರೀನಿಯಾ ಖಿನ್ನತೆ ಅನ್ನೋ ಕಾಯಿಲೆ ಬಂದಾಗ್ಲೂ ಅದನ್ನೆಲ್ಲ ದೆವ್ವ ಅಂತ ಒಂದು ಮೂಢನಂಬಿಕೆ ಇದೆ. ದೆವ್ವ ಅನ್ನೋದು ನಿಜವಾಗ್ಲೂ ಇಲ್ಲ, ಅದ್ರ ಬಗ್ಗೆ ಯಾರು ನಂಬಬೇಡಿ. ಏನಾದ್ರು ಆ ರೀತಿ ಯಾರೋ ಅವ್ರಿಗವ್ರೇ ಮಾತಾಡ್ಕೊಳ್ಳೋದು ಅಥವಾ ಇದ್ರೆ ಮಾನಸಿಕ ತಜ್ಞರತ್ತ ಅಥವಾ ಮಾಮೂಲಿ ವೈದ್ಯರತ್ತ ತೆಗೆದುಕೊಂಡೋದ್ರೆ

0: ಭಾನುಮತಿ ಬಗ್ಗೆ ಹೇಳಿ. ಸಾಮಾನ್ಯ ಉತ್ತರ ಕರ್ನಾಟಕದಲ್ಲಿ ಇದನ್ನು ನಾವು ಕೇಳ್ತಾನೆ ಇರ್ತೀವಿ.
1: ಭಾನುಮತಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು ನಮ್ಮ ಉತ್ತರ ಕರ್ನಾಟಕನೇ ಆಗ್ಲಿ, ಈವನ್ ಹತ್ತಿರದಲ್ಲಿ ಕೂಡ ಆಗ್ಲಿ, ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ದೊಡ್ಡ ಅಧ್ಯಯನ ನಡೆದೋಯ್ತು. ಅಧ್ಯಯನ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಉಳ್ಳವರು, ಕೆಲವರು ರಾಜಕೀಯದವರು, ಕೆಲವರು ಬೇರೆಯವರು ಇದ್ರ ಬಗ್ಗೆ ಸ್ವಂತ ಇಚ್ಛೆಯಿಂದ, ಉದಾಹರಣೆಗೆ ಭಾನುಮತಿ ಬಂದಾಗ ಕಲ್ಲು ಎಸ್ದಂಗ ಆಗತ್ತೆ ಅಂತ ಒಂದು ಹೇಳ್ತಿದ್ರು. ಅದನ್ನ ಈ ಒಂದು ಕಮಿಟಿ ನಡೆಸಿದಾಗ ಯಾರೋ ಕತ್ಲಲ್ಲಿ ಹೋಗಿ ಅಮಾವಾಸ್ಯ ದಿವಸ ಕತ್ಲಲ್ಲಿ ಹೋಗಿ ಕಲಿಸಿತಾ ಇದ್ರು. ಆಮೇಲೆ ಅಮಾವಾಸ್ಯೆ ಎದುರ್ಕೊಂಡು ಯಾರು ಬರಲ್ವಲ್ಲ, ಆರಾಮಾಗಿ
0: ತಪ್ಪಿಸ್ಕೊಂಡು
1: ಭಾನುಮತಿ ಅಂತ ಹೇಳ್ತಿದ್ರು. ಕೆಲವರು ಇನ್ನೂ ಕೆಲವು ನೋಡಿ ಮರಗಳೆಲ್ಲ ಒಣಗೋಗ್ತಾ ಇತ್ತು, ಅದಕ್ಕೆ ಕಾಪರ್ ಸಲ್ಫೇಟ್ ಮತ್ತೆ ಈ ಮರ್ಕ್ಯೂರಿ ಮರ್ಕರಿ ಹಾಕಿ ಮರಗಳೋದ್ಬಿಟ್ಟು ಭಾನುಮತಿಯಿಂದ ಇದೆ ಹೇಳ್ತಿದ್ರು. ಇನ್ನು ಕೆಲವು ದೈಹಿಕ ಕಾಯಿಲೆಗಳು ಸಣ್ಣ ಪುಟ್ಟ ಅಂದ್ರೆ ಕ್ಲಿಯರ್ ಕಟ್ ಇಲ್ದೇ ಇರೋದು, ಉದಾಹರಣೆಗೆ ಒಂದು ಸಾರಿ ಕಾಲು ಅದು ಭಾನುಮತಿ ಅಂತ ಹೇಳಿದ್ರು. ಅದನ್ನ ನೋಡಿದಾಗ ಕೊನೆಗೆ ಅದು ಸ್ಪೈನ್ ಟ್ಯೂಬರ್ಕ್ಲೋಸಿಸ್ ಅಂತ ಗೊತ್ತಾಯ್ತು. ಕೆಲವು ಮಾನಸಿಕ ಕಾಯಿಲೆಗಳನ್ನು ಕೂಡ ಭಾನುಮತಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಕೆಲವರು ರಾಜಕೀಯವಾಗಿ ಇದ್ರ ಬಗ್ಗೆ ತುಂಬಾ ಲಾಭ ಪಡೆದುಕೊಂಡ್ರು, ಕೆಲವರು ಇದರಿಂದ ಹಣ ಮಾಡಿದ್ರು. ಇದು ಮುಖ್ಯವಾಗಿ ನಡೆದಿರೋದು ಈ ಹಿಂದುಳಿದ ಅವಿದ್ಯಾವಂತರು ಬಡವರಿರೋ ಕಡೆ. ಇದನ್ನ ತುಂಬಾ ಲಾಭಾಂಶ ಮಾಡೋದಕ್ಕೆ ಇದನ್ನ ಹೆಚ್ಚು ಮಾಡ್ಕೊಂಡ್ ಬಂತು ಅಂತ ಕಂಡಿಡ್ದು, ಅದಕ್ಕೆ ಸರಿಯಾಗಿ ಅಲ್ಲಿ ಚಿಕಿತ್ಸೆ ದೊರೆಯೋಕೆ ಮಾಡಿದಾಗ ಇವೆಲ್ಲ ಭಾನುಮತಿ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಅಂತ.
0: ಇನ್ನು ಮಾಟ ಮಂತ್ರ ಅಂತ ಹೇಳ್ತಾರೆ, ಅದು ನಿಜನ? ಜೊತೆಗೆ ಹೊಟ್ಟೆಗೇನೋ ಮದ್ದಾಗ್ತಾರೆ ಅಂತ ಅಂತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟರ್?
1: ಇದು ಸಾಧ್ಯನೇ ಇಲ್ಲ. ಹಿಂದಿನ ಕಾಲದಲ್ಲಿ ಇದೊಂದು ನಂಬಿಕೆ, ಕೆಲವರು ಲಾಭ ಮದ್ದು ಅಂತ ಹೇಳಿ ಹೊಟ್ಟೆನಲ್ಲಿ ತೊಟ್ಟು ಇಂಡಿಯನ್ ಟ್ರೈಕೋ ಬಜಾರ್ ಅಂತ ಹೇಳ್ತೀವಿ, ಹೊಟ್ಟೆ ಒಳಗೆ ಸೇರಿಬಿಟ್ಟಿರುತ್ತೆ ಅದು ವಾಂತಿ ಆಗುತ್ತೆ ಅಂತ ಈಗೆಲ್ಲ ಸುಳ್ಳು ಹೇಳ್ತಾ ಇದ್ರು. ಅದು ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಅದೊಂದು ಊಹೆ ಅಷ್ಟೇ. ಈಗ ಯಾಕೆ ಹೇಳಿದ್ರೆ ಏನೋ ಒಂದು ವಿಷ ಹಾಕಿದ್ರೆ ತಕ್ಷಣ ಸಾವಾಗ್ಬೋದು, ಹೊಟ್ಟೆಲೆ ಉಳ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಹೊಟ್ಟೆಲೆ ಉಳ್ಕೊಳ್ಳುತ್ತೆ ಅಂದ್ರೆ ನಮ್ದು ಉದರದರ್ಶಕ ಅಂತ ಹೇಳ್ತೀವಿ, ಎಂಡೋಸ್ಕೋಪಿ ಅಥವಾ ಸ್ಕ್ಯಾನಿಂಗ್ ಇಂದ ಕಾಣಿಸ್ಬೇಕು, ಎಲ್ಲೂ ಕಾಣಿಸಿಲ್ಲ. ಇದು ಕೂಡ ಪೂರಾ ಮೂಢನಂಬಿಕೆ, ಅದನ್ನ ನಂಬಲೇಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಇನ್ನು ಮಾನಸಿಕ ಆರೋಗ್ಯ ವ್ಯಕ್ತಿಯ ಲಕ್ಷಣಗಳೇನು, ಜೊತೆಗೆ ಕೇಳುಗರಿಗೆ ನಿಮ್ಮ ಸಂದೇಶ ಏನು ಸರ್?
1: ನಾನು ಕೇಳುಗರುಗಳಿಗೆ ಮುಖ್ಯವಾಗಿ ಹೇಳೋದೇನಂದ್ರೆ ನಿಮ್ಮ ಮಾನಸಿಕ ಆರೋಗ್ಯದ ವೃದ್ಧಿ ಮಾಡ, ಅಂದ್ರೆ ಮಾನಸಿಕ ತೊಂದರೆಗಳು ಬರದೇ ಇರೋದಕ್ಕೆ ನಾನು ಕೆಲವು ವಿಷಯಗಳನ್ನ ಈಗ ಪ್ರಾರಂಭದಲ್ಲಿ ಹೇಳಿದೆ, ಅದನ್ನ ನೀವು ಪಾಲಿಸಿ. ಮಾನಸಿಕ ಕಾಯಿಲೆಗಳಿರುತ್ತೆ, ಮಾನಸಿಕ ಕಾಯಿಲೆಗಳಲ್ಲಿ ಕೆಲವು ತೀವ್ರತರ ಮಾನಸಿಕ ಕಾಯಿಲೆಗಳಿಗೆ ಅಲ್ಪ ಮಟ್ಟದ ಮಾನಸಿ, ತೀವ್ರತರ ಕಾಯಿಲೆಗಳಲ್ಲಿ ಅದಕ್ಕೆ ಡೆಲ್ಯೂಷನ್ಸು, ಭ್ರಾಂತಿ, ಭ್ರಮೆ, ನಿದ್ದೆಗೆಡೋದು ಅವೆಲ್ಲ ಇರುತ್ತೆ. ಅಲ್ಪ ಮಟ್ಟದ ಕಾಯಿಲೆಗಳಲ್ಲಿ ಆತಂಕ ಅನ್ನೋದು, ಗೀಳು ಅನ್ನೋದೆಲ್ಲ ಇರುತ್ತೆ, ಅದನ್ನು ಗಮನಿಸಿ ಚಿಕಿತ್ಸೆ ತೆಗೆದುಕೊಳ್ಳಿ. ಮತ್ತು ಜೀವನ ಸಂಗಾತಿ ದೈಹಿಕ ಕಾಯಿಲೆಗಳನ್ನು ಎದುರಿಸಿ, ಅದನ್ನು ನಾನು ಅದ್ರ ಬಗ್ಗೆ ಕೂಡ ಟಿಪ್ ಹೇಳಿದ್ದೀನಿ. ಸಾಮಾನ್ಯ ವೈದ್ಯರ ಹತ್ರ ಚಿಕಿತ್ಸೆ ತೆಗೆದುಕೊಳ್ಳಿ, ವ್ಯಾಯಾಮ ಮಾಡಿ, ಉತ್ತಮ ಆಹಾರ ಕ್ರಮ ಮಾಡಿ ಅಂತ ಹೇಳಿದ್ದೀನಿ. ಮೂಢನಂಬಿಕೆಗಳನ್ನ ಬಿಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಪೂರ್ತ ನಮ್ಮ ಜೀವನ ಚೆನ್ನಾಗಾಗ್ಬೋದು ಅಂತ ನಮ್ಮ ಕೇಳುಗರಿಗೆಲ್ಲ ತಿಳಿಸಕ್ಕೆ ಇಷ್ಟಪಡ್ತೇನೆ.
0: ಒಳ್ಳೇದು ಡಾಕ್ಟರ್. ಇದುವರೆಗೆ ನೀವು ಮಾನಸಿಕ ಆರೋಗ್ಯದ ವೃದ್ಧಿ ಮತ್ತು ಮೂಢನಂಬಿಕೆಗಳು ಈ ವಿಷಯದ ಬಗ್ಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು.
1: ನಮಸ್ತೆ.
2: ಮನೋಚಿಂತನ.

ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ವೃದ್ಧಿ ಹಾಗೂ ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕಿರಣ್, ನಾಗಮ್ಮ, ಜ್ಯೋತಿ ಬಿ, ಜಯಕ್ಕ, ರವಿ ಹಾಗೂ ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಬೇಡ ಅಂತ ಹೇಳ್ತಿದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ

0: ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಂದು ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕುಡಿಯುವ ನೀರನ್ನು ಸಂಪೂರ್ಣ ಶುದ್ಧ ಮಾಡುವ ಆಧುನಿಕ RO ಅಂದರೆ ರಿವರ್ಸ್ ಆಸ್ಪೋಸಿಸ್ ಯಂತ್ರಗಳಿಗೆ ಹಲವಾರು ಮೊರೆ ಹೋಗಿದ್ದೇವೆ. ಬಟನ್ ಒತ್ತಿದ ತಕ್ಷಣ ನೀರು ಸಿಗುತ್ತದೆ ನಿಜ, ಆದರೆ ಅತಿ ಶುದ್ಧವಾದ ನೀರು ಯಾವಾಗಲೂ ಆರೋಗ್ಯಕರ. ಶುದ್ಧತೆಯ ಬರದಲ್ಲಿ ನೀರಿನಲ್ಲಿರುವ ನೈಸರ್ಗಿಕ ಜೀವಸತ್ವಗಳನ್ನು ನಾವು ಕೊಲ್ಲುತ್ತಿದ್ದೇವೆ. ಬನ್ನಿ, ಸಾಮಾನ್ಯ ತಪ್ಪು ಕೆಲವು ಕಲ್ಪನೆಗಳನ್ನು ಬದಿಗೊತ್ತಿ ವೈದ್ಯಕೀಯ ಸತ್ಯಗಳನ್ನು ನಾವು ಇಂದು ಚರ್ಚೆ ಮಾಡೋಣ. TDS ಅಂದರೆ ನೀರಿನಲ್ಲಿ ಕರಗುವ ಖನಿಜಗಳು ಮತ್ತು ಲವಣಗಳನ್ನು ಒಟ್ಟು ಪ್ರಮಾಣವೇ TDS ಅಂದರೆ ಟೋಟಲ್ ಡಿಸಾಲ್ಡ್ ಸಾಲಿಡ್ಸ್ ಎಂದರ್ಥ. ಸುಮಾರು 200 ರೂಪಾಯಿಗಳಿಗೆ ಸಿಗುವ ಒಂದು ಸಣ್ಣ TDS ಮೀಟರ್ ಸಹಾಯದಿಂದ ನಿಮ್ಮ ಮನೆ ನಲ್ಲಿಯಲ್ಲಿ ನೀರಿನ TDS ಎಷ್ಟಿದೆ ಎಂದು ನೀವೇ ಪರೀಕ್ಷಿಸಬಹುದು. ಈ ಸಂಖ್ಯೆ ನಿಮಗೆ ವಾಸ್ತವವಾಗಿ ಯಾವ ಯಂತ್ರ ಬೇಕು ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ. ಕಲ್ಮಶಗಳ ಜೊತೆಗೆ ಖನಿಜಗಳ ಕಳ್ಳ RO ತಂತ್ರಜ್ಞಾನ ನೀರನ್ನ ಅತ್ಯಂತ ಸೂಕ್ಷ್ಮವಾದ ಫಿಲ್ಟರ್ ಮೂಲಕ ಹಾಯಿಸಿ ಕಲ್ಮಶಗಳನ್ನು ತೆಗೆಯುತ್ತದೆ. ಇದು ಅಷ್ಟೊಂದು ಪ್ರಬಲವೆಂದರೆ ಕಲ್ಮಶಗಳ ಜೊತೆಗೆ ನಮ್ಮ ಹೃದಯ ಮತ್ತು ಮೂಳೆಗಳಿಗೆ ಅತ್ಯವಶ್ಯಕವಾದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ನೈಸರ್ಗಿಕ ಖನಿಜಗಳನ್ನು ಇಂದು ತೆಗೆದು ಹಾಕಲಾಗುತ್ತದೆ. ದೀರ್ಘಕಾಲದವರೆಗೆ ಇಂತಹ ಡಿ ಮಿನರಲ್ಸ್ ಖನಿಜ ರಹಿತ ನೀರನ್ನು ಕುಡಿಯುವುದರಿಂದ ಸುಸ್ತು, ಸ್ನಾಯು ಸೆಳೆತ ಅಥವಾ ಕ್ರ್ಯಾಂಪ್ ಉಂಟಾಗಬಹುದು. ನಿಮ್ಮ ಮನೆಯಲ್ಲಿ ಈಗಾಗಲೇ RO ಯಂತ್ರವಿದ್ದರೆ ಅದನ್ನು ಬಿಸಾಡಬೇಡಿ. ಯಂತ್ರದ ಒಳಗಿರುವ TDS ಅಡ್ವಾನ್ಸರ್ ಅನ್ನು 50-150ಕ್ಕೆ ಸೆಟ್ ಮಾಡಲು ನಿಮ್ಮ ಸರ್ವಿಸ್ ಟೆಕ್ನಿಷಿಯನ್ಗೆ ತಿಳಿಸಿ. ಅನೇಕರು ಇದು 0 ಇರಬೇಕು ಎಂದು ತಪ್ಪು ತಿಳಿದುಕೊಂಡಿರುತ್ತಾರೆ. ಹೀಗೆ ಮಾಡುವುದರಿಂದ RO ಯಂತ್ರವೇ ನೀರಿಗೆ ಸ್ವಲ್ಪ ಖನಿಜಗಳನ್ನು ವಾಪಸ್ ಸೇರಿಸುತ್ತದೆ. ನಿಜಕ್ಕೂ RO ಯಂತ್ರ ಅಗತ್ಯವಿದೆಯೇ? ಹೌದು, ನಿಮ್ಮ ಮನೆಯ ನಲ್ಲಿಯಲ್ಲಿ ನೀರಿನ TDS ಪರಿಶೀಲಿಸಿ ಆಮೇಲೆ ಈ ನಿರ್ಧಾರ ತೆಗೆದುಕೊಳ್ಳಿ. TDS 300ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ದುಬಾರಿ RO ಯಂತ್ರದ ಅಗತ್ಯ ಇಲ್ಲ. ಕೇವಲ ಅಲ್ಟ್ರಾವಯೊಲೆಟ್ ಅಂದರೆ UV ಪ್ಯೂರಿಫೈ ಇದ್ದರೆ ಸಾಕು. ಇದು ಕ್ರಿಮಿಗಳನ್ನು ಕೊಲ್ಲುತ್ತದೆ, ಆದರೆ ಖನಿಜಗಳನ್ನು ಹಾಗೆ ಉಳಿಸುತ್ತದೆ. ನಗರ ಪ್ರದೇಶದ ಮುನ್ಸಿಪಲ್ ನೀರಿಗೆ ಸಾಮಾನ್ಯವಾಗಿಯೇ ಇದುವೇ ಸೂಕ್ತ. ಅಲ್ಟ್ರಾವಯೊಲೆಟ್ ಪ್ಯೂರಿಫೈಯರ್ ಜೊತೆಗೆ ಒಂದು ಸೆಡಿಮೆಲ್ಟ್ ಫಿಲ್ಟರ್ ಸಾಕು. ನೀರು ಉಪ್ಪಾಗಿದ್ದರೆ ಮಾತ್ರ RO ಬಗ್ಗೆ ಯೋಚಿಸಿ. TDS 500ಕ್ಕಿಂತ ಹೆಚ್ಚಿದ್ದರೆ RO ಯಂತ್ರ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತದೆ. ಉದಾಹರಣೆಗೆ ಒಣ ಪ್ರದೇಶದ ಬೋರ್ವೆಲ್ ನೀರಿನಲ್ಲಿ ಅರ್ಸೆನಿಕ್, ಫ್ಲೋರೈಡ್ ಅಥವಾ ಸೀಸದ ಅಂಶ ಇದ್ದರೆ TDS ಎಷ್ಟೇ ಇದ್ದರೂ OR ಯಂತ್ರ ಬಳಸಬೇಕಾಗುತ್ತದೆ. ಪ್ಲಾಸ್ಟಿಕ್ ಕ್ಯಾನ್ ನೀರಿನ ಅಪಾಯ. ನಗರಗಳಲ್ಲಿ ನೀಲಿ ಬಣ್ಣದ 20 ಲೀಟರ್ ಪ್ಲಾಸ್ಟಿಕ್ ಕ್ಯಾನ್ಗಳ ಬಳಕೆ ಸಾಮಾನ್ಯವಾಗಿದೆ. ಇದು ಆರೋಗ್ಯಕರವಲ್ಲ, ಏಕೆಂದರೆ ಒಂದೇ ಕ್ಯಾನ್ನನ್ನು 1000 ಬಾರಿ ಬಳಸುತ್ತಾರೆ ಮತ್ತು ಇವುಗಳನ್ನು ಸುಡು ಬಿಸಿಲಿನಲ್ಲಿ ಸಾಗಿಸುತ್ತಾರೆ. ಬಿಸಿಲಿಗೆ ಪ್ಲಾಸ್ಟಿಕ್ ಕರಗಿ ಮೈಕ್ರೋ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕಗಳು ನೇರವಾಗಿ ನೀರಿಗೆ ಸೇರುತ್ತವೆ. ಕ್ರಿಮಿಗಳನ್ನು ನಾಶ ಮಾಡಲು ನೀರನ್ನು ಕುದಿಸುವುದೇ ಅತ್ಯುತ್ತಮ ವಿಧಾನ. ಕನಿಷ್ಠ ಪಕ್ಷ ನಿಮಿಷವಾದರೂ ನೀರನ್ನು ಚೆನ್ನಾಗಿ ಕುದಿಸಬೇಕು. ರಾತ್ರಿ 5-6 ಲೀಟರ್ ನೀರನ್ನು ಕುದಿಸಿ ಸ್ಟೀಲ್ ಪಾತ್ರೆಯಲ್ಲಿ ಮುಚ್ಚಿಟ್ಟರೆ ಬೆಳಗ್ಗೆ ಸುರಕ್ಷಿತ, ಸಂರಕ್ಷಿತ ಮತ್ತು ಖನಿಜಯುಕ್ತ ನೀರು ಸಿದ್ಧವಾಗಿರುತ್ತದೆ. ನೆನಪಿರಲಿ, ಕುದಿಸಿದ ನೀರನ್ನು ಜೀವಿತಾವಧಿ 24 ಗಂಟೆ ಮಾತ್ರ.

0: ಪ್ರತಿದಿನ ಹೊಸ ನೀರು ಕಾಯಿಸುವುದು ಉತ್ತಮವಾದ ಅಭ್ಯಾಸ. ಆದರೆ ರಾಸಾಯನಿಕ ಬರ್ತಿದ್ದ ನೀರಿದ್ದರೆ ಬರೀ ಕುದಿಸುವುದು ಸಾಕಾಗುವುದಿಲ್ಲ. ತಾಮ್ರದ ಪಾತ್ರೆ ಕನಿಷ್ಠ 8 ಗಂಟೆ ನೀರಿಟ್ಟು ಪಾತ್ರೆಯನ್ನು ಪ್ರತಿದಿನ ನಿಂಬೆ ಅಥವಾ ಹುಣಸೆಯಿಂದ ಉಜ್ಜಿ ತೊಳೆದರೆ ಮಾತ್ರ ಬಳಸಿ. ಇಲ್ಲವಾದರೆ ತಾಮ್ರದ ಅಂಶವೇ ಅತಿಯಾಗಿ ಹೊಟ್ಟೆ ಸೇರಿ ವಿಷವಾಗಬಹುದು. ಉಳಿ ಪದಾರ್ಥಗಳನ್ನು ಇದರಲ್ಲಿ ಹಾಕಿಡಲೇಬಾರದು. ನೀರನ್ನು ತಂಪಾಗಿಡಲು ಮಣ್ಣಿನ ಮಡಿಕೆ ಉತ್ತಮ. ಆದರೆ ಒಳಗೆ ಬ್ಯಾಕ್ಟೀರಿಯಾ ಅಥವಾ ಇತರೆ ಕ್ರಿಮಿಗಳು ಬೆಳೆಯದಂತೆ 1-2 ವಾರಗಳಿಗೊಮ್ಮೆ ಉಜ್ಜಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಬೇಕಾಗುತ್ತದೆ. ಬಿಸಿಲಿನಲ್ಲಿ ಇಟ್ಟ ಗೀರು ಬಿದ್ದ 20 ಲೀಟರ್ ಪ್ಲಾಸ್ಟಿಕ್ ಕ್ಯಾನ್ಗಳಿಂದ ಪ್ರತಿನಿತ್ಯ ನೀರು ಕುಡಿಯುವುದು ಅಪಾಯಕಾರಿಯಾಗಬಹುದು. ನೀರಿನಲ್ಲಿ ಅರ್ಸಿನಿಕ್ನಂತಹ ಕೆಮಿಕಲ್ಗಳಿದ್ದರೆ ಅದರಿಂದ ಅನ್ನ ಬೇಳೆಯನ್ನು ಬೇಯಿಸಬೇಡಿ. ಕುದಿಸಿದರೆ ರಾಸಾಯನಿಕಗಳು ಹೋಗುವುದಿಲ್ಲ, ಬದಲಿಗೆ ಇನ್ನಷ್ಟು ಸಾಂದ್ರವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅಡಿಗೆಗೂ RO ನೀರನ್ನೇ ಬಳಸಿ. ಆಧುನಿಕ ತಂತ್ರಜ್ಞಾನ ಎಂದು ಕೂಡಲೇ ಅದು ಆರೋಗ್ಯಕರ ಇರಲೇಬೇಕು ಎಂದು ಕಣ್ಮುಚ್ಚಿ ನಂಬಬೇಡಿ. ನಿಮ್ಮ ಮನೆಯ ನಲ್ಲಿಯ ನೀರಿನ TDS ಕಡಿಮೆ ಇದ್ದರೆ ದುಬಾರಿ. RO ಯಂತ್ರಗಳಿಗಿಂತ ಹಳೆಯ ಶೈಲಿಯ ಕುದಿಸಿದ ಅಥವಾ ಅಲ್ಟ್ರಾವಯೊಲೆಟ್ ಫಿಲ್ಟರ್ 100 ಪಟ್ಟು ಶ್ರೇಷ್ಠ. ಪ್ಲಾಸ್ಟಿಕ್ ಕ್ಯಾನ್ಗಳನ್ನು ದೂರವಿಡಿ. ನೀರನ್ನು ಜವಾಬ್ದಾರಿಯಿಂದ ಸ್ಟೀಲ್ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿ ಇಟ್ಟುಕೊಂಡು ಕುಡಿಯಬೇಕಾಗುತ್ತದೆ. ಅದರಲ್ಲಿ ಬೇಸಿಗೆ ಸಮಯದಲ್ಲಿ ನೀರಿನ ಅಗತ್ಯ ತುಂಬ ಹೆಚ್ಚಿರುವುದರಿಂದ ಸಾಮಾನ್ಯವಾಗಿ ನಿಗಾ ವಹಿಸಿ ನಾವು ನೀರನ್ನು ಕುಡಿಯಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಾಯಾರಿದಾಗ ಯಾವ ನೀರು ಉತ್ತಮ ಎಂಬ ವಿಷಯವನ್ನ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 30ನೆಯ ಶ್ಲೋಕವನ್ನ ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅದೇ ಭೂತ, ಅದೇ ದೈವ, ಅದೇ ಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನು ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನು ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನುವುದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದ್ರೆ ಇದೇ ಸೃಷ್ಟಿ ಅರಮನೆಯನ್ನ ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದ್ರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರೆ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅದನ್ನ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ.

ರಾಜ್ಯದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ ಮನಸ್ಸು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಭಗವಂತ ಈ

ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು.

ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ, ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನು, ಆ ಮಿಡಿತವನ್ನು ನಾವು ಕೇಳಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಈ ಬದುಕು ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ. ಅಂತಹ ಸಾರ್ಥಕತೆಗೆ ನಾವು ಹೆಜ್ಜೆ ಇರಿಸಬೇಕಾಗಿದೆ. ಆ ಮೂಲಕ ಎಲ್ಲ ಕತೆಗಳಿಗಿಂತ ಶ್ರೇಷ್ಠವಾಗಿರುವ ಸಾರ್ಥಕತೆಯನ್ನು ನಮ್ಮವದಾಗಿ ಮಾಡಿಕೊಳ್ಳೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ

0: ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಬಿಮಟ್ಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಬೊಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಶ್ರೋತೃಗಳೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಭೀಮಟಕೆರೆ ಹಳ್ಳಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಬೊಮ್ಮಾರವರು. ಇವರು ಕಳೆದ 30 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು ವಿವಿಧ ರೀತಿಯ ಬೆಳೆಗಳನ್ನ, ಮಿಶ್ರ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದಾರೆ. ಪ್ರಸ್ತುತವಾಗಿ ಈ ಮಿಶ್ರ ಬೆಳೆಗಳ ಜೊತೆಗೆ ಸಿರಿಧಾನ್ಯ ಬೇಸಾಯವನ್ನ ಮಾಡ್ತಾ ಕೋಳಿ ಸಾಕಾಣಿಕೆ, ಎರೆಹುಳು ಗೊಬ್ಬರ ತಯಾರಿಕೆ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ತಾ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಅದರಲ್ಲಿ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಮಿಶ್ರ ಬೆಳೆ ಬೇಸಾಯ ಹಾಗೂ ವಿವಿಧ ರೀತಿಯ ಬೇಸಾಯ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಬೊಮ್ಮಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತಾವು ಎಷ್ಟು ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ರಿ?
4: ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಅವರು ತೀರೋದ್ರು, ಆದ್ರಿಂದ ನಾವು ಬೆಳೀತಾ ಇದ್ದೀವಿ. ಈಗ ರಾಗಿ, ಜೋಳ, ಹತ್ತಿ, ನವಣ, ಹುಳ್ಳಿ ಇವೆಲ್ಲ ನಾವು ಬೆಳೀತಾ ಇದ್ದೀವಿ. ಈ ತಿಂದೀಸಿಗ ಸಂಸ್ಥೆಯಿಂದ ನಮ್ಗ ಬಿತ್ತನೆ ಬೀಜ ಎಲ್ಲ ಕೊಟ್ರು. ನಾವು ಬಂದು ನಮ್ಮನ್ನ ಗುರುತಿಸಿದ್ರು, ಬಂದು ಹಿಂಗ ಹಿಂಗ ಫಸಲ್ ಹಾಕ್ತಾರೆ ಅಂದ್ಕೊಂಡು ನಾವು ಒಂದು ಅವ್ರು ಕೊಟ್ರು. ನಾವು ಸಿರಿಧಾನ್ಯ ಅಂತ ನೀವು ಬೆಳೆದಾರಿ ಅಂದ್ಕಂಟ ಸರಿ, ನಾವು ಹಿಂದೂ ಬೆಳೆತಿದ್ವಿ ಇದನ್ನ. ಅವ್ರು ಸ್ವಲ್ಪ ಕೈ ಬಿಟ್ಬಿಟ್ಟಿದ್ರು, ನಾವು ಬಿತ್ತನೆ ಇದ್ದೇನು ಇತ್ತಿಲ್ಲ, ಅದರಿಂದ ನಾವು ಕೈ ಬಿಟ್ಬಿಟ್ಟಿದ್ವು. ಇವಾಗ ನಮ್ಗೆ ಸಿಕ್ತು ಅಂದ್ಬಿಟ್ಟು ನಾವು ಒಂದ 3 ವರ್ಷದಿಂದ ನಾವು ಇದನ್ನ ಬೆಳೀತಾ ಇದ್ದೀವಿ. ಇವಾಗ ನಮ್ಗ ಕೋಳಿ ಸಾಕಾಣಿಕೆ ಎಲ್ಲ ಕೊಟ್ಟಾರ. ನಾವು ಇನ್ನೂ ಹೋಗಿ ಸಿರಿಧಾನ್ಯ ನಮ್ಮ ನಾವು ಹೋದ ವರ್ಷ ಬೆಳೆದಿದ್ದು ನಮ್ಮಲ್ಲಿ ಅದ ಬಿತ್ತನೆ ನಾವು ಮಾಡಿಕೊಂಡಿವಿ. ನಾವು ಹೋಗಿಲ್ಲ ಬಿತ್ತನೆ ಇಸ್ಕೊಂಬರಕ. ಈಗೇನಾದ್ರೂ ಜೋಳ ಇಲ್ಲ, ಹತ್ತಿ ಬೀಜ ಇಲ್ಲ, ನಾವು ಹೋಗಿ ಅವ್ರ ಹತ್ರ ಇಸ್ಕೊಂಡು ನಾವು ಬರ್ಬೇಕಾಯ್ತ.
3: ಎಷ್ಟು ಎಕರೆ ಭೂಮಿ ಹೊಂದಿದ್ದೀರಾ ತಾವು?
4: ನಾವೀಗ 2 ಎಕರೆಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ.
3: ಸ್ವತಃ ತಾವೊಬ್ಬರೇ 2 ಎಕರೆನಲ್ಲಿ
4: ಮಾಡ್ತಾ ಇದ್ದೀವಿ?
3: 2 ಎಕರೆನಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ?
4: ನಾವು 2 ಎಕರೆನಲ್ಲಿ 1 ಎಕರೆ ಅರ್ಧ ಎಕರೆ ನಾವು ಒಂದ್ ಸ್ವಲ್ಪ ರಾಗಿ, ಜೋಳ, ಕೆಲವು ಹತ್ತಿ, ಮೆಣಸಿ ಎಲ್ಲ ಹಾಕೊಂಡು ನಾವು ಬರ್ತಾ
3: ಇದ್ದೀವಿ.
4: ಇಲ್ಲ ಇಲ್ಲ.
3: 2 ಎಕರೆಗೂ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ದೀರಾ?
4: ನಾವೀಗ ಪೈಪ್ ಇದ್ರಲ್ಲಿ ನಾವು ಮಾಡ್ಕೊಂಡಿದ್ವಿ.
3: ಬೋರ್ ವ್ಯವಸ್ಥೆ ಇದೆಯಾ?
4: ಬೋರ್ ಅದ.
3: ಯಾವಾಗ ಮಾಡಿಸಿದ್ದು ಬೋರು?
4: ಬೋರು ನಮ್ಮ ಹುಡುಗ ಇದ್ದಾಗ ಅವರು ಮಾಡಿಸಿದ್ದು ಅಂದ್ರ ಅದ 6 ವರ್ಷ ಆಗದ.
3: ಅದಕ್ಕಿಂತ ಮುಂಚೆ ಎಲ್ಲ
4: ಇತ್ತಿಲ್ಲ, ನೀರಾವರಿ ಇತ್ತಿಲ್ಲ. ನಾವು ಕೃಷಿ ಇದಿಲ್ಲಿ ಮಾಡ್ಕೋದು.
3: ಮಳೆಯಾಶ್ರಿತವಾಗಿ ಮಳೆಯಾಶ್ರಿತವಾಗಿ ಬೆಳೀತಿದ್ದಾಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ರಿ? ಈಗ ಎಷ್ಟು ಬೆಳೆ ತೆಗಿತಾರ?
4: ಇವಾಗ 3 ಫಸಲು ಅಂತ ನಾವು ತಗೊಳ್ತಾ ಇದ್ದೀವಿ. ಆವಾಗ 2 ಫಸಲು ಹತ್ತಿ ತಗದ ಮೇಲ ಈ ಹತ್ತಿ ಒಳಕಣ್ಣಿ ಇದು ಬಿಡ್ತಿದ್ವು. ಹುಳ್ಳಿ ಇದನ್ನ ಬಿಟ್ಬಿಡ್ತಿದ್ವು. ಅವರ ಹುಳ್ಳಿ ಅದು ಮಳೆ ಇದಿಲ್ಲಿ ಸ್ವಾನ ಮಳೆ ಬಂದಾಗ ಒಂದ್ ಸ್ವಲ್ಪ ಎಡಿಸ್ತಿತ್ತು. ಇತ್ತಿನ ದಿವಸ ಉಗಾದಿ ಗೌರಿ ತಿಂಗಳಲ್ಲೆಲ್ಲ ಬಿತ್ತು ಬಿಡ್ತಿದ್ವು. ಆ ಟೈಮ್ನಲ್ಲಿ ನಮ್ಗ ಅದ ಮಳೆ ಎಡಿಸ್ತಿತ್ತು. ಹುಳ್ಳಿ ಇತ್ತಿನ ದಿವಸ ಮಳೆ ಕಮ್ಮಿ ಆದಾಗ ಅದನ್ನ ಹುಳ್ಳಿ ನಾವು ಕುಯ್ಕೊಂಡು
5: ಅಷ್ಟೇ ಲಾಸ್ಟ್ ಸಿಕ್ಕಿಲ್ವನ ನಮ್ಗ ಅದೇ ಲಾಸ್ಟ್ ನಮ್ ಬೆಳೆ.
4: ಇವಾಗಂತೂ ಕೃಷಿ ಇದು ನೀರಾವರಿಯಿಂದ 3 ಫಸಲು ನಾವು ತಗೊಳ್ತಾ ಇದ್ದೀವಿ
3: ವರ್ಷಕ್ಕೆ
4: ವರ್ಷಕ್ಕೆ.
3: ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ನಮ್ಮ ಹಿರಿಯರೆಲ್ಲ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಅದನ್ನ ಸೇವಿಸ್ತಾ ಇದ್ರು, ಅದರಿಂದ ಬಹಳಷ್ಟು ಆರೋಗ್ಯ ಸಿಗ್ತಾ ಇತ್ತು. ಹೇಗಿತ್ತು ಆಗಿನ ಜೀವನ, ಆಗಿನ ಕೃಷಿ?

0: ನಾವು ನಿಜವಾಗಲು ಒಂದು ಹೇಳ್ಕೊ ಹೋದ್ರ ಮೊದಲು ನಾವು ದನ ದನದು ಅದು ದನ ತೊಪ್ಪ ಅದು ಎಲ್ಲ ಇಟ್ಕೊಂಡು ಆರೋಗ್ಯ ಚೆನ್ನಾಗಿತ್ತು. ಈಗ ಕೆಲವು ಆ ಗೌರ್ಮೆಂಟ್ ಗೊಬ್ಬರ ಆಗಿ ಈಗ ಕೆಲವು ಭೂಮಿ ಏನಾಗಿದೆ ಅಂತೂ ನಮಗೆ ಗೊತ್ತಿಲ್ಲ. ಮೊದಲಿನ ಶಕ್ತಿ ಈಗ ನಮ್ಮ ತಂದೆ ಶಕ್ತಿ ನಮಗಿಲ್ಲ, ನಮ್ಮ ಶಕ್ತಿ ನಮ್ಮ ಮಕ್ಕಳಿಗಿಲ್ಲ, ಹಂಗಾಗಿ ಹೋಗಿವಿ ನಾವೀಗ ಭೂಮಿ ಬಗ್ಗೆ. ಅದನ್ನು ಜಾಸ್ತಿ ನಾವು ಮಾಹಿತಿ ಹೇಳಕ್ಕೆ ನನಗೂ ಇದಾಯ್ತಿಲ್ಲ. ನಾವು ಪುನಃ ನಾವು ಹೆಂಗೆ ಅದನ್ನು ರೂಪಿಸ್ಬೇಕಂದ್ರೆ ನಮ್ಮ ತಂದೆ ಕಾಲದಲ್ಲಿ ಏನು ಮಾಡ್ತಿದ್ವೋ ದನ ಗೊಬ್ಬರ, ಈ ಗೌರ್ಮೆಂಟ್ ಗೊಬ್ಬರ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ದನ ಗೊಬ್ಬರ ಜಾಸ್ತಿ ಹಾಕೋ ಬಂದಾಗ ಆ ಭೂಮಿ ಫಲವತ್ತ ನಾವು ಹೆಚ್ಚಿಸ್ಬೋದು. ಅದರ ಆರೋಗ್ಯ ಬಗ್ಗೆನೂ ತಗೋಬೋದು, ಭೂಮಿ ಫಲವತ್ತನೂ ತಗೋಬೋದು.
1: ಭೂಮಿ ಫಲವತ್ತತೆ ಆಗಿದ್ರೆ ಬೆಳೆಯಂತ ಬೆಳೆನೂ
0: ಚೆನ್ನಾಗಿ
1: ಸೇವಿಸುವಂತ ನಮ್ಮ
0: ಚೆನ್ನಾಗಿರ್ತಂತ. ನಂಗೆ
1: ಈಗ ಬೆಳೆ ಚೆನ್ನಾಗಿ ಬಂಬುಳ್ಳಿ ಅಂತ ಎಲ್ಲದಕ್ಕೂ ನಾವು ರಾಸಾಯನಿಕ ಗೊಬ್ಬರ ಬಳಸ್ಬಿಟ್ರೆ
0: ಒನ್ ಟೈಮ್ ಅದು ಒಂದ್ ಸ್ವಲ್ಪ ಬೇಕು. ಇದು ಒಂದ ಇದನ್ನ ಹಾಕಿ ನಾವು ಹೋದಾಗ ಅದ್ ಹಿಂದೆ ಭೂಮಿ ಹೆಂಗಿತ್ತು ಅದನ್ನ ಫಲವಂತ ನಾವು ತರಬಹುದಂತ ನಮ್ಮ ಮನಸ್ಸಿನಲ್ಲಿ. ಎಲ್ಲಾರ್ಗು ಹೇಳಕ್ ಆಗಲ್ಲ.
1: ನೀವು ಮಾಡ್ತಾ ಇದ್ರೆ ಈಗ ತಾವು ಮಿಶ್ರ ಬೆಳೆಗಳನ್ನ ಬೆಳೀತಾ ಬಂದ್ರಿ, ಪ್ರಮುಖವಾಗಿ ಹತ್ತಿ ರಾಗಿ ಜೋಳ ಇವನ್ನೆಲ್ಲ ಬೆಳೀತಾ ಇದ್ರಿ. ವಿಶೇಷವಾಗಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಕೂಡ ಬೆಳೆಯಕ್ ಶುರು ಮಾಡಿದ್ರಿ. ಈಗ ಸಿರಿಧಾನ್ಯ ಬೆಳಿಲಿಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಸಂಸ್ಥೆಗಳಿಂದ ನಿಮ್ಗೆ ಬಿತ್ತನೆ ಬೀಜ
0: ಕೊಟ್ರು
1: ಬೆಳೆಸಿದ್ರು. ಇದ್ರ ವ್ಯವಸಾಯ ಪದ್ಧತಿ ಹೇಗಿತ್ತು, ಇದ್ರ ಫಲ ಹೇಗ್ ಸಿಕ್ತು ಸಿರಿಧಾನ್ಯದ್ದು?
0: ಸಿರಿಧಾನ್ಯದ್ದು ನಾವು ನೋಡಿ ನಾವು ಬಿತ್ತನಿಲ್ಲ, ಕಡ ಬಿಟ್ಟಿದ್ದು. ಒಂದ್ ಎಕರೆಯಲ್ಲಿ ನಾವು ಕಡ ಬಿಟ್ಟಿದ್ದು 48 ಸಾಲ ಬಿದ್ದಿತ್ತು. 48 ಸಾಲಲ್ಲಿ 45 ನಾವು ಕೆಲವು ಅಕ್ಕಿ ಈ ಎಲ್ಲ ತಿಂದ್ಕೊಂಡು ಹೋದದು. 45 ಕೆಜಿ ಸಿಕ್ತು ನಮ್ಗೆ ನವಣ. ಈ ಆರಂಭದಲ್ಲಿ ನಮಗ ಯಾವ್ದಂತೂ ಕಷ್ಟ ಅಂತೂ ನಮಗೆ ಇಲ್ಲ. ಈಗ ಹತ್ತಿ ಹಾಕ್ತೀವಿ, ಹುಳ ಮಾಡ್ಲೇಬೇಕು, ರಾಗಿ ಬಿತ್ತಬೇಕು, ಕಳೆ ಕೀಳ್ಬೇಕು, ಇದಂತೂ ನಮ್ಗೆ ಯಾವುದು ಕಷ್ಟ ಅಂತೂ ಇದಿಲ್ಲ. ಯಾವುದು ಮಾಡ್ದು ಹೋದ್ರ ನಮ್ಗೆ ವಿಧಿ ಇಲ್ಲ, ಮಾಡ್ಲೇಬೇಕು ಅದನ್ನ. ಅದ ಕಷ್ಟ ಬಿದ್ದು ಮಾಡ್ಲೇಬೇಕು. ಇನ್ನು ಕಷ್ಟ ಅಂದ್ಬಿಟ್ಟು ಬಿಟ್ಬಿಟ್ರೆ ಅದು ಫಸಲಾಗಲ್ಲ, ಅದು ರೈತನ ಕುಲೂ ಇಲ್ಲ ಅದು.
1: ಈಗ ಬೇರೆ ಬೇರೆ ರೀತಿಯ ಮಿಶ್ರ ಬೆಳೆಗಳನ್ನ ತಾವು ಬೆಳೀತಾ ಬರ್ತಾ ಇದ್ರ, ಆ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರೆ, ಎಲ್ಲಿ ಮಾರಾಟ ಮಾಡ್ತಾ ಇದ್ರ, ಇಲ್ಲ ಸ್ವತಃ ತಾವೇ ಉಪಯೋಗ ಬಳಸ್ಕೊಂಡಿರ?
0: ನಾವು ಕೆಲವು ಈ ರಾಗಿ ಹತ್ತಿ ತಂದೋಗಿ ಕೆಲವು ಇದ್ರಲ್ಲಿ ಕೊಡ್ತಾ ಇದೀವಿ. ಮಳಿಗೆ ಈ ಮಳಿಗೆ ಕೊಟ್ಬಿಟ್ಟು ನಾವು ಎಷ್ಟು ಬೇಕು ಅಷ್ಟು ನಾವು ಮಳಿಗೆ ಕೊಡ್ತೀವಿ. ಈತಿಂದ ನಾವು ಯಾರು ನಾವು ಮಾಡ್ತಾ ಇಲ್ಲ, ನಮ್ಮ ಜೀವನಕ್ಕೆ ನಾವು ಮಳಿತೀವಿ. ಮೊದಲ ಹತ್ತಿ ಕೊಟ್ಬಿಡ್ತೀವಿ, ಹತ್ತಿ ಜೋಳ ಇನ್ ಬಾಕಿ ಪಸಲೆಲ್ಲ ಕೊಟ್ಟು ಬಿಡ್ತೀವಿ. ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಮಾಡಿಕೊಳ್ತೀವಿ, ಅವರ ಎಷ್ಟು ಬೇಕು ಅಷ್ಟು ನಾವು ಮಾಡಿ.
1: ಈಗ ಸಿರಿಧಾನ್ಯಗಳು ಬಹಳಷ್ಟು ಬೇಡಿಕೆಯಲ್ಲಿದೆ, ಅದರಿಂದ ಬಹಳಷ್ಟು ಆರೋಗ್ಯಕ್ಕೆ ಉಪಯೋಗನು ಕೂಡ ಇದೆ. ಈಗ ತಮ್ಗೆ ಸಂಸ್ಥೆ ಕಡೆಯಿಂದ ನಿಮ್ಗೆ ಸಿರಿಧಾನ್ಯ ಬಿತ್ತನೆ ಬೀಜಗಳನ್ನ ಕೊಟ್ಟು ನಿಮ್ಮ ಹತ್ರ ಬೆಳೆಸಿ ಸಂಸ್ಥೆನ ನಿಮ್ಮ ಹತ್ರ ಸಿರಿಧಾನ್ಯಗಳನ್ನ ಪಡ್ಕೋತಾ ಇದೆ, ಎಷ್ಟು ಅನುಕೂಲ ಆಗಿದೆ ತಮ್ಗೆ?
0: ನಿಜ, ಯಾಕಂದ್ರ ಇವತ್ತು ನಾನು ಸಂಸ್ಥೆಗೆ ನಾನು ಕೊಳ್ದು ಹೋದ್ರು ಕೂಡ ನನ್ನ ಜೀವನಕ್ಕೆ ನನ್ ಬೇಕಂತ ಮಳಗ್ರು ಕೂಡ ಇನ್ನು ಕೆಲವು ಜನ ಕೊಡ್ತಾವ್ರ ಸಂಸ್ಥೆಗೆ, ನಾ ಇಲ್ದು ಹೋದ್ರು ಕೂಡ ಇನ್ನೊಬ್ರು ಕೊಡ್ತಾವ್ರ. ಅದು ಒಬ್ಬ ರೈತರಿಗೆ ನಾವ್ ಹಿಂಗ್ ಕೊಟ್ಟು ಪುನಃ ಬೆಳೆದು ನಮ್ ಕೊಡ್ತಾ ಕೊಟ್ರಲ್ಲ ಅನ್ನೋದು ಒಂದ ಬರ್ತದ. ಇವ್ರು ಇದಾಗಿಲ್ಲ, ಇವ್ರು ಸಿರಿಧಾನ್ಯ ನಾವ್ ಕೊಟ್ಟಾಗ ಅವ್ರ ಭೂಮಿ ಇರೋರು ಇವತ್ತು ಬೆಳೆದು ಪುನಃ ವಾಪಸ್ ಕೊಡ್ತಾರ ಅನ್ನೋದು ಒಂದ ಇದಿತ್ತ. ನಾನು ಆಗುಲಿ ಕೂಡ ನಮ್ ಸಿದ್ದವ್ರಿಗೂ ಕೂಡ ಒಂದತ್ತ 12 ಕೆಜಿ ಸಿರಿಧಾನ್ಯ ಬೆಳಿ ಅವ್ರು ಕುಡಿ ಅಂದ್ಬಿಟ್ಟು ನಾನೇ ಕೊಟ್ಟಿ, ನಾನು ಒಸಿ ಮಡಿಕೊಂಡಿದ್ದು. ನಾನು ಕೋಳಿ ಈಗ ನಮ್ಮ ಉಪಯೋಗಕ್ಕೆ ನಾ ಮಡಿಕೊಂಡಿ ಬಳಸ್ಕೊಂಡಿ.
1: ನಿಮ್ಮ ಹಿರಿಯರೆಲ್ಲ ಹೆಚ್ಚಾಗಿ ಸಿರಿಧಾನ್ಯಗಳನ್ನೇ
0: ಬೆಳೀತಿದ್ರು
1: ಬೆಳೀತಾ ಇದ್ರು ಕೂಡ
0: ಬೆಳೀತಿದ್ರು. ನಾವಣ್ಣ ಉಪ್ಪಿಟ್ಟು ಮಾಡಬಹುದು, ಕುಟ್ಟಿ ಅದನ್ನ ಗಂಜಿ ಕಾಯಿಸ್ತಿದ್ರು ನಮ್ಮ ತಾಯಿಯವರು. ಈಗ ಯಾರು ತಿನ್ನೋದು ಇಲ್ಲ, ಅವ್ರು ಕೊಟ್ಟದು ಇಲ್ಲ. ಈಗ ನೆಂಗ್ಸರು
1: ತಿಂಡಿ ಮಾಡ್ಕೊಂಡು ತಿನ್ನೋದೇ
0: ಆಗೋಗದ. ನಾವು ಇವತ್ತು ನಿಜವಾಗ್ಲು ಅದನ್ನ ತಿಂದು ಆರೋಗ್ಯ ಇರೋವ್ರೇ ಚೆನ್ನಾಗಿರೋದು. ಇವತ್ತು ಆ ಕುಕ್ಕರು ಈ ಮಿಷಿನ್ಲೆಲ್ಲ ಈಗ ನಮ್ಮನೆಯಲ್ಲಿಯೇ ತಿಂದಿರೋರು ಗಳಿಗೂ ಆಸ್ಪತ್ರೆ ಹೋಯ್ತವ್ರ. ನಾವು ಇನ್ನು ನಾವು ಆ ಫುಡ್ ತಿಂದಿರೋರು ನಾವು ಅವರು 1 ವರ್ಷಕ್ಕೆ 3 ಸಲ 4 ಸಲ ಕರ್ಕೊಂಡು ಹೋಗ್ತಾ ಇದೀವಿ
1: ಆಸ್ಪತ್ರೆಗೆ.
0: ನಾನು 6 ವರ್ಷ ಆಯ್ತು
1: ಆಸ್ಪತ್ರೆಗೆ ಹೋಗಿ,
0: ಆಸ್ಪತ್ರೆಗಳಲ್ಲಿ ಒಂದು ನೋವು ಇತ್ತು ನನಗಂದ್ರ. ಈಗ ನಾನು ಒಂದು

0: ಪಿಪಿ, ಒಂದ್ ಪಿಪಿ ಮಾತ್ರ ಒಂದ್ ತಗೊಳ್ತೀನಿ ಅಷ್ಟೇ. ಇನ್ಯಾವುದು ಶುಗರ್ ಇಲ್ಲ, ಏನಿಲ್ಲ.
1: ಹಾಗೆ ತಾವು ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎರೆಹುಳು ಗೊಬ್ಬರ ತರಬೇತಿಯನ್ನು ಪಡ್ಕೊಂಡ್ರಿ, ಎರೆಹುಳು ಗೊಬ್ಬರ ತಯಾರಿ ಮಾಡ್ಕೋತಾ ಇದ್ರ, ಅದನ್ನೇ ಬಳಸ್ತಾ ಇದ್ರಾ?
0: ಬಳಸ್ತಾ ಇದ್ರಿ.
1: ಯಾವ ರೀತಿ ತಯಾರಿ ಮಾಡ್ಕೋತೀರ ಗೊಬ್ಬರ?
0: ಗೊಬ್ಬರ ನಾವು ದನ ಗೊಬ್ಬರ ತಗೊಂಡೋಗಿ ಈ ಹೊಲದಲ್ಲಿರದ ಕಳಗಿಳಕ್ಕೆ ಕಿತ್ತಾಗ ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ತೀವಿ. ತಗೊಂಡೋಗಿ ಸೊಪ್ಪು ತೊರೆದು ಅದರ ಮೇಲೆ ಸಗಣಿ ಇಟ್ಟು ಅದ್ರ ಮೇಲೆ ಪುನಃ ಸ್ಟೆಪ್ ಅಂಡ್ ಸ್ಟೆಪ್ ಹಾಕಿ ನಾವು ಅದನ್ನ ಮೇಕಪ್, ಅವು ಒಳಗಿಂದ ಮೇಕಪ್ ಬರ್ತವ, ಉಡು ಉಡಿ ಹಚ್ಚ ನಾವು ಅದನ್ನ ಗೋರಿ ಒಂದ್ ಸೀಲ್ಕ ತುಂಬಿ ಮುಡಿಗಿದ್ದು ನಾವು ಗುಳ್ ಗೊಬ್ಬರ ನಾವು
1: ಹೊರಗಡೆಯಿಂದ ಎಲ್ಲೂ ಗೊಬ್ಬರ ತಂದು ಬಳಸ್ತಾ
0: ಇಲ್ಲ. ಇಲ್ಲ
1: ಎರೆಹುಳ ಗೊಬ್ಬರ ತಿಂಗಳಾಯ್ತು ತರಬೇತಿ ಪಡ್ಕೊಂಡು?
0: ನಾವು 2 ವರ್ಷ ಒಂದ್ ತೊಟ್ಟಿ ಅದ, ಅದ್ರಲ್ಲಿ ನಾವು 4 ತೊಟ್ಟಿ, 4 ತೊಟ್ಟಿಲಿ ನಾವು ಅದನ್ನ ತುಂಬಿಲ್ಲ. ಈ ತೊಟ್ಟಿ ತುಂಬಿದ ಮೇಲೆ ನಾವು ಆ 4 ತೊಟ್ಟಿಗ ಸ್ಟೆಪ್ ಅನ್ನ ನಾವು ಮಾಡ್ತೀವಿ.
1: ಈಗ ಅದೇ ಗೊಬ್ಬರನ ನೀವು ಹೊರಗಡೆ ಕೊಂಡ್ಕೊ ಬಂದು ಜಮೀನ್ಗೆ ಹಾಕ್ಬೇಕು ಅಂದ್ರೆ ಎಷ್ಟು ಆಗ್ತಿತ್ತು? ಅನುಕೂಲ
0: ಇವಾಗ 1 ಟ್ಯಾಟರ್ಗ 25,000 ರೂಪಾಯಿ ಈಗ ಕೊಡ್ತಾವ್ರ
1: ಹೊರಗಡೆ
0: ಹೊರಗಡೆಯವರು.
1: ಈಗ ಅದನ್ನ ನೀವು ನಿಮ್ಮಲ್ಲಿ
0: ತಿಪ್ಪೆ ನಾವು ಖರೀದಿ ಮಾಡ್ಕೊಂಡು ಹೋದಾಗ ಒಂದ್ ತಿಪ್ಪದ 25,000 ರೂಪಾಯಿ 30,000 ರೂಪಾಯಿ ಒಂದ್ ತಿಪ್ಪ. ಅದ್ರಲ್ಲಿ ಎಷ್ಟು ಆಟರ್ ಅದು ನಮ್ಮ ಹುಡುಗ ಮೀಸಲಿ ಸ್ಕಾಟ್ ಹೋಳಲ್ಲಿ 25,000 ರೂಪಾಯಿ ಕೊಟ್ಬಿಟ್ಟು ಊಡಿಸ್ನ. ಏತರ್ ಟ್ಯಾಟ್ ಅವನು 5 ಟ್ಯಾಟ್ರ್ 5 25,000 ರೂಪಾಯಿ ಕೊಟ್ಬಿಟ್ಟು 5 ಟ್ಯಾಟ್ರು ನಮ್ಮ ಮಗ ಊಡ್ಕ ಬಂದ
1: ತಿಪ್ಪೆ ಗೊಬ್ಬರ
0: ತಂದು.
1: ಅಂದ್ರೆ ಈಗ ನೀವೇ ಸ್ವತಃ ನಿಮ್ಮ

0: ಈಗ ಒಂದು ತೊಟ್ಟಿನಲ್ಲಿ ಎರಡೊಳೆ ಗೊಬ್ಬರ ಮಾಡ್ಕೋತಿಲ್ಲ, ಅದು ಎಷ್ಟು ಚೀಲ ನಿಮ್ಗೆ ಗೊಬ್ಬರ ಸಿಗುತ್ತೆ?
1: ಅದರಲ್ಲೂ ನಾವು ಈ ಸಂಸ್ಥೆಯಿಂದ ಕೊಡ್ತಾರ ನೋಡಿ, ಅದರಲ್ಲಿ ನಮ್ಗೆ ಒಂದು 12-15 ಗಂಟೆ ಸೀಲ ಬರ್ತದೆ. ನಾವು ಎಷ್ಟು ಗೊಬ್ಬರ ತುಂಬ್ತೀವಿ ಅಷ್ಟು ಗೊಬ್ಬರ ಸಿಗ್ತದೆ. ನಾವು ಕಡಿಮೆ ತುಂಬಿದಾಗ ಕಡಿಮೆ.
0: ಯಾವ ರೀತಿ ಅದನ್ನ ಬೆಳೆಗಳಿಗೆ ಬಳಸ್ತೀರಾ, ಯಾವ ತರ ಹಾಕ್ತೀರಾ?
1: ನಾವು ಏರಿಸ್ತಾ ಇಲ್ಲ, ಅದನ್ನ ಗುಳ್ ಗೊಬ್ಬರ ಹಾಕ್ತೀವಿ. ರಾಗಿಗಂತೂ ಏರಿಸ್ತೀವಿ, ಅದು ಗುಳ್ ಗೊಬ್ಬರ ಹಾಕಕ್ಕಾಗಲ್ಲ. ಈ ಹತ್ತಿ ಮೆಣಸಿ ಇವಕ್ಕ ಗುಳ್ ಗೊಬ್ಬರ ಹಾಕ್ತೀವಿ. ಜೋಳ ಬಿಟ್ರೆ ಕಡಿಮೆ ಎಲ್ಲ ಕಡಿಮೆ ಬಿಟ್ಟು ಬಿಡ್ಬೋದು. ನಾವು ರಾಗಿದಲ್ಲಿ ಕಡೆ ಬಿಡ್ತೀವಿ ನೋಡಿ, ಹಂಗ ಕಡೆ ಬಿಟ್ಕೋಬಹುದು. ಬಾಳ ಬಾಳ ಜನ ಬಿಟ್ಕೊ ಹೋಗ್ಬೋದು. ಎರಡು ಗೊಬ್ಬರ ಚೀಲ ತುಂಬಿಕೊಂಡು ಕಡೆ ಬಿಟ್ಕೊ ಹೋಗ್ಬೋದು.
0: ಯಾವುದೇ ರಾಸಾಯನಿಕ ಗೊಬ್ಬರ ತಂದು ಬಳಸ್ತಾ ಇಲ್ಲ, ಸಂಪೂರ್ಣವಾಗಿ ಎರೆಹುಳ ಗೊಬ್ಬರವನ್ನ ಬಳಸ್ಕೊಂಡು ಸಾವಯವ ಕೃಷಿ ಮಾಡ್ತಾ. ಪ್ರಸ್ತುತವಾಗಿ ಈಗ ಏನ್ ಬೆಳೆ ಹಾಕಿದ್ರ ಜಮೀನಿಗೆ?
1: ಈಗ ನಾವು ಮೆಣಸಿ ಹಾಕಿವಿ, ಹತ್ತಿ ಹಾಕಿವಿ, ಇನ್ನು ಮಳವು ಅಂತ ನಾವು ಕೆಲವು ಕಾಯ್ಕೊಂಡು ಕೂತೀವಿ. ಬಾಳೆಲ್ಲ ಹೊಡೆದು ಬಿಟ್ಟು ಬೋರಲ್ ನೀರ ಅಂದ್ಬಿಟ್ಟು ನಾವೀಗ ಸಡಂಗ ಹಾಕ್ಬಿಟ್ರೆ ಭೂಮಿ ಕಾವಿರ್ತ ಎಷ್ಟಂತ ನೋಡಿ ನೋಡಿ ಅದಲ್ಲೇ ನೋಡಿ ನೋಡಿ ಆ ಪೈರಿಗೂ ಈ ಪೈರಿಗೂ ನೋಡಿ, ಅಲ್ಲಿ ಕೆಲವು ಮಧ್ಯೆ ಬಂದವು, ಕೆಲವು ಒಣಗ್ತಾವ. ಅವು ಏನಂದ್ರೆ ಭೂಮಿ ಕಾವು ಆಯ್ತ. ಅದ್ರ ಪುನಃ ಅದ್ರ ಮೇಲೆ ನಾವು ಈಗ ನೀರು ಬಿಟ್ಟಾಗ ಪುನಃ ಕಾವು ಕಾವಾಗ ಇದಾಗಿ ಕೆಲವು ಬಾಡ್ತಾವ. ಅದನ್ನು ಸಂಪೂರ್ಣ ಅದಕ್ಕೆ ನೀರು ಬಿಟ್ರೆ ಇನ್ ಮಿಕ್ಕನದು ಫಸಲ್ಗೆ ನೀರಿಲ್ಲ. ಅದರಿಂದ ಒಂದು ಮಳೆ ಬಿದ್ದಾಗ ನಾವು ಇದರಲ್ಲಿ ಜಾಸ್ತಿ ಫಸಲು ಹಾಕಕ್ಕ ಕಾಯ್ಕೊಂಡು ಕೂತೀವಿ.
0: ಮತ್ತೆ ಮೆಣಸು
1: ಹತ್ತಿ ಮಾತ್ರ ಹಾಕಿದ್ರೆ ಇನ್ನು ರಾಗಿ ಬಿತ್ತಿಲ್ಲ.
0: ರಾಗಿ ಬಿತ್ತಿಲ್ಲ
1: ಬಿತ್ತಿಲ್ಲ
0: ಮಳೆ ಆಗ್ಬೇಕು.
1: ಹಾ, ಮಳೆ ಆಗಿರ ಅದು ಕುರ್ತದ ಮಳೆನು ಬಿತ್ತಬಹುದು ರಾಗಿ. ನಾನು ಈಗ ರಾಗಿ ಕಣನ ಬಿದ್ದು ಬಿಡ್ರ ಅಂದಿ ಕಾಟ ಜಾಸ್ತಿ. ಇನ್ನು ಈಗ ನಾನು ಒಬ್ಬನೇ ಬಿತ್ತು ಬಿಡ್ತೀನಿ, ಅಲ್ಲಿ ಪಕ್ಕದವರು ಯಾರೂ ಇಲ್ಲ. ಅವು ಏನಂದ್ರ ಅಂದಿ ಆನ ನಮ್ಮ ಹೊಲಕ್ಕೆ ಜಾಸ್ತಿ ಬಂದ್ಬಿಡ್ತವ. ಪಕ್ಕ ಸುತ್ತಮುತ್ತ ಅವರು ಬಿತ್ತಾಗ ನಾವು ಫಸಲು ಹಾಕಿದಾಗ ಎಲ್ಲರೂ ಹೊಲಕ್ಕೂ ಚೆಲ್ಲಾಡ್ತಾವ. ಅವು ಅದರಿಂದ ನಾವು ರಾಗಿ ಬಿತ್ತಿಲ್ಲ.
0: ಹಾಗೇನೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಕೂಡ
1: ಪಡ್ಕೊಂಡಿದ್ದೀರಾ?
0: ಯಾವಾಗ ಪಡ್ಕೊಂಡ್ರಿ? ಪ್ರಸ್ತುತ ಕೋಳಿ ಸಾಕಾಣಿಕೆ ಹೇಗೆ ಮಾಡ್ತಾ ಇದ್ದೀರಾ?
1: ನಾವೀಗ ನೋಡಿ ಅವರು ತಂದ್ರು, ತಂದು ನಾವು ಹೋಗಿ ಒಂದು ತಿಂಗಳ ಟ್ರೈನಿಂಗ್ ಹೋದ್ವು. ಈಗ 6 ತಿಂಗಳು ಆಗದ. ನಾನು ತಂದು ಮನೆಯಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡು ಇಲ್ಲೇ ಬಿಟ್ಟಿದ್ದೀನಿ. ಒಂದು 30 ಕೋಳಿ ಸಿಕ್ಕಿತ್ತು, ಕೊಟ್ಟರು. ಅದರಲ್ಲಿ ಒಂದು ಸ್ವಲ್ಪ ಕೀರ ಗೀರ ನಾವು ಒಂದು 5 ಹೋದ.

0: ಒಂದು 26 ಅವ. ಅದರಲ್ಲಿ ನಮಗೂ ಒಂದು 60 ಮೊಟ್ಟೆ ಸಿಕ್ಕವ. ಅದನ್ನ ಮೊಟ್ಟೆ ಓಡಿಸೋಕ್ಕೂ ಅವು ಇನ್ನೂ ಕಾವು ಕೂತ್ಕೊಳ್ತಾ ಇಲ್ಲ. ಅದನ್ನ ನಮ್ಗೊಂದು ಮಿಷಿನ್ ಗಿಷಿನ್ ಕರೆಂಟ್ ಕೊಟ್ಟಾಗ ನಾವು ಅದರಲ್ಲಿ ಇನ್ನೂ ಹೆಚ್ಚಿಸ್ಬೋದು ಅಂತ ನನ್ನ ಅದು ಒಂದು.
1: ಆರು ತಿಂಗಳಿಂದ ಕೋಳಿ ಸಾಕಾಣಿಕೆ.
0: ಕೋಳಿ ಸಾಕೊಂಡಿನಿ ಅಲ್ಲಿ ಅವ.
1: ಈಗ ಈ ತರ ಕೃಷಿ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಈ ಗೊಬ್ಬರ ಎರೆಹುಳ ಗೊಬ್ಬರಗಳ ತಾವೇ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಕೋಳಿ ಸಾಕಾಣಿಕೆ ಒಂದು ಆದಾಯ ಆಗ್ತಿದೆ ನಮ್ಗೆ ಮುಂದೆ.
0: ನಮ್ಗೆ ಯಾಕಂದ್ರ ಇದು ನಮ್ಗ ನಮ್ಮ ಮೊದಲು ದನ ವ್ಯವಸಾಯ ಮಾತ್ರ ಹೋಗ್ತದೆ. ಈಗ ಒಂದು ಆಯ್ತು, ಯಾವ್ದಾದ್ರು ಒಂದು ಹೋದ್ರೆ ಒಂದ್ರಲ್ಲಾದ್ರೂ ಆದಾಯಕ್ಕೆ ನಮ್ಗ ಸಿಕ್ಬೋದು ಅನ್ನೋದು ಒಂದು. ನಾವಿನ್ನೂ ಕಾಪಾಡಿಲ್ಲ, ಜಾಸ್ತಿ ಸಿಕ್ಬೋದು ಅಂತ ನಮ್ಮದು ಒಂದು ಭರವಸೆ ಇದೆ.
1: ಕೃಷಿ ಅಂದ್ರೆ ಕೇವಲ ಬೆಳೆನೂ ಬೆಳಕೋಬೇಕು, ಗೊಬ್ಬರ ನಾವೇ ಮಾಡ್ಕೋಬೇಕು, ಇನ್ ಜೊತೆಗೆ ಹಸು ಸಾಕೋದಾಗಿರ್ಬೋದು, ಕೋಳಿ ಸಾಕೋದಾಗಿರ್ಬೋದು, ಇದನ್ನು ಮಾಡಿದ್ರೆ ಒಂದಲ್ಲಿ ಆದಾಯ ಮಿಸ್ ಆಯ್ತದ, ಇನ್ನೊಂದ್ರಲ್ಲಿ ಕೈ ಹಿಡಿಬಹುದು.
0: ಒಂದು ಲಾಸ್ ಆದ್ರೆ ಇನ್ನೊಂದು ಬರ್ತದ. ಈಗ ನಾನು ಫಸಲಾದ್ರೂ ಅಷ್ಟೇ, ಎರಡು ಬ್ಯಾಸ ಮಾಡಿದ್ರ ಒಂದ್ ಬ್ಯಾಸ ರೈಟ್ ಸಿಕ್ಕಲ್ದ ಇನ್ನೊಂದ್ ಬ್ಯಾಸ ನಮ್ಗೆ ರೈಟ್ ಸಿಕ್ಬಹುದು. ಒಂದ್ ಇಲ್ಗ ಒಂದ್ 10 ರೂಪಾಯಿ ಆದ್ರ ಅಲ್ಲಿ ಒಂದ್ 15 ರೂಪಾಯಿ ನಮ್ಗ ಸಿಕ್ಬಹುದು ಅಂದ್ಬಿಟ್ಟು ಎರಡೆರಡು ಬ್ಯಾಸ. ಈಗ ಕೋಳಿ ಏನು ನಾವು ಇಲ್ಲೇ ಮೇವು ಗೀವು ಹಾಕಿದ್ರ ಒಂದ್ ನೀರು ಅದ್ರ ಕಸ ಗುಡ್ಸೋದು ಇಷ್ಟೇ. ಅದೇನು ಒತ್ಕೊಂಡ್ ಮೆರ್ಕೊಂಡ್ರು ನಾವ್ ಏನು ಅವ್ ಮೇಯ್ಕೊಂಡಿತ್ತು, ಅದೊಂದ್ ಆದಾಯ ನಮ್ಗ.
1: ಸ್ವಲ್ಪ ಗೊಬ್ಬರ
0: ಎಲ್ಲಕ್ಕೂ ಅನುಕೂಲ ಆಯ್ತು. ಆಹಾರ ತಿನ್ಬಹುದು,
1: ಮೊಟ್ಟೆ
0: ಮಾರ್ಬೋದು, ಆರೋಗ್ಯ ಬಗೆಗೂ
1: ಸಹಾಯ. ಜೊತೆಗೆ ತಾವು ಇನ್ನೇನೆಲ್ಲ ಕೃಷಿ ಸಲಕರಣೆಗಳನ್ನ ಸಂಸ್ಥೆ ಕಡೆಯಿಂದ ಪಡ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ರ?
0: ನಮ್ಗಿನ್ನೂ ಕೆಲವ್ರಿಗ ತೆಳ್ಳ ಗಾಡಿ, ಕೆಲವ್ರು ಅದ ಮಿಷಿನು ಎಲ್ಲ ಕೊಟ್ಟರು ನಮ್ಗ. ಕೆಲವ್ರಿಗ ಪೈಪು ಒಂದೊಂದು, ಕೆಲವ್ರಿಗ ಸಿಕ್ತು, ಕೆಲವ್ರು ಸಿಕ್ಕಿಲ್ಲ. ನನಗ ಕೋಳಿ ಒಂದು ಕೋಳಿ ಸಿಕ್ಕ, ತೆಳ್ಳ ಗಾಡಿ ಒಂದು, ಸಿರಿಧಾನ್ಯ ಒಂದು ಪಡ್ಕೊಂಡಿದ್ದೀನಿ. ಇನ್ನು ನಾನು ಸಂಸ್ಥೆ ಕೇಳ್ಕೋಬೇಕು, ನಮ್ಗೇನಂದ್ರೆ ಪೈಪ್ ಕೊಡಿ, ಬೋರಲ್ ಅಂತೂ ಬ್ಯಾಕಿ ನಮ್ಗ ಪೈಪು ಸಿಂಗ್ಲರ್ ಸೆಟ್ಗಳು ಒಂದು ಒದಿಸ್ಕೊಟ್ಬಿಟ್ರ ನನ್ಗ ಅನುಕೂಲ.
1: ಇನ್ನು ಚೆನ್ನಾಗಿ ಮಾಡ್ಬೋದು. ಈಗ ತಾವು ಕಳೆದ 30 ವರ್ಷಗಳಿಂದ ಈ ಕೃಷಿಯನ್ನ ಮಾಡ್ಕೊ ಬಂದ್ರಿ, ಆಗ್ಲೆಲ್ಲ ಬೋರ್ವೆಲ್ ಇರ್ಲಿಲ್ಲ,
0: ಮಳೆ ಇತ್ತಿಲ್ಲ,
1: ಮಳೆ ಈಗ ಬೋರ್ವೆಲ್ ವ್ಯವಸ್ಥೆ ಮಕ್ಕಳು ಈಗ ಇರೋ ಎರಡು ಎಕರೆನ ಸ್ವತಃ ಮಾಡ್ಕೊಂಡು ಮಕ್ಕಳು ಕೂಡ ಕೃಷಿಯನ್ನು
0: ಮಾಡ್ತಾರೆ.
1: ಮೊದ್ಲೆಲ್ಲ ಈ ತರ ಸಂಸ್ಥೆಗಳಿಂದ ಇಲಾಖೆಗಳ ಕಡೆಯಿಂದ ನಿಮ್ಗೆ ಬಿತ್ತನೆ ಬೀಜ ಸಲಕರಣೆಗಳು ಸೌಲಭ್ಯಗಳು ತರಬೇತಿಗಳು ಸಿಗ್ತಿರ್ಲಿಲ್ಲ. ಈಗ ಪ್ರತಿಯೊಂದು ನಿಮ್ಗೆ ಜಮೀನ್ ಹತ್ರಕ್ಕೆ ಬಂದ್ ಸಿಗ್ತಾ ಇದೆ, ಎಲ್ಲಾ ಅನುಕೂಲ ಮಾಡ್ಕೊಡ್ತಾ ಇದೆ. ಆಗಿನ ಒಂದು ಇದಕ್ಕೂ ಹೋಲ್ಸ್ಕೊತು ಅಂದ್ರೆ ಈಗ ಎಷ್ಟೆಲ್ಲ ಬದಲಾವಣೆಗಳು ತಮ್ಮಲ್ಲಿ ಕಾಣ್ತಾ ಇದೆ.
0: ನಮ್ಮಲ್ಲಿ ಯಾಕಂದ್ರ ಇದು ಸುಮಾರು ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲಿ ಯಾರು ಸರ್ಕಾರದವರು ನಿಜವ ನೋಡ್ತಿದ್ರು. ಆಗ ನೋಡಿದ್ರು ಇಂಥ ಸೌಲಭ್ಯ ಅಷ್ಟು ಸಿಕ್ತಿತ್ತಿಲ್ಲ, ತಪ್ಪಿತ್ತಿಲ್ಲ. ಅದು ಒಂದು ಕಾಲೋನಿಲಿ ಏಳು ಜೊತೆ ಎಷ್ಟು ಸಿಕ್ತಾರ, ಇನ್ನೊಂದು ಕಾಲೋನಿಲಿ ಒಂದ್ ಜೊತೆ. ಹಿಂಗಾಗಿ ಕೆಲವು ಜನ ಎತ್ತು ಏರು ಇಲ್ಲದೆ ಜಮೀನು ಸರ್ಕಾರದವರೇ ಕೊಟ್ರು, ಎತ್ತು ಏರು ಇಲ್ಲದೆ ಕೆಲವು ಜನ ಪಾಳು ಬಿಟ್ಕೊಂಡಿದ್ರು, ಅವ್ರ ಜೀವನಕ್ಕೊಂದು ಸ್ವಲ್ಪ ಕಷ್ಟ ಆಯ್ತಿತ್ತು. ಈಗಿನ ಇದಿಲ್ಲಿ ಸರ್ಕಾರ ಪ್ರತಿ ಒಂದು ಸಿಗ್ತಾ ಇದೆ, ಕೈಗಾರಿಕೆ ಏನೇನು ಅವನು ಏನು ಪ್ರತಿ ಒಂದು ಅವನು ಜೀವಂತ ಅದನ್ನ ತನ್ನ ಜೀವನ ಅವನು ಪಡ್ಕೊ ಹೋಗ್ಬೋದು. ಸೌಲಭ್ಯಗಳ ತಗೊಂಡು ಅವನ ಜೀವನ ಅದ ಪಡ್ಕೊಂಡು ಅವ್ರ ಹೆಟ್ಟಿ ಮಕ್ಕಳನ್ನ ಚೆನ್ನಾಗಿ ಸಾಕಿ ಓದಿಸ್ಕೊಂಡು ಅವ್ರು ಹೋಗ್ಬೋದು. ಮೊದಲ ಕಣಗಿತ್ತಲ್ಲ, ಈಗ ಒಳ್ಳೆ ಸಿಕ್ತಾದ ನಮ್ಗ ಕೆಲವು ಸರ್ಕಾರದಿಂದ ಕೆಲವು. ಯಾಕಂದ್ರೆ ಸುಮ್ಮನೆ ಅಲ್ಲ, ಯಾಕೆ ಸರ್ಕಾರದ ಕೊಡ್ನಿಲ್ಲ ಅಂತ ಹೇಳ್ಬಾರ್ದು. ಕೆಲವು ಸರ್ಕಾರದ್ದು ಜಮೀನು ಕೊಡ್ತಾವ್ರ, ಪ್ರತಿಯೊಂದು ಮಾಡ್ತಾವಲ್ಲ ಅಂದ್ರೆ ಅದನ್ನ ಪಡ್ಕೊಂಡು ನೋಡಿ. ಈಗ ನಾನು 2 ಎಕರೆ ಅಂದ್ರೆ ಇದು ನಮ್ಮ ತಾತನ ಕಾಲದೇ ಅದು ಭೂಮಿ, ನಾನು ಹೊಸ್ತಲ್ಲ, ಹಳ ಭೂಮಿಲಿ ನಾವು ಜೀವನ ಮಾಡ್ಕೊ ಹೋಯ್ತಿರೋದು. ಈ ಕೆಲವ್ರಿಗೆ ಹೊಸ ಜಮೀನೆಲ್ಲ ಕೊಡ್ರು, ಎಲ್ಲರೂ ಪಡ್ಕೊಂಡು ಹೋಯ್ತಾವ್ರ. ಕೆಲವು ಜನ ನಾವು ಎಲ್ಲಾನು ಹೇಳಕ್ಕಾಗಲ್ಲ.
1: ಸಂಸ್ಥೆ ಕಡೆಯಿಂದ ಈ ತರ ಸೌಲಭ್ಯ ಸಿಗ್ತಿರೋದು ನಿಮ್ಮಂತ ಆದಿವಾಸಿಗಳಿಗೆ ಎಷ್ಟೆಲ್ಲ ಅನುಕೂಲ ಆಗ್ತದೆ.
0: ಅನುಕೂಲ ನಮ್ಗ ಅದು ಪಡ್ಕೊಂಡವ್ರು ಅನುಕೂಲ, ಪಡ್ಕೊಳ್ದಿರೋರ್ಗ ನಾವ್ ಹೇಳಕ್ಕಾಗಲ್ಲ. ಅದು ಅವ್ರದ್ದು, ಈಗ ನನ್ಗೆ ಸಿಕ್ಕದ ನಾನು ಅದನ್ನ ದುರುಪಯೋಗ ಮಾಡ್ಕೋಬಾರ್ದು. ಅದನ್ನ ಅದು ಕೊಡ್ತಿದ್ರು ಸರ್ಕಾರ ಯಾಕಂತ ನಾನು ಯೋಚನೆ ಮಾಡ್ಬೇಕು. ಯಾಕಂದ್ರ ನಾನು ಕಾಲು ಇಲ್ದವ್ರನ್ನ ಒಂದು ಕೋರ್ ಕೊಟ್ರು, ಕಣ್ಣಿಲ್ದ ಏನು ಒಂದು ಬೆಳ್ಕೊಟ್ರು ಅನ್ನೋದನ್ನು ನೋಡ್ಕೊಂಡು ಅದನ್ನ ಪಡ್ಕೊಂಡು ನಾನು ಇವತ್ತು ಅವ್ರ ಸಂಸ್ಥೆಗ ನಾನು ಬೆಳ್ದು ಕೊಡ್ತಾ ಇಲ್ಲ. ನನ್ನ ಜೀವನಕ್ಕೆ ನನ್ನ ಇದರಲ್ಲಿ ನಾ ಬೆಳ್ಕೊಳ್ತೀನಿ. ಅದನ್ನ ಎಲ್ಲರೂ ಇದು ಮಾಡ್ಕೋಬೇಕು.

0: ನಾನು ಎಲ್ಲದನ್ನು ಹೇಳಕ್ಕಾಗಲ್ಲ.
1: ಅಂದ್ರೆ ಈ ತರ ಸೇವಾ ಸೌಲಭ್ಯಗಳನ್ನ ಕೊಡೋದು ಹೆಚ್ಚಲ್ಲ, ಅದನ್ನ
0: ಪಡ್ಕೊಂಡು ಮುಖ್ಯ ನಮ್ಗ.
1: ಈಗ ತಾಲೂಕಲ್ಲಿ ನೋಡ್ತು ಅಂದ್ರೆ ಬಹಳಷ್ಟು ಆದಿವಾಸಿಗಳು ಸ್ವಂತವಾಗಿ ಜಮೀನ ಹೊಂದಿದ್ರು ಮಾಡ್ತಾ ಇರಲ್ಲ, ಬೇರೆ ಕಡೆ ಎಲ್ಲ ಹೋಗಿ ಕೂಲಿ
0: ಮಾಡ್ತಾರೆ.
1: ಯಾವ ರೀತಿ ಎಚ್ಚೆತ್ಕೊಂಡು ನಮ್ ಜಮೀನ ಮಾಡ್ಬೇಕು, ನಾನು ಮುಂದ್ಬರ್ಬೇಕು, ಸಂಸ್ಥೆ ಕಡೆಯಿಂದ ಸೌಲಭ್ಯ ಪಡ್ಕೊಡ್ಬೇಕು ಅಂತ ಅವ್ರಿಗೆ ನೀವೇನ ಹೇಳಕ್ ಇಷ್ಟಪಡ್ತೀರಾ?
0: ಇವತ್ತು ನಾನು ಯಾಕಂದ್ರ ಅವರು ತಿಳ್ಕೋಬೇಕಾದ್ದು, ಇವತ್ತು ಒಬ್ಬ ರೈತ ಅನ್ನೋದು ನಾವು ಈ ರೈತ ಅನ್ನೋದು ನಮ್ಮ ಟ್ರೈಬಲ್ ನಲ್ಲಿ ಬತ್ತಿತ್ತಿಲ್ಲ. ನಮ್ ಟ್ರೈಬಲ್ ನಲ್ಲಿ ನಾವು ಹಿಂದೆ ಅವರು ಅದು ಬತ್ತಿತೇ ಇಲ್ಲ. ಇವತ್ತು ಒಬ್ಬ ರೈತನಲ್ಲಿ ನಮ್ಮ ಜನ ಹೋಗಿ ಒಬ್ಬ ರೈತನಲ್ಲಿ ಹೋಗಿ ಉಳ್ಮೆ ಮಾಡೋದು, ಕಳೆ ಕೇಳೋದು, ನಮ್ಮಲ್ಲಿ ಹೆಂಗಸರು ಎಲ್ಲ ಮಕ್ಕಳು ಎಲ್ಲ ಹೋಗಿ ಅವರಲ್ಲಿ ಹೋಗಿ ನಾವು ಜೀತ ಮಾಡ್ತಿದ್ವು ಮೊದಲು. ಅವತ್ತಿನ ಜೀವನಗೂ ಇವತ್ತಿನ ಜೀವನಗೂ ಭಾಳ ವ್ಯತ್ಯಾಸ ಅದ. ಅವತ್ತು ನಾವು ಗೇದು ಮುಪ್ಪಾದ್ವು ಅಲ್ಲಿ ಒಬ್ಬ ರೈತನ ಮನೆಯಲ್ಲಿ. ನಾನು ರೈತನೇ ಅಂದ್ರೂ ಕೂಡ ಇನ್ನೊಬ್ಬರ ಮನೇಲಿ ಹೋಗಿ ಮುಪ್ಪಾದ್ದು ಹೊತ್ತು. ಇವತ್ತು ಗೇದು ನನ್ನ ಹೊಲದಲ್ಲಿ ಗೇದು, ಅದನ್ನ ರುಚಿ, ಅದನ್ನ ಹಣ, ಏನು ಎತ್ತ, ನನ್ನ ಕಷ್ಟ ಸುಖ ಇವತ್ತು ನನ್ ಗೌರವ ಆಯ್ತಾ ಅದ.
1: ಮೊದ್ಲಿಂದ ಇದೇ ತರ ಮಾಡ್ಕೊಂಡ್
0: ಬರ್ಬೇಕು. ಅದನ್ನ ಈ ಕೆಲವು ಜನ ನಮ್ ಜನ ಅದನ್ನ ತಗೊಂಡೋಗಿ ಇನ್ನೊಬ್ಬರ್ಗ ಕೊಟ್ಟು ಬಿಟ್ಟು ಇನ್ನೊಬ್ಬರ ಕಡೆ ನಾವು ಹೋಗೋದು ಅದು ತಪ್ಪು. ನಾವೇ ಮಾಡ್ಕೋಬೇಕು. ಇವತ್ತು ನಮ್ ಜನ ಅದನ್ನ ತಿಳ್ಕೋಬೇಕು.
1: ಬಹಳ ಸಂತೋಷ ಬೊಮ್ಮವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 20-30 ವರ್ಷದಿಂದ ಒಂದು ಸ್ವತಃ ಒಬ್ಬ ಆದಿವಾಸಿ ಕೃಷಿಕರಾಗಿ ತಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಬೆಳೀತಾ ನಮಗೆ ನಮ್ಮ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ

0: ಜೀವನವನ್ನ ನಡೆಸಿರೋದ್ ಕುರಿತು, ಇದರಲ್ಲಿ ಒಂದು ತಾವು ಒಂದು ಸಂತೋಷವನ್ನ ಕಾಣ್ತಾ ಒಂದು ಜೀವನವನ್ನ ನಡೆಸ್ತಾ ಇರೋದ್ ಕುರಿತು, ಇದರಲ್ಲಿ ತಮ್ಮ ಒಂದು ಆದಾಯವನ್ನ ಗಳಿಸ್ತಾ ಉತ್ತಮವಾದ ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋ ತಮ್ಮ ಅನುಭವವನ್ನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಒಂದಷ್ಟು ಆದಿವಾಸಿ ಕೃಷಿಕರಲ್ಲಿ ಒಂದು ಅರಿವನ್ನ ಮೂಡಿಸಿದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು.
1: ನಮಸ್ಕಾರ
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ ಹಿರಿಯ ಆದಿವಾಸಿ ಸಾವಯವ ಕೃಷಿಕರಾದಂತಹ ಶ್ರೀಯುತ ಬೊಮ್ಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾವಯವ ಕೃಷಿಕರ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕು ಭೀಮಟ್ಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಬೊಮ್ಮರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ಅವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕಿರಣ್, ನಾಗಮ್ಮ, ಜ್ಯೋತಿ ಬಿ, ಜಯಕ್ಕ, ರವಿ ಹಾಗೂ ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. 2:30 3:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಅವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕಾರ್ಮಿಕ ನೋಂದಣಿ ಮತ್ತು ಗುರುತಿನ ಚೀಟಿ ವಿತರಣೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು, ಕನಿಷ್ಠ ವೇತನ ಕಾಯ್ದೆ, ಅಪಘಾತ ಮತ್ತು ಪಿಂಚಣಿ ಸೌಲಭ್ಯಗಳು ಹಾಗೂ ಕಾರ್ಮಿಕ ಸುರಕ್ಷತೆ ಮತ್ತು ಉದ್ಯೋಗ ವಿನಿಮಯ ಯೋಜನೆಗಳ ಕುರಿತು ಕಾರ್ಮಿಕ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900051119. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9

ಆರು ಎಂಟು ಆರು ಆರು ಆರು ಆರು ಮೂರು ಒಂದು ಎಂಟು, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಆರು ಆರು ಆರು ಮೂರು ಒಂದು ಎಂಟು. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 3 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸಮ ಸಮೀಪಿಸುತ್ತಿ ಗಾಡಿಯಲ್ಲಿದ್ದ ಇಬ್ಬರ ಎದೆಯ ಡಬಗುರುವಿಕೆ ಬಿರುಸಾಗಿ ಮುಂದೇನು ಎಂಬರಿವಿಲ್ಲದೆ ಮೂಕರಾಗಿದ್ದರು. ಸಂಗಮವನ್ನು ಪ್ರವೇಶಿಸಿದಂತೆ ಗಾಡಿ ಓಡಿಸುವವ ದೇಗುಲದ ಮುಂಭಾಗಕ್ಕೆ ಬಂದಂತೆ ಜಾಗಟೆ ಮೊಳಗಿ ಗಾಡಿಯಲ್ಲಿದ್ದವರಿಗೆ ಕಣ್ತುಂಬ ಪರಶಿವನನ್ನು ವೀಕ್ಷಿಸುವ ಅವಕಾಶ ದೊರೆತ ಆನಂದ. ಬೆಳಕು ಬೆಳಗಿತು, ಬೆಳಗಾಯಿತು. ಗುರುಗಳು ಪೂಜೆ ಮುಗಿಸಿ ಹೊರಬಂದರು. ನಿಂತಿದ್ದ ಕುದುರೆ ಗಾಡಿಯನ್ನು ನೋಡಿ ಸನಿಹಕ್ಕೆ ನಡೆದರು. ಬಸವ ದಡಕ್ಕನೆ ಕೆಳಗಿಳಿದ. ನಾಗಮ್ಮನು ಕೆಳಗಿಳಿದು ತಲೆ ತಗ್ಗಿಸಿ ನಿಂತಳು. ಗುರುಗಳು ಒಳಗೆ ಬನ್ನಿ ನುಡಿದು ನೋಟದಿಂದಲೇ ಹರಸಿ ಮಠದೆಡೆಗೆ ನಡೆದರು. ಅಕ್ಕ ತಮ್ಮ ಮಠಕ್ಕೆ ಬಂದವರು ಶುಚಿರ್ಭೂತರಾದರು. ಅಳು ಇದ್ದರೂ ಆತಂಕವಿರಲಿಲ್ಲ. ಬಸವ ಗುರುಗಳಲ್ಲಿ ನಡೆದ ಎಲ್ಲವನ್ನು ವಿವರಿಸಿದನು. ಆಲಿಸುತ್ತಿದ್ದ ಗುರುಗಳ ಕಣ್ಗಳಲ್ಲಿ ನೀರಾಡಿತು. ಬಸವ ಮತ್ತೆ ನಾನು ಮಾಡಿದ್ದು ತಪ್ಪು ಎಂದಾದರೆ ಕ್ಷಮಿಸಿರೆನ್ನನ್ನು ಎಂದಂತೆ ಗುರುಗಳು ಪ್ರೇಮ ನೋಟದಲ್ಲಿ ದಿಟ್ಟಿಸಿದರು. ಮೈ ದಡವಿ ಸಂತೈಸಿದರು. ನಿಧಾನವಾಗಿ, ಬಸವ ದುಃಖಿಸದಿರು, ಈ ಜಗದ ಮಾನವರೆಲ್ಲರೂ ನಿಜಾರ್ಥದಲ್ಲಿ ಬಂಧುಗಳು. ತಾಯಿ ಧಾತ್ರಿಯ ಮಕ್ಕಳಿಗೆ ಧರಿತ್ರಿಯ ಗಾಳಿ ಬೆಳಕು ನೀರು ನೆಲದಲ್ಲಿ ಸಮಪಾಲಿದೆ. ತಮವನ್ನು ಕಳೆಯಲು ಬೆಳಕು ಬೇಕಿರುವಂತೆ ಹೊಸ ದಾರಿಯನ್ನು ಸಮಾಜಕ್ಕೆ ತೋರಲು ನಿನ್ನಂಥವರು ಬೇಕೇ ಬೇಕು. ನೀನು ತೋರಿರುವ ಪ್ರೀತಿಯನ್ನು ಪರಶಿವನು ನಿಶ್ಚಿತವಾಗಿ ಮೆಚ್ಚುತ್ತಾನೆ ಎಂದರು. ಬಸವನಾಗ, ಗುರುವರಿಯ, ನನ್ನ ಮನಕ್ಕೀಗ ನೆಮ್ಮದಿ. ನಿಮ್ಮ ರಕ್ಷಣೆಯ ಬಯಸಿ ಬಂದಿರುವೆ. ಸಂಗಮವೆನ್ನ ತವರು ಮನೆ, ಸಂಗಮೇಶ್ವರನೆನ್ನ ಹೆತ್ತಮ್ಮ. ನನ್ನೊಡನಿರುವ ನನ್ನಕ್ಕ ನನ್ನನ್ನು ಅನುದಿನವೂ ಪೊರೆದು ಹೊಸ ಮೆರುಗು ತುಂಬಿದ ಪ್ರಭಾವಲಯ. ನಾನು ನನ್ನಕ್ಕನ ಅನುಜನಲ್ಲ, ಅವಳ ಜೊತೆಯಲ್ಲಿರುವ ಪಡಿನೆರಳು. ಸಂಗಮ ಸಂಗಮ ಎನ್ನುತ್ತ ನನ್ನ ಮನೆ ಮೊರೆಯಿಡುತ್ತಿರಲು ಇಂಬು ನೋಡಿ ಸಹಕರಿಸಿ ಸಲಹಿದವಳು ನನ್ನಿ ಅಕ್ಕ. ಇವಳೇ ನನ್ನುಸಿರು, ಇವಳೇ ನನ್ನಾತ್ಮ ಎಂದಂತೆ ಗುರು ಸಂಗಮೇಶ್ವರರ ಮನ ಮೂಕವಾಯಿತು. ಆನಂದ ಮೈದುಂಬಿತು. ಮೆಲ್ನುಡಿಯಲ್ಲಿ, ಮಕ್ಕಳೇ, ನಾನು ಸನ್ಯಾಸಿ, ಆದರೆ ಇಂದು ಬಂದಿರುವ ನೀವಿಬ್ಬರು ಇಂದಿನ ದಿನದಿಂದಲೇ ನನ್ನ ಮಕ್ಕಳು ಎಂದಂತೆ ನಾಗಕ್ಕ ಬಸವರ ಆನಂದಕ್ಕೆ ಮೇರೆ ಇಲ್ಲವಾಯಿತು. ಹಿಗ್ಗಿನಲ್ಲಿ ಮೇಲೆದ್ದು ಗುರುಗಳಿಗೆ ಪೊಡಮಡಲು ಅವರ ಪಾದ ಪದ್ಮಗಳಿಗೆ ಕಣ್ಣೀರಾಭಿಷೇಕ. ಮುಂದೆ ನಾಗಮ್ಮ ಪತಿಗ್ರಹಕ್ಕೆ, ಬಸವ ಗುರುಕುಲದಲ್ಲಿ ದಿನ ದಿನಕ್ಕೆ ಅರಳುತ್ತಾ ಬಸವ ಗುರುಕುಲದ ಎಲ್ಲರ ಅಚ್ಚುಮೆಚ್ಚಿನವನಾದ, ತನ್ನ ಹೊಸ ಹೊಸ ಮಾನವೀಯ ಚಿಂತನೆಗಳಿಂದ ಎಲ್ಲರ ಮನ ಗೆಲ್ಲುತ್ತಿದ್ದ. ಒಮ್ಮೆ ಗುರುಗಳು, ಬಸವ, ನಮ್ಮೆದೆಯ ಕಮಲದ ವರಳಿಸಲು ಸುರಿಸಿದ ಬಾಲಾರ್ಕ ಕಿರಣವರ್ಷ ನೀನು. ಕೇಳಿದಷ್ಟು ತಣಿಯದ ನಿನ್ನ ಮಾತುಗಳ ಆಲಿಸುತ್ತ ನಾನು ಸಂಭ್ರಮಿಸಿರುವೆ. ಚಂದ್ರೋದಯಕ್ಕೆ ಹೊಸ ಮೆರುಗು ಬರುವಂತೆ ನೀ ನನಗೆ ನವ ಮುತ್ತುಗಳ ಮಾಲೆಯಂತೆ ತೋರಿರುವಿ. ನೀನು ನಮ್ಮಿ ಗುರುಕುಲವನ್ನು ಹೊಸ ಹೊಸ ಚಿಂತನೆಯ ಕುಲುಮೆಯಲ್ಲಿ ಇರಿಸಿ ಬೆಳಗಿರುವಿ. ನಿನ್ನ ಚಿಂತನೆಗಳ ಫಲವನ್ನು ಉಂಡು ಜಗದಗಲ ಹರಡಿ ಬೆಳಗಲೆನ್ನುವ ಆಸೆ ನನ್ನದು ಎಂದರು. ದಿನವು ಉರುಳುತ್ತಿರುವಂತೆ ಬಸವ

ತನಗಾಗಿಯೇ ಕರದಿಷ್ಟಲಿಂಗ ಪೂಜಾಕ್ರಮವನ್ನು ಅಳವಡಿಸಿಕೊಂಡನು. ಇದರ ಹೊರತಾಗಿ ಬೇರೇನು ಬೇಡ ಎಂಬಂತಿದ್ದನು. ಗುರುಗಳಲ್ಲಿ ತಾಯಿಯ ಉದರದಿಂದ ಹೊರಬಂದು ಬೆಳಕ ಕಾಣುವ ಸಮಯದಲ್ಲಿ ತಾವು ತನಗೀ ದಿವ್ಯತೆಯ ಕರುಣಿಸಿರಲು ಅಂದಿನಿಂದ ಇಂದಿನವರೆಗಿದು ನನ್ನೆದೆಯ ದೀಪವಾಗಿದೆ ಎಂದನು. ಗುರುಗಳು ಬಸವನಿಗೆ ಲಿಂಗ ದೀಕ್ಷಾ ಸಮಾರಂಭವನ್ನು ಗುರುಮಠದಲ್ಲಿ ಆಯೋಜಿಸಿದರು. ಗುರುವಿಯ ಆಣತಿಯ ಅನುಸಾರ ಲಿಂಗ ದೀಕ್ಷಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿತು. ಬಸವನ ಮನ ಹೂವಾಯಿತು, ತನು ಹಗುರಾಯಿತು, ಎದೆ ಕಡಲಾಯಿತು. ಗುರೂಪದೇಶ ಬಸವನ ಅಂತರಂಗದಲ್ಲಿ ಅಚ್ಚಾಯಿತು. ಹುಟ್ಟುದುದನ್ನು ಕಳೆದೊಗೆದು ಹೊಸ ಉಡುಪು ಸಿಕ್ಕ ಸಂಭ್ರಮಕ್ಕೆ ಸರಿಯಾದುದಿದು ಎಂದರಿತು ಬಸವ. ಗುರು ಚರಣಕ್ಕೆ ಬಾಗಿ ನಮಿಸಿದನು. ಬಸವ ಕಲಿಕೆಯಲ್ಲಿ ತಲ್ಲೀನನಾಗಿ ಅನುದಿನವೂ ದಿವ್ಯಾನುಭೂತಿಯನ್ನು ಹೊಸ ಹೊಸ ಭಾವದಲ್ಲಿ ಅನುಭವಿಸುತ್ತಿದ್ದನು. ದಿನ ದಿನಕ್ಕೆ ದಿಗಂತದ ಪರಿಧಿ ವಿಸ್ತರಿಸತೊಡಗಿತು. ಮನದಲ್ಲಿ ತನ್ನೆದೆ ಎಂಬ ಋಷಿವನ ಸದೃಶ ಕಾನನದಲ್ಲಿ ಹಾಡುತ್ತಿವೆ ಹಕ್ಕಿಗಳು, ನಲಿದಾಡುತ್ತಿದೆ ಮಿಗಗಳು, ಬೀಸುತ್ತಿದೆ ತಂಗಾಳಿ, ಕಂಪ ಸೂಸುತ್ತಿವೆ ಮಲರು, ಚಿಗುರು ತೊನೆದಿದೆ ಹುಲ್ಲು. ಕಾನನದ ನಡುವಿನ ಬಟ್ಟ ಬಯಲಲ್ಲಿ ನಿಂತೆಹೇನು ನಾನು ಪ್ರಕೃತಿಯ ಶಿಶುವಾಗಿ ಆಸ್ವಾದಿಸುತ್ತ ಎಲ್ಲವನ್ನು ಎಂದು ಸಂಭ್ರಮಿಸತೊಡಗಿದನು. ಒಮ್ಮೆ ಗುರು ಸಂಗಮೇಶ್ವರರು ಬಹು ಅಪರೂಪದಲ್ಲಿ ಎಂಬಂತೆ ಒಂದು ಇರುಳಿನ ಸಮಯದಲ್ಲಿ ಬಸವನನ್ನು ತಮ್ಮೆದುರು ಕೂರಿಸಿಕೊಂಡಿದ್ದರು. ಬಸವನ ಮುಗ್ಧ ನಗೆ ಅವರ ಅಂತರಂಗದಲ್ಲಿ ಅಚ್ಚಾಗಿತ್ತು. ಮೈದಡವಿದರು, ಮುತ್ತಿಸಿದರು. ಬಸವ ಗುರುಪಾದ ಪದ್ಮಕ್ಕೆ ಮಣಿದು ಮುದ್ದು ಮುದ್ದಾದ ಒಲವ ನುಡಿಗಳಲ್ಲಿ, ಗುರುವರರೆ ತಾವೆನ್ನ ಬದುಕಿನೈಸಿರಿ, ತಮ್ಮೊಲವ ಹರಕೆ ನನ್ನೊಡನಿರಲು ನಾನು ಬೇರೇನನ್ನು ಬಯಸಲಾರೆನು, ನೆರಳ ಆಶ್ರಯವಿದೆ ಭಾವದಲ್ಲಿ ವಿಹರಿಸುವೆ ನುಡಿದವನು ದಯವಿಟ್ಟು ಕರೆಸಿಕೊಂಡ ಕಾರಣವನ್ನು ಅರುಹಿ ಎಂದನು. ಬಸವನ ಮನದಾತುರ ಕುತೂಹಲವನ್ನು ಅರಿತ ಸಂಗಮೇಶ್ವರ ಗುರುಗಳು ಒಲವ ನುಡಿಗಳ ಹಿತೋಪದೇಶ ಮಾಡಿ, ಬಸವ ಮರೆಯದಿರು, ಧರ್ಮ ಎಂದರದು ಮನುಕುಲಕ್ಕೆ ನಡೆವ ದಾರಿಯನ್ನು ತೋರುವ ನೀತಿ ಮಾರ್ಗ. ಈ ಮಾರ್ಗದಲ್ಲಿ ನಡೆದರೆ ನಾಳೆಗೆ ಬೆಳಕಾಗುತ್ತೇವೆ ಎಂದು ಕಲಿಯುವಿಕೆಯ ಅಂತರಂಗವನ್ನು ಅರುಹಿದರು. ಬಾಲ ಸೂರ್ಯನು ಬೆಳೆ ಬೆಳೆದು ದಿನಮಣಿಯಾಗಿ ಜಗಕತ್ತಲೆಗೆ ಹೊಸ ಬೆಳಕನ್ನು ನೀಡಿ ಬೆಳಗುತ್ತಿರುವಂತೆ ಬಸವ ಮೈ ಮನವ ಹೊಸ ಸಂಸ್ಕಾರ ಮಾರ್ಗದಲ್ಲಿ ನಡೆಸಲು ನಿರ್ಧರಿಸಿದರು. ವೇದ ಪಾಠ, ಕಾವ್ಯಗಾಯನ, ಪ್ರಕೃತಿಯೊಡನಾಟ, ಪರಿಸರ ಪ್ರಜ್ಞೆ, ಸಾಮಾಜಿಕ ಕಳಕಳಿ ಎಲ್ಲದರಲ್ಲೂ ಸಮಾನಾಸಕ್ತಿ ತೋರಿದನು. ಬೆಳದಿಂಗಳ ಚಂದಿರನಂತೆ ಬೆಳಗುತ್ತಾ ಎಲ್ಲರ ಆತ್ಮೀಯ ಒಡನಾಡಿಯಾದನು. ಬಸವನ ಗೆಳೆಯರೆಲ್ಲರ ಮನದ ಬಸವ ಧ್ಯಾನವಿದು. ಇವನೆಮಗೆ ಹೂಬನದ ಸಿರಿ ಹಸಿರು ಕುಸುರಿ, ಒಡಗೂಡಿರುವ ಚಿಗುರು, ಚೆಲುಮೊಗದ ಹೂವು, ಸಿರಿ ಸೊಗದ ತಳಿರು, ಪರಿಮಳದ ಅಲರು, ಮಧು ತರುವ ಅಲರುಣಿ, ಮೈ ಮರೆಸುವ ನದಿಯು, ಅಲೆಗಳೇಳುವ ಶರದಿ, ಸಮ್ಮೋಹ ಗಾಯನ, ಜೇನಸಿಹಿ ಹೊತ್ತ ಮಧುಕರ, ಹುಣ್ಣಿಮೆಯ ಬೆಳದಿಂಗಳು, ಎಲ್ಲರದೆ ತಣಿಸುವ ಸುಕೋಮಲ ಅನಂಗ. ಬಸವ ಪರುಷಮಣಿಯಾದ ಪರುಷ.

ಬಾಲ್ಯದ ನುಡಿಗಳೊಡನೆ ಬದುಕು ಕಳೆದಿದೆ ಇಲ್ಲಿ, ಬದುಕು ಅರಳಿದೆ ಇಲ್ಲಿ, ಮುಗಿಸಿ ಇಲ್ಲಿನ ಬದುಕನ್ನು ತೆರಳುವ ಸ್ನಾತಕರ ಬದುಕು ಅರಳಲಿನ್ನು. ಬಾಳ ರಂಗದಲ್ಲಿ ತರಲವರು ಹೆಸರನ್ನು ಕಲಿತ ಗುರುಕುಲಕ್ಕೆ, ಮುಂದಾರಿ ತೋರಲಿ ಮನುಕುಲಕ್ಕೆ. ಅದನ್ನರಿತು ಕಿರಿಯರಾಗಿರುವ ನಾವೆಲ್ಲ ನಾಳೆಗಳ ಕಂಡು ಮಾರ್ಗದರ್ಶಕವಾಗಿ ನಡೆಯುವಂತಾಗಲಿ ಎಂದ. ಬಸವನ ಮಾತು ಮುಗಿದಂತೆ ಸಭೆಯ ಕರತಾಡನ ಮುಗಿಲು ಮುಟ್ಟಿತು. ಎಲ್ಲರ ಕಣ್ಣೆದುರು ಹೊಸ ಬೆಳಕೊಂದು ಕಂಡು ಬಂದಂತಾಯಿತು. ಸಭೆ ಮುಗ್ಧವಾಯಿತು. ಬಸವನ ಮಾತು ಮುಗಿದಂತೆ ಹಗಲಿನಂತಿದ್ದ ಇರುಳಿಗೆ ಮತ್ತೆ ಕಾರಿರುಳು ಆವರಿಸಿದಂತಾಯಿತು. ಗುರುಗಳು ಮನದಲ್ಲಿ ನನ್ನೆಣಿಕೆ ಹುಸಿಯಾಗಿಲ್ಲ. ಪರುಷ ಮುನಿಯುವನು ಇನ್ನು ಮುಂದಿದೆ ಉರುಳುವ ಗಾಳಿಯ ವೈಭವವನ್ನು ಕಾಣುವ ಸುಯೋಗ ಎಂದು ಹರಸಿದರು. ವರುಷ ವರುಷವು ಸುರಿದು ಮಧುರ ಗಂಧವು ದಾರಿ ಇದೆ ಆವರಿಸಿದ ತೋಷದಲ್ಲಿ ನಿಧಾನವಾಗಿ ತಾಣ ಸೇರಿದರು. ಮುಂಜಾನೆಯಾಯಿತು. ಅಂದು ತಿಂಗಳ ಅನಧ್ಯಯನದ ದಿನ. ಬಸವ ಎಂದಿನ ಪರಿಪಾಠದಂತೆ ಅಂದೂ ಊರೊಳಗೆ ಹೋಗಿದ್ದ. ಕಪ್ಪಳಿ ಸಂಗಮವು ಅವನಿಗೆ ಇರುಳುಗಳ ಮಾಯೆ ಅಡಗಿ ಇಬ್ಬನಿಯು ಹಾಲಾಗಿ ಹಾಲು ಬೆಳಕಾಗಿ ಸಂಗಮದ ಸಲಿಲ ನಾದವನ್ನು ಒಡಲಲ್ಲಿ ಇರಿಸಿಕೊಂಡಂತಿತ್ತು. ಸುಪ್ರಭಾತದ ಶುಭೋದಯ ಹೇಳಲು ಮುಂಜಾನೆಯ ಸೂರ್ಯ ಓಡೋಡಿ ಬಂದಿದ್ದ. ಬಂದವನು ಮೇಲೇರತೊಡಗಿದ. ಬಸವ ಸುತ್ತಲಿನ ದೃಶ್ಯ ವೀಕ್ಷಕನಾಗಿದ್ದ. ಮನದಲ್ಲಿ ನಾನಾವುದೋ ಅರಿವಿದದ ಲೋಕದಲ್ಲಿ ತೆರ್ರನೆ ತಿರುಗುತ್ತಿರುವವ ಎಂಬ ಭಾವ. ಚಡಪಡಿಕೆ. ಕಣ್ಣೆದುರ 100,000 ವ್ಯಾಪಾರಗಳ ಮರ್ಮವನ್ನು ಅರ್ಥೈಸಿಕೊಳ್ಳಲಾಗದ ಅಸಹಾಯಕತೆ. ವರುಷದ ಮೇಲೆ ವರುಷ ಉರುಳಿತು. ನಾಗಮ್ಮನಿಗೆ ಸುತಜನನ, ಮಗನಿಗೆ ಇಟ್ಟ ಹೆಸರು ಚನ್ನಬಸವ. ಚನ್ನಬಸವ ಮೊದಲಾಡಿದ ಪದವೇ ಬಸವ. ಮನದಲ್ಲಿ ಇವನೇಳಿಗೆಯ ಸಂಗಾತಿ ನಾನು. ಕಲಿಸುವೆ ನಾನಿನ್ನು ಇವನಿಗೆ, ನನ್ನ ಕಲಿಕೆಯೊಡನೆ ನಿರ್ಧರಿಸಿದನು ನಾಗವ್ವೇ. ಮಾವನಂತೆ ಅಳಿಯ ಎಂದು ಛೇಡಿಸಿದಳು. ಮಗುವಿಗೆ ಇನ್ನೊಂದು ಸಿಹಿಮುತ್ತು ಉಡುಗೊರೆಯಾಗಿ ದೊರೆಯಿತು. ಬಸವ, ನನ್ನಿ ಸೋದರಳಿಯನನ್ನು ನನ್ನ ದಾರಿಯಲ್ಲೇ ಕರೆತರಬೇಕು ಎಂಬ ಸಂಕಲ್ಪ ಸೂರ್ಯನನ್ನು ಎದೆಯಲ್ಲಿ ಬೆಳಗಿಸಿದ. ಏನೋ ಯೋಚನೆಯಲ್ಲಿ ಮೌನಿಯಾಗಿದ್ದಾಗ ಬಸವ ಮಾಮ, ಬಸವ ಮಾಮ ಕೂಗು ಅವನನ್ನು ಎಚ್ಚರಿಸಿತು. ಮರೆತು ಚಿಂತಾಲೋಕವನ್ನು ಹೊರಬಂದ, ಚೈತನ್ಯವನ್ನು ಚಿಗುರಿಸಿದ. ಊರ ಜಾತ್ರೆಯ ಸಮಯ ಸನಿಹವಾಗುತ್ತಿದೆ ಸುದ್ದಿಯೂ ಬಂತು. ಗುರುಗಳ ಮಾರ್ಗದರ್ಶನದಲ್ಲಿ ಬಸವ ಜಾತ್ರಾ ವಿಶೇಷವಾಗಿ ವಿನೂತನ ಕಾರ್ಯಕ್ರಮ ನೀಡಲು ಸಿದ್ಧನಾಗತೊಡಗಿದ. ಮನರಂಜನೆಗೆ ಮಾತ್ರ ಕಾರ್ಯಕ್ರಮವನ್ನು ಮೀಸಲಾಗಿರಿಸದೆ ಅರಿವಿನ ದೀಪ್ತಿಯಾಗಿಯೂ ಸಾದರ ಪಡಿಸುವಲ್ಲಿ ಕಾರ್ಯನಿರತನಾದ. ಭಾವಕ ಭಾವತಿಯರು ಕಂಡಂತೆ ಭಾವಜನನು ಬಸವನಲ್ಲಿ ಭಾವುಕರೆಲ್ಲರೂ. ಬದುಕ ಭಾಗ್ಯವಿದು. ಭಾನುವಿನ ಭಾತಿ ಭವ್ಯತೆ ಭಾಜನವಾಗಿಸಿತು ಭವಿಯ ಭವಿತವ್ಯಕ್ಕೆ. ಭಾಗ್ಯತೆಯ ಭಾಸುರತೆಗೆ ಭಾಷ್ಯಕಾರರೆನಿಸಿ ಭುವಿಯಲ್ಲಿರುವುದು ಎಂಬಂತೆ ಭವರೂಪಿಯಾದ ಭಾಸ್ಕರನೆನಿಸಿದನು. ಬಸವನಿಗೆ ಗುರುಗಳ ಎದುರಿನಲ್ಲಿ ಏನೋ ಹೇಳಬೇಕೆನ್ನು ವಾಸೆ. ಹೇಳಲಾರದೆ ಸೋತಿದ್ದ. ಗುರು ಮಗ ದಿಟ್ಟಿಸಿದ. ಹೇಳು ಎಂದರೆನಿಸಿತು. ಮೌನ ಗರ್ಭವನ್ನು ಒಡೆದ ಕರಿಮುಗಿಲ ಆಗಸದಲ್ಲಿ ಗುಡುಗು ಸಿಡಿಲುಗಳ ಬಳಿಕ ಹೊರಹೊಮ್ಮುವ ಆಗಸದ ಪನ್ನೀರ ತಿಂಪಡಿಸುವಂತೆ ಈ ಸಮಾಜದಲ್ಲಿ ಪುರುಷರು ಮಹಿಳೆಯರು ಸಮಾನರೆಂದಾಗಬೇಕು. ಅದಕ್ಕಾಗಿ ಮಹಿಳೆಯರಿಗೂ ಲಿಂಗ ಧಾರಣೆ ಆಗಬೇಕು ಎಂದನು. ಬಸವನೆದ ನುಡಿಗಳನ್ನು ಆಲಿಸಿದ ಗುರುಗಳು ಆನಂದದೊಡನೆ ಆತಂಕವನ್ನೂ ಅನುಭವಿಸಿದರು. ಇದು ಸಮಾಜದ ಶಾಂತ ಪರಿಸರಕ್ಕೆ ಕಲ್ಲನ್ನು ಎಸೆದಂತೆ ಆದೀತೇನು ಎಂದು ಅಂಜಿದರು. ಅಗ್ನಿಯ ಒಡಲಲ್ಲಿ ಬಿಸಿ ಬೆಂಕಿ ಇರುವಂತೆ ಈ ಬಸವ ತನ್ನೆಳೆಯ ಒಡಲಿನಲ್ಲಿ ಲಿಂಗ ಭೇದ ನಗಣ್ಯ, ನಾವೆಲ್ಲರೂ ಒಂದೇ ಎಂಬ ಸಮಾಜೋದ್ಧಾರು ಎನ್ನುವ ಸುಡುಸುಡು ಬೆಂಕಿಯನ್ನು ತನ್ನ ಒಡಲಿನಲ್ಲಿ ಕಟ್ಟಿಕೊಂಡಿರುವನೆಂಬ ಆತಂಕವೂ ಮೂಡಿತು. ಮೌನಧಾರಿಗಳಾದರು. ಬಸವನು ತನ್ನೆದುರು ರಾಜ ತೇಜದ ಗುರುವು ಏನನ್ನೂ ನುಡಿಯದೆ ಮೌನ ವ್ರತವನ್ನು ಆಚರಿಸುತ್ತಿರುವ ವಿಗ್ರಹದಂತೆ ಇರುವುದನ್ನು ಕಂಡನು.

ಕುಗ್ಗಿದನು. ಮನದಲ್ಲಿ ಉರಿಯುವ ಸೂರ್ಯನೊಡಲ ಬೆಳಕನ್ನು ಆರಿಸುವ ದೌರ್ಭಾಗ್ಯ ನನ್ನದಾಯಿತೆ. ಚಿಂತಿಸಿ ಭಯಭೀತನಾದನು. ಕಂಬನಿ ಧಾರಿಯಾಯಿತು. ಸನಿಹಕ್ಕೆ ಬಂದ ಗುರುಗಳು ಅವನ ಮೊಗವ ಮುಟ್ಟಿ ಮೇಲೆತ್ತಿದಂತೆ ಸುರಿಯುವ ಕಂಬನಿಯಲ್ಲಿ ಮಳೆಬಿಲ್ಲು ಹೊಳೆಯಿತು ಎಂದು ಅನ್ನಿಸಿತು. ಗುರುಗಳೆದುರು ಮಾತ ಮುಂದುವರಿಸಿದ ಬಸವ ತನ್ನ ಅಂತರಂಗದ ಆಸೆಯನ್ನು ತೆರೆದು ತೋರಿಸಿದ. ಎದೆ ಭಾವವನ್ನು ಇಳಿಸಿ ಹಗುರಾದ. ನಿರ್ಮಲ ಚಿತ್ತದಲ್ಲಿ ಗುರುವರರ ದಿಟ್ಟಿಸಿದ. ಮಾತಾಗಿ ಹೊರಬರುವುದು ಗುರುಪ್ರಸಾದ ಎನಗೆಂದು ಭಾವಿಸಿದ. ಬೆಂದಿರುವ ಮನಕ್ಕೆ ತಣ್ಣನೆಯ ನೆರಳ ಸುಖವನ್ನು ಕರುಣಿಸುವ ಆಸೆಯಲ್ಲಿ ಗುರುವರರು ತಮ್ಮ ಅಂತರಂಗದ ಅಭಿಪ್ಸೆಯನ್ನು ಮನೋಜ್ಞವಾಗಿ ಅರುಹಿದರು. ಕೊನೆಗೆ ನಿನ್ನಾಸೆಯನ್ನು ಈಡೇರಿಸುವ ಬದ್ಧತೆ ತೋರು, ನಾನು ನಿನ್ನೊಡನಿರುವೆ ಎಂದರು. ಬಸವನಾಗ ಗುರುಗಳೇ, ನಡೆಯುವ ದಾರಿ ಸರಿ ಇದ್ದರೆ ನಾನಾವುದಕ್ಕೂ ಹೆದರೇನು? ಇಂದಲ್ಲ ನಾಳೆ ಎಲ್ಲರೂ ನಮ್ಮೊಡನೆ ಬರುವುದು ಖಚಿತ ಎಂದನು. ಸೂರ್ಯ ಮುಳುಗಿದ್ದ. ಶಶಿ ಮೇಲ್ಬಂದು ಹಾಲ್ ಬೆಳದಿಂಗಳು ಹರಡಿದ್ದ. ಇಳೆಯ ಸೊಬಗು ಇಮ್ಮಡಿಸಿ ಮುಮ್ಮಡಿಸುತ್ತಿತ್ತು. ಕಲಕಲ ತುಮುಲ ಪಕ್ಷಿಗಾನ ಮೇಳೈಸಿತ್ತು. ಸಂಜೆಯ ಪೂಜೆ ಮುಗಿಸಿ ಗುರುಗಳು ಮೇಲೆದ್ದರು. ಹೊರಬಂದಾಗ ಬಾಗಿಲಲ್ಲಿ ಕಾಯುತ್ತ ನಿಂತಿದ್ದ ಒಂದಷ್ಟು ಜನರು ಕಾಣಿಸಿದರು. ಗುರುಗಳು ಎಲ್ಲರನ್ನೂ ಒಳಕರೆದು ಉಪಚರಿಸಿದರು. ಬಂದವರನ್ನು ಗುರುತಿಸಿ ಸವಿ ನುಡಿಗಳನ್ನು ಆಡಿ ಬಂದಿರುವ ಕಾರಣವನ್ನು ಕೇಳಿದರು. ಎಲ್ಲರೂ ಬಸವ ತನ್ನಕ್ಕನ ಲಿಂಗ ಧಾರಣೆಯಲ್ಲಿ ವಹಿಸಿದ ಪಾತ್ರವನ್ನು ಟೀಕಿಸಿದರು. ಅಷ್ಟರಲ್ಲಿ ಬಸವ ಕಾಣಿಸಿದ. ಬಂದವರ ಬೊಬ್ಬೆ ಜೋರಾಯಿತು. ಬಸವನ ಕುರಿತಾಗಿ ಹೇಯ ನುಡಿಗಳನ್ನು ಆಡಿ ಹುಂಕರಿಸಿ ತೆರಳಿದರು. ಗುರುಗಳು ಬಸವನ ಮುಖದ ಮೇಲ್ಮುಸುಕನ್ನು ಸರಿಸಿ ಹಿಂದೆಂದರು. ಅಣುಗ, ದುಮ್ಮಾನಬೇಕೆ? ಬದುಕ ಸಂತಸದ ಸವಿಯನ್ನು ಇಂತುವ ಸಮಯದಲ್ಲಿ ಬೇಸರದ ಗಡಿಗೆಯನ್ನು ಹೊತ್ತಿರುವೆ. ನಿನ್ನ ಮನಬಿಚ್ಚಿ ಅಂತರಂಗದ ಅಳಲನ್ನು ಅರುಹು. ಸಮರವಲ್ಲದ ಸಮರವಿದು. ನಾನು ಗೆದ್ದಿದ್ದೇನೆಂಬ ಹಮ್ಮು ಬೇಡ. ಸೋತವಗೂ ಸೋತ ದುಃಖ ಸದಾ ಕಾಡಬಾರದು. ಇತರರ ಸೋಲಿನಲ್ಲಿ ನಮ್ಮ ಗೆಲುವನ್ನು ನಾವು ಕಾಣಬಾರದು. ಸೋತ ಚಿಂತೆಯು ಕಾಡುವ ಮೊದಲು ಒಲಿಸಿಕೋ ನೀನೆಲ್ಲರನ್ನು ನೀಡಿ ನಿನ್ನ ಗೆಲುವಿನಲ್ಲಿ ಅವರ ಪಾಲನ್ನು ಕೂಡ. ಅವರಾಗ ನಿನ್ನೊಡನೆಯೇ ಸದಾ ಇದ್ದು ನಿನ್ನವರು ದೇಹದಲ್ಲಿ ಅಂತರಂಗದಲ್ಲಿ ಅಡಗಿರುವರು. ಬಸವ ನೆನಪಿರಲಿ, ಹವಿ ಆಗಬೇಕಾದೀತು ನೀನು ನಾಳಿನ ಬಾಳ ಸಮರದಲ್ಲಿ. ಎದೆಗುಂದದಿರು. ಹಿಂದಿನ ಜಯ ಯಶೋಗಾಥೆಗೆ ಹೊಸ ಮುನ್ನುಡಿಯನ್ನು ಬರೆಯಲಿ. ತೋರು ನೀನೆಲ್ಲರಿಗೆ ನಿನ್ನ ಜಯ ಮೊಗವನ್ನು. ದೇಸಿಗರ ನಾಡಿನಲ್ಲಿ ನೆಲೆಸಿ ಮುಂದುವರಿಯುವಲ್ಲಿ ಇಂದಿನಿಂದಲೇ ಸಿದ್ಧನಾಗು. ಎಲ್ಲರನ್ನು ಅನುಸರಿಸಿ ತಂದೆ ತಾಯಿ ಗುರು ಸೋದರರು ನೀವೆನಗೆ ಎನ್ನುತ್ತ ಅಭಿಮಾನ ತೋರು. ಆಗ ಅವರೆಲ್ಲರೂ ಉಪಚರಿಸುತ್ತಾ ಲಲ್ಲೆಗೈಯುವರು. ಒಪ್ಪಿ ಒತ್ತಿ ಅಪ್ಪಿಕೊಳ್ಳುವರು. ತೊಡೆಯ ಹಾಸುಗೆಯಲ್ಲಿ ಮಲಗಿಸುವರು. ಭಾವ ಶಿವಸ್ವಾಮಿ, ಅಕ್ಕ ನಾಗಮ್ಮನ ಇಷ್ಟಲಿಂಗ ದೀಕ್ಷ ಕಾರ್ಯದ ಹಿನ್ನೆಲೆ ಹಾಗೂ ಬೆನ್ನುಲುಬು ಬಸವಣ್ಣನನ್ನು ಗುರುಗಳು ಹರಸಿದರು. ಬಸವನ ಕಂಗಳಲ್ಲಿ ಆನಂದ ಬಿಂದು. ತನ್ನಕ್ಕನ ಕೊರಳಲ್ಲಿ ಮಿನುಗುತ್ತಿದ್ದ ಲಿಂಗವನ್ನು ಕಂಡಂತೆ ತಾನು ಹಿಂದೊಮ್ಮೆ ನುಡಿದಿದ್ದ. ನನ್ನಕ್ಕನಿಗಿಲ್ಲದ ಯಜ್ಞೋಪವೀತ ಬೇಡವೆನಗೂ ಮಾತು ನೆನಪಾಯಿತು. ತನ್ನೊಳಗೆ ಸಂಭ್ರಮಿಸಿ ಕೋಟಿ ಕಿರಣ ಕಿರೀಟಿಯಾಗಿ ಬೆಳೆದನು. ಚನ್ನ ಬಸವನಿಗೆ ಒಂದರ ಹರೆಯ. ಆಗಸದಲ್ಲಿ ದ್ಯುಮಮಣಿ, ದೇದೀಪ್ಯಮಾನದಲ್ಲಿ ಮೈದುಂಬಿ ಹೊಸ ದ್ಯೂತಿಯಲ್ಲಿ ಇದ್ದು ಚನ್ನ ಬಸವನ ಪ್ರತಿರೂಪದಂತೆ ತೋರುತ್ತಿತ್ತು. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಪುಟ್ಟ ಬಾಲ ನಡೆದಾಡತೊಡಗಿದ್ದನು. ಮನೆಯ ಎಲ್ಲರ ಎದೆಯಲ್ಲಿ ಆನಂದದ ಸವಿಯೂಟ. ಚನ್ನ ಬಸವನ ಕಿಲುಕುಲು ನಗು ಮನ ಮುದಕ್ಕೆ ನಿನಾದದಂತೆ. ಸೋದರಳಿಯನ ಕಾಣುವಾಸ ಎಂದ ಗುರು ಮಠದಿಂದ ಹೊರಟಿದ್ದ ಬಸವನಿಗೆ ಗುರುಗಳು ವಿಭೂತಿ ಗಟ್ಟಿಯೊಂದನ್ನು ನೀಡಿ ಮಗುವನ್ನು ಕಂಡಂತೆ ಅವನ ಲಲಾಟಕ್ಕೆ ಗುರು ಕಾಣಿಕೆ ಆಗಿಸಿ ಇದನ್ನು ಹಚ್ಚು. ನಾಗವ್ಯೆಯಲ್ಲಿ ಪ್ರತಿದಿನವೂ ಮಗುವಿನ ಲಲಾಟದಲ್ಲಿ ಇದನ್ನು ಹಚ್ಚಬೇಕೆಂದು ಗುರು ಆಣತೆ ಆಗಿದೆ ಎಂದು ನೀಡವಳಿಗೆ ನುಡಿದುಕೊಟ್ಟರು. ಚನ್ನಬಸವ ಹೆತ್ತವರ ಮುದ್ದಿನ ಕೂಸಾಗಿ ಮಡಿಲ ಹೂವಾಗಿ ಹಗಲ ಇನನಂತೆ ದಿನ ದಿನವೂ ಬೆಳೆಯುತ್ತಿದ್ದನು. ಬಸವಣ್ಣ

ನನ್ನ ಬಲವೆದೆಯ ಮಿಡಿತವಾಗಿದ್ದನು. ಬಸವ ತಾನು ಕಲಿಯುತ್ತಿರುವ ಪಾಠ ಪ್ರವಚನಗಳನ್ನು ಮನನಿಸುತ್ತಾ ಪ್ರೌಢಿಮೆಯನ್ನು ತನ್ನದಾಗಿಸಿಕೊಳ್ಳುತ್ತಿದ್ದನು. ಮನದಲ್ಲಿ ನಿಶೆಗೆ ರವಿಯಾಗಿರಲು ಶತ್ರು, ಅಜ್ಞಾನಕ್ಕೆ ಜ್ಞಾನವೇ ಶತ್ರು, ಸೋಮಾರಿತನಕ್ಕೆ ಸಾಧನೆಯೇ ಶತ್ರು ಭಾವ ಮೂಡಿತ್ತು. ಮರೆತರೆ ಕಲಿತಿದುದನ್ನು ನನಗೆ ನಾನೇ ಶತ್ರು.

ಪೂಜೆಯೊಂದು ನಡೆಯುತ್ತಿತ್ತು. ಅಗ್ರಹಾರದ ಮಹಾಜನರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದರು. ಊರ ಪರವೂರ ಸಾಮಂತ ಅರಸರು, ಸಿರಿವಂತರು, ಮಕ್ಕಳ ಹೆತ್ತವರು, ಪೋಷಕರು ಕಾತುರದಿಂದಿದ್ದರು. ಪೂಜೆ ಸಾಂಗವಾಗಿ ನೆರವೇರಿತು. ಮಂಗಳಾರತಿಯಾಯಿತು. ಭೋಜನಕ್ಕೆ ಕೆಲ ಸಮಯವಿತ್ತು. ಗುರುಗಳು ಬಂದಿರುವ ಹಿರಿಯರ ಸಿರಿ ಸಮಯ ವ್ಯರ್ಥವಾಗದಂತೆ ಯಾರಾದರೂ ತಾವು ಕಲಿತ ವಿದ್ಯೆಯಿಂದ ಮನೆ ತುಂಬಿರುವ ಸುಜ್ಞಾನ ನಿಪುಣತೆಯನ್ನು ಸಾದರಪಡಿಸಿ ಎಂದಂತೆ ಗುಂಪಿನ ಗುಜುಗುಜು ನಿಂತಿತು. ಯಾರು ಬಂದಾರು? ಕಾತುರದಲ್ಲಿ ಎಲ್ಲರೂ ಕಾಯುತ್ತಿದ್ದರು. ಸೂಜಿ ಬಿದ್ದರೂ ಕೇಳಿಸುವ ಮೌನ. ಯಾರು ಎದ್ದು ಬರದಿರಲು ಬಸವ ಮಂದಹಾಸದಲ್ಲಿ ಮೇಲೆದ್ದ. ವೀಕ್ಷಕರಿಗೆ ಬಕಗಳ ಮಧ್ಯದಲ್ಲಿ ರಾಜಹಂಸ ಮೇಲೆದ್ದು ಬಂದಂತೆ ಕಾಣಿಸಿತು. ಬಸವ ಮಗ ತೇಜಕ್ಕೆ ಎಲ್ಲರೂ ಮಾರು ಹೋದರು. ಭುವಿಗಿಳಿದು ಬಂದು ಮೇಲೆದ್ದಿರುವ ದೇವಲೋಕದ ಬಾಲ ಗಂಧರ್ವನಿವ ಸವಿಭಾವ ಬಸವ ಸಭೆಯನ್ನು ದಿಟ್ಟಿಸಿದನು. ನಾನು ಕಲಿತಿರುವ ವಿದ್ಯೆಯನ್ನು ಅರುಹಲು ಸುಸಮಯವಿದು. ನೆರೆದವರು ಬರಿಯ ಪ್ರೇಕ್ಷಕರಲ್ಲ, ಪಾಂಡಿತ್ಯವಿರುವವರು. ಇಂದೆನಗೆ ಮೌಖಿಕ ಪರೀಕ್ಷೆ. ನನ್ನ ಗೆಲುವೇ ಇವರೆಲ್ಲರ ನಲಿವು ಎಂದಾದರೆ ಬದುಕ ಸಾರ್ಥಕತೆ. ಯೋಚಿಸಿ, ನಂಬಿಕೆ ಇದೆ ಎನಗೆ ಮಾಡಬಲ್ಲೆನು ಮೋಡಿಯನು ಈ ಸಭೆಯಲ್ಲಿ. ಸಿರಿಕಂಠದ ಉಲಿತದಲ್ಲಿ ಹಾಡುವೆನು, ಬರೆದ ವಚನಗಳ ಹೇಳುವೆನು ನಿರ್ಧರಿಸಿ ಸಂಗೀತ ಕಚೇರಿ ಪ್ರಾರಂಭಿಸಿದನು. ಕಲಿತ ಸಂಗೀತಗಳನ್ನು ಶುಶ್ರಾವ್ಯವಾಗಿ ಹಾಡುತ್ತಾ ನೆರೆದವರನ್ನು ತನ್ಮಯತೆಯಲ್ಲಿ ತನ್ನವರನ್ನಾಗಿಸಿ ಗುರುಗಳನ್ನು ದಿಟ್ಟಿಸಿ ಹಾಡಿದನು ವಚನವೊಂದನ್ನು. ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸಿರು ಎನಗಿಲ್ಲಯ್ಯ, ದೊಡ್ಡವರನ್ನಲ್ಲದೆ ನಿಮ್ಮ ಶರಣರು ಮನ್ನಿಸಿರಯ್ಯ, ದೊಡ್ಡತನವೆನಗಿಲ್ಲಯ್ಯ, ಅಂಜುವೆ ನಂಜುವೆ ನಿಮ್ಮ ಪ್ರಮಥರಿಗೆ, ಅನಾಥ ನಾನಯ್ಯ ಕೂಡಲ ಸಂಗಮ ದೇವ. ಬಸವನ ವಚನ ಗಾಯನ ಮುಗಿಯುತ್ತಿದ್ದಂತೆ ಗುರು ಸಂಗಮೇಶ್ವರರು ಕಣ್ತೆರೆದು ಬಸವನನ್ನು ದಿಟ್ಟಿಸಿದರು. ಯಾವ ವಚನವಿದು? ಯಾರ ವಚನವಿದು? ಕೂಡಲ ಸಂಗಮ ದೇವ ವಚನದಾಂಕಿತ ಯಾರದ್ದು? ಅಚ್ಚರಿಯಲ್ಲಿ ಮುಳುಗಿದರು. ಬಸವನ ವಚನ ಗಾಯನ ಮುಂದುವರಿಯಿತು. ಸಭೆಯಲ್ಲಿ ಚಪ್ಪಾಳೆ, ಇನ್ನೊಂದು ಮತ್ತೊಂದು ಮಗದೊಂದು ಬೇಡಿಕೆ ನಿರಂತರವಾಯಿತು. ಅಸಾಮಾನ್ಯನಿವನು, ಬಲು ನಿಪುಣ, ಪರಿಣಿತ, ಚತುರ, ಸರ್ವವಿದ್ಯಾಪಾರಂಗತ, ನಿಶಿತಮತಿ, ಕರುಣಾಳು, ಧೀಮಂತ, ಬಹುಸುಂದರ, ನುರಿತ ಗಾಯಕ, ಸಾಹಿತ್ಯ ವಿಶಾರದ, ಮೋಡಿಗಾರ, ತಾಪಸಿ, ಶಿಸ್ತಿನ ಸಿಪಾಯಿ, ಒಲವನೇಹಿಗ, ಪರಿಸರ ಪ್ರೇಮಿ, ಬಡ ಜನರ ಬಂಧು, ಮಿತ್ರರ ಆಪ್ತ, ಗುಣಗಾನ ಒಬ್ಬೊಬ್ಬರಿಂದ ಒಂದೊಂದು ರೀತಿಯಲ್ಲಿ ಪ್ರಸರಕ್ಕೆ ಮುಂದಾಯಿತು. ಎಲ್ಲರೂ ಆನಂದದ ಉತ್ಸಾಹದ ಒಲವಿನಲ್ಲಿ, ಇವ ಬಸವ, ನಮ್ಮ ಬಸವ, ನಮ್ಮೆಲ್ಲ ಒಲವುಸಿರು, ಆಪ್ತ ಸಂಗಾತಿ ಎಂದು ಗುಣುಗುತ್ತಿದ್ದರು. ಮೆಚ್ಚುಗೆಯ ಸುರಿಮಳೆ, ಹೊಗಳಿಕೆಯ ಬಿರುಮಳೆ ತೋಯಿಸಿದಂತೆ ಕೂಡಲ ಸಂಗಮವನ್ನು ಬಸವ ಕೊಚ್ಚಿ ಹೋಗದೆ ಹೊಗಳಿಕೆಯ ಪ್ರವಾಹದಲ್ಲಿ ತನ್ನತ ಅರಿಯುವಲ್ಲಿ ಮಗ್ನನಾಗಿ ಇಳೆಯ ಬೇರು ಕಡಿದು ಬಿದ್ದು ಹೋಗದಂತೆ ಅಚಲನಾಗಿದ್ದ, ಆಲಿಸುತ್ತಿದ್ದ, ಸೊಕ್ಕಿಗೆ ನಶೆ ಏರಿಸದಂತೆ ದೃಢ ನಿರ್ಧಾರದಲ್ಲಿದ್ದ ಧ್ಯಾನಸ್ಥ ಗುರುಗಳ ಎದೆ ಬಡಿತ ಕೂಡಲ ಸಂಗಮ, ಕೂಡಲ ಸಂಗಮ ಎಂದು ಧ್ವನಿಸುತ್ತಿತ್ತು. ಕೇಳಿದ್ದ ವಚನವಾದ ಅಂದಣವ ನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು. ಮೃಡ ನಿಮ್ಮ ನನುದಿನ ನೆನೆಯಲೀಯದು ಎನ್ನಡೆಯ ಕೂಡಲ ಸಂಗಮ ದೇವ. ತಮ್ಮೊಳಗೆ ಗುಣುಗಿದರು. ಮತ್ತೆ ಧ್ಯಾನಸ್ಥ ಮೌನ. ಇದ್ದಕ್ಕಿದ್ದಂತೆ ಅಂತರಂಗದಾಲಾಪನೆ. ಇದು ಬಸವ ವಚನ ಎಂದು ಧನಿಸಿತು. ಗುರುಗಳು ತಲೆಯೆತ್ತಿ ಬಸವನನ್ನು ನೋಡಿದರು. ಅದೇ ಸಮಯದಲ್ಲಿ ಬಸವನು ತಲೆಯೆತ್ತಿ ಗುರುಗಳನ್ನು ದಿಟ್ಟಿಸಿದ. ಮೌನ ಸಂಪರ್ಕ ಅರಿವಿನ ಚೇತನವಾಯಿತು. ಗುರುಗಳು ಹರ್ಷಿಸಿದರು, ಹರಸಿದರು ಬಸವನಲ್ಲಿ. ಮತ್ತೆ ವಚನಗಳ ಹೇಳುವೆಯ ಹೇಳಿದರು. ಪಾಲಿಗೆ ಬಂದದ್ದು ಪಂಚಾಮೃತ ಭಾವದಲ್ಲಿ ಬಸವ ಒಂದರ ಮೇಲೊಂದು ಹಾಡತೊಡಗಿದ. ಗುರುಗಳು ಕೇಳುತ್ತಲೇ ಇದ್ದರು, ಬಸವ ಹಾಡುತ್ತಲೇ ಇದ್ದ. ಇಬ್ಬರು ಮನೋ ನೆಮ್ಮದಿಯ ಸಿಂಹಾಸನವನ್ನು ಏರಿದರು. ದಿನಗಳು ಉರುಳುತ್ತಿದ್ದಂತೆ
ದಿನದುದ್ದದ ಹೊಂಬೆಳಕ ಸವಿಯ ಉಣ್ಣುತ್ತ ಬಸವ ಬೆಳೆಯುತ್ತಿದ್ದ.

0: ದಾರಿ ಇದೆ ದೂರ ಸೇರುವಲ್ಲಿ ತೀರ, ಸತ್ಯದರಿವನ್ನು ಹೊಂದಿದ್ದ, ಸಾಹಸವೇ ಸಾಧನೆಗೆ ಬೇರು ಎಂಬುದನ್ನು ಮನಗಾಣಿಸಿಕೊಂಡಿದ್ದ. ಎಲ್ಲರ ಮನಗೆದ್ದು ಚಿರ ನೆನಪಾಗಿ ಅವರೆದೆಯಲ್ಲಿ ನಿತ್ಯ ರಿಂಗಣಿಸುತ್ತಿರಬೇಕು ಎಂಬಾಸೆಯನ್ನು ತನ್ನೆದೆಯ ಉಸಿರಾಗಿಸಿಕೊಂಡಿದ್ದ. ಬಸವ ಮನದಲ್ಲಿ ಸದಾ ರಿಂಗಣಿಸುತ್ತಿದ್ದುದು, ಸಲ್ಲಬೇಕಿಲ್ಲ ನಾನು, ಸಂದಂತೆ ನಾನೆಲ್ಲಿ ಸಲ್ಲುವೆನು ಎಲ್ಲೆಲ್ಲು ಎಂಬುದಾಗಿತ್ತು. ನುಡಿದ, ಬರೆದಿಟ್ಟ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಕೂಡಲ ಸಂಗಮದೇವ ದಿನ ವಾರ ಮಾತ ಒಳಗುತ್ತಿದ್ದಂತೆ ಬಸವ ಬೆಳೆದ. ಹೊಸ ಬೆಳಕ ಅಂದದಲ್ಲಿ ಸಂಭ್ರಮಿಸುತ್ತಾ ತಾನು ತಾನಾಗಿ ಬೆಳೆಯತೊಡಗಿದ. ಒಮ್ಮೆ ಬಸವನಲ್ಲಿ ಗುರುಗಳು ಇಂತೆಂದರು, ಬಸವ ಕಲಿಕೆಗೆಂದು ಕೊನೆಯಿಲ್ಲ, ಕಲಿತಷ್ಟು ಕಲಿಯಬೇಕು ಎಂಬ ಮನ ಇರುವವನಲ್ಲಿ ತಾಯಿ ಶಾರದೆಯು ಅವನಿಂದ ದೂರವಾಗದೆ ಸದಾ ಅವನೊಡನೆಯೇ ನಲಿಯುತ್ತಿರುತ್ತಾಳೆ. ಆದರೆ ಸಮಯ ಎಂಬುದು ನೀನೆಷ್ಟು ಕಲಿತಿರುವಿ, ನೀನೆಂತು ಕಲಿಯುತ್ತಿರುವಿ ಎಂಬುದರ ನಿಜದರಿವು ನನಗಿದೆ. ಶರದೆಯಲ್ಲಿ ಮುಳುಗಿದರೆ ಅದರಾಳಕ್ಕೆ ಇಳಿಯಲಾರೆವು, ಆದರೆ ಚಿಪ್ಪು ಶಂಖಗಳೊಡನೆ ಮುತ್ತು ರತ್ನಗಳನ್ನು ಹೊತ್ತು ತರಬಲ್ಲೆವು. ಅದರಂತೆ ವಿದ್ಯಾ ಸಾಗರದಲ್ಲಿ ಮುಳುಗಿ ನೀನು ಹೆಕ್ಕಿ ತಂದಿರುವೆ ಅನರ್ಘ್ಯ ರತ್ನಗಳನ್ನು. ಇವು ಇಂದು ಜ್ಞಾನಸೂರ್ಯನ ಪ್ರಖರ ರೂಪದಲ್ಲಿ ಹೊರಬಂದ ವಚನ ರತ್ನಗಳಾಗಿ ಹೊಳೆಯುತ್ತಿವೆ. ನಿಲ್ಲಿಸದಿರು, ಸದಾ ಮುಂದುವರಿಯುತ್ತಿರು. ದಿನ ದಿನವೂ ಅನರ್ಘ್ಯ ವಚನ ರತ್ನಗಳು ಬದುಕ ಬೆಳಗುತ್ತಿರಲಿ. ಮತ್ತೆ ಮೆಲುಸ್ವರದಲ್ಲಿ ಮುಂದಿನ ಸಮಾವರ್ತನದಲ್ಲಿ ನೀನು ಸ್ನಾತಕನಾಗುವಿ. ಇನ್ನು ನಿನಗಿರುವುದು ಆಕಾಶವನ್ನು ಓದಿ ನಕ್ಷತ್ರಗಳನ್ನು ಎಣಿಸಿ ಜಗದಲ್ಲಿ ಆಡುವುದು ಮಾತ್ರ. ದಿನಗಳು ಉರುಳುತ್ತಿದ್ದಂತೆ ಬಸವನ ಮನದಲ್ಲಿ ಗುರುಗಳಾಡಿದ ಮಾತೆ ರಿಂಗಣಿಸುತ್ತಿತ್ತು. ನಾಳೆ ಏನು, ಎಂತೂ ಎಲ್ಲಿ ಎಂಬುದು ಬಿಡದೆ ಕಾಡುತ್ತಿರುವ ಪ್ರಶ್ನೆಯಾಗಿತ್ತು. ಬಸವನನ್ನು ಗಮನಿಸುತ್ತಲೇ ಇದ್ದ ನಾಗಮ್ಮ ತನ್ನ ಆತ್ಮದಾಲಾಪವನ್ನು ಹಿಡಿದಿರಿಸಿಕೊಳ್ಳದೆ, ಬಸವನಲ್ಲಿ ಬಸವ, ನಿನ್ನ ಅನ್ಯ ಮನಸ್ಕತೆಯನ್ನು ಗಮನಿಸುತ್ತಿರುವೆ, ನಿನ್ನ ನದೆ ನುಡಿಗಳಲ್ಲಿ ಸಹಜತೆ ಗೋಚರಿಸುತ್ತಿಲ್ಲ, ಯಾವುದೋ ಕೊರಗಿನಲ್ಲಿ ದಿನ ಕಳೆಯುತ್ತಿರುವೆ ಎಂಬ ಅನುಮಾನ ನನ್ನನ್ನು ಕಾಡುತ್ತಿದೆ. ಹೇಳು ಬಸವ, ಅದಾವ ಶೂನ್ಯಭಾವ ಕಾಡುತ್ತಿದೆ ನಿನ್ನನ್ನು? ನನಗೆ ನಿನ್ನ ರೀತಿ ನೀತಿ ಮನದ ದುಮ್ಮಳ ಒರಿತು ಕಸಿವಿಸಿ, ನನಗೆಲ್ಲವನ್ನು ಅರುಹಿ, ಪ್ರಶಾಂತ ಮನದವನಾಗಿರು ಎಂದಳು. ಬಸವ ನಿಧಾನವಾಗಿ ಇಂತೆಂದನು, ಅಕ್ಕ ಚಿಂತಿಸದಿರು, ಹತ್ತಾರು ಯೋಚನೆಗಳು ಬಂದು ಹೋಗುವ ರೀತಿಯಲ್ಲಿ ಕಾಡುತ್ತಿವೆ.
1: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 3 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 3:30 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಅವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕಾರ್ಮಿಕ ನೋಂದಣಿ ಮತ್ತು ಗುರುತಿನ ಚೀಟಿ ವಿತರಣೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು, ಕನಿಷ್ಠ ವೇತನ ಕಾಯ್ದೆ, ಅಪಘಾತ ಮತ್ತು ಪಿಂಚಣಿ ಸೌಲಭ್ಯಗಳು ಹಾಗೂ ಕಾರ್ಮಿಕ ಸುರಕ್ಷತೆ ಮತ್ತು ಉದ್ಯೋಗ ವಿನಿಮಯ ಯೋಜನೆಗಳ ಕುರಿತು ಕಾರ್ಮಿಕ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119 ಧನ್ಯವಾದಗಳು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಮಸ್ಯೆ ಮತ್ತು ವೃದ್ಧಾಪ್ಯ ಜೀವನವನ್ನು ಕುರಿತು ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಹಿರಿಯರೇ ಮನೆಯ ಲಕ್ಷಣ.
4: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
3: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
4: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ

0: ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
0: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಕೇಳತಿ ಸ್ಫೂರ್ತಿ ಸರಗೂರು. ಕೇಳುಗರ

0: ಚೆನ್ನಾಗಿ ನೋಡ್ಕೋತಾರ? ಅವ್ರಿಗೆ ಇತ್ತೀಚೆಗೆ ಕಣ್ಣು ಆಪರೇಷನ್ ಆಗಿದೆ, ಅವ್ರನ್ನ ಹೇಗ್
1: ನೋಡ್ಕೋ? ಆಪರೇಷನ್ ಆಗದೆ ಕಣ್ಣು ಆಪರೇಷನ್ ಆಗದೆ ಕಾಳಮ್ಮ ಅನ್ನೋರ್ಗೆ
0: ಹೇಗ್ ನೋಡ್ಕೋತಾರೆ ಮನೇಲೆಲ್ಲ ಅವ್ರನ್ನ, ನಿಮ್ಮನ್ನ ಮತ್ತೆ ಅವ್ರನ್ನ ಹೇಗ್ ನೋಡ್ಕೋತಾರೆ ನಿಮ್ಮ ಮನೇಲಿ?
1: ಅವ್ರೇ ನೋಡ್ತಾರೆ,
0: ಚೆನ್ನಾಗಿ ನೋಡ್ಕೊಂತಾರ? ತುಂಬಾ ಖುಷಿ ಆಯ್ತು ತಾತ ನಮ್ ಜೊತೆ ಮಾತನಾಡಿದಕ್ಕೆ, ಧನ್ಯವಾದಗಳು.
1: ನಮಸ್ಕಾರ.
2: ನಮ್ಮ

0: ನಾವೇನು ಜೀತಪತ್ತೆ ಗೇದು ಮಕ್ಕಳು ಸಾಕಕ್ಕ ಇದು ಮಾಡಿ ಜೀತಪತ್ತೆ ಎಷ್ಟಾಗ ಮೂರು ಕಂಡ್ಕಂದ್ರೆ ಕಮಲ ಸೇರಿನಲ್ಲಿ ಮೂರು ಪಲ್ಲ ವರ್ಷ ಮೂರು ಗೇಯ್ಬೇಕು ಅಂದರೆ ಜೀತ ಗೇಬೇಕು ಗೋಡೆ ಒಟ್ಕಡೆ ಹಬ್ಬಗ ಉಣ್ಬಗ ಕಡುಬು ವಡೆ ಸಾಮಕ್ಕಿ ನವಣ ಗಿವಣ ಕುಟ್ಕೊಂಡು ಜೀವಳ ಕಳಿತಿದ್ದು ಬಡತನ ತಗತ ಸೊಪ್ಪು ಹಾಕ್ತಿತ್ತಿಲ್ಲ ಆ ಥರ ತಿಂತಿದ್ವಿ ನಾವು ತೂತಲು ಕಾಸಿನ ಕಾಲಾಗ ಕಟ್ಟಪತ್ತ ಗುಡಿಸ್ತಿದ್ ಹೋಗಿಂಡ್ಲೇ ಅಡ್ಗಡೆ ಗುಡ್ಸ್ಕೊ ಬಂದು ಗಂಜ ಕೆಲಸ ಕುಟ್ಕೊಡು ಮಾಡ್ತಿದ್ವು ಆವಾಗ ಈಗ ಈ ಚುನಾವಣೆ ಕಾಲ ಬತ್ತಲ್ಲ ಕಂಪ್ಯೂಟರ್ ಕಾಲ ಇದು ಇದರಿಂದ ಚುನಾವಣೆ ಬಂದಾಗ ನಾವು ಹಿಂದಾದ್ರು ಮಕ್ಕಳು ಮುಂದಕ್ಕೆ ಬಿಟ್ಟು ಕಾಲ ಕಳ್ಕೊ ಹೋಗ್ತಾರೆ
1: ಏನು ಮಾಡ್ತಿದ್ರಿ ನಿಮ್ಮ ಕಾಲದಲ್ಲಿ
0: ಹೇಳಿ ಜೊತೆಗೆ ಇತ್ತು ನಮ್ಗೆ ಆಸ್ತಿ ಪುಸ್ತಿ ಇತ್ತಿಲ್ಲ ಬಡ್ತನ ಜೊತೆ ಇದ್ಕೊಂಡು ಕೇಳ್ತಿದ್ವು ಮಕ್ಕಳು ಸಾಕಕ್ಕ ಅಲ್ಲಿ ಇಲ್ಲಿ ಯಾಕೇನ ಮೂರು ಹಣೆ ಕೊಟ್ರೆ ಒಂದು ಹತ್ತು ತುಳು ಬರೀನು ಒಂದು ಚೌಕ ಒಂದು ಚಡ್ಡಿ ಬತ್ತಿತ್ತು ಹಾಗಾದ್ರೆ ಈಗ ಹೊಸ್ತಿ ಕಸ ಇದ್ದಾರೆ ನಾಡ್ಗ ಹೊಸ್ತಿ ಪುರತ್ತ ಎಲ್ಲ ತಗೊಂಡು ನ್ಯಾಪ್ ಮ್ಯಾಪ್ಕೊಂಡು ಸಾವಿರದು ಎತ್ತಿ ಸಾರೋದು ಒಂದು ನೆಕ್ಕೋದು ಊಟ ಇದ್ದಿದ್ದು ಜೀರಿಗೆ ಹೆಸರು ಕಳಿಸೋದು ಕೊತ್ತಂಬರಿ ಇದಾರದು ಕುಡಿದ್ಬಿಟ್ಟು ಬೆಳಗ್ಗೆ ಜಾಗ ಈ ಹುಳಿ ಕಾಳು ಹುಳಿಕಾರ ಸಾರು ಅಂತ ಮಾಡಿಬಿಟ್ರೆ ಫಿನಿಶ್ ಜರ ಹೊಟ್ಟೈತಿದ್ದ ಹೊಟ್ಟೈತಿದ್ದ ಆಗ ಡಾಕ್ಟ್ರ್ ಗಿಟ್ರು ಇದು ಅಲ್ಲಿ ಇತ್ತಿಲ್ಲ ಪೆದ್ದ ಕಾಲಾಗ
1: ಜಾಸ್ತಿ ಇರ್ತಿತ್ತು
0: ದವಸ ಧಾನ್ಯ ಹೇಳಿಲ್ಲ ದವಸ ಧಾನ್ಯ ಜಾಸ್ತಿ ಕಾಸು ಕಮ್ಮಿ ಆಗ ಒಂದು ಹಣೆ ಎರಡು ಹಣೆ ನಾಲ್ಕು ಮೂರು ಹಣೆ ಒಂದು ಆರು ಕಾಸು ಮೂರು ಕಾಸು ಕಾಲಾಗ ತೂತಿನ ಕಾಸಿನಲ್ಲಿ ನೋಡಿ ನೋಡಿ ಪೊಡಿಸ್ಕೊಳ್ಳೋದು ಎತ್ತು ನೋಡಿ ಗುಡಿಸ್ಕೊಳ್ಳೋದು ಜಾತ್ರೆಗೆ ಹೋಗೋದು ಆಗ ಕಡ್ಬೋಡ ಒಂದು ನಾಲ್ಕು ಹಣೆಗೆ ಮೂರು ಹಣೆ ಇಷ್ಟು ಕೊಡ್ತಿದ್ರು ತೂತಿನ ಕಾಸು ಕೊಟ್ರೆ ಹ್ಞೂ ಆ ಥರದ ಕಾಲದಲ್ಲಿ ನಮಗೆ ಈಗ ವಯಸ್ಸು 80 ವರ್ಷ ಆಗದೆ ಅಲ್ಲಿವ್ರ ಗಂಟೆ ಇರೋದೇ ಹೇಳ್ತಾ ಇರೋದು
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು
0: ನಮ್ಮ ಒಂದು ನಮ್ಮ ಅಮ್ಮಗ ಇತ್ತು ಇಲ್ಲಿ ಆಗ ಬೆಂಗಳೂರಿಗೆ ಹೋಗಿ ಅಂತ ಮಾಡಿದ್ರು ಅಲ್ಲಿ ಹೋಗಿ ಮೈರಾಡಿನಲ್ಲಿ ತೋರಿಸ್ತೀವಿ ಅದು ಬಿ ಪಿ ಜಾಸ್ತಿ ಜಾಸ್ತಿ ಅಂದ್ಬಿಟ್ಟು ಕೊಡ್ತಿದ್ರು ಅದು ನುಂಗಿದ್ರು ಕಮ್ಮಿ ಆಯ್ತಿತ್ತಿಲ್ಲ ಆಗ ನಮ್ಮ ಹುಡುಗಿಲಿ ಪರಿಚಯ ಆಗಿ ಇಲ್ಲೇ ಇತ್ತು ಹಾಸ್ಪಿಟ್ಲಲ್ಲಿ ಇಲ್ಲೇ ಆಗ ಕ್ಯಾಂಪ್ ಇಡ್ತಾರೆ ಪಪ್ಪ ಇಲ್ಗಾರ್ಕೊಂಡೆಲ್ಲ ಹೇಳಿ ಇದು ಮಾಡಿ ಪರಿಚಯ ಆಗಿ ಆಗಿದಾಗಿ ನಮ್ಗೆ ಒಳ್ಳೇದಾಯ್ತು ಒಂದೊಂದು ಕಣ್ಣು ಮಾಡ್ಕೊಟ್ಟಾರ ಇನ್ನೊಂದು ಕಣ್ಣು ಮಾಡಿಲ್ಲ ಅದಕ್ಕೆ ಒಳ್ಳೇದಾಗದ ಅಂದ್ಬಿಟ್ಟು ನನಗೆ ಈಗ ಬಂದಿರೋದು
1: ಮೊದಲು ಕಣ್ಣು ಆಪರೇಷನ್ ಮಾಡಿದಾಗ ಯಾವ ಥರ ಪಥ್ಯದಲ್ಲಿದ್ರಿ
0: ಒಂಥರ ಮುಂಜುಗಂದ್ರು ಕಣ್ಣು ಕಾಣಲ್ಲ ಒಂಥರ ಮುಂಜುರು ಮುಳ್ಳಿಡಿದ್ರೆ ಕಾಣಲ್ಲ ಒಂದು ಸೆತ್ತ ಸಿರೋದ್ರು ಕಾಣಲ್ಲ ಏನೇವರು ಕಾಣಲ್ಲ ಒಂಥರ ಗುಕ್ಕು ಮತ್ತು ಕಣ್ಣೆಲ್ಲ ಮುಂಜುರು ಕಸೂರದ ಕಸೂರು ಇದಕ್ಕಾದ್ರೆ ಗೇದು ಗೇದು ದರ್ಪಣ ಕಡೆಗೆ ಆಗೋಗ್ಬಿಟ್ಟು ಅದು ಇದಾಗಿಬಿಟ್ಟು ಕಾದಿದ್ ಕಷ್ಟಪಟ್ಟರು ಆಗ 7 ಗಂಟೆ ಬಂದು ಮಾಡಿ ಈಗ ನಮಗೂ ಒಳ್ಳೇದಾಗದ
1: ಕಣ್ಣನ್ನ ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ ಈ ನಿಟ್ಟಿನಲ್ಲಿ ಕನ್ನಡಕ ಹಾಕೋದಾಗಿರ್ಬೋದು ಡ್ರಾಪ್ ಹಾಕೋದಾಗಿರ್ಬೋದು ಯಾವ ಥರ ಪಾಲಿಸ್ಕೊಂಡ್ರಿ
0: ಇಲ್ಲಿ ಹೇಳಿದ್ರು ನಿಮ್ಮ ಹತ್ತಿರ ಮಾಹಿತಿ ಕೊಟ್ರು ನಮ್ಗೆ ಅದ ಕಣ್ಣಿಗೆ ಥರ ಇದಾಗಬೇಡಿ ನೀರು ಬೇಡಿ ಅದ ಕಣ್ಣು ಮೊಗಟ್ ಇಟ್ಕೊಳ್ಳಿ ಇದು ಕಣ್ಣಿಗೆ ಬಿಟ್ಕೊಳ್ಳಿ ಇದು ಒಳ್ಳೇದಾಯ್ತು ಅಂತ ಹೇಳಿದ್ರು ಅದೇ ಥರ ಮಾಡ್ಕೊಂಡು ಒಳ್ಳೇದಾಗಿ
1: ಮಾತ್ರೆ ತಗೊಂಡಿದ್ರ
0: ಮಾತ್ರೆ ಕೊಟ್ಟಿದ್ರು ಇಲ್ಲಿ ಮಾತ್ರೆ ಕೊಟ್ಟಿದ್ರು ಆಮೇಲೆ ಡ್ರಾಪ್ ಕೊಟ್ಟಿದ್ರು ಒಂದೊಂದು ತೊಟ್ಟು ಗಂಟು ಗಂಟಕ್ಕೂ ಬಿಟ್ಕೊಳ್ಳಿ ಅಂತ ಹೇಳಿದ್ರು ಅವೆಲ್ಲ ಬಿಟ್ಕೊತೀನೋ ಎಲ್ಲ ಒಳ್ಳೇದಾಯ್ತು
1: ಒಂದು ಕಣ್ಣು ಕಾಣಿಸೋದ್ರಿಂದ ಎಷ್ಟು ಉಪಯೋಗ ಆಯ್ತು ನಿಮಗೆ
0: ಒಂದು ಕಣ್ಣು ಕಾಣಲು ಒಂದು ಕಣ್ಣು ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಕಣ್ಣು ಮಕ್ಕಳು ಬೂದು ಬೂದ್ಗೆ ಕಾಣದೇ ಇಲ್ಲ ಅದು ಖುಷಿ ಅಂತ ನಮಗೆ ಕಲ್ಲಧಾನ್ಯ ಅಂತ ಜನ ಥರ ಅಪ್ಪಡಾತವರು ದರ್ಬ ಕಟ್ಕೊಡ ಹಂಗೆ ಏನೇ ಇದೊಂದು ನಮ್ಗೆ ಧಾನ್ಯ ಅಂತಂದಾಗ ಸಾಯವ್ರ ಗಂಟ ಬಂದು ಇದಕ್ಕೆ ಇದಕ್ಕೆ ಇದು ಮಾಡ್ಕೊಂಡು ನಾವು ಮಾಡ್ಕೊಳ್ಳೋದಕ್ಕೆ ಒಳ್ಳೇದಾಗಿ ಒಳ್ಳೇದಾಗಂದ್ರೆ ನಮಗೇನು ಕೆಟ್ಟದಾಗ ಆಗಿಲ್ಲ
1: ಈಗ ಮತ್ತೆ ಕಣ್ಣಿನ ಆಪರೇಷನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಎರಡನೇ ಸರಿ ಆಪರೇಷನ್ ಬಂದಿರೋದು
0: ಒಂದ್ಕು ಒಳ್ಳೇದಾಗಿರಗಂಟೆ ಇನ್ನೊಂದು ನಮ್ಗೆ ಒಳ್ಳೇದಾಯ್ತು ಅಂದ್ಬಿಟ್ಟು ನಾವು ಬಂದಿವಿ ಖುಷಿಯಾಗ ಮಾಡಿಸ್ಕೋಬೇಕು
1: ಚೆನ್ನಾಗಾದ್ಮೇಲೆ ಏನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ
0: ಏನು ಕೆಲಸ ಈಗ ನಮ್ಗೆ ವಯಸ್ಸಾಯ್ತು ಸಹ ಇನ್ನೇನು ಮಾಡೋಕ್ಕಿದ್ದು ಪಟ್ಟು ಕೊಡ್ತಾರೆ ಮನೇಲಿ ಯಾರು ಚೆನ್ನಾಗಿ ನೋಡ್ಕೋತಾರ ನಮ್ಮ ಇಡ್ತಿ ಮಕ್ಕ ಗಂಡ ಹೋಗಾರ ಥರ ನಾವು ಹೋಗಲ್ಲ ಏನು ಆಸ್ತಿ ಪುಸ್ತಿ ಇಲ್ವಲ್ಲ ನಾವು ಕೊಡೋರು ಹೋಗಲ್ಲ ಮಾತಾಡ್ತೀವಿ ಕತ್ತಾಡಿಸ್ತಾರೆ ಇಲ್ಲಿ ಬೈದ ಭಾಗ ನಿಮ್ಗೆ ಗೊತ್ತಿಲ್ಲ ಅವಳೇ ನಮ್ಮ ಇದನ್ನೆಲ್ಲ ಮಾಡಿ ನೋಡ್ಕೋತಾಳೆ ಪಿಂಚಣಿ ದುಡ್ಡು ಬರ್ತದ ಹೆಂಗೆ ಆರು ಕಸ ಮೂರು ಕಸ ರಾಯ ಕೊಟ್ಟು ತಗೊಂಡ್ಕೊಂಡು ಕಾಲ ಕಳೀತಿ
1: ಕಣ್ಣು ಸಮಸ್ಯೆ ಬಿಟ್ಟು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಲ್ಲ ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ
0: ಯಾವುದೂ ಇಲ್ಲ ಬಿ ಪಿ ಅದ ಬಿ ಪಿ ಹತ್ತು ಬತ್ತು ಅಂದ್ರೆ ಸಹ ಈ ಒಂದು 15 ದಿನ ಮಾತ್ರ ಬಿಟ್ಬಿಟ್ಟು ಕುಡಿಯೋದ ನಿದ್ರೆ ಹುಷಾರಿಲ್ಲಾಗೈತು ನಿದ್ರೆ ಬರಲಿಲ್ಲ ಅದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಡೋದು ಇಷ್ಟೇ ನೀನು ನಾನು ಏನು ಎಂದಿದ್ರು ಕಣಲ್ಲ
1: ಖುಷಿ ಆಯ್ತು ಹೀಗೆ ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ ತುಂಬ ಖುಷಿ ಆಯ್ತು ಧನ್ಯವಾದಗಳು.

0: ಬೆಳಕು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ತಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರು ಮತ್ತು ಶ್ರೀ ಜವರ ನಾಯಕರವರು. ಇಲ್ಲಿಗೆ ಇವತ್ತಿನ ಒಂದು ಮುಸ್ತಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ತಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಹಿರಿಯರೇ ಮನೆಯ ಲಕ್ಷಣ.
3: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
2: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
3: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ತಂಜೆ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
3: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆಯನ್ನು ಕುರಿತು ಲಕ್ಷ್ಮೀಪುರದ ಶ್ರೀಯುತ ಮಾಸ್ತಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 3:30 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಅವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕಾರ್ಮಿಕ ನೋಂದಣಿ ಮತ್ತು ಗುರುತಿನ ಚೀಟಿ ವಿತರಣೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು, ಕನಿಷ್ಠ ವೇತನ ಕಾಯ್ದೆ, ಅಪಘಾತ ಮತ್ತು ಪಿಂಚಣಿ ಸೌಲಭ್ಯಗಳು ಹಾಗೂ ಕಾರ್ಮಿಕ ಸುರಕ್ಷತೆ ಮತ್ತು ಉದ್ಯೋಗ ವಿನಿಮಯ ಯೋಜನೆಗಳ ಕುರಿತು ಕಾರ್ಮಿಕ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119 ಧನ್ಯವಾದಗಳು.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ.

0: ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 3:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಅವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕಾರ್ಮಿಕ ನೋಂದಣಿ ಮತ್ತು ಗುರುತಿನ ಚೀಟಿ ವಿತರಣೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು, ಕನಿಷ್ಠ ವೇತನ ಕಾಯ್ದೆ, ಅಪಘಾತ ಮತ್ತು ಪಿಂಚಣಿ ಸೌಲಭ್ಯಗಳು ಹಾಗೂ ಕಾರ್ಮಿಕ ಸುರಕ್ಷತೆ ಮತ್ತು ಉದ್ಯೋಗ ವಿನಿಮಯ ಯೋಜನೆಗಳ ಕುರಿತು ಕಾರ್ಮಿಕ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119 ಧನ್ಯವಾದಗಳು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕಿರಣ್, ನಾಗಮ್ಮ, ಜ್ಯೋತಿ ಬಿ, ಜಯಕ್ಕ, ರವಿ ಹಾಗೂ ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್ ಆರೋಗ್ಯ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಹೊಗ ಬಿಡ್ತಾನೆ ಇರ್ತಾನೆ.

0: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
1: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
0: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಷಯ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663138. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663138. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋತಲ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ.

ಹೇ ಗಣಪ ಓ ಎನ್ನು ಬಾ ಗಣಪ, ಕರೆದಾಗ ಓ ಎನ್ನು ಬಾ ಗಣಪ.

0: ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿದ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ವಸ್ತು ಸಂಗ್ರಹಾಲಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಪ್ರತಿ ವರ್ಷ ಮೇ 18ರಂದು ಆಚರಿಸಲಾಗುತ್ತದೆ. ಪ್ರಮುಖ ಸಾಂಸ್ಕೃತಿಕ ವಿನಿಮಯ, ಸಾಂಸ್ಕೃತಿಕಗಳ ಪುಷ್ಟೀಕರಣ ಮತ್ತು ಜನರಲ್ಲಿ ಪರಸ್ಪರ ತಿಳುವಳಿಕೆ, ಸಹಕಾರ ಮತ್ತು ಶಾಂತಿಯ ಅಭಿವೃದ್ಧಿಯ ಸಾಧನವಾಗಿ ವಸ್ತು ಸಂಗ್ರಹಾಲಯಗಳ ಅಭಿವೃದ್ಧಿ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ವಸ್ತು ಸಂಗ್ರಹಾಲಯಗಳು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿವೆ. ವಸ್ತು ಸಂಗ್ರಹಾಲಯಗಳು ನಮ್ಮ ಭೂತಕಾಲದ ಬಗ್ಗೆ ನಮಗೆ ಪರಿಚಿತವಾಗಿಸುತ್ತವೆ ಮತ್ತು ಉತ್ತಮ ಭವಿಷ್ಯವನ್ನು ಕಂಡುಹಿಡಿಯಲು ಮತ್ತು ನಿರ್ಮಿಸಲು ನಮ್ಮ ಮನಸ್ಸನ್ನು ತೆರೆಯುವ ಮಾರ್ಗವನ್ನು ತೋರಿಸುತ್ತದೆ. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ವಾರ್ಷಿಕ ಆಚರಣೆಯನ್ನು 1977ರಿಂದ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಅಂದರೆ ಐಕಾಮ್ ಸಂಘಟಿಸಿತು. ಈ ದಿನವು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಸಮುದಾಯಕ್ಕೆ ಒಂದು ಅನನ್ಯ ಕ್ಷಣವನ್ನು ಸೂಚಿಸುತ್ತದೆ. ನಿರ್ಣಯ ಅಂಗೀಕಾರದೊಂದಿಗೆ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಸ್ಥಾಪಿಸಲಾಯಿತು. ರಷ್ಯಾದ ಮಾಸ್ಕೋದಲ್ಲಿ ನಡೆದ ಐಕಾಮ್ ಜನರಲ್ ಅಸೆಂಬ್ಲಿಯಲ್ಲಿ ನಿರ್ಣಯವನ್ನು ಅಂಗೀಕರಿಸಲಾಯಿತು. ವಸ್ತು ಸಂಗ್ರಹಾಲಯಗಳನ್ನು ಸೃಜನಶೀಲ ಆಕಾಂಕ್ಷೆಗಳು ಮತ್ತು ಪ್ರಯತ್ನಗಳನ್ನು ಮತ್ತಷ್ಟು ಏಕೀಕರಿಸಲು ಮತ್ತು ಅವರ ಚಟುವಟಿಕೆಯತ್ತ ವಿಶ್ವ ಸಾರ್ವಜನಿಕರ ಗಮನವನ್ನು ಸೆಳೆಯಲು ಇದನ್ನ ಗೊತ್ತುಪಡಿಸಲಾಗಿದೆ. ಈ ಸಮುದಾಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಾಂಸ್ಕೃತಿಕ ವಿನಿಮಯದಲ್ಲಿ ವಸ್ತು ಸಂಗ್ರಹಾಲಯಗಳು ವಹಿಸುವ ಪಾತ್ರ ಅತಿ ಮುಖ್ಯವಾದ ಜಾಗೃತಿ ಮೂಡಿಸುತ್ತದೆ. ಇದರ ಉದ್ದೇಶವನ್ನು ನೋಡುವುದಾದರೆ ಪ್ರತಿ ವರ್ಷ ವಸ್ತು ಸಂಗ್ರಹಾಲಯಗಳ ಅಂತಾರಾಷ್ಟ್ರೀಯ ಮಂಡಳಿಯು ಹೊಸ ಹೊಸ ಥೀಮಿನೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ. ಇದರ ಪ್ರಮುಖ ಉದ್ದೇಶವೆಂದರೆ ಸಂಸ್ಕೃತಿಯ ಪರಿಚಯ ಮತ್ತು ವಿನಿಮಯ, ಜನರು ಒಬ್ಬರನ್ನೊಬ್ಬರನ್ನು ಅರ್ಥೈಸಿಕೊಳ್ಳುವ ಆ ಮೂಲಕ ಸಹಕಾರ ಹಾಗೂ ಶಾಂತಿ ಸ್ಥಾಪನೆ ಮತ್ತು ವಿಶ್ವಾದ್ಯಂತ ಅಹಿಂಸಾತ್ಮಕ ಅಭಿವೃದ್ಧಿಯಾಗಿದೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ನೇತೃತ್ವದಲ್ಲಿ IMD ಆಚರಣೆ ನಡೆಸುತ್ತದೆ. ಇತಿಹಾಸ, ಚರಿತ್ರೆ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ ಹಾಗೂ ತಂತ್ರಜ್ಞಾನ, ಸಾಮಾನ್ಯ, ಪ್ರಾದೇಶಿಕ, ವರ್ಚುವಲ್, ಡಿಜಿಟಲ್, ಈ 5 ಮಾನದಂಡಗಳನ್ನು ಇಟ್ಟುಕೊಂಡು ಮ್ಯೂಸಿಯಂಗಳನ್ನು ವರ್ಗೀಕರಿಸಲಾಗುತ್ತದೆ. ವಸ್ತು ಸಂಗ್ರಹಾಲಯಗಳು ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿವೆ. ಹೋಲಿಸಲಾಗದ ಆವಿಷ್ಕಾರದ ಸ್ಥಳಗಳಂತೆ ನಾವು ಗತಕಾಲದ ವಿಷಯವನ್ನು ಕಲಿಯುತ್ತೇವೆ. ಹೊಸ ಆಲೋಚನೆಗಳಿಗೆ ನಮ್ಮ ಮನಸ್ಸನ್ನು ತೆರೆಯುತ್ತೇವೆ. ಉತ್ತಮ ಭವಿಷ್ಯವನ್ನು ನಿರ್ಮಿಸುವಲ್ಲಿ 2 ಅಗತ್ಯ ಹಂತಗಳು ವಸ್ತು ಸಂಗ್ರಹಾಲಯಗಳು. ನಮಗೆ ಈಗಾಗಲೇ ತಿಳಿದಿರುವ ವಿಷಯಗಳ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡುತ್ತದೆ. ಆದರೆ ನಾವು ಎಂದಿಗೂ ಕೇಳಿದ ವಿಷಯಗಳ ಬಗ್ಗೆ ನಮಗೆ ಹೇಳುತ್ತದೆ. ಜ್ಞಾನವನ್ನು ವಿಸ್ತರಿಸುವ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾದ ವಸ್ತು ಸಂಗ್ರಹಾಲಯಗಳು ಮಾನವ ಪರಂಪರೆಯ ಪ್ರಮುಖ ಭಾಗವಾಗಿದೆ ಎಂದು ಇಂಟರ್ನ್ಯಾಷನಲ್ ಕೌನ್ಸಿಲ್ ಮ್ಯೂಸಿಯಂ ಹೇಳುತ್ತದೆ. ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ನಿರ್ದೇಶಿತ ವಿಷಯದ ಆಧಾರದ ಮೇಲೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಸಂಗ್ರಹಾಲಯಗಳ ಶಕ್ತಿ. ಅಂದರೆ ಐಕಾಮ್ ವೆಬ್ಸೈಟ್ನ ಪ್ರಕಾರ ವಿಷಯವು ಸುಸ್ಥಿರತೆಯನ್ನು ಸಾಧಿಸಲು ವಸ್ತು ಸಂಗ್ರಹಾಲಯಗಳಲ್ಲಿ ಶಕ್ತಿಯನ್ನು ಅನ್ವೇಷಿಸಲು ಕೇಂದ್ರೀಕರಿಸುತ್ತದೆ. ಡಿಜಿಟಲೀಕರಣ ಮತ್ತು ಪ್ರವೇಶಿಸುವಿಕೆ ಮತ್ತು ಶಿಕ್ಷಣದ ಮೂಲಕ ಸಮುದಾಯದ ನಿರ್ಮಾಣ ಶಕ್ತಿಯನ್ನು ಆವಿಷ್ಕರಿಸುತ್ತದೆ. ಭಾರತದಲ್ಲಿ ದೆಹಲಿಯ ರಾಷ್ಟ್ರೀಯ ಸಂಗ್ರಹಾಲಯವು ಈ ಸಂದರ್ಭವನ್ನು ಆಚರಿಸಲು ಹಲವಾರು ಚಟುವಟಿಕೆಗಳನ್ನು ಯೋಜಿಸಿದೆ. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಶಿಕ್ಷಕರ ತರಬೇತಿ ಕಾರ್ಯಾಗಾರವನ್ನು May 18ರಂದು ನಿಗದಿಪಡಿಸಲಾಗಿದೆ. ಅಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಗ್ರಹಾಲಯಗಳ ವಸ್ತು ಸಂಗ್ರಹಾಲಯ ಶಿಕ್ಷಕರ ಸಭೆಯನ್ನು ಸಹ ಈ ದಿನ ಆಯೋಜಿಸಲಾಗುತ್ತದೆ. ದೆಹಲಿಯಲ್ಲಿರುವ ನ್ಯಾಷನಲ್ ಮ್ಯೂಸಿಯಂ, ಪ್ಯಾರಿಸ್ನ ಲೌರೆ ಮ್ಯೂಸಿಯಂ, ಲಂಡನ್ನಲ್ಲಿರುವ ಬ್ರಿಟನ್ ಮ್ಯೂಸಿಯಂ ಮತ್ತು ನ್ಯೂಯಾರ್ಕ್ನಲ್ಲಿರುವ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ಸ್ ಪ್ರಪಂಚದ ಕೆಲವು ಸಿದ್ಧ ವಸ್ತು ಸಂಗ್ರಹಾಲಯಗಳಾಗಿವೆ. ಐಕಾಮ್ ವೆಬ್ಸೈಟ್ ಪ್ರಕಾರ ಸುಮಾರು 158 ದೇಶಗಳಲ್ಲಿ 37,000ಕ್ಕೂ ಹೆಚ್ಚು ವಸ್ತು ಸಂಗ್ರಹಾಲಯಗಳು ಕಳೆದ ವರ್ಷ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸತೊಡಗಿ.

ಕಾಣಿಸುತ್ತದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ವಸ್ತು ಸಂಗ್ರಹಾಲಯದ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಹೌದಪ್ಪ ಡೆಂಗಾ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
7: ಸಿಗೋದಿಲ್ಲ,
8: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
8: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
9: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663388. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663388. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 17 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
10: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
11: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
10: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
11: DVJ ಅವರ ಮಂಕುತಿಮ್ಮನ ಕಗ್ಗ.
10: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
11: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
10: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
12: ಎಲ್ಲರಿಗೂ ನಮಸ್ಕಾರ. DVJ ರವರ ಮುಕ್ತಿಮನ ಕಗ್ಗದ ಮುಕ್ತಕಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಇದುವರೆಗೂ DVJ ಅವರ ಮುಕ್ತಕಗಳಲ್ಲಿ ಅನೇಕ ಪ್ರಶ್ನೆಗಳು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಾಸ್ತವವಾಗಿ ನೋಡಬೇಕಾದ್ರೆ ಇವೆಲ್ಲ ನಮ್ಮ ಪ್ರಶ್ನೆಗಳು ಕೂಡ, ನಮಗೂ ಇದೇ ಪ್ರಶ್ನೆಗಳು ಬಂದಿರ್ತವೆ. ನಿನ್ನೆಯ ಮುಕ್ತಕದಲ್ಲಿ ಒಂದು ಮಾತನ್ನು ನಾವು ಕೇಳಿದ್ವಿ, ಯಾವುದು ಒಳ್ಳೆಯದು ಅಂತ ನಾನು ಭಾವಿಸ್ತೀನೋ ಅದು ಬಹುಶಃ ಲಾಂಗ್ ಟರ್ಮ್ ದೀರ್ಘಕಾಲಿಕವಾಗಿ ನೋಡಿದಾಗ ಅದು ಒಳ್ಳೆಯದಲ್ಲದೇ ಇರ್ಬೋದು. ಸೊ ನಮ್ಮ ಗಣನೆ, ನಮ್ಮ ಪರಿಗಣನೆ ಅದು ವಾಸ್ತವದಿಂದ ದೂರ ಇದ್ರೂ

0: ಇರಬಹುದು, ನಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದು ಹಾಗಲ್ಲದೇ ಇರಬಹುದು ಅನ್ನುವಂಥದ್ದನ್ನು ನಾವು ನಿನ್ನೆ ನೋಡಿದ್ವಿ. ವಸ್ತುಗಳ ಮೌಲ್ಯ ಭಿನ್ನವಾಗಿರುತ್ತೆ ಅಂತ. ಅದೇ ನಿಟ್ಟಿನಲ್ಲಿ ಮುಂದುವರಿತಾ ಮುಂದಿನ ಒಂದು ಮುಕ್ತಕವನ್ನು ಈಗ ನೋಡೋಣ. ಕೃತ್ರಿಮವೋ ಜಗವೆಲ್ಲ,
1: ಕೃತ್ರಿಮವೋ ಜಗವೆಲ್ಲ,
0: ಸತ್ಯತೆಯದೆಲ್ಲಿಹುದೋ,
1: ಸತ್ಯತೆಯದೆಲ್ಲಿಹುದೋ,
0: ಕರ್ತೃವೆನಿಸಿದನೆ ತಾಂ,
1: ಕರ್ತೃವೆನಿಸಿದನೆ ತಾಂ,
0: ಗುಪ್ತನಾಗಿಹನು,
1: ಗುಪ್ತನಾಗಿಹನು,
0: ಚತ್ರವೀಜಗವದರೊಳ್,
1: ಚತ್ರವೀಜಗವಿದರೊಳ್,
0: ಅದರೊಳ್ ಆರಗುಣವೆಂತಹುದೋ,
1: ಅದರೊಳ್ ಆರಗುಣವೆಂತಹುದೋ,
0: ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ,
1: ಯಾತ್ರಿಕನೇ ಜಾಗರಿರೋ ಮಂಕುತಿಮ್ಮ.
0: ಸೊ ಕಳೆದ ಸರ್ತಿ ನಾವು ನೋಡಿದ್ವಿ, ಯಾವುದು ಹೊರಗಡೆ ಚೆನ್ನಾಗಿ ಕಾಣಿಸುತ್ತೋ ಹೊನ್ನು ಅಂತ, ಅದು ಆ್ಯಕ್ಚುಲಿ ಹೊನ್ನಾಗದೇ ಇರ್ಬೋದು, ಮಣ್ಣಾಗಿರಬಹುದು ಅಂತ, ಒಳಗೊಂದು ಹೊರಗೊಂದು ಅಂತ. ಸೊ ಅದನ್ನೇ ಇವಾಗ ಡಿ ವಿ ಜಿಯವರು ಬಹಳ ಗಂಭೀರವಾದಂಥ ಒಂದು ಅಬ್ಸರ್ವೇಷನ್ ಮಾಡ್ತಿದ್ದಾರೆ. ಈ ಜಗತ್ತೆಲ್ಲ ಕೃತ್ರಿಮವ ಅಂತ. ಕೃತ್ರಿಮ ಅಂತಂದರೆ ಯಾವುದು ಹೊರಗೆ ಕಣ್ಣಿಗೆ ಕಾಣುತ್ತೋ ಅದು ಕಾಣದಂತೆ ಇರೋವಂಥದ್ದು, ಒಳಗಡೆ ಬೇರೆ ಏನೋ ಇದೆ, ಹೊರಗಡೆ ಮಾತ್ರ ಒಂದು ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಸೊ ಒಂದು ರೀತಿಯಲ್ಲಿ ನಮ್ಮ ಆಡುಭಾಷೆಯಲ್ಲಿ ಹೇಳಬೇಕಾದ್ರೆ ಅದು ಮೋಸ ಅಂತ, ಏನೋ ಒಂದು ಇಟ್ಕೊಂಡಿರೋದು ಒಳಗೆ, ಹೊರಗಡೆ ಮಾತ್ರ ಬೇರೆ ರೀತಿ ತೋರಿಸ್ತಾ ಇರೋದು. ಸತ್ಯತೆ ಬೇರೆ ಇರುತ್ತೆ, ತೋರಿಕೆ ಬೇರೆ. ಸೊ ಆ ಥರನೇ ಜಗತ್ತೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಭಾಸವಾಗ್ತಾ ಇದೆ ಅಂತ. ಇದು ಎಷ್ಟೋ ಸರ್ತಿ ನಮಗೆ ಜೀವನದ ನಮ್ಮ ಸಂಬಂಧಗಳಲ್ಲೂ ಕೂಡ ನಮಗೆ ಅನುಭವಕ್ಕೆ ಬಂದಿರುತ್ತೆ. ನಾವು ಯಾರನ್ನು ವಿಶೇಷವಾಗಿ ನಂಬ್ಕೊಂಡಿರ್ತೀವೋ, ನಂಬಿಕೆಗೆ ನಾನು ಅರ್ಹ ಅಂತ ತೋರಿಸ್ಕೊಳ್ತಾನೆ ನಮಗೆ ಎಷ್ಟೋ ಸರ್ತಿ ಅವ್ರು ಮೋಸನೂ ಮಾಡಿರ್ಬೋದು. ಸೊ ಈ ಥರದ ಒಂದು ನೋವು ಉಂಟು ಮಾಡುವಂಥ ಅನುಭವಗಳು ಕೂಡ ನಮಗಾಗಿರುತ್ತೆ. ಇದು ಬರೀ ಸಂಬಂಧಗಳಲ್ಲಿ ಮಾತ್ರ ಅಂತ ಅಲ್ಲ, ನಾವು ಫಿಸಿಕ್ಸಲ್ಲೂ ಇದನ್ನೇ ನೋಡ್ತೀವಿ. ಈಗ ಉದಾಹರಣೆಗೆ ನಾವು ಮಿರಾಜ್ ಮರೀಚಿಕೆ ಅಂತ ನೋಡ್ತೀವಿ. ಮರೀಚಿಕೆ ಅಂದರೆ ಏನು? ಬಿಸಿಲಿನ ಝಳದಿಂದಾಗಿ ಬಿಸಿಲು ಆ ಬಿಸಿಲಿನ ಕಿರಣಗಳು ಬಿಸಿಯಾದಂಥ ಗಾಳಿಯ ಪದರಗಳಿಂದ ಪ್ರತಿಫಲಿತವಾಗಿ ನೀರಿದೆಯೇನೋ ಅಂತ ಅನಿಸುತ್ತೆ. ಅದು ಮರೀಚಿಕೆ, ಮಿರಾಜ್, ಇದನ್ನು ನಾವು ಫಿಸಿಕ್ಸಲ್ಲೆಲ್ಲ ಓದಿರ್ತೀವಿ. ಅಲ್ಲಿ ನೀರಿದೆಯಾ ಅಂತ ಹೋಗಿ ನೋಡಿದ್ರೆ ನೀರಿಲ್ಲ. ಸೊ ಪ್ರಕೃತಿ ನಮಗೆ ಇಲ್ಲದೇ ಇರೋವಂಥ ನೀರನ್ನು ಅಲ್ಲಿ ತೋರಿಸ್ತಾ ಇದೆ. ನಾವು ಹೋಗಿ ಓ ನೀರು ಕುಡಿಯೋಣಪ್ಪ ಅಂತ ಹೋದರೆ ಅಲ್ಲಿ ನೀರಿಲ್ಲ. ಸೊ ಹೀಗೆ ಅನೇಕ ಹಂತಗಳಲ್ಲಿ ಅನೇಕ ಘಟ್ಟಗಳಲ್ಲಿ ಜಗತ್ತು ಮೋಸದಿಂದ ತುಂಬಿದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಗಂಭೀರವಾದಂಥ ಮಾತು ಡಿ ವಿ ಜಿಯವರು ಹೇಳ್ತಾರೆ, ಕರ್ತೃವೆನಿಸಿದ, ಯಾರು ಇದನ್ನು ಸೃಷ್ಟಿಕರ್ತ ಅಂತ ನಾವು ಆಗಲೇ ಅಂದ್ಕೊಂಡ್ವಿ ದೇವರು ಅಂತ, ಆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇವಾಗ ಸಪೋಸ್ ನೀನೇನೋ ಒಂದು ಪ್ರಾರಂಭ ಮಾಡಿದ್ಯಾ ಅನ್ಕೊಂಡು, ಒಂದು ಕೆಲಸ ಪ್ರಾರಂಭ ಮಾಡಿದ್ಯಾ, ಆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾರಾದರೂ ಗಮನಿಸಿದಾಗ, ಓ ಇದು ಸರಿಯಾಗಿ ಆಗ್ತಿಲ್ವಲ್ಲ ಅಂತ ನಿನ್ನನ್ನು ಕೇಳ್ಬೋದು. ಯಾವಾಗ? ನೀನಲ್ಲಿ ಇದ್ದರೆ. ಸಪೋಸ್ ಏನೋ ಹೆಚ್ಚು ಕಮ್ಮಿ ಆಗ್ತಿದೆ ಅಂತ ಅನ್ಕೊಳ್ಳೋಣ, ಇದು ನಾವು ಸುಮಾರು ಜನ ಮಾಡ್ತೀವಿ, ಏನೋ ಮಾಡೋಕ್ಕೆ ಹೋಗ್ತೀವಿ, ಹೆಚ್ಚು ಕಮ್ಮಿ ಆಗ್ತಾ ಇದೆ, ಸರಿ ಹೋಗ್ತಿಲ್ಲ ಅಂದಾಗ ಅಲ್ಲಿಂದ ಟಕ್ಕನ್ ಜಾಗ ಖಾಲಿ ಮಾಡಿಬಿಡೋದು, ಯಾಕೆ ಸಿಗಾಕೋಬೇಕು ಅಂತ. ಆಮೇಲೆ ಉಳಿದವ್ರು ಒದ್ದಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಸೊ ಡಿ ವಿ ಜಿಯವ್ರು ಹೇಳ್ತಾ ಇರೋ ಮಾತು ಏನಪ್ಪ ಅಂದರೆ, ಇದನ್ನೆಲ್ಲ ಸೃಷ್ಟಿ ಮಾಡಿದ್ನಲ್ಲ ಈ ಎಲ್ಲ ಜೀವ ಜಗತ್ತು, ಅವ್ರ ಸಂಬಂಧಗಳು, ಅದರಲ್ಲಿರೋಂಥ ಕಪಟತೆ ಮೋಸ ಕೃತ್ರಿಮ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಭಗವಂತ ಮಾಯವಾಗ್ಬಿಟ್ಟ, ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಇಲ್ಲಿದ್ದವರು ಅವ್ರು ಏನೇನು ಜಗಳ ಆಡ್ಕೋತಾರೋ ಅವ್ರು ಆಡ್ಕೊಳ್ಳಿ ಅಂತ ಅಂದ್ಬಿಟ್ಟು ದೇವ್ರು ಮಾತ್ರ ಮಾಯ ಆಗೋದ್ನಲ್ಲ. ಸೊ ಯಾರನ್ನು ಕೇಳೋಣ ಈಗ ಅಂತ. ಇದು ಹೇಗಿರುತ್ತಪ್ಪ ಒಂದು ರೀತಿಯಲ್ಲಿ ಅಂತಂದರೆ, ಸಪೋಸ್ ನಾವು ಯಾವುದೋ ಒಂದು ಹೊಸ ಜಾಗಕ್ಕೆ ಹೋಗಿರ್ತೀವಿ, ಹೊಸ ಜಾಗದಲ್ಲಿ ನಮಗೆಲ್ಲ ಅಪರಿಚಿತರು, ಯಾರು ಹೇಗೆ ಅಂತ ಗೊತ್ತಿಲ್ಲ, ಬಹುಶಃ ಭಾಷೆ ಗೊತ್ತಿಲ್ಲ, ಅಲ್ಲಿನ ವ್ಯವಹಾರಗಳು ಗೊತ್ತಿಲ್ಲ, ಅಲ್ಲಿನ ಜಾಗದ ಯಾವ ಪರಿಚಯವೂ ನಮಗಿಲ್ಲ, ಯಾವ ನೀರು ಎಲ್ಲಿರುತ್ತೆ ಗೊತ್ತಿಲ್ಲ, ಯಾವ ರಸ್ತೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಸೊ ಹಾಗೆ ಅಲ್ಲಿ ಹೊಸ ಜಾಗದಲ್ಲಿ ಎಲ್ಲವೂ ಅಪರಿಚಿತವಾದಂಥ ಒಂದು ಸನ್ನಿವೇಶ, ಅದರ ಒಳಗುಣ ಯಾವುದು ಅಂತ ನಮಗೆ ಗೊತ್ತಿಲ್ಲದೆ ಇದ್ದಾಗ, ಅಂಥ ಜಾಗಕ್ಕೆ ನಾವು ಹೋಗ್ಬಿಟ್ಟಾಗ ಬಹಳ ಜೋಪಾನವಾಗಿರ್ತೀವಲ್ವ ನಾವು? ಮೊದಲೇ ಸಿದ್ಧವಾಗಿ ಹೋಗ್ತೀವಿ, ಇಲ್ಲಿ ಹೋಗ್ಬೋದಾ, ಅಲ್ಲಿ ಉಳ್ಕೋಬೋದಾ, ಅಲ್ಲಿ ಯಾರನ್ನ ಕೇಳ್ಬೋದು ಅಂತ. ಆದರೂ ಕೂಡ ನಮಗೇನೇನೋ ಸಂದೇಹಗಳು,
1: ಸುರಕ್ಷತೆ ಇದೆಯೋ
0: ಇದೆಯೋ ಇಲ್ವೋ ಅಂತ. ಹಾಗೆ ಯಾತ್ರಿಕನೇ ಜಾಗರಿರೋ, ನೀನು ಇಲ್ಲಿ ಬಂದಿದ್ಯಪ್ಪ ಈಗ ತತ್ಕಾಲ.

0: ಲಿಕ್ಕವಾಗ ಒಂದು ಸ್ವಲ್ಪ ದಿನ ಈ ಭೂಮಿ ಮೇಲೆ ಇರ್ತೀಯ, ಆಚೆ ಈಚೆ ನೋಡಿದಾಗ ನಿನಗೆ ಅನೇಕ ಕೃತ್ರಿಮತೆಗಳು ನಿನಗೆ ಕಾಣುತ್ತೆ. ಅದ್ರ ಬಗ್ಗೆ ಬಹಳ ಜೋಪಾನವಾಗಿರು, ಯಾಕಂದ್ರೆ ಕಂಡಿದ್ದೆಲ್ಲ ಸತ್ಯ ಅಂತ ಏನು ಆಗಲ್ಲ. ಸೊ ಅದ್ರ ಬಗ್ಗೆ ನೀನು ಬಹಳ ಜೋಪಾನವಾಗಿರ್ಬೇಕು. ಸೊ ಹಾಗೆ ಡಿ ವಿ ಜಿ ಅವರು ನಮಗೆ ಒಂದು ರೀತಿಯ ಎಚ್ಚರಿಕೆಯ ಮಾತನ್ನ ಹೇಳ್ತಾ ದೇವರ ಬಗೆಗಿನ ಅವರ ಪ್ರಶ್ನೆಗಳನ್ನ ಮುಂದುವರಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 17 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಮೇ ತಿಂಗಳ 18ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಭಾರತ ಡಚ್ 17 ಒಪ್ಪಂದಕ್ಕೆ ಸಹಿ. ಪಶ್ಚಿಮ ಏಷ್ಯಾ ಉಕ್ರೇನ್ ಸ್ಥಿತಿಗತಿ ಕುರಿತು ಮೋದಿ ರಾಪ್ಚೆಸ್ಟನ್ ಚರ್ಚೆ. 16 ಹಳ್ಳಿಗಳಲ್ಲಿ 1000 ಕಿಲೋಮೀಟರ್ ಕ್ರಮಿಸಿದ ಪಾದಯಾತ್ರೆ, ಕನ್ನಡ ಶಾಲೆ ಉಳಿವಿಗೆ ಜಾಗೃತಿ. ಕಲ್ಯಾಣ ಕಿತ್ತೂರು ಕರ್ನಾಟಕದ ವಿವಿಧೆಡೆ ಮಳೆ. ಕಿಟ್ಕ್ಯಾಟ್ಗೆ ಭಾರತ ದೊಡ್ಡ ಮಾರುಕಟ್ಟೆ. ಅಸ್ಥಿರತೆ ಹೈಬ್ರಿಡ್ ಫಂಡ್ಗಳತ್ತ ಒಲವು. ಚಿನ್ನದ ಮೇಲೆಯೂ ಹಣ ತೊಡಗಿಸಿದ ಹೈಬ್ರಿಡ್ ಫಂಡ್ಗಳಿಗೆ ಆಗಿದೆ ಹೆಚ್ಚಿನ ಪ್ರಯೋಜನ. ಐಯ್ಯರ್ ಆಟಕ್ಕೆ ಮಣಿದ ಶ್ರೇಯಸ್ ಪಡೆ. ಪ್ಲೇಆಫ್ ಪ್ರವೇಶಿಸಿದ ಆರ್ಸಿಬಿ. ಭುವಿ ಮಿಂಚಿನ ದಾಳಿ, ವಿರಾಟ್ ಆರ್ಭಟ. ಪೋರೆಲ್ ರಾಹುಲ್ ಅರ್ಧಶತಕ. ರಾಯಲ್ಸ್ಗೆ ನಿರಾಸೆ. ಸ್ಟಾರ್ಕ್ ಮಿಂಚು ಡೆಡ್ಲಿಗೆ ಜಯ. ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಮುಖಾಮುಖಿ ಇಂದು ಜಿಪಾಕ್ನಲ್ಲಿ ದಕ್ಷಿಣ್ ಡರ್ಬಿ. ಪ್ರಮುಖ ಅಂಶಗಳ ವಿವರಣೆ: ಭಾರತ ಡಚ್ 17 ಒಪ್ಪಂದಕ್ಕೆ ಸಹಿ. ಪಶ್ಚಿಮ ಏಷ್ಯಾ ಉಕ್ರೇನ್ ಸ್ಥಿತಿಗತಿ ಕುರಿತು ಮೋದಿ ರಾಪ್ಚೆಸ್ಟನ್ ಚರ್ಚೆ. ದಿ ಹೇಗ್: ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಾಲುದಾರಿಕೆ ಬಲಗೊಳಿಸಲು, ವಿರಳ ಖನಿಜಗಳು ಮತ್ತು ಇತರ ಮಹತ್ವದ ಕ್ಷೇತ್ರಗಳಲ್ಲಿ ಸಹಕಾರ ವೃದ್ಧಿಸಲು 17 ಒಪ್ಪಂದಗಳು ಏರ್ಪಟ್ಟಿವೆ. ಎರಡು ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಭದ್ರತೆ, ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ಕ್ವಾಂಟಮ್ ಕಂಪ್ಯೂಟರ್ಗೆ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಂಬಂಧ ಬಲಗೊಳ್ಳಲು ಈ ಒಪ್ಪಂದಗಳು ನೆರವಾಗಲಿವೆ. ನೆದರ್ಲೆಂಡ್ಸ್, ಸ್ವೀಡನ್, ನಾರ್ವೆ, ಇಟಲಿ ದೇಶಗಳಿಗೆ 4 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನೆದರ್ಲೆಂಡ್ಸ್ ಪ್ರಧಾನಿ ರಾಪ್ಚೆಸ್ಟನ್ ಅವರ ಜೊತೆ ಮಾತುಕತೆ ನಡೆಸಿದ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಕಲ್ಯಾಣ ಕಿತ್ತೂರು ಕರ್ನಾಟಕದ ವಿವಿಧೆಡೆ ಮಳೆ. ಬೆಂಗಳೂರು, ಕಲ್ಯಾಣ ಮತ್ತು ಕಿತ್ತೂರು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಶನಿವಾರ ರಾತ್ರಿ ಮತ್ತು ಭಾನುವಾರ ಉತ್ತಮ ಮಳೆಯಾಗಿದೆ. ಪ್ರತ್ಯೇಕ ಪ್ರಕರಣಗಳಲ್ಲಿ ಸಿಡಿಲು ಪಡೆದು ಇಬ್ಬರು ಮೃತಪಟ್ಟಿದ್ದಾರೆ. ಕಿತ್ತೂರು ಕರ್ನಾಟಕದ ಧಾರವಾಡ, ಗದಗ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಬಹುತೇಕ ಕಡೆ ಮರಗಳು, ವಿದ್ಯುತ್ ಕಂಬಗಳು ಉರುಳಿವೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ಭಟ್ಕಳ, ಹೊನ್ನಾವರದಲ್ಲಿ ವ್ಯಾಪಕ ಮಳೆಯಾಯಿತು. ಗದಗ ತಾಲೂಕಿನ ಕುರ್ತಕೋಟಿ, ಶಾಕೋಟಿ, ದುಂದೂರು, ಹುಲಕೋಟಿ ಭಾಗದಲ್ಲಿ ಚೂರು ಮಳೆಯಾಗಿದೆ. 600 ಶಾಲೆಗಳಲ್ಲಿ 1000 ಕಿಲೋಮೀಟರ್ ಕ್ರಮಿಸಿದ ಪಾದಯಾತ್ರೆ, ಕನ್ನಡ ಶಾಲೆ ಉಳಿವಿಕೆ ಜಾಗೃತಿ. ಮಂಡ್ಯ, ಏಕರೂಪ ಸಮಾನ ಶಿಕ್ಷಣ ಸರ್ಕಾರಿ ಕನ್ನಡ ಶಾಲೆಗಳ ಉಳಿವಿಗೆ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ರೈತ ಸಂಘವು ಜಿಲ್ಲೆಯಲ್ಲಿ ಕೈಗೊಂಡಿರುವ ಸರ್ಕಾರಿ ಶಾಲೆ ನನ್ನವ ಪಾದಯಾತ್ರೆಯು 1000 ಕಿಲೋಮೀಟರ್ ಹಾದಿ ಕ್ರಮಿಸಿದ್ದು 37ನೇ ದಿನಕ್ಕೆ ಕಾಲಿಟ್ಟಿದೆ. ರೈತ ಮುಖಂಡರು ಬಿಸಿಲು ಲೆಕ್ಕಿಸದೆ ನಿತ್ಯ ಸರಾಸರಿ 30 ಕಿಲೋಮೀಟರ್ ಹೆಜ್ಜೆ ಹಾಕುತ್ತಿದ್ದಾರೆ. ಸದ್ಯ 150 ಗ್ರಾಮಗಳು, ಪಂಚಾಯಿತಿಗಳು 600 ಹಳ್ಳಿಗಳಿಗೆ ಭೇಟಿ ನೀಡಿದ್ದಾರೆ. ಸರ್ಕಾರಿ ಶಾಲೆಗೆ ಮಕ್ಕಳ ಸೇರಿಸಲು ಕೋರುತ್ತಿದ್ದಾರೆ. ಹಳ್ಳಿ ಕಟ್ಟೆಗಳಲ್ಲಿ ಸಭೆ ನಡೆಸುತ್ತಿದ್ದಾರೆ. ಶಾಲೆ, ಗ್ರಾಮ ಪಂಚಾಯಿತಿ, ದೇವಸ್ಥಾನ ಆವರಣದಲ್ಲಿ ರಾತ್ರಿ ವಾಸ್ತವ್ಯ ಹೂಡುತ್ತಿದ್ದಾರೆ. ಇವರಿಗೆ ಸ್ಥಳೀಯ ಮುಖಂಡರು ಮತ್ತು ಎಸ್ಟಿಎಂಸಿ ಸದಸ್ಯ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡುತ್ತಿದ್ದಾರೆ. ಹಂಪಾಪುರ, ಸುತ್ತಲಿನ ಗ್ರಾಮಗಳಲ್ಲಿ ವರ್ಷಧಾರೆ ಉರುಳಿದ ಮರಗಳು, ಬಿರುಗಾಳಿ ಮಳೆ, ಬೆಳೆಗಳಿಗೆ ಹಾನಿ, ರೈತರ ಸಂಕಷ್ಟ. ಹಂಪಾಪುರ, ಶನಿವಾರ ರಾತ್ರಿ ಸುರಿದ ಮಳೆಯಿಂದಾಗಿ ಬೆಳಗನಹಳ್ಳಿಯಲ್ಲಿ ಅಪಾರ ಪ್ರಮಾಣ ಹಾನಿಯಾಗಿದೆ. ಗ್ರಾಮದ ದಿಲೀಪರವರು 2 ಎಕರೆ ಪ್ರದೇಶದ ಮುಸುಕಿನ ಜೋಳ ನೆಲಕಚ್ಚಿದೆ. ಭುಜಂಗಪ್ಪರವರ ಬಾಳೆ ಬೆಳೆ ಹಾನಿಯಾಗಿದೆ. ಉತ್ತಮ ಇಳುವರಿ ನಿರೀಕ್ಷಿಸಿದ್ದೆ ಒಂದು ತಿಂಗಳಿನಲ್ಲಿ ಕಟಾವಿಗೆ ಬರುತ್ತಿತ್ತು. ಬಿರುಗಾಳಿಗೆ ಬಾಳೆ ಸಂಪೂರ್ಣ ನೆಲಕ್ಕುರುಳಿದೆ. ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಭುಜಂಗಪ್ಪ ನೊಂದು ನುಡಿದರು. ಕಿಟ್ಕ್ಯಾಟ್ಗೆ ಭಾರತ ದೊಡ್ಡ ಮಾರುಕಟ್ಟೆ. ನವದೆಹಲಿ, ನೆಸ್ಲೆ ಕಂಪನಿ ತಯಾರಿಸುವ ಕಿಟ್ಕ್ಯಾಟ್ ಚಾಕ್ಲೇಟ್ ಪಾಲಿಗೆ ಭಾರತವು ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆಯಾಗಿ ಬೆಳೆದಿದೆ. ಗ್ರಾಹಕರಿಗೆ ಇದು ಇಷ್ಟವಾಗಿರುವುದು, ಈ ಉತ್ಪನ್ನದ ಮಾರಾಟಕ್ಕಾಗಿ ಬಹಳಷ್ಟು ಹೂಡಿಕೆ ಮಾಡುತ್ತಿರುವುದು ಇದನ್ನು ಸಾಧ್ಯವಾಗಿಸಿದೆ ಎಂದು ಕಂಪನಿ ಹೇಳಿದೆ. ಕಿಟ್ಕ್ಯಾಟ್ ಚಾಕ್ಲೇಟ್ ಪಾಲಿಗೆ ಭಾರತ ಕಳೆದ 2-3 ವರ್ಷಗಳಿಂದ 2ನೇ ಅತಿದೊಡ್ಡ ಮಾರುಕಟ್ಟೆಯಾಗಿತ್ತು. ಈಗ ಅದು ಮೊದಲ ಸ್ಥಾನಕ್ಕೆ ಬಂದಿದೆ. ಈ ಚಾಕ್ಲೇಟ್ ಅನ್ನು ಕಂಪನಿಯು 85 ಹೆಚ್ಚಿನ ದೇಶಗಳಲ್ಲಿ ಮಾರಾಟ ಮಾಡುತ್ತಿದೆ. ಅಸ್ಥಿರತೆ ಹೈಬ್ರಿಡ್ ಫಂಡ್ಗಳತ್ತ ಒಲವು. ಚಿನ್ನದ ಮೇಲೆಯೂ ಹಣ ತೊಡಗಿಸಿದ ಹೈಬ್ರಿಡ್ ಫಂಡ್

ಗಳಿಕೆ ಆಗಿದೆ ಹೆಚ್ಚಿನ ಪ್ರಯೋಜನ. ನವದೆಹಲಿ ಮಾರ್ಚ್ 31ಕ್ಕೆ ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಒಟ್ಟು 1.55 ಲಕ್ಷ ಕೋಟಿಯಷ್ಟು ಹೂಡಿಕೆಯಾಗಿದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ ಈ ಬಗೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ಆಗಿದ್ದ ಹೂಡಿಕೆ ಮೊತ್ತಕ್ಕೆ ಹೋಲಿಸಿದರೆ 29% ಹೆಚ್ಚು. ಷೇರುಪೇಟೆಯಲ್ಲಿ ಕಂಡುಬರುತ್ತಿರುವ ಅಸ್ಥಿರತೆಯು ಹೂಡಿಕೆದಾರರು ಹೆಚ್ಚಿನ ವೈವಿಧ್ಯ ಇರುವ ಹೂಡಿಕೆಗಳತ್ತ ಗಮನ ಹರಿಸುವಂತೆ ಮಾಡಿದೆ. ಅಯ್ಯರಾಟಕ್ಕೆ ಮಣಿದ ಶ್ರೇಯಸ್ ಪಡೆ, ಪ್ಲೇಆಫ್ ಪ್ರವೇಶಿಸಿದ ಆರ್ಸಿಬಿ, ಭುವಿ ಮಿಂಚಿನ ದಾಳಿ, ವಿರಾಟ್ ಆರ್ಭಟ. ಧರ್ಮಶಾಲಾ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಅವರ ಅಮೋಘ ಆಟದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ಎದುರು ಜಯ ಬೇರಿ ಬಾರಿಸಿತು. ಈ ಸಲ ಐಪಿಎಲ್ ಟೂರ್ನಿಯಲ್ಲಿ ಪ್ಲೇಆಫ್ ಪ್ರವೇಶಿಸಿದ ಮೊದಲ ತಂಡವಾಯಿತು. ಭಾನುವಾರ ಮಧ್ಯಾಹ್ನ ಹಿಮಾಚಲ ಪ್ರದೇಶ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣದಲ್ಲಿ ಆತಿಥೇಯ ಪಂಜಾಬ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ನಾಯಕ ರಜತ್ ಪಾಟೀದಾರ್ ಗೈರು ಹಾಜರಿಂದಾಗಿ ಸ್ಥಾನ ಪಡೆದ ವೆಂಕಟೇಶ್ ಅಯ್ಯರ್ 40 ಎಸೆತಗಳಲ್ಲಿ ಅಜೇಯ 73 ರನ್ ಹೊಡೆದರು. ಆರಂಭಿಕ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು, ದೇವದತ್ತ ಪಡಿಕಲ್ ಅವರು ಉತ್ತಮ ಆರಂಭ ನೀಡಿದರು. ಇದರಿಂದಾಗಿ ಆರ್ಸಿಬಿ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 222 ರನ್ ಗಳಿಸಿತು. ಪೊರೆಲ್ ರಾಹುಲ್ ಅರ್ಧಶತಕ, ರಾಯಲ್ಸ್ಗೆ ನಿರಾಸಿ, ಸ್ಟಾರ್ಕ್ ಮಿಂಚು ಡಿಡ್ಲಿಗೆ ಜಯ. ನವದೆಹಲಿ ವೇಗಿ ಮಿಚೆಲ್ ಸ್ಟಾರ್ಕ್ ಅವರ ಅಮೋಘ ಬೌಲಿಂಗ್ ಬಳಿಕ ಅಭಿಷೇಕ್ ಪೊರೆಲ್ ಮತ್ತು ಕೆಎಲ್ ರಾಹುಲ್ ಅವರು ಅರ್ಧಶತಕದ ಜೊತೆಯಾಟ ಮಾಡಿದರು. ಇದರಿಂದಾಗಿ ಡಿಡ್ಲಿ ಕ್ಯಾಪಿಟಲ್ಸ್ ತಂಡವು ಭಾನುವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಅಕ್ಷರ್ ಪಾಟೀಲ್ ಬಳಗವು ತನ್ನ ತವರಿನಲ್ಲಿ 5 ಪಂದ್ಯಗಳ ಸೋಲಿನ ಬಳಿಕ ಕೊನೆಯೂ ಗೆಲುವು ಸಾಧಿಸಿ ಪ್ಲೇಆಫ್ನ ಸಣ್ಣ ಅವಕಾಶವನ್ನು ಜೀವಂತವಾಗಿ ಉಳಿಸಿಕೊಂಡಿತು. ಸತತ 3ನೇ ಪಂದ್ಯವನ್ನು ಸೋತ ರಿಯನ್ ಶಾರಾಗ್ ಬಳಗವು ಈಗ ಒತ್ತಡಕ್ಕೆ ಸಿಲುಕಿದೆ. ಹಾಲಿ ಆವೃತ್ತಿಯಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೇ ಇದು 2ನೇ ಸೋಲಾಗಿದೆ. ಈ ದಿನದ ಸುಭಾಷಿತ, ಧರ್ಮದ ಬೇರುದಯಿ ಸತ್ಫಲ ಸರ್ವ ಭ್ರಾತೃತ್ವ. ಕೆಎಸ್ ನಿಸಾರ್ ಅಹಮದ್.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 100 ರೂಪಾಯಿ, ಮೆಣಸಿನಕಾಯಿ 27 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 100 ರೂಪಾಯಿ, ಸುನಾಮಿ 100 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 13 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಯೋಜನೆಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 18/5/2026 ಸೋಮವಾರದಂದು ವಿವೇಕ

ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಐನರಾಜ್ ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 3:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಅವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕಾರ್ಮಿಕ ನೋಂದಣಿ ಮತ್ತು ಗುರುತಿನ ಚೀಟಿ ವಿತರಣೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು, ಕನಿಷ್ಠ ವೇತನ ಕಾಯ್ದೆ, ಅಪಘಾತ ಮತ್ತು ಪಿಂಚಣಿ ಸೌಲಭ್ಯಗಳು ಹಾಗೂ ಕಾರ್ಮಿಕ ಸುರಕ್ಷತೆ ಮತ್ತು ಉದ್ಯೋಗ ವಿನಿಮಯ ಯೋಜನೆಗಳ ಕುರಿತು ಕಾರ್ಮಿಕ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119 ಧನ್ಯವಾದಗಳು.

0: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 25 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ

0: ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
0: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಗುರುಬಸವಲಿಂಗಾಯ ನಮಃ. ಜನರ ಹೃದಯಕ್ಕೆ ಹತ್ತಿರವಾದ ಜನಧ್ವನಿಯ ಎಲ್ಲ ಸಹೃದಯ ಶ್ರೋತೃವರ್ಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಇಂದಿನದು 25ನೆಯ ನುಡಿಸಂಚಿಕೆಯಾಗಿದೆ. ಇದು ನನಗೆ ಸಂತೋಷದ ವಿಷಯವಾಗಿದೆ. ಏಕೆಂದರೆ ನಾನೊಬ್ಬ ವಚನ ಸಾಹಿತ್ಯದ ಭಕ್ತನೇ ಹೊರತು ವಚನ ಸಾಹಿತ್ಯದ ಪಂಡಿತನಲ್ಲ. ಶರಣರ ಅನುಭವದ ನುಡಿ, ಅದರೊಡನೆ ಅವರ ನಡೆ ನನಗೆ ಬಹಳವಾಗಿ ಹಿಡಿಸಿತು. ಕೆಲವರು ವಚನ ಸಾಹಿತ್ಯದ ಬಗ್ಗೆ ಬಹಳಷ್ಟು ತಿಳಿದಿದ್ದಾರೆ, ಪಾಂಡಿತ್ಯ ಸಾಧಿಸಿದ್ದಾರೆ, ಆದರೆ ನನಗೆ ಏನೂ ತಿಳಿದಿಲ್ಲ. ಆದರೂ ನನಗೆ ವಚನ ವೈಭವದಲ್ಲಿ ಮಾತನಾಡುವ ಭಾಗ್ಯ ದೊರೆಯಿತು. ಇದರಲ್ಲಿ ಭಾಗವಹಿಸಲು ಮೊದಲು ಇಷ್ಟಪಟ್ಟಿರಲಿಲ್ಲ, ಆದರೂ ಕೂಡ ಸ್ನೇಹವರ್ಗದ ಒತ್ತಡದಿಂದ ಅಭಿಮಾನದಿಂದ ಒಪ್ಪಿದೆ. ವಚನಗಳನ್ನು ಇನ್ನಷ್ಟು ಅಪ್ಪಿದೆ. 25ನೇ ನುಡಿ ಸಂಚಿಕೆಯಡೆಗೆ ನನ್ನನ್ನು ವಚನಗಳು ಕರೆದುಕೊಂಡು ಹೋಯಿತು. ಇಂದಿನ ಸಂಚಿಕೆಯಲ್ಲಿ ವಚನಗಳಲ್ಲಿರುವಂತಹ ಬೆಡಗಿನ ಭಿನ್ನಾಣವನ್ನು ಅರಿಯಲು ಪ್ರಯತ್ನ ಪಡೋಣ. ಶರಣರು ವಚನಗಳಲ್ಲಿ ಬೆಡಗನ್ನು ತುಂಬಿ ವಚನ ಸಾಹಿತ್ಯದ ಮೆರಗನ್ನು, ಅದರ ಮೌಲ್ಯವನ್ನು, ಅದರ ಉತ್ಕೃಷ್ಟತೆಯನ್ನು ಹೆಚ್ಚಿಸಿದ್ದಾರೆ. ಬೆಡಗಿನ ವಚನಗಳು ಸಾಗರದಲ್ಲಿನ ಆಳದಲ್ಲಿರುವ ಮುತ್ತುಗಳಂತೆ, ಭೂಮಿಯಲ್ಲಿ ಅಡಗಿರುವ ವಜ್ರದಂತೆ, ಅವುಗಳನ್ನು ಗಳಿಸಲು ಶ್ರಮಿಸಬೇಕು, ಕಷ್ಟಪಡಬೇಕು. ಆದರೆ ಕಷ್ಟಪಟ್ಟು ಅವುಗಳನ್ನು ಗಳಿಸಿಕೊಂಡರೆ ಅವನೇ ಅತ್ಯಂತ ಶ್ರೀಮಂತ. ಅದೇ ರೀತಿ ಬೆಡಗಿನ ಭಿನ್ನಾಣವನ್ನು ಅರಿತರೆ ಆಧ್ಯಾತ್ಮಿಕ ಶ್ರೀಮಂತನಾಗಬಹುದು. ಬೆಡಗಿನ ವಚನಗಳ ಅರ್ಥ ಮೇಲ್ಮುಖವಾಗಿ ತಿಳಿಯುವುದಿಲ್ಲ, ವಚನ ಅರ್ಥ ನಿಗೂಢವಾಗಿರುತ್ತದೆ. ಅನುಭಾವಿಕರು ಅದರ ಭಾವಾರ್ಥವನ್ನು ತಿಳಿಯಬಹುದು. ಒಂದೇ ವಚನದ ಅರ್ಥ ಅನುಭಾವಿಕರ ಅರಿವಿನ ಆಧಾರದ ಮೇಲೆ ಬದಲಾಗಬಹುದು. ಉದಾಹರಣೆಗೆ ಆನೆ, ಈ ಪದವನ್ನು ಅಧಿಕಾರಕ್ಕೆ, ಅಹಂಕಾರಕ್ಕೆ, ಅಷ್ಟ ಮದಂಗಳಿಗೆ, ಗಾಂಭೀರ್ಯಕ್ಕೆ, ಹೀಗೆ ವಚನದ ಮೇಲೆ ಅರ್ಥ ಬದಲಾಗುವುದನ್ನು ನಾವು ಗಮನಿಸಬಹುದು. ವಚನಗಳಲ್ಲಿ ಅಡಗಿರುವ ಬೆಡಗನ್ನು ತಿಳಿಯಬೇಕಾದರೆ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಪದಕೋಶದ ಅರಿವಿರಬೇಕು, ಜೊತೆಗೆ ಮಾನವೀಯ ಸಂಬಂಧದ ಭಾವನೆಗಳು ಆಗರವಾಗಿರಬೇಕು. ಕೇವಲ ಪಾಂಡಿತ್ಯದಿಂದಲೇ ಬೆಡಗಿನ ಭಿನ್ನಾಣವನ್ನು ಅರಿಯಲು ಸಾಧ್ಯವಿಲ್ಲ. ಹೃದಯ ಸೌಂದರ್ಯವು ಕೂಡ ಬಹಳ ಮುಖ್ಯವಾಗಿರುತ್ತದೆ. ಬೆಡಗಿನ ವಚನಗಳೆಂದರೆ ತಕ್ಷಣ ನಮಗೆ ಜಗದ ಜಂಗಮ ಅಲ್ಲಮರು ಕಣ್ಮುಂದೆ ಬಂದು ನಿಲ್ಲುತ್ತಾರೆ. ಏಕೆಂದರೆ ಇವರ ಬಹುಪಾಲು ವಚನಗಳು ಬೆಡಗಿನಿಂದ ಕೂಡಿವೆ. ಅವರು ವಚನಗಳನ್ನು ಬೆಡಗಿನಲ್ಲಿ ಬರೆದದ್ದು ಯಾರಿಗೂ ಅರ್ಥವಾಗಬಾರದೆಂದಲ್ಲ, ಯೋಗ ಸಂಬಂಧದ ವಿಷಯಗಳು ಅಧಿಕಾರಿಯಾದವನಿಗೆ, ಅಂದರೆ ಆಧ್ಯಾತ್ಮಿಕ ತಳಪಾಯ ಭದ್ರವಾಗಿರುವವನಿಗೆ ಮಾತ್ರ ತಿಳಿಯಬೇಕು. ಅದು ಸರಳವೂ ಸುಲಭ ಗ್ರಾಹ್ಯವೂ ಆಗಿದ್ದಲ್ಲಿ ಸಂತೆಯಲ್ಲಿ ಮಾಡಿದ ತತ್ವೋಪದೇಶವಾದಂತಾಗುತ್ತದೆ ಎನ್ನುವುದು ಅಲ್ಲಮರ ನಿಲುವಾಗಿತ್ತು. ಹಾಗಾಗಿ ಯಾರಿಗೆ ಶಿವಯೋಗ ರಹಸ್ಯವನ್ನು ಅರಿಯಲೇಬೇಕೆಂಬಂತಹ ಉತ್ಕಟವಾದ ಬಯಕೆ ಇರುತ್ತದೋ ಅಂತಹವರು ಬೆಡಗಿನ ವಚನಗಳೆಂಬ ನಿಗೂಢ ನಿಕ್ಷೇಪವನ್ನು ಹುಡುಕಿ ಆಧ್ಯಾತ್ಮಿಕ ಶ್ರೀಮಂತರಾಗಲಿ ಎನ್ನುವುದೇ ಇದರ ಹಿಂದಿನ ಉದ್ದೇಶವಾಗಿತ್ತು.

ಯಾರಿಗೆ ನಿಜತ್ವದೆಡೆಗೆ ಸಾಗಬೇಕೆಂಬ ಉತ್ಸಾಹವಿರುತ್ತದೋ ಅಂಥವರು ಇವುಗಳನ್ನು ಅಧ್ಯಯನ ಮಾಡಲು ಪ್ರಯತ್ನಿಸಿದರೆ ಸಾಕು, ಮನಸ್ಸು ಏಕಾಗ್ರಗೊಳ್ಳುತ್ತದೆ. ಆ ಏಕಾಗ್ರತೆಯಲ್ಲಿ ಮೌನದ ದಿವ್ಯತ್ವದ ಬೆಳಕು ಕಾಣಲು ಪ್ರಾರಂಭವಾಗುತ್ತದೆ. ಆ ಬೆಳಕನ್ನು ಅರಿತು ಅದನ್ನು ಪ್ರಖರವಾದ ಬೆಳಕಾಗಿ ಪರಿವರ್ತಿಸಿಕೊಳ್ಳುತ್ತಾರೋ ಅವರೇ ದಿವ್ಯಾತ್ಮರಾಗುತ್ತಾರೆ. ಇಂತಹ ಕೆಲವು ಬೆಡಗಿನ ವಚನಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಮೊದಲಿಗೆ ಭಕ್ತಿ ಭಂಡಾರಿ ಬಸವಣ್ಣನವರ ವಚನದಿಂದ ಪ್ರಾರಂಭ ಮಾಡೋಣ. ಅವರು ಒಂದೆಡೆ ಒಂದು ಅದ್ಭುತವಾದಂತಹ ಬೆಡಗಿನ ವಚನವನ್ನು ಬರೆಯುತ್ತಾರೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ: ಅಳಿಯನ ಕಂಡೆಡೆ ನಾಚೆಂಬೆ ಮಗಳೇ, ಅಳಿಯನ ಕಂಡೆಡೆ ತೊಲಗೆಂಬೆ ಮಗಳೇ, ನಾಚುವಡೆ ಮೊರೆಯಿಲ್ಲ, ತೊಲಗೆಂಬೆಡೆ ನೆಲನಿಲ್ಲ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ, ಇನ್ನೆಲ್ಲಿಯ ಮೊರೆ ಮಗಳೇ, ಕೂಡಲ ಸಂಗಮ ದೇವಯ್ಯನೆಂಬ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ. ಬೆಡಗಿನ ವಚನವಾದುದರಿಂದ ಇದನ್ನು ಮತ್ತೊಮ್ಮೆ ಹೇಳುತ್ತೇನೆ, ಕೇಳಿಸಿಕೊಳ್ಳೋಣ. ಅಳಿಯನ ಕಂಡೆಡೆ ನಾಚೆಂಬೆ ಮಗಳೇ, ಅಳಿಯನ ಕಂಡೆಡೆ ತೊಲಗೆಂಬೆ ಮಗಳೇ, ನಾಚುವಡೆ ಮೊರೆಯಿಲ್ಲ, ತೊಲಗೆಂಬೆಡೆ ನೆಲೆನಿಲ್ಲ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ, ಇನ್ನೆಲ್ಲಿಯ ಮೊರೆ ಮಗಳೇ, ಕೂಡಲ ಸಂಗಮ ದೇವಯ್ಯನೆಂಬ ಗಂಡನಾದ ಬಳಿಕ ಇನ್ನೆಲ್ಲಿಯ ಮೊರೆ ಮಗಳೇ. ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳುತ್ತಾರೆ, ತಾಯಿ ತನ್ನ ಮಗಳಿಗೆ ಹೇಳುವ ಮಾತು, ನಾನು ಅಳಿಯನ ಕಂಡೆಡೆ ನಾಚಿಕೊಳ್ಳಲು ಬರುವುದಿಲ್ಲ ಎನ್ನುತ್ತಾರೆ. ಹಾಗೆ ಮುಂದೆ ಹೇಳುತ್ತಾರೆ, ಅಳಿಯ ಇದ್ದಾಗ ನನ್ನನ್ನು ನೀನು ಹೋಗು ಎನ್ನಲು ಬರುವುದಿಲ್ಲ ಎನ್ನುತ್ತಾರೆ. ಸಹಜವಾಗಿ ಅಳಿಯನನ್ನು ಕಂಡರೆ ನಾಚಿಕೊಳ್ಳುವುದು, ದೂರ ಹೋಗುವುದು ಅತ್ತೆಯದ್ದಾಗಿರುತ್ತದೆ. ಆದರೆ ಇಲ್ಲಿ ಬೇರೆಯದೆ ವಿಚಾರವಿದೆ. ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ, ಇಬ್ಬರಿಗೂ ಒಬ್ಬನೇ ಗಂಡನಾದ ಬಳಿಕ ನಾನು ನಾಚಿಕೊಳ್ಳುವುದಾದರೂ ಹೇಗೆ, ದೂರ ಹೋಗುವುದಾದರೂ ಹೇಗೆ ಎಂದು ಮಗಳಿಗೆ ತಾಯಿ ಪ್ರಶ್ನೆ ಮಾಡುವಂತಹ ವಿಚಾರವಿದೆ. ಬಸವಣ್ಣನವರು ವಿಶಿಷ್ಟವಾಗಿ ಈ ವಚನವನ್ನು ಬರೆದಿದ್ದಾರೆ. ಇಲ್ಲಿ ತಾಯಿ ಮತ್ತು ಮಗಳಿಗೆ ಇಬ್ಬರಿಗೂ ಒಬ್ಬನೇ ಗಂಡನೆಂದು ತಿಳಿಸುವ ಮೂಲಕ ವಚನಾರ್ಥವನ್ನು ಅತ್ಯಂತ ನಿಗೂಢವಾಗಿರಿಸಿದ್ದಾರೆ. ವಚನದ ನೈಜ ವಿಚಾರವನ್ನು ಅನುಭಾವಿಕರ ಅನುಭವದ ಮೂಲಕ ತಿಳಿಯುವುದಾದಲ್ಲಿ ಇಲ್ಲಿ ಗುರುವೇ ತಾಯಿ, ಶಿಷ್ಯನೇ ಮಗಳು. ಗುರು ತನ್ನ ಹಸ್ತಮಸ್ತಕ ಸಂಯೋಗದಿಂದ ಶಿಷ್ಯನಲ್ಲಿ ಶಿವಯೋಗ ಸಾಕ್ಷಾತ್ಕಾರವ ಮಾಡಿಸಿದಾಗ ಇಬ್ಬರಿಗೂ ದೇವರು ಒಬ್ಬನೇ ಆಗಿ ಬಿಡುತ್ತಾನೆ. ಅದನ್ನೇ ಶರಣ ಸತಿ ಲಿಂಗಪತಿ ಎನ್ನಲಾಗಿದೆ. ಹಾಗಾಗಿ ಗುರು ತನ್ನ ಶಿಷ್ಯನಿಗೆ ಹೇಳಿರುವ ಮಾತು, ನನ್ನ ಗಂಡ ನಿನ್ನ ಗಂಡ ಇಬ್ಬರಿಗೂ ಒಬ್ಬನೇ ಪತಿಯಲ್ಲವೇ, ಎಷ್ಟು ಸುಂದರವಾಗಿದೆ. ಅವನನ್ನು ನೋಡಬೇಡ ಎಂದರೆ ಸಾಧ್ಯವೇ? ಏಕೆಂದರೆ ಅವನು ಎಲ್ಲೆಡೆ ಇರುತ್ತಾನೆ. ಅವನಿಂದ ದೂರ ಹೋಗು ಎಂದರೆ ಹೇಗೆ ಹೋಗುವುದು? ಅವನಿಲ್ಲದ ಸ್ಥಳ ಅದಾವುದಿದೆ? ನಮಗಿಬ್ಬರಿಗೂ ಆಶ್ರಯದಾತ ಅವನೊಬ್ಬನೇ ಅಲ್ಲವೇ? ಅಬ್ಬಾ, ವಚನಾರ್ಥ ಎಷ್ಟು ಸುಂದರವಾಗಿದೆ. ಹೀಗೆ ಬಸವಣ್ಣನವರು ತಮ್ಮ ಬೆಡಗಿನ ಸಾಹಿತ್ಯದಲ್ಲಿ ಸಾಮಾಜಿಕ ನೀತಿಯ ವಿರೋಧಿ ಗುಣವನ್ನು ಹೇಳಿದರೂ ಕೂಡ ವಚನ ವ್ಯಾಸಂಗದ ಕುತೂಹಲವನ್ನು ಈ ಬೆಡಗಿನ ಮೂಲಕ ಹೆಚ್ಚಿಸುತ್ತಾರೆ. ಹೀಗೆ ಬಸವಣ್ಣನವರು ಗುರುವನ್ನು ತಾಯಿಯಾಗಿ, ಶಿಷ್ಯನನ್ನು ಮಗಳಾಗಿ ಬೆಳಗಿನ ವಚನದಲ್ಲಿ ಹೇಳಿ ಇಬ್ಬರಿಗೂ ಪೂಜಿಸುವ ಲಿಂಗ ಒಂದೇ, ಹಾಗಾಗಿ ಆ ಲಿಂಗವೇ ಪತಿ, ಹಾಗಾಗಿ ಇಬ್ಬರಿಗೂ ಒಬ್ಬನೇ ಗಂಡ ಎಂದು ಹೇಳುವ ಮೂಲಕ ತಮ್ಮ ಬೆಡಗಿನ ಭಿನ್ನಾನವನ್ನು ಇಲ್ಲಿ ಇರಿಸಿದ್ದಾರೆ. ಅನುಭಾವಿ ಅಲ್ಲಮರ ಒಂದು ಬೆಡಗಿನ ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಭಿತ್ತಿ ಮೂರರ ಮೇಲೆ ಚಿತ್ರವ ಬರೆದಿತ್ತು, ಪ್ರಥಮ ಭಿತ್ತಿಯ ಚಿತ್ರದ

ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ಗುಹೇಶ್ವರ, ನಿಮ್ಮ ಶರಣ ತ್ರಿವಿದೆಂದ ಅತ್ತತ್ತ. ಮತ್ತೊಮ್ಮೆ ಭಿತ್ತಿ ಮೂರರ ಮೇಲೆ ಚಿತ್ರವ ಬರೆದಿತ್ತು. ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು, ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ಗುಹೇಶ್ವರ, ನಿಮ್ಮ ಶರಣ ತ್ರಿವಿಧದಿಂದ ಅತ್ತತ್ತ. ಇಲ್ಲಿ ಅಲ್ಲಮರು ಮೂರು ಭಿತ್ತಿಗಳ ಮೇಲೆ ಮೂರು ಚಿತ್ರಗಳನ್ನು ಬರೆದಿರುವ ಬಗ್ಗೆ ತಿಳಿಸುತ್ತಾರೆ. ಮೊದಲ ಭಿತ್ತಿಯಲ್ಲಿನ ಚಿತ್ರ ಚಿತ್ರದಂತೆ ಇದೆ ಎನ್ನುತ್ತಾರೆ. ಎರಡನೇ ಭಿತ್ತಿಯಲ್ಲಿರುವಂತಹ ಚಿತ್ರ ಕಾಣಿಸುತ್ತದೆ ಮತ್ತು ಕಾಣಿಸುತ್ತಿಲ್ಲ, ಅದನ್ನೇ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ದಿತ್ತು ಎನ್ನುತ್ತಾರೆ. ಮೂರನೆಯ ಭಿತ್ತಿಯಲ್ಲಿದ್ದಂತಹ ಚಿತ್ರ ಕಾಣಿಸದಾಯಿತ್ತು ಎಂದು ಬಿಡುತ್ತಾರೆ. ಹೀಗೆ ಶರಣ ಈ ಮೂರೂ ಚಿತ್ರವನ್ನು ಮೀರಿದವನಾಗಿದ್ದಾನೆ ಎಂದು ಹೇಳುವ ಮೂಲಕ ಶರಣರ ಸಾಧನೆಯನ್ನು ಭಿತ್ತಿಯ ಮೇಲಿನ ವಿಶೇಷವಾದಂತಹ ಚಿತ್ರಕ್ಕೆ ಹೋಲಿಸಲಾಗಿದೆ. ಈ ವಚನದಲ್ಲಿ ಬೆಡಗನ್ನ ಅನುಭಾವಿಕರ ಅನುಭವದ ಆಧಾರದ ಮೇಲೆ ತಿಳಿಯುವುದಾದಲ್ಲಿ ಭಿತ್ತಿ ಎಂದರೆ ಇಲ್ಲಿ ದೇಹ ಎಂದರ್ಥ. ಇಲ್ಲಿ ಮೂರು ಭಿತ್ತಿಗಳನ್ನ ಅಲ್ಲಮರು ತಿಳಿಸಿದ್ದಾರೆ. ಒಂದು ಕಣ್ಣಿಗೆ ಕಾಣುವಂತಹ ದೇಹ, ಅದುವೇ ಸ್ಥೂಲ ಶರೀರ, ಇದುವೇ ಮೊದಲ ಭಿತ್ತಿ. ಪಂಚ ಪ್ರಾಣಗಳು ಪಂಚ ಉಪಪ್ರಾಣಗಳಿಂದ ಆದಂತಹ ಪ್ರಾಣ ಶರೀರ, ಅದುವೇ ಸೂಕ್ಷ್ಮ ಶರೀರ, ಇದು ಎರಡನೆಯ ಭಿತ್ತಿ. ಪಂಚಭೂತ ತತ್ವಗಳ ಮಿಶ್ರಣದಿಂದ ಉಂಟಾದ ಅತ್ಯಂತ ಸೂಕ್ಷ್ಮ ಶರೀರ, ಅದುವೇ ಕಾರಣ ಶರೀರ, ಅದು ಮೂರನೆಯ ಭಿತ್ತಿ. ಹೀಗೆ ಸ್ಥೂಲ ಸೂಕ್ಷ್ಮ ಕಾರಣ ಎನ್ನುವ ಮೂರು ಶರೀರವೇ ಮೂರು ಭಿತ್ತಿಗಳು. ಈ ಮೂರು ಭಿತ್ತಿಗಳ ಮೇಲೆ ಮೂರು ಚಿತ್ರಗಳನ್ನು ಬರೆಯಲಾಗಿದೆ, ಅದುವೇ ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗದ ಚಿತ್ರ, ಸೂಕ್ಷ್ಮ ಶರೀರದ ಮೇಲೆ ಪ್ರಾಣಲಿಂಗದ ಚಿತ್ರ, ಕಾರಣ ಶರೀರದ ಮೇಲೆ ಭಾವಲಿಂಗದ ಚಿತ್ರ ಎಂತಹ ವಿಚಾರ ಅಡಗಿದೆ. ಅವರು ಹೇಳುತ್ತಾರೆ ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತಿದ್ದಿತ್ತು. ಹೌದು, ಸ್ಥೂಲ ಶರೀರದ ಮೇಲೆ ಬರೆದಂತಹ ಚಿತ್ರ ಅದು ಕರಸ್ಥಲದಲ್ಲಿರುವಂತಹ ಶಿವಕಳೆಯ ಕುರುಹು ಇಷ್ಟಲಿಂಗ, ಇದು ಸಾಕಾರ ರೂಪದಲ್ಲಿದೆ, ಹಾಗಾಗಿ ಇದು ಎಲ್ಲರಿಗೂ ಕಾಣಿಸುತ್ತದೆ. ಇನ್ನು ದ್ವಿತೀಯ ಭಿತ್ತಿಯ ಚಿತ್ರ ಬರುತ್ತಾ ಹೋಗುತ್ತಾ ಇದ್ದಿತ್ತು, ಅಂದರೆ ಸೂಕ್ಷ್ಮ ಶರೀರದಲ್ಲಿನ ಪ್ರಾಣ ಸಂಚಲನವಿದೆ, ಈ ಶರೀರದ ಮೇಲೆ ಪ್ರಾಣಲಿಂಗವಿದೆ, ಅದುವೇ ಮನೋಗೋಚರವಾದದ್ದು, ಅದು ಸಾಕಾರವೂ ಹೌದು ದೃಷ್ಟಿಗೋಚರವಲ್ಲವಾದುದರಿಂದ ನಿರಾಕಾರವೂ ಹೌದು. ಇಲ್ಲಿ ಮನಸ್ಸಿಗೆ ಗೋಚರವಾಗುತ್ತದೆ, ದೃಷ್ಟಿಗೆ ಗೋಚರವಾಗುವುದಿಲ್ಲ, ಹಾಗಾಗಿ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ದಿತ್ತು ಎಂದು ಬರೆಯುತ್ತಾರೆ. ಇನ್ನು ತೃತೀಯ ಭಿತ್ತಿಯ ಚಿತ್ರ ಹೋಯಿತ್ತು ಮರಳಿ ಬಾರದು ನೋಡ ಎಂದು ಬಿಡುತ್ತಾರೆ. ಹೌದು, ಇಲ್ಲಿ ಕಾರಣ ಶರೀರದ ಮೇಲೆ ಭಾವಲಿಂಗದ ಚಿತ್ರ ಬರೆಯಲಾಗಿದೆ. ಕಾರಣ ಶರೀರ ಅದು ಅತ್ಯಂತ ಸೂಕ್ಷ್ಮ ಶರೀರ, ಅದು ಮನೋಗೋಚರವೂ ಅಲ್ಲ ದೃಷ್ಟಿಗೋಚರವೂ ಅಲ್ಲ, ಹಾಗಾಗಿ ಅದು ನಿರಾಕಾರ ನಿಷ್ಕಲ ಬಯಲು ರೂಪ ನಿರವಯಲು ಶೂನ್ಯ ಸ್ಥಿತಿ, ಅದನ್ನೇ ಇಲ್ಲಿ ಹೋಗಿತ್ತು ಮರಳಿ ಬಾರದು ಎನ್ನಲಾಗಿದೆ. ಕೊನೆಗೆ ಅಲ್ಲಮರು ಹೇಳುತ್ತಾರೆ ಶರಣ ತ್ರಿವಿಧಂದತ್ತತ್ತ, ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತ್ರಿವಿಧದಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಧರಿಸಿ ದೃಷ್ಟಿ ಮನಭಾವಂಗಳ ಮೂಲಕ ಅನುಸಂಧಾನಗೈಯುವ ಮೂಲಕ ಬಯಲಲ್ಲಿ ಬಯಲಾಗುತ್ತಾನೆ ಎನ್ನುತ್ತಾರೆ. ಇದನ್ನೇ ಇಲ್ಲಿ ಶರಣ ತ್ರಿವಿಧದಿಂದ ಅತ್ತತ್ತ ಎನ್ನಲಾಗಿದೆ. ಹೀಗೆ ಅಲ್ಲಮರು ಶಿವಯೋಗದ ವಿಚಾರವನ್ನು

ತಮ್ಮ ಬೆಡಗಿನಲ್ಲಿ ಬಹಳ ಸೂಕ್ಷ್ಮವಾಗಿ ಹಿಡಿದಿಟ್ಟಿದ್ದಾರೆ. ಅಲ್ಲಮರು ಈ ವಚನದ ಮೂಲಕ ಕೇವಲ ಇಷ್ಟಲಿಂಗವನ್ನು ಪೂಜಿಸಿದರೆ ಸಾಲದು, ಅದನ್ನು ಮನದಲ್ಲಿ ಧರಿಸಬೇಕು, ಅಂತಿಮವಾಗಿ ಭಾವತ್ವದಲ್ಲಿ ಧರಿಸಿ ಸರ್ವಾಂಗ ಲಿಂಗಿಯಾಗಬೇಕು ಎಂದು ಹೇಳುತ್ತಾರೆ. ಆಗ ಮಾತ್ರ ಶಿವಯೋಗದೆಡೆಗೆ ಸಾಗಬಹುದು ಎನ್ನುವ ವಿಷಯವನ್ನ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಮತ್ತೊಬ್ಬ ಶರಣರ ಬೆಡಗಿನ ವಚನವನ್ನು ಗಮನಿಸೋಣ. ಅದುವೇ ಷಣ್ಮುಖ ಶಿವಯೋಗಿಗಳವರ ವಚನ. ವಚನ ಹೀಗಿದೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೇ, ಆ ವೃಕ್ಷ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ, ಆ ಹಣ್ಣನ್ನು ಒಂದು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೇ, ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೇ, ಈ ವಿಚಿತ್ರವ ಹೇಳುವೆಡೆ ನಾನಿಲ್ಲವಯ್ಯ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಮತ್ತೊಮ್ಮೆ: ನೀರಿಲ್ಲದ ಭೂಮಿಯಲ್ಲಿ ಬೇರಿಲ್ಲದ ವೃಕ್ಷ ಹುಟ್ಟಿತ್ತ ಕಂಡೇ, ಆ ವೃಕ್ಷದಲ್ಲಿ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ, ಆ ಹಣ್ಣನ್ನು ಒಂದು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೇ, ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೇ, ಈ ವಿಚಿತ್ರವ ಹೇಳುವಡೆ ನಾನಿಲ್ಲವಯ್ಯ, ಕೇಳುವಡೆ ನೀನಿಲ್ಲವಯ್ಯ ಅಖಂಡೇಶ್ವರ. ಇಲ್ಲಿ ಶಿವಯೋಗಿಗಳವರ ಸೃಷ್ಟಿ ವೈಚಿತ್ರವನ್ನ ಬಿಂಬಿಸುತ್ತದೆ. ಅವರು ಹೇಳುತ್ತಾರೆ, ನೀರೇ ಇಲ್ಲದ ಭೂಮಿಯಲ್ಲಿ ಬೇರೆ ಇಲ್ಲದ ವೃಕ್ಷ ಹುಟ್ಟಿದೆಯಂತೆ, ಇದು ಹೇಗೆ ಸಾಧ್ಯ ಅಲ್ಲವೇ? ಮುಂದೆ ಹೋಗಿ ಹೇಳುತ್ತಾರೆ, ಆ ವೃಕ್ಷದಲ್ಲಿ ಎಲೆಯೇ ಇಲ್ಲದ ಹಣ್ಣು ಬಿಟ್ಟಿದೆಯಂತೆ, ಆ ಹಣ್ಣನ್ನು ಕಾಲುಗಳೇ ಇಲ್ಲದ ಇರುವೆ ನುಂಗಿದೆಯಂತೆ. ಎಂತಹ ವಿಸ್ಮಯ ವಿಚಾರವಾಗಿದೆ! ಆ ಹಣ್ಣನ್ನು ತಿಂದ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತು ಹೋಗಿದ್ದಾರಂತೆ. ಇಂತಹ ಒಂದು ವಿಚಾರವನ್ನ ಹೇಳಲು ನಾನಿಲ್ಲ, ಕೇಳಲು ಭಗವಂತ ನೀನು ಇರುವುದಿಲ್ಲ ಎಂದು ಬಿಡುತ್ತಾರೆ ಷಣ್ಮುಖ ಶಿವಯೋಗಿಗಳವರು. ನಿಜವಾಗಲೂ ಈ ಬೆಡಗಿನ ವಚನ, ವಚನದ ಆಳ ಅಗಲಗಳನ್ನು ತಿಳಿದುಕೊಳ್ಳುವುದು ನಮ್ಮ ಗಮನವನ್ನು ಬೇರೆಡೆಗೆ ಬಿಡುವುದೇ ಇಲ್ಲ. ಹಾಗಾಗಿ ನಾವು ಈ ವಚನದ ಬೆಡಗಿನ ಸೌಂದರ್ಯವನ್ನು ಎಂತಹದ್ದು ಎನ್ನುವುದರೆಡೆಗೆ ತಿಳಿಯಲು ಸಾಗೋಣ. ಇಲ್ಲಿ ನೀರಿಲ್ಲದ ಭೂಮಿ ಎಂದರೆ ಸಾರ ಸತ್ವದು ಇಲ್ಲದಂತಹ, ಅಂದರೆ ಶಾಂತಿ ನೆಮ್ಮದಿ ತೃಪ್ತಿ ಇಲ್ಲದಂತಹ ಜಗತ್ತಿನ ಲೌಕಿಕ ಸಂಸಾರ. ಇದನ್ನೇ ಇಲ್ಲಿ ನೀರಿಲ್ಲದ ಭೂಮಿ ಎನ್ನಲಾಗಿದೆ. ಬೇರಿಲ್ಲದ ವೃಕ್ಷ ಹುಟ್ಟಿತ್ತು ಎನ್ನುತ್ತಾರೆ, ಅಂದರೆ ಮನುಷ್ಯ ಜೀವಿಯೇ ವೃಕ್ಷ, ಇವನಿಗೆ ಬೇರಿಲ್ಲ. ಏಕೆಂದರೆ ಇವನು ಚಂಚಲ ಜೀವಿ, ಇವನು ವೃಕ್ಷದಂತೆ ಸ್ಥಿರನಲ್ಲ, ಹಾಗಾಗಿ ಈ ಜೀವಿಗೆ ಬೇರಿಲ್ಲದ ವೃಕ್ಷ ಎನ್ನುತ್ತಾರೆ. ಮುಂದೆ ಎಲೆಯಿಲ್ಲದ ಹಣ್ಣ ತಳೆದಿರ್ಪುದ ಕಂಡೇ, ಜೀವಿ ಎಂಬ ವೃಕ್ಷದಲ್ಲಿ ಕೈಗಳೇ ರೆಂಬೆ ಕೊಂಬೆಗಳು, ಕರಸ್ಥಲದ ಗಿಣ್ಣಿನ ಭಾಗದಲ್ಲಿ ಎಲೆಯಿಲ್ಲದ ಹಣ್ಣು ಮೂಡಿದೆ, ಅದುವೇ ಇಷ್ಟಲಿಂಗ, ಅದಕ್ಕೆ ಎಲೆಯಲ್ಲಿದೆ ಇಲ್ಲ. ಎಂತಹ ವಿಚಾರವಿದೆ! ವಚನದಲ್ಲಿ ಮುಂದೆ ಹೇಳುತ್ತಾರೆ, ಆ ಹಣ್ಣನ್ನು ಕಾಲಿಲ್ಲದ ಇರುವೆ ನುಂಗಿತ್ತ ಕಂಡೇ. ಹೌದು, ಇಲ್ಲಿ ಕಾಲಿಲ್ಲದ ಇರುವೆ ಎಂದರೆ ಅತ್ತ ಇತ್ತ ಸರಾಗವಾಗಿ ಯಾವಾಗಲೂ ಚಟುವಟಿಕೆಯಿಂದ ಚಲಿಸುವಂತಹ ನಮ್ಮ ಕಣ್ಣುಗಳು. ಈ ಕಣ್ಣುಗಳೇ ಕಾಲಿಲ್ಲದ ಇರುವೆ, ಅದು ಸದಾ ಚಲಿಸುತ್ತಿರುತ್ತದೆ. ಕಣ್ಣುಗಳು ಆ ಹಣ್ಣನ್ನ ಅಂದರೆ ಲಿಂಗವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ನೋಡುತ್ತಾ ನೋಡುತ್ತಾ ಸಾಕಾರ ಲಿಂಗ ನಿರಾಕಾರವಾಗುತ್ತದೆ. ಇದನ್ನೇ ಶಿವಯೋಗ ಎನ್ನಲಾಗಿದೆ. ಇಷ್ಟಲಿಂಗ ಪ್ರಾಣಲಿಂಗವಾಗಿ ಪರಿವರ್ತನೆಯಾಗುತ್ತದೆ. ಈ ವಿಷಯವನ್ನೇ ಇಲ್ಲಿ ಇರುವೆ ಹಣ್ಣನ್ನ ನುಂಗಿತ್ತ ಕಂಡೇ ಎನ್ನಲಾಗಿದೆ. ಮುಂದೆ ಹೋಗಿ ಹೇಳುತ್ತಾರೆ, ಆ ಇರುವೆಯ ಗರ್ಭದಲ್ಲಿ ಇಬ್ಬರು ಸತ್ತುದ ಕಂಡೇ. ಇಲ್ಲಿ ಇರುವೆ ಎಂಬ ಕಣ್ಣುಗಳು ಮೊದಲು ಈ ಲೌಕಿಕದ ಜಗತ್ತನ್ನು ನೋಡುತ್ತಿತ್ತು,

ವಿಷಯ ವಾಸನೆಗಳ ಜಗತ್ತಿನಲ್ಲಿ ಇತ್ತು. ಹಾಗಾಗಿ ಅದರ ಮನ ಮತ್ತು ಚಿತ್ತ ಎನ್ನುವ ಗರ್ಭದಲ್ಲಿ ಮಾಯೆ ಮತ್ತು ಚಂಚಲೆ ಎನ್ನುವರು ಬೆಳೆಯುತ್ತಿದ್ದರು. ಮಾಯೆ ಮತ್ತು ಚಂಚಲೆಯರು. ಈಗ ಶಿವಯೋಗ ಸಾಕ್ಷಾತ್ಕಾರವಾಗಿದೆ. ಈಗ ಮಾಯೆ ಅಳಿದು ನಿರ್ಮಲತ್ವ ಬಂದಿದೆ. ಚಂಚಲೆ ಸತ್ತು ಶಾಂತತ್ವ ಮೂಡಿದೆ. ಹಾಗಾಗಿ ಶಿವಯೋಗಿಗಳು ಹೇಳುತ್ತಾರೆ, ಈ ವಿಚಯತ್ರವ ಹೇಳುವಡೆ ನಾನಿಲ್ಲವಯ್ಯ, ಕೇಳುವಡೆ ನೀರಿಲ್ಲವಯ್ಯ. ಹೌದು, ಯಾವಾಗ ಮನುಷ್ಯ ಶಿವಯೋಗ ಸಾಧನೆಯಿಂದ ತನ್ನೆಲ್ಲ ಅವಗುಣಗಳನ್ನು ಅಳಿದು ಸುಗುಣಿಯಾದಾಗ ಅವನು ನಿರ್ಮಲನೂ ಶಾಂತನೂ ಆಗುತ್ತಾನೆ. ಅವನಲ್ಲಿ ಮೌನ ನೆಲೆಸುತ್ತದೆ, ಶೂನ್ಯವಾಗುತ್ತಾನೆ. ಆಗ ಪರಮಾತ್ಮನಲ್ಲಿ ಕೋರಿಕೊಳ್ಳುವುದು ಏನೂ ಉಳಿದಿರುವುದಿಲ್ಲ. ಅವನೇ ಭಗವಂತನ ಚಿತ್ಕಳೆಯಾಗುತ್ತಾನೆ. ಇದನ್ನೇ ಇಲ್ಲಿ ನಾನು ಹೇಳಲು ನಾನಿಲ್ಲ, ಕೇಳಲು ನೀನೂ ಇಲ್ಲ ಎಂದಿದ್ದಾನೆ. ಎಂತಹ ವಿಚಾರವಾಗಿದೆ! ಇದುವೇ ಶಿವಯೋಗದ ಮಹಿಮೆ. ಇದನ್ನು ಅರ್ಥ ಮಾಡಿಕೊಂಡು ಶಿವಯೋಗದಲ್ಲಿ ತೊಡಗಿಸಿಕೊಳ್ಳಿಕೋಬೇಕು. ಬರೀ ಒಣ ಪೂಜೆಯಿಂದ ಏನೂ ಪ್ರಯೋಜನವಿಲ್ಲ. ಮುಂದೆ ನಾವು ಮೋಳಿಗೆಯ ಮಾರಯ್ಯನವರ ಒಂದು ಬೆಳಗಿನ ವಚನವನ್ನು ಬರೆದಿದ್ದಾರೆ, ನಾವು ಅದನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಬಹಳ ಚೆನ್ನಾಗಿದೆ, ಕೇಳಿಸಿಕೊಳ್ಳಿ. ಊರಿಯ ಬಣ್ಣದ ಸೀರೆಯನ್ನುಟ್ಟು ಹರ ಶರಣರೆಲ್ಲರೂ ಮದುವೆಗೆ ಹೋದರು. ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಗಿತ್ತು. ಮದುವೆಗೆ ಕುಡಿದ ಬಂಧುಗಳೆಲ್ಲರೂ ಮಧುವಣಿಗನ ಮಧುವಣ ಗಿತ್ತಿಯ ಕಾಣದೆ ಕದನವಾಯಿತು. ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ, ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಕಳಂಕ ಮಲ್ಲಿಕಾರ್ಜುನ. ಮತ್ತೊಮ್ಮೆ, ಉರಿಯ ಬಣ್ಣದ ಸೀರೆಯನ್ನುಟ್ಟು ಹರ ಶರಣರೆಲ್ಲರೂ ಮದುವೆಗೆ ಹೋದರು. ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಯಿತು. ಮದುವೆಗೆ ಕೂಡಿದ ಬಂಧುಗಳೆಲ್ಲರೂ ಮಧುವಣಿಗನ ಮಧುವಣ ಗಿತ್ತಿಯ ಕಾಣದೆ ಕದನವಾಯಿತು. ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ, ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಕಳಂಕ ಮಲ್ಲಿಕಾರ್ಜುನ. ಮಾರಯ್ಯನವರ ವಚನವನ್ನು ಒಂದು ಕಥಾರೂಪದಲ್ಲಿ ಬರೆದಿದ್ದಾರೆ. ಇದೊಂದು ಮತ್ತೊಂದು ವಿಶಿಷ್ಟವಾಗಿದೆ. ಈ ಎಲ್ಲ ವಚನಗಳನ್ನು ಗಮನಿಸಿದಾಗ ಶರಣರ ಚಿಂತನೆಗಳು, ಅವರ ಭಾವನೆಗಳು, ಅವರ ವಚನ ಸೃಷ್ಟಿಯಲ್ಲಿನ ಸೃಜನಶೀಲತ್ವ, ಆಧ್ಯಾತ್ಮವನ್ನು ಹೊಸತನದಲ್ಲಿ ತಿಳಿಸುವಂತಹ ಉತ್ಸಾಹ, ಇವೆಲ್ಲವೂ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಮೋಳಿಗೆಯ ಮಾರಯ್ಯನವರು ಕಾಶ್ಮೀರದ ರಾಜರಾಗಿದ್ದರು. ಅಂತಹವರು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ತಂದು ಮಾರುವ ಕೆಲಸ ಮಾಡಿ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಇಂತಹ ಶರಣರು ಅದ್ಭುತವಾದ ಬೆಳಗಿನ ವಚನಗಳನ್ನು ಬರೆದಿದ್ದಾರೆ. ಈ ವಚನದಲ್ಲಿ ಅವರು ಹೇಳುತ್ತಾರೆ, ಊರಿಯ ಬಣ್ಣದ ಸೀರೆಯನ್ನುಟ್ಟು, ಅಂದರೆ ಕಾವಿಯನ್ನು ಧರಿಸಿ ಮದುವೆಯ ಮನೆಗೆ ಹೋಗುತ್ತಿದ್ದಾರೆ. ಮುಂದೆ ಹೇಳುತ್ತಾರೆ, ನಿಬ್ಬಣಿಗವ ಹಿಂದುಳಿಹಿ ಮದುವೆಯ ಹರೆ ಮುಂದೆ ಹೋಯಿತು. ಇಲ್ಲಿ ಹರೆ ಎಂದರೆ ಓಲಗದವರು. ಓಲಗದವರು ಮಧುವಣಿಗ ಮಧುವಣಿಗತ್ತಿಯನ್ನು ಬಿಟ್ಟು ಮುಂದೆ ಹೋಗಿಬಿಡುತ್ತಾರೆ. ಇವರನ್ನೇ ಅನುಸರಿಸಿ ನಿಬ್ಬಣವೂ ಕೂಡ ಮುಂದೆ ಹೋಗುತ್ತದೆ. ಅವರ ಜೊತೆ ಜೊತೆ ಹರ ಶರಣರು ಕೂಡ ಹೋಗುತ್ತಾರೆ. ಮದುವೆಯ ಮನೆಗೆ ಹೋದಾಗ ಗೊತ್ತಾಗುತ್ತದೆ, ವಧು ವರರನ್ನೇ ಬಿಟ್ಟು ಬಂದಿದ್ದೇವೆ ಎಂದು ಒಬ್ಬರಿಗೊಬ್ಬರು ಜಗಳವಾಡುತ್ತಾರೆ. ಈ ಜಗಳವ ಕಂಡು ಓಲಗದವರು ಹೆದರಿ ಸಾಯುತ್ತಾರೆ. ಜ್ಯೋತಿ ಒತ್ತಿಸಲು ತಂದ ಎಣ್ಣೆಯ ಗಡಿಗೆಯನ್ನು ಒಡೆದು ಹಾಕಿ ಮದುವೆಯ ಸಡಗರವನ್ನು ಹಾಳು ಮಾಡಿಬಿಡುತ್ತಾರೆ. ಹೀಗೆ ವಚನ ಕಥಾನಕವೂ ಹೌದು, ಕೌತುಕವೂ ಹೌದು, ನಿಗೂಢವೂ ಹೌದು ಎಂತಹ ವಚನ ಬರೆದಿದ್ದಾರೆ.

0: ಇಲ್ಲಿ ಹರಶರಣರು ಉರಿಯ ಬಣ್ಣ ಎಂದರೆ ಅದೊಂದು ತ್ಯಾಗದ ಸಂಕೇತ, ವಿಜಯದ ಶೌರ್ಯದ ಸಂಕೇತ. ಇದುವೇ ಕೇಸರಿ ಅಥವಾ ಕಾವಿಯ ಬಣ್ಣದ ನಿಲುವಂಗಿ. ಇದನ್ನ ಧರಿಸಿ ಮದುವೆಗೆ ಹರಶರಣರು ಹೋದರು. ಇಲ್ಲಿ ಮದುವೆ ಎಂದರೆ ಈ ಲೌಕಿಕನ ಜಗತ್ತಿನ ಸಂಸಾರ, ಇದುವೇ ಮದುವೆಯ ಮನೆ. ಇಲ್ಲಿಗೆ ಜಾಗೃತಿಯನ್ನ ಮೂಡಿಸಲು, ಆಧ್ಯಾತ್ಮವನ್ನು ಬೋಧಿಸಲು, ಶಾಂತಿ ಸಮಾಧಾನವನ್ನು ತರಲು ಹರಶರಣರು ಹೊರಟಿದ್ದಾರೆ. ಅದನ್ನೇ ಇಲ್ಲಿ ಮುಂದೆ ಹೋಗಿ ಹೇಳುತ್ತಾರೆ. ನಿಬ್ಬಣಗವ ಹಿಂದಿಕ್ಕಿ ಹರೆ ಮುಂದೆ ಹೋಗಿದೆ. ಅಂದರೆ ಇಲ್ಲಿ ನಿಬ್ಬಣವ ಎಂದರೆ ಶಾಂತಿ ಮತ್ತು ಪ್ರೀತಿ ಎನ್ನುವಂತಹ ವಧು ವರರನ್ನ ಆಧ್ಯಾತ್ಮಿಕ ರಥದಲ್ಲಿ ಕುಳ್ಳಿರಿಸಿ ನಿಬ್ಬಣ ಬರುತ್ತಿದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮದುವೆಯ ಹರೆ ಎಂದರೆ ಓಲಗದವರು. ಅಂದರೆ ಇಲ್ಲಿ ಬೆಡಗಿನ ಅರ್ಥ ಲೌಕಿಕದ ಮನುಷ್ಯನಲ್ಲಿರುವಂತಹ ದ್ವೇಷ, ಅಸೂಯೆ, ದುರ್ಮಾರ್ಗ, ಅಹಮ್ಮಿಕೆ ಎನ್ನುವಂತಹ ಓಲಗದವರು ಶಾಂತಿ ಮತ್ತು ಪ್ರೀತಿಯನ್ನ ಬಿಟ್ಟು ಮುಂದೆ ಹೋಗಿಬಿಡುತ್ತಾರೆ. ಮುಂದೆ ಮದುವೆಗೆ ಬಂದ ಬಂಧುಗಳೆಲ್ಲ ಮಧುವಣಿಗ ಮಧುವಣಗಿತ್ತಿಯನ್ನ ನೋಡದೆ ಕದನವಾಯಿತು. ಹೌದಲ್ಲವೇ? ಈ ಇಹದಲ್ಲಿ ಸಂಸಾರದ ವಿಷಯ ವಾಸನೆಗಳ ಕೂಪದಲ್ಲಿ ಮುಳುಗಿ ತೇಲಾಡುತ್ತಿರುವಂತಹ ಬಂಧುಗಳೆಲ್ಲರೂ ಅವರವರ ಜೀವನದಲ್ಲಿ ಜೀವ ಜಗತ್ತಿನಲ್ಲಿ ದ್ವೇಷ, ಅಸೂಯೆ ಈ ಮಾರ್ಗದಿಂದ ಸಾಗುತ್ತಾ ಅಶಾಂತಿ ತುಂಬಿ ಪ್ರೀತಿಯ ಸೆಲೆ ಬತ್ತಿ ಹೋಗಿ ಶಾಂತಿ ಪ್ರೀತಿಯನ್ನ ಕಾಣದೆ ಹುಚ್ಚರಾಗಿ, ಹೌದು ಈ ಪ್ರಸ್ತುತ ಜಗತ್ತಿರುವುದೇ ಹಾಗೆ, ಒಬ್ಬರಿಗೊಬ್ಬರು ಜಗಳ ಮಾಡಿಕೊಳ್ಳುತ್ತಾರೆ. ಮುಂದೆ ಹೇಳುತ್ತಾರೆ, ಮದುವೆಯ ಮನೆಯಲ್ಲಿ ಈ ಗಜೆ ಬಜೆ ಗಂಜಿ ಹರೆಯವ ಸತ್ತ. ಅಂದರೆ ಲೌಕಿಕ ಜಗತ್ತಿನಲ್ಲಿನ ಅಹಂನಿಂದ ಶಾಂತಿ ಕದಡಿ ಪ್ರೀತಿ ನಶಿಸಿ ಚಾಂಚಲ್ಯದಿಂದ ಒಬ್ಬರಿಗೊಬ್ಬರು ದ್ವೇಷ ಅಸೂಯೆಯಿಂದ ಕುದಿಯುತ್ತಿರುವ ಸಂದರ್ಭದಲ್ಲಿ ಹರಶರಣರ ಆಗಮನವಾಗುತ್ತದೆ. ಇವರ ಆಗಮನದಿಂದ ಲೌಕಿಕದ ಜನರ ದ್ವೇಷ ಅಸೂಯೆ ಸತ್ತಿತು ಎಂದು ಬಿಡುತ್ತಾರೆ. ಎಣ್ಣೆಯ ಗಡಿಗೆಯ ಒಡೆಯ ಹಾಕಿದ. ಅಂದರೆ ಇಲ್ಲಿ ಗಡಿಗೆ ಎಂದರೆ ಮನಸ್ಸು. ಶಾಂತಿ ಪ್ರೀತಿ ತುಂಬಿದ ಮನಸ್ಸಿನಲ್ಲಿ ದ್ವೇಷ ಅಸೂಯೆ ತುಂಬಿದ ವಿಕೃತ ಮನಸ್ಸಾಗಿದೆ. ಎಣ್ಣೆ ಎಂದರೆ ಅದನ್ನು ಜ್ಯೋತಿ ಬೆಳಗಿಸಲು, ಅರಿವಿನ ಜ್ಯೋತಿಯ ಹೊಂಬೆಳಗಿಸಲು ಉಪಯೋಗಿಸಬೇಕೇ ಹೊರತು ದ್ವೇಷ ಅಸೂಯೆ ಎನ್ನುವಂತಹ ಕ್ರೋಧಾಗ್ನಿಯನ್ನು ಒತ್ತಿಸಲು ಬಳಸಬಾರದು. ಹಾಗಾಗಿ ವಿಕೃತ ಮನಸ್ಸೆಂಬ ಗಡಿಗೆಯನ್ನು ಹೊಡೆದು ಹಾಕಿ ಸುಕೃತ ಮನಸ್ಸಾಗಿ ಹರಶರಣರು ಪರಿವರ್ತಿಸುತ್ತಾರೆ. ಮುಂದೆ ಹೇಳುತ್ತಾರೆ, ಇನ್ನು ಮದುವೆಯ ಸಡಗರ ಬೇಕೆಂದ ನಿಖಳಂಕ ಮಲ್ಲಿಕಾರ್ಜುನ. ಹೌದು, ವಿಷಯ ವಾಸನೆಗಳಿಂದ ಕೂಡಿದ ದುರಾಸೆ ವ್ಯಾಮೋಹ ಬಯಕೆಗಳಿಂದ ಕೂಡಿದ ಈ ಸಂಸಾರವನ್ನು ಬಿಡಿ, ತ್ಯಜಿಸಿ ಆಧ್ಯಾತ್ಮದ ಆನಂದವನ್ನು ನೀಡುವ ಪರಮಾರ್ಥದೆಡೆಗೆ ಸಾಗೋಣ ಎನ್ನುವ ವಿಚಾರವನ್ನು ಶರಣರು ಬೋಧಿಸುತ್ತಾರೆ. ಹೌದು, ಮಾರಯ್ಯನವರು ಶಾಂತಿ ಪ್ರೀತಿಯನ್ನೇ ಬಯಸಿ ಹರಸಿ ಕಲ್ಯಾಣಕ್ಕೆ ಬರುತ್ತಾರೆ, ಅದನ್ನು ಅನುಭವಿಸಿ ಆನಂದಿಸುತ್ತಾರೆ. ಈ ಆನಂದವನ್ನೇ ಅವರು ಕಥಾನಕವಾಗಿ ಬೆಡಗಿನಲ್ಲಿ ಮೂಡಿಸಿದ್ದಾರೆ. ಇಂತಹ ಅನೇಕ ಬೆಡಗಿನ ವಚನಗಳನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಆಸಕ್ತರು ಇಂತಹ ವಚನಗಳನ್ನು ವ್ಯಾಸಂಗ ಮಾಡಿ ಅಮೂಲ್ಯವಾದಂತಹ ವಿಚಾರಗಳನ್ನು ಅರಿಯಬಹುದು ಎನ್ನುವಂತಹ ವಿಷಯವನ್ನು ಇಂದಿನ ದಿನ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.

0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ

0: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು

ಬೀನಿಸ್ 90 ರೂಪಾಯಿ, ಪೆನ್ಸಿಲ್ ಬೀನಿಸ್ 100 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 13 ರೂಪಾಯಿ, ಹೀರೆಕಾಯಿ 13 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 22 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ಕೇಳಿ ಬರೋಣ ಕನ್ನಡ ಟಿಪ್ಪಣಿ. ಕನ್ನಡ ಜಾನಪದ ಕುರಿತು ಯಚಗಿಕೋಡೆ ತಾಲೂಕಿನ ತುಂಬಸೋಗೆಯ MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು

ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ನೆಚ್ಚಿನ ಕನ್ನಡ ಉಪನ್ಯಾಸಕಿ ಮಾದೇವಿ ಎಂ, MMK ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ತುಂಬಸೋಗೆ. ಈ ದಿನ ನಾನು ಜನಪದ ಸಾಹಿತ್ಯವನ್ನ ಕುರಿತು ಮಾತನಾಡಲಿದ್ದೇನೆ. ನಮ್ಮ ಜನಪದ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದ್ರೆ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ ಎಂದೇ ಹೇಳಬಹುದು. ಸಾಹಿತ್ಯಕ್ಕೆ ಮೂಲ ಜನಪದ ಸಾಹಿತ್ಯ. ಹಾಗಾಗಿ ಒಂದು BM ಶ್ರೀಯವರೊಂದು ಮಾತನ್ನ ಹೇಳುತ್ತಾರೆ, ಜನವಾಣಿ ಬೇರು ಕವಿವಾಣಿ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಜನಪದ ಸಾಹಿತ್ಯ. ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಆದರೂ ಕೂಡ ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಜನಪದ ಸಾಹಿತ್ಯ ಕಣ್ಮರೆಯಾಗ್ತಿದೆಯೇನೋ ಅಂತ ಅನ್ಸುತ್ತೆ. ಜನಪದ ಸಾಹಿತ್ಯದಲ್ಲಿ ನಾವು ಡೊಳ್ಳು ಕುಣಿತ, ಕಂಸಾಳೆ, ವೀರಗಾಸೆ, ನಂದಿಕೋಲು ಕುಣಿತ, ಯಕ್ಷಗಾನ, ಬಯಲಾಟ, ದೊಡ್ಡಾಟ, ಹೀಗೆ ಮುಂತಾದ ವಿವಿಧ ಪ್ರಕಾರಗಳನ್ನ ಕೂಡ ನಾವು ನೋಡ್ತಾ ಹೋಗ್ತೀವಿ. ಜನಪದ ಸಾಹಿತ್ಯ ಪ್ರಾದೇಶಿಕ ಒಂದು ಸೊಗಡನ್ನ, ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ಜೋಪಾನ ಮಾಡುವಂತಹ ಕೆಲಸ ಜನಪದ ಸಾಹಿತ್ಯದಿಂದ ಆಗಿದೆ. ಜನಪದ ಗೀತೆಗಳು ಕೂಡ ಪ್ರಮುಖವಾಗಿ ಒಂದು ಪ್ರಾದೇಶಿಕ ಸೊಗಡುಗಳನ್ನ ತಮ್ಮ ಮುಂದಿನ ಪೀಳಿಗೆಗೆ ಜೋಪಾನ

ಮಾಡಿವೆಂದರೂ ಕೂಡ ಅದು ತಪ್ಪಾಗೋದಿಲ್ಲ. ಜನರು ತಮ್ಮ ಬಿಡುವಿನ ಸಮಯದಲ್ಲಿ ಹಾಡುಗಳನ್ನ ಪದಗಳನ್ನ ಕಟ್ಟುತ್ತಾ ಇದ್ರು. ಬೀಸೋ ಪದ ಆಗಿರ್ಬೋದು, ಹುಟ್ಟುವ ಪದ ಆಗಿರ್ಬೋದು, ಸುಗ್ಗಿ ಹಾಡಾಗಿರ್ಬೋದು, ಕೋಲಾಟ ಪದ ಆಗಿರ್ಬೋದು, ಅಥವಾ ಶೋಭಾನ ಪದಗಳಾಗಿರ್ಬೋದು, ಅಥವಾ ಶ್ರೀಮಂತ ಶಾಸ್ತ್ರ ಮದುವೆ ಸಮಾರಂಭಗಳ ಕಾರ್ಯಕ್ರಮಗಳಲ್ಲಿ ಹಾಡುವಂತಹ ಹಾಡುಗಳಾಗಿರ್ಬಹುದು. ಇವರು ತಮ್ಮ ಮನರಂಜನೆಗೋಸ್ಕರ ಜೊತೆಗೆ ಅವರ ಕೆಲಸದ ಒಂದು ಶ್ರಮದಾಯಕ ಗೊತ್ತಾಗಬಾರದು ಅಂತ ಹೇಳಿ ಹಾಡುಗಳನ್ನ ಕಡ್ತಾ ಅವರು ಅದು ಬಾಯಿಂದ ಬಾಯಿಗೆ ಬರ್ತಾ ಹೋಯ್ತು. ಜನಪದ ಸಾಹಿತ್ಯದ ಮೂಲ ಸೃಷ್ಟಿ ಯಾರಪ್ಪ ಅಂತ ನಮ್ಗೆ ಇವತ್ತಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಜನರ ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತಹ ಒಂದು ಸಿರಿನುಡಿ ನಮ್ಮ ಜನಪದ ಸಾಹಿತ್ಯ ಅಂತಾನೆ ಕೂಡ ಹೇಳಬಹುದು. ಜನಪದರು ಆ ಓದಿಲ್ದೇ ಇದ್ರು, ಬರ್ದಿಲ್ದೆ ಇದ್ರು, ಅಕ್ಷರದ ಜ್ಞಾನ ಅವರಿಗೆ ಇಲ್ಲದೆ ಇದ್ರು, ಅವ್ರು ಎಷ್ಟು ಅದ್ಭುತವಾಗಿ ಹಾಡುಗಳನ್ನ ಕಟ್ಟುತ್ತಾ ಇದ್ರು, ಆ ಪದಪುಂಜಗಳ ಜೋಡಣೆ ನಿಜಕ್ಕೂ ಕೂಡ ವಿಸ್ಮಯ ಅಂತಾನೆ ಹೇಳ್ಬೋದು. ಹುರಿತೋದದಿಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತಾನೆ ಹೇಳಿ ಕವಿರಾಜ ಮಾರ್ಗಕಾರ ಜನಪದರನ್ನ ಕುರಿತು ಮಾತಾಡ್ತಾನೆ. ಅಂದ್ರೆ ಓದಿಲ್ಲ ಅಂದ್ರು, ಬರ್ದಿಲ್ಲ ಅಂದ್ರು, ಎಷ್ಟು ಅದ್ಭುತವಾಗಿ ಆ ಪದಪುಂಜಗಳ ಜೋಡಣೆಯ ಮೂಲಕ ಹಾಡುಗಳನ್ನ ಕಟ್ತಿದ್ರು, ಒಗಟುಗಳನ್ನ ಕಟ್ತಿದ್ರು, ಕತೆಗಳನ್ನ ಕಟ್ತಿದ್ರು ಅನ್ನುವಂಥದ್ದು ನಮ್ಗೆ ಜನಪದ ಸಾಹಿತ್ಯದಲ್ಲಿ ಗೊತ್ತಾಗುತ್ತೆ. ಅವ್ರಿಗೆ ಯಾವುದೇ ರೀತಿ ತಿಳುವಳಿಕೆ ಇಲ್ಲ, ನಾವು ಓದ್ಕೊಂಡಿದೀವಿ ಅಂತ ಹೇಳಿ ನಾವು ಅವ್ರನ್ನ ಹೀಯಾಳಿಸೋಕೆ ಬರಲ್ಲ. ಯಾಕೆಂದ್ರೆ ಅವ್ರಿಗಿರುವಂತ ಅನುಭವ ಸಾಮರ್ಥ್ಯ ಆಗಿರ್ಬೋದು, ಅವ್ರಿಗಿರುವಂತಹ ಬುದ್ಧಿವಂತಿಕೆ ಆಗಿರ್ಬೋದು, ಇವತ್ತಿನ ಶಿಕ್ಷಿತಂತರಿಗೂ ಅಂದ್ರೆ ಅಕ್ಷರವನ್ನ ಕಲಿತಂತವ್ರಿಗೂ ಸಹ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗೋದಿಲ್ಲ. ಜಾನಪದ ಕತೆಗಳು, ಹಾಡುಗಳು, ಜಾನಪದ ನಾಟಕಗಳು, ಪುರಾಣಗಳು, ದಂತಕಥೆಗಳು, ಐತಿಹಾಸಿಕ ಕಾರಣಗಳು, ಹೀಗೆ ಅನೇಕ ಒಂದು ಪ್ರಕಾರಗಳನ್ನ ನಮ್ಮ ಜನಪದ ಸಾಹಿತ್ಯ ಒಳಗೊಂಡಿರುವಂತದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಿಂದೆ ಮಕ್ಕಳು ಒಂದು ಅಜ್ಜಿಯ ಕಥೆಯನ್ನ ಕೇಳಿಕೊಂಡು ಹಿರಿಯರ ಸನ್ಮಾರ್ಗದಲ್ಲಿ ಬೆಳೀತಾ ಇದ್ವು. ಬಹುಶಃ ಇವತ್ತು ಆ ಭಾಗ್ಯ ನಮ್ಮ ಮಕ್ಕಳಿಗಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ನಾನಾ ಕಾರಣಗಳಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಎರಡೂ ವ್ಯರ್ಥ ಎಂಬಂತಾಗಿದೆ. ಯಾಕೆಂದ್ರೆ ಮನೆಗಳಲ್ಲಿ ಅಜ್ಜಿರು ಇರ್ತಾ ಇದ್ರು, ಆ ಮಗುನ ಎತ್ಕೊಂಡು ಕತೆ ಹೇಳ್ಕೊಂಡು ಮಗುಗೆ ಚಂದಮಾಮನ್ನ ತೋರಿಸಿ ಊಟ ಮಾಡಿಸ್ತಾ ಇದ್ರು. ಇವತ್ ಚಂದಮಾಮನ್ ತೋರಿಸಿ ಊಟ ಮಾಡಿದ್ರೆ ಮಾಡಿಸೋದಿಲ್ಲ. ಇವತ್ತು ಮೊಬೈಲ್ ಕೊಟ್ಟು ಊಟ ಮಾಡಿಸುವಂತಹ ಸನ್ನಿವೇಶಗಳು ಎದುರಾಗಿರೋಂಥದ್ದನ್ನ ನಾವು ನೋಡ್ತೀವಿ. ಆ ಕತೆ ಹೇಳುವಂತಹ ಕತೆಗಳಲ್ಲಿ ನೀತಿ ಇರ್ತಿತ್ತು, ಧರ್ಮ ಇರ್ತಿತ್ತು, ಕೊನೆಗೆ ಸತ್ಯಕ್ಕೆ ಗೆಲುವು ಸಿಗುತ್ತೆ ಅನ್ನುವಂತಹ ಸಂದೇಶವನ್ನ ಜನಪದ ಬಾಲ್ಯದಲ್ಲೇ ಮಕ್ಕಳಿಗೆ ಕೊಟ್ಬಿಡ್ತಾ ಇದ್ರು. ಇಲ್ಲಿ ಹೇಳೋದಾದ್ರೆ ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳಿ ಮಗುನ ಬೆಳೆಸ್ತಾ ಇದ್ರು. ಮಗು ನಿನ್ನ ಆಚಾರಕ್ಕರಸಾಗಬೇಕು, ನೀತಿಗೆ ರಾಜ ಆಗ್ಬೇಕು, ಇಡೀ ಜಗತ್ತಿಗೆ ಒಂದು ಬೆಳಕಾಗಿ ನೀನು ಬೆಳಿಬೇಕು, ನೀನು ಹಣವಂತನಾಗು ಸಿರಿವಂತನಾಗು ಅಂತ ಹೇಳಿ ಆ ಹಿರಿಯರು ಬೆಳೆಸ್ತಾ ಇರಲಿಲ್ಲ. ನೀನೊಬ್ಬ ಬೆಳಕಾಗಿ ಬೆಳಿಬೇಕು ಅಂತ ಬೆಳೆಸ್ತಾ ಇದ್ರು. ಹಾಗಾಗಿ ಮಕ್ಕಳು ಬಾಲ್ಯದಲ್ಲೇ ನೀತಿಯನ್ನ ಸದ್ಗುಣಗಳನ್ನ ಕಲ್ತ್ಕೊಂಡು ಜ್ಯೋತಿಯಾಗಿ ಬೆಳೀತಾ ಇದ್ದಂತ ಸನ್ನಿವೇಶಗಳಿತ್ತು. ಆದ್ರೆ ಈಗ ಎಲ್ಲವೂ ಸಹ ಬದಲಾಗಿದೆ ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಜಾನಪದವನ್ನ ನಾವು ಉಳಿಸಿ ಬೆಳೆಸಬೇಕಾಗಿದೆ. ಜಾನಪದ ಗೀತೆಯನ್ನ ಹಾಡೋದ್ರ ಮೂಲಕ ನಾವು ಜನಪದ ಗೀತೆಗಳನ್ನ ನಾವು ಇನ್ನಷ್ಟು ಮುಂದಿನ ಪೀಳಿಗೆಗೆ ರವಾನಿಸುವಂತಹ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಜಾನಪದ ಗೀತೆಯನ್ನ ಉದಾಹರಿಸೋದಾದ್ರೆ, ಅಂದ್ರೆ ಮಕ್ಕಳನ್ನ ಆಡಿ ಬಂದಂತಹ ಮಗುವನ್ನ ಎಷ್ಟು ಚೆನ್ನಾಗಿ ಅವರು ವರ್ಣನೆ ಮಾಡ್ತಿದ್ರು. ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲದೆ ಇದ್ರು ಸಹ ಅವರ ವರ್ಣನೆ ಎಷ್ಟು ಚೆನ್ನಾಗಿ

ಮನೆಯಲ್ಲಿ ಮಕ್ಕಳಿದ್ರೆ ಒಂದ್ ಚಂದ, ಎಷ್ಟೇ ನೋವುಗಳಿದ್ರು ಮಕ್ಕಳನ್ನ ನೋಡಿ ನಾವು ಮರಿಬಹುದು. ಮಕ್ಕಳಿದ್ರೆ ನಮ್ಗೆ ಬೀಸಣಿಕೆ ಗಾಳಿಯ ಅವಶ್ಯಕತೆನೇ ಇಲ್ಲ. ಮಕ್ಕಳು ಮನೆ ಒಳಗಡೆ ಹೊರಗಡೆ ಆಟ ಆಡ್ಕೊಂಡಿದ್ರೆ ಅದರಲ್ಲೇ ನಮಗೆ ಸಮಯ ಕಳೆದೋಗುತ್ತೆ ಅನ್ನುವಂತ ಒಂದು ಸನ್ನಿವೇಶ ಇದು. ಹಾಗೇನೆ ಬ್ಯಾಸ್

ಒಬ್ಬ ಹೆಣ್ಮಗಳು ತನ್ನ ತಾಯಿಯನ್ನ ಕುರಿತು ಹೇಳುವಂಥದ್ದು, ನನ್ನ ತವರು ಮನೆಗೆ ತಾಯಿ ಎಷ್ಟು ಮುಖ್ಯ ಅಂತ ಹೇಳಿ. ಅಂದ್ರೆ ಈ ಜಾನಪದದಿಂದ ಸಂಬಂಧಗಳ ಬೆಸುಗೆ ಕೂಡ ಜಾನಪದದಿಂದ ಆಗ್ತಿತ್ತು. ಬಹುಶಃ ಇವತ್ತು ಆಧುನಿಕತೆಯ ಒಂದು ಸೋಗಿನಲ್ಲಿ ನಶಿಸಿ ಹೋಗುತ್ತಿರುವಂತಹ ಮಾನವೀಯ ಸಂಬಂಧಗಳು ಮತ್ತೆ ಪುನರುಜ್ಜೀವನವನ್ನ ಗೊಳಿಸುವಂತಹ ಕೆಲಸ ಜಾನಪದ ಅಧ್ಯಯನದಿಂದ ಆಗ್ಬೇಕು. ಸಂಬಂಧಗಳ ಬೆಲೆ, ಒಬ್ಬರು ಕಷ್ಟಕ್ಕೆ ಒಬ್ಬರು ಮಿಡಿಯುವಂಥದ್ದು ಎಲ್ಲ ಕೂಡ ಆಧುನಿಕತೆಯ ಸೋಗಿನಲ್ಲಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಹಿರಿಯರು ಅನಕ್ಷರಸ್ಥರೇ ಆಗಿದ್ರು, ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯಬಹುದು ಅನ್ನುವಂತಹ ಒಂದು ವೈಜ್ಞಾನಿಕ ಚಿಂತನೆಯನ್ನ ಅವರು ಮೈಗೂಡಿಸ್ಕೊಂಡಿದ್ರು. ಒಬ್ರಿಗೊಬ್ರು ಹಂಚಿ ತಿಂತಾ ಇದ್ರು, ಒಬ್ರ ಕಷ್ಟಕ್ಕೆ ಒಬ್ರು ಮಿಡಿತಾ ಇದ್ರು. ಭಾವನಾತ್ಮಕ ಸಂಬಂಧಗಳ ಬೆಲೆ ಆ ಹಿರಿಯರಿಗೆ, ಜಾನಪದರಿಗೆ ಗೊತ್ತಿತ್ತು. ಹಬ್ಬ ಆಚರಣೆಗಳನ್ನ ಮಾಡೋದ್ರ ಮೂಲಕ ಎಲ್ಲರೂ ಸಹ ಒಗ್ಗಟ್ಟಾಗಿರ್ತಿದ್ರು, ನಾವೆಲ್ಲ ಒಂದೇ ಅನ್ನುವ ಭಾವನೆ ಬರ್ತಾ ಇತ್ತು. ಅದೆಲ್ಲ ಈಗ ಕಡಿಮೆ ಆಗ್ತಾ ಇದೆ. ಎಷ್ಟೋ ಮಕ್ಕಳಿಗೀಗ ನಾವು ಅನ್ನ ತಿಂತಾ ಇದ್ದೀವಿ ಅಂದ್ರೆ ಅನ್ನದ ಮೂಲ ಒಂದು ಭತ್ತ, ಭತ್ತದ ಮೂಲ ಗದ್ದೆ, ಅದನ್ನು ಈ ರೀತಿಯಾಗಿ ನಾಟಿ ಮಾಡಿ ಬೆಳೆಯುತ್ತಾರೆ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೂಡ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ. ನಮ್ಮ ಮಕ್ಕಳು ಮೂಲ ತಿಳುವಳಿಕೆಯಿಂದ, ನೇರ ಅನುಭವದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಜನಪದ ಸಾಹಿತ್ಯವನ್ನ ಅವರು ತಮ್ಮ ಅನುಭವದಿಂದ ಹಿರಿಯರು ಹೊರಹಾಕಿದಂತಹ ಸನ್ನಿವೇಶಗಳು ಇವೆಲ್ಲ ಕೂಡ. ಜಾನಪದ ಸಾಹಿತ್ಯ ಸಂಕೀರ್ಣ ಆಗ್ತಾ ಜನಮಾನಸದಿಂದ ದೂರ ಆಗ್ತಾ ಇದೆ. ಅದನ್ನ ಉಳಿಸಿಕೊಳ್ಳುವುದು ವಿದ್ಯಾರ್ಥಿಗಳಾಗಿ ಮತ್ತೆ ಎಲ್ಲರ ಜವಾಬ್ದಾರಿ ಕೂಡ ಹೌದು ಅಂದ್ರೆ ಅದು ತಪ್ಪಾಗಲಾರದು. ಸಮೂಹ ಮಾಧ್ಯಮಗಳಿಂದ ದೂರ ಆಗ್ತಾ ಇರುವಂತಹ ನಮ್ಮ ಜನಪದ ಸಾಹಿತ್ಯ ಮುಂದಿನ ಪೀಳಿಗೆಯವರು ಅಧ್ಯಯನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಜನಪದವನ್ನ ಉಳಿಸುವಂತಹ ಒಂದು ದೊಡ್ಡ ಮಹತ್ ಕಾರ್ಯದ ಕೆಲಸ ಇವತ್ತು ಆಗ್ಬೇಕಾಗಿದೆ. ಯಾಕೆಂದ್ರೆ ಎಲ್ಲದಕ್ಕೂ ಮೂಲ ಜನಪದ ಸಾಹಿತ್ಯ, ಅದು ಅನುಭವದಿಂದ ಬಂದಂಥದ್ದು. ಹಾಗಾಗಿ ಅದನ್ನು ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೇನೆ ಜನಧ್ವನಿ ವಾಹಿನಿ ಅನೇಕ ದಿನಗಳಿಂದ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಮ್ಮ ಜನಧ್ವನಿ ವಾಹಿನಿಯ ಮೂಲಕ ಕೇಳುಗರನ್ನ ತಲುಪಲಿ ಅಂತ ಹೇಳ್ತಾ ನಾನು ಜನಧ್ವನಿ ವಾಹಿನಿಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಕುರಿತು ಎಚ್ಡಿಕೋಟೆ ತಾಲೂಕಿನ ತುಂಬಸೋಗಿಯ ಎಂಎಂಕೆ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿಯಾದ ಮಾದೇವಿ ಎಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ನಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಹಸಿವು ಮತ್ತು ಬಡತನವು ಮಾನವ ಜೀವನದ ಅತ್ಯಂತ ಕಠಿಣ ಅನುಭವಗಳಾಗಿವೆ. ಆದರೆ ಇವು ಕೇವಲ ಸಂಕಷ್ಟಗಳಷ್ಟೇ ಅಲ್ಲ, ಜೀವನದ ಮಹತ್ವದ ಪಾಠಗಳನ್ನು ಕಲಿಸುವ ಗುರುಗಳು ಆಗಿವೆ. ಹಸಿವು ಮಾನವನಿಗೆ ಆಹಾರದ ಮೌಲ್ಯವನ್ನು ತಿಳಿಸಿಕೊಡುತ್ತದೆ. ಬಡತನ ಶ್ರಮದ ಮಹತ್ವ, ಸಹನೆ ಮತ್ತು ತಾಳ್ಮೆಯ ಅಗತ್ಯವನ್ನು ಅರಿವಿಗೆ ತರುತ್ತದೆ. ಜೀವನದಲ್ಲಿ ಸೌಲಭ್ಯಗಳ ಕೊರತೆಯ ನಡುವೆಯೂ ಹೇಗೆ ಬದುಕಬೇಕು, ಹೇಗೆ ಮುಂದಕ್ಕೆ ಸಾಗಬೇಕು ಎಂಬುದನ್ನು ಇಂತಹ ಅನುಭವಗಳು ಕಲಿಸುತ್ತವೆ. ಇವು ವ್ಯಕ್ತಿಯ ಮನೋಬಲವನ್ನು ಗಟ್ಟಿಗೊಳಿಸಿ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡುತ್ತವೆ. ಆದ್ದರಿಂದ ಹಸಿವು ಮತ್ತು ಬಡತನವು ಕೇವಲ ನೋವಿನ ಅನುಭವಗಳಲ್ಲ, ವ್ಯಕ್ತಿಯನ್ನು ರೂಪಿಸುವ ಮಹತ್ವದ ಜೀವನ ಪಾಠಗಳಾಗಿವೆ. ಅದು ಹೇಗೆಂದು ಅರಿಯುವುದಾದರೆ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯರ ಸಂಭಾಷಣೆ, ಅಲ್ಲ ಕಣ್ರಿ, ಮನೆಯಲ್ಲಿ ಸ್ವಲ್ಪ ಸ್ವಚ್ಛತೆ ಹೆಚ್ಚು ಕಡಿಮೆಯಾದರೂ ಸಹಿಸದವರು ಇಲ್ಲಿ ಸ್ವಚ್ಛತೆ ಇಲ್ಲದಿದ್ದರು ಅದನ್ನೆಲ್ಲ ಗಮನಿಸದೆ ಒಂದೇ ಸಮನೆ ಹಸಿವನ್ನು ಸಹಿಸಿಕೊಳ್ಳಲಾಗದೆ ಊಟ ಮಾಡಿದ್ದರಲ್ಲ ನೋಡಿದ್ರ, ಹಸಿವು ಎಂತಹ ಸಂದರ್ಭದಲ್ಲಿಯೂ ಯಾರನ್ನು ಹೇಗೆ ಬೇಕಾದರೂ ಬದಲಾಯಿಸಬಲ್ಲದು. ಮಡಿದಿ ಹಾಡಿದ ಮಾತುಗಳು ಹಸಿವುನೀಗಿದ ಬಳಿಕ ಒಂದೇ ಸಮನೆ ಮನಸ್ಸಿನಲ್ಲಿ ಕಾಡತೊಡಗಿದವು. ಈ ಹಸಿವು ಬಡತನ ಕಲಿಸುವ ಪಾಠಗಳು ಮನ ಮುಟ್ಟುವಂತೆ ಸದಾಕಾಲ ನೆನಪಿಟ್ಟುಕೊಳ್ಳುವಂತೆ ಇರುತ್ತವೆ. ಬದುಕಿನಲ್ಲಿ ಹಸಿವು ಬಡತನ ಕಲಿಸುವಷ್ಟು ಜೀವನದ ಪಾಠವನ್ನು ಬಹುಶಃ ಬೇರೆ ಯಾರು ಕಲಿಸಲು ಸಾಧ್ಯವಿಲ್ಲ. ಹೊಂದಾಣಿಕೆ, ಸಹನೆ, ಪರಸ್ಪರ ಗೌರವ, ಹೀಗೆ ಅನೇಕ ಮೌಲ್ಯಗಳನ್ನು ಹಸಿವು ಮತ್ತು ಬಡತನ ಕಲಿಸಿಕೊಡಬಲ್ಲದು. ಒಂದು ಗಮನಿಸಿ, ಯಾವುದೇ ದೇವಸ್ಥಾನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಪ್ರಸಾದ ಅನ್ನದಾನ ಇದೆಯೆಂದರೆ ಅಲ್ಲಿ ಸೇರಿರುವ ಜನ ಸಮುದಾಯವನ್ನು ನೋಡಿದಾಗ ಹಸಿವಿಗೆ ಇರುವ ಮಹತ್ವ ಅರಿವಾಗುತ್ತದೆ. ಹಸಿವು ಬಡತನ ಮನುಷ್ಯರಲ್ಲಿ ಮರೆಯಾಗಿರುವ ಮೌಲ್ಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಡುತ್ತವೆ. ಶ್ರದ್ಧೆ, ಪ್ರಾಮಾಣಿಕತೆಯ ಮೌಲ್ಯಗಳೊಂದಿಗೆ ಬದುಕಿನಲ್ಲಿ ಎಂತಹ ಸಂದರ್ಭ ಎದುರಾದರೂ ಎದೆಗುಂದದೆ ಮುನ್ನುಗ್ಗುವ ಛಲವನ್ನು ಬೆಳೆಸುತ್ತದೆ. ನೈತಿಕತೆಯ ಅಗತ್ಯವನ್ನು ತಿಳಿಸಿಕೊಡುತ್ತದೆ. ಇದಕ್ಕೆ ತಾಜಾ ಉದಾಹರಣೆಯೆಂದರೆ, ಕೆಲವೇ ದಿನಗಳ ಹಿಂದೆ ಮಂಡ್ಯದಲ್ಲಿ ಪೌರ್ವ ಕಾರ್ಮಿಕರು ತಮಗೆ ಕಸದಲ್ಲಿ ಸಿಕ್ಕ 100,000 ಬೆಲೆಬಾಳುವ ಚಿನ್ನವನ್ನು ಅದರ ಮಾಲೀಕರಿಗೆ ಹಿಂತಿರುಗಿಸಿದ್ದು ಇದು ನಿಸ್ವಾರ್ಥ ಮನೋಭಾವಕ್ಕೆ, ನೈತಿಕತೆಯ ಚಿತ್ರಣಕ್ಕೆ ಹಿಡಿದ ಕೈಗನ್ನಡಿ ಎಂದೇ ಹೇಳಬಹುದು. ಹಸಿವು ಬಡತನ ಕಲಿಸುವ ಪಾಠಗಳು ಅತಿ ಮುಖ್ಯವಾದವು. ಆಹಾರವನ್ನು ವ್ಯರ್ಥ ಮಾಡುವವರ ಮುಂದೆ ಪ್ರತಿ ಅನ್ನದ ಅಗುಳಿನ ಮಹತ್ವವನ್ನು, ಅದಕ್ಕೆ ಗೌರವ ಕೊಡುವುದನ್ನು ಕಲಿಸುತ್ತದೆ. ಮತ್ತೊಬ್ಬರು ಏನೆಂದು ಕೊಳ್ಳುವರೋ ಎಂದು ಭಾವಿಸದೆ ಎಲೆಯಲ್ಲಿ ಒಂದು ಹಗುಳನ್ನು ಬಿಡದಂತೆ ತಿನ್ನುವ ಮೂಲಕ ಅನ್ನಕ್ಕೆ ಕೊಡಬೇಕಾದ ಗೌರವವನ್ನು ಕಲಿಸುತ್ತದೆ. ಕಾರ್ಯಕ್ರಮವೊಂದರಲ್ಲಿ ಉಳಿದ ಯಥೇಚ್ಛ ಆಹಾರವನ್ನು ವ್ಯರ್ಥ ಮಾಡಬಾರದೆಂದು ಮೈಸೂರಿನಲ್ಲಿರುವ ಅಕ್ಷಯ ಆಹಾರ ಜೋಳಿಗೆ ಅವರಿಗೆ ಕರೆ ಮಾಡಿದರೆ ಅವರು ಬಂದು ಆಹಾರ ಸ್ವೀಕರಿಸುವವರು. ಕುತೂಹಲದಿಂದ, ಆಹಾರ ಖಾಲಿ ಆಗುತ್ತದೆಯೇ ಸರ್ ಎಂದು ಕೇಳಿದಾಗ ಅವರು, ನಾವು ಕೆಲವು ಸ್ಥಳಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಹೋಗುತ್ತೇವೆ ಸರ್, ಕ್ಷಣದಲ್ಲೇ ಆಹಾರ ಖಾಲಿಯಾಗುತ್ತದೆ ಎಂದು ಉತ್ತರ ನೀಡಿದರು. ಹಸಿವಿನ ತೀವ್ರತೆಯ ಅರಿವಾದುದರ ಜೊತೆಗೆ ಅನ್ನದ ಮಹತ್ವ ಮತ್ತಷ್ಟು ಮಗದಷ್ಟು ಅರಿವಾಯಿತು. ಅನ್ನದ ಮಹತ್ವವನ್ನು ಕುರಿತು ಸರ್ವಜ್ಞ ಬರೆದ ತ್ರಿಪದಿ ಇದಾಗಿದ್ದು, ಅನ್ನಕ್ಕಿರುವ ಮೌಲ್ಯವನ್ನು ಇದಕ್ಕಿಂತ ಸುಂದರವಾಗಿ ಯಾರು ತಿಳಿಸಲಾಗದು. ಬಡತನದ ಬೇಗೆಯಲ್ಲಿ ಬೆಂದವರು, ಹಸಿವನ್ನು ಅನುಭವಿಸಿದವರಿಗೆ

ಅನ್ನದ ಪ್ರತಿ ಹಗುಳಿನ ಮಹತ್ವ ತಿಳಿದಿರುತ್ತದೆ. ಹಸಿದವನಿಗೆ ಅನ್ನವೇ ಪರಮದೈವ. ಹಾಗಾಗಿ ಬಡತನ, ಹಸಿವು, ಅನ್ನಕ್ಕೆ ಪ್ರತಿಯೊಬ್ಬರೂ ಕೊಡಲೇಬೇಕಾದ ಮಹತ್ವವನ್ನು ತಿಳಿಸುವಂತೆ ಮಾಡುತ್ತದೆ. ಶೋಕಿಗಾಗಿ ಮತ್ತೊಬ್ಬರು ಏನು ತಿಳಿದುಕೊಳ್ಳುವವರು ಎಂಬ ಭ್ರಾಂತಿಯು ಬೆನ್ನತ್ತುತ್ತದೆ. ಅನ್ನಕ್ಕೆ ಗೌರವ ನೀಡುವ ಗುಣವನ್ನು ಬಡತನ, ಹಸಿವು ತಿಳಿಸುತ್ತದೆ. ಬಹುಶಃ ಇಂದಿನ ಯುವ ಜನಾಂಗಕ್ಕೆ ಹಸಿವಿನ ಮಹತ್ವ ತಿಳಿದಿರುವುದು ಕಡಿಮೆ. ರಾತ್ರಿ ಉಳಿದ ಅನ್ನವನ್ನು ಬೆಳಿಗ್ಗೆ ಮಜ್ಜಿಗೆಯೊಂದಿಗೆ ಬೆರೆಸಿ ತಿನ್ನುವ ರುಚಿ ಅಥವಾ ಚಿತ್ರಾನ್ನ ಮಾಡಿಕೊಂಡು ಬಾಯಿ ಚಪ್ಪರಿಸಿದ ದಿನಗಳನ್ನು ಯಾರೇ ಆಗಲಿ ಮರೆಯಲಾದೀತೆ? ಬದುಕಿನಲ್ಲಿ ಪ್ರಾಮಾಣಿಕತೆ ಬೆಳೆಸಿಕೊಳ್ಳುವುದು, ಶಿಸ್ತಿನಿಂದ ಜೀವಿಸುವುದನ್ನು ಹಸಿವು ಬಡತನ ತಿಳಿಸುತ್ತದೆ. ಬಡತನದ ಬೆಂಕಿಯಲ್ಲಿ ಬೆಂದರೂ ಅಡ್ಡ ದಾರಿಯಲ್ಲಿ ಹಣ ಸಂಪಾದಿಸುವ, ಅನ್ಯರ ಕಾಸಿಗೆ ದುರಾಸೆ ಪಡುವ ಗುಣಗಳನ್ನೆಲ್ಲ ಕಡೆಗಣಿಸಿ ಎಷ್ಟೇ ಅಡೆತಡೆಗಳು ಬದುಕಿನಲ್ಲಿ ಬಂದರೂ ಪ್ರಾಮಾಣಿಕವಾಗಿಯೇ ಬಾಳುತ್ತಾರೆ. ಹೇಗಾದರೂ ಬದುಕುವುದಕ್ಕಿಂತ ಹೀಗೆಯೇ ಬದುಕಬೇಕೆಂಬ ಶಿಸ್ತನ್ನು ಕಲಿಸುತ್ತದೆ. ಬಡವನಾದವನು ಅಥವಾ ಬಡತನದ ಹಿನ್ನೆಲೆಯಲ್ಲಿ ಬಂದವರು, ಹಸಿವಿನಿಂದ ಕಂಗೆಟ್ಟವರು ಎಂದಿಗೂ ಮತ್ತೊಬ್ಬರ ಹಣಕ್ಕೆ, ಆಸ್ತಿಗೆ ಆಸೆ ಪಡುವುದಿಲ್ಲ. ನಮ್ಮ ಬದುಕು ಅವರಂತಾಗಬೇಕೆಂದು ಕಷ್ಟಪಟ್ಟು ಹೇಗಾದರೂ ಸರಿ ನಮ್ಮಂತೆ ನಮ್ಮ ಮಕ್ಕಳಾಗಬಾರದೆಂದು ಸಾಲ ಸೋಲ ಮಾಡಿ ಅವರಿಗೆ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಕೊಡಿಸುತ್ತಾ ಜೀವನದುದ್ದಕ್ಕೂ ಕಹಿಯನ್ನು ಉಂಡರೂ ಸಿಹಿಯನ್ನು ಕೊಡುವ ಕಲ್ಪವೃಕ್ಷದಂತೆ ಬದುಕುತ್ತಾರೆಯೇ ವಿನಃ ಎಂದಿಗೂ ಆ ಪ್ರಾಮಾಣಿಕರಾಗಿ ಉಳಿಯುವುದಿಲ್ಲ. ಏಕೆಂದರೆ ಅವರಿಗೆ ಬಡತನ, ಹಸಿವು ಜೀವನದ ಪಾಠವನ್ನು ಅಚ್ಚುಕಟ್ಟಾಗಿ ಮನ ಮುಟ್ಟುವಂತೆ, ಬದುಕಿನ ಪುಟ ತೆರೆದು ಕೊಡುವಂತೆ ಮಾಡಿರುತ್ತದೆ. ಮತ್ತೊಬ್ಬರ ಮುಂದೆ ತಲೆಬಾಗದ ಗುಣವನ್ನು, ಏನೇ ಬಂದರೂ ಸ್ವಾಭಿಮಾನದಿಂದ ಬದುಕುವ ಆತ್ಮಾಭಿಮಾನವನ್ನು ಬಡತನ, ಹಸಿವು ಕಲಿಸಿಕೊಡುತ್ತದೆ. ಹಣ ಎಂದರೆ ಎಣವು ಬಾಯಿ ಬಿಡುತ್ತದೆ ಎಂಬ ಗಾದೆ ಮಾತಿಕನುಗುಣವಾಗಿ ಕೆಲವರು ಹಣಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿ ನಿಂತಿರುತ್ತಾರೆ. ಅರ್ಹತೆ ಇಲ್ಲದವರನ್ನು ಹೊಗಳುವುದು, ಬೇರೊಬ್ಬರ ಮೆಚ್ಚಿಸುವ ಯಾವ ಹಂತಕ್ಕೆ ಬೇಕಾದರೂ ಇಳಿಯಲು ತಯಾರಾಗಿರುತ್ತಾರೆ. ಆದರೆ ಬಡತನದ ಹಿನ್ನೆಲೆಯಲ್ಲಿ ಬಂದಿರುವ ವ್ಯಕ್ತಿ, ಹಸಿವಿನ ಕಷ್ಟದಲ್ಲಿ ನೊಂದು ಬಂದ ವ್ಯಕ್ತಿ ಯಾವುದೇ ಕಾರಣಕ್ಕೂ ತನ್ನ ತನವನ್ನು ಬಿಟ್ಟುಕೊಡುವುದಿಲ್ಲ. ಮತ್ತೊಬ್ಬರಿಗಾಗಿ ತನ್ನ ಆತ್ಮಾಭಿಮಾನವನ್ನು ಬಿಡಲು ಸಿದ್ಧನಿರುವುದಿಲ್ಲ. ಎಷ್ಟೇ ಕಷ್ಟಗಳು ಎದುರಾದರೂ ಸಂಬಂಧಿಕರ ಮುಂದೆ, ಗೆಳೆಯರ ಮುಂದೆ ಕೈ ಚಾಚದೆ ಒಂದಕ್ಕೆ ಎರಡರಷ್ಟು ಬಡ್ಡಿಯಾದರೂ ಸರಿ ಎಂದು ಸಾಲ ಮಾಡುತ್ತಾರೆಯೇ ಹೊರತು ಆತ್ಮಾಭಿಮಾನ ಮರೆತು ತನ್ನವರ ಬಳಿಯಲ್ಲಿ ಕೈ ಚಾಚಲಾರರು. ಬಡತನ, ಹಸಿವು ಕಲಿಸಿಕೊಡುವ ಅತಿದೊಡ್ಡ ಮೌಲ್ಯದ ಪಾಠ ಇದಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಬಳುಗರೆ, ಇದುವರೆಗೂ ಹಸಿವು ಬಡತನ ಶಾಪವಲ್ಲ, ಅದೊಂದು ಮನುಷ್ಯನಿಗೆ ವರದಾನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ

0: ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. Who can see your post? Friends only.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟ್ರಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟ್ರಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟ್ರಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟ್ರೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ

0: ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸೀರುಂದದ ಮತ್ತು ಡೀರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ

ಟ್ಯಾಂಕರ್ಗಳು ಹಾಗೂ ಒಂದು ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVOM ಶ್ರೀಯುತ ರೇಚಣ್ಣ ಪ್ರಸಾದ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಕೇಳುವರೇ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ಶ್ರೀಯುತ ರೇಚಣ್ಣ ಪ್ರಸಾದ್ ರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್, ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು

0: ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಕೇಳು ಜಾಣ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 16 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹಾಲು ಆಲು, ಏಡ್ಸ್ ಮತ್ತು ಮಾನವ ವಿಕಾಸ, ಕೂಸು ಮೂಸುವ ಚಡ್ಡಿ ಹಾಗೂ ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್.

ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್ತು. ನೀವು ಕಾಫಿ ಪ್ರಿಯರಾ? ಹಾಗಿದ್ರೆ ಇವತ್ತು ಕುಡಿದ ಕಾಫಿನೇ ನಾಳೆನೂ ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತ ನಿಮಗೆ ಇರೋದಿಲ್ಲ. ಕಾಫಿ ಕುಡಿದೆ ಬೆಳಗು ಆಗೋದೇ ಇಲ್ಲ ಅನ್ನಿ. ಅಂಥವ್ರಿಗೂ ಕೂಡ ಒಂದೊಂದು ದಿನ ಈ ಕಾಫಿಗೆ ಏನೋ ಆಗಿದೆ ಅಂತ ಅನ್ಸೋದುಂಟು. ಅದೇ ಬ್ರ್ಯಾಂಡಿನ ಕಾಫಿ, ಅಷ್ಟೇ ಚಮಚ ಪುಡಿ, ಅದೇ ಫಿಲ್ಟರು, ಅದೇ ಹಾಲು, ಅಷ್ಟೇ ಬೆಚ್ಚಗಿನ ನೀರು ಹಾಗೂ ಅಷ್ಟೇ ಸಮಯ ಹನಿಸಿದ ಡಿಕಾಕ್ಷನ್ ಇದ್ರೂ ಕೂಡ ಯಾಕೋ ಈ ದಿನ ಕಾಫಿಗೆ ಏನೋ ಆಗಿದೆ ಅನ್ನುವಂತಹ ದಿನಗಳು ಇದ್ದೇ ಇವೆ. ಕಾಫಿ ಗುಣವೇ ಹಾಗೆ, ಅದರ ಗುಣಮಟ್ಟವನ್ನು ಅಳೆಯುವುದು ಕಷ್ಟ. ಕಾಫಿ ಡಿಕಾಕ್ಷನ್ನಲ್ಲಿ ವಿದ್ಯುತ್ ಹರಿಸಿ ಕಾಫಿಯ ಗುಣವನ್ನು ಅಳೆಯಬಹುದಂತೆ. ಹಾಗಂತ ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಕ್ರಿಸ್ಟೋಫರ್ ಹೆಂಡನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಇದೀಗ ಕಾಫಿ ಗುಣಮಟ್ಟವನ್ನು ಅಳೆಯುವುದಕ್ಕೆ ಟೇಸ್ಟರ್ಗಳನ್ನು ಬಳಸ್ತೀವಿ. ಕಾಫಿ ಟೇಸ್ಟರು ಅಂದರೆ ಸಾಧನ ಅಲ್ಲ, ಪರಿಣತ ಕಾಫಿ ಪ್ರಿಯರು ಅನ್ನಬಹುದು. ಟೇಸ್ಟರ್ಗಳು ಒಂದು ಸಿಪ್ ಕಾಫಿ ಗುಟುಕಿಸಿ ಅದಕ್ಕೆ ಮಾರ್ಕ್ಸ್ ಕೊಡುತ್ತಾರೆ. ಈ ವಿಧಾನಕ್ಕೆ ಕಪ್ಪಿಂಗ್ ಅಂತ ಹೇಳ್ತಾರೆ. ಟೇಸ್ಟರ್ಗಳು ಮೊದಲಿಗೆ ಹುರಿದ ಬೀಜದ ಪುಡಿಯನ್ನು ಮೂಸಿ ಅದರ ಪರಿಮಳಕ್ಕೆ ಅಂಕ ಕೊಡ್ತಾರೆ. ಆಮೇಲೆ ಅದಕ್ಕೊಂದಿಷ್ಟು ಬಿಸಿ ನೀರು ಸೇರಿಸಿ ಆಗ ಹೊಮ್ಮುವ ಪರಿಮಳವನ್ನು ಗಮನಿಸ್ತಾರೆ, ಅದಕ್ಕೂ ಒಂದು ಅಂಕ ಕೊಡ್ತಾರೆ. ಅದಾದ್ಮೇಲೆ 8 ಗ್ರಾಂ ಕಾಫಿ ಪುಡಿಯನ್ನು ಒಂದು ಕಪ್ ಅಥವಾ 150 ಮಿಲಿಲೀಟರ್ ಕುದಿಯುವ ನೀರಿನಲ್ಲಿ 93 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಇದನ್ನು ಸೋಸಿ ತೆಗೆದ ಡಿಕಾಕ್ಷನ್ನ ಒಂದು ಸಿಪ್ಪನ್ನು ನಾಲಿಗೆ ಬಾಯಿಯೊಳಗೆ ಎಲ್ಲ ಹರಡುವ ಹಾಗೆ ಸರ್ರಂತ ಹೀರ್ತಾರೆ.

ಆಗ ಅನುಭವವಾಗುವ ಸ್ವಾದ, ಪರಿಮಳ, ಕಹಿ, ಬಣ್ಣ, ಗಡಜುತನ, ಒಗರು ಮೊದಲಾದವನ್ನು ಗಮನಿಸಿ 100ರವರೆಗೆ ಅಂಕಗಳನ್ನು ಕೊಡ್ತಾರೆ. 100ರಲ್ಲಿ 80ಕ್ಕೂ ಹೆಚ್ಚಿನ ಅಂಕ ಪಡೆದ ಕಾಫಿ ವಿಶೇಷ ಅಥವಾ ಸ್ಪೆಷಲ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾಫಿಯ ಗುಣಮಟ್ಟ ಪತ್ತೆ ಮಾಡೋದು ಹೀಗೆ. ಕಾಫಿ ಗುಣದಲ್ಲಿ ಅಷ್ಟೊಂದು ವೈವಿಧ್ಯ ಬರೋದಕ್ಕೆ ಹಲವು ಕಾರಣಗಳಿವೆ. ಮೊದಲಿಗೆ ಅದರ ತಳಿ, ಅಂದರೆ ಅದು ರೋಬಸ್ಟ ಕಾಫಿನೋ ಅರೇಬಿಕಾ ಕಾಫಿನೋ ಅಂತನ್ನುವುದು. ಎರಡನೇದಾಗಿ ಅದು ಬೆಳೆಯೋ ಹವೆ. ಕೊಲಂಬಿಯಾದಲ್ಲಿ ಬೆಳೆದ ಅರೇಬಿಕಾದ ಸ್ವಾದ ಕೊಡಗಿನಲ್ಲಿ ಬೆಳೆದ ಅರೇಬಿಕಾಗೆ ಬರೋದಿಲ್ಲ. ಮೂರನೇದಾಗಿ ಕಾಫಿ ಬೀಜದ ಸಂಸ್ಕರಣೆಯ ವಿಧಾನ, ಅದನ್ನು ಹೆಚ್ಚು ಕಾಲ ಹುದುಗಿಸಿದ್ದಾರೋ ಇಲ್ಲವೋ ಅನ್ನೋದು, ಕಾಫಿನಲ್ಲಿ ಎಷ್ಟರ ಮಟ್ಟಿಗೆ ಕಹಿ ಅಂಶ ಅರ್ಥಾತ್ ಆಲ್ಕಲಾಯ್ಡ್ಗಳು ಕೂಡಿಕೊಳ್ಳುತ್ತವೆ ಅನ್ನೋದನ್ನು ನಿರ್ಧರಿಸುತ್ತೆ. ಇನ್ನು ಒಣಗಿದ ಬೀಜವನ್ನು ಹುರಿಯುವ ಹದವು ಕೂಡ ಕಾಫಿಯ ಸ್ವಾದಕ್ಕೆ ಇಂಬು ಕೊಡುತ್ತೆ. ಕಡಿಮೆ ಹುರಿದರೆ ಕಹಿ ಹೆಚ್ಚು, ಪರಿಮಳ ಕಡಿಮೆ. ಹೆಚ್ಚು ಹುರಿದರೆ ಇದ್ದಿಲ ವಾಸನೆ, ಆದರೆ ಗಾಢ ಕಪ್ಪು ಬಣ್ಣ ಬರಬಹುದು. ಇದೆಲ್ಲದರ ಜೊತೆಗೆ ಭಾರತೀಯರ ಕಲಬೆರಕೆ ಮಾಡೋ ಅಭ್ಯಾಸ ಕೂಡ ಇದೆಯಲ್ಲ, ಅದು ಕೂಡ ಕಾಫಿಯ ಗುಣಮಟ್ಟವನ್ನು ಬದಲಿಸುತ್ತೆ. ಕಾಫಿಗೆ ಬೆರೆಸುವ ಚಿಕೊರಿ ಕಲಬೆರಕೆ ಆದರೂ ಕಾಫಿಯ ಸ್ವಾದವನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಅಳೆಯೋ ಹಾಗೆ ಕಾಫಿಯ ಗುಣಮಟ್ಟವನ್ನು ಅಳೆಯುವ ಸಾಧನ ಇನ್ನೂ ಹುಟ್ಟಿಲ್ಲ. ಕೃತಕ ಮೂಗು ಅಥವಾ ಆರ್ಟಿಫಿಷಿಯಲ್ ನೋಸ್ ಎನ್ನುವ ಎಲೆಕ್ಟ್ರಾನಿಕ್ ಸಾಧನವನ್ನು ಈ ಹಿಂದೆ ಕಾಫಿಯಲ್ಲಿರುವ ಪರಿಮಳದ ವಸ್ತುಗಳನ್ನು ಗುರುತಿಸೋದಕ್ಕೆ ಉಪಯೋಗಿಸಿದ್ರು. ಕಾಫಿ ಬೀಜವನ್ನು ಹುರಿದಾಗ 200ಕ್ಕೂ ಹೆಚ್ಚು ಸ್ವಾದ ವಸ್ತುಗಳು ಹುಟ್ಟುತ್ತವಂತೆ. ಇವುಗಳಲ್ಲಿ ಯಾವ್ಯಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದನ್ನು ತಿಳಿದುಕೊಂಡ್ರೆ ಆ ಕಾಫಿಯ ಸ್ವರೂಪ ಅರ್ಥ ಆದಾಗೆ. ಇದನ್ನು ಕಾಫಿಯ ಫ್ಲೇವರ್ ಪ್ರೊಫೈಲಿಂಗ್ ಅಂತ ಹೇಳ್ತಾರೆ. ಆದರೆ ಕಾಫಿಯ ಗುಣಮಟ್ಟ ಎಂದರೆ ಬರೀ ಅದರ ಪರಿಮಳ ಮಾತ್ರ ಅಲ್ವಲ್ಲ. ಕುಡಿದಾಗ ನಾಲಿಗೆಯನ್ನು ಚುರುಕ್ ಎನಿಸುವ ಒಂದಿಷ್ಟು ಒಗರು, ಕುಡಿದ ನಂತರ ಹಾಗೆಯೇ ಉಳಿಯುವ ತುಸು ಸಿಹಿ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕಾಫಿಯ ಈ ಎಲ್ಲ ಗುಣಾಂಶಗಳನ್ನು ಬಾಧಿಸುವ ಇನ್ನೂ ಒಂದು ವಿಷಯ ಇದೆ, ಅದೇ ಕಾಫಿಯ ರೋಸ್ಟಿಂಗ್ ಅಥವಾ ಹುರಿಯುವಿಕೆ. ಕಾಫಿ ಬೀಜವನ್ನು ಎಷ್ಟು ಉಷ್ಣತೆಯಲ್ಲಿ ಎಷ್ಟು ತೇವಾಂಶ ಉಳಿಯುವ ಮಟ್ಟಿಗೆ ಹುರಿದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹುರಿದಾಗ ಬೀಜದೊಳಗೆ ಇರುವ ಆಲ್ಕಲಾಯ್ಡ್ಗಳು ಒಡೆದು ವಿವಿಧ ಪರಿಮಳದ ಅನಿಲಗಳು ಹಾಗೂ ಕಾರ್ಬನ್ ಡೈಆಕ್ಸೈಡು ಉತ್ಪತ್ತಿಯಾಗುತ್ತವೆ. ಇವು ಬೀಜವನ್ನು ದಪ್ಪವಾಗಿ ಹಗುರವಾಗಿಸುತ್ತೆ. ಆಮೇಲೆ ಪುಡಿ ಮಾಡೋದು ಸುಲಭ. ಹೀಗೆ ಹೊರಬರುವ ಅನಿಲಗಳೇ ಕಾಫಿಯ ಪರಿಮಳಕ್ಕೆ ಕಾರಣ. ಕಾಫಿಯ ಗುಣಮಟ್ಟವನ್ನು, ಅದರಲ್ಲಿಯೂ ವಿಶೇಷವಾಗಿ ಕಾಫಿಯ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯುವ ವಿಧಾನಗಳು ಈಗ ಸದ್ಯಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದೇ ಉಷ್ಣತೆಯಲ್ಲಿ ಅಷ್ಟೇ ಸಮಯಕ್ಕೆ ಹುರಿದ್ರೂ ಕೂಡ ಬೀಜದಲ್ಲಿರುವ ತೇವಾಂಶ ಅಥವಾ ಹುಟ್ಟಿನಿಂದಲೇ ಬಂದ ಆಲ್ಕಲಾಯ್ಡ್ ಹಾಗೂ ಇತರೆ ಸಸ್ಯ ವಸ್ತುಗಳ ಪ್ರಮಾಣದಿಂದಾಗಿ ರೋಸ್ಟಿಂಗ್ ಕಡಿಮೆ ಎನ್ನಿಸಬಹುದು ಅಥವಾ ಹೆಚ್ಚು ಆಗಬಹುದು. ಹಾಗಿದ್ರೆ ಡಿಕಾಕ್ಷನನ್ನು ಪರೀಕ್ಷಿಸಿ ಈ ಕಾಫಿಯ ರೋಸ್ಟಿಂಗ್ ಎಷ್ಟಾಗಿದೆ, ಅದರ ದಪ್ಪ ಅರ್ಥಾತ್ ಕಾಫಿ ಡಿಕಾಕ್ಷನ್ನಿನ ಸಾಂದ್ರತೆ, ಅದೇ ನಾವು ಸ್ಟ್ರಾಂಗ್ ಅಂತೀವಲ್ಲ ಆ ಗುಣ, ಇವನ್ನು ಬೇರೆ ವಿಧಾನಗಳಿಂದ ಪತ್ತೆ ಮಾಡಬಹುದಾ ಅನ್ನೋದು ಹೆಂಡನ್ ಸಂಗಡಿಗರ ಯೋಚನೆಯಾಗಿತ್ತು. ಇದಕ್ಕಾಗಿ ಇವರು ಸರಳವಾದೊಂದು ತಂತ್ರವನ್ನು ಉಪಯೋಗಿಸಿದ್ದಾರೆ. ಕಾಫಿ ಡಿಕಾಕ್ಷನ್ನಿನೊಳಗೆ ಎರಡು ತಂತಿಗಳನ್ನು ಇಳಿಬಿಟ್ಟು ವಿದ್ಯುತ್ ಹರಿಸುವುದು. ಹೀಗೆ ವಿದ್ಯುತ್ ಹರಿದಾಗ ನೀರಿನಲ್ಲಿ ಆಗುವಂತೆ ಇಲ್ಲಿಯೂ ಒಂದು ತಂತಿಯ ಬಳಿ ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ನ ಗುಳ್ಳೆಗಳು ಕಾಣಿಸಿಕೊಳ್ಳುವುದಕ್ಕೆ ಮುನ್ನ ಆ ಧ್ರುವದಲ್ಲಿ ಅಥವಾ ಆ ತಂತಿಯ ಬಳಿಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತು ಅಥವಾ ವೋಲ್ಟೇಜು ಹಾಗೂ ಅನಂತರ ಅಲ್ಲಿ ಹರಿಯುವ ವಿದ್ಯುತ್ತಿನಲ್ಲಿ ವ್ಯತ್ಯಾಸಗಳು ಆಗುತ್ತವೆಯಂತೆ. ಈ ವೋಲ್ಟೇಜ್ ವ್ಯತ್ಯಾಸಗಳನ್ನು ಗುರುತಿಸಿ ಗಣಿತೀಯವಾಗಿ ಹೆಂಡನ್ ತಂಡ ಲೆಕ್ಕ ಹಾಕಿದೆ. ಈ ವ್ಯತ್ಯಾಸಗಳು ಡಿಕಾಕ್ಷನ್ನಿನಲ್ಲಿ ಇರುವ ಹಾಗೂ ಕ್ಯಾಥೋಡ್ ತಂತಿಯ ಬಳಿ ಕೂಡಿಕೊಳ್ಳುವ ವಸ್ತುಗಳ ಪ್ರಮಾಣಕ್ಕೆ ನೇರವಾಗಿ ಸಂಬಂಧಿಸಿರುವುದರಿಂದ ಕ್ಯಾಥೋಡ್ ಬಳಿ ಆಗುವ ವಿದ್ಯುತ್ ಹರಿವಿನ ಪ್ರಮಾಣವನ್ನು ಅಥವಾ ವೋಲ್ಟೇಜನ್ನು ಅಳೆದರೆ ಸಾಕು ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅಂತ ಲೆಕ್ಕ ಹಾಕಬಹುದಂತೆ. ಇದು ಅದರ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯಲು ನೆರವಾಗುತ್ತದೆ ಎನ್ನುತ್ತಾರೆ ಹೆಂಡನ್. ಅಂದರೆ ರೋಸ್ಟಿಂಗ್ ಹಾಗೂ ಕಾಫಿಯ ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ನಿಖರವಾಗಿ ತಿಳಿಸುವ ಒಂದು ವಿಧಾನ ಹೀಗೆ ಸಿಕ್ಕಿತು ಅಂತಲೇ ಅರ್ಥ. ಹೆಂಡನ್ ತಂಡ ರೋಸ್ಟರ್ಗಳು ರೋಸ್ಟ್ ಮಾಡಿಕೊಟ್ಟ ಪುಡಿಯನ್ನು ಈ ವಿಧಾನದಿಂದ ಪರೀಕ್ಷಿಸಿ ಅವು ಎಷ್ಟು ರೋಸ್ಟ್ ಆಗಿದ್ದವು ಮತ್ತು ಆ ಕಾಫಿ ಬೀಜಗಳ ಗುಣಮಟ್ಟ ಏನು ಅನ್ನೋದನ್ನು ಕರಾರುವಾಕ್ಕಾಗಿ ಊಹಿಸಿದೆಯಂತೆ. ಅಂದರೆ ಇನ್ನು ಮುಂದೆ ಟೇಸ್ಟರ್ಗಳಿಗೆ ಪಿಂಕ್ ಸ್ಲಿಪ್ ಸಿಗುತ್ತಾ ಅಂತೀರಾ? ಅದಕ್ಕೆ ಇನ್ನೂ ಸಮಯ ಇದೆ. ಈ ವಿಧಾನದಿಂದ ಒಂದು ಸಾಧನ ತಯಾರಾಗಬೇಕು, ಅದರ ಪರೀಕ್ಷೆ ಆಗಬೇಕು. ಅಲ್ಲಿಯವರೆಗೂ ಈ ಟೇಸ್ಟರ್ಗಳು ಸುರ್ರಂತ ಕಾಫಿ ಹೀರೋದು ನಿಲ್ಲೋದಿಲ್ಲ. ಕಾಫಿ ಸ್ಟ್ರಾಂಗೋ ಅಲ್ಲವೋ ಅನ್ನೋ ಬಗ್ಗೆ ನಮ್ಮ ಗುಣಗಾಟವು ನಿಲ್ಲೋದಿಲ್ಲ. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ಮೊನ್ನೆಯ ಸಂಚಿಕೆಯಲ್ಲಿ ಪ್ರಕಟಿಸಿದೆ.

ಹೂಸು ಮತ್ತು ಚಡ್ಡಿಗಳು. ಚಡ್ಡಿಗಳು ಅಂದ್ರೆ ನಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ, ಅದರ ಬಣ್ಣ, ಉದ್ದ, ಡಿಸೈನು ಏನೇ ಇರಲಿ, ಚಡ್ಡಿಗಳು ಅಂದ್ರೆ ಸ್ವಲ್ಪ ಹೀನಾಯವೇ. ಅದರಲ್ಲಿಯೂ ಒಳಚಡ್ಡಿಗಳ ಬಗ್ಗೆ ಈ ಕೀಳು ಭಾವನೆ ಇನ್ನೂ ಹೆಚ್ಚು. ಇದು ಹಾಗಿರಬೇಕಿಲ್ಲ, ಒಳಚಡ್ಡಿಗಳು ಈಗ ಸ್ಮಾರ್ಟ್ ಆಗಲಿವೆ. ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ಪ್ರೊಫೆಸರು ಬ್ರ್ಯಾಂಟ್ಲಿ ಹಾಲ್ ಹಾಗೂ ಅವರ ಸಂಗಡಿಗರು ಹೀಗೊಂದು ಕೆಲಸ ಮಾಡಿದ್ದಾರೆ. ಇವು ನೀವೆಷ್ಟು ಹೂಸನ್ನು ಹೂಸಿದ್ದೀರಿ, ಎಂತಹ ಹೂಸು, ಯಾವಾಗ ಹೂಸಿದ್ದೀರಿ ಎಂದೆಲ್ಲ ವಿಷಯಗಳನ್ನು ಒಂದಿಷ್ಟು ಹೇಸಿಕೊಳ್ಳದೆ ತಿಳಿದುಕೊಂಡು ವೈದ್ಯರಿಗೆ ವರದಿ ಮಾಡುತ್ತದಂತೆ. ಚಡ್ಡಿಗಳಿಗೂ ಹೂಸಿಗೂ ಅವಿನಾಭಾವ ಸಂಬಂಧ. ಒಳಚಡ್ಡಿಗಳಂತೂ ಹೂಸಿನ ಜೊತೆಗೆ ಬಹಳ ನಿಕಟ ಸಂಪರ್ಕ ಇದೆ. ಹೂಸಿದ ಕೂಡಲೇ ಅದು ಮೊದಲು ತಲುಪುವುದು ಈ ಚಡ್ಡಿಗಳನ್ನೇ. ಹಾಗಿರುವಾಗ ಹೂಸಿನ ಬಗ್ಗೆ ತಿಳಿಯಲು ಅದನ್ನೇ ಬಳಸಿಕೊಳ್ಳಬಾರದೇಕೆ ಎನ್ನುವುದು ಹಾಲವರ ಉದ್ದೇಶ. ಅಲ್ಲ, ಹಾಲವರಿಗೆ ಹೂಸು ಮೂಸುವ ಕುತೂಹಲವೇಕೆ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಅದುವೂ ಸರಿ. ಹೂಸು ಎನ್ನುವುದು ಬಹಳ ಸಹಜವಾದ ಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನು, ಅಂದರೆ ನಾವು, ನೀವು ಎಲ್ಲರೂ ದಿನವೂ ಹೂಸುತ್ತೇವೆ. ಶೌಚಕ್ಕೆ ಹೋಗುವ ಸಮಯದಲ್ಲಂತೂ ಹೂಸುವುದು ಖಂಡಿತ. ಆದರೆ ಕೆಲವರು ಶೌಚಕ್ಕೆ ಹೋದಾಗಲಷ್ಟೇ ಅಲ್ಲ, ದಿನದ ಎಲ್ಲಾ ಸಮಯದಲ್ಲಿಯೂ ಹೂಸುತ್ತಲೇ ಇರುತ್ತಾರೆ. ಜೀರ್ಣಾಂಗಗಳಲ್ಲಿನ ತೊಂದರೆಗಳಿಂದ ಹೀಗಾಗಬಹುದು. ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೂ ಹೀಗೆ ಹೂಸು ಹುಟ್ಟುತ್ತಲೇ ಇರಬಹುದು. ಅಥವಾ ಜೀರ್ಣಾಂಗಗಳಲ್ಲಿ, ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವ್ಯತ್ಯಾಸವಾದರೂ ಹೂಸು ಹುಟ್ಟಬಹುದು. ಹೂಸು ಎಂದರೆ ಇನ್ನೇನಲ್ಲ, ಜೀರ್ಣಾಂಗದಲ್ಲಿ ಮೀಥೇನ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡು ಮೊದಲಾದ ಅನಿಲಗಳು ಹುಟ್ಟಿ ತುಂಬಿಕೊಳ್ಳುತ್ತವೆ. ಒತ್ತಡ ಜಾಸ್ತಿಯಾದಾಗ ಈ ಅನಿಲಗಳನ್ನು ಜೀರ್ಣಾಂಗ ಹೊರಗೆ ದೂಡುತ್ತದೆ. ಹೀಗೆ ಹೊರಬರುವ ಅನಿಲಗಳೇ ಹೂಸು. ಬಹುತೇಕ ಹೂಸು ನಾವು ತಿನ್ನುವ ಆಹಾರದ ಫಲ. ಈರುಳ್ಳಿ, ಹೂಕೋಸು ಮೊದಲಾದವನ್ನು ತಿಂದವರಿಗೆ ಇದರ ಅನುಭವ ಚೆನ್ನಾಗಿಯೇ ಇರುತ್ತದೆ. ಈ ತರಕಾರಿಗಳಿಗೆ ರುಚಿ ತರುವ ಸಲ್ಫರ್ ಅಥವಾ ಗಂಧಕದ ವಸ್ತುಗಳೇ ಮೂಗು ಮುಚ್ಚಿಸುವ ದುರ್ಗಂಧವನ್ನು ಹೊತ್ತ ಹೂಸಾಗಿ ಹೊಮ್ಮುತ್ತವೆ. ಈ ಹೂಸಿನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಎನ್ನುವ ಅನಿಲ ಇರುತ್ತದೆಯಾದ್ದರಿಂದ ಹೂಸು ಕೊಳತ ಈರುಳ್ಳಿಯ ವಾಸನೆ ಬೀರುತ್ತದೆ. ಇದು ಸಹಜವಾದ ಜೀರ್ಣಕ್ರಿಯೆಯ ಫಲ. ಇದೇ ರೀತಿಯ ಪರಿಣಾಮವನ್ನು ಅವರೆಕಾಳು ಅತಿಯಾಗಿ ತಿಂದಾಗಲೂ ಅನುಭವಿಸಬಹುದು. ಹೂಸಿಗೆ ಪ್ರಮುಖ ಕಾರಣ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ನಮ್ಮ ಜೀರ್ಣಾಂಗದಲ್ಲಿ ಇರುವ ಎನ್ಜೈಮ್ಗಳು ಅರಗಿಸದೆ ಉಳಿದ ಆಹಾರವನ್ನು ಬ್ಯಾಕ್ಟೀರಿಯಾಗಳು ಬಳಸಿಕೊಳ್ಳುತ್ತವೆ. ಅಲ್ಲಿ ನೆಲೆಸಿ ಬೆಳೆಯುತ್ತವೆ. ಹೈಡ್ರೋಜನ್, ಮೀಥೇನ್, ಆಕ್ಸಿಜನ್, ನೈಟ್ರೋಜನ್ ಮೊದಲಾದವನ್ನು ಸೃಷ್ಟಿಸುತ್ತವೆ. ಸಲ್ಫರ್ ವಸ್ತುವಿರುವ ತರಕಾರಿಯಷ್ಟೇ ಅಲ್ಲ, ಕೆಲವೊಮ್ಮೆ ಹಾಲು ಕೂಡ ದುರ್ಗಂಧದ ಹೂಸಿಗೆ ಕಾರಣವಾಗಬಹುದು. ಮನುಷ್ಯರಲ್ಲಿ ಕೆಲವರಿಗೆ ಹಾಲು ಒಗ್ಗುವುದಿಲ್ಲ, ಅಂದರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅವರು ಜೀರ್ಣಿಸಿಕೊಳ್ಳಲಾರರು. ಅಂತಹ ಸಂದರ್ಭದಲ್ಲಿ ಈ ಸಕ್ಕರೆ ಅರೆಬರೆ ಅರಗಿದ ಫಲವಾಗಿ ಹೈಡ್ರೋಜನ್ ಅನಿಲವಾಗಿ ಹೊಮ್ಮುತ್ತದೆ, ಹೂಸಾಗಿ ಹೊರಚಿಮ್ಮುತ್ತದೆ. ಪ್ರತಿದಿನವೂ ನಾವೆಲ್ಲರೂ ಒಬ್ಬೊಬ್ಬರು ಏನಿಲ್ಲವೆಂದರೂ ಒಂದು ಲೀಟರಿನಷ್ಟು ಹೂಸನ್ನು ಹೂಸುತ್ತೇವೆಂತೆ. ಪುಣ್ಯಕ್ಕೆ ಇವೆಲ್ಲವೂ ಒಟ್ಟಿಗೆ ಬರುವುದಿಲ್ಲ, ಹಾಗೆಯೇ ಎಲ್ಲವೂ ಕೆಟ್ಟ ನಾತದವೂ ಅಲ್ಲ. ಇಷ್ಟು ಸಹಜವಾದ ಹೂಸು ಕೆಲವರಿಗೆ ಬಹಳ ತೊಂದರೆಯ ವಸ್ತು. ನಮ್ಮಲ್ಲೇ ಕೆಲವರಿಗೆ ಅಮ್ಮನ ಹಾಲೂ ಒಗ್ಗುವುದಿಲ್ಲ, ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅರಿಗಿಸುವ ಕಿಣುವಗಳು ಇಂಥವರಲ್ಲಿ ಹುಟ್ಟುವುದಿಲ್ಲ. ಆದ್ದರಿಂದ ಈ ಸಕ್ಕರೆ ಹಾಗೆಯೇ ಉಳಿದುಬಿಡುತ್ತದೆ, ಕರುಳಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾಗಳಿಗೆ ಸೊಗಸಾದ ಆಹಾರವಾಗುತ್ತದೆ. ಹೈಡ್ರೋಜನ್ ಅನಿಲ ಹುಟ್ಟುತ್ತದೆ. ಕೆಲವೊಮ್ಮೆ ಇದು ಅತಿಯಾಗಿ ಹೊಟ್ಟೆ ಕಿವಿಚಿದಂತಾಗಬಹುದು, ಭೇದಿಯೂ ಆಗಬಹುದು. ಆದರೆ ಹಲವರಲ್ಲಿ ಇದು ಗೊತ್ತೇ ಇಲ್ಲದೆ ಹಾಗೆ ಹೂಸಿನ ರೀತಿಯಲ್ಲಿ ತೊಂದರೆ ಕೊಡುತ್ತದೆ. ಇದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅರ್ಥಾತ್ ಲ್ಯಾಕ್ಟೋಸ್ ಒಗ್ಗದಿರುವಿಕೆ ಎನ್ನಬಹುದು. ಈ ಬಗೆಯ ತೊಂದರೆ ಇರುವವರು ಲ್ಯಾಕ್ಟೋಸ್ ಅಸಹಿಷ್ಣುಗಳು ಅರ್ಥಾತ್ ಹಾಲಿಗೆ ಅಲರ್ಜಿ ಇರುವವರು. ಹಾಲು ಕುಡಿಯದ ಮನುಷ್ಯರಿಲ್ಲವೆಂದಿಲ್ಲ, ಅದರಲ್ಲಿಯೂ ಹುಟ್ಟಿದ ಆರಂಭದಲ್ಲಿ ಅಮ್ಮನ ಹಾಲು ಬೇಕೇ ಬೇಕು. ಲ್ಯಾಕ್ಟೋಸ್ ಅಸಹಿಷ್ಣು ಇರುವಂಥವರಿಗೆ ಅಮ್ಮನ ಹಾಲು ಕೆಟ್ಟದೆನಿಸುತ್ತದೆ. ಬೆಳೆದು ಕೊಡ್ಡವರಾದ ಮೇಲೆ ಅಮ್ಮನ ಹಾಲಿನ ಅವಶ್ಯಕತೆ ಇಲ್ಲವಾಗುತ್ತದೆ ನಿಜ, ಆದರೆ ಬೇರೆ ಹಾಲು, ಹಾಲಿನ ಉತ್ಪನ್ನಗಳೂ ತೊಂದರೆ ಕೊಡಬಹುದು. ಐಸ್ ಕ್ರೀಂ, ಚಾಕ್ಲೇಟ್, ಗುಲಾಬ್ ಜಾಮೂನ್, ಸಿಹಿ ಪಾಯಸವೂ ಹೊಟ್ಟೆ ಕೆಡಿಸಿಬಿಡುತ್ತದೆ. ಈ ಲ್ಯಾಕ್ಟೋಸ್ ಅಜೀರ್ಣಕ್ಕೆ ಕಾರಣವೇನು ಎನ್ನುವುದು ತಿಳಿದಿದ್ದರೂ ಯಾವ ಸಂದರ್ಭದಲ್ಲಿ ಅದು ಆಗುತ್ತದೆ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಆಗಲಿಲ್ಲ. ಹಾಗೆಯೇ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಬದಲಿಸಿದರೆ ಲ್ಯಾಕ್ಟೋಸ್ನಿಂದಾಗುವ ತೊಂದರೆಯನ್ನು, ಮುಖ್ಯವಾಗಿ ಹೂಸು ಹುಟ್ಟುವುದನ್ನು ತಡೆಯಬಹುದೇ ಎನ್ನುವುದು ಹಾಲ್ ತಂಡದ ಸಂಶೋಧನೆ. ಹಾಲ್ ತಂಡದ ಉದ್ದೇಶ ಒಳ್ಳೆಯದಾದರೂ ಒಂದು ಗಂಭೀರ ಸಮಸ್ಯೆ ಎದುರಾಗಿತ್ತು. ವಿವಿಧ ಬ್ಯಾಕ್ಟೀರಿಯಾಗಳ ಕಟುವಟಿಕೆಯನ್ನು ಅಳೆಯಲು ಇರುವುದು ಒಂದೇ ದಾರಿ, ಅದು ಹೂಸು. ಹೂಸು ಎಷ್ಟು ಬಾರಿ ಹುಟ್ಟುತ್ತದೆ

ಎಷ್ಟು ಭಾರಿಯಾಗಿರುತ್ತದೆ ಎನ್ನುವುದನ್ನು ಅಳೆಯಬೇಕು. ಇದಕ್ಕೆ ಎರಡು ವಿಧಾನಗಳಿದ್ದವು: ನೇರವಾಗಿ ಹೂಸನ್ನೇ ಅಳೆಯುವುದು ಅಥವಾ ಹೂಸುವವರನ್ನು ಅವರು ಎಷ್ಟು ಬಾರಿ ಹೇಗೆ ಹೂಸಿದರು ಎಂದು ಕೇಳುವುದು. ಗೊತ್ತಾಯ್ತಲ್ಲ, ಕಳ್ಳತನ ಮಾಡಿದವರಾದರೂ ಒಪ್ಪಿಕೊಳ್ಳಬಹುದು, ಆದರೆ ಹೂಸಿದವರು ಹೂಸಿದೆ ಎಂದು ಹೇಳುವುದು ಕಷ್ಟ. ಅದರಲ್ಲಿಯೂ ಸದ್ದಿಲ್ಲದೆ ಹೂಸಿದಾಗ ಏನೂ ಆಗೇ ಇಲ್ಲವೆನ್ನೋ ಹಾಗೆ ನಟಿಸಿಬಿಡುತ್ತಾರೆ. ಹೂಸಿನ ಬಗ್ಗೆ ಮಾತನಾಡುವುದು ಸುಸಂಸ್ಕೃತಿಯಲ್ಲ.

0: ಕಿವಿಗೆ ಚ್ಯುದಿ ಬಾರದಂತೆ ಹೂಸನ್ನು ಅಳೆಯುವ ಯೋಚನೆಯನ್ನು ಹಾಲ್ ಮಾಡಿದ್ದಾರೆ. ಅದಕ್ಕಾಗಿ ರೂಪುಗೊಂಡದ್ದೇ ಈ ಸ್ಮಾರ್ಟ್ ಚಡ್ಡಿ. ಹಾಗಂತ ಇದೇನು ಪೂರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಿಂದ ಆದದ್ದಲ್ಲ ಎನ್ನಿ. ಸಾಮಾನ್ಯವಾದ ಬಟ್ಟೆಯ ಚಡ್ಡಿಯಲ್ಲಿಯೇ ಹೈಡ್ರೋಜನ್ನನ್ನು ಪತ್ತೆ ಹಚ್ಚುವ ಸೂಕ್ಷ್ಮ ಸಂವೇದಕಗಳಿರುವ ಸಾಧನವನ್ನು ತೇಪೆ ಹಾಗೆ ಹೊಲಿದಿರುತ್ತಾರೆ. ಇದನ್ನು ಧರಿಸಿದ್ದವರು ಪ್ರತಿ ಬಾರಿ ಹೂಸಿದಾಗಲೂ ಅದು ಹುಟ್ಟುವ ಹೈಡ್ರೋಜನ್ನ ಪ್ರಮಾಣವನ್ನು ಅಳೆಯುತ್ತದೆ, ಹಾಗೆಯೇ ಎಷ್ಟು ಬಾರಿ ಹೂಸಿದರು ಎಂದು ತಿಳಿಸುತ್ತದೆ. ಇಂತಹ ಸ್ಮಾರ್ಟ್ ಚಡ್ಡಿಯನ್ನು ಸಿದ್ಧಪಡಿಸಿದ ಹಾಲ್ ಅದನ್ನು ಪರೀಕ್ಷಿಸಿದ್ದಾರಂತೆ. ರಾತ್ರಿಯಿಡೀ ಉಪವಾಸ ಇದ್ದ 37 ಮಂದಿಗೆ ಬೆಳ್ಳಂ ಬೆಳಗ್ಗೆ ಒಂದು ದಿನ ಲ್ಯಾಕ್ಟೋಸ್ ಸಕ್ಕರೆ ಕರಗಿದ ನೀರು ಮತ್ತು ಇನ್ನೊಂದು ದಿನ ಗ್ಲೂಕೋಸ್ ಸಕ್ಕರೆ ಕರಗಿದ ನೀರನ್ನು ಕುಡಿಯಲು ಕೊಟ್ಟಿದ್ದಾರಂತೆ. ಅನಂತರ ಮುಂದಿನ 8 ಗಂಟೆಗಳ ಕಾಲ ಅವರು ಈ ಸ್ಮಾರ್ಟ್ ಚಡ್ಡಿಯನ್ನು ಧರಿಸಿರಬೇಕಿತ್ತು. ಈ ಚಡ್ಡಿ ಹೈಡ್ರೋಜನ್ ಅನಿಲವನ್ನು ಪತ್ತೆ ಮಾಡಿದ್ದಷ್ಟೇ ಅಲ್ಲದೆ ಚಡ್ಡಿಧಾರಕರು ನಡೆದಾಡಿದ್ದು ಅವರ ದೇಹದ ಉಷ್ಣತೆ, ಆರ್ದ್ರತೆ ಮೊದಲಾದವನ್ನು ದಾಖಲಿಸಿತ್ತು. ಅನಂತರ ಈ ಚಡ್ಡಿಗಳನ್ನು ಸಂಗ್ರಹಿಸಿ ದಾಖಲಿಸಿದ ವಿಷಯಗಳನ್ನು ವಿಶ್ಲೇಷಿಸಿದ್ದಾರೆ. ಈ 2 ದಿನಗಳಲ್ಲಿಯೂ ಅವರು ಹೂಸಿದ ರೀತಿಯಲ್ಲಿ ವ್ಯತ್ಯಾಸಗಳಿದ್ದವು. ಲ್ಯಾಕ್ಟೋಸ್ ಸೇವಿಸಿದ ದಿನ ಹೆಚ್ಚು ಮಂದಿ ಹೆಚ್ಚು ಹೂಸಿದ್ದರು. ಹಾಲ್ ಪರೀಕ್ಷಿಸಿದವರಲ್ಲಿ 24 ಮಂದಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರಬಹುದು ಎಂದು ತಿಳಿದಿತ್ತು. ಆದರೆ ಅವರನ್ನು ಹೂಸಿನ ಬಗ್ಗೆ ವಿಚಾರಿಸಿದಾಗ ಕೇವಲ 12 ಮಂದಿ ಮಾತ್ರ ಹೂಸಿನ ಮಾಹಿತಿಯನ್ನು ನೀಡಿದ್ದರು. ಉಳಿದವರಿಗೆ ಅವರು ಹೂಸಿದ್ದೇ ಗೊತ್ತಾಗಲಿಲ್ಲ. ಆದರೆ ಅದನ್ನೂ ಈ ಸ್ಮಾರ್ಟ್ ಚಡ್ಡಿ ಗುರುತಿಸಿ ಬರೆದಿಟ್ಟಿತ್ತು. ಹೀಗೆ ಹೂಸನ್ನು ಮೂಸುವಲ್ಲಿ ತಪ್ಪು ಮಾಡದ ಚಡ್ಡಿಯನ್ನು ತಾವು ರೂಪಿಸಿದ್ದೇವೆ ಎಂದು ಹಾಲ್ ಇತ್ತೀಚೆಗೆ ಅಮೆರಿಕೆಯಲ್ಲಿ ನಡೆದ ಡೈಜೆಸ್ಟಿವ್ ಡಿಸೀಸ್ ವೀಕ್ ಎನ್ನುವ ಸಮಾವೇಶದಲ್ಲಿ ವರದಿ ಮಾಡಿದ್ದಾರೆ. ಇದಕ್ಕೆ ಖಂಡಿತ ನೊಬೆಲ್ ಅಲ್ಲದಿದ್ದರೂ ಇಗ್ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು. ಏನಂತೀರಿ? ವೇಷ ಏನೇ ಇರಲಿ, ಈ ಚಡ್ಡಿಯನ್ನು ಧರಿಸಿದ್ದರೆ ಹೂಸುವುದನ್ನು ಮುಚ್ಚಿಡುವುದು ಆಗುವುದಿಲ್ಲ. ಏನಂತೀರಿ?
1: ಇದು ಇಂದಿನ ಜಾಣ ಸುದ್ದಿ.
2: ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ಸುಮನ ಮೈಸೂರು, ಕೊಳ್ಳೇಗಾಲ ಶರ್ಮ ಹಾಗೂ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
3: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಕೇಳುಗರೆ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಕಿರಣ್, ನಾಗಮ್ಮ, ಜ್ಯೋತಿ ಬಿ, ಜಯಕ್ಕ, ರವಿ ಹಾಗೂ ಶಿವಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಇವರಿಗೆ ದೇವರು ಆಯುರ್, ಆರೋಗ್ಯ, ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗಾಗಿ ಈ ಹಾಡನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
2: ಸೋಬಾನ ಬನ್ನಿರೆ
0: ಜಾನಪದ ಸೊಗಡಿನ ಕಾರ್ಯಕ್ರಮ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 3:30 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಜಿಲ್ಲಾ ಕಾರ್ಮಿಕಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಅವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕಾಗಿ ಸಾರ್ವಜನಿಕರು ಕಾರ್ಮಿಕ ನೋಂದಣಿ ಮತ್ತು ಗುರುತಿನ ಚೀಟಿ ವಿತರಣೆ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೋಜನೆಗಳು, ಕನಿಷ್ಠ ವೇತನ ಕಾಯ್ದೆ, ಅಪಘಾತ ಮತ್ತು ಪಿಂಚಣಿ ಸೌಲಭ್ಯಗಳು ಹಾಗೂ ಕಾರ್ಮಿಕ ಸುರಕ್ಷತೆ ಮತ್ತು ಉದ್ಯೋಗ ವಿನಿಮಯ ಯೋಜನೆಗಳ ಕುರಿತು ಕಾರ್ಮಿಕ ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬಹುದಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119 ಧನ್ಯವಾದಗಳು.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರು. ನೀವು ಕೂಡ ಕರೆ ಮಾಡಿ ಕಾರ್ಮಿಕ ಇಲಾಖೆಯ ಸೇವೆಗಳು ಮತ್ತು ಕಾರ್ಯಗಳು ಹಾಗೂ ಕಾರ್ಮಿಕರಿಗೆ ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಎಲ್ರಿಗೂ ನಮಸ್ಕಾರ. ಇಂದಿನ ಜನಧ್ವನಿ ರೇಡಿಯೋ ಮೂಲಕ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಕೇಳುಗರಿಗೆಲ್ಲ ಮೇ ದಿನಾಚರಣೆಯ ಶುಭಾಶಯಗಳು. ಈ ದಿನ ಲಿಂಗರಾಜ್ ಅವರು ನನ್ನ ಜೊತೆ ಇದ್ದಾರೆ, ನನಗೆ ಹರ್ಷ ಆಗ್ತಾ ಇದೆ. ಸರಗೂರಿನಲ್ಲಿ ಬಂದು ಕೇಳುಗರ ಜೊತೆ ಮಾತಾಡ್ತಾ ಇದ್ದೀನಿ. ಲಿಂಗರಾಜ್ ಅವರು, ತಮಗೂ ಸಹ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸರ್, ಮೊದಲನೇದಾಗಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ ಈ ಒಂದು ಕಾರ್ಮಿಕ ಇಲಾಖೆಯ ಒಂದು ಮುಖ್ಯ ಉದ್ದೇಶಗಳು ಮತ್ತು ಜವಾಬ್ದಾರಿಗಳೇನು ಸರ್?
2: ನೋಡಿ, ನಮ್ಮ ಭಾರತ ಡೆವಲಪ್ಮೆಂಟ್ ಆಗ್ತಾ ಇರೋ ದೇಶ, ನಮ್ಮ ರಾಜ್ಯ ಸಹ ಉತ್ತಮವಾದ ಗೀಗೆ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳವಣಿಗೆ, ನಮ್ಮ ಅಭಿವೃದ್ಧಿ ಕಾರ್ಮಿಕರ ಬೆಳವಣಿಗೆ ಮೇಲೆ ಅವಲಂಬಿತವಾಗಿದೆ. ಎಲ್ಲಿ ಕಾರ್ಮಿಕ ಸಂತೋಷವಾಗಿರ್ತಾನೆ ಆ ರಾಜ್ಯ ಆಗಲಿ, ಆ ಜಿಲ್ಲೆ ಆಗಲಿ, ಆ ದೇಶ ಆಗಲಿ ಸಂತೋಷವಾಗಿ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಎಲ್ಲ ಕಾರ್ಮಿಕ ಇಲಾಖೆಯಿಂದ ನಾವು ಅಧಿಕಾರಿಗಳಾಗಿ ಮತ್ತು ಕಾರ್ಮಿಕ ಸರ್ಕಾರದ ನೌಕರರಾಗಿ ನಮ್ಮ ಹಡಿಲಿ ಏನು ಕಾರ್ಮಿಕರು ಬರ್ತಾರೆ ಅವ್ರನ್ನ, ಅವ್ರ ಸೌಲಭ್ಯಗಳನ್ನ ನೋಡೋದು, ಅವರ ಬೆಳವಣಿಗೆಗೆ ನಾವು ನಮ್ಮ ಕರ್ತವ್ಯನ ಇದು ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ನಮ್ಮ ಮುಂದುವರ್ಷಣ. ಒಂದು ಕರೆ ಇದೆ. ಹಲೋ ಹಲೋ
3: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು ಹೂವಿನ ಕೊಳದಿಂದ.
1: ಮಹೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ
3: ಸರ್?
2: ಮಹೇಶ್ ಅವ್ರು ಹೇಳಿ, ನಾನು ಚೇತನ್ ಹೇಳಿ, ಕೇಳುತ್ತೆ ಹೇಳಿ.
3: ಅವರು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕಾರ್ಮಿಕರಾಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯ ಕಾರ್ಮಿಕ ಕಾರ್ಡ್ ತಲುಪ್ತೇ ಇಲ್ಲ.
2: ಓಕೆ,
3: ಹಲೋ, ಕಾರ್ಮಿಕರು ಅಲ್ಲದ ವ್ಯಕ್ತಿಗಳಿಗೆಲ್ಲ ಕಾರ್ಡ್.
2: ಓಕೆ, ಯಾವ ಕಾರ್ಡ್ ಕೇಳ್ತಾ ಇದ್ದೀರಾ ಮಹೇಶ್ ಅವರೇ? ತಾವು ಕಟ್ಟಡ ಕಾರ್ಮಿಕರು ಕೇಳ್ತಾ ಇದ್ದೀರಾ? ಅಸಂಘಟಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು. ಓಕೆ ಓಕೆ,

0: ಕಟ್ಟಡ ಕಾರ್ಮಿಕರು ಅಂದರೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಕೆಲಸ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅಂತನಾ?
1: ಹೌದು ಸರ್.
0: ಅವ್ರು ಯಾವ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಸರ್ಗೂರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರಾ?
1: ಕೋಟೆಯಲ್ಲೂ ಮಾಡ್ತಿರ್ತಾರೆ.
0: ಓಕೆ, ಮತ್ತೆ ಅಪ್ಲಿಕೇಶನ್
1: ಎಲ್ಲ ಕೊಟ್ಟಿದ್ದೀವಿ ಸರ್, ರಿಜೆಕ್ಟ್ ಮಾಡೋದು. ನಿಮ್ ಆಫೀಸಿಂದ ಬರ್ತಾರೆ, ಅಮೌಂಟ್ ಕೊಟ್ಟವ್ ಮಾತ್ರ ಪಾಸ್ ಆಯ್ತವೆ, ಅಮೌಂಟ್ ಕೊಡದೆಲ್ಲ ಫೇಲ್ ಆಯ್ತವೆ. ಹಂಗಾದ್ರೆ ಏನ್ ಸರ್ ಸಮಸ್ಯೆ? ಒಬ್ಬ ವ್ಯಕ್ತಿ ಎಷ್ಟು ದಿನ ಕೆಲಸ ಮಾಡ್ಬೋದು? 365 ದಿನದಲ್ಲಿ 90 ದಿನ ಮಾಡ್ಬೋದು.
0: ಅಲ್ಲ, ನಮ್ ನಿಯಮ ಇರೋದೇ ಹಂಗೆ, ಯಾರು ಒಂದ್ ವರ್ಷದಲ್ಲಿ 90 ದಿನ ಕೆಲಸ ಮಾಡ್ತಾರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ಬೇಕು ಅಂತಾನೆ ಇರೋದು. ಇನ್ ಕೇಸ್ ಇಲ್ಲ, 90 ವರ್ಷದಲ್ಲಿ 90 ದಿನ ಅವನು ಕಟ್ಟಡ ಕಾರ್ಮಿಕನಾಗಿದ್ರೆ ಮಾತ್ರ ಅವನು ಕಟ್ಟಡ ಕಾರ್ಮಿಕ ಅನ್ನಿಸ್ಕೊಳ್ತಾನೆ, ಅದಕ್ಕೆ ನಾವು ಕಾರ್ಡ್ ಕೊಡ್ತೀವಿ. ಇನ್ ಕೇಸ್ ಅಕಸ್ಮಾತ್ ನಿಮ್ಗೆ ಈ ಹಂತದಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ನೇರವಾಗಿ ಲೇಬರ್ ಇನ್ಸ್ಪೆಕ್ಟರ್ನ ಕಾಂಡ್ ಮಾಡೋದು, ಇಲ್ಲ ಅಂತಂದ್ರೆ ಇಲ್ಲಿ ಲೇಬರ್ ಆಫೀಸರ್ದು ಇರುತ್ತೆ, ನಮ್ಮ ಸಹಾಯವಾಣಿ ಇರುತ್ತೆ, ಅಲ್ಲಿಗಾದರೂ ಒಂದು ಕಂಪ್ಲೇಂಟ್ ಆದರೂ ರೈಸ್ ಮಾಡ್ಬೋದಲ್ವಾ? ಮಾಡಿ.
1: ಹ್ಞೂ, ಸಹಾಯವಾಣಿ ಇವತ್ತು ನೀವು ಬಂದ್ ಮಾಡ್ಬೇಕು ಹೇಳ್ತೀರಿ, ಇವತ್ತು ಒಂದೇ ದಿನ ಅಷ್ಟೇ ಸಮಸ್ಯೆ. ಸಮಸ್ಯೆ ಅನ್ನೋದು ನಿರಂತರವಾಗಿರ್ತದ, ನಿಮ್ ಕೆಳಮಟ್ಟದಲ್ಲಿ ಸಮಸ್ಯೆ ಇರೋದ್ರಿಂದ ಹೆಂಗ್ ಬಗೆಹರಿಸಬೇಕಾದ್ರು ಸರ್?
0: ಇಲ್ಲ, ನಮ್ಮ 155214 ಅನ್ನ ಸಹಾಯವಾಣಿ ವರ್ಷ ಪೂರ್ತಿ ಇರುತ್ತೆ ನಿಮ್ಗೆ, ಅದನ್ನ ಇಟ್ಕೊಳ್ಳಿ. ಮತ್ತೆ ಕಾರ್ಮಿಕ ತಾವು ಇಷ್ಟು ಮಾತಾಡ್ತಿದ್ದೀರಾ ಅಂತಂದ್ರೆ ನಿಜವಾಗ್ಲು ನಿಮ್ಗೆ ಅಭಿನಂದನೆಗಳು. ನಮ್ಮ ಕಾರ್ಮಿಕ ಇಲಾಖೆ ಬಗ್ಗೆ ತಾವು ತುಂಬಾ ತಿಳ್ಕೊಂಡಿದ್ದೀರಾ. ಏನಾದ್ರೂ ತೊಂದರೆ ಆದ್ರೆ ದಯವಿಟ್ಟು ನನ್ನೇ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನನ್ನ ನಂಬರ್ಗಳಿರುತ್ತೆ, ಲೇಬರ್ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ ತಮ್ಮ ಹತ್ರ. ನಮ್ಮ ಉದ್ದೇಶ ಈಗ ಮಾತಾಡಿದ್ರಲ್ಲ ಅದೇನಾ? ನಾನು ನಿಮ್ಗೆ ಆಯ್ತು, ಹೌದು, ನೀವು ಕಚೇರಿಲ್ಲೇ ಮಾತಾಡಿದಾಗ ನಾನು ಕಚೇರಿಲ್ಲೇ ಹೇಳಿದ್ದೀನಿ. ಸೊ ನಿಮ್ಗೆ ಏನು ಕಷ್ಟ ಆಗ್ತದೆ ಆ ಕಷ್ಟನ ನಾನೇ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ಕೊಂಡು ಬಂದಿರೋದನ್ನ ತಿರುಗಿ ಫೋನಲ್ಲಿ ಮಾತಾಡ್ತಾ ಇದ್ದೀರಾ. ಇದರಿಂದ ನನಗೂ ಒಂಥರ ಇದರಿಂದ ನನಗೂ ಒಂದು ಸಂತೋಷ ಏನಂತಂದರೆ, ನಿಮ್ಮ ಥರ ಯಾರಿಗೆ ತೊಂದರೆ ಆಗಿದೆ ಆ ತೊಂದರೆ ಬೇರೆ ಯಾರಿಗೆ ಆಗಬಾರ್ದು. ಆದ್ರಿಂದ ನೀವು ಏನು ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ, ನಮ್ಮ ಇನ್ಸ್ಪೆಕ್ಟರ್ ನಂಬರ್ ಕೊಟ್ಟಿರ್ತಾರೆ. ಸೊ ಯಾರೂ ಥರ್ಡ್ ಪರ್ಸನ್ನ ನೀವು ಭೇಟಿ ಮಾಡಬೇಡಿ, ನಮ್ಮ ಆಫೀಸು ಡೈರೆಕ್ಟಾಗಿ ಬನ್ನಿ. ಇವತ್ತು ನನ್ನ ಸುದಿನ ನೀವು ಬಂದು ನನ್ನ ಡೈರೆಕ್ಟಾಗಿ ಭೇಟಿ ಮಾಡಿದ್ರಿ, ನನಗೂ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಏನೇ ತೊಂದರೆ ಆದ್ರೂ ನನ್ನ ಡೈರೆಕ್ಟಾಗಿ ಭೇಟಿ ಮಾಡಿ, ಇನ್ಸ್ಪೆಕ್ಟರ್ ಭೇಟಿ ಮಾಡಿ.
1: ಕೆಲಸ ಯಾರು ಮಾಡ್ತಾರೆ ಅವ್ರು ಸಿಕ್ತಿ, ಕೆಲಸ ಮಾಡಿದ್ರು ತಗೊಳ್ಳೋದು ಬೇಡಿ, ಪ್ರಾಮಾಣಿಕರಿಗೆ ಯಾರು ಕೊಡ್ಬೇಕು ಕಾರ್ಡು.
0: ಆಯ್ತು, ನಾವು ಏನಂತಂದ್ರೆ ಎಲ್ಲ ನಿಮ್ ಬಂದಾಗ್ಲೂ ನಿಮ್ಮನ್ನ ಯಾಕೆ ನಾವು ಚೆಕ್ ಮಾಡಿದ್ವಿ ಅಂತಂದ್ರೆ, ನೀವು ವರ್ಕರ್ ಅಲ್ವೋ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅಂತಾನೆ ನಮ್ಮ ಉದ್ದೇಶನು.
1: ನಾನು ವರ್ಕರ್ ಅಲ್ಲ ಸರ್, ನೇರವಾಗಿ ಹೇಳ್ತೀನಿ, ವರ್ಕರ್ ಅಲ್ಲ, ನಾನು ಕಾರ್ಡ್ ಮಾಡ್ತಿಲ್ಲ.
0: ಹೌದು, ಅದೇ ನಾನು ಹೇಳ್ತಾ ಇರೋದು ಮಹೇಶ್ ಅವರೇ, ಯಾರು ಕಟ್ಟಡ ಕಾರ್ಮಿಕರು ಆಗಿದ್ದಾರೆ ಅವ್ರಿಗೆ ಮಾತ್ರ ನಮ್ಮ ಕಾರ್ಡ್ ಹೋಗ್ಬೇಕು, ಯಾಕಂದ್ರೆ ಬೆನಿಫಿಟ್ ನಮ್ಮ ಸೆಸ್ ಕಲೆಕ್ಷನ್ ಆಗ್ತಾ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಅಂತ. ಸೊ ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಾಗುತ್ತೆ, ಆ ವರ್ಕರ್ಸ್ ಕಟ್ಟಡ ಕಾರ್ಮಿಕರಿಗೆ ಅದು ತಲುಪಬೇಕು. ಆ ಹಂತದಲ್ಲಿ ನಾವೇನು ಮಾಡ್ತೀವಿ, ರಿಜೆಕ್ಟು ಮಾಡ್ತಾ ಇರ್ತೀವಿ. ಮತ್ತು ರಿಯಲ್ ವರ್ಕರ್ ಆದರೆ ನಾವೇನೇ ಅವ್ರಿಗೆ ಉತ್ತೇಜನ ಕೊಟ್ಟು ಕಿಟ್ಗಳನ್ನ ಕೊಟ್ಟು ಕಾರ್ಡ್ಗಳು ಮಾಡಿಕೊಟ್ಟಿದ್ದ ಸುಮಾರು ಸನ್ನಿವೇಶಗಳಿದೆ, ನಿಮಗೂ ಗೊತ್ತಿದೆ ಅದು.
1: ಪ್ರಾಮಾಣಿಕರಿಗೆ ಕಾರ್ಡ್ ಸಿಗಲಿ ಅನ್ನೋದೇ ನಮ್ಮ ಗುರಿ.
0: ಆಯಿತು, ಸಂತೋಷ, ಮುಂದುವರ್ಸೋಣ. ನಮ್ಮ ಕೆಲಸ ಏನಿದೆ ಅದನ್ನ ನಿಜವಾಗ್ಲು ನಮ್ಮ ಬೈಕೇನು ಅಷ್ಟೇ, ಪ್ರಾಮಾಣಿಕವಾಗಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಆ ಕಾರ್ಡ್ ಬರಬೇಕು. ಅಕಸ್ಮಾತ್ ಅವ್ರೇನಾದ್ರು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲಾದರೂ ಸಹ ನಾವು ಬೇರೆ ವೃತ್ತಿಗಳನ್ನಲ್ಲೂ ಅಸಂಘಟಿತ ಕಾರ್ಮಿಕರು ಅಂತ ನಾವು ನೋಂದಣಿ ಮಾಡ್ಕೊಳ್ತಾ ಇದೀವಲ್ವಾ, ಅದರಲ್ಲೂ ಸಹ ನಾವು ನೋಂದಣಿ ಮಾಡ್ಕೊಡ್ತೀವಿ ಅವ್ರಿಗೆ.
1: ಸರ್, ಇನ್ನೊಂದೇನಂದ್ರ, ನಿಮ್ಮ ಆಫೀಸಲ್ಲಿ ಹೋದಂತ ನೀವು ರೆಸ್ಪಾನ್ಸ್ ಮಾಡ್ತಿದ್ರಿ, ನಿಮ್ ಮೇಲಧಿಕಾರಿ ಆದವರು ರೆಸ್ಪಾನ್ಸ್ ಮಾಡ್ತಿದ್ರಿ, ನಿಮ್ಮ ಅಲ್ಲಿ ಹೋದವ್ರು ರೆಸ್ಪಾನ್ಸೇ ಮಾಡಲ್ಲ, ಹೋಗಿ ಬನ್ನಿ ಒಂಥರ ಏನೋ ಒಂಥರ ಮಾತು ಪಾಪ ಕಾರ್ಮಿಕರಿಗೆ ಬೇಜಾರಾಗಲ್ಲ ಸರ್.
0: ಇಲ್ಲ, ನಮ್ಮಲ್ಲೂ ತರಬೇತಿ ಹೊಂದಿರೋ ಇನ್ಸ್ಪೆಕ್ಟರ್ ಇರ್ತಾರೆ, ಡಿಒಗಳು ಇರ್ತಾರೆ, ಮೇ ಬಿ ನೀವು ಯಾವಾಗಲೂ ಟೈಮಲ್ಲಿ ಹೋಗಿರ್ಬೇಕಾದ್ರೆ ಅವರು ಒತ್ತಡದಲ್ಲಿ ನೀವು ಮಾತಾಡಿದ್ದಾರೆ, ಆ ಇದರಲ್ಲಿ ಸ್ವಲ್ಪ ನೀವು ತಪ್ಪು ತಿಳ್ಕೊಂಡಿರ್ಬೋದು. ಆಯಿತು, ಇನ್ನು ನಾನು ನಮ್ಮ ಇವ್ರಿಗೂ ಸಿಬ್ಬಂದಿಗಳಿಗೂ ಹೇಳ್ತೀನಿ, ಸ್ವಲ್ಪ ಸಾವಧಾನದಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಮಹೇಶ್ ಅವರು.
2: ಓಕೆ, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದಕ್ಕೆ. ಹಾಂ, ಸರಿಗೆ ತಾವು ಮಾತನಾಡ್ತಾ ಇದ್ರಿ, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಜವಾಬ್ದಾರಿಗಳಿರುತ್ತೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ.
0: ಅದೇ ತಾವು ಈಗಲೂ ಫೋನ್ ಬಂದಿತ್ತಲ್ಲ, ಸೊ ನಮ್ಮಲ್ಲಿ ಏನಂತಂತಂದ್ರೆ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಅಂತ ಎರಡು ನಾವು ಬಗೆ ಮಾಡ್ಕೊಳ್ತೀವಿ. ಸಂಘಟಿತ ಕಾರ್ಮಿಕರು ಅಂತಂದ್ರೆ ಎಲ್ಲಿ ಯಾವ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಿ ESI ಇರುತ್ತೆ, ಎಲ್ಲಿ PF ಇರುತ್ತೆ, ಅವ್ರದ್ದು ಒಂದು ಸೆಗ್ಮೆಂಟ್ ಇರುತ್ತೆ. ಆ ಸೆಗ್ಮೆಂಟ್ನಲ್ಲಿ ಏನಂತಂದ್ರೆ

0: ಒಂದು ಸಂಸ್ಥೆ ಇರುತ್ತೆ, ಸಂಸ್ಥೆನವರೇ ಕಾನೂನಿನ ಪ್ರಕಾರ ಆ ವರ್ಕರ್ಗಳಿಗೆ ಏನು ತಲುಪಿಸ್ಬೇಕು ತಲುಪಿಸ್ತಿರ್ತಾರೆ. ಸೊ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ 83% ಅಸಂಘಟಿತ ಕಾರ್ಮಿಕರಿದ್ದಾರೆ. ಸೊ ಈ ಅಸಂಘಟಿತ ಕಾರ್ಮಿಕರಿಗೆ ನಾವು ವಿವಿಧ ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈಗ ಫೋನ್ ಬಂದಂಗೆ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತಂದ್ರೆ ನಮ್ಮಲ್ಲಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ, ನಮಗೊಂದು ನಿಧಿ ಇದೆ. ಯಾವುದೇ ಒಂದು ಬಿಲ್ಡಿಂಗ್ ಕಟ್ತಾರೆ ಅಂತಂದ್ರೆ ಅದಕ್ಕೆ 1% ನಾವು ಕಟ್ಟಡ ಸೆಸ್ ಅಂತ ಕಲೆಕ್ಟ್ ಮಾಡ್ತೀವಿ. ಆ ಸೆಸ್ ಕಲೆಕ್ಷನ್ ಆಗೋದು 1.5 crore ವರ್ಷಕ್ಕೆ ವಾರ್ಷಿಕವಾಗಿ ಸಂದಾಯ ಆಗುತ್ತೆ ನಮಗೆ. ಇದರಿಂದ ನಮ್ಮ ಮಾನ್ಯ ಸರ್ಕಾರ ಮತ್ತು ಈಗ ನಮ್ಮ ಮಾನ್ಯ ಮಂತ್ರಿಗಳ ಕಾರ್ಮಿಕ ಮಂತ್ರಿಗಳಾದ ಸಂತೋಷ್ ಲಾಡ್ ಸಾಹೇಬರು, ಸೊ ಈ ಸವಲತ್ತುಗಳು ಕಟ್ಟಡ ಕಾರ್ಮಿಕರಿಗೆ ತಲುಪಬೇಕು. ಮತ್ತು ಈ ಸೌಲಭ್ಯಗಳು ಕಟ್ಟಡ ಕಾರ್ಮಿಕರು ಅಲ್ಲದೆ ಇರೋರು ಸಹ ನಮ್ಮಲ್ಲಿ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ. ಆ ಈ ನಿಟ್ಟಿನಲ್ಲಿ ನಾವು ಅದನ್ನು ರಿಜೆಕ್ಷನ್ಸ್ ಅಂತ ಬೇರೆ ಮಾಡ್ತೀವಿ. ಸೊ ಅಂಥ ಟೈಮಲ್ಲಿ ರಿಯಲ್ ಕಟ್ಟಡ ಕಾರ್ಮಿಕರೂ ನಾವು ಪರಿಶೀಲನೆಗೆ ಒಳಪಡಿಸ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಕಾಲಮಿತಿ ಒಂದೊಂದು ಸ್ವಲ್ಪ ಲೇಟ್ ಆಗಿದ್ರೂ ಆಗಬಹುದು, ಅಂಥದ್ರಲ್ಲಿ ಈ ಥರ ಕಂಪ್ಲೇಂಟ್ಗಳು ಬರುತ್ತೆ. ನಮ್ಮ ಉದ್ದೇಶ ಏನಂತಂದರೆ, ಯಾರಿಗೆ ಕಟ್ಟಡ ಕಾರ್ಮಿಕರಿಗೆ ಯಾರಿಗೆ ಸವಲತ್ತು ತಲುಪಬೇಕು ಅವ್ರಿಗೆ ನಿಗದಿತವಾಗಿ ತಲುಪಬೇಕು ಮತ್ತು ನೇರವಾಗಿ ತಲುಪಬೇಕು. ಸೊ ಈ ಹಂತದಲ್ಲಿ ಯಾವುದೇ ಕಾರ್ಮಿಕ ಆಗಲಿ ತೊಂದರೆ ಅನುಭವಿಸಬಾರ್ದು. ಆದ್ದರಿಂದ ನಾವು ಆ ಕಡೆ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ
1: ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿದೆ ಮಾತನಾಡ್ತಾ ಇದ್ದೀರಾ
2: ಸರ್? ನಾನು ಎಚ್ ಡಿ ಕೋಟೆ ತೊರವಳ್ಳಿಯಿಂದ ರಮೇಶ್ ಅಂತ ಹೇಳಿ.
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ
2: ಸರ್? ನಾನು ರಿನ್ಯೂವಲ್ ಕೊಟ್ಟು ಸುಮಾರು 6-7 ತಿಂಗಳಾಯ್ತು. ರಿನ್ಯೂವಲ್ಗೆ 3 ರಿಜೆಕ್ಟ್ ಮಾಡಿದ್ರು, 3 ಅಪ್ಲಿಕೇಶನ್ ಹಾಕೊಂತಂದ್ರು, ಮತ್ತೆ ಅಪ್ಲಿಕೇಶನ್ ಹಾಕಿದ್ರು. ಏನಾಗಿದೆ, ಏನಕ್ಕೋಸ್ಕರ ರಿಜೆಕ್ಟ್ ಮಾಡ್ತಾ ಇದ್ದೀರ ಅಂದ್ರು, ಹೇಳೋದು ಇಲ್ಲ. ನಾನು ಮೈಸೂರಿಗೆ ಬಂದು ಅಲ್ಲಿ ಸುಮಾರು ಅಲ್ಲಿನೂ ಕೇಳಿದೆ, ಅಲ್ಲೂ ಹೇಳಿಲ್ಲ ಸರ್ ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರು ಕೇಳೋದಿಲ್ಲ. ಇಲ್ಲ, ಕಾರ್ಮಿಕರು ಅಲ್ಲ ಅನ್ನೋದಾದ್ರೂ ಸರಿ, ಈಗ 20 ನಾವು ಕಾರ್ಮಿಕ ಕೆಲಸ ಮಾಡ್ಕೊಂಡೆ. 2019 ನಾವು ಇದು ಮಾಡಿದ್ವಿ, ಕಾರ್ಡ್ ಮಾಡಿಸಿದೀವಿ.
0: ರಮೇಶ್ ಅವರೇ, ತಾವೀಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ?
2: ಎಚ್
0: ಡಿ ಕೋಟೆ. ನೀವು ನಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ? ಅಲ್ಲ, ಅಪ್ಲಿಕೇಶನ್ ಹಾಕಿದಾಗ ನೀವು ನಮ್ಮ ಇದನ್ನ ಎಂಪ್ಲಾಯರ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದಕ್ಕೆಲ್ಲ ಸೈನ್ ಮಾಡಿಸಿ ಹಾಕಿದ್ದೀರಾ? ನಿಮ್ಮ ಮೇಸ್ತ್ರಿ ಹತ್ರ, ನಿಮ್ಮ ಯಾರು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಓನರ್ ಹತ್ರ ಡೀಟೇಲ್ಸ್ ತಗೊಂಡು ಅಪ್ಲಿಕೇಶನ್? ಹೌದು, ಸಂಘದಿಂದ. ಅಲ್ಲ, ಸಂಘದಿಂದ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ, ನಾವು ನೀವೇನು ನಂಬರ್ಗಳು ಕೊಟ್ಟಿರ್ತೀರ, ಎಲ್ಲಿ ಯಾವ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡಿದ್ವಿ ಅಂತ ನೀವು ನಂಬರ್ ಕೊಟ್ಟಿರ್ತೀರಲ್ಲ, ಆ ನಂಬರ್ಗೆ ಫೋನ್ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ನೀವೇನು ಕೆಲಸ ಮಾಡಿರ್ತಾರೆ ಆ ಜಾಗದಲ್ಲಿ ಬಂದು ಒಂದ್ಸಲ ನೋಡಿರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು. ಆದ್ರಲ್ಲಿ ನಿಮ್ಮ ಇದರಲ್ಲಿ ಯಾರು ಒಪ್ಪಿರಲ್ಲ, ಇವ್ರು ನಮ್ಮಲ್ಲಿ ಗುರುತಿಸಿರಲ್ಲ ನಿಮ್ಮನ್ನ. ಆ ಹಂತದಲ್ಲಿ ಏನೋ ನಿಮ್ಮದು ರಿಜೆಕ್ಷನ್ ಆಗಿದೆ. ಇನ್ ಕೇಸ್ ನೀವು ರಿಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕರೇ ಅಂತಂದರೆ, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಒಂದ್ಸಲ ಡೈರೆಕ್ಟಾಗಿ ಭೇಟಿ ಮಾಡಿ ಅಪ್ಲಿಕೇಶನ್ ಹಾಕಿ, ನನಗೂ ಸಹ ನಿಮ್ಮ ಏನು ಅಪ್ಲಿಕೇಶನ್ ಹಾಕ್ತೀರಾ ಅದನ್ನು ವಾಟ್ಸಪ್ನಲ್ಲಿ ಕಳಿಸಿ, ಇಲ್ಲಾಂದರೆ ನಮ್ಮ ಇದೆಯಲ್ಲ ಹೆಲ್ಪ್ ಲೈನ್ ಇದೆಯಲ್ಲ ಅಲ್ಲಿಗೂ ಒಂದು ಫೋನ್ ಮಾಡಿ, 100% ನಾನು ನಿಮ್ಮ ಕಾರ್ಡ್ ಮಾಡಿಕೊಡ್ತೀವಿ. ನಿಮ್ಮ ರಿಯಲ್ ವರ್ಕರ್ ಅಂತಂದ್ರೆ,
2: 2 ಕೆಲಸ ಕೆಟ್ಟು ಮೈಸೂರಿಗೆ ಬಂದಿದೆ ಸರ್, ಏನಕ್ಕೆ ರಿಜೆಕ್ಟ್ ಮಾಡಿದ್ದೀರಾ, ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು. ಅವ್ರಿಗೆ ಹೇಳಲಿಲ್ಲ ಸರ್ ಅವರು.
0: ನೀವು ಮೈಸೂರಿಗೆ ಬರೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ತಾವು ಅಲ್ಲೇ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ 100% ನಿಮ್ಮ ಕಾರ್ಡ್ ಆಗುತ್ತೆ. ನಿಮ್ಮ ನಂಬರ್ ಹೇಳಿ ಹಂಗೇನೆ. ಕೋಟೆನಲ್ಲೇನೆ ಲೇಬರ್ ಇನ್ಸ್ಪೆಕ್ಟ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕಾರ್ಡ್ ಆಗಿರೋದ್ರಿಂದ ಮೈಸೂರಿಗೆ
2: ಹೋಗಿ ಅಂತ ಹೇಳಿದ್ರು.
0: ನೀವು ಹಂಗಂದ್ರೆ ಮೈಸೂರಿನಲ್ಲಿ ಕಾರ್ಡ್ ಮಾಡ್ಕೊಂಡಿರ್ತೀರಾ ಅಂತಂದ್ರೆ ಅಲ್ಲಿ ಯಾವುದೋ ಅಡ್ರೆಸ್ ಕೊಟ್ಟಿರ್ತೀರಾ, ಆದ್ರಿಂದ ಮೈಸೂರಿನಲ್ಲಿ ನಿಮ್ಮ ಮನೆಗೆ ಹೋಗಿರ್ತಾರೆ, ಅಲ್ಲಿ ನೀವು ಇರಲಿಲ್ಲ ಅಂತ ಅದನ್ನ ರಿಜೆಕ್ಟ್ ಆಗಿರುತ್ತೆ.
2: ಸೊ ನೀವು ಫೋನ್ ಮಾಡಿ ಮತ್ತೆ ಫೋಟೋನು ಕಳ್ಸಿಸ್ಕೊಂಡ್ರು ಸರ್. ನಾನು
0: ನೀವು ಈಗ ಸರಿ, ಈಗ ಎಲ್ಲಿ ಹಾಲಿ ವಾಸ ಎಲ್ಲಿ ನಿಮ್ದು? ನೀವೊಂದು ಕೆಲಸ ಮಾಡಿ, ಸರ್ಗೂರ್ನ ಲೇಬರ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿ, ಅವ್ರು ನಿಮ್ಗೆ ಇಲ್ಲೇ ಕಾರ್ಡ್ ಮಾಡ್ಕೊಡ್ತಾರೆ. ನೀವು ರಿಯಲ್ ವರ್ಕರ್ ಆದ್ರೆ ಅವ್ರು ಏನು ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾರೆ. ಭೇಟಿ ಮಾಡಿ, ಹರ್ಷಿತಾ ಅಂತ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ. ಆಯ್ತು, ನೀವು ಅದೇ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಗೆ ತೊಂದರೆ ಆಗಿದೆ ಮೋಸ್ಟ್ಲಿ.

0: ನಿಮ್ಮಲ್ಲಿ ಯಾರು ನೀವು ಓನರ್ ಅಂತ ಹೇಳಿರ್ತೀರಾ, ಓನರ್ ನಿಮ್ಮನ್ನ ರೆಸ್ಪಾಂಡ್ ಮಾಡಿರಲ್ಲ, ಅವ್ರು ನಿಮ್ಮನ್ನ ಪರಿಚಯ ಕೊಟ್ಟಿರಲ್ಲ ನಮಗೆ, ಅದಕ್ಕೆ ರಿಜೆಕ್ಷನ್ ಆಗಿರುತ್ತೆ. ಆಯ್ತು, ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕಿ ನಾವು ನಿಜವಾಗ್ಲೂ ನಿಮ್ಗೆ ಕಾರ್ಡ್ ಮಾಡಿಕೊಡ್ತೀವಿ. ರಿಯಲ್ ವರ್ಕರ್ ಅಂತಂದ್ರೆ ನಿಮಗೆ ನಮ್ಮ ಸಹ ಏನು ಸೌಲಭ್ಯ ಬರಬೇಕು ಅದೆಲ್ಲ ಬಂದೇ ಬರುತ್ತೆ. ದಯವಿಟ್ಟು ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕಿ.
1: ಆಯ್ತು,
0: ಈಗ ನೀವು ಲೋಕಲ್ ಲೇಬರ್ ಇನ್ಸ್ಪೆಕ್ಟರ್.

0: ಉತ್ತಮವಾದ ಪ್ರಶ್ನೆ ಇದು. ಏನಂತಂದರೆ ನಮ್ಮಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಸಂಘಟಿತ ಕಾರ್ಮಿಕರಿಗೆ ಸರ್ಕಾರನೇ ಕಾಯ್ದೆ ಮೂಲಕ ESI ಇರುತ್ತೆ, PF ಇರುತ್ತೆ, ಗ್ರಾಜ್ಯುಟಿ ಇರುತ್ತೆ, ಬೋನಸ್ ಎಲ್ಲ ಇರುತ್ತೆ. ಅವ್ರಿಗೆ ಆ ಕಾಯ್ದೆನೇ ಅವ್ರನ್ನ ಕಾಪಾಡ್ಕೊಂಡು ಹೋಗುತ್ತೆ. ಈ ಅಸಂಘಟಿತ ಕಾರ್ಮಿಕರು ಸಹ ನಾವು ನೇರವಾಗಿ ಅವ್ರನ್ನೆಲ್ಲೂ ಕಾಯ್ದೆ ಮೂಲಕ ನೋಡೋಕ್ಕಾಗ್ತಾ ಇರಲಿಲ್ಲ. ಆ ಇದರಿಂದ ನಾವು ಈಗ ಈ ಸೌಲಭ್ಯಗಳು ಅಂಬೇಡ್ಕರ್ ಸೇವಾ ಕಾರ್ಡ್ಗಳು ಕೊಡ್ತಾ ಇದ್ದೀವಿ. ಆ ಇದರಿಂದ ಅವ್ರನ್ನು ಸಹ ನಾವು ಒಂದು ಸಂಖ್ಯಾಬಲ ನಾವು ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಯಾವಾಗ ಬೇಕು ನಮಗೆ ಯಾವ ಸೌಲಭ್ಯ ಬರುತ್ತೆ ಅವ್ರನ್ನ ನಾವು ಮುಂಚೆ ಡೈರೆಕ್ಟಾಗಿ ಭೇಟಿ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ನಮ್ಮಲ್ಲಿ ಇದೇ ಇರಲಿಲ್ಲ. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇಶ್ರಮ್ ಕಾರ್ಡ್ಸ್ ಕೊಡ್ತಾ ಇದ್ದೀವಿ, ಮತ್ತು ಅಂಬೇಡ್ಕರ್ ಸೇವಾ ಕೇಂದ್ರ ಸೇವಾ ಕಾರ್ಡ್ ಕೊಡ್ತಾ ಇದ್ದೀವಿ. ಆ ಇದರಿಂದ ನಮಗೆ ನಮ್ಮದೇ ಆದ ಒಂದು ಸಂಖ್ಯೆ ಇದೆ, ನಮ್ಮದೇ ಆದ ಒಂದು ವರ್ಕರ್ಸ್ದು ಪೋರ್ಟಲ್ ಇದೆ. ಆ ಇದರಿಂದ ನಮ್ಮಲ್ಲಿ ಏನೇನು ಸೌಲಭ್ಯಗಳು ಬರುತ್ತೆ ಆ ಸೌಲಭ್ಯಗಳನ್ನ ನಾವು ನೇರವಾಗಿ ಕಾರ್ಮಿಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ HD ಕೋಟೆಗೆ ಸಂಬಂಧಪಟ್ಟಂಗೆ 8,430 ಜನ ಕನ್ಸ್ಟ್ರಕ್ಷನ್ ಕಾರ್ಡ್ಸ್ನ ಆವಾಗಲೇ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಬೇರೆ ಇದ್ದಾರೆ, ಅವರೊಂದು 240 ಜನ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಅವರು ಇನ್ನು ಈ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೆ ಇರೋರು ಅವ್ರಿಗೂ ಸಹ ನಾವು ಈಗ ಫಾರ್ ಎಕ್ಸಾಂಪಲ್ 102 ವರ್ಗಗಳನ್ನ ನಾವು ಗುರುತಿಸಿದ್ದೀವಿ. ಈಗ ಮೀನುಗಾರಿಕೆ ಮಾಡೋರು, ಕ್ಷೌರಿಕರು, ಮನೆ ಕೆಲಸದವರು, ಜೇನು ಸಾಕಾಣಿಕೆ ಮಾಡೋರು, ಬೀದಿ ಬದಿ ವ್ಯಾಪಾರಿಗಳು, ಈ ಥರ 102 ಜನ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿದ್ದೀವಿ. ಅವ್ರಿಗೂ ಸಹ ನಮ್ಮ ಇದರಿಂದ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಸವಲತ್ತುಗಳು ಏನು ಬರುತ್ತೆ ಅದನ್ನೆಲ್ಲ ತಲುಪಿಸ್ತಾ ಇದ್ದೀವಿ.
1: ಹಲೋ ಸರ್, ಈಗ ತಾವು ಹೇಳಿದ್ರಿ ಈಗ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರಿ, ಏನು ಸರ್ ಈ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಯಾರು ಸರ್?
0: ಅದೇ ನಾನು ಹೇಳಿದ್ನಲ್ಲ, ಸಂಘಟಿತ ಕಾರ್ಮಿಕರು ಅಂದ್ರೆ ಯಾರಿಗೆ ಕಾಯ್ದೆ ESI ಇದೆ, PF ಇದೆ, ಬೋನಸ್ ಇದೆ, ಗ್ರಾಜ್ಯುಟಿ ಇದೆ, 10 ಎಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಆ ಮಾಲೀಕರೆಲ್ಲ ಈ ಕಾಯ್ದೆ ಮಿತಿಗೆ ಬರ್ತಾರೆ. ಸೊ ಕಾರ್ಮಿಕರು ಸಹ ಇವ್ರಿಗೆ ಎಲ್ಲ ಸವಲತ್ತುಗಳು ಈ ಕಾಯ್ದೆಗಳಡಿನೇ ಸಿಗುತ್ತೆ. ಸೊ ಇವನ್ ಅವರ ನಿರುದ್ಯೋಗ ಭತ್ತೆ ಇದಾಗ್ಲಿ, ಪೆನ್ಷನ್ಸ್ ಆಗಲಿ, ಬೋನಸ್ ಆಗಲಿ, ಮತ್ತು ಮಿನಿಮಮ್ ವೇಜಸ್ ಆಗಲಿ, ಸೊ ಈಕ್ವಲ್ ರೆಮ್ಯುನರೇಷನ್ ಆಗಲಿ, ಸೊ ಅದೆಲ್ಲ ನಮ್ಮ ಕಾಯ್ದೆ ಮೂಲಕನೇ ಇರೋದ್ರಿಂದ ಇವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ, ಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಈ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಒಂದು ಕಾಯ್ದೆಯ ಬಲ ಇರಲ್ಲ, ಅವರು ಕೆಲಸದಲ್ಲೂ ಸಹ ಚದುರೋಗಿರ್ತಾರೆ. ಇವತ್ತು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ನಾಳೆ ಬೇರೆ ಎಲ್ಲೋ ಕೆಲಸ ಮಾಡ್ತಾರೆ. ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರೋರು ತಾವು ತಿಳಿದಂಗೆ ಮೈಸೂರಿನಲ್ಲಿ ಕಾರ್ಡ್ ಮಾಡಿಸಿರ್ತಾರೆ, ಮೈಸೂರಿನವರು ಗುಲ್ಬರ್ಗಾದಲ್ಲಿ ಕಾರ್ಡ್ ಮಾಡಿಸಿರ್ತಾರೆ. ಇದೆಲ್ಲ ಒಂದು ಮುಂಚೆ ಮ್ಯಾನ್ಯುಯಲ್ ಆಗಿದ್ದರಿಂದ ಈ ತೊಂದರೆಗಳಾಗ್ತಾ ಇತ್ತು. ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ, ಎಲ್ಲ ಸಾಫ್ಟ್ವೇರ್ಗಳಿದೆ. ಸೊ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನು ಎಲ್ಲಿ ವಾಸ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲೇ ಸಹ ಅವ್ರು ಸವಲತ್ತು ತಗೊಳಂಗೆ ನಾವೇನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ದೊಡ್ಡಸಿದ್ನಾಯಕ ಇಟ್ನ, ಸಮಾಜ ಸೇವಕ, ಸರ್ಗುರಂಡೆ, ಶ್ರೀಕೋಟೆ ತಾಲೂಕು.
1: ಹಾಂ ದೊಡ್ಡಸಿದ್ನಾಯಕರೇ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಇವತ್ತು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ.
2: ನೋಡಿ ಸರ್, ಪ್ರಸ್ತುತ ಪ್ರಪಂಚದಲ್ಲಿ ನಮ್ಮ ತಾಲೂಕಿನಲ್ಲ ಕಾರ್ಮಿಕರೇ ಈ ಒಂದು ದೇಶದ ಪ್ರಗತಿಗೆ ಮೂಲ ಬುನಾದಿ ಎನ್ನುವುದು ಒಂದು ಸಂದೇಶ. ಕಾರ್ಮಿಕ ಇಲಾಖೆ ಅದಕ್ಕಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಅವ್ರಿಗೆ ಕಾರ್ಮಿಕ ನಿಧಿಗಳು ಐಡೆಂಟಿಫೈ ಮಾಡಿ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸಹಜ. ಆ ಕಾರ್ಮಿಕ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮಾಡುವಾಗ ಕೆಲವು ವಿದ್ಯಾಭ್ಯಾಸದ ಅನುದಾನ, ಮತ್ತೆ ಮದುವೆ ಮುಂದಿ ಮಾಡುವಾಗ ಅವ್ರಿಗೆ ಮದುವೆಗೆ ಕೊಡ್ತಕ್ಕಂಥ ಅನುದಾನ, ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇಲ್ಲ. ಇದು ಇದೆಯಾ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ದೊಡ್ಡ ಚೆನ್ನಾಗ್ರೆ.
0: ನಮಸ್ತೆ ದೊಡ್ಡ ಸಿದ್ನಾಯ್ಕನವ್ರಿಗೆ.
2: ನಮಸ್ತೆ.
0: ಏನಂತಂದ್ರೆ ನೀವು ಕೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಮದುವೆದಾಗ್ಲಿ ಸ್ಕಾಲರ್ಶಿಪ್ ಆಗ್ಲಿ ಸಿಗ್ತಾ ಇಲ್ಲ ಅಂತ ನಾವು ಏನೋ ನಿಮ್ಮ ತೊಂದರೆ ಇರ್ಬೋದು. ಸೊ ಏನಂತಂದ್ರೆ ಮದುವೆ ಅಂತಂದ್ರೆ 60,000 ರೂಪಾಯಿ ನಾವು, ನಿಮ್ಗೆ ಗೊತ್ತಿದೆ, ನಾವು ಮದುವೆ ಸಹಾಯಧನ ಅಂತ ಕೊಡ್ತಾ ಇದ್ದೀವಿ.

0: ಸೊ ಇದರಲ್ಲಿ ಮದುವೆ ಸಹಾಯಧನ ನಾವು ಕೊಡಬೇಕು ಅಂತಂದ್ರೆ ಆ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸಿರ್ಬೇಕು, ಮತ್ತೆ ಅವನ ಕಾರ್ಡ್ ಸಹ ಒಂದು ವರ್ಷ ಹಳೇದಾಗಿರ್ಬೇಕು. ಸೊ ಯಾವಾಗ ವರ್ಕರು ಬರೀ ಕಾರ್ಡ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಮದುವೆಗೆ ಅಪ್ಲಿಕೇಶನ್ ಹಾಕೊಳ್ತಾನೆ, ಅವನಿಗೆ ಆ ಮದುವೆ ಸಹಾಯಧನ ಸಿಗಲ್ಲ. ಸೊ ಮತ್ತೆ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ಜಾಸ್ತಿ, ನಾವು ಬೇರೆ ವರ್ಕರು ಅವ್ರು ರೈತರಾದ್ರೂ ಸಹ ಬೇರೆ ಉದ್ದಿಮೆಯಲ್ಲಿದ್ದರು, ಮನೆ ಕೆಲಸ ಮಾಡೋರಾಗಲಿ, ರೈತರಾಗಲಿ, ಟೈಲರ್ಗಳಾಗಲಿ, ಕುರಿ ಸಾಕಾಣಿಕೆ ಮಾಡೋರಾಗಲಿ, ಅಕ್ಕ ಸಾಲಿಗರಾಗಲಿ, ಎಲ್ಲರೂ ಅವರ ಅಸಂಘಟಿತ ಕಾರ್ಮಿಕರು ಕಾರ್ಡ್ ಬಿಟ್ಟು ನಮ್ಮ ಕನ್ಸ್ಟ್ರಕ್ಷನ್ ಕಾರ್ಡ್ ಮಾತ್ರ ಬೇಕು ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ, ಆನ್ಲೈನ್ನಲ್ಲಿ ಪೋರ್ಟಲ್ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕಿರ್ತಾರೆ, ಕಾರ್ಡ್ಗಳು ತೊಗೊಂಡ್ಬಿಟ್ಟಿರ್ತಾರೆ. ಸೊ ಯಾವಾಗ ಈ ಥರ ಅಪ್ಲಿಕೇಶನ್ ಹಾಕ್ತಾರೆ ಮದುವೆದು ಮತ್ತು ಸ್ಕಾಲರ್ಶಿಪ್ದು, ನಮ್ಮ ಸ್ಥಳೀಯವಾಗಿ ಲೇಬರ್ ಇನ್ಸ್ಪೆಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ಅವನು ನಿಜವಾದ ಕಟ್ಟಡ ಕಾರ್ಮಿಕ ಆಗಿದ್ದರೆ 100% ಅವ್ರಿಗೆ ಮದುವೆ ಸಹಾಯಧನ ಎಲ್ಲ ಸಿಗುತ್ತೆ. ಅಕಸ್ಮಾತ್ ಅವನು ಅಂಥ ಹಂತದಲ್ಲಿ ಬೇರೆ ಯಾವುದಾದ್ರು ಕೆಲಸ ಮಾಡ್ತಾಯಿದ್ರೆ ಈ ಟೈಮಲ್ಲಿ, ಆವಾಗ ಅವನಿಗೆ ಮದುವೆ ಸಹಾಯಧನ ನಾವು ರಿಜೆಕ್ಟ್ ಮಾಡಿರ್ತೀವಿ. ಆದಾಗ್ಯೂ ಅವನೇನಾದರೂ ಕನ್ಸ್ಟ್ರಕ್ಷನ್ ವರ್ಕರೇನೆ ನಾನು ಅಂತ ಏನಾದರೂ ಅವನು ತೋರಿಸಿದ್ರೆ ನಮಗೆ, ಆವಾಗ ನಾವು ಅದನ್ನು ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ನೋಡಿ ಅವನು ರಿಯಲ್ ವರ್ಕರ್ಸ್ ಕೆಲಸ ಮಾಡ್ತಾಯಿದ್ದಾನೆ ಅಂತಂದರೆ ಒಂದು ಸ್ವಲ್ಪ ತಡ ಆಗುತ್ತೆ. ಆದರೂ ಅವನಿಗೆ 60,000 ಏನು ತಲುಪಬೇಕು ಅವನಿಗಾಗಲಿ, ಅವನ ಅವಲಂಬಿತ ಮಕ್ಕಳಾಗಲಿ, ಇಬ್ಬರು ಮಕ್ಕಳಿಗಾಗಲಿ ಮದುವೆ ಸಹಾಯಧನ ಬರಬೇಕು, ಅದು ತಲುಪುತ್ತೆ.
1: ಅದೇ ಸರ್, ಈಗ ಅದು ಮದುವೆ ಸಹಾಯಧನ ಬಗ್ಗೆ ನನ್ಗೆ ಡೀಟೇಲ್ಸ್ ಗೊತ್ತು. ಆದ್ರೆ ಕೆಲವ್ರಿಗೆ ಅದು ನಡುವೆ ಜ್ಞಾನಾಭಿವೃದ್ಧಿ ಕೆಲವು ಲೇಬರ್ಗಳಿಗೆ ಗೊತ್ತಿಲ್ಲ.
0: ಅಲ್ಲ, ನಾವೇನಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ನಿಮ್ಮ ಯಾವುದೇ ಒಂದು ಹಳ್ಳಿಗಳಲ್ಲಾದ್ರೂ ತಾಲೂಕು ಪಂಚಾಯತಿ ಇದು ಮತ್ತೆ ಹೋಬಳಿ ಮಟ್ಟದಲ್ಲಿ ಎಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಜಾಸ್ತಿ ಇರ್ತಾರೆ ಆ ಊರುಗಳಲ್ಲಿ ಬೀದಿ ನಾಟಕ ಮಾಡಿಸಿರ್ತೀವಿ, ಮತ್ತೆ ಆಟೋಗಳ ಪ್ರಚಾರಗಳಾಗಿರುತ್ತೆ, ಬ್ರೋಷರ್ಗಳು ಹಂಚಿರ್ತೀವಿ, ಮತ್ತೆ ಪೋಸ್ಟರ್ಗಳು ಹಂಚಿರ್ತೀವಿ. ನಮ್ಗೆ ನಮ್ಮ ಇಲಾಖೆಯಿಂದ ನಮ್ಮ ಮಂಡಳಿಯಿಂದ ಎಷ್ಟು ವರ್ಕರ್ಗೆ ನಾವು ರೀಚ್ ಆಗ್ಬೋದು ತಲುಪ್ಬೋದು ಅಷ್ಟು ಪ್ರಯತ್ನ ಪಟ್ಟು ನಾವು ಅವ್ರಿಗೆ ತಲುಪಿಸಿದ್ದೀವಿ. ಮತ್ತೆ ನೀವು ಎಲ್ಲೇ ಒಂದೊಂದು ಹಳ್ಳಿಲೂ ನಿಮ್ಗೆ ಗೊತ್ತಿದೆ ಲೇಬರ್ ಕಾರ್ಡ್ ಅಂದ್ರೆ, ಮುಂಚೆ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಒಂದು ಹಳ್ಳಿಲಿ. ಸೊ ಈಗ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೊತ್ತಿದೆ ಅವ್ರಿಗೆ, ಲೇಬರ್ ಕಾರ್ಡ್ ಅಂದಿದ ತಕ್ಷಣ ಎಲ್ಲರೂ ಎಸ್ ನಾವು ಕಾರ್ಡ್ ಮಾಡಿಸಿದೀವಿ ಅನ್ನೋ ಒಂದು ಹಂತಕ್ಕೆ ಬಂದಿದೆ. ಸೊ ನಮ್ ಇದೆಲ್ಲ ಏನಂತಂದ್ರೆ ತಮ್ಮ ಸಹಕಾರ, ನೀವು ಒಂದು 10 ಜನ ಕೇಳಿರ್ತೀರಾ, ನೀವು ಒಂದು ನಿಮ್ಮ ಅವರು ಒಂದು 10 ಜನ ಕೇಳಿರ್ತಾರೆ, ಈ ತರ ನಮ್ಮಲ್ಲಿ ಏನು ಸೌಲಭ್ಯಗಳಿದೆ ಅದು ತಲುಪ್ತಾ ಇರೋದಕ್ಕೆ ಜನ ನಮ್ಮ ಹತ್ರ ಕಾರ್ಡ್ಗಳು ಜಾಸ್ತಿ ಮಾಡ್ಕೊಳ್ತಾ ಇರೋದು.
1: ಒಂದು ಸಹ ನೀವು ಮದುವೆ ಹಣನ ಬಿಡಿ, ಅದು ಬೇಕಾದವ್ರು ತಕತಾರ, ಎಲ್ಲಾರು ಮದುವೆ ಆಗೋದು ಸನ್ನಿವೇಶನೇ ಇರಲ್ಲ. ಆದ್ರೆ ಶಿಕ್ಷಣ ಮಾಧ್ಯಕ್ಕೆ ಆ ಮನೆಯಲ್ಲಿ ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಮಂತ್ಲಿ ಇಯರ್ಲಿ ಫೀಸ್ ಏನಾದ್ರು ಕಟ್ಟಕ್ಕೆ ಅವಕಾಶ ಇದೆಯಲ್ಲ ಅಂತ ಅದನ್ನ ಕೊಡ್ಬೋದಲ್ಲ ಅಂತ.
0: ಅಲ್ಲ, ನಮ್ಮಲ್ಲಿ ಏನಂತಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಈ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದೀವಲ್ವಾ, ಸೊ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಳಿಗೆ ಮಾತ್ರ ನಾವು ಆ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಬೇರೆ ಬೇರೆ ಮಕ್ಳುಗಳಿಗೆ ಎಲ್ಲ ಬೇರೆ ಬೇರೆ ಇಲಾಖೆಗಳು ಏನ್ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ
1: ಆ ಸ್ಕಾಲರ್ಶಿಪ್. ಅಲ್ಲ, ಬೇರೆ ಇಲಾಖೆ ಬಿಟ್ಟಾಕೆ ಏನು ಹೇಳುದು, ಈಗ ಕಟ್ಟಡ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾವಲ್ಲ ಸರ್, ಆ ಮಕ್ಕಳು ಏನಾದ್ರು ಎಜುಕೇಶನ್ ಫೀಲ್ಡ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಎಜುಕೇಶನ್ ಹೋಗ್ಬೇಕು ಅಂತಂದಾಗ ನಿಮ್ಮ ಹಿಂದ ಸಹಾಯ ಧನ ಏನಾದ್ರು ಉಂಟೆ?
0: ಹೌದು, ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ನಾವು. ಮತ್ತು ನಿಮ್ಗೊಂದು ಇನ್ನೊಂದು ಹೊಸ ಸುದ್ದಿ ಏನಂತಂದ್ರೆ, ನಿಮ್ಮ ತಾಲೂಕಿನಲ್ಲೇ ಒಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೋಸ್ಕರನೇ ಒಂದು 5 ಎಕರೆನಲ್ಲಿ ನಾವು ವಿಶೇಷ ವಸತಿ ಶಾಲೆ ಮಾಡ್ತಾ ಇದ್ದೀವಿ.
1: ಅದೇನ,
0: ಸೊ ಅದು ನಿಮ್ಮ ಜಿಲ್ಲೆಯಲ್ಲೇ ಬರ್ತಾ ಇದೆ, ಸೊ ಹಂಪಾಪುರ ಹೋಬಳಿ. ಸೊ ನಿಮ್ಗೆ ಹಳ್ಳದ ಮನುಗನಹಳ್ಳಿ ಅಂತ ಒಂದು ಜಾಗದಲ್ಲಿ ನಮಗೆ, ಅಲ್ಲೇ 5 ಎಕರೆ ಜಮೀನಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿದೆ. ಇನ್ನೇನು ಕಟ್ಟಡ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೋಸ್ಕರ ಒಂದು ವಸತಿ ಶಾಲೆನೇ ನಾವು ಓಪನ್ ಮಾಡ್ಕೊಡ್ತೀವಿ ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೆ. ಮತ್ತೆ
1: ಅದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ನಾನು ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಬೇಕು.
0: ಥ್ಯಾಂಕ್ ಯು ದೊಡ್ಡ ಸಿದ್ದಯ್ಯ ನಾಯ್ಕ ಅವರೇ, ನಮ್ಗೆ ಫೋನ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಮ್ಮನ್ನು ನಮ್ಮ ಕಚೇರಿನ ಅವಾಗವಾಗ ಭೇಟಿ ಮಾಡ್ತಾ ಇರಿ, ನಿಮ್ಮ ಸಹಕಾರ ಮತ್ತೆ ನಮ್ಮ ಸೇವೆ ನಿಮ್ಗೆ ಯಾವಾಗಲೂ ಇರುತ್ತೆ.
2: ಕೃತಜ್ಞತೆಗಳು ಸಾಹೇಬ್. ಧನ್ಯವಾದಗಳು ದೊಡ್ಡ ಸಿದ್ದಯ್ಯ ನಾಯ್ಕ ಕರೆ ಮಾಡಿದ್ದಕ್ಕೆ.

0: ಸರಿಗೆ ತಾವು ಮಾತನಾಡ್ತಾ ಇದ್ರಿ ಈಗ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರು ಅಂದ್ರ ಬಗ್ಗೆ ಯಾರು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಅಸಂಘಟಿತ ಕಾರ್ಮಿಕರು ಈ ಒಂದು ಇಲಾಖೆಯಲ್ಲಿ ಹೇಗೆ ನೋಂದಣಿಯನ್ನ ಮಾಡ್ಕೊಳ್ಬಹುದು? ಸರಿ,
1: ನೋಡಿ, ಅಸಂಘಟಿತ ಕಾರ್ಮಿಕರು ಅಂದ್ರೆ ಇದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಫಸ್ಟ್ ಬರ್ತಾರೆ. ಈಗ ನಮ್ಗೆ ಪದೇ ಪದೇ ಫೋನ್ ಬರ್ತಾ ಇರೋದನ್ನೇ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಡೆಯಿಂದ. ಸೊ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನಲ್ಲಿ ಒಂದು ಏನು ಅಂಶಗಳಿರುತ್ತೆ ಅಂತಂದ್ರೆ, ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ 18 ವರ್ಷ ಆಗಿರಬೇಕು, ಮತ್ತು ಅವನು ವರ್ಷದಲ್ಲಿ 90 ದಿನ ಕಟ್ಟಡ ಕಾರ್ಮಿಕನಾಗೆ ಕೆಲಸ ಮಾಡಬೇಕು. ಸೊ 90 ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಬೇಕು, ಮತ್ತು ಅವನ ಆಧಾರ್ ಕಾರ್ಡು, ಮತ್ತು ಅವನ ಬ್ಯಾಂಕ್ ಪಾಸ್ಬುಕ್ದು ಫ್ರಂಟ್ ಪೇಜ್ ತಗೊಳ್ತೀವಿ. ಸೊ ಯಾಕೆಂದರೆ ನಮ್ಮದು ಎಲ್ಲ ಸವಲತ್ತು ಸಹ DBT ಮೂಲಕ ಡೈರೆಕ್ಟಾಗಿ ಅವ್ರ ಬ್ಯಾಂಕ್ಗೆ ಖಾತೆ, ಉಳಿತಾಯ ಖಾತೆಗೇನೆ ಅವ್ರದ್ದು ನಮ್ಮ ಸವಲತ್ತುಗಳೆಲ್ಲ, ಹಣಕಾಸಿನ ಸವಲತ್ತೆಲ್ಲ ಹೋಗುತ್ತೆ. ಆದ್ದರಿಂದ ನಮಗೆ ಅವ್ರದ್ದು ಫ್ರಂಟ್ ಪೇಜ್ ಆಫ್ ಬ್ಯಾಂಕ್ ಪಾಸ್ಬುಕ್ ತಗೊಳ್ತೀವಿ, ಮತ್ತು ಅವ್ರಿಗೆ ಒಂದು ಅವ್ರದ್ದೇನು ಫೋನ್ ನಂಬರ್ ಇರುತ್ತೆ ಅದು ಲಿಂಕ್ ಆಗಿರಬೇಕು.
0: ಓಕೆ,
1: ಸೊ ಇಷ್ಟು ಮಾನದಂಡದಿಂದ ನಾವು ಅವ್ರಿಗೆ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತೀವಿ. ಸೊ ಒಂದ್ಸಲಿ ಕನ್ಸ್ಟ್ರಕ್ಷನ್ ಕಾರ್ಡ್ ತಗೊಂಡಿದ ತಕ್ಷಣ ಅವನಿಗೆ ವೈದ್ಯಕೀಯ ಸಹಾಯ, ಮದುವೆ ಸಹಾಯ, ಸ್ಕಾಲರ್ಶಿಪ್ಪು, ಅವನೇನು ವೃತ್ತಿ ಮಾಡ್ತಾನೆ ಆ ಸಂಬಂಧ ಅವನಿಗೊಂದು ಟೂಲ್ ಕಿಟ್ ಕೊಡ್ತೀವಿ, ಮತ್ತು ಅವನೇನು ಕೆಲಸ ಮಾಡ್ತಾನೆ ಅದನ್ನು ಸಹ ನಾವು RPL ಟ್ರೈನಿಂಗ್ ಅಂತ ಕೊಡ್ತೀವಿ. ಸೊ ಆ ಟ್ರೈನಿಂಗ್ ಪ್ರಕಾರ ಅವನೇನಾದ್ರೂ ವೃತ್ತಿ ಏನು ಕೆಲಸ ಮಾಡ್ತಾನೆ ಆ ವೃತ್ತಿನ ನಾವು ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಅನ್ನೋದು ಸಹ ಆ ಟ್ರೈನಿಂಗ್ನಲ್ಲಿ ನಾವು ಹೇಳ್ಕೊಡ್ತೀವಿ. ಮತ್ತು ಯಾವ ಕನ್ಸ್ಟ್ರಕ್ಷನ್ ವರ್ಕರು ಕೆಲಸ ಮಾಡಬೇಕಾದ್ರೆ ಅಪಘಾತದಿಂದ ಏನಾದ್ರು ಮೃತ ಆದರೆ ಅವನಿಗೆ 8.5 ಲಕ್ಷ ರೂಪಾಯಿವರೆಗೂ ನಾವು ಮರಣ ನಿಧಿನ ಅವರ ಫ್ಯಾಮಿಲಿಗೆ ಕೊಡ್ತೀವಿ. ಸ್ವಾಭಾವಿಕ ಮರಣ ಆದರೆ ಮನೆಯಲ್ಲೇ ಏನಾದರೂ ಸತ್ತರೆ, ಮರಣ ಹೊಂದಿದ್ರೆ ಅವ್ರಿಗೆ 1.5 ಲಕ್ಷದವರೆಗೂ ನಾವು ಮದುವೆ ಮರಣ ಸಹಾಯಧನನ ಅವ್ರಿಗೆ ಅವರ ಫ್ಯಾಮಿಲಿಗೆ ಅವ್ರಿಗೆ ಕೊಡ್ತೀವಿ ನಾವು. ಏನಂದರೆ ಇದ್ರ ಅಂಶ ಏನಂತಂದರೆ, ಈವನ್ ನಮ್ಮ ಕಟ್ಟಡ ಕಾರ್ಮಿಕ ಬದುಕಿದ್ದಾಗ ಎಲ್ರಿಗೂ ಅನುಕೂಲ ಆಗಿರ್ತಾನೆ, ಆ ಥರ ಸತ್ತಾಗ ಅವನು ಅವರ ಫ್ಯಾಮಿಲಿನ ತೊಂದರೆ ಅನುಭವಿಸ್ಬಾರ್ದು, ಅವನು ಸಹ ಅವನ ಅಂತ್ಯಕ್ರಿಯೆಯನ್ನು ಸಹ ನಾವು ನಮ್ಮ ಅವನ ದುಡ್ಡಿಂದನೇ ಮುಗಿಬೇಕು. ಯಾಕೆಂದ್ರೆ ನಾವೇನು ದುಡ್ಡು ಕೊಡ್ತಾ ಇದ್ದೀವಿ ಸರ್ಕಾರದ ಸೆಸ್ ಅಮೌಂಟ್ ಆಗಿದ್ರೂ ಸಹ ಇದು ಅವನು ಆ ವರ್ಕರ್ಗೆ ತಲುಪಬೇಕಾಗಿರ್ಬೇಕು. ಆದ್ರಿಂದ ನಾವು ಇದನ್ನು ಮಾಡಿರ್ತೀವಿ.
0: ಹಲೋ ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ರಮೇಶ್ ಸರ್, ತಾವು ಮಾತನಾಡೋ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇರೋ ಕಡೆ ಮಾತನಾಡ್ತೀರಾ? ಹಾಂ ಹೇಳಿ. ಇಲ್ಲ, ತಮ್ಮ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ. ಸರಿ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದ್ಬಿಟ್ಟು ಕರೆ ಮಾಡಿ. ಹಾ ಸರ್, ತಾವು ಮಾತನಾಡ್ತಾ ಇದ್ರಿ.
1: ಈಗ ನಾವು ಏನಂದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಿದೆ ಈ ಸ್ಕೀಮ್ಗಳಿದೆಯಲ್ಲ, ಈ ಸ್ಕೀಮ್ಗಳು ಬೇರೆ ಅಸಂಘಟಿತ ಕಾರ್ಮಿಕರಿಗೆ ಇವಾಗ ನಾವು ಈ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ನಾವು ಕಾರ್ಡ್ಗಳು ಕೊಡ್ತಾ ಇದೀವಿ. ಇದರಲ್ಲಿ ಏನಿದೆ, ಮರಣ ಹೊಂದಿದ್ರೆ 1 ಲಕ್ಷ ನಾವು ಅವ್ರಿಗೆ ಫ್ಯಾಮಿಲಿ ಕೊಡ್ತೀವಿ. ಆಕ್ಸಿಡೆಂಟ್ ಆದರೂ ಸಹ ಒಂದು 1 ಲಕ್ಷದವರೆಗೂ ಅವನಿಗೆ ಅಂಗವಿಕಲತೆ ಆದರೆ ಕೊಡ್ತೀವಿ. ಒಂದು 50,000 ಅವ್ರಿಗೆ ಮೆಡಿಕಲ್ ಬೆನಿಫಿಟ್ಸ್ ಅಂತ ಕೊಡ್ತೀವಿ. ಇದೇನಂತಂದರೆ ಕಂಪೇರ್ ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಾಗುತ್ತೆ, ಕಟ್ಟಡ ಕಾರ್ಮಿಕರಿಗೆ ಇದು ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಇದೆ. ಬಟ್ ಇದೇನಂತಂದ್ರೆ ಪ್ರಾರಂಭದ ಅಂಶ ಇದು. ಈವನ್ ಕಟ್ಟಡ ಕಾರ್ಮಿಕರ ಕಾರ್ಡ್ ಸ್ಟಾರ್ಟ್ ಆದಾಗಲೂ ಸಹ ನಾವು ಕಡಿಮೆ ಯೋಜನೆಗಳಿಂದನೇ ಶುರು ಮಾಡಿದ್ದು. ಯಾವಾಗ ನಮಗೆ ಸೆಸ್ ಜಾಸ್ತಿ ಆಯಿತು ಆ ಇದರಿಂದ ಯೋಜನೆಗಳನ್ನ ಕಟ್ಟಡ ಕಾರ್ಮಿಕರಿಗೆ ಇದು ಮಾಡ್ತೀವಿ. ಅಸಂಘಟಿತ ಕಾರ್ಮಿಕರಿಗೂ ಸಹ ಅವ್ರಿಗೂ ಏನೇನು ನಮಗೆ ಸವಲತ್ತು ಕೊಡ್ತಾ ಇದ್ದೀವಿ ಬೇರೆಯವ್ರಿಗೆ, ಆ ಸವಲತ್ತು ಅವ್ರಿಗೂ ಸಹ ತಲುಪುತ್ತೆ, ಅಸಂಘಟಿತ ಕಾರ್ಮಿಕರಿಗೂ ತಲುಪುತ್ತೆ. ಬಟ್ ಏನಂತಂದ್ರೆ ಸ್ವಲ್ಪ ಟೈಮ್ ಫ್ಯಾಕ್ಟರ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೂ ನಾವು ಯಾವ ಥರ ಧನ ವಿನಿಯೋಗ ಮಾಡಬೇಕು ಅನ್ನೋದನ್ನ ಮಾನ್ಯ ಮಂತ್ರಿಗಳು ಮತ್ತು ಸರ್ಕಾರ ಮಾಡ್ತಾ ಇದೆ. ಸೊ ಅವ್ರಿಗೂ ಯಾವಾಗ ಹಣ ಬರುತ್ತೆ 100% ಅದು ಸಹ ಎಲ್ರಿಗೂ ಸಮಾನವಾಗಿ ಸಿಗುತ್ತೆ, ಆವಾಗ ಈ ಥರ ನಾನು ಕನ್ಸ್ಟ್ರಕ್ಷನ್ ವರ್ಕರೇ ಅನ್ನೋದನ್ನ ಅವರು ಒತ್ತಾಯ ಮಾಡ

0: ಇರಲ್ಲ, ಎಲ್ಲರೂ ಸಹ ಅಸಂಘಟಿತ ಕಾರ್ಮಿಕರು ಅನ್ನೋದೊಂದು ಭಾವನೆ ಬರುತ್ತೆ. ಇದರಲ್ಲಿ ಈವನ್ ಸರ್ಕಾರ ಸಹ ಪ್ರಯತ್ನ ಪಡ್ತಾ ಇದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನನ್ನ ಹೆಸರು ರಮೇಶ್ ಅಂತ ಹೇಳಿ, ಸರ್ವೂರು.
1: ಹಾಂ ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್ ಪ್ರಜೆ ಮಾತಾಡ್ಬೋದಾ?
1: ಹಾಂ ಮಾತಾಡಿ ಸರ್. ಇದ್ದಾರೆ ನಮಸ್ತೆ,
0: ಹೇಳಿ ರಮೇಶ್.
2: ಸರ್ ನಾನು ರಮೇಶ್ ಅಂತೇಳಿ, ಸೋನಿಕ್ಪುರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯದ ಪ್ರಧಾನ ಕಾರ್ಯದರ್ಶಿ.
0: ಹೇಳಿ ರಮೇಶ್ ಅವರ.
2: ಸರ್ ಈ ನಮ್ಮ ಸರ್ವೂರಿನಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುತ್ತೆ, ತಮಗೆ ತುಂಬಾ ಧನ್ಯವಾದಗಳು.
0: ನಾನು ನಿಮ್ಮನ್ನು ನೋಡ್ತೀನಿ ಅಂದ್ಕೊಂಡೆ, ನೀವು ನಮ್ಗೆ ಕಾಣಿಸ್ಲಿಲ್ಲ, ಅದಕ್ಕೆ ತಮಗೂ ಅಭಿನಂದನೆಗಳು. ಅಟ್ಲೀಸ್ಟ್ ನಾವು ಫೋನ್ ಇದ್ರ ಮೂಲಕ ರೇಡಿಯೋ ಮೂಲಕನಾದರೂ ಭೇಟಿ ಮಾಡ್ತಾ ಇದ್ದೀವಿ.
2: ಇಲ್ಲ ಇಲ್ಲ ಸರ್, ನಾನು ಲಾಸ್ಟ್ ವೀಕ್ ಮೇ ಫಸ್ಟ್ಗೆ ತಮ್ಮನ್ನು ಇನ್ವೈಟ್ ಮಾಡಿದ್ದೆ ಮೈಸೂರಿಗೆ ಬಂದು ಭೇಟಿ.
0: ಹೌದು.
2: ಸರ್ ನಮ್ಮ ನಾನು ಏನ್ ಮಾತಾಡಬೇಕು ಅಂತಿದ್ದೀನಿ ಅಂದ್ರೆ,
0: ಹೇಳಿ
2: ಸರ್. ನೀವು ಮಾಮೂಲಿ ಸರ್ ಈಗ ಕಟ್ಟಡ ಕಾರ್ಮಿಕರನ್ನ ಒಂದು ಸಂಘಟನೆ ಮಾಡ್ಕೊಳ್ತೀವಿ, ಸರ್ಗುಳ್ನಲ್ಲಿ ಒಂದು ಮೂರು ಸಂಘಗಳು ಮತ್ತೆ ನಮ್ಮ ಸುತ್ತಮುತ್ತ ಸಂಘಗಳು ಮಾಡ್ಕೊಳ್ತೀವಿ. ನಮ್ಮ ಉದ್ದೇಶ ಏನಂತಂದ್ರೆ, ಏನು ಕಾರ್ಮಿಕರುಗಳಿಗೆ ಇದಾಗ್ತಿದೆ, ಎಣ್ಣೆ ಆಗ್ತಾ ಇದೆ, ಅದನ್ನ ತಮ್ಮ ಮುಂದೆ ಇಟ್ಟು ನ್ಯಾಯ ದೊರಕಲು ಅಂತ ಒಂದು ವಿಚಾರ ಸರ್.
0: ಹೌದೌದು ಹೇಳಿ.
2: ಇಲ್ಲಿ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಸರ್, ಮಹಿಳಾ ಕಾರ್ಮಿಕರು ಕೆಲಸ ಮಾಡದಿರಲು ತುಂಬಾ ಜನ ಕಾದು ಮಾಡ್ಕೊಳ್ತಾರೆ, ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು. ಇದ್ರ ಬಗ್ಗೆ ತಮ್ಮ ಗಮನಕ್ಕೂ ತಂದು ತಾವು ಈಗಾಗಲೇ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರದಿಂದ ಸುಮಾರು ವೆರಿಫಿಕೇಶನ್ ಮಾಡಿ ಅದನ್ನ ಒಂದು ಅಂತಿಮ ತಗಿದ್ದೀರಾ?
0: ಹೌದು.
2: ಮುಂದುವರೆದು ಮಾತಾಡೋದು ಏನಂದ್ರೆ ಸರ್, ತಮಗೆ ತಾವು ಲಾಸ್ಟ್ ಟೈಮ್ ತಮ್ಮನ್ನ ಭೇಟಿ ಮಾಡಿ ಹೇಳಿದೆ, ಅನರ್ಹ ಕಾರ್ಮಿಕರು ಕೂಡ ತುಂಬಾ ಸೌಲಭ್ಯ ಪಡ್ಕೊತಿದ್ದಾರೆ, ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರ ಸರ್ ತಾವು?
0: ರಮೇಶ್ ಅವರೇ, ತಮಗೆ ಗೊತ್ತು ನಮ್ಮಲ್ಲಿ ಎಚ್ ಡಿ ಕೋಟೆಯಲ್ಲಿ ಇರೋ ಸಂಘ ಸಂಸ್ಥೆಗಳು ಎಷ್ಟಿದೆ. ಅದು ಬೇರೆ ಎಲ್ಲ ಜಿಲ್ಲೆ ಕಂಪೇರ್ ಮಾಡಿ, ತಾಲೂಕುಗಳು ಕಂಪೇರ್ ಮಾಡಿದ್ರೆ ನಮ್ಮ ಇದು ಸರ್ಗೂರು ಮತ್ತು ಎಚ್ ಡಿ ಕೋಟೆಯಲ್ಲೇ ಜಾಸ್ತಿ ಇದೆ. ಸೊ ನಿಮ್ಮ ಒಂದು ಉದ್ದೇಶ ಏನಾಗಿರ್ಬೇಕಂತಂದರೆ, ಕಟ್ಟಡ ಕಾರ್ಮಿಕರು ಆದರೆ ಮಾತ್ರ ನೀವು ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ, ಸಂಘ ಸಂಸ್ಥೆಗಳು ಅದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಮ್ಮಲ್ಲಿ ಮೆಂಬರ್ಗಳು ಜಾಸ್ತಿ ಆಗಲಿ ಅಂತ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೇ ಇರೋರಿಗೂ ಮಾಡಿದ್ದಾರೆ. ನಿಮಗೆ ಗೊತ್ತು ನಮ್ಮಲ್ಲಿ ಎಷ್ಟೊಂದು ಜನ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೇ ಇರೋರನ್ನ ನಾವು ರಿಜೆಕ್ಟ್ ಮಾಡಿದ್ದೀವಿ. ರಿಜೆಕ್ಟ್ ಮಾಡಾದಮೇಲೆ ಸುಮಾರು ಜನ ನಮ್ಮ ಬಗ್ಗೆ ದೂರನ್ನೂ ಹೇಳಿದ್ದಾರೆ, ಏನಂತಂದರೆ ನಾವು ಕನ್ಸ್ಟ್ರಕ್ಷನ್ ವರ್ಕರು ಆದರೂ ರಿಜೆಕ್ಟ್ ಮಾಡಿದ್ದಾರೆ, ಆದರೂ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಅಂದರೆ ನಮ್ಮ ಉದ್ದೇಶ ಏನಂತಂದರೆ, ಯಾರಿಗೆ ಸವಲತ್ತು ತಲುಪಬೇಕು ಅವ್ರಿಗೆ ತಲುಪಬೇಕು. ನಾವೇನು ಅವ್ರನ್ನ ಒಬ್ಬ ವರ್ಕರ್ನ ಮೈಸೂರಿನಲ್ಲಿ ಕೂತ್ಕೊಂಡಾಗಲಿ, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಎಚ್ ಡಿ ಕೋಟೆಯಿಂದ ಆಗಲಿ, ಅವ್ರನ್ನ ನೇರವಾಗಿ ನೋಡಿರಲ್ಲ. ಅವ್ರು ಯಾವಾಗ ಸವಲತ್ತುಗಳಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅವಾಗ ನಾವು ಅವ್ರನ್ನ ಹುಡ್ಕಕ್ಕೆ ಟ್ರೈ ಮಾಡ್ತೀವಿ, ಅವ್ರೇನು ಕೆಲಸ ಮಾಡ್ತಿದ್ದಾರೆ ಚೆಕ್ ಮಾಡ್ತೀವಿ. ಯಾವಾಗ ಅವನು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲ ಅಂದಾಗ ನಾವು ಕಡಾಖಂಡಿತವಾಗಿ ಅದನ್ನು ರಿಜೆಕ್ಟ್ ಮಾಡಿದ್ದೀವಿ. ಇದ್ರ ಉದ್ದೇಶ ನಿಮಗೆ ಗೊತ್ತು, ಇದ್ರ ಉದ್ದೇಶ ಏನು, ಮಂಡಳಿಯಲ್ಲಿ ದುಡ್ಡಿದೆ, ಏನು ಸವಲತ್ತುಗಳು ಹೋಗಬೇಕು ಅದು ನೇರವಾಗಿ ತಲುಪಬೇಕಾದ ವ್ಯಕ್ತಿಗಷ್ಟೇ ತಲುಪಬೇಕು. ಸೊ ಇದರಿಂದ ನಮ್ಮ ಒಂದೊಂದು ನಡೆ ಒಂದೊಂದ್ಸಲಿ ಒಬ್ಬ ವರ್ಕರ್ಗೆ, ಅಸಂಘಟಿತರಿಗೋ ಯಾರಿಗೋ ಒಬ್ರಿಗೆ ನೋವಾಗಿರುತ್ತೆ. ಇದ್ರ ಉದ್ದೇಶ ಏನಂತಂದರೆ, ಅವ್ರಿಗೆ ನೋವು ಮಾಡೋದಲ್ಲ, ರಿಯಲ್ ವರ್ಕರ್ಗಳಿಗೆ ಯಾರು ನೇರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಟ್ಟಡ ಕಾರ್ಮಿಕರಾಗಿರ್ತಾರೆ, ಅವ್ರಿಗೆ ತಲುಪಿಸೋದು. ಇಲ್ಲಾಂದರೆ ಅವ್ರಿಗೆ ಬೇರೆ ಕಾರ್ಡ್ಗಳಿದೆ, ಬೇರೆ ಅಸಂಘಟಿತ ಕಾರ್ಮಿಕ ಅಂಬೇಡ್ಕರ್ ಸೇವಾ ಸಹಾಯ ಹಸ್ತದಲ್ಲಿ ಕಾರ್ಡ್ಗಳಿದೆಯಲ್ಲ, ಅದನ್ನು ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ.
2: ಖಂಡಿತ ಖಂಡಿತ ಸರ್. ಇವಾಗ ಏನಾಗಿದೆ, ಟೋಟಲ್ ಕೆಲಸ ಮಾಡುವಂತ ಮಾಮೂಲಿ ಹಲೆ ಹೆಚ್ಚಂತವರು, ಟೈಲರ್ಗಳು, ಆಟೋ ಡ್ರೈವರ್ಗಳಿಗೆ ಅವ್ರಿಗೆ ಪ್ರತ್ಯೇಕವಾದ ಕಾರ್ಡ್ಗಳಿದೆ.
0: ಹೌದು,
2: ಅದು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅಂದ್ರೆ ಸರ್ ನಾನು ಕೇಳ್ತಿರೋದು, ಸರ್ಗೂರಿನಲ್ಲಿ ದಯಮಾಡಿ ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ಗೆ ನಾವು ಹೋದ್ರೆ, ಸಿ ಎಸ್ ಎಸ್ ಕಾಮನ್ ಸೆಂಟರ್ಗೆ ಹೋಯ್ತು ಅಂತಂದ್ರೆ 300-400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಗೆ ಇದ್ರ ಬಗ್ಗೆ ನಾವು ಲಿಖಿತವಾಗಿ ತುಂಬಾ ಸಾರಿ ನಿಮ್ಮನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ಕಲಬುರ್ಗಿನಲ್ಲಿ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರ ರೀತಿ ತುಂಬಾ ಕಡಿಮೆ ದರದಲ್ಲಿ, ಯಾಕಂದ್ರೆ ಎಲ್ಲ ಕಾರ್ಮಿಕರೇ ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು ಅವರು ಅಂತವ್ರಿಗೆ 300-400 ಕೊಟ್ಟು ಒಂದೊಂದ್ಸರಿ ಏನಾಗುತ್ತೆ, ಒಂದ್ ಸ್ವಲ್ಪ ತಪ್ಪಾದ್ರೂ ರಿಜೆಕ್ಟ್ ಆಗುತ್ತೆ, ಹಾಗೆ 300 ರೂಪಾಯಿ ಹೋಗುತ್ತೆ ಮತ್ತೆ 2 ತಿಂಗಳು ವೇಸ್ಟ್ ಆಗುತ್ತೆ. ದಯಮಾಡಿ ಇದ್ರ ಬಗ್ಗೆ ತಾವು ಸ್ಟೆಪ್ ತಗೋಬೇಕು.
0: ಹೌದಾ, ಅದಕ್ಕೆ ನಿಮ್ಗೆ ಗೊತ್ತಿದೆ ರಮೇಶ್ ಅವ್ರ, ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ನಾವು ಎಲ್ಲ ತಾಲೂಕುಗಳ ಕೇಂದ್ರದಲ್ಲೂ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ನಿಮ್ಗೆ ಗೊತ್ತು, 50 ರೂಪಾಯಿ ತಗೊಂಡು ನಾವು ಸ್ಮಾರ್ಟ್ ಕಾರ್ಡ್ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತಾ ಇದೀವಿ. ಸೊ ಹೌದು, ಸರ್ಗೂರ್ನಲ್ಲೂ ಮಾಡ್ತೀವಿ, ಎಚ್ ಡಿ ಕೋಟೆಲ್ಲೂ ಮಾಡ್ತಾ ಇದೀವಿ. ಇದರಿಂದ ಯಾರು 300 ರೂಪಾಯಿ ಕೊಟ್ಟು, ನೀವು 300-500 ರೂಪಾಯಿ ಹೇಳ್ತಿದ್ದೀರಾ, ನಮ್ಮಲ್ಲಿ ಒಂದೊಂದು ದೂರು ಬರುತ್ತೆ 2,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ ಕಾರ್ಡ್ಗಳಿಗೆ. ನಾವು ಉಚಿತವಾಗಿ ನಾವು ಕಾರ್ಡ್ ಕೊಟ್ಟಿದ್ದೀವಿ, ನಿಮಗೆ ಗೊತ್ತಿದೆ, ನಮ್ಮ ಕಚೇರಿಯಿಂದ ನಿಮಗೆ

0: ಉಚಿತವಾಗಿ ಸೇವೆ ಸಿಗುತ್ತೆ, ಅದನ್ನು ಬೇರೆಯವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನು ಆನ್ಲೈನ್ ಸೇವೆ ಏನಕ್ಕೆ ಮಾಡಿದ್ವಿ ಅಂದರೆ ಜನಕ್ಕೆ ಹತ್ರ ಆಗಲಿ, ಸೇವಾ ಕೇಂದ್ರಗಳು ಹತ್ರ ಆಗಲಿ, ಅವ್ರು ಅಲ್ಲಿಂದ ಅಪ್ಲಿಕೇಶನ್ ಹಾಕಲಿ ಅಂತ. ಸೊ ಇದು ಒಂದು ಈ ಹಂತದಲ್ಲಿ ಒಂದೊಂದು ಸಲ ತಪ್ಪಾಗಿದೆ ನಮ್ಮ ಇದು ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ಈ ಸೇವಾ ಕೇಂದ್ರಗಳಿಂದ. ಅದನ್ನು ಸಹ ನಾವು ಕಡಿಮೆ ಮಾಡಿದ್ದೀವಿ, ಮತ್ತು ಅದನ್ನು ಏನು ನಿವಾರಿಸಬೇಕು ಅದನ್ನು ಸಹ ನಿವಾರಿಸೋಣ ರಮೇಶ್ ಅವರೇ.
1: ಮತ್ತೆ ಸರ್, ಮತ್ತೆ ನಿಮ್ಮ ಕಾರ್ಮಿಕ ಮಂಡಳಿ ನಿಯಮದ ಪ್ರಕಾರ 1 ವರ್ಷ 365 ದಿನದಲ್ಲಿ ಯಾರು 90 ದಿನ ವರ್ಕ್ ಮಾಡ್ತಾರೆ ಅವರೆಲ್ಲ ಕನ್ಸ್ಟ್ರಕ್ಷನ್ ಲೇಬರ್ ಅಂತ ಕನ್ಸಿಡರ್ ಮಾಡಕ್ಕೆ ಪ್ರಾವಿಷನ್ ಇದೆ.
0: ಹೌದು,
1: ನೀವು ಹೇಳದ ಪ್ರಕಾರ ಸರ್ ಏನ್ ಮಾಡ್ತಾರೆ, ಕೆಲವರು ಜಮೀನು, ಅವರ ಜಮೀನು ಇರುತ್ತೆ, ಜಮೀನು ಕೆಲಸ ಮಾಡ್ತಾರೆ. ಮಾಮೂಲಿ ಈ ತರ ಒಂದು ವ್ಯವಸಾಯ ವೇಳೆಯಲ್ಲಿ ಇನ್ ಕೆಲವು ವೇಳೆಯಲ್ಲಿ ಪೇಂಟಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಆ ವರ್ಕ್ ಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಡಿಕ್ಲರೇಷನ್
0: ರಮೇಶ್ ಅವರೇ, ನಿಮ್ಗೆ ಸಂಘ ಸಂಸ್ಥೆಗಳನ್ನ ನಾವು ನಿಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ್ಲಿ ನಿಮ್ಮ ನಿಬಂಧನೆಗಳಾಗ್ಲಿ ನಿಮ್ಮ ಬೈಲಾಗಳಾಗ್ಲಿ ಗೊತ್ತಿರುತ್ತೆ. ಸೊ ನೀವೇನಂತಂದ್ರೆ ನೀವು ನಮ್ಗೆ ಆ ಬೈಲಾನಲ್ಲೇ ಬರೆದು ಕೊಟ್ಟಿರ್ತೀರಾ, ನಾವು ಈ ಕಟ್ಟಡ ಕಾರ್ಮಿಕರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ. ಸೊ ಇದರಲ್ಲಿ ನಿಮ್ಗಳ ಜವಾಬ್ದಾರಿ, ನಾವು ಮೈಸೂರಿನಲ್ಲಿ ಕೂತ್ಕೊಂಡಾಗ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳಾಗ್ಲಿ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನೀವು ಸ್ಥಳೀಯವಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾದರೂ ಈ ಥರ ಅಪ್ಲಿಕೇಶನ್ ಹಾಕಿ ಏನಾದರೂ ಅಪ್ಲಿಕೇಶನ್ ಇದಾಗ್ತಾ ಇದೆ, ಮುಂದುವರಿತಿದೆ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಸೊ ನಾವು ಅದನ್ನು ಇಮಿಡಿಯೇಟ್ ಆಗಿ ನಿಲ್ಲಿಸಿ ಏನು ಕಾನೂನಿನ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅದನ್ನು ತಗೊಂಡು ತಗೊಳ್ಳೋಣ ರಮೇಶ್ ಅವರೇ. ಇಲ್ಲ, ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಕೆಲಸ ಮಾಡ್ತಾರೆ, ಬಟ್ ಅವರು ಅವರ ಎಲ್ಲ ಚಲನವಲನ ಆಗಲಿ ಅವ್ರ ಪೇಮೆಂಟ್ ಆಗಲಿ ನಮ್ಮ ಮೂಲಕನೇ ಆಗ್ತಾ ಇರುತ್ತೆ. ನಮ್ಮ ನಿರೀಕ್ಷಕರಾಗಲಿ ಕಾರ್ಮಿಕ ಅಧಿಕಾರಿಗಳಾಗಲಿ ಅವ್ರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿಸ್ತಾ ಇರ್ತೀವಿ.
1: ಯಾಕಂದ್ರೆ ಇದನ್ನ ನಾನು ಫೋನ್ ನಲ್ಲಿ ನೇರವಾಗಿ ಇದನ್ನ ಯಾಕಂದ್ರೆ ಲೈವ್ ನಡೀತಾ ಇದೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಮತ್ತೆ ದಯವಿಟ್ಟು ಸರ್ ಕೊನೆಯದಾಗಿ ಜಿಎಸ್ಐ ಪಿಎಫ್ ಬಗ್ಗೆ ಸ್ವಲ್ಪ ವಿಚಾರಗಳು ತಿಳಿಸ್ಕೊಳ್ಳಿ ಸರ್. ಯಾವ ರೀತಿ ಪಿಎಫ್ ಯಾವ ರೀತಿ ಕವರ್ ಆಗುತ್ತೆ ಅನ್ನೋದನ್ನ.
0: ಅಲ್ಲ, ಇಎಸ್ಐ ಮತ್ತೆ ಪಿಎಫ್ ಏನಂತಂದ್ರೆ ಈ ಸಂಘಟಿತ ಕಾರ್ಮಿಕರು ಬರುತ್ತೆ. ಎಲ್ಲಿ ಕಾರ್ಮಿಕ 10 ಜಾಸ್ತಿ ಇರೋ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾನೆ ಅವನು ಈ ಆ ಮಾಲೀಕ ಇಎಸ್ಐ ತಗೊಂಡಿರ್ತಾರೆ. ಸೊ ಅವಾಗ ಅವ್ರಿಗೆ ಇಎಸ್ಐ ಬರುತ್ತೆ. ಯಾವ ಸಂಸ್ಥೆಗಳಲ್ಲಿ 20 ಜಾಸ್ತಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕಾರ್ಮಿಕರಿಗೆ ಪಿಎಫ್ ಸೌಲಭ್ಯ ಸಿಗುತ್ತೆ. ಅವರು ಮಾಲೀಕರು ಪಿಎಫ್ನ ಅವರ ಸಂಬಳದಲ್ಲಿ 12% ಕಟ್ ಮಾಡಬೇಕಾಗುತ್ತೆ. ಅವರು ಸಹ ತಮ್ಮ ವಂತಿಕೆ ಸಹ 12%ನ ಅವರ ಲೆಕ್ಕಕ್ಕೆ ಕೊಡಬೇಕಾಗುತ್ತೆ. ಅದು ಪಿಎಫ್ ಮತ್ತು ಇಎಸ್ಐ. ಅದು
1: 24%
0: ಅವರ ಇದಕ್ಕೆ ಪಿ ಎಫ್ ಖಾತೆಗೆ ಜಮಾ ಆಗಿರುತ್ತೆ. ಅವ್ರ ಕೆಲಸ ಬಿಟ್ಟಾಗ ಆ ಪಿ ಎಫ್ ಅಮೌಂಟ್ ಆ ವರ್ಕರ್ಗೆ ತಲುಪುತ್ತೆ. ಇ ಎಸ್ ಐ ಅನ್ನೋದು ಒಂದು ಮೆಡಿಕಲ್ ಸ್ಕೀಮ್. ಅದು ಸಹ 10 ಎಲ್ಲಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಮಾಡೋರಿಗೆ ಸಿಗುತ್ತೆ ಅದು. ಥ್ಯಾಂಕ್ ಯು ರಮೇಶ್ ಅವರೇ,
1: ಧನ್ಯವಾದ. ಈ ಒಂದು ಕಾರ್ಯಕ್ರಮ ಬಂದಿದ್ದೆ ಸರ್ವರು ಮತ್ತೆ ಅಂಚಿಡಿಕೊಳ್ಳೆ ತಾಲೂಕಿನ ಜನತೆ ಪರ ನಮಗೆ ತುಂಬಾ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ನೀವು ಜಾಸ್ತಿ ಕ್ವಶನ್ ಕೇಳಿ ಎಲ್ರಿಗೂ ಅನುಭವ ಮಾಡಿಕೊಟ್ರಿ, ಎಲ್ರಿಗೂ ಕೇಳಿಸ್ತಾ ಇರೋ ಎಲ್ರಿಗೂ ಸಹ ನಮ್ಮ ಇಲಾಖೆ ಬಗ್ಗೆ ಜಾಗೃತಿ ಮೂಡಿತು, ಅದಕ್ಕೆ ಸಹ ನಿಮಗೆ ಧನ್ಯವಾದಗಳು ರಮೇಶ್ ಅವರೇ.
2: ಓಕೆ, ಧನ್ಯವಾದಗಳು ರಮೇಶ್. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಈಗ ಏನೇನು ಹೇಗೆ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಈಗ ಅದೇ ರೀತಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಪ್ರಮುಖವಾಗಿ ಏನೇನು ಸೌಲಭ್ಯಗಳು ದೊರೆತದೆ ಸರ್? ಈಗ ತಾವು ಹೇಳಿದ್ರೆ ಹಲವಾರು ಪಿಂಚಣಿ ಇರ್ಬೋದು, ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅದಲ್ಲದೆ ಬೇರೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಸರ್ ಅವ್ರಿಗೆ?
0: ಅದೇ ಈಗ ಏನಂತಂದರೆ ಮತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಕಾರ್ಡ್ ಮಾಡಿಸ್ಕೊಂಡಿದ ತಕ್ಷಣ ಅವ್ರಿಗೆ ವೈದ್ಯಕೀಯ ಸಹಾಯ ಧನ ಅಂತ ಬರ್ತದೆ. ಅವ್ರೇನಾದ್ರೂ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿ ಏನಾದ್ರು ಇದಾದ್ರೆ ಆ ಅಮೌಂಟ್ನ ನಾವು ರಿಎಂಬರ್ಸ್ಮೆಂಟ್ ಕೊಡ್ತೀವಿ. ಸೆಕೆಂಡು ನಿಮ್ಮ ಅವ್ರಿಗೆ ಶೈಕ್ಷಣಿಕ ಸಹಾಯಧನ. ಶೈಕ್ಷಣಿಕ ಸಹಾಯಧನ ಅಂದರೆ ಆ ಇಬ್ಬರು ಮಕ್ಕಳುಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇರ್ತೀವಿ. ಆ ಸ್ಕಾಲರ್ಶಿಪ್ಪು ಆ ಮಕ್ಕಳು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕ್ಲಾಸ್ ಓದ್ತಾ ಇದ್ದಾರೆ, 1ನೇ ಕ್ಲಾಸಿಂದನೂ ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಮತ್ತು ಅಪಘಾತ ಪರಿಹಾರ ಅಂತ, ಅಪಘಾತ ಪರಿಹಾರ ಅಂತಂದರೆ ಅವರೇನಾದರೂ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ರೆ ನಾನು ಹೇಳಿದಂಗೆ 8.5 ಲಕ್ಷ ರೂಪಾಯಿ ಅವರ ನಾಮಿನಿಗೆ ಅವ್ರ ಮನೆಯವ್ರಿಗೆ ತಲುಪಿಸ್ತೀವಿ. ಸಹಜವಾದ ಮರಣ ಹೊಂದಿದ್ರೆ 1.5 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಈ ಅಪಘಾತ ಮರಣ ಹೊಂದದಲ್ಲಿ ಏನಾದರೂ ಒಂದು ಅಂಗವೈಕಲ್ಯ ಆಗ್ತಾನೆ ಅಂತಂದರೆ ಅದು ಸಹ ಆವಾಗಲೂ ಅವನಿಗೆ ನಮ್ಮ ವೈದ್ಯಕೀಯ ಸಹಾಯಧನದ ಜೊತೆಗೆ ಅವನಿನ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅವನಿಗೂ ಸಹ ಪಿಂಚಣಿ ಸೌಲಭ್ಯ ಸಿಗುತ್ತೆ. ಮತ್ತು ಪ್ರಮುಖ ವೈದ್ಯ

0: ಅದಕ್ಕೆ ವೆಚ್ಚ ಸಹಾಯಧನ ಅಂತಂದ್ರೆ ಕಿಡ್ನಿ ಹೋಗಿರುತ್ತೆ, ಹಾರ್ಟ್ ಪ್ರಾಬ್ಲಮ್ಗಳಿರುತ್ತೆ, ಹಾರ್ಟ್ ಇರುತ್ತೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಹೃದಯ ಶಸ್ತ್ರಚಿಕಿತ್ಸೆ ಅಂಥದಕ್ಕೆಲ್ಲ ನಾವು ಪ್ರಮುಖ ವೈದ್ಯಕೀಯ ಸಹಾಯಧನ ಕೊಡ್ತೀವಿ. ಮತ್ತೆ ಮದುವೆ ಧನ ಸಹಾಯಧನ. ಸೊ ಈಗ ಫೋನ್ ಬರ್ತಾ ಇರೋದೆಲ್ಲ ಅದೇ ಇದರಿಂದ ನಾವು ರಿಜೆಕ್ಟ್ ಮಾಡಿಬಿಟ್ಟಿದ್ವಿ 60,000 ಅಂತ. ಸೊ ಯಾವ ಕನ್ಸ್ಟ್ರಕ್ಷನ್ ರಿಯಲ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವನೇ ಮದುವೆ ಆದರೂ ಸಹ 60,000 ಕೊಡ್ತೀವಿ. ಇಲ್ಲ ಅಂದರೆ ಅವನ ಅವಲಂಬಿತ ಎರಡು ಮಕ್ಕಳುಗಳಿಗೆ ಮದುವೆ ಆದಾಗ ಈ ಮದುವೆ ಸಹಾಯಧನ 60,000 ಅಂತ ಕೊಡ್ತೀವಿ ನಾವು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾಂ ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಪ್ರಶ್ನೆ ಏನಿಲ್ಲ, ಕಾರ್ಮಿಕರು ಅಂದ್ರೆ ಯಾರ್ಯಾರು ಬರ್ತದೆ ಸರ್, ರೈತರಿಗೂ ಬರ್ತದೆ?
0: ಜಯರಾಮ್ ಅವರೇ ನಮಸ್ತೆ. ಸೊ ನೋಡಿ, ಅಸಂಘಟಿತ ಕಾರ್ಮಿಕರು ಅಂತಂದರೆ ಕಟ್ಟಡ ಕಾರ್ಮಿಕರ ಜೊತೆಗೆ ಇನ್ನು 101 ವಲಯದ ಅಸಂಘಟಿತ ಕಾರ್ಮಿಕರಿಗೆ ಈ ಕಾರ್ಡ್ನ ಕೊಡ್ತೀವಿ. ಹಂಗಂದರೆ ಕೃಷಿ ಕಾರ್ಮಿಕರಾಗಿರ್ಬೋದು, ಮೀನುಗಾರಿಕೆ ಮಾಡ್ಬೋದು, ಕ್ಷೌರಿಕರಾಗಿರ್ಬೋದು, ಮನೆ ಕೆಲಸ ಮಾಡೋರು, ಜೇನು ಸಾಕಾಣಿಕೆ ಮಾಡೋರು, ಟೈಲರ್ಗಳು, ಬೀದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಸೊ ಬಣ್ಣ ಹೊಡೆಯೋರು, ನಿಟ್ಟಿಂಗ್ ಕೆಲಸ ಮಾಡೋರು, ಅಕ್ಕಸಾಲಿಗರು, ಹೂ ಕಟ್ಟೋರು, ಸೊ ಈ ಥರ 102 ಜನಕ್ಕೆ ನೀವು ಯಾವ ಇದು ಹೇಳ್ತೀರಾ? ಆಲ್ಮೋಸ್ಟ್ ಎಲ್ಲರೂ ನಾವು ಅಸಂಘಟಿತ ಕಾರ್ಮಿಕರು ಅಂತ ನಾವು ಅವ್ರನ್ನ ಇದು ಮಾಡ್ಕೊಂಡಿದ್ದೀವಿ, ನೋಂದಾಯಿಸ್ಕೊಳ್ತೀವಿ. ಅವ್ರಿಗೂ ಸಹ ನಾವು ನಮ್ಮ ಇಲಾಖೆಯಿಂದ ಏನು ಸಹಾಯಧನ ಬರಬೇಕು, ಏನೇನು ಸವಲತ್ತು ಬರಬೇಕು ಅದನ್ನು ತಲುಪಿಸ್ತೀವಿ.
2: ಈಗ ಉದಾಹರಣೆಗೆ ಕೃಷಿ ಕಾರ್ಮಿಕರು ಅಂತ ನಾವು ಮಾಡ್ತಿರ್ತೀವಿ ಸರ್, ಕೃಷಿ ಸಂಬಂಧಪಟ್ಟದಕ್ಕೆ ರೈತನ ಜಮೀನುಗಳಲ್ಲಿ ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿ ಶಿಳ್ಳೆ ಮಿಂಚು ಗುಡವಾಗಿ ಆತ್ಮಹತ್ಯೆ ಆಗ್ಬೋದು.
0: ಅದೇ ನಾವು ಏನಂದ್ರೆ ಅವ್ರಿಗೆ ಅಂಬೇಡ್ಕರ್ ಸೇವಾ ಸಹಾಯ ಹಸ್ತ ಅಂತ ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ನಲ್ಲಿ ಈಗ ಏನಾಗಿದೆ ಅಂದ್ರೆ, ನಾವು ಸುಮ್ನೆ ಒಂದು ಕಾರ್ಡ್ ಮಾಡಿಸೋದ್ರಿಂದ, ಸುಮ್ನೆ ಒಂದು ನೋಂದಣಿ ಮಾಡ್ಕೊಂಡ್ರಿಂದ ಯಾರಿಗೂ ಉತ್ತೇಜನ ಆಗಲ್ಲ ಅಂತ ಅವ್ರಿಗೇನಂದ್ರೆ ಒಂದು ಆಕ್ಸಿಡೆಂಟ್ ಬೆನಿಫಿಟ್ಸ್ ಅಂತ ಏನಾದ್ರು ಡೆತ್ ಆಯ್ತು ಅಂತಂದ್ರೆ 100,000 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತೆ ಅವ್ರೇನಾದ್ರು ಹಾಸ್ಪಿಟಲೇಷನ್ ಆದ್ರೆ, ವೈದ್ಯಕೀಯವಾಗಿ ಏನಾದ್ರು ಆಸ್ಪತ್ರೆಗೆ ಒಳರೋಗಿಯಾಗಿ ಏನಾದ್ರು ಅವರು ನೋಂದಣಿ ಆಗಿರ್ತಾರೆ ಅಂತಂದ್ರೆ ಅದನ್ನ ನೋಡಿ 50,000 ವರೆಗೂ ಅವ್ರಿಗೆ ನಾವು ರಿಎಂಬರ್ಸ್ಮೆಂಟ್ ಕೊಡ್ತೀವಿ, ಅವ್ರಿಗೆ ವಾಪಸ್ ದುಡ್ಡು ಕೊಡ್ತೀವಿ. ಇಲ್ಲ, ಈ ಅಸಂಘಟಿತ ಕಾರ್ಮಿಕರಿಗೇನು ಈ ವರ್ಷ ಅಂತ ಏನಿಲ್ಲ, ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ನಾವು 1 ವರ್ಷಕ್ಕೆ 1 ಸಲ ಅಂತ. ಯಾಕೆಂತಂದ್ರೆ ಅವರು ವರ್ಷ ಕೆಲಸ ಮಾಡ್ತಾ ಇದಾರೋ ಇಲ್ವೋ ಅಂತ ಒಂದು ಸ್ವಲ್ಪ ಜಾಸ್ತಿ ಡೂಪ್ಲಿಕೇಟ್ ಕಾರ್ಡ್ಗಳು ಬಂದಿರೋದ್ರಿಂದ ಇದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ವಾರ್ಷಿಕವಾಗಿ ನಾವು ಅವ್ರನ್ನ ಲಿಮಿಟ್ ಮಾಡಿದ್ದೀವಿ ಅಷ್ಟೇ. ಹೌದು, ಅದನ್ನ ನೀವು ಬನ್ನಿ, ನಿಮ್ಗೆ ವೃತ್ತಿಗೆ ಏನು ನಿಮ್ಮ ವೃತ್ತಿಗೆ ಅನುಗುಣವಾಗಿ ನಾವು ನಿಮ್ಗೆ ಯಾವ ಕಾರ್ಡ್ ಬರಬೇಕು ಆ ಕಾರ್ಡ್ನ ನಾವು ಮಾಡ್ಕೊಡ್ತೀವಿ.
2: ನಮಸ್ತೆ.
0: ನಿಮ್ಮ ಸರ್ಗೂರ್ ಆದ್ರೆ ಸರ್ಗೂರು ಲೇಬರ್ ಇನ್ಸ್ಪೆಕ್ಟರ್ನೇ ಭೇಟಿ ಮಾಡಿ, ಎಚ್ ಡಿ ಕೋಟೆ ಆದ್ರೆ ಅವರೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವರ ಕಚೇರಿನೇ ಭೇಟಿ ಮಾಡಿ.
1: ಇಲ್ಲ, ಕೋಟೆಗೆ ಬಂದ್ವಿ ಎರಡನ್ನು ಮೇಡಮ್, ಕೋಟೆಯಲ್ಲಿ ನೋಡ್ತಾ ಇದ್ರಿ, ಸರ್ಗೂರ್ಗೆ ಸಪ್ರೇಟ್ ಆಗಿ ಇನ್ನೂ ಆಫೀಸ್ ಆಗಿಲ್ಲ.
0: ಆಗಿದೆ, ಆಗಿದೆ, ಆಫೀಸ್ ಆಗಿದೆ,
1: ಬಟ್ ಅದು ಮೇಡಮ್ ನೋಡ್ತಾ ಇದಾರೆ, ಮೇಡಮ್ ಈಗ ಕೋಟೆನಲ್ಲಿ ಇರ್ತಾರೆ.
0: ನಮಸ್ತೆ ಜಯರಾಮ್.
1: ಸರಿ, ಈಗ ತಾವು ಮಾತನಾಡ್ತಾ ಇದ್ದೀನಿ, ಕಟ್ಟಡ ಮತ್ತೆ ಇತರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಏನೇನು ಸೌಲಭ್ಯಗಳು ದೊರೆತಾ ಇದೆ?
0: ಮದುವೆ ಸಹಾಯ ಹಸ್ತ ಅಂತ ಹೇಳಿದೆ, ಮತ್ತೆ ಈ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳು ಕಟ್ಟಡ ಕಾರ್ಮಿಕರಾಗಿ ಅವರು ಸಹ ಅರೌಂಡ್ 20% ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಸೊ ಅವ್ರಿಗೆ ಹೆರಿಗೆ ಸೌಲಭ್ಯ ಅಂತ ಕೊಡ್ತೀವಿ. ಹೆರಿಗೆ ಸೌಲಭ್ಯ ಅಂದ್ರೆ ಒಂದು ಮಗು ಜನ್ಮ ಆದಾಗ ಅವ್ರಿಗೆ ಒಂದು 50,000 ರೂಪಾಯಿ ಸಹಾಯಧನ ಅಂತ ಕೊಡ್ತೀವಿ. ಮತ್ತೆ ತಾಯಿ ಮಗು ಸಹಾಯ ಹಸ್ತ ಅಂತ 6,000 ರೂಪಾಯಿ 6 ತಿಂಗಳವರೆಗೆ ನಾವು ಅವ್ರಿಗೆ ಅವರ ಖಾತೆಗೆ ಜಮೆ ಮಾಡ್ತೀವಿ. ಈ ಹಣ ಎಲ್ಲ ಏನಂತಂದ್ರೆ, ಸೊ ಅವರ ಖಾತೆಗಳಿಗೆ ನೇರವಾಗಿ ಹೋಗುತ್ತೆ. ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಅವರ ಇದಕ್ಕೆ ಬರುತ್ತೆ. ಅವ್ರು ನಮ್ಮ ಕಚೇರಿಗೆ ಬರೋದಾಗ್ಲಿ, ಮಧ್ಯವರ್ತಿಗಳ ಜೊತೆ ಆಗಲಿ, ಸೊ ಬರೋ ಅವಶ್ಯಕತೆನೇ ಇಲ್ಲ. ಅವ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ಆ ಅಮೌಂಟ್ ಅವರ ಅಕೌಂಟ್ ಕ್ರೆಡಿಟ್ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆಯಿದೆ. ಹಲೋ
3: ಹಲೋ.
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಮಸ್ತೆ, ಸರ್ಗೂರಿಂದಾನೇ ಮಾತಾಡ್ತಾ ಇರೋದು, ಮಣಿ ಅಂತ.
1: ಮಣಿ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಏನೇಳಿ, ನಮ್ಮ ಪ್ರಶ್ನೆ ಏನು ಅಂತನಾ?
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ನಮ್ ಪ್ರಶ್ನೆ ಒಂದು ಏನಂದ್ರೆ, ಈಗ ಕಾರ್ಮಿಕರು ಡೆತ್ ಆದ್ರೆ 1 ವರ್ಷದೊಳಗೆ ಅಮೌಂಟ್ ಅದ ಸವಾ ಸಂಸ್ಕಾರಕ್ಕೆ ಅನ್ಬಿಟ್ಟು 1

0: ಲಕ್ಷ ರೂಪಾಯಿ ನಿಗದಿಪಡಿಸಿದ್ದಾರೆ ಈಗ. ಅದನ್ನ ಇನ್ ಸ್ವಲ್ಪ ಬೇಗ ಕೊಡೋ ರೀತಿ ಸ್ವಲ್ಪ ಮಾತಾಡ್ಬಿಟ್ಟು.
1: ಇಲ್ಲ, ನಿಮ್ಗೆ ಒಂದು ವರ್ಷ ಮಿತಿ ಅಂತ ಏನಿಲ್ಲ. ಅವ್ರ ಡೆತ್ ಆಗಿ ಸಾವು ಸಂಭವಿಸಿದ ಆರು ತಿಂಗಳೊಳಗಡೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಯಾವ ಆದ್ಯತೆ ಮೇರೆಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ತಿಂಗಳೊಳಗಡೆನೆ ಎಷ್ಟೋ ಪ್ರಸಂಗಗಳಿದೆ, 15-20 ದಿನದಲ್ಲೇ ಅವ್ರಿಗೆ ದುಡ್ಡು ಬಂದಿದೆ. ನೀವೇನು ಮಾಡ್ತೀರಾ, ಸತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ತೊಗೊಂಡು ನಮ್ಗೆ ಅಪ್ಲಿಕೇಶನ್ ಹಾಕೋದು, ಮತ್ತು ಅಪ್ಲಿಕೇಶನಲ್ಲಿ ನಾಮಿನಿ ಹೆಸರಿಲ್ಲ, ನಾಮಿನಿ ಬ್ಯಾಂಕ್ ಇರಲ್ಲ ಸರಿಯಾಗಿ, ಈ ಥರದಲ್ಲಿ ಅರ್ಜಿಗಳು ಹಾಕ್ಬಿಟ್ಟಿರ್ತಾರೆ. ಅಂಥ ಟೈಮಲ್ಲಿ ಮಾತ್ರ ಲೇಟ್ ಆಗುತ್ತೆ. ಇಲ್ಲ ಅಂತಂದರೆ ಆಲ್ಮೋಸ್ಟ್ ಡೆತ್ ಫಂಡ್ ಅಂತೂ ನಾವು ಇಮಿಡಿಯೇಟ್ ಆಗಿ ಪಾಪ ಅವ್ರ ಫ್ಯಾಮಿಲಿಗೆ ತಲುಪ, ಇದಕ್ಕೆ ಏನು ನಾವು ಪ್ರಯತ್ನ ಪಡಬೇಕು ಅದನ್ನು ಆನೆಸ್ಟ್ ಆಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನ.
0: ಈಗಾಗಲೇ ಆಲ್ರೆಡಿ ಸರ್ ಒಂದು ಡೆತ್ ಆಗಿ 5-6 ಮಂತ್ ಆಗಿದೆ ಸರ್ ಈಗ ಸರ್ವರಲ್ಲೇ.
1: ಹೌದು,
0: ಅದು ಸೆಂಕ್ಷನ್ ಆಗಿದೆ ಸರ್ ಅದು. ಆದ್ರೆ ಇನ್ನೂವರೆಗೆ ಬಂದಿಲ್ಲ ಪಾಪ, ಅವ್ರ ತಾಯಿ ಒಬ್ಬದೇ ಇರೋದು. ಈಗ ಅವ್ರದ್ದು ಮನೆ ಸ್ವಲ್ಪ ನಿರ್ವಹಣೆ ತುಂಬಾ ಕಷ್ಟ ಇದೆ, ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋದವರು.
1: ಹೌದು ಮಣಿ ಅವ್ರಿಗೆ ಅದು ಸ್ಯಾಂಕ್ಷನ್ ಆಗಿದೆ ಅಂತಲ್ವಾ ನೀವು ಹೇಳ್ತಿರೋದು?
0: ಹೌದು ಸರ್, ಆಗಿದೆ ಸರ್.
1: ಹೌದು ಅವರು ಸ್ಯಾಂಕ್ಷನ್ ಆಗಿ
0: ಇದಾಗಿಲ್ಲ ಸರ್. ಹೌದು
1: ಅವರು ಸ್ಯಾಂಕ್ಷನ್ ಆಗಿ ನಾವು ಇದಾದ್ಮೇಲೆ ನಮ್ಮ ಮಂಡಳಿಗೆ ನಾವು ಕಳಿಸಿರ್ತೀವಿ, ಅವರು ಅಲ್ಲಿಂದ ಒಂದೇ ಸಲ ಅದನ್ನ ಪುಷ್ ಮಾಡ್ತಾರೆ, ಬ್ಯಾಂಕ್ ಕಳಿಸ್ತಾರೆ. ಈ ಕಳಿಸಿರೋದ್ರಲ್ಲಿ ಅಕಸ್ಮಾತ್ ಅವ್ರ ಅಕೌಂಟ್ನಾಗ ದುಡ್ಡು ಬಂದಿಲ್ಲ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಲೇಬರ್ ಇನ್ಸ್ಪೆಕ್ಟರ್ ಲೋಕಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಬಂದಿಲ್ಲ ಅಂತ ಗೊತ್ತಾಗಿರುತ್ತೆ. ಒಂದೊಂದ್ಸಲಿ ಅವ್ರದ್ದು ಲಿಂಕ್ ಆಗಿರಲ್ಲ ಸರಿಯಾಗಿ, ಆಯ್ದ್ರಿಂದ ಒಂದೊಂದ್ಸಲಿ ಲೇಟ್ ಆಗಿರುತ್ತೆ. ಇನ್ ಕೇಸ್ ನಮ್ಮಲ್ಲೇ ಏನಾದರೂ ಲೇಟ್ ಆಗ್ತಾ ಇದೆ ಅಂತಂದ್ರೆ ಏನಕ್ಕೆ ಲೇಟ್ ಆಗಿದೆ ಅಂತ ಅರ್ಜಿನ ನೋಡಿ ನಾವು ನಿಮಗೆ ಹೇಳ್ಬೋದು. ಒಂದ್ಸಲಿ ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಂದ್ರೆ ನಿಮಗೆ ದುಡ್ಡು ಬಂದಿದೆ ಅಂತಾನೆ ಅರ್ಥ. ಬರೋ ಸ್ವಲ್ಪ ದಿನಗಳು ಲೇಟ್ ಆಗೋದು ಏನಂತಂದ್ರೆ ಈ ಥರ ಲಿಂಕ್ ಆಗೋದು ಮತ್ತೆ ಏನೋ ಮಧ್ಯದಲ್ಲಿ ಏನೋ ತೊಂದರೆಗಳಾಗಿದ್ರೆ ಮಾತ್ರ ಅದು ಲೇಟ್ ಆಗುತ್ತೆ.
0: ನಮ್ದೊಂದು ಏನಂದ್ರೆ ನಮ್ ಕಡೆಯಿಂದ ಒಂದು ನಮ್ಮಲ್ಲಿ ಒಂದು ಇದು ಕೇಳ್ಕೊತಿರೋದು, ಒಂದು ಕೇಳ್ಕೊತಿರೋ ಬೇಡ್ಕೊಳ್ತಿರೋದು ಏನಂದ್ರೆ, ಈಗ ಈ ತರ ಡೆತ್ ಆದಾಗ ಸರ್ ಸ್ವಲ್ಪ ತುಂಬಾ ಕಷ್ಟದಲ್ಲೇ ಶೋಚನೆ ಸ್ಥಿತಿಲಿ ಇರ್ತಾರ ಅವ್ರ ಮನೆಯವರು.
1: ಹೌದು
0: ಅಲ್ವಾ, ಇದು ಸ್ವಲ್ಪ ಇನ್ನು ಸ್ವಲ್ಪ ಒಂಚೂರು ಈಗ ಬೇಗ ಇದನ್ನ ಫಸ್ಟ್ ಪ್ರೊಸೆಸ್ ಮಾಡ್ಬೇಕು ಸರ್ ನೀವು ಬೇರೆದಕ್ಕಿಂತ ಮುಂಚಿತವಾಗಿ.
1: ಮನೆಯವರೇ ನಾವು ಸತ್ತಿದ್ದಾರೆ ಎಂದಿದ ತಕ್ಷಣ ನಾವು ಹೇಳ್ತಾ ಇದೀವಲ್ಲ, ಆದಷ್ಟು ಬೇಗ ನಾವು ಏನು ನಮ್ಮ ಇನ್ಸ್ಪೆಕ್ಟರ್ಗಳು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಏನೇನು ಪರಿಶೀಲನೆ ಮಾಡಬೇಕು, ಏನೇನು ರಿಪೋರ್ಟ್ ಕೊಡಬೇಕು ಅದನ್ನು ಇಮಿಡಿಯೇಟ್ ಆಗಿ ಕೊಡ್ತಾ ಇದ್ದಾರೆ. ನೀವು ಬೇರೆ ಯಾವುದೇ ಸೌಲಭ್ಯಕ್ಕಿಂತ ನಮಗೆ ಗೊತ್ತಿದೆ, ಒಂದು ಮರಣ ಹೊಂದಿದೆ ಅಂದರೆ ಅಲ್ಲಿ ಒಂದು ಕೆಲಸ ಮಾಡೋ ಒಂದು ಕೈಯೇ ಮುರಿದೋಗ್ಬಿಟ್ಟಿದೆ ಅವ್ರ ಮನೆಗೆ. ನಮಗೆ ಸರ್ಕಾರಿ ಅಧಿಕಾರಿ ಆಗಲಿ ಸರ್ಕಾರಿ ಸೇವಕನಾಗಿ ನಮಗೆ ತಮಗೆ ಎಷ್ಟು ಅವ್ರ ಬಗ್ಗೆ ಕಾಳಜಿ ಇದೆ ಅಷ್ಟು ಕಾಳಜಿ ನಮಗೂ ಇದೆ. ಆದ್ರಿಂದ ಮತ್ತೆ ನಮ್ಮಲ್ಲಿ ಸಕಾಲ ಬೇರೆ ಇದೆ. ಸಕಾಲ ಅಂತಂದ್ರೆ ನಾವು ಆ ಅಪ್ಲಿಕೇಶನ್ನ ಏನೇ ಆಗಲಿ 30 ದಿನದಲ್ಲಿ ನಾವು ಮುಗಿಸ್ಲೇಬೇಕು ಅದನ್ನ. ಸೊ ನಾವು 30 ದಿನದಲ್ಲಿ ಮುಗಿಸ್ಲಿಲ್ಲ ಅಂತಂದ್ರೆ ನಾವು ನಿಮಗೆ ಹೊಣೆಗಾರಿಕೆ ಆಗಿರ್ತೀವಿ, ನಾವು ನಿಮ್ಗೆ ದುಡ್ಡು ಕಟ್ಟಬೇಕಾಗುತ್ತೆ ಯಾಕೆ ಲೇಟ್ ಆಯ್ತು ಅಂತ. ಆದ್ರಿಂದ ನಾವು ಮಾಡಿರ್ತೀವಿ, ಏನೋ ಒಂದು ಲಿಂಕಿಂಗ್ ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ನಾವು ಅದನ್ನ ನೋಡಿ ಮಾಡ್ಕೊಡ್ತೀವಿ, ದಯವಿಟ್ಟು ಬನ್ನಿ.
0: ಸರಿ ಸರ್, ಹಾಗೆ ಸರ್ ಇನ್ನೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ.
1: ರಿಕ್ವೆಸ್ಟ್ ಏನಿಲ್ಲ, ನಿಮ್ಮ ಹಕ್ಕು ಅಂತಾನೆ ಕೇಳಿ, ಇದೆಲ್ಲ ನಿಮ್ಮ ನೀವೇನ್ ಕೇಳ್ತಾ ಇದೀರ ಅದೆಲ್ಲ ನಿಮ್ಮ ಹಕ್ಕು.
0: ಇನ್ನೊಂದು ಬೇರೆ ಹೇಳ್ತೀನಿ ಸರ್, ತಮ್ಗೆ ಒಂದು ಕೇಳ್ಕೊತಾರೆ ನಾವು ಸರ್. ಈಗ ಎಷ್ಟೋ ಕಾರ್ಮಿಕರಿಗೆ 10-20 ವರ್ಷ ಕೆಲಸ ಮಾಡಿದ್ರೆ ಪಾಪ ಸ್ವಂತ ಮನೆ ಕಟ್ಕೊಳಕ್ ಆಗ್ತಲ್ಲ, ತಮಗೆ ಗೊತ್ತಿರೋ ವಿಷಯ ಅದು ಅಲ್ವಾ ಸರ್?
1: ಹೌದೌದೌದು.
0: ಅದು ಕಾರ್ಮಿಕ ಮಂಡಳಿಯಿಂದ ಬೇರೆ ಬೇರೆ ಯಾವ್ದ್ಯಾವ್ದಕ್ಕೂ ಮಾಡೋದಕ್ಕಿಂತ ಪಕ್ಕ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ ಸ್ವಲ್ಪ ಧನ ಸಹಾಯ ಮಾಡ್ಬೋದಲ್ವಾ ಸರ್ ಕಾರ್ಮಿಕ ಇಲಾಖೆಯಿಂದ?
1: ಇಲ್ಲ, ಅದನ್ನು ಸಹ ನಮ್ಮ ಮಾನ್ಯ ಮಂತ್ರಿಗಳು ನೋಡ್ತಾ ಇದ್ದಾರೆ 100% ಇಷ್ಟೇ ದಿನದಲ್ಲಿ, ಸ್ವಲ್ಪ ದಿನದಲ್ಲೇ ಅದು ಸಹ ಮಾಡ್ತಾ ಇದ್ದಾರೆ ಎಲ್ಲ ಇದು ಮನೆ ಸೌಲಭ್ಯ ಅನ್ನೋದು. ಯಾಕೆಂದ್ರೆ ಪ್ರಪಂಚಕ್ಕೆ ಕಟ್ಟಡ ಕಾರ್ಮಿಕ ಪ್ರಪಂಚಕ್ಕೆ ಮನೆ ಕಟ್ಕೊಡ್ತಾನೆ, ಅವನಿಗೆ ಮನೆ ಇರಲ್ಲ.
0: ಸೊ
1: ಅದನ್ನ ನಮ್ಮ ಮಾನ್ಯ ಮಂತ್ರಿಗಳು ಸಹ ಗಮನಕ್ಕೆ ತಗೊಂಡಿದ್ದಾರೆ. ಇಷ್ಟಲ್ಲೇ ಯಾವ್ದಾದ್ರು ಒಂದು ಸೌಲಭ್ಯ ಮೂಲಕ ಅದನ್ನ ಮಾಡಿಕೊಡ್ತಾರೆ. ನಮಸ್ತೆ ಮಣಿಯವರೇ.
2: ಓಕೆ, ಧನ್ಯವಾದಗಳು ಮಣಿಯವರೇ ಕರೆ ಮಾಡಿದ್ದಕ್ಕೆ.
1: ಹಾಗೆ ಈಗ ಮಣಿಯವ್ರು ಹೇಳಿದ್ರಲ್ಲ ಈ ಡೆತ್ ಆಗಿದೆ ದುಡ್ಡು ಬಂದಿಲ್ಲ ಅಂತ, ಹಂಗಂದ್ರೆ ಅದು ಅಂತ್ಯಕ್ರಿಯೆ ವೆಚ್ಚ ಅಂತ ನಾವು ಕೊಡ್ತೀವಿ. ಸೊ ಈ ಹಂತದಲ್ಲಿ ಏನಂತಾರೆ, ಕಟ್ಟಡ ಕಾರ್ಮಿಕ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಅವನಿಗೆ 8.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಇದಕ್ಕೇನಂತಂದ್ರೆ ಅವನ ಅಪ್ಲಿಕೇಶನಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಡೆತ್ ಸರ್ಟಿಫಿಕೇಟ್ ಕೊಟ್ಟಾಗ ಒಂದೊಂದ್ಸಲಿ ಲೇಟಾಗಿ ಕೊಡ್ತಾರೆ, ಆ ಇದರಿಂದ ಅವ್ರ ಅಪ್ಲಿಕೇಶನ್ ಹಾಕದೆ ಲೇಟ್ ಮಾಡಿರ್ತಾರೆ. ಮತ್ತು ಯಾರು ಅವಲಂಬಿತರಾಗಿರ್ತಾರೆ ಅವರು ಸಹ ನಮಗೆ ಅವ್ರದ್ದು ದಾಖಲಾತಿಗಳೆಲ್ಲ ಕೊಡಬೇಕು. ನಮ್ದು ಅವ್ರದ್ದು ರೇಷನ್ ಕಾರ್ಡ್ ಆಗಲಿ, ಬ್ಯಾಂಕ್ ಪಾಸ್ ಬುಕ್ ಆಗಲಿ, ಮತ್ತು ಅವಲಂಬಿತರ ಸ್ವಯಂ ದೃಢೀಕರಣ ಮತ್ತು ಆಧಾರ್ ಕೊಡಬೇಕು ಅವ್ರಿಗೆ. ಯಾಕೆಂದರೆ ಒಂದು ಮದುವೆ ಆದಾಗ ಅವನು ಹೆಂಡತಿಗೆ ಇದಾಗ

ಇರ್ತಾರೆ. ಸೊ ತಂದೆ ತಾಯಿಗಳಿರ್ತಾರೆ, ಮದುವೆ ಆಗಿಲ್ಲ ಅಂದ್ರೆ ಎಷ್ಟೊಂದು ಜನ ಕಾರ್ಡ್ಗಳನ್ನ ಏನ್ ಮಾಡಿರ್ತಾರೆ, ಮದುವೆ ಆಗಕ್ಕಿಂತ ಮುಂಚೆ ತಗೊಂಡಿರ್ತಾರೆ. ಮದುವೆ ಆದ್ಮೇಲೆ ಏನಾದ್ರು ಸಾವು ಸಂಭವಿಸಿದ್ರೆ ಅದನ್ನ ನಾವು ಹೆಂಡತಿ ಕೊಡ್ಬೇಕಾಗುತ್ತೆ, ಆ ಇದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದ್ರಲ್ಲೆಲ್ಲ ನಾವು ಅವ್ರೇನು ಮತ್ತೆ ಸಾವಾದಾಗ ಒಂದು ಗುರುತಿನ ಚೀಟಿನೇ ಸಿಕ್ಕಿರಲ್ಲ. ಈಗ ನಾವು ಸ್ಮಾರ್ಟ್ ಕಾರ್ಡ್ಗಳು ಕೊಡ್ತಾ ಇದೀವಿ, ಎಲ್ಲ ಒಂದ್ ಕಡೆ ಇಟ್ಟಿರ್ತಾರೆ. ಸೊ ನಮ್ಮಲ್ಲಿ ಏನಂದ್ರೆ ಕಾರ್ಡ್ಗಳು ತಗೊಂಡಿದ ತಕ್ಷಣ ಅದನ್ನ ಮನೆಗೋಗಿ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವಾಗ ನಮ್ಮ ಸವಲತ್ತು ಅವ್ರಿಗೆ ತಲುಪ್ತಾ ಇಲ್ಲ ಅವಾಗ ಮಾತ್ರ ಈಗ ಈ ಕಾರ್ಡ್ ಬಗ್ಗೆ ಜ್ಞಾಪಕ ಬರುತ್ತೆ. ಆ ಇದರಿಂದ ನಮ್ಗೆ ಏನಂತಂದ್ರೆ ಈ ಒಂದ್ ವರ್ಷಕ್ಕೆ ಏನ್ ಮಾಡಿದೀವಿ ಅದು ಒಂಥರದಲ್ಲಿ ಒಳ್ಳೆ ಬೆಳವಣಿಗೆ. ಒಂದೊಂದ್ ವರ್ಷನೂ ನಮ್ಮನ್ನ ಜ್ಞಾಪಿಸ್ಕೊಳ್ತಾನೆ, ಒಂದೊಂದ್ ವರ್ಷನೂ ನಮ್ಮ ಕಚೇರಿಗೆ ಬರ್ತಿರ್ತಾನೆ. ಅವನಿಗೂ ಅನ್ನಿಸ್ತಿರ್ತೇನೆ ನಾನು ಕಟ್ಟಡ ಕಾರ್ಮಿಕ, ನಾನೊಂದು ಕಾರ್ಡ್ ಮಾಡಿಸ್ಬೇಕು, ಕಾರ್ಡ್ ರಿನಿವಲ್ ಇದೆ. 11 ತಿಂಗಳಾಗಿದ ತಕ್ಷಣ ಅವ್ನಿಗೆ ಗೊತ್ತಾಗುತ್ತೆ ನಾನೊಂದು ರಿನಿವಲ್ ಮಾಡಿಸ್ಬೇಕು, ರಿನಿವಲ್ ಮಾಡಿಸ್ಬೇಕು. ಡಿ ಎಲ್ ರಿನಿವ್ ಮಾಡಿಸ್ದಂಗೆ ನಮ್ಮ ಕಾರ್ಡ್ ಬಂದು ರಿನಿವ್ ಮಾಡಿಸ್ತಾ ಇದ್ದಾರೆ. ಇದು ಉತ್ತಮ ಬೆಳವಣಿಗೆನೆ. ಒಂದು ಸ್ವಲ್ಪದಲ್ಲಿ ಕಷ್ಟ ಆಗ್ಬೋದು, ಬಟ್ ಒಂದು ಥರದಲ್ಲಿ ನನ್ನ ಅನುಭವ ಏನಂತಂದ್ರೆ ಒಳ್ಳೆ ಬೆಳವಣಿಗೆನೆ. ನಮ್ಮ ಮತ್ತೆ ಅವರ ಸಂಬಂಧ ಬೇರೆ ಬೆಳೆಯುತ್ತೆ. ಅವನ್ ಕನ್ಸ್ಟ್ರಕ್ಷನ್ ವರ್ಕರು ಅಲ್ವೋ ಅನ್ನೋದಾದ್ರು ನಮಗೆ ವರ್ಷ ವರ್ಷ ಗೊತ್ತಾಗ್ತಾ ಇರುತ್ತೆ. ಸೊ ಅವನ್ನ ನಾವು ತಿರಸ್ಕರಿಸೋದಾಗ್ಲಿ, ಅವನ್ನ ಕಾರ್ಡ್ನ ರಿಜೆಕ್ಟ್ ಮಾಡಿದ್ವಿ ಅನ್ನೋದಾಗ್ಲಿ, ಒಂದು ವರ್ಷ ಎರಡು ವರ್ಷ ನಮ್ಗೆ ತೊಂದರೆ ಆಗ್ಬೋದು, ಮೂರನೇ ವರ್ಷದಿಂದ ಅವನ ಮುಖ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವನೇನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋದ್ರಿಂದ ಇದು ಒಳ್ಳೆಯ ಬೆಳವಣಿಗೆನೇ. ಅದಾದ್ಮೇಲೆ ಈ ಟೂಲ್ ಕಿಟ್ ಸೌಲಭ್ಯ ಅಂತ ಕೊಡ್ತೀವಿ. ಟೂಲ್ ಕಿಟ್ ಸೌಲಭ್ಯ ಅಂತಂದ್ರೆ ಈಗ ಯಾರು ಮೇಸನ್ ಕೆ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಇರ್ತಾರೆ, ಪ್ಲಂಬರ್ ಇರ್ತಾರೆ, ಈ ಥರದಲ್ಲಿ ಯಾವ್ಯಾವ ಉದ್ಯೋಗ ಅವ್ರು ಕೆಲಸ ಮಾಡ್ತಿರ್ತಾರೆ ಆ ಉದ್ಯೋಗಕ್ಕೆ ಏನು ಬೇಕು ಆ ಸಂಬಂಧ ನಾವು ಟೂಲ್ ಕಿಟ್ಗಳನ್ನ ಕೊಡ್ತಾ ಇದ್ದೀವಿ. ಮೇಸನ್ ಮಾಡಿದವ್ರಿಗೆ ಮೇಸನ್ ಕಿಟ್ಟು, ಎಲೆಕ್ಟ್ರಿಷಿಯನ್ ಅವ್ರಿಗೆ ಎಲೆಕ್ಟ್ರಿಷಿಯನ್ ಕಿಟ್ಟು ಆ ಥರ ಕೊಡ್ತೀವಿ. ಮತ್ತು ನೆಕ್ಸ್ಟ್ ಬಂದು ಪಿಂಚಣಿ ಸೌಲಭ್ಯ. ಯಾವ ಕಟ್ಟಡ ಕಾರ್ಮಿಕ ಕೆಲಸ ಮಾಡಿ ಅವ್ನಿಗೆ 60 ವರ್ಷ ತುಂಬುತ್ತೆ ಅವನಿಗೆ ನಾವು ಪಿಂಚಣಿ ಅಂತ ಪೆನ್ಷನ್ ಅಂತ ಕೊಡ್ತೀವಿ. 3,000 ರೂಪಾಯಿ ಪೆನ್ಷನ್ ಬರ್ತಾ ಇದೆ ಅವನು, ಅವನ ಜೀವಿತಾವಧಿವರೆಗೂ ಪೆನ್ಷನ್ನ ಅವನಿಗೆ ಬರ್ತಾ ಇರುತ್ತೆ. ಇದು ಸಹ ಅವನಿಗೆ ಅವನೇನು ನಮ್ಮ ಬ್ಯಾಂಕ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅವನಿಗೆ ಅರಿವಿಲ್ದಿದ್ದಂಗೆ ನಮ್ಮದು ಮಂತ್ಲಿ ಅವನ ಅಮೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಪಿಂಚಣಿ. ಸೊ ಈ ಪಿಂಚಣಿ ಸೌಲಭ್ಯ ತಗೊಳ್ಳೋದಕ್ಕೂ ಏನಂತಂದರೆ ಅವನು 5 ವರ್ಷ ಕೆಲಸ ಮಾಡಿರಬೇಕು. ಈಗ ಮುಂದಿನ 59 ವರ್ಷ ಆಗಿದೆ, 58 ವರ್ಷ ಆಗಿದೆ, ನಾನು ಕಾರ್ಡ್ ಮಾಡಿಸಿದ ತಕ್ಷಣ ಪೆನ್ಷನ್ ಬರುತ್ತೆ ಅನ್ನಕ್ಕೆ ಬರಲ್ಲ. ಅವನು ನಮ್ಮಲ್ಲಿ ಪ್ರಿಯರಾಗಿ ಹಿಂದೆ 5 ವರ್ಷ ಕೆಲಸ ಮಾಡಿರಬೇಕು. ಮತ್ತು ಏನಾದರೂ ಕಟ್ಟಡ ಕಾರ್ಮಿಕನ ಕೆಲಸ ಮಾಡಿ ಏನಾದರೂ ಈ ಥರ ಸಾವೇನಾದರೂ ಆದರೆ ಸಹ ಅವನಿಗೆ ಕುಟುಂಬ ಪೆನ್ಷನ್ ಅಂತ ಬೇರೆ ಕೊಡ್ತೀವಿ. ಸೊ ಇದನ್ನೆಲ್ಲ ನಾವು ಸೌಲಭ್ಯವಾಗಿ ನಾವು ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಕೊಡ್ತಾ ಇದ್ದೀವಿ. ಸೊ ಈ ಇದರಿಂದ ನಮ್ಮ ಕಾರ್ಮಿಕ ಇಲಾಖೆ ಏನಂತಂದರೆ ಒಂದೊಂದು ಹಳ್ಳಿಗಳಲ್ಲೂ ಕಾರ್ಮಿಕ ಇಲಾಖೆ ಅಂತಂದರೆ ಗೊತ್ತಾಗಿದೆ ಎಲ್ರಿಗೂ, ಕಾರ್ಮಿಕ ಇಲಾಖೆ ಅಂತಂದ್ರೆ ಗೊತ್ತಾಗಿದೆ, ಮತ್ತೆ ಕಾರ್ಮಿಕ ನಿರೀಕ್ಷಕರು ಅಂದ್ರೆ ಯಾರು ಗೊತ್ತಾಗಿದೆ, ಅವ್ರ ಜೊತೆ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಇದೆ. ಈ ರೀತಿ ನಗುವುದು, ಜಗಳ ಇವೆಲ್ಲ ಪ್ರಕ್ರಿಯೆಗಳು. ಯಾವಾಗ ಒಂದು ಸಿಸ್ಟಮ್ ನಡೀತಾ ಇದೆ ಅಂದಾಗ ಒಂದು ಅವ್ರಿಗೆ ಅಸಮಾಧಾನ ಆಗೋದು, ಸಮಾಧಾನ ಆಗೋದು ಅದೆಲ್ಲ ಆಗಲೇಬೇಕು. ಅದನ್ನೇ ನಾವು ಒಂದು ಆಫೀಸ್ ಅಂತ ಹೇಳೋದು. ಇಲ್ಲ, ಅವ್ರು ಬಂದಿದ ತಕ್ಷಣ ಅವ್ರ ಕಾರ್ಡ್ ನಾವು ಕೊಟ್ಟು ಅವ್ರಿಗೆಲ್ಲ ಏನೇನು ಸವಲತ್ತು ಕೊಟ್ಬಿಟ್ಟು ಕಳಿಸ್ಬಿಟ್ರೆ ನಾವು ಒಂದೇ ವರ್ಷದಲ್ಲಿ ನಮ್ಮಲ್ಲಿರೋ ನಿಧಿಯೆಲ್ಲ ಖಾಲಿ ಆಗಿಬಿಡುತ್ತೆ. ಅವಾಗ ನಾಳೆ ಮುಂದಿನ ವರ್ಷ ಯಾವುದು ಬೋರ್ಡೇ ಕಾಣಿಸಲ್ಲ ಅವ್ರಿಗೆ. ನಾವೇನಂದರೆ ಸರ್ಕಾರಿ ಅಧಿಕಾರಿಗಳಾಗಿ ಇನ್ಸ್ಪೆಕ್ಟರ್ಗಳಾಗಿ ನಮಗೆ ಬದ್ಧತೆ ಇರುತ್ತೆ. ಏನಂತಂದರೆ ಯಾರಿಗೆ ದುಡ್ಡು ಹೋಗಬೇಕು ಮತ್ತು ಆ ಹಣ ಎಲ್ಲಿಗೆ ತಲುಪಬೇಕು ಅನ್ನೋದನ್ನು ಸಹ ನಾವು ನೋಡಬೇಕಾಗುತ್ತೆ. ಆ ಹಂತದಲ್ಲಿ ಈಗ ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ಏನಂತಂದರೆ ಈ ಹಂತದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀವಿ. ಯಾರೋ ಒಬ್ರು ಹೇಳಿದ್ರು ಅಂತಂದರೆ ನಾವು ಮಾಡಲ್ಲ. ಮತ್ತು ಈ ಜಿಲ್ಲೆ ಈ ತಾಲೂಕಿನಲ್ಲೂ ಸಹ ತುಂಬ ಕಾರ್ಯಕಾರಿ ನಮ್ಮ ಇವರು ಶಾಸಕರು ಇರೋದು, ಅವರು ಸಹ ನಮ್ಮನ್ನು ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನ ನೋಡ್ತಾ ಇರ್ತಾರೆ. ಸೊ ಯಾಕಂದ್ರೆ ಎಲ್ಲ ಜನಗಳು ಅವ್ರನ್ನು ಭೇಟಿ ಮಾಡ್ತಿರ್ತಾರೆ, ಯಾವ್ಯಾವ ಇಲಾಖೆ ಏನೇನು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿರುತ್ತೆ. ತಾಲೂಕು ತಹಸೀಲ್ದಾರ್ಗಳಿರ್ತಾರೆ, ಜಿಲ್ಲಾಧಿಕಾರಿಗಳಿರ್ತಾರೆ, ನಾವುಗಳು ಲೇಬರ್ ಆಫೀಸರ್ ಇರ್ತಾರೆ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಸ್ ಇರ್ತಾರೆ, ಮತ್ತೆ ನಮ್ಮ ಕಮಿಷನರ್ ಇರ್ತಾರೆ, ಬೋರ್ಡ್ ಆಫೀಸರ್ಸ್ ಇರ್ತಾರೆ. ಸೊ ಎಲ್ಲರೂ ಸಹ ಡೈರೆಕ್ಟ್ ಆಗಿ ನೋಡಲಿಲ್ಲ ಅಂತಂದ್ರೂ ನಮ್ಮ ಕಾರ್ಯವ್ಯಾಪ್ತಿ ಎಲ್ಲ ಪೂರ್ತಿ ನಮ್ಮ ಕಂಪ್ಯೂಟರ್ ಆನ್ಲೈನ್ನಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವೇನೇನು ಮಾಡ್ತಿದ್ದೀವಿ ಅಂತ. ಇದರಿಂದ ಈ ಥರ ನೀವು ಸಹ ನಮ್ಮನ್ನ ಈ ದಿನ ಕರೆದಿದ್ದೀರಾ, ನಮಗೆ ಇದೊಂದು ಸರ ಸಹ ಸದಾವಕಾಶ ಈ ಜನಧ್ವನಿ ಮೂಲಕ ನಮ್ಮ

0: ಕೇಳೋಕ್ರನ್ನ ನಾವು ಡೈರೆಕ್ಟಾಗಿ ಭೇಟಿ ಮಾಡ್ತಾ ಇದ್ದೀವಿ. ಒಂದು ಒಬ್ಬೊಬ್ಬರನ್ನು ನಾವು ರೀಚ್ ಆಗೋಕ್ಕಾಗಲ್ಲ. ಇದು ಒಂದು ನಮಗೆ ಮೀಡಿಯಾ ಆಯಿತು ನಮಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್, ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಮಾತನಾಡಿ, ಮತ್ತು ಸೊ ಮತ್ತೆ ಮುಂದೊಂದು ದಿನ ಕೂಡ ಮತ್ತಷ್ಟು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋಣ ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳಿದೆ, ಅದನ್ನು ಹೇಗೆ ಪಡೆದುಕೊಳ್ಬೇಕು, ಯಾರು ನಿಜವಾದ ಒಂದು ಕಾರ್ಮಿಕರಿರ್ತಾರೆ, ಅವರು ನಿಜವಾದ ಒಂದು ಫಲಾನುಭವಿಗಳಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸಿ, ಹಾಗೆ ಸಾಕಷ್ಟು ಕರೆಗಳಿಗೂ ಕೂಡ ತಾವು ಸ್ಪಂದಿಸಿದ್ರೆ. ಇಷ್ಟೊತ್ತು ನಮ್ಮ ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ನಿಂಗರಾಜ್ ಅವರೇ. ನಮಗೂ ಗೊತ್ತಿರಲಿಲ್ಲ ಒಂದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರಿನಲ್ಲಿದೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ, ಎಷ್ಟು ಜನ ಕೇಳುಗರಿದ್ದಾರೆ ಅಂತ. ಸೊ ಎಲ್ರಿಗೂ ಮೇ ದಿನಾಚರಣೆಯ ಶುಭಾಶಯಗಳು. ನಮ್ಮ ಕಾರ್ಮಿಕ ಇಲಾಖೆಯಿಂದ ಬರುವ ಸವಲತ್ತಾಗಲಿ, ನಮ್ಮ ಕರ್ತವ್ಯಗಳಾಗಲಿ, ನೀವು ಪದೇ ಪದೇ ನಮ್ಮನ್ನು ಈ ಥರ ಕರೆದು ನಮ್ಮನ್ನು ಜ್ಞಾಪಿಸಿ, ನಾವು ಸಹ ಎಚ್ಚರಿಕೆಯಿಂದ ಇರ್ತೀವಿ. ನಮ್ಮ ಸಿಬ್ಬಂದಿಗಳಿದ್ದಾರೆ, ನಮ್ಮಲ್ಲೂ ನುರಿತ ಸಿಬ್ಬಂದಿ ಇದ್ದಾರೆ, ಅವ್ರಿಗೂ ನಮಗೂ ಏನಂತಂದರೆ, ಒಬ್ಬ ಕಡೆಯ ಕಾರ್ಮಿಕನಿಗೆ ನಾವು ಇದಕ್ಕೆ ಮೇಲ್ದರ್ಜೆಗೆ ತರಬೇಕು, ನಮ್ಮ ಥರನೇ ಅವ್ರನ್ನೂ ಸಹ ಸಮಾಜದಲ್ಲಿ ಉತ್ತಮವಾಗಿ ನಾಗರಿಕನಾಗಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಹಂತದಲ್ಲಿ ನಮ್ಮ ಹತ್ರ ನೀವು ತಿಳಿದಂಗೆ ಜಗಳಗಳಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ, ಸುಮಾರು ದಿನ ನಾವು ನಗ್ತಾ ಹೋಗಿರ್ತೀವಿ, ಸುಮಾರು ದಿನ ನಾವು ಜಗಳದಲ್ಲೇ ಎಂಡ್ ಮಾಡ್ಕೊಂಡು ಹೋಗಿರ್ತೀವಿ. ಇದ್ರ ಉದ್ದೇಶ ಏನಂತಂದರೆ, ಒಂದು ಕಲ್ಯಾಣ ರಾಜ್ಯ ಒಂದು ಸೃಷ್ಟಿಯಾಗಬೇಕು ಅಂತ. ನಮ್ಮನ್ನು ಸರ್ಕಾರ ನೌಕರನಾಗಿ ನಾವು ನೇಮಿಸಿದೆ, ಇದನ್ನು ನಾವು ನಮ್ಮ ಬದ್ಧತೆ ಅಂತಲೂ ತಿಳ್ಕೊಬೇಕಾಗುತ್ತೆ. ಆದ್ದರಿಂದ ಈ ದಿನ ನನಗೆ ಮೇ ದಿನಾಚರಣೆ ಸ್ವಲ್ಪ ಈ ತಿಂಗಳಲ್ಲಿ ನಮ್ಮನ್ನು ನೀವು ಕರೆದಿದ್ದೀರಾ, ನಿಮಗೂ ಸಹ ಶುಭಾಶಯಗಳು. ನಮ್ಮ ನಿಮ್ಮ ಭೇಟಿ ಇದೇ ರೀತಿ ಮುಂದುವರಿಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ ಇನ್ಸ್ಟಾಗ್ರಾಮ್.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.

0: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: 2-factor ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು, ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್.

0: ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ. ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು. 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು. ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದು.

0: ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕಲಿಸುವುದರ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಹೇಗೆ ಕಲಿಸೋದು ಎಂಬ ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಜಾಗನಕೋಟೆ ಹಾಡಿಯ ಶ್ರೀಮತಿ ಪುಟ್ಟಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಅಮ್ಮ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ.
6: ನಮಸ್ಕಾರ
5: ಅಮ್ಮ. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
6: ನಮ್ಮ ಹೆಸರು ನಸ್ಕಿ ಅಂತ, ಊರ ಹೆಸರು ಜಾಗನಕೋಟೆ ಹಾಡಿ. ನಾವು ಫಸ್ಟು ಜನಧ್ವನಿ ರೇಡಿಯಲ್ಲಿ ನಾವು ಮಾತಾಡಿದ್ದು. ಜನ ರೇಡಿ ಅಂದರೆ ಭಾಳ ಇಷ್ಟ ನಮಗೆ.
5: ಹೌದಾ? ಹೌದು, ಬಹಳ ಸಂತೋಷ. ಅಮ್ಮನೆಲ್ಲ ಮಾತಾಡಿಸಿ ತುಂಬ ಖುಷಿಯಾಯಿತು. ಅಮ್ಮ, ನಿಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಮಾತಾಡೋಣ. ಅಂದರೆ ನೀವು ನಿಮ್ಮ ಊರಿನಲ್ಲಿ ಮಾಡುವಂತಹ, ನಿಮ್ಮ ಆಡಿಯಲ್ಲಿ ಮಾಡುವಂತಹ ದೊಡ್ಡ ಹಬ್ಬ ಅಂದರೆ ಯಾವುದು?
6: ನಮ್ಮದು ಉಗಾದಿ ಹಬ್ಬ. ಮತ್ತು ನಮ್ಮ ಗ್ರಾಮಕ್ಕೆ ಒಂದು ದೇವಾಲಯ ಇದೆ, ಜಾತ್ರೆ ಬಾಕಲೋಡಿ ಮಾರಮ್ಮ ಜಾತ್ರೆ ಬಸವೇಶ್ವರಂದು.
5: ಹೌದಾ? ಅದು ಹೆಂಗೆ ಮಾಡ್ತೀರಾ ಪೂಜೆ?
6: ಅದು ಕಾಡಲ್ಲೇ ಇರ್ತದೆ ಮೇಡಮ್. ಅಲ್ಲಿ ನಾವು ಮೊದಲೇ ನಮ್ಮ ಸ್ಥಳದಿಂದ ಶುರುವಾಗಿರೋದು. ಅದು ಹಿರಿಕರು ಫಸ್ಟಿಂದ ನಡೆಸಿದ್ರು. ಈಗ ಆಗ ಯಜಮಾನರು ನಡೆಸಿದ್ರು, ಅವ್ರು ಈಗ ಅವ್ರ ಯಜಮಾನರು ಮಕ್ಕ ನಡೆಸ್ತಾರೆ. ಈಗ ಸೋಮವಾರ ರಾತ್ರಿಗೆ ನಾವು ಮಂಗಳೂರ ಕೊಂಡ, ಸೋಮವಾರ ರಾತ್ರಿಗೆ ಹೋಗಿ ಅಲ್ಲೇ ಇರಬೇಕು.
5: ಹೌದಾ?
6: ಅಲ್ಲಿ 3 ಭಾಗ ಸೇರ್ಕೊಂಡಿದ್ದಾರೆ ಮೇಡಮ್. ಒಂದು ರೈತರ ಕುಟುಂಬ, ಒಂದು ಜೇನು ಕುರುಬ, ಒಂದು ಬೆಟ್ಟ ಕುರುಬ. ಆ ದೇವರಿಗೆ ಸೇರಿರೋರು. ಆಗ ರೈತರು ಹೋದರೆ ಅವ್ರ ಪರವಾಗಿ ಅವ್ರು ಮಾಡ್ತಾರೆ, ಅವ್ರ ಬಸವೇಶ್ವರನಿಗೆ. ನಮ್ಮದು ಒಂದು ಬೆಳ್ಳೂರಮ್ಮ ಅಂತ ಒಂದಿದೆ, ಅದು ಜೇನು ಕುರುಬರದು. ಆಗ ಮಾರಮ್ಮ ಅಂತ ಒಂದಿದೆ, ಅದು ನಮ್ಮ ಬೆಟ್ಟಕ್ಕುರ್ಬಿಡ್ದು ಜಾಗನಕೋಟೆ ಆಡಿ ಸೇರಿರೋದು. ಬೆಳ್ಳೂರಮ್ಮ ಸೇರಿರೋದು ಮಳ್ದಾಡಿಗೆ, ಜೆ ಕೆ ಅವ್ರಿಗೆ.
5: ಹೌದಾ?
6: ಆ ದೇವರು ಅಲ್ಲಿದೆ, 3 ದೇವರು ಅಲ್ಲೇ ಇರೋದು, ವಾಸ ಮಾಡ್ತದೆ ಕಾಡಲ್ಲೇ. ಅದೇ
5: ಪೂಜೆ ಪುನಸ್ಕಾರ
6: ಪೂಜೆ ಎಲ್ಲ ಆಯ್ತದೆ, ಕೊಂಡೆ ಜಾತ್ರೆ ಎಲ್ಲ ಆಯ್ತದೆ.
5: ಹೆಂಗ್ ನಡೆಯುತ್ತೆ
6: ಅದು? ಅದರಿಂದ ನಾವು ಹೋಗಿ ಸೋಮವಾರ ರಾತ್ರಿಗೆ ಹೋಗಿ ಅಲ್ಲಿ ಮನೆ ಕಬೇಕು.
5: ಹೌದಾ?
6: ಹೋಗಿ ಮನೆ ಕಂಡು ಅಲ್ಲಿ ಕೊಂಡಕ್ಕೆ ಈ ಬನ್ನಿ ಮರ ಎಲ್ಲ ತರಿತಾರೆ, ಜೇನು ಕುರುಗರು ತರಿಯೋದು. ಅದು ಜೆ ಕೆ ಅವರು ತರಿದ್ರೆ ನಾವು ಎಲ್ಲ ಸೇರಿ ತಂದು ಕೊಂಡಕ್ಕೆ, ನಮ್ಮ ಅವ್ರವೇ ನಾವೇ ಸೇರಿ ಕೊಂಡಕ್ಕೆ ಬೆಂಕಿ ಹಾಕೋದು, ಜೋಡಿಸಿ ಕೊಂಡಗಳಲ್ಲಿ ಜೋಡಿಸಿ. ಆಗ 7 ವಾದಕ್ಕೆ ಇಡ್ತಾರೆ, ಜೇನು ಕುರುಬರಿಗೆ 1, ಬೆಟ್ಟ ಕುರುಬರಿಗೆ 1.

ಅವರು ನಾವು ನಮ್ಮ ದೇವ್ರಿಗೆ ಕೊಂಡದ ಮರಮ್ಮನ್ಗೆ ಬಲಭಾಗದಲ್ಲಿ ಹೋಯ್ತಾರೆ, ಮುಂಗಣ್ಣದು ಬೆಂಕಿ ನಮ್ಮನೆ ದೇವ್ರಿಗೆ, ಹಿಂಗಣ್ಣದು ಬೆಂಕಿ ಅವ್ರಿಗೆ ಜೇನುಕುರುಬರಿಗೆ. ಆಗ ಇವರು ಬಲಭಾಗಕ್ಕೆ ಹೋದ್ರೆ ಅವ್ರು ಎಡಭಾಗಕ್ಕೆ ಬರ್ತಾರೆ. ಅದೊಂದು ಸಂಪ್ರದಾಯಲ್ಲಿ ಒಂದು ಮೂರು ಸುತ್ತು ಅವ್ರು ಬಾಳಿಸ್ತಾರೆ, ಇವರು ಒಂದು ಮೂರು ಸುತ್ತು ಬಾಳಿಸಿ ಅದಕ್ಕೆ ಅವರು ಹಿಂಗಣ್ಣಕ್ಕೆ ಬೆಂಕಿ ಹಾಕ್ತಾರೆ, ಇವರು ಮುಂಗಣ್ಣಕ್ಕೆ ಅವಾದನ್ನು ಕಚ್ಚಿ

0: ಆಲ್ ಅರ್ಬಿಗೆ ಬರ್ತಾರೆ ಕೆರೆಯಿಂದ. ಅಲ್ಲಿ ಒಂದು ಸಾಮಾಯಿನ ಕಟ್ಟೆ ಅಂತ ಒಂದಾದೆ, ಅಲ್ಲಿ ಹುಲಿಕೆರೆ ಅಂತ ಇದೆ ಒಂದು, ಅಲ್ಲಿಗೆ ಆಲ್ ಅರ್ಬಿಗೆ ಬರ್ತಾರೆ. ದೇವ್ರು ಎಲ್ಲ ದೇವರು ಎಲ್ಲ ನಮ್ಮ ಜನರು ಗಿರಿಜನ ಎಲ್ಲ ದೋಳು ಕುರುಳು ಎಲ್ಲ ತಕ್ಕೊಂಡು ಬಾರಿಸ್ಕೊಂಡು ಅಲ್ಲಿ ಆಲ್ ಅರ್ಬಿ ತಕ್ಕೊಂಡು ಹೋಯ್ತಾರೆ ಕೊಂಡಾಯಕ್ಕೆ. ಕೊಂಡಾದ್ಮೇಲೆ ಒಂದು ರಾತ್ರಿಗೆ ಸೋಮವಾರ ರಾತ್ರಿ ಹೋಗಾಗೆ ಮಡ ಬೇಯಿಸಿರ್ತಾರೆ, ನಮಗೊಂದು ಮಡ ಅವ್ರಿಗೊಂದು ಮಡ, ರೈತರೇ ಬೇಯಿಸಿ ಪಾಟಿ ಮಡಕೆಯಲ್ಲಿ ಅಕ್ಕಿ ಹಾಕೋದು, ಅದಕ್ಕೆ ಒಂದು ತೆರೆ ಕಟ್ಟಿ ಅನ್ನನ ಬೇಯಿಸ್ತಾರೆ ರೈತರು. ಬೇಯಿಸಿ ದೇವರು ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಎರಡು ಮಡಿಕೆನೆ, ಅವ್ರಿಗೊಂದು ಜೇನುಕುರುಬರಿಗೊಂದು ಮಡಿಕೆ ನಮಗೊಂದು, ಅದನ್ನ ಮಡೆ ಅಂತೀವಿ ನಾವು. ಆ ದೇವಾಲಯದಲ್ಲಿ ಮಡೆ ಬೇಯಿಸಿ ಮೊದಲನೇ ಅಡುಗೆ ಆಗಕ್ಕೆ ಮುಂಚೆ ಮಡೆ ಬೇಯಿಸ್ಬಿಡ್ತಾರೆ, ಅದು ದೇವ್ರದ್ದು. ಅದು ಈ ಪರ್ಸಕ್ಕೆ ಮಾಡೋದು ಬೇರೆ, ಸಪ್ರ ಹಾಕಿ ನಮ್ಮ ದೇವಸ್ಥಾನ ಒಳಕ್ಕೆ ಮಡೆ ಬೇಯಿಸೋದು ಬೇರೆ, ಅದು ಎರಡು ಮಡಿಕೆ, ಅವ್ರಿಗೊಂದು ಮಡಿಕೆ ನಮಗೊಂದು. ಆಗ ಮಡೆ ಎಳೆಯ ಗಂಟ ಅವರು ಪೂಜೆ ಎಲ್ಲ ಪುಷ್ಕರ ಎಲ್ಲ ಮಾಡಿ ಕೊಂಡ ಆದ್ಮೇಲೆ ಅಲ್ಲಿ ಮನ್ಗಿರ್ಬೇಕು. ಮನ್ಗಿದ್ದು ಮಾರನೇ ದಿನ ಆ ಮಡಿಕೆನ ಗಂಗ್ ಪೂಜೆ ಎಲ್ಲ ಮಾಡಿ ಆ ಮಡೆನ ಯಾವುದು ಮೊದಲನೇ ಮಡೆ ನಮ್ಗೆ ಕೊಡ್ತಾರೆ, ಹಿಂಭಾಗ ಮಡೆ ಅವ್ರು ಕೊಡ್ತಾರೆ ಜೇನುಗುರು. ಎರಡು ಸ್ಥಾನ ಮೂರು ಸ್ಥಾನದವರು ಆ ಬಾಕ್ಲಡಿ ದೇವಸ್ಥಾನದಲ್ಲಿ ಸೇರ್ಕೊಂಡಿರೋದು, ಒಂದು ಬಸವೇಶ್ವರ ರೈತರ ಪೂಜೆ ನಡೀತೆ. ಆಗ ಮಡೆ ಎಲ್ಲ ಎಳೆದು ಬುಧವಾರ ಇಲ್ಲಿಗೆ ಬರ್ತಾರೆ ಆಡಿಗೆ. ಆಡಿಗೆ ತಂದು ಆ ಮಡೇನ ಅಲ್ಲಿ ಕಾಯಿ ಎಲ್ಲ ಹೊಡಿತಾರಲ್ಲ ಅದೆಲ್ಲ ಹಾಯ್ಕೊಂಡು ಮಡಗಿಸ್ತಾರೆ, ಅದನ್ನು ಆ ಮಡೆಯಲ್ಲಿ ಅನ್ನ ಬೇಯಿಸ್ತಾರಲ್ಲ ಮೇಡಮ್, ಅದನ್ನು ಎಲ್ಲರ ಮನೆಗೆ ಆ ಕಾಯಿ ಸೂರು ಆ ಮಡೇನ ಅನ್ನನ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಾರೆ.
1: ಹೌದಾ, ತುಂಬ ಚೆನ್ನಾಗಿ ಹೇಳಿದ್ರಿ ಅಮ್ಮ, ಹೇಗೆ ನಡೆಯುತ್ತೆ
0: ಸೇರ್ಕೊಂಡಿದ್ದುದು. ಆಗ ಒಂದು ಏಳು ತಿಂಗ ಪರ್ವ ಕಳೆದು ಎರಡು ತಿಂಗ ಮೂರು ತಿಂಗ ಆದಮೇಲೆ ಎರಡು ತಿಂಗ ಆದಮೇಲೆ ಆಗ ನಮ್ಮದು ಉಗಾದಿ ಬರ್ತದೆ.
1: ಯುಗಾದಿ ಹಬ್ಬ,
0: ಯುಗಾದಿ ಹಬ್ಬ, ಯುಗಾದಿ ಹಬ್ಬ ಬರ್ತದಲ್ಲ ಅದರಲ್ಲಿ ಆಡಿ ಅವರೆಲ್ಲ ಸೇರಿ ಆ ಸಾವಡಿನ, ಇಲ್ಲಿ ಸಾವಡಿ ಅದಲ್ಲ ಆ ಸಾವಡಿನ ಸಾರಿಸಿ ಆಗ ಎಲ್ಲ ಗ್ರಾಮಕ್ಕೂ ಹೇಳ್ತಾರೆ, ನಮ್ಮ ಗ್ರಾಮದಲ್ಲಿ ಇಂಥದ್ದು ಪೂಜೆ ಅದೆ ಬನ್ನಿ, ನಮ್ಮ ಸಂಪ್ರದಾಯದ ಬನ್ನಿ ದೋಳು ಕುಣಿತ ಎಲ್ಲ ಅದೆಲ್ಲ ಬನ್ನಿ ಅಂತ ವರ್ಷ ವರ್ಷ ಮಾಡ್ತೀವಿ. ಅದು ಯುಗಾದಿ ಹಬ್ಬ ದೊಡ್ಡ ಹಬ್ಬ ಮಾಡ್ತೀವಿ. ಅಲ್ಲಿಗೆ ಎಲ್ಲ ಗ್ರಾಮದವರು ಕರೀತಾರೆ, ಪಡಿ ಎತ್ತಾರೆ, ಗ್ರಾಮನೂ ಕರೀತಾರೆ. ಆಗ ಎಲ್ಲ ಗ್ರಾಮದವರು ಬರ್ತಾರೆ, ಬಂದು ಅದನ್ನ ಏನು ಮಾಡ್ತಾರೆ ಅಂದರೆ ಆಗ ಯೋ ಈ ಒಂದು ಅಡುಗೆ ಕಾಯಿ ಒಂದು ಅಡುಗೆ ಬಾಳೆಹಣ್ಣು ಹಣ್ಣು ಪೂಜೆ ಎಲ್ಲ ತಕೊಂಡು ಅಲ್ಲಿಗೆ ಪುನಃ ದೇವಸ್ಥಾನಕ್ಕೆ ಹೋಗ್ತಾರೆ. ಒಬ್ಬ ದೇವಸ್ಥಾನ ಕೊಂಡಾದವಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ಮೇಲ್ಗಡೆ ಏಳು ಎಡೆ ಮುಡ್ತಾರೆ ಬೆಳ್ಳೂರಮ್ಮನ ಗುಡಿ, ಏಳು ಎಡೆ ಮಡಗಿ, ಏಳು ಕಾಯಿ ಮಡಗಿ, ಏಳು ಎಲೆ ಮಡಗಿ.
1: ಯುಗಾದಿ ಹಬ್ಬದ ದಿನ,
0: ಯುಗಾದಿ ಹಬ್ಬದ ಅಲ್ಲಿ ಪೂಜೆ ಏಳು ಎಡೆ ಮಡಗಿ ಪೂಜೆ ಮಾಡಿ ಅದು ತೀರ್ಥ ತಂದು ಇವಾಗ ಯುಗಾದಿ ಹಬ್ಬಕ್ಕೆ ಇಲ್ಲಿ ದೇವಾಲಯ ಅದಲ್ಲ ನಮ್ಮ ಸಾವಡಿ ಅಲ್ಲಿಗೆ ತಂದು ಅದನ್ನ ತೀರ್ಥ ಹಾಕಿ ಅಡುಗೆಗೆ ಒಲೆ ಎಲ್ಲ ಹಾಕಿ ಅದಕ್ಕೆ ತೀರ್ಥ ಹಾಕಿ ಊಟದ ವಸ್ತಿಕೆ ಅಡುಗೆ ಮಾಡ್ತಾರೆ. ಮಾಡಿ ಎಲ್ಲ ಜನಕ್ಕೂ ಊಟ ಹೆಚ್ಚುತ್ತಾರೆ. ಆಗ ಬೆಳಗಾನ ಕುಣಿತ ದೇವ್ರ ಕುಣಿತಾರೆ,
1: ಮಕ್ಕಳನ್ನೆಲ್ಲ ಕರ್ಕೊಂಡು
0: ಮಕ್ಕಳೆಲ್ಲ ಕರ್ಕೊಯ್ತಿ ಗುಜ್ಜಿ ಕೊಯ್ತಾರೆ. ಆಗ ಮಕ್ಳು ಮರಿ ಎಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಗ್ರಾಮದವರು ಪಕ್ಕದವ್ರೆಲ್ಲ. ಆಗ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಬೆಳಗಾನ ದೇವ್ರ ಹಬ್ಬ ಮಾಡ್ತಾರೆ.
1: ಆಗ ಎಲ್ಲ ದೇವಮಾನರು ಕಾಡಲ್ಲಿ ಇರ್ತಾರೆ,
2: ಈಗಲೂ ಸಂಸ್ಕೃತಿ ಎಲ್ಲ
0: ಮಾಡ್ತಾರೆ, ಈ ಸತಿ ಮಾಡ್ತಾರೆ ಅದನ್ನೇ ವರ್ಷ ವರ್ಷ ಮಾಡ್ತೀವಿ. ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಹಾಕಿ ಆಗ ಬೆಳಗಾನೆ ದೋಳು ಕುಣಿತ ಕುಣಿತಾರೆ ಮಕ್ಕಳು ಮರಿ ಎಲ್ಲ ಕುಂದು. ಆಗ ದೇವ್ರುಗಳು ಎಲ್ಲ ಕಾಡಲ್ಲಿರೋವೆಲ್ಲ ಬರ್ತಾರೆ, ಬಂದು ನಿಮ್ಮ ಗ್ರಾಮದಲ್ಲಿ ಒಳ್ಳೇದು ಒಳ್ಳೇದಂತ ನಾವು ಮಾಡಿಕೊಡ್ತೀವಿ, ನಿಮ್ಮ ಮಕ್ಕಳು ಮರಿಗೆ ಯಾವ ತೊಂದರೆ ಇರಬಾರ್ದು, ನಾವು ಕಾವಲಿರ್ತೀವಲ್ಲ ಅಂತ ಮಾತು
1: ಕೊಡ್ತೀವಿ. ಬಹಳ ಸಂತೋಷ ಅಮ್ಮ, ದೇವರ ಆಚರಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದ್ರಿ. ಈಗ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ, ಅಂದ್ರೆ ನಿಮ್ಮ ಕಾಡಿನಲ್ಲಿ ಸಿಕ್ತಿದ್ದಂತಹ ಆಹಾರಗಳು ಪದಾರ್ಥಗಳು ಏನೇನು ಸಿಕ್ತಿತ್ತು, ಅದರಲ್ಲಿ ನೀವು ಯಾವ ತರ ಅಡುಗೆ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳಿ.
0: ನಮಗೆ ಕಾಡಲ್ಲಿ ಸೊಪ್ಪು ಇರ್ತದೆ, ಸೀಗೆ ಸೊಪ್ಪು ಅಂತ ಇರ್ತದೆ, ಆಗ ಇನ್ನೊಂದು ಸೀಗುಳಿ ಸೊಪ್ಪು ಅಂತ ಇರ್ತದೆ, ಅದನ್ನ ಅದ್ರ ಸಾಂಬಾರನ್ನ ತಿಂತೀವಿ, ಸೊಪ್ಪನ್ನ ಸಾಂಬಾರ್ ಮಾಡಿ ತಿಂತೀವಿ. ಅದನ್ನ ಕಾಯಿನ ಸೀಗೆ ಪುಡಿ ಅಂತ ಮಾಡ್ತಾರೆ, ಅದು ಔಷಧಿಗೂ ಸರಿ. ಸೀಗ ಕಾಯಿನಲ್ವಾ ಹಚ್ತೀವಲ್ಲ ತಲೆಗೆ, ಅದ್ರದ್ದು ಸೊಪ್ಪು ಈ ಮಕ್ಕಳು ಬಾಣ್ತಿ ಅವರೆಲ್ಲ ಹೊಟ್ಟೆ ಗುಡುಗುಲು ಅವು ಇವೆಲ್ಲ ಆಯ್ತದಲ್ಲ ಅದಕ್ಕೆಲ್ಲ

0: ಬರಮಾಡಿ ಬಾಣಂತಿಯರಿಗೆ ಕೊಡ್ತಿದ್ರು ನಮ್ಮ ಅಜ್ಜಿ ಅವರೆಲ್ಲ. ಈಗ ಇದು ಸೊಪ್ಪು, ಸೀಗೆ ಸೊಪ್ಪು, ಪಕ್ಕ ಸೊಪ್ಪು, ಒಣಗಲ ಸೊಪ್ಪು, ಆಗ ಬಾಳೆ ಸೊಪ್ಪು ಎಲ್ಲ ಅವೆಲ್ಲ ತಿಂತಿದ್ವು.
1: ಇವಾಗ ಅಂದ್ರೆ ಆಹಾರ ಪದ್ಧತಿ ಬೇರೆ ತರ ಇದೆ, ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗಿನ ಆಹಾರ ಪದ್ಧತಿಗೂ ಈಗಿನ ಆಹಾರ ಪದ್ಧತಿಗೂ ಏನ್ ವ್ಯತ್ಯಾಸ?
0: ಬಹಳ ಕಷ್ಟ ಇದೆ ಮೇಡಮ್. ನಮ್ಮ ಜಮೀನಿಲಿ ಹಲವಾರು ಗೊಬ್ಬರ ಹಾಕಿ, ಈಗ ಒಂದ್ ಸೊಸಿನ ನಾವು ಸೊಸಿ ಮಣ್ಣಿಗೆ ಹಾಕ್ತೀವಿ ಮೇಡಮ್. ಸೊಸಿ ಮಣ್ಣಿಗೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆಳು ಮುಳೆ ಎಲ್ಲ ಹಾಕ್ಬಿಡ್ತೀವಿ. ಅದು ಹಾಕ್ಬಿಟ್ರೆ ಅದು ಚೆನ್ನಾಗಿ ಇಳುವರಿ ಬರ್ತದೆ, ಮತ್ತೆ ಭೂಮಿಗೂ ಆ ಗಿಡಕ್ಕೂ ಅನ್ಯಾಯ ಕಷ್ಟ ಕೊಡಂಗ್ ಆಯ್ತದೆ, ಮತ್ತೆ ಭೂಮಿಗೂ ಕಷ್ಟ ಕೊಡಂಗ್ ಆಯ್ತದೆ. ಒಳ್ಳೆ ಬೆಳೆ ಬತ್ತದೆ ಬಂದ್ರೆ ನಾವು ಅದನ್ನ ತಿಂದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರಲ್ಲ,
1: ಶುದ್ಧತೆ.
0: ಆಗ ನಾವು ಈ ಗೊಬ್ಬರ ಗಿಡ ಅದೆಲ್ಲ ಬರ್ದಕ್ ಮುಂಚೆ ಐದಾರು ಒಂದು ಇಷ್ಟಿಷ್ಟು ಕಾಲು ಕಾಲು ಕೆ ಜಿ ಮೆಣಸಿಕಾಯಿ ಇಷ್ಟಿಷ್ಟು ಕೊತ್ತಂಬರಿ ಎಲ್ಲ ಹಾಕಿ ಹಿಡಿದು ಹಾಕ್ತಿದ್ವು, ಅಷ್ಟು ಖಾರ ಇರ್ತಿತ್ತಿಲ್ಲ. ಈಗ ಒಂದ್ ಮೆಣಸಿಕಾಯಿನ ತಿಂದು ತಕ್ಕಿಸಕ್ಕಾಗಲ್ಲ, ಅಷ್ಟು ಖಾರ ಕೊಡ್ತಾರೆ. ಅವೆಲ್ಲ ರಾಸಾಯನಿಕದಿಂದ ಆಯ್ತಿರೋದು ಮೇಡಮ್.
1: ಅಂದ್ರೆ ಅಮ್ಮ ಅವಾಗಲೆಲ್ಲ ಆಸ್ಪತ್ರೆಗಳು ಇರ್ತಾ ಇರ್ಲಿಲ್ಲ, ಇವಾಗೆಲ್ಲ ಆಸ್ಪತ್ರೆ ವ್ಯವಸ್ಥೆ ಇದೆ. ಅವಾಗ ಮಕ್ಕಳುಗಳ ಆರೋಗ್ಯ ಕಿಟ್ರೆ ಹೇಗ್ ನೋಡ್ಕೊತಾ ಇದ್ರು ಅವಾಗ?
0: ಅವಾಗ ಮಕ್ಕಳಲ್ಲಿ ನಾವು ನನ್ ಮೂರು ಮಕ್ಳು ಇತ್ತು ಮೇಡಮ್ ಆಸ್ಪತ್ರೆಯಲ್ಲೇ. ಕ್ಯಾನಿಂಗ್ ಇತ್ತಿಲ್ಲ ಆಗ, ಆಗ ಡಾಕ್ಟರ್ಗಳು ಹಿಂಗ ಕ್ಯಾನಿಂಗ್ ಪಟ್ಟಿ ಇತ್ತಿಲ್ಲ. ನಮ್ಮ ಬಿಂದು ಮೇಡಮ್ ಇದ್ರು, ನಮ್ಗೆ ಮೂರು ಮಕ್ಳಿದ್ರು.
1: ಹೌದಾ?
0: ಹ್ಮ್, ಮೂರು ಮಕ್ಳಿನ ಮನೇಲೇ ಡೆಲಿವರಿ ಆಗಿದ್ದು ನಾನು.
1: ಹೌದಾ?
0: ನಮ್ಮ ಮೂರು ಮಕ್ಕಳನ್ನು ಮನೇಲೇ ಡೆಲಿವರಿ ಆಗಿದ್ದು. ಏನಂದ್ರೆ ಮತ್ತೆ ನಾನು ಆಸ್ಪತ್ರೆಗೆ ಹೋಗ್ತಿದ್ದೆ, ಡ್ರಾಪ್ ಮಕ್ಕಳೇ ಡೆಲಿವರಿ ಆದಕ್ಕೆ ಡ್ರಾಪ್ ಹಾಕ್ಸ್ಕಿದ್ದೀನಿ, ಮೂರು ಮಕ್ಳಿಗೆ ಹಾಕ್ಸಿದ್ದೀನಿ. ಈಗ ಮೂರು ಮಕ್ಕಳಾದ್ಮೇಲೆ ಆಪರೇಷನ್ ಅಲ್ಲೇ ಕೆಂಚನಹಳ್ಳಿಯಲ್ಲಿ ಮಾಡಿದ್ದು.
1: ಆರೋಗ್ಯ ಚೆನ್ನಾಗಿತ್ತು, ಆಸ್ಪತ್ರೆ ಔಷಧಿ ಎಲ್ಲ ಅಲ್ಲೇ ಮಾಡ್ಕೊತಾ ಇದ್ರ?
0: ಅಷ್ಟಿ ಎಲ್ಲ ಹುಷಾರಿಲ್ಲ ಅಂದ್ಮೇಲೆ ಆಸ್ಪತ್ರೆಯಲ್ಲೇ ತಗೊಳ್ತಿದ್ದು ನಾವು.
1: ಹೌದಾ? ಕೆಲವು ಕಾಡಲ್ಲಿ ಔಷಧಿ ಎಲ್ಲ ಮಾಡ್ತಾರೆ,
0: ಔಷಧಿ ಮಾಡ್ತಿದ್ರು.
1: ಹೇಗ್ ಮಾಡ್ತಾ ಇದ್ರು ಔಷಧಿಗಳ ಬಗ್ಗೆ?
0: ಆಗ ಸಕ್ಕೆ, ಈಗ ಮಕ್ಳು ಬೇದಿ ಅಂದ್ರೆ ಒಂದೊಂದು ಸಕ್ಕೆ ತಂದು ಕೊಡೋದು, ಮರದ ಸಕ್ಕೆಗಳ ಒಂದು ಬೇರಿದ್ರೆ. ಹಾಗೆಲ್ಲ ಮಕ್ಕಳು ವಾಂತಿ ಮಾಡ್ತಾರೆ ಅಂದರೆ ಅದಕ್ಕೊಂದು ಸಕ್ಕೆ ತಂದು ಕೊಡೋದು, ಆ ಥರ ಎಲ್ಲ ಜೀವನ ಮಾಡ್ತಿದ್ರು ಆದರು. ಈಗ ಅವು ಯಾವುದೂ ಗೊತ್ತಾಗಲ್ಲ ಕೆಲವು ಮಕ್ಕಳಿಗೆ, ಅದರಿಂದ ಆಸ್ಪತ್ರೆಯಲ್ಲೇ ಹೋಗಿ ನಾವು ವ್ಯವಸ್ಥೆ ಮಾಡ್ತೀವಿ.
1: ಹೌದಾ? ಹಾಗಿದ್ರೆ ಇವಾಗ ನೀವು ಆಸ್ಪತ್ರೆಗೆಲ್ಲ ಹೋಗೋಕ್ಕೆ ಪ್ರಾರಂಭ ಮಾಡಿದ್ದೀರಾ. ಅಂದ್ರೆ ಅಮ್ಮ ಅವಾಗ ಶಿಕ್ಷಣ ಪದ್ಧತಿ ಬೇರೆ ತರ ಇತ್ತು, ಅಂದ್ರೆ ಶಾಲೆಗಳು ಇರ್ತಿರ್ಲಿಲ್ಲ, ವ್ಯವಸ್ಥೆ ಇತ್ತು,
0: ಶಾಲೆ ಇದ್ರು ಮೇಡಮ್. ಬರೇ ನಾನು ಒಂದೇ ಕ್ಲಾಸ್ ಓದಿದ್ದು ಮೇಡಮ್.
1: ಹೌದಾ?
0: ಆಗ ಶಾಲೆಯಲ್ಲಿ ಬಿಸಿ ಊಟ ಎಲ್ಲ ಇತ್ತಿಲ್ಲ. ಆಗ ನಮ್ಗ ಬೆಳಿಗ್ಗೆ ಹಾಸ್ಟೆಲ್ಲಿ ಕೊಡ್ತಿದ್ರು, ಆಗ ಚಂದೆಯಲ್ಲಿ ಹಾಸ್ಟೆಲ್ ಕೊಡ್ತಿದ್ರು ಅಷ್ಟೇ. ಮಧ್ಯಾಹ್ನಕ್ಕೆಲ್ಲ ನಮ್ಗೆ ಊಟದ ವ್ಯವಸ್ಥೆ ಇತ್ತಿಲ್ಲ ಹಾಸ್ಟೆಲ್ಲಿ. ಆಗ ಮಧ್ಯಾಹ್ನಕ ಇಸ್ಕೋಲ್ ಬಿಟ್ಟಾದ್ಮೇಲೆ ಗೋಧಿನ ಉಪ್ಪಿಟ್ಟು ಮಾಡ್ಕೊಡ್ತಿದ್ರು, ಗೋಧಿ ಉಪ್ಪಿಟ್ಟು ಇಸ್ಕೋಲಲ್ಲಿ. ಈಗ ಬಿಸಿ ಊಟ ಕೊಡ್ತಾರೆ ಮೇಡಮ್. ಆಗ ಎಲ್ಲ ನಾವಿರಾಗ ಬರೀ ಒಂದನೇ ಕ್ಲಾಸ್ ಓದಿರೋದು, ಬರೀ ಗೋಧಿ ವೀನ ಉಪ್ಪಿಟ್ಟು ಮಾಡಿ ನಮ್ಗೆ ಕೊಡ್ತಿದ್ರು. ಅದನ್ನ ಮಳ್ಳಗ ಹಾಕೊಂಡು ಹಿಂದ್ಕೊಂಡು ನೀರು ಕುಡ್ಕೊಂಡು ಪುನಃ ಒಂದು ಇಸ್ಕೋಲು ಅಲ್ಲೇ ಕೂತಿದ್ದು ಇಸ್ಕೋಲ್ ಮಾಡ್ಕೊಂಡು ಸಂಜೆಯಲ್ಲಿ ಹಾಸ್ಟೆಲ್ಗೆ ಬರ್ತಿದ್ರು.
1: ಅಂದ್ರೆ ಇವಾಗೆಲ್ಲ ಶಾಲೆಗಳೆಲ್ಲ ಚೆನ್ನಾಗಿದೆ,
0: ಮಕ್ಕಳಿಗೆಲ್ಲ ಹೊಸ ಬಟ್ಟೆ ಚೆನ್ನಾಗಿರೋವೆಲ್ಲ ಈಗ ಅನುಕೂಲ
1: ಆಯ್ತಾರೆ, ಶಾಲೆ
0: ಎಲ್ಲ ಹೋಯ್ತಾರೆ. ನಾವು ಮೂರು ಮಕ್ಕಳನ್ನು ಓದಿಸ್ತಿದ್ವಿ ಮೇಡಮ್.
1: ಹೌದಾ? ಏನೇನು ಓದಿಸಿದ್ದೀರಾ?
0: ಡಿಗ್ರಿ ಗಂಟ ಓದಿದ್ರು ಅವರು.
1: ಹೌದಾ? ಅಂದ್ರೆ ಈಗ ಆಗಿನ ಜೀವನ ಪದ್ಧತಿ ಈಗಿನ ಜೀವನ ಪದ್ಧತಿ ಬೇರೆ ತರ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಡಿನ ಜೀವನ ಹೇಗಿತ್ತು, ಇವಾಗ ನಾಡಿನ ಜೀವನ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನೇನು ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ಹೇಳಿ.
0: ಆಗ ಮೇಡಮ್ ಊಟದ ವ್ಯವಸ್ಥೆ ಕಮ್ಮಿ ಇತ್ತು, ಬರೇ ಕಾಡಲ್ಲಿ ಗೆಡ್ಡೆ ಗೆಣಸು ಅದನ್ನೇ ಜಾಸ್ತಿ, ಮುಳ್ಳು ಗೆಣಸು ಅದು ಇದು ಹಾಕೊಂಡು ತಿಂತಿದ್ರು. ಆಗ ತೋಟಿಗೆ ಗೆಣಸು ಮನೇಲಿ ಹಾಕ್ತಿದ್ರು. ಈಗ ಅಂಥದ್ದು ಯಾವುದು ಹಾಕಲ್ಲ ನಮ್ಮ ಜನ, ಆ ಗೆಣಸಿಗೆ ಹೋಗಲ್ಲ ಎಲ್ಲ. ಈಗ ಈ ರಾಸಾಯನಿಕ ಹಾಕ್ತಾರಲ್ಲ ಮೇಡಮ್, ಅದಿದು ತಂದು ಮಾರೋದನ್ನ ಅದನ್ನ ತಿನ್ಕೊಂಡು ತಿನ್ಕೊಂಡು ರೋಗ ಬರ್ಸ್ಕೊಂಡು ಅದು ನಾವೇ ಮಾಡೋದು ಭೂಮಿ ತಾಯಿಗ.
1: ಹೌದು,
0: ಮಾಡಿ ನಾವೇ ತಿನ್ಕೊಂಡ್ರೆ ನಮಗೆ ಅದೇ ರೋಗ, ಭೂಮಿಗೂ ರೋಗ ನಮಗೂ ರೋಗ.
1: ಅದು ನಿಜ. ಇವಾಗ ನಾವು ಹಬ್ಬಗಳ ಬಗ್ಗೆ ಮಾತಾಡ್ತಿದ್ವಿ, ಯುಗಾದಿ ಮಾಡ್ತೀರಿ ಅಂತ ಹೇಳಿದ್ರಿ, ಅದು ಬಿಟ್ಟರೆ ಇನ್ಯಾವ ಹಬ್ಬಗಳನ್ನ ಮಾಡ್ತೀರಾ ನೀವು?
0: ನಾವು ಅದು ಬಂದ್ಬಿಟ್ರೆ ಇನ್ನು ಹಬ್ಬ ಅಂದರೆ ದೀಪಾವಳಿ ಹಬ್ಬ ಮಾಡ್ತಾರೆ ಅಷ್ಟೇ.
1: ಮನೆ ಮಾಡ್ತೀರ ದೀಪಾವಳಿ?
0: ಅದು ಮನೆ ತಾರಿಸಿ, ತೊಪ್ಪತ್ತೊಂದು ಮನೆ ತಾರಿಸಿ. ಹಾಗೆಲ್ಲ ದೀಪಾವಳಿ ಹಬ್ಬ ಮಾಡೋಕ್ಕೆ ಅಕ್ಕಿನೇ ತತ್ತಿದ್ದು, ಒಂದಿನ ಆಗಲ್ಲ ಅನ್ನ ಇತ್ತಿಲ್ಲ ಮೇಡಮ್ ನಮ್ಗೆ, ಬರೀ ಮುದ್ದೆನೆ ತಿಂತಿದ್ದು, ಅನ್ನ ಇತ್ತಿಲ್ಲ ಆಗ. ಅದ ಅನ್ನ ತಿನ್ನಕ್ಕೆ ಕನಸಿತ್ತು ಆಗ, ಗಾರನ ಎಲ್ಲ ಇಲ್ಲ, ಈಗೆಲ್ಲ ಸಿಮೆಂಟ್ ಅದು ಇದು ಹಾಕಿ ಗಾರನ ಎಲ್ಲ ಮಾಡ್ತಾ. ಆಗ ಈಗ ತೊಪ್ಪ ತಾರಿಸಿ ಹಬ್ಬ ಬಂತು ಅಂದ್ರೆ ತೊಪ್ಪನೆಲ್ಲ ತಾರಿಸ್ಬಿಟ್ಟು ನೀರು ಇಕ್ಕೊಂಡು ಅಕ್ಕಿ ಹೋಗಿ ಅಂಗಡಿಯಲ್ಲಿ 50-60 ರೂಪಾಯಿ ಇತ್ತು ಆಗ ಕೆ ಜಿ ಅಕ್ಕಿ. ಅದನ್ನ ತಂದು ಒಂದೇ ದಿನ ಹಬ್ಬ ದಿನ ಅದು ಅನ್ನ ಮಾಡ್ಕೊಂಡು ಎಲ್ಲ ಹಬ್ಬ ಮಾಡ್ತಿದ್ವಿ. ಬೇಳೆ ಆಳಗೆ ಅದೆಲ್ಲ ತಂದು ಹಂಗಿತ್ತು, ಅಮ್ಮನ ತಾರಿಸ್ಬಿಟ್ಟು ಅನ್ನನ ಹಬ್ಬ ಮಾಡಿ ಅದೇ ಒಂದೇ ವರ್ಷ.
1: ಹೌದಾ?
0: ವರ್ಷಕ್ಕೆ ಒಂದ್ಸರಿ ಹಬ್ಬ ಬಂದ್ರೆ ಅಕ್ಕಿ ತಂದು ಅನ್ನ ಮಾಡ್ತಿದ್ವಿ. ಈಗ ಎಷ್ಟು ಅನ್ನ
1: ತಿಂತಿದ್ವಿ, ಈಗ ಬೇರೆ ಬೇರೆ ತರ ಅಡುಗೆ
0: ಎಲ್ಲ ಇಡ್ಲಿ ಗಿಡ್ಲಿ ಎಲ್ಲ ಮಾಡಿ.
1: ರುಚಿ ಹೆಂಗಿರ್ತಿತ್ತು
0: ಆಗ? ಚೆನ್ನಾಗಿತ್ತು ರುಚಿ. ಯಾವುದೇ ತಿಂದ್ರು ಮನಸ್ಸಿಗೆ ಸ್ಫೂರ್ತಿ ಆಗಲ್ಲ,
1: ಹೌದು ತೃಪ್ತಿ ಆಗಲ್ಲ,
0: ತೃಪ್ತಿ ಆಗಲ್ಲ. ಹಂಗದೆ ಯಾವ ಸಾರು ಅದು ಇದು ತಿಂದ್ರು ಬಾಯಿಗೆ ಇಳಿಸಲ್ಲ, ಹಂಗೆ ಅದೆ.
1: ಹೌದು,
0: ಫಸ್ಟು ನಾವು ಇಷ್ಟೇ ತಿಂದ್ರು ಹೊಟ್ಟೆ ತುಂಬ್ತಿತ್ತು. ಅದು ಈ ಪಾಲ್ಟಿ ತಿನ್ಬೇಡ, ಈ ಪಾಲ್ಟಿ ತಿಂದ್ರು ನಮ್ಗೆ ಹೊಟ್ಟೆ ತುಂಬ್ತಿತ್ತು.
1: ನಿಮ್ಮ ಹಬ್ಬಗಳ ಬಗ್ಗೆನೇ ಮಾತಾಡಿ ಅಮ್ಮ. ಇವಾಗ ಹೇಳ್ತಾ ಇದ್ರಿ ಮೊದಲು ಹೇಗೆ ಹಬ್ಬ ಮಾಡ್ತಿದ್ರಿ, ಈಗ ಮೂರು ಜನಾಂಗ ಎಲ್ಲ ಸೇರಿ ಹಬ್ಬ ಮಾಡ್ತಿದ್ರಿ ಅಂತ. ಅದೇ ಥರ ಇನ್ನೂ ಯಾವ್ಯಾವ ಥರ ಹಬ್ಬಗಳನ್ನ ಮಾಡ್ತೀರ ನೀವು?
0: ಅದು ಒಂದು ಹಬ್ಬ ಅದಂದರೆ ಇದು ಮಕ್ಕಳಿಲ್ಲ ಅಂದಮೇಲೆ ಮಕ್ಕಳು ಇಲ್ದಿರೋರಿಗೆ ಒಂದು ಹಬ್ಬ ಮಾಡಿ, ಅದು ದೇವ್ರದು. ನಮ್ಮದು ಒಂದು ದೇವ್ರದೆ, ಆ ದೇವರು ಈ ಪಣೀರ್ ಅಂತ ಇರ್ತದಲ್ಲ, ಪಣೀರು ಸೋಲಕೃಪ ಪಣೀರ್ ಅಂತದಲ್ಲ, ಆ ದೇವ್ರನ್ನ ಕರೆಸಿ ಈ ಮಕ್ಕಳು ಇಲ್ದಿರೋರಿಗೆ ಒಂದು ಮಕ್ಳು ಇಲ್ದಿರೋರಿಗೆ ಆ ದೇವ್ರನ್ನ ಕರೆಸಿ ಅದನ್ನು ನಾವು ಕೇಳ್ತಿದ್ವು. ಕೇಳೋದೇನೆಂದರೆ ನಮಗೆ ಮಕ್ಕಳಿಲ್ಲ, ನಮಗೊಂದು ಸಂತಾನ ಬೇಕು ಅಂತ ಹೇಳ್ತಿದ್ರು. ದೇವ್ರ ಕರೆಸಿ ಹೇಳಿದ್ರೆ ಅವರು ನನ್ಗೆ ಹೇಳಿ ಅಂತ ಅವರು ಹೇಳ್ತಿದ್ರು. ಆಗ ಅರ್ಕ ಮಾಡ್ತಿದ್ರು ಕೋಳಿ, ಕೋಳಿಗೆ ಅರ್ಕ ಬಿಡ್ತೀವಿ. ಆಗ ಅರ್ಕ ಬಿಟ್ರೆ ಅವಳಿಗೆ ಸಂತಾನ ಉತ್ಪತ್ತಿ ಆಯ್ತಿತ್ತು. ಆ ದೇವ್ರ ಕರೆಸ್ತಾರೆ ಉತ್ಪತ್ತಿ, ಈಗಲೂ ಮಾಡ್ತಾರೆ ಅದನ್ನ,
1: ಈಗಲೂ
0: ಪದ್ಧತಿ ಮಾಡ್ತಾರೆ. ಆಗ ಸಂತಾನ ಉತ್ಪತ್ತಿ ಆದರೆ ಅದಕ್ಕೆ ಮಕ್ಕಳಾಯ್ತದೆ, ಅದಕ್ಕೆ ಮಕ್ಕಳಾಯ್ತದೆ. ಮಕ್ಕಳಾದರೆ ಆ ಕೂಸನ್ನು ತತ್ಕೊಂಡು ಆ ಕೂಸಿಗೆ ಬೆಳೆ ಬೆಳಿ ಪಂಚೆ, ಬೆಳಿ ಬಟ್ಟೆ, ಬೆಳಿ ತಲೆಗೆ ಟೋಪಿ ಕಟ್ಟಬೇಕು ಪಾಪನಿಗೆ. ಅವ್ರಿಗೆ ಬೆಳಿ ಪಂಚೆ ನಾವು ಉಡಂಗೆ ಉಡಿಸ್ಬೇಕು.
1: ಹೌದಾ?
0: ಉಡಿಸಿ ಉಡಿಸಿ ಆಗ ಮಣಿ ಮಣಿ ಹಾಕಿಸ್ಬೇಕು. ಆ ಮಣಿ ಹಾಕೋದು ಹೆಂಗೆ ಅಂದರೆ ಹಿಂಗೆ ಹಾಕ್ಬೇಕು ಬೆಳಿ ಮಣಿನ, 10-6 ಮಣಿನ ಹಿಂಗಾಕಿ ಹಿಂಗಿಂಗೆ ಕಟ್ಸ್ಬೇಕು. ಅವ್ರ ತಾಯಿಗೆ ಕೂಸಿಗೂ ಅಷ್ಟೇ ಮಣಿನ ಹಿಂಗೆ ಕಟ್ಸೋದು, ಕಟ್ಬಿಟ್ಟು ಹೆಚ್ಚಾಗಿ ಮಣಿ ಕಟ್ಸ್ಬಿಟ್ಟು ಹಿಂಗ ಹಿಂಗ ಕೂಸಿಗೆ ಹಾಕೋದು
1: ತಾಯಿಗೆ. ಬೆಳಿ ಬಟ್ಟೆ,
0: ಬೆಳಿ ಬಟ್ಟೆ ಮಾತ್ರ ಕಟ್ಟೋದು ಪಂಚೆನ, ಇಂಥ ಪಂಚೆ ಉಡ್ಸೋದು. ಉಡ್ಸ್ಕೊಂಡು ಅದನ್ನ ಹಬ್ಬ ಮಾಡೋದು, ಆ ದೇವ್ರ ಹಬ್ಬ. ಆಗ ಅದನ್ನ ಗಿಣಿ ಮಾಡ್ತಾರೆ, ಇಷ್ಟಪಲ್ಲ ತೊಟ್ಟಿ ಥರ ಮಾಡಿ ಅದು ಬಾಳೆ ಬಾಳೆ ಪಟ್ಟಲೆ ಮಾಡ್ತಾರೆ. ಅದಕ್ಕೆ ಭತ್ತನ ಎಂಜಲ್ ಮಾಡಿದೆ, ಒಂದು 3,000 ಭತ್ತ ತರಬೇಕು, ಹೊಸ ಭತ್ತ. ಹೊಸ ಭತ್ತ ತಂದು ಅದನ್ನು ಒಳ್ಳೆಯಲ್ಲಿ ಕುಟ್ಟಿ ಅದನ್ನು ಸಿಪ್ಪೆ ಇರ್ತದೆ ಸೋಲೆ ಬತ್ತದಲ್ಲ ಒಟ್ಟು ಹೊಟ್ಟೆನೇ ಆ ಕಾರಿಗೆ ಮುಗಿಯಂಗಂಟ ಹೊಟ್ಟೆನೇ ಏನು ಮಾಡೋಂಗಿಲ್ಲ, ಎಂಜಲ್ ಪಂಜಲ್ ಮಾಡೋಂಗಿಲ್ಲ. ಹೊಟ್ಟೆನ ಒಂದು ಬುಟ್ಟಿಲಿ ತುಂಬ್ಕೊಂಡು ಇರಬೇಕು. ಅದನ್ನು ಒಂದಿಷ್ಟು ಉರಿತಾರೆ ಭತ್ತನ, ಒಂದಿಷ್ಟನ್ನ ಅಕ್ಕಿ ಮಾಡ್ತಾರೆ. ಅಕ್ಕಿ ಮಾಡಿ ಅನ್ನನೂ ಬಸ್ಕೊಂಡು ಬಸ್ತಿ ಮಡಗಿರ್ತಾರೆ. ಅನ್ನ ಮಾಡಿ ಗಂಜಿನ ಬೇರೆ ಮಡಗಿರ್ತಾರೆ. ಆಗ ಗಂಜಿ ನೀರನ್ನು ಮಡಗಬೇಕು. ಅದೇ ಅನ್ನ ಮಾಡಿ ಅದನ್ನು ಒಂದು 3 ಮುದ್ದೆ ಕಟ್ಕೊಂಡು ಕೈಲಿ ಉಂಡೆ ಉಂಡೆ ಮಾಡಿ ಆ ತೊಟ್ಟಿ ಮಾಡ್ತಾರಲ್ಲ ಶಾಸ್ತ್ರಕ, ಅದ ಮೇಲೆ ಗಿಣಿ ಎಲ್ಲ ಮಾಡಿ ಇಷ್ಟಾಗಲ್ಲ ದೀಪ ಎಲ್ಲ ಕಂಬೆ ಎಲ್ಲ ಹಚ್ಚಿ ಅವಳನ್ನ ತಕ್ಕ ಬಂದು ಕುಂಡಿಸಿ ಹಿಂಗ ಇಳಿತಾಗಿತ್ತಾರೆ.
1: ಪಾಪು ಸಹಿತ
0: ಪಾಪನು ತಾಯಿನ ಮುಳ್ಳಿ ಕುಂಡಿಸ್ಕೊಂಡು ಕೋಳಿನ ಕಂಕಳಗಾಕಿ ಬೆಳೆ ಬಟ್ಟೆ ಉಡಿಸಿ ಮಾಡ್ತಾರೆ ಅದನ್ನ.
1: ಹೌದಾ?
0: ಮಕ್ಕಳಾಯ್ತಲ್ಲ ಆ ದೇವ್ರಿಗೆ ಅರಕೆ ಕೊಡೋದು ಅದು. ಆಗ ಕೋಳಿನ ಕೂದು ಅದ್ರ ಮೇಲೆ ಅನ್ನ ಎಲ್ಲ ಹಾಕಿತ್ತೀವಲ್ಲ ತೊಟ್ಟಿ ತರ, ಹಿಪ್ಪು ಪಾಟಿ ಅನ್ನ ಮುದ್ದೆ ಕಟ್ಟಿ 3 ಮಡಿಗಿರ್ತಾರೆ, ಅಕ್ಕಿ ಕಾಳು ಹಾಕ್ತಿರ್ತಾರೆ ಉರ್ದಿರ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ಇಬ್ಬರು ಸಂಗಡಗ ಆರ್ತಿಕೊಂಡಾಗ ಒಬ್ಬರು ಇರಬೇಕು.
1: ಹೌದಾ?
0: ಜೊತೆಲಿ ಬರಬೇಕು. ಅವಳನ್ನು ಕರ್ಕೊಂಡು ಕೂಸನ್ನು ಕರ್ಕೊಂಡು ಸಾವಡಿ ಮುಂಭಾಗಕ್ಕೆ ಬಂದು ಆ ತೋಟಲ್ ತರ

0: ಮಾಡಿ ಅವ್ರಿಗೆ ಇಳಿ ತೆಗೆದು ಇಳಿ ಹಿಂಗೆ ತೆಗಿಯಾಗ ಹಿಂದೆ ನಿಂತಿರೋರು ಅಕ್ಕಿ ಹಿಂಗೇರಿಸ್ಬೇಕು.
1: ಹೌದಾ?
0: ಅದು ಹಬ್ಬ ಮಕ್ಕಳದಿರೋರು ಮಾಡೋದು.
1: ಇಷ್ಟು ಅಂದರೆ ಇದುವರೆಗೂ ನಾವು ಪೂಜೆಗಳ ಬಗ್ಗೆ ಮಾತಾಡಿದ್ವಿ. ಹಾಗಿದ್ರೆ ನೀವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀರಾ? ನಿಮ್ಮ ಕಾಡಿನ ಜೀವನದ ಕಾಲಕ್ಕೂ ಏನು ವ್ಯತ್ಯಾಸ ಇದೆ? ಮಕ್ಕಳನ್ನ
0: ಆರೈಕೆ ಮಾಡೋದು ಹೆರಿಗೆದಲ್ಲಿ ಈಗ ಚೆನ್ನಾಗಿ ಮಾಡ್ದೆ. ಆಗ ಏನು ನಾವು ಮಕ್ಕಳಿಗೆ ಅದು ಕೊಡಬೇಕು ಇದು ಕೊಡಬೇಕು ಗರ್ಭಿಣಿಗಂತ ಇತ್ತೇ ಇಲ್ಲ. ನಾವೇನು ಬೇಯಿಸ್ತೀವಿ ಅದನ್ನೇ ತಿಂದ್ಕೊಂಡು ಕಾಲ ತುಂಬಿಸ್ಕೊಂಡು ಮಕ್ಕಳನ್ನ ಸಾಕಳ್ತಿದ್ರು. ಈಗ ಡಾಕ್ಟ್ರುಗಳು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಯ್ತಿದ್ದಾರೆ. ಆಗಿನ ಕಾಲದಲ್ಲಿ ಏನು ಕೊಡ್ತಿದ್ದಿಲ್ಲ ಅದೇ ಹಾಲು. ಇನ್ನೊಬ್ಬರ ಈಗ ಕೂಸಿಗೆ ಹಾಲಿತ್ತಿತ್ತಿಲ್ಲಲ್ಲ, ಈಗ ನಮ್ಮ ಮನೇಲಿ ಫಸ್ಟ್ ಡೆಲಿವರಿ ಆಯ್ತಿದ್ದಲ್ಲ ಅವ್ರನ್ನ ಕರ್ಕೋಗಿ ಹಾಲಾಗಂಗಂಟ ಕುಡಿಸ್ತಿದ್ರು. ಈಗ ಅದೊಂದು ನಿಂತು ಹೋಗದೆ ಈಗ ಕುಡಿಸಾಗಿಲ್ಲ ಅಂತ.
1: ಅವ್ರಿಗೂ ಬೆಳಿತಾ ಕಾಡು ಗೆಣಸು ಆತರ ಕೊಡ್ತಿದ್ರ
0: ಮಕ್ಕಳಿಗೆ ಕೊಡ್ತಿದ್ರು. ಅದು ಈಗ ಕೊಡ್ತೇ ಇಲ್ಲ. ಆಗ
1: ಇವಾಗ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಮಾತಾಡ್ತೀವಿ.
0: ಆಗ ಹಂಗೆ ಮಾಡ್ತಿದ್ದು.
1: ಅಂದ್ರೆ ನಿಮ್ಮ ಕೆಲಸ ಏನಿರುತ್ತೆ?
0: ಬುಟ್ಟಿ ಎಣೆಯೋದು.
1: ಹೌದಾ? ಅಂದ್ರೆ ಇದೆಲ್ಲ ಬುಟ್ಟಿ ಎಣೆಯೋದು ಅಂತ ಹೇಳಿದ್ರು. ಅಂದ್ರೆ ಮಕ್ಕಳಿಗೆ ಹೇಗೆ ಇದೆಲ್ಲ ಮಾಡ್ತಾ ಇದ್ದೀರಾ?
0: ಮಕ್ಕಳು ಎಣಿತಾರೆ. ನಮ್ಮ ತಂದೆ ಎಣಿತಿದ್ರು, ಅದನ್ನ ನಾವು ಕಲ್ತಿದ್ವಿ. ತಂದೆ ತಾಯಿ ಕಲ್ತಿದ್ರಲ್ಲ ಅದನ್ನ ಅವ್ರ ತಂದೆ ಕಲಿಸಿದ್ರು. ಕಾಡೊಳಗಿದ್ದು ಅದನ್ನೇ ಎಣ್ಕೊಂಡು ಜೀವನ ಮಾಡ್ತಿದ್ವಿ. ನಾವು ಅದನ್ನ ನಾವು ಕಲ್ತ್ಕೊಂಡಿದ್ವಿ. ನಮ್ಮ ತಾಯಿ ಇದ್ರು ಎಣಿಯೋದನ್ನ ನಾವು ಕಲ್ತಿದ್ರು.
1: ಅಂದ್ರೆ ಈ ಪದ್ಧತಿ ಈಗಲೂ
0: ನಡೀತಾ ಇದೆ. ನಮ್ಮ ಗಿರಿಜನದು ಇದೊಂದೇ. ಕಾಡಲ್ಲಿದ್ದು ಹುಟ್ಟು ಬೆಳೆದು ಇದು ಬಿದ್ರಚ್ಚನೆ ಬುಟ್ಟಿ ಮೊರ ಎಣಿಯೋದು. ಆಗ ಕೊಂಗ ಮಾಡೋದು, ಮೀನು ಮೀನು ಕೊಂಗೆ ಮಾಡೋದು,
1: ಮೀನು ಮಾಡ್ತೀರಾ?
0: ಆಗ ಮಕ್ರಿ ಮಾಡೋದು, ಪಂಜರ ಎಣಿಯೋದು.
1: ಪಂಜರ ಅಂದ್ರೆ
0: ಕೋಳಿ ಕೌಸದು. ಆಗ ಕೊಲ್ಲಿಲಿ ನೀರರಿಯ ಜಾಗಲ್ಲಿ ಮೀನು ಗೋರೋದು ಮಕ್ರಿ. ಆಗ ಗೆರ್ಸಿ
1: ಇದ್ರಲ್ಲಿ ನೀವು ಮಾಡೋ
0: ಇದ್ರಲ್ಲೇ ಮಾಡ್ಬೇಕಲ್ಲಿ ಹಿಂಗೆ ಕಾಣ್ತದೆ. ಅಂದ್ರೆ ಅದನ್ನ ಬೊಂಬನ ತರದು ತಗೊಬರ್ಬೇಕು. ತಂದು ಎಲ್ಲ ಸಿಗಿಳಿ ಅಲ್ಲಿ ಹೊಡೆದ್ ಮಡಿಕಿನಲ್ಲಿ ನಾನು.
1: ಆದ್ರೂ ಹೆಂಗ್ ಮಾಡ್ತಿದ್ರಿ ಏನಾದ್ರು
0: ಕಣ್ಕತ್ತಲ್ಲಿ?
1: ಮೊದಲಿಂದ
0: ಹಂಗೆ ನಾನು ಅದ್ ನಾ ಹೇಳ್ತೀನಲ್ಲ ಅದ್ನ ಬಿಂದು ಬೀರು ತರದು ಕಾಡಲಿಂದ ತಂದು ಬೊಂಬನ ಹೊಡೆದು ಏಳು ಸಿಗಳು ಮಾಡಿ ಮಧ್ಯೆ ಗಿಣ್ಣು ಬತ್ತದಲ್ಲ ಕಣ್ಣು ಕಣ್ಣು ಅದನ್ನ ಆ ಜಾಗನ ಕಳಿದಾಕ್ತಾರೆ. ಏಳು ಭಾಗ ತಕೊಳ್ತಾರೆ, ತೆಗ್ದು ಅದನ್ನ ಮಾಡ್ತಾರೆ. ಎಲ್ಲ ಸಿಗಳಿ ಸಿಗಳಿ ಅದನ್ನ ಹೊರ್ದು ಆಗ ಕಾಲು ಬೇಕಲ್ಲ ಕಾಲಗ್ರು ಅದನ್ನ ಎಣಿಯಕ್ಕೆ ಎಲ್ಲ ಅದನ್ನೇ ಮಾಡ.
1: ಅದೆಲ್ಲ ಒಣಗಿಸ್ಬಿಟ್ಟು ನೀವು ಆಮೇಲೆ ಎಣಿಯೋದು?
0: ಎಲ್ಲ ಹೊರ್ದು ಹೊರೆಯಾಗೆ ಒಣತದಲ್ಲ ಆಗ ಹೊರ್ದು ಬಿಟ್ಟು ಎಣಿಯೋದು.
1: ಒಂದನ್ನೇ ಎಣಿಯಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ?
0: ಒಂದ್ ಎಣಿಯಕ್ಕೆ ಒಂದು ಎರಡು ದಿನ ಆಯ್ತದೆ.
1: ಎರಡು ದಿವಸ ಬೇಕಾಗುತ್ತೆ ಒಂದು ನೆಣೆಯೋದಕ್ಕೆ?
0: ಸಣ್ಣದಾದ್ರೆ ಒಂದಿನಕ ಮಾಡ್ಬೋದು, ದೊಡ್ಡದಾದ್ರೆ ಎರಡು ದಿನ ಆಯ್ತದೆ. ಅದು ಅಚ್ಚೆ ಬೇಕಲ್ಲ ವರಿ ಬೇಕಲ್ಲ ಅದನ್ನ ಒಡ್ದು
1: ಅದು ಮಾಡಾದ್ಮೇಲೆ ಏನಾದ್ರು ಒಣಗಿಸೋದೇನಾದ್ರು ಮಾಡ್ತೀರಾ?
0: ಇಲ್ಲ, ಅದು ಹೊರೆಯಂಗೆ ರೆಡಿ ಆಗೋಯ್ತದೆ.
1: ಹೌದಾ? ನೀವೇ ಮಾಡ್ತೀರಾ ಅಥವಾ ಮಾರುಕಟ್ಟೆಗೆ ಏನಾದ್ರು ಕೊಡ್ತೀರಾ?
0: ಮಾರುಕಟ್ಟೆ ಕೊಡ್ಬೋದು, ಈಗಿಲ್ಲಲ್ಲ ಅದು. ಈಗ ಫಸ್ಟಲ್ಲ ಅದನ್ನೇ ಜೀವನ, ಬಿದ್ರೆನೆ ಮಾಡ್ತಿದ್ದು. ಕಾಡಲ್ಲಿದ್ದಾಗ ಕಾಡಿಂದ ಬಂದು ಇಲ್ಲಿಂದ ಹೋಯ್ತಿದ್ರು, ಯಾವತ್ತೋ ಬಿದ್ರು ಕಾಡಲ್ಲೇ ಒಣಗೋಯ್ತು, ನಾವು ಕಾಡಿಗೆ ಹೋಗೋದನ್ನೇ ಬಿಟ್ಟು.
1: ಇವಾಗ ಅಂದ್ರೆ ಅದನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಅದ್ರ ಮಾಡ್ತೀರಾ ಅಥವಾ ಹೇಗ್ ಮಾಡ್ತೀರಾ?
0: ಅದನ್ನ ಇದ್ರ ಎಣ್ದು ಮಾಡಬಹುದು ಸಂತಿಗೆ ಎಲ್ಲ ಕೊಡ್ತಾರೆ.
1: ಮಾಡ್ತೀರಾ ನೀವು?
0: ನಮ್ಗೆ ಲ್ಯಾಮ್ ಸೊಸೈಟಿಲಿ ಕೊಡ್ತಿದ್ರು ಮೇಡಮ್ ಬಿದ್ರು ಕಿರ್ಬಿದ್ರನ್ನ ಒಂದೊಂದು ಲಾರಿ ನಮ್ಮ ಮಾಡಿ ಎಲ್ಲದೆ ಅಲ್ಲೆಣ್ಣೆಲ್ಲ ಒಂದೊಂದು ಲೋಡ್ ಹಾಕ್ತಿದ್ರು.
1: ಹೌದಾ?
0: ಆಗ ನಾವು ಎಣ್ದು ಎಣ್ದು ಲ್ಯಾಮ್ ಸೊಸೈಟಿ ಕೊಡ್ತಿದ್ರು. ನಮ್ಮ ಮಾಡಿ ಗ್ರಾಮದಲ್ಲಿ ಸೊಸೈಟಿ ಇತ್ತು.
1: ಇದೆಲ್ಲ ನೀವು ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ರಿ?
0: ಮಾಡ್ಬೋದು, ಎಣಿಬೋದು, ಬಿದ್ರಿದ್ರೆ ಎಲ್ಲ ಕಲಿತಾರೆ.
1: ಬಹಳ ಸಂತೋಷ ಅಮ್ಮ. ಇದುವರೆಗೂ ನಮ್ಮ ಜೊತೆ ಇದ್ದು ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಕಲಿಸೋದು ಹೇಗೆ ಎಂಬ ವಿಚಾರಕ್ಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
0: ನಿಮಗೂ ನಮಸ್ಕಾರ ಮೇಡಮ್. ನೀವು ಬಂದದು ಬಹಳ ಒಳ್ಳೆಯದು. ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿ ಆಯಿತು ಅಮ್ಮ. ಧನ್ಯವಾದಗಳು ನಿಮಗೆ.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಜಾಗನಕೋಟೆ ಹಾಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ.

0: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
0: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
0: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
0: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
0: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುವರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಕಲಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯ ಶ್ರೀಮತಿ ಪುಟ್ಟಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
4: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
4: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
3: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
4: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
3: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
4: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
3: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇಂದಿನಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆಯ 16ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಹೊನ್ನೆಂದು ಜಗದಿ ನೀಂ,
5: ಹೊನ್ನೆಂದು ಜಗದಿ ನೀಂ,
4: ಕೈಗೆ ಕೊಂಡುದನು ವಿಧಿ,
5: ಕೈಗೆ ಕೊಂಡುದನು ವಿಧಿ,
4: ಮಣ್ಣೆನ್ನುವನ್,
5: ಮಣ್ಣೆನ್ನುವನ್,
4: ಅವನ ವರ,
5: ಅವನ ವರ,
4: ಮಣ್ಣೆನ್ನುವೆ ನೀನು,
5: ಮಣ್ಣೆನ್ನುವೆ ನೀನು,
4: ಭಿನ್ನಮಿಂತಿರೆ ವಸ್ತು,
5: ಭಿನ್ನಮಿಂತಿರೆ ವಸ್ತು,
4: ಮೌಲ್ಯಗಳ ಗಣನೆ ಈ,
5: ಮೌಲ್ಯಗಳ ಗಣನೆ ಈ,
4: ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ,
5: ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ.
3: ಪಣ್ಯ ಅಂತಂದ್ರೆ ವ್ಯಾಪಾರ, ಒಂದು ವ್ಯವಹಾರ. ಇವಾಗ ನಾನು ಒಂದಷ್ಟು ರೂಪಾಯಿ ಕೊಡ್ತೀನಿ, ನೀನು ನನಗೆ ಯಾವುದೋ ಒಂದು ಸಾಮಾನು ಕೊಡ್ತೀಯ. ಸೊ ಈ ತರದ ಒಂದು ವ್ಯವಹಾರ. ಸೊ ಆ ವ್ಯವಹಾರದಲ್ಲಿ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದು ಲೀಟರ್ ಹಾಲು, ಒಂದು ಲೀಟರ್ ಹಾಲಿಗೆ ಇಷ್ಟು ರೂಪಾಯಿ ಇರಬಹುದು ಅಂತ ನಾನು ಮನಸ್ಸಿನಲ್ಲಿ ಅನ್ಕೊಂಡಿರ್ತೀನಿ. ಅಷ್ಟು ದುಡ್ಡನ್ನ ನಾನು ನಿನಗೆ ಕೊಟ್ರೆ ನೀನು ಒಂದು ಲೀಟರ್ ನನಗೆ ಕೊಡಬೇಕು ಹಾಲು. ಸೊ ಇದು ಪಣ್ಯ ಅಲ್ವಾ. ಈಗ ಸಪೋಸಿಂಗ್ ನಾನು 1 ರೂಪಾಯಿ ಹಾಲಿಗೆ ನಾನು 5 ರೂಪಾಯಿ ಕೊಡೋದು ಅಂತಂದ್ರೆ, ನಿನ್ನ ದೃಷ್ಟಿಯಲ್ಲಿ 5 ರೂಪಾಯಿಗೆ ಒಂದು ಲೀಟರ್ ಬರಲ್ಲ,
5: ಬರಲ್ಲ.
3: ಸೊ ಹಾಗಾಗಿ ನೀನು ಕೊಡಲ್ಲ. ಯಾಕೆ? ವಸ್ತುವಿನ ಮೌಲ್ಯ ನನ್ನ ದೃಷ್ಟಿಯಲ್ಲಿ ಬೇರೆ, ನಿನ್ನ ದೃಷ್ಟಿಯಲ್ಲಿ ಬೇರೆ, ಅದರಲ್ಲಿ ವ್ಯತ್ಯಾಸ ಬಂತು. ಸೊ ಅದರಲ್ಲಿ ಸಾಮ್ಯತೆ ಇಲ್ಲ. ಸೊ ಹಾಗಾಗಿ ನಾನು 5 ರೂಪಾಯಿ ಕೊಡ್ತೀನಿ, ನೀನು 1 ಲೀಟರ್ ಹಾಲು ಕೊಡಲೇಬೇಕು ಅಂತಂದ್ರೆ ಅಲ್ಲಿ ಭಿನ್ನತೆ ಬಂತು, ತಿಕ್ಕಾಟ ಬಂತು. ಅದನ್ನ ವೈಯಕ್ತಿಕ ಮಟ್ಟದಲ್ಲಿ ನಾವು ಈ ತರ ಅರ್ಥ ಮಾಡಿಕೊಂಡ್ರೆ, ಜೀವನದ ಮಟ್ಟದಲ್ಲಿ ಒಂದು ವಿಸ್ತೃತವಾದಂತ ರೀತಿಯಲ್ಲಿ ನೋಡಿದಾಗ ಅನೇಕ ಸಂದರ್ಭಗಳು ನಮಗೆ ಈ ತರದ ವ್ಯತ್ಯಾಸಗಳು ಇರೋದನ್ನ ಕಾಣಿಸುತ್ತೆ. ಈಗ ನಾನು ಡಯಾಬಿಟಿಸ್ ಉದಾಹರಣೆ ಕೊಟ್ಟಿದ್ದು ಕೂಡ ಅದೇ ರೀತಿ. ಇಲ್ಲಿ ಡಿವಿಜಿ ಅವರು ದೇವರು ಅನ್ನೋಂಥ ವಿಧಿ ಅನ್ನೋಂಥ ಒಂದು ಪದವನ್ನು ಬಳಸಿದ್ದಾರೆ. ಅದು ಎಲ್ರಿಗೂ ಸುಲಭವಾಗಿ ಅನ್ವಯ ಆಗುವಂಥ ಪದ. ಆದರೆ ಅದನ್ನು ನಾವು ಮೇಲ್ಮಟ್ಟದಿಂದ ಕೆಳಗಡೆ ತಗೊಂಡು ಬರ್ತಾ ಅದು ಪರಸ್ಪರರ ಒಂದು ಸಂಬಂಧಕ್ಕೂ ಕೂಡ ಅದನ್ನು ಅನ್ವಯ ಮಾಡ್ಬೋದು. ಸೊ ನಾನು ಹೇಳಿದಂಗೆ, ಸಪೋಸ್ ಡಯಾಬಿಟಿಸ್ ಪೇಷಂಟ್ ಒಂದು ಪ್ಲೇಟ್ ಜಾಮೂನ್ ತಗೊಂಡ್ರಪ್ಪ, ಅವಾಗ ಡಾಕ್ಟರು ಅಲ್ಲೇ ಪಕ್ಕದಲ್ಲೇ ಇದ್ರು, ಹೇ ಬೇಡ್ರಿ ನೀವು ತಗೋಬಿಡಿ ಅಂತಾರೆ. ಸೊ ಇದು ತುಂಬಾ ಚೆನ್ನಾಗಿದೆ, ಇದು ಹೊನ್ನು ಅಂತ ತಗೊಂಡಂತ ಜಾಮೂನು ಇನ್ನೊಬ್ಬರ ಡಾಕ್ಟರ್ ದೃಷ್ಟಿಯಲ್ಲಿ ಏನಾಯ್ತು, ಮಣ್ಣು, ಇದು ಬೇಡಪ್ಪ ನೀನ್ ಬಿಟ್ಬಿಡು ಅಂತ. ಸೊ ಹಾಗೆ ನನಗೆ ಯಾವುದು ಬಹಳ ಇಷ್ಟ ಅಂತ ಅನ್ಸುತ್ತೋ ವಿಧಿ ಅದನ್ನ ನಿನಗೆ ಚೆನ್ನಾಗಿಲ್ಲ ನೀನ್ ಕೊಡಲ್ಲ ಅಂತ ಅನ್ಬೋದು. ಹಾಗೆ ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಯಾವುದೋ ಒಂದು ಇತ್ತಪ್ಪ, ಡಯಾಬಿಟಿಸ್ ಚೆನ್ನಾಗಿ ಇದಾಗುವಂತದ್ದು ಯಾವುದೋ ಒಂದಿತ್ತು, ಅದು ನನಗೆ ಆಯ್ತು, ನನಗೆ ಅದು ರುಚಿ ಸರಿ ಹೋಗಲ್ಲ, ಅದು ನನಗೆ ಬೇಡ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಆದರೆ ವಿಧಿ ನನಗದು ಕೊಡ್ತಾ ಇದೆ. ಆ ಕೊಟ್ಟಂತ ಸಂದರ್ಭದಲ್ಲಿ ನಾನು ಅದನ್ನ ಸ್ವೀಕರಿಸಲ್ಲ. ಯಾಕೆ? ನನ್ನ ಆಂತರಿಕವಾದಂತ ಒಂದು ಪೂರ್ವಾಗ್ರಹ, ಒಂದು ಆ ರುಚಿ ಅನ್ನೋದು ಇರುತ್ತಲ್ಲ, ಅದು ಇದನ್ನ ಇಷ್ಟಪಡಲ್ಲ. ಸೊ ನನಗೆ ಇಷ್ಟ ಇಲ್ಲ ಅಂತ ಅನ್ಬಿಟ್ಟು ನಾನು ಅದನ್ನ ಬೇಡ ಅಂತೀನಿ. ಬೇಡ ಅಂತ ಅನ್ನುತ್ತಾ ಇರೋದ್ರಿಂದ ಮುಂದೆ ನನಗಾಗಬಹುದಾದ

0: ಅಂತ ಒಂದು ಸುಖಮಯ ಸಂದರ್ಭವನ್ನ ನಾನು ಈಗಲೇ ತಳ್ಳಾಕ್ತಾ ಇದ್ದೀನೇನೋ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಹಾಗೆ ನಾನು ಯಾವುದು ತುಂಬಾ ಚೆನ್ನಾಗಿದೆ ಅಂತ ಇವತ್ತು ಸ್ವೀಕರಿಸ್ತಾ ಇದ್ದೀನೋ, ವಿಧಿ ಅದನ್ನ ಇದು ಬೇಡಪ್ಪ ನಿನಗೆ ಒಳ್ಳೇದಲ್ಲ ಇದು ಅಂತ ಹೇಳುತ್ತಂತೆ. ತುಂಬಾ ಕಷ್ಟ ಅಂತ ನಾನು ಯಾವ್ದು ಅನ್ಕೋತಾ ಇದ್ದೀನೋ, ವಿಧಿ ಅದನ್ನ ವರವಾಗಿ ನನಗೆ ಕೊಟ್ಟಿರಬಹುದು. ಆ ವರವನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನನಗೆ ಸುಖ ಸಿಗತ್ತೆ. ಅದನ್ನ ಬಿಟ್ಬಿಟ್ಟು ಆ ಇದೇನು ಚೆನ್ನಾಗಿಲ್ಲ ಅಂತ ನನ್ನ ಅವಕಾಶವನ್ನು ನಾನು ಕಳ್ಕೊಂಡ್ರೆ, ನಾನು ಬಿಟ್ಬಿಟ್ರೆ ಸಿಕ್ಕಬಹುದಾದಂಥ ವರ ನನಗೆ ಸಿಕ್ಕಲ್ಲ. ಸೊ ಹಾಗೆ ವಸ್ತುಗಳ ಮೌಲ್ಯವನ್ನು ನಾವು ತಿಳ್ಕೊಳ್ಬೇಕು. ಆ ಮೌಲ್ಯ ಅನ್ನೋಂಥದ್ದು ಬರೀ ಕ್ಷಣಿಕವಾಗಿ ಇವತ್ತು ಮಾತ್ರ ನಾನು ಚಪ್ಪರಿಸಬಹುದಾದಂಥ ಜಾಮೂನು ಅಂತ ಅಲ್ಲ, ಬರೀ ಇವತ್ತಿನ ಕಥೆಯಲ್ಲದೆ ಮುಂದೆ ಬರುವಂತ ದಿನಗಳಲ್ಲಿ ಇದರ ಪರಿಣಾಮ ನನಗೆ ಏನಾಗಬಹುದು ಅನ್ನೋದನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತ. ಅದನ್ನ ಇದನ್ನ ನಾವು ಇನ್ನೊಂದು ಮುಖ್ಯವಾದಂತ ಉದಾಹರಣೆ ನಿತ್ಯ ಜೀವನದಲ್ಲಿ ತಗೊಳ್ಬಹುದಾಗಿರೋದು ಅಂತಂದ್ರೆ ನಮಗ್ ಬರುವಂತ ವ್ಯಸನಗಳು, ಈಗ ಮದ್ಯಪಾನ ಅಥವಾ ಬೀಡಿ ಸಿಗರೇಟಿನ ಒಂದು ವ್ಯಸನ ಏನಾಗುತ್ತೆ, ಅದರ ಚಟದಲ್ಲಿ ಬಿದ್ದಂತವ್ರಿಗೆ ಇದು ಹೊನ್ನು ಅಂತ ಅನ್ನಿಸ್ತಾ ಇರುತ್ತೆ, ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಅಲ್ವಾ. ಆದರೆ ನಿಜವಾಗ್ಲೂ ಅದನ್ನು ನೋಡಿದರೆ ಅದು ನಮ್ಮನ್ನು ನಾಶನದ ಕಡೆ ತಗೊಂಡು ಹೋಗುವಂಥ ಒಂದು ವ್ಯಸನ, ಅದು ನಮ್ಗೆ ಅರ್ಥ ಆಗಲ್ಲ. ಇದನ್ನೆಲ್ಲ ಬಿಟ್ಬಿಡಪ್ಪ ಅಂತ ಯಾರಾದರೂ ಒಬ್ಬರು ಬಂದು ಹೇಳಿದರೆ ಅವ್ರ ಬಗ್ಗೆ ನಮಗೆ ಕೋಪ ಬರುತ್ತೆ, ವ್ಯಸನಿಗೆ ಹೇಳಿದ್ರೆ ಇವನ್ ಯಾರು ಹೇಳೋದು ಅಲ್ವಾ. ಸೊ ಅದು ಅದು ಯಾರೋ ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿ ಯಾರೋ ಒಬ್ರು ಹೇಳಿದ್ರಪ್ಪ ಇಲ್ಲ ನೀನು ಪೆಂಡ ಕುಡಿಯೋದು ಬಿಟ್ಬಿಡು ಅಂತ, ಆಗ ಅವ್ರ ಮೇಲೆ ಕೋಪ ಬರುತ್ತೆ, ಇವ್ರು ಯಾರು ನನ್ಗೆ ಹೇಳೋದು, ನನ್ಗೆ ಹೇಳಕ್ಕೆ ಇವ್ರು ಯಾರು, ನನ್ಗೆ ಹೆಂಗ್ ಬೇಕಾದ್ರು ಮಾಡ್ತೀನಿ. ಸೊ ಹಾಗೆ ಆ ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಅಂತ ಮುಂಚೆ ಹೇಳಿದ್ರಲ್ಲ, ಸೊ ಅದು ಆ ಕತ್ತಿಯ ನನ್ಗೆ ಸ್ವಾತಂತ್ರ್ಯ ಇದೆ ನಾನೇನ್ ಬೇಕಾದ್ರು ಮಾಡ್ತೀನಿ ಅಂತ ಕುಡ್ದಾಗ ಇದು ಖಂಡಿತ ವರವಾಗಲ್ಲ ವಿಷವಾಗತ್ತೆ ಅನ್ನೋದು ಅದು ಮುಂದೆ ಗೊತ್ತಾಗತ್ತೆ, ಇವತ್ ನಮಗ್ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ವಸ್ತುಗಳ ಮೌಲ್ಯವನ್ನ ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡಾಗ ಯಾವುದು ಮಣ್ಣು ಯಾವುದು ಹೊನ್ನು, ಯಾವುದು ನಿಜವಾಗ್ಲೂ ಸತ್ವಪೂರ್ಣವಾಗಿರುವಂಥದ್ದು ಯಾವುದು ಸತ್ವರಹಿತವಾಗಿರೋದು, ಯಾವುದು ಲಾಂಗ್ ಟರ್ಮ್ ದೀರ್ಘಕಾಲಿಕವಾಗಿ ನನಗೆ ಒಳ್ಳೇದು, ಯಾವುದು ಕ್ಷಣಿಕವಾದಂತಹ ಸುಖ ಯಾವುದ್ರಲ್ಲಿದೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು ಇದರ ತಾತ್ಪರ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ವಿದ್ಯಾರ್ಥಿಯ ಜೀವನ ಎನ್ನುವುದು ಬದುಕಿನ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಘಟ್ಟ. ಅಷ್ಟೇನು ಜವಾಬ್ದಾರಿಗಳಿಲ್ಲದೆ, ಹಣದ ಹಿಂದೆ ಹೋಗದೆ, ಸಂಸಾರದ ತಾಪತ್ರಯಗಳಿಲ್ಲದೆ ಬರೀ ಅಧ್ಯಯನಕ್ಕೆ ಮೀಸಲಿಟ್ಟ ಸುಂದರ ಮಜಲು. ಆದರೆ ಈಗ ವಿದ್ಯಾರ್ಥಿಗಳ ಬದುಕು ಸ್ಪರ್ಧಾತ್ಮಕತೆಯ ಕಾರಣಕ್ಕೆ

ಒತ್ತಡದಿಂದ ಕೂಡಿದೆ. ಉತ್ತಮ ಕಾಲೇಜು, ಉತ್ತಮ ಅಂಕಗಳು, ಉತ್ತಮ ಭವಿಷ್ಯ ಎಂದು ಓಡುತ್ತಿರುವ ವಿದ್ಯಾರ್ಥಿಗಳು ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಕೆಲವೊಮ್ಮೆ ಈ ಒತ್ತಡ ತಾಳಲಾರದೆ ಆತ್ಮಹತ್ಯೆಯಂತ ವಿಪರೀತದ ಹಾದಿ ಹಿಡಿಯುತ್ತಿರುವುದು ವಿಷಾದದ ಸಂಗತಿ. ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ದೇಹದಲ್ಲಿ ಏರುಪೇರಾದಾಗ ದೇಹದ ಆರೋಗ್ಯ ಸ್ಥಿತಿಯ ಅರಿವು ನಮಗಾಗುತ್ತದೆ. ಆದರೆ ಮಾನಸಿಕ ಆರೋಗ್ಯ ಸ್ಥಿತಿಯು ಹಾಗಲ್ಲ. ಕಣ್ಣಿಗೆ ಕಾಣದ ಒಳಗೊಳಗೆ ನೋವುಣ್ಣುವ ಸ್ಥಿತಿ. ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ಎದುರಾಗುವುದು ಪರೀಕ್ಷೆಯ ಭಯ. ಪರೀಕ್ಷಾ ಕೊಠಡಿಯಲ್ಲಿ ಕುಳಿತು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಅರ್ಥವಾಗದೆ ಉತ್ತರ ತಿಳಿಯದೇ ಇದ್ದಲ್ಲಿ ಬರುವ ಭಯ. ಇದಕ್ಕೆ ಪೋಷಕರ ಅತಿಯಾದ ನಿರೀಕ್ಷೆಯೇ ಕಾರಣ. ಸೋತರೆ ಅವಮಾನವಾಗುತ್ತದೆ ಎಂಬ ಕಾರಣವು ಈ ಭಯದ ಹಿಂದೆ ಅಡಗಿದೆ. ಇನ್ನು ಸರಿಯಾದ ಅಂಕಗಳು ಬಾರದೇ ಇದ್ದರೆ ಸಮಾಜದಲ್ಲಿ ಮರ್ಯಾದೆ ದಕ್ಕುವುದಿಲ್ಲ ಎಂಬ ಕಾರಣಕ್ಕೆ ಪೋಷಕರು ಮಕ್ಕಳ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಳ್ಳುತ್ತಾರೆ. ನಂತರ ಸಹಪಾಠಿಗಳಿಂದ ಒತ್ತಡ, ತನಗಿಂತ ಹೆಚ್ಚು ಅಂಕ ಸಹಪಾಠಿಗಳಿಗೆ ಬಂದು ಬಿಟ್ಟರೆ ಎಂಬ ಆತಂಕ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಓದು ಬರಹ ಆಟಗಳಷ್ಟೇ ನಮ್ಮ ಆಲೋಚನೆಯಾಗಿತ್ತು. ಆದರೆ ಇಂದಿನ ಮಕ್ಕಳ ಚಿಂತನೆ ಭವಿಷ್ಯತ್ ಕಾಲದಲ್ಲಿದೆ. ಏನು ಓದಿದರೆ ಯಾವ ಕೆಲಸ ಸಿಕ್ಕಿತು, ಎಷ್ಟು ಸಂಬಳ ಬಂದಿತು, ಸಮಾಜದಲ್ಲಿ ತನ್ನ ಸ್ಥಾನಮಾನ ಹೇಗಿರುತ್ತದೆ, ಇಂಥ ಯೋಚನೆಗಳು ಮಕ್ಕಳ ಬಾಲ್ಯವನ್ನು ಕಿತ್ತುಕೊಳ್ಳುತ್ತಿವೆ. ಇದಕ್ಕೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವವು ಇದೆಯನ್ನಿ. ಈಗ ಬೆರಳಂಚಿನಲ್ಲಿ ಬಹು ಪ್ರಪಂಚಗಳು ತೆರೆದುಕೊಳ್ಳುತ್ತವೆ. ಮುಂದುವರಿದ ತಂತ್ರಜ್ಞಾನವನ್ನು ತಪ್ಪಾಗಿ ಬಳಸಲಾಗುತ್ತಿದೆ. ಇದು ಕೂಡ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆ ಮಾಡಿದೆ. ಪೋಷಕರು ನೀಡಿದ ಅತಿಯಾದ ಸವಲತ್ತಿನಿಂದಾಗಿ ಮಕ್ಕಳಿಗೆ ಸೋಲು, ನಿರಾಕರಣೆಯ ಬಗ್ಗೆ ಗೊತ್ತೇ ಇಲ್ಲ. ಒಂದೊಮ್ಮೆ ಬದುಕಿನಲ್ಲಿ ಕುಗ್ಗಿದಾಗ ಅದನ್ನು ಹೇಗೆ ಸ್ವೀಕರಿಸಬೇಕು, ಅದರಿಂದ ಹೇಗೆ ಹೊರಬರಬೇಕು ಎಂಬುದನ್ನು ಮಕ್ಕಳಿಗೆ ತಿಳಿಸಿಕೊಡದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೂಗಲ್ ಮಾಡಿದಷ್ಟೇ ಸುಲಭವಾಗಿ ಎಲ್ಲವೂ ಸಿಗಬೇಕು ಎಂಬುದು ಇಂದಿನ ವಿದ್ಯಾರ್ಥಿಗಳ ಅಪೇಕ್ಷೆ. ಇದರಿಂದ ಆತಂಕ, ನಿರಾಶೆ ಹಾಗೂ ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ. ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ದೇಹದ ಆರೋಗ್ಯ ಸರಿಯಾಗಿರಬೇಕಾದರೆ ಮಾನಸಿಕ ಆರೋಗ್ಯವು ಬಹಳ ಮುಖ್ಯ. ಮನೋಬಲವೊಂದು ಇದ್ದರೆ ಏನನ್ನಾದರೂ ಸಾಧಿಸಬಹುದು. ಇದಕ್ಕೆ ಉತ್ತಮ ಉದಾಹರಣೆ ಭೌತವಿಜ್ಞಾನಿ ಲೇಖಕ ಸ್ಟೀಫನ್ ಹಾಕಿಂಗ್. ಮೋಟರ್ ನ್ಯೂರಾನ್ ಕಾಯಿಲೆಯಿಂದಾಗಿ ಕುತ್ತಿಗೆಯಿಂದ ಕೆಳಭಾಗ ದೈಹಿಕವಾಗಿ ಅಶಕ್ತರಾಗಿದ್ದರು. ವೀಲ್ ಚೇರ್ನಲ್ಲಿ ಕುಳಿತೆ ಹಾಕಿಂಗ್ ವಿಕಿರಣ ಸಿದ್ಧಾಂತವನ್ನು ಮಂಡಿಸಿದರು. ಅವರು ಬರೆದ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಪುಸ್ತಕವು ಅತ್ಯಂತ ಜನಪ್ರಿಯ ಪುಸ್ತಕವಾಗಿದೆ. ದೈಹಿಕ ನ್ಯೂನತೆಯ ನಡುವೆಯೂ ಮಾನವನ ಇಚ್ಛಾಶಕ್ತಿಯಿಂದ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಸ್ಟೀಫನ್ ಹಾಕಿಂಗ್ ಮಾದರಿಯಾಗಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಕೌಟುಂಬಿಕ ಬಿರುಕು ಕೂಡ ಮಕ್ಕಳ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ. ಎಲ್ಲ ಮಕ್ಕಳು ಒಂದೇ ತೆರನಾಗಿ ಇರುವುದಿಲ್ಲ. ಕೆಲವು ಮಕ್ಕಳು ತಮ್ಮ ಭಾವನೆಗಳನ್ನು ಹಂಚಿಕೊಂಡರೆ ಮತ್ತೆ ಕೆಲವರು ತಮ್ಮ ಭಾವನೆಗಳನ್ನು ಹೊರಹಾಕುವಲ್ಲಿ ಮುಜುಗರ ಪಡುತ್ತಾರೆ. ಆದಷ್ಟು ಪೋಷಕರು ಕೌಟುಂಬಿಕ ತೊಂದರೆಗಳನ್ನು ಮಕ್ಕಳಿಂದ ದೂರ ಇಡುವುದರಿಂದ ಅವರ ವಿದ್ಯಾರ್ಥಿ ಜೀವನ ಇನ್ನಷ್ಟು ಸುಂದರವಾಗಬಲ್ಲದು. ಸಾಧ್ಯವಾದಷ್ಟು ಮಕ್ಕಳೊಂದಿಗೆ ಸಂಪರ್ಕದಲ್ಲಿರಬೇಕಾದದ್ದು ಪೋಷಕರ ಕರ್ತವ್ಯ. ಕೆಲಸ, ಸಂಸಾರದ ಹೊಣೆಗಾರಿಕೆಗಳು ಪೋಷಕರಿಗಿರುತ್ತವೆ. ಮಕ್ಕಳು ಮನೆಯಲ್ಲಿಯೇ ಇರಲಿ, ಕನಿಷ್ಠ ಸಂಭಾಷಣಾ ರೂಪದಲ್ಲಾದರೂ ಅವರೊಂದಿಗೆ ಕಾಲ ಕಳೆಯಿರಿ. ಮನದಾಳದ ಮಾತುಗಳನ್ನು ಮಕ್ಕಳು ಪೋಷಕರೊಂದಿಗೆ ಹೇಳಿಕೊಳ್ಳುವಷ್ಟು ಸಲುಗೆಯನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡಿ. ಒಂದು ಸಣ್ಣ ಬೆಂಬಲ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಇದು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಕುಟುಂಬದೊಂದಿಗೆ ಸ್ನೇಹಿತರೊಡನೆ ಬೆರೆಯಲು ಅವಕಾಶವನ್ನು ಮಾಡಿಕೊಡಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಸಮಯ ನಿರ್ವಹಣೆಯ ಬಗ್ಗೆ ತಿಳಿಸಿಕೊಡಿ. ಓದಲು, ಬರೆಯಲು, ಆಟವಾಡಲು, ಕುಟುಂಬದೊಂದಿಗೆ ಬೆರೆಯಲು ಸಮಯ ಮಾಡಿಕೊಡಿ. ವಿದ್ಯಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣವನ್ನು ನಿರ್ಮಿಸಿಕೊಡಿ. ಇದರಿಂದ ಅವರು ಮುಕ್ತವಾಗಿ ಭಾವ

ಭಾವನೆಗಳನ್ನು ಹಂಚಿಕೊಳ್ಳಲು ಸಮರ್ಥರಾಗುತ್ತಾರೆ. ಮಾನಸಿಕ ದೃಢತೆ ಹೆಚ್ಚಲು ದೈಹಿಕ ವ್ಯಾಯಾಮವು ಮುಖ್ಯ. ಯೋಗಾಭ್ಯಾಸ, ಸೈಕ್ಲಿಂಗ್, ವಾಕಿಂಗ್ ರೂಢಿಸಿಕೊಳ್ಳಿ. ಧ್ಯಾನ ಮಾಡುವುದರಿಂದಲೂ ಮಾನಸಿಕ ಆರೋಗ್ಯ ಬಲಿಷ್ಠವಾಗುತ್ತದೆ. ಮಕ್ಕಳು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗುತ್ತಾರೆ. ಅವಶ್ಯಕತೆ ಇದ್ದಲ್ಲಿ ಮಾನಸಿಕ ತಜ್ಞರ ಸಲಹೆ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ಮುಜುಗರ ಬೇಡ. ಮೊದಲೇ ತಿಳಿಸಿದಂತೆ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವು ಅಷ್ಟೇ ಮುಖ್ಯ. ದೈಹಿಕ ಆರೋಗ್ಯ ಹದಗೆಟ್ಟಾಗ ವೈದ್ಯರ ಬಳಿ ಹೋಗುವ ನಾವು, ಮಾನಸಿಕ ಆರೋಗ್ಯ ಸರಿ ಇಲ್ಲದಾಗ ವೈದ್ಯರ ಬಳಿ ಹೋಗಲು ಹಿಂದೇಟು ಹಾಕುವುದೇಕೆ? ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುವುದು ದುರ್ಬಲತೆಯಲ್ಲ, ಅದು ಬಲದ ಸಂಕೇತ. ಮಾನಸಿಕ ಕಾಯಿಲೆ ಎಂದಾಕ್ಷಣ ಹುಚ್ಚು ಎನ್ನುವ ತಪ್ಪು ಕಲ್ಪನೆ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿದೆ. ಈ ಭಾವನೆಯನ್ನು ಮೊದಲು ತೆಗೆದುಹಾಕಿ ವಿದ್ಯಾರ್ಥಿಗಳು ಮಾನಸಿಕ ಆರೋಗ್ಯವನ್ನು ಜತನದಿಂದ ಮಾಡಿಕೊಂಡಲ್ಲಿ ಆರೋಗ್ಯಕರ ಹಾಗೂ ಯಶಸ್ವಿ ಜೀವನವನ್ನು ನಡೆಸಬಹುದು. ಒಳ್ಳೆಯ ಮನಸ್ಸು ಒಳ್ಳೆಯ ಜೀವನಕ್ಕೆ ದಾರಿ ತೋರಿಸುತ್ತದೆ. ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಓದುವುದು ಅವರ ಕರ್ತವ್ಯ. ಅದಕ್ಕೆ ಸರಿಯಾದ ವಾತಾವರಣವನ್ನು ಸೃಷ್ಟಿಸಿಕೊಡುವುದು ನಮ್ಮ ಬದ್ಧತೆ. ಪ್ರೀತಿ, ಬೆಂಬಲ ಹಾಗೂ ಜಾಗೃತಿ ಈ ಮೂರು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ರಕ್ಷಾ ಕವಚಗಳು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಮನೋಬಲ ಯಶಸ್ಸಿನ ಮೂಲ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ ಸಂತೋಷ ಹರದ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ ಒಂದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ಯಾವ ಸಮಯ ಆದರೂ ಒಬ್ಬ ಮಹಾನ್ ಚೈತನ್ಯವನ್ನು ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಆಯ್ತಲ್ಲ, ಅವಕಾಶ ದೊರೆತಿದ್ದಕ್ಕೆ ನಾನು ಭಗವಂತನಿಗೆ ನಮಸ್ಕಾರ ಮಾಡಿ, ಈಗಾಗಲೇ ಉಪಾಧ್ಯಾಯರು ಹೇಳಿದ ಹಾಗೆ ಇದೊಂದು ವಿಚಿತ್ರವಾದಂಥ ತಲೆಬರಹ ಇದು, ಅನುರೂಪ ದಾಂಪತ್ಯ ಮತ್ತು ಸನ್ಯಾಸಿ ಬದುಕು ಅಂತ. ಎರಡೂ ಸಾಮಾನ್ಯ ಜೊತೆಗೆ ಹೋಗಲ್ಲ ಅಂತ ಅಂದ್ಕೋತೀವಿ. ಇದನ್ನು ಯಾಕೆ ತಗೊಂಡೆ ಅಂದರೆ, ಅಸಾಮಾನ್ಯರ ಜೀವನ ಅಸಾಮಾನ್ಯವಾಗೇ ಇರ್ತದೆ. ನಮಗೆ ಯಾವುದು ತುಂಬ ಕಷ್ಟ ಎತ್ತರದ್ದು ಅಂತ ಅನ್ಕೋತೀವೋ ಅದನ್ನು ಸಾಮಾನ್ಯವಾಗಿ ಮಾಡಿಬಿಡ್ತಾರೆ, ಅವರು ತುಂಬ ಸುಲಭವಾಗಿ ಮಾಡಿಬಿಡ್ತಾರೆ. ಶ್ರೀರಾಮಕೃಷ್ಣರ ಜೀವನವನ್ನು ಕಾಣಬೇಕು. ಎರಡು, ನಾನು ರುದ್ರಪ್ರಯಾಗಕ್ಕೆ ಹೋದಾಗ ತಾವು ಹೋಗಿದ್ದ ನೋಡಿರ್ತೀರಿ, ಎರಡು ನದಿಗಳು ಬಂದು ಸೇರ್ಕೋತಾವೆ ಸಂಗಮದಲ್ಲಿ, ಒಂದು ಅಲಕನಂದ ಇನ್ನೊಂದು ಮಂದಾಕಿನಿ ಬಂದು ಸೇರಿಕೊಂಡು ಮುಂದೆ ಭಾಗೀರಥಿಯಾಗಿ ಹೋಗ್ತಾವಲ್ಲ, ಮುಂದೆ ನೀವು ಮೇಲೆ ನಿಂತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ನದಿ ಬೆಳ್ಳಗಿದೆ, ಇನ್ನೊಂದು ಸ್ವಲ್ಪ ಕಪ್ಪು ನೀರಿದೆ, ಅವೆರಡೂ ಸೇರ್ಕೊಂಡು ಅಲ್ಲಿ ಹೋಗೋ ತನಕನೂ ಬಿಳಿ ಕಪ್ಪು ಬಿಳಿ ಕಪ್ಪು ಕಾಣಿಸ್ತಾ ಇರ್ತದೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಎಲ್ಲ ಒಂದೇ. ಈ ನಾನು ಶ್ರೀರಾಮಕೃಷ್ಣರ ಜೀವನ ಮತ್ತು ಶಾರದಾ ಮಾತೆಯವರ ಜೀವನವನ್ನು ಗಮನಿಸುವಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ರುದ್ರಪ್ರಯಾಗ ದೃಶ್ಯನೇ. ಎರಡು ಅದ್ಭುತಗಳೇ, ಎರಡು ಒಂದು ಸೇರಿ ಹೇಗೆ ಪ್ರವಾಹ ಆಗಿ ಹೋಯಿತು ಅನ್ನೋದನ್ನು ನಾವೀಗ 5 ದಿವಸದಲ್ಲಿ ನೋಡೋಕೆ ಪ್ರಯತ್ನ ಮಾಡಬೇಕು. ಒಂದು ಸಲ ಶ್ರೀರಾಮಕೃಷ್ಣರ ಪರಮ ಭಕ್ತ ಗಿರೀಶ್ ಚಂದ್ರ ಘೋಷ್ ಒಮ್ಮೆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಸ್ವಾಮೀಜಿ ನೀವು ಗುರು ಮಹಾರಾಜರ ನಿಕಟ ಸಂಪರ್ಕದಲ್ಲಿದ್ದವರು, ಹತ್ತಿರದಿಂದ ಕಂಡವರು, ನೀವು ಯಾಕೆ ಅವ್ರ ಜೀವನ ಚರಿತ್ರೆ ಬರೀಬಾರ್ದು ಅಂತ ವಿವೇಕಾನಂದರು ಕೇಳ್ತಾರೆ, ನೀವ್ಯಾಕೆ ಬರೀಬಾರ್ದು ಅವ್ರ ಜೀವನ ಚರಿತ್ರೆ ಅಂತ. ವಿವೇಕಾನಂದ ಒಂಥರ ಆವೇಶ ಬಂದ್ಬಿಡ್ತಂತೆ. ಆವೇಶದಲ್ಲಿ ಹೇಳ್ತಾರೆ, ನೀವು ನನಗೆ ಅಗಾಧವಾದ ಸಮುದ್ರವನ್ನು ಬತ್ತಿಸಿಬಿಡು ಅಂತ ಹೇಳಿ ಬತ್ತಿಸ್ಬಿಡ್ತೀನಿ. ಬೇಕಾದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕುಟ್ಟಿ ಪುಡಿ ಮಾಡು ಅಂತ ಹೇಳಿ ಅದನ್ನು ಮಾಡಬಲ್ಲೆ ನಾನು. ಆದರೆ ಗುರು ಮಹಾರಾಜರ ಜೀವನ ಚರಿತ್ರೆಯನ್ನು ಬರೆಯುವ ಕೆಲಸ ಇದೆಯಲ್ಲ, ಇದೋ ಕೈ ಮುಗಿತೇನಪ್ಪ, ಅದೊಂದು ಮಾತ್ರ ಹೇಳಬೇಡಿ ಅಂದ್ರಂತೆ. ಬಹಳ ವಿಚಿತ್ರ ಇದು, ಗುರು ಮಹಾರಾಜರ ಜೀವನ ಚರಿತ್ರೆ ಮಾತ್ರ ಬರೆಯೋಕ್ಕೆ ಹೇಳಬೇಡಿ, ನನ್ನ ಕಡೆಯಿಂದ ಆಗೋಲ್ಲ ಅಂದ್ರಂತೆ. ಆಶ್ಚರ್ಯ ಅಲ್ವಾ? ವೇದಾಂತ ಉಪನಿಷತ್ತುಗಳ ರಹಸ್ಯಗಳನ್ನು ಪರಕೀಯ ಭಾಷೆಗಳಲ್ಲಿ ಬೇರೆ ದೇಶದಲ್ಲಿ ಅತ್ಯಂತ ಸುಲಲಿತವಾಗಿ ವಿವರಿಸಬಲ್ಲಂಥ ಅಸಾಮಾನ್ಯ ಸಾಮರ್ಥ್ಯದ ಸ್ವಾಮಿ ವಿವೇಕಾನಂದರು ಒಬ್ಬ ಸಾಮಾನ್ಯ ಲೇಖಕ ಬರೆಯಬಹುದಾದಂಥ ಜೀವನ ಚರಿತ್ರೆಯನ್ನು, ಅದರಲ್ಲೂ ಶ್ರೀರಾಮಕೃಷ್ಣರ ನೆರಳಿನಂತೆ ಇದ್ದು ಅವರನ್ನು ಅನುಸರಿಸಿ ಕಾಡಿ ಬಳಲಿ ಬಳಲಿಸಿ ಒಳಹೊರಗನ್ನು ತಮ್ಮ ಅರಿತಂಥ ತಮ್ಮ ಗುರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಯಾಕೆ ಬರೆಯೋದಿಲ್ಲ ಅಂದರು ಅಂತ ಆಶ್ಚರ್ಯ ಅನಿಸುತ್ತೆ. ಯಾಕೆ ಬರೆಯೋದಿಲ್ಲ ಅಂದರು? ಯಾರಿಂದ ತಮ್ಮ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಎರೆಸಿಕೊಂಡ್ರೋ ಅವರ ಜೀವನ ಚರಿತ್ರೆ ಬರೆಯೋದು ಅವರಿಂದಲೇ ಸಾಧ್ಯ ಇಲ್ಲ ಅಂದರೆ ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ? ಅವರೇ ಬರೆಯೋಕ್ಕಾಗಲಿ, ಇನ್ಯಾರು ಬರೆಯೋಕ್ಕೆ ಸಾಧ್ಯ ಅಂತ. ಹಾಗಾದರೆ ವಿವೇಕಾನಂದ ಹೀಗೆ ಯಾಕೆ ಹೇಳಿದರು? ಅದಕ್ಕೊಂದು ಕಾರಣ ಇದೆ. ಕಾರಣ ಏನು ಅಂದರೆ, ವಿವೇಕಾನಂದರು ತಮ್ಮ ಗುರುಗಳ ಬಗ್ಗೆ ಮಾತಾಡೋಕ್ಕೆ ಬಾಯಿ ತೆರೆದ್ರ ತಕ್ಷಣ ಆ ಗುರು ಮಹಾರಾಜರ ಅಲೌಕಿಕವಾದಂಥ ಪ್ರೇಮ ವಾತ್ಸಲ್ಯ ಅನಂತವಾದ ಭಾವನೆಗಳು ನುಗ್ಗಿ ಬರ್ತಿತ್ತಂತ ಅವ್ರ ಮನಸ್ಸಲ್ಲಿ. ಇಂಥ ಗಮನ ಇಡಬೇಕು, ಯಾರು ತುಂಬ ಹತ್ತಿರದಲ್ಲಿದ್ದವ್ರು ನೆನೆಸ್ಕೊಂಡಾಗ ಭಾವುಕ ಆಗಿಬಿಡುತ್ತೆ ಮನಸ್ಸು, ಮಾತೇ ಬರಲ್ಲ. ಆ ಪರಿಪೂರ್ಣ ವ್ಯಕ್ತಿತ್ವದ ಅಸಂಖ್ಯವಾದ ಮುಖಗಳು ಅವ್ರ ಮುಂದೆ ಬಂದು ಅವರು ಅಮೇಯವಾದಂಥ ಮಹಿಮೆ, ಗುರು ಮಹಾರಾಜರ ಅಮೇಯ ಅಂದರೆ ಅಳೆಯೋಕ್ಕಾಗದೇ ಇರುವಷ್ಟು ಅಷ್ಟು ದೊಡ್ಡದಂಥ ಮಹಿಮೆ ಅವರ ಸ್ಮೃತಿ ಪಟಲ ಮೇಲೆ ನುಗ್ಗಿ ಬಂದು ಉತ್ಕಟವಾದಂತಹ ಒಂದು ಆನಂದದಿಂದ ಮಾತು ಮೂಕಾಗ್ತದೆ ಅಂತ ಹೇಳಿದ್ರಂತೆ. ಬರೆಯೋಕ್ಕಾಗೋದೇ ಇಲ್ಲ, ಮುಂದೆ ಮಾತಾಡೋ ಸಾಧ್ಯ ಇರಲಿಲ್ಲ, ಮಾತಾಡೋದೇ ಕಷ್ಟ ಆಗಿರಬೇಕಾದ್ರೆ ಬರೆಯೋದು ಹೇಗೆ ಅಂತ. ಒಂದು ಸಲ ಅಮೆರಿಕದಲ್ಲಿದ್ದಾಗ ಅವ್ರ ಶಿಷ್ಯರು ಒತ್ತಾಯ

ಬರ್ತಾರೆ. ಮೈ ಮಾಸ್ಟರ್ ಅಂತ ಹೇಳಿ ಹೇಳ್ತೀರಿ ಪ್ರತಿಯೊಂದು ಲೆಕ್ಚರ್ದಲ್ಲಿ. ಮಾಸ್ಟರ್ ಬಗ್ಗೆ ಒಂದು ಮಾತಾಡಬಾರ್ದೆ, ಒಂದು ಲೆಕ್ಚರ್ ಕೊಡಬಾರ್ದೆ ಅಂತ ಅವ್ರು ಒತ್ತಾಯಕ್ಕೆ ಮಣದ ಒಂದು ಲೆಕ್ಚರ್ ಕೊಡ್ತಾರೆ, ಭಾಷಣ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡ್ತಾರೆ. ಆ ಭಾಷಣ ಇವತ್ತು ಸಣ್ಣ ಪುಸ್ತಕ ಆಗಿ ಪ್ರಕಟ ಆಗಿದೆ, ಮೈ ಮಾಸ್ಟರ್ ಅಂತ. ತಾವು ಓದ್ಬೇಕು ದಯವಿಟ್ಟು ಅದನ್ನು, ಮೈ ಮಾಸ್ಟರ್ ಅಂತ ಬರೆದಂಥ ಸಣ್ಣ ಪುಸ್ತಕ. ಆ ಭಾಷಣ ಮಾಡುವಾಗ ಆಶ್ಚರ್ಯ ಅಂದರೆ ಅಷ್ಟುದ್ದ ಭಾಷಣ ಮಾಡಿದ್ರು ಒಂದೇ ಒಂದು ಸಲ ಕೂಡ ಶ್ರೀರಾಮಕೃಷ್ಣ ಅಂತ ಪದ ಬಳಸಲಿಲ್ಲ ಅವರು, ಬರೀ ಮೈ ಮಾಸ್ಟರ್ ಅಂದ್ಕೊಂಡೇ ಹೋದರು. ಕೇಳಿದ್ರಂತೆ, ಯಾಕೆ ನೀವು ಬರೀ ಮಾಸ್ಟರ್ ಅಂತಿದ್ದೀರಿ, ಅವ್ರ ಹೆಸರು ಹೇಳಿಲ್ಲಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಹೌ ಕೆನ್ ಐ ಬ್ರಿಂಗ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ. ನನ್ನ ಗುರುಗಳ ಹೆಸರನ್ನು ಅಲ್ಲಿಗೆ ಮೇಲೆ ಹೇಗೆ ತೊಗೊಂಬರೋದು ಅಂತ ಇದು ಗಮನಿಸಬೇಕಾದ್ದು. ಎಷ್ಟು ಎತ್ತರದಲ್ಲಿ ಇಟ್ಕೊಂಡಿದ್ರು ಗುರುಗಳನ್ನು, ಅವ್ರ ಬಗ್ಗೆ ಯಾವ ಥರದ ಗೌರವ ಇತ್ತು ಅಂದರೆ ಅವ್ರ ಹೆಸರನ್ನು ಹೇಳೋಂಗಿಲ್ಲ ಬಾಯಿಂದ ನಾನು, ಹೌ ಕೆನ್ ಐ ಟೇಕ್ ದ ನೇಮ್ ಆಫ್ ಮೈ ಮಾಸ್ಟರ್ ಆನ್ ಮೈ ಲಿಪ್ಸ್ ಅಂತ ಹೇಳಿ ಮಾತಾಡಲಿಲ್ಲ. ತಮ್ಮ ಬದುಕಿನ ಸೆಲೆಯಾದಂಥ ಶ್ರೀರಾಮಕೃಷ್ಣರ ಹೆಸರು ಹೇಳಿದ ಕೂಡಲೇ ಭಾವೋದ್ರೇಕದಿಂದ ಮಾತು ಬರ್ತಿರಲಿಲ್ಲ ಅವ್ರಿಗೆ. ಈಗ ಅವ್ರ ಹೆಸರೇ ಹೇಳೋದು ಕಷ್ಟ ಆದಾಗ ಅದಕ್ಕೆ ಬರೆಯೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ ಗಿರೀಶ್ ಘೋಷ್ ಅವರಿಗೆ. ಆದರೆ ನಮಗೆ ಆ ತಕರಾರು ಇಲ್ಲ, ನಮಗೆ ಆ ತೊಂದರೆ ಇಲ್ಲ. ಯಾಕೆಂದರೆ ಎರಡು ಕಾರಣಕ್ಕೆ. ಒಂದು, ಆ ಮಟ್ಟಿನ ಭಾವಾತಿರೇಕ ನಮ್ಮಲ್ಲಿಲ್ಲ. ಆ ಥರದ ಭಾವ ಉಕ್ಕಿ ಬರಬೇಕಾದ್ರೆ ಸಂಪರ್ಕ ಇರಬೇಕು, ಸಂಬಂಧ ಇರಬೇಕು, ಸ್ವಲ್ಪ ದಿವಸ ಜೊತೆಗಿರಬೇಕು. ಅದು ಯಾವುದೂ ಇಲ್ಲದೆ ಇರೋದ್ರಿಂದ ನಮಗೆ ಆ ಭಾವಾತಿರೇಕದಿಂದ ಬರಿಬೋದು, ಆರಾಮಾಗಿ ಬರಿಬೋದು. ಮತ್ತು ಇನ್ನೊಂದು ಮುಖ್ಯವಾದಂದರೆ ಅಂದಿಗೂ ಇಂದಿಗೂ ಕಾಲದ ಅಂತರ ಇದೆ. ಆ ಕಾಲದ ಅಂತರ ಬಹಳ ದೊಡ್ಡದು, ದಯವಿಟ್ಟು ಅದು ನೆನಪಿಟ್ಕೊಡಿ. ಕಾಲದ ಅಂತರ ಬಂದ ಹಾಗೆ ಭಾವಾತಿರೇಕ ಕಮ್ಮಿ ಆಗ್ತದೆ. ಇನ್ಕೊಂದ್ಸಲ ಹೇಳಿದ್ದೆ, ನನ್ನ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವತ್ತಿನ ದಿವಸ ಅಯ್ಯೋ ಅವರಿಲ್ಲದೆ ಬದುಕೋದು ಹೇಗಪ್ಪ ಅನಿಸ್ಬಿಡುತ್ತೆ. ಮರುದಿವಸ ನೋವಿರುತ್ತೆ, 10 ದಿವಸದಲ್ಲಿ ನೋವು ಕಮ್ಮಿ ಆಗುತ್ತೆ, 10 ವರ್ಷದಲ್ಲಿ ಮರ್ತೇ ಹೋಗ್ಬಿಡುತ್ತೆ, ನಗನಾಗ್ತಾ ಇದ್ಬಿಡ್ತಾರೆ ಎಲ್ಲರೂ. ಅಂದರೆ ಪ್ರೀತಿ ಕಮ್ಮಿ ಆಯಿತು ಅಂತಲ್ಲ, ಆ ಭಾವದ ಒತ್ತಡ ಕಮ್ಮಿ ಆಯಿತು. ನಿನ್ನೆ ದಿವಸ ರಾತ್ರಿ ನನ್ನ ಗುರುಗಳು ತೀರ್ಕೊಂಡ್ರು, ನನ್ನ ಕೆಮಿಸ್ಟ್ರಿ ಕಲಿಸಿದಂಥ ಗುರುಗಳು, ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದವರು. ನನಗೆ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಫೋನ್ ಮಾಡಿದೆ. ಇವತ್ತು ನಾನು ಫೋನ್ ಮಾಡಿದಾಗ ಅವ್ರ ಹೆಂಡತಿ ಮಗಳು ತೊಗೊಂಡ್ರು, ಅವೆಲ್ಲ ಪರಿಚಯದವ್ರು, ನಾನು ತುಂಬ ಪರಿಚಯದವ್ರು. ತಾಯಿಗೆ ಮಾತಾಡೋಕ್ಕೆ ಆಗಲೇ ಇಲ್ಲ, ಯಾಕಂದ್ರೆ ಹಸಿ ಇದೆ ಇನ್ನು ನಾವು ಇವತ್ತೇ ಆದದ್ದು, ಅದರಿಂದ ತುಂಬ ನೋವಿರುತ್ತೆ. ನಾನು ಹೇಳಿದೆ, ಚಿಂತೆ ಮಾಡಬೇಡಿ, 10 ದಿವಸ ಮತ್ತೆ ಮಾಡ್ತೀನಿ ನಾನು ಫೋನು ಅಂತ ಹೇಳಿದೆ. ನಾನು ಖಂಡಿತ ಹೇಳ್ತೀನಿ, 15 ದಿವಸದ ನಂತರ ಮಾಡಿದಾಗ ಅಲ್ಲೂ ದುಃಖ ಇರುತ್ತೆ, ಅಲ್ಲೂ ಒಳಗೆ ಬರುತ್ತೆ, ಆದರೆ ಈ ಥರದ ಭಾವೋದ್ವೇಗ ಇರೋಲ್ಲ. ಅಂತರ ಬಹಳ ಮುಖ್ಯ ಯಾವಾಗಲೂ, ಘಟನೆಗೂ ಮತ್ತು ನಾವು ನೋಡ್ತಿರುವಂಥ ಸ್ಥಾನಕ್ಕೂ ಅಂತರ ಹೆಚ್ಚಾದ ಹಾಗೆ ಆ ಭಾವದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಮುಖ್ಯ. ಅದಲ್ಲದೆ ಇನ್ನೊಂದು, ಸ್ಪಷ್ಟತೆ ಬರೋಕ್ಕೆ ಶುರು ಆಗುತ್ತೆ. ನೀವು ಬೆರಳನ್ನು ಕಣ್ಣು ಹತ್ತಿರನೇ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ನಿಮ್ಮ ಬೆರಳಿನ ಗೆರೆಗಳು ಕಾಣಿಸಲ್ಲ, ಮುಂದಿದ್ದ ಬೆಟ್ಟನೂ ಕಾಣಿಸಲ್ಲ. ಆದರೆ ಬೆರಳನ್ನು ಸ್ವಲ್ಪ ಹಿಂದೆ ತೊಗೊಂಡು ಹೋದಾಗ ನನ್ನ ಕಣ್ಣಿಗೆ ಆ ಬೆರಳಿನ ಚಿತ್ರ ಸ್ಪಷ್ಟ ಆಗ್ತಾ ಹೋಗುತ್ತೆ. ತಾವು ಗಮನಿಸಿರ್ಬೇಕು, ಪುಸ್ತಕ ಹಿಡಿದು ಕಣ್ಣು ಹತ್ರ ಹಿಂಗೆ ಇಟ್ಕೊಂಡ್ಬಿಟ್ರೆ ಏನೂ ಕಾಣಿಸಲ್ಲ, ಅದೊಂದು ಹಂತರ ಬಂದಾಗ ಪಿಕ್ಚರ್ ಚೆಂದ ಕಾಣಿಸೋದು. ಹಾಗೆ ಘಟನೆಯಿಂದ ನಾವು ದೂರ ಹೋದಷ್ಟು ಭಾವಾತಿರೇಕ ಕಮ್ಮಿ ಆಗೋದ್ರ ಜೊತೆಗೆ ಚಿತ್ರ ಸ್ಪಷ್ಟ ಆಗ್ತದೆ. ಈಗ ರಾಮಕೃಷ್ಣರ ಜೀವನವನ್ನು ಒಂದು ಅಳಿಬೇಕಾದ್ರೆ, ನಾವು ಅಳಿಯೋದು ಅಂತಂದರೆ ನಮಗೇನು ಗೈಗೆ ಸಿಗಬೇಕಲ್ಲ, ಅದು ಸಿಗಬೇಕಾದ್ರೆ ಪೂರ್ತಿ ಆದಾಗ ಸಿಗಬೇಕು. ಈಗ ತಾವು ಒಂದು ಸಣ್ಣ ಕೆಟ್ಟ ಎಕ್ಸಾಂಪಲ್, ಅದು ಹೇಳಬೇಕೋ ಗೊತ್ತಿಲ್ಲ, ಈಗ ಟಿವಿಯಲ್ಲಿ ನ್ಯೂಸನ್ನು ಸೀರಿಯಲ್ ಮಾಡ್ದಂಗೆ ಮಾಡ್ತಾರೆ. ಯಾವುದೋ ಸೀರಿಯಲ್ ಆಗ್ಬೋದು, ಅದು ಸಿ ಡಿ ಆಗ್ಬೋದು, ಯಾವುದೋ ಆಡಿಯೋ ಆಗ್ಬೋದು, ಯಾವುದೋ ಆಗ್ಬೋದು. ದಿನ ದಿನಕ್ಕೆ ಹೊಸ ರೋಚಕ ವಿಷಯಗಳು ಬರ್ತವೆ. ಆದರೆ ಇದ್ರ ಸ್ಪಷ್ಟ ಚಿತ್ರ ಸಿಗೋದು 1 ವರ್ಷ ಆದಮೇಲೆ, ಕೊನೆಗೇನು ಆಗಲಿಲ್ಲ ಅಂತ ಮಲ್ಕೊಳ್ಳೋದು ಅಷ್ಟೇ, ಮತ್ತೊಂದೇನಿಲ್ಲ. ಅಂದರೆ ಒಂದು ಸ್ಪಷ್ಟತೆ ಬರಬೇಕಾದ್ರೆ, ನನಗೆ ನನ್ನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಂಥ ಪ್ರೊಫೆಸರ್ ಹೇಳ್ತಾ ಇದ್ರು, ಕೆಮಿಸ್ಟ್ರಿ ಕಲಿಸೋ ಪ್ರೊಫೆಸರ್, ಎಷ್ಟು ಚೆನ್ನಾಗಿದೆ ನೋಡಿ ಅದು, ಅಂತರ ಇದ್ದಾಗ ಸ್ಪಷ್ಟತೆ ಹೇಗೆ ಬರುತ್ತೆ ಅಂತ. ಒಂದು ದಿವಸ ರಾಜೀವ್ ಗಾಂಧಿಯವರು ಶ್ರೀಪೆರಂಬದರ್ಗೆ ಹೋದರು, ಇಲೆಕ್ಷನ್ ಪ್ರಚಾರ ಮಾಡೋಕೆ ಹೋದರು. ಅಲ್ಲಿ ಢಮ್ ಅಂತ ಬ್ಲಾಸ್ಟ್ ಆಯಿತು, ದೇಹ ಚೂರು ಚೂರು ಆಗೋಯ್ತು, ತೀರ್ಕೊಂಬಿಟ್ಟು. ಮರುದಿನ ಬೆಳಗ್ಗೆ ಸುದ್ದಿ ಏನು ಬಂತು ಪೇಪರಲ್ಲಿ, ಅದನ್ನ ಇಟ್ಕೊಂಡು ಕಲಿಸ್ತಾ ಇದ್ದ ನಮ್ಮ ಎಷ್ಟು, ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿಸುವಾಗ ಅದನ್ನ ಹೇಳೋರು. ಅವತ್ತಿನ ಸುದ್ದಿ ಏನು ಬಂತು, ರಾಜೀವ್ ಗಾಂಧಿ ಡೈಡ್ ಇನ್ ಎ ಬ್ಲಾಸ್ಟ್, ಬ್ಲಾಸ್ಟಲ್ಲಿ ತೀರ್ಕೊಂಬಿಟ್ರು. ಏನು ಯಾಕೆ ಅಂತ ಎಲ್ಲಿದ್ದು ಗೊತ್ತಿಲ್ಲ ನಮಗೆ, ರಾತ್ರಿ 10:30 ಆದದ್ದು, ಬೆಳಗ್ಗೆ 6 ಗಂಟೆ ಸುದ್ದಿ ಅಷ್ಟೇ. ಮುಂದೆ ಒಂದು 2-3 ದಿವಸ ಆದಮೇಲೆ ಗೊತ್ತಾಯಿತು ಅದು ಬಾಂಬ್ ಬ್ಲಾಸ್ಟ್ ಇದೆ ಅಂತ. ಯಾರು ಇಟ್ಟಿದ್ರು ಬಾಂಬ್, ನೆಲದಲ್ಲಿ ಬಾಂಬ್ ಇಲ್ಲ, ಆಗದೆ ಎಲ್ಲಿದ್ದು ಬಂತು, ಮತ್ತೆ ಹುಡುಕೋಕೆ ಶುರು ಮಾಡಿದರು. ಆಗ ನೋಡಿ ಹೇಗೆ, ಅವನು ಫೋಟೋಗ್ರಾಫರ್ ತೆಗಿಯೋಕೆ ಹೋದ ಹತ್ತಿರ ಹೋಗಿದ್ದಾನೆ, ಅವನು ಚೂರು ಚೂರಾಗಿ ಹೋಗಿದ್ದಾನೆ, ಅದರೊಂದು ಕ್ಯಾಮ್ರಾ ದೂರ ಹಾರಿ ಬಿದ್ದಿದೆ. ಅದು ಆ ಕ್ಯಾಮ್ರಾದ ಪಿಕ್ಚರ್ ಡೆವಲಪ್ ಮಾಡಿದಾಗ ಗೊತ್ತಾಯಿತು, ಯಾವುದೋ ಹುಡುಗಿ ಫ್ರೇಮ್ ಬೈ ಫ್ರೇಮ್ ಪಿಕ್ಚರ್ ತೊಗೊಂಡಿದ್ದಾರೆ.
ಆ ಹುಡುಗಿ ರಾಜೀವ್ ಗಾಂಧಿಗೆ ಹಾರ ಹಾಕೋಕ್ ಹೋದಾಗ ನಮ್ಮ

ಬಂತು? ಹಂಗಾರೆ ಆಕೆನೆ ಬಾಂಬ್ ಮಾಡಿರ್ಬೇಕು. ಹಾಗಾದ್ರೆ ಇದು ನೆಲದಲ್ಲಿ ಇಟ್ಟ ಬಾಂಬ್ ಅಲ್ಲ, ಲೈವ್ ಬಾಂಬ್ ಇದು. ಕತೆ ಹೆಂಗ್ ಬಂತು ನೋಡಿ. ಆಕೆ ಯಾರು? ಆ ಹಿಂದಿಂದೆಲ್ಲ ಪಿಕ್ಚರ್ ತಗೊಂಡು ಇವ್ರು ಎಲ್ ಟಿ ಟಿ ಇಂದ ಬಂದವ್ರು, ಅಲ್ಲಿನ ಕನೆಕ್ಷನ್ ಎಲ್ ಟಿ ಟಿ ಶುರು. ಹೀಗಾಗಿ ಕೊನೆಗೆ ಅದು ಮುಗ್ದಿದ್ದಿಲ್ಲ ಕೋಣ ಅನ್ಕೊಂಟೆ. ಅಲ್ಲಿ ಅದೊಂದು ಎಷ್ಟು ರೋಚಕವಾದ ಕತೆ ಅಂದ್ರೆ, ಅವ್ರು ಹೆಂಗ್ ಬಂದ್ರು ಅಲ್ಲಿ ಇದಿಲ್ವರೆಗೂ, ಪೆಟ್ರೋಲ್ ಟ್ಯಾಂಕರ್ ಅಲ್ಲಿ ಬಂದ್ರು. ಅದೆಲ್ಲ ಆಮೇಲೆ ಗೊತ್ತ, ಅವತ್ತೇನು ಗೊತ್ತಾಗಿಲ್ಲ ನಮ್ಗೆ. ಶಿವರಸನ್ ಧನು ಅಂತ ಇಲ್ಲಿ ತೀರ್ಕೊ ಗುಂಡ್ ಹಾಕೊಂಡು ಸತ್ರ ಅವ್ರು. ನನ್ನ ಗೆಳೆಯನೇ ನನ್ನ ಕ್ಲಾಸ್ಮೇಟೇ ಫೋರೆನ್ಸಿಕ್ ಸೈನ್ಸ್ ಡೈರೆಕ್ಟರ್ ಆಗಿದ್ದ ಮೋಹನ್ ಅಂತ ಕರ್ಕೊಂಡು ಹೋದ ನಾನು ನೋಡೋದಕ್ಕೆ. ಅದು ಏನ್ ನೋಡೋದು, ಫೋರೆನ್ಸಿಕ್ ಸೈನ್ಸ್ ದೇಹ ತೋರ್ಸಕ್ ಹೋದ್ರು ಗುಂಡ ಹೆಂಗ್ ಹೊಡ್ಕೊಂಡ್ರು ಅಂತ. ಹೊಡ್ಕೊಂಡ್ ಮೇಲೆ ಏನ್ ಮಾಡಕ್ಕಾಗ್ತದೆ ಅಂದ್ರೆ, ಇಡೀ ಪಿಕ್ಚರ್ ನಮ್ಗೆ ಗೊತ್ತಾದದ್ದು ಪಜಲ್ಸ್ ಫಾಲ್ ಇನ್ ಟು ಪ್ಲೇಸಸ್ ಅಂತೀವಲ್ಲ ನಾವು, ಆ ಪಜಲ್ ಕಂಪ್ಲೀಟ್ ಆಗ್ಬೇಕಲ್ಲ, ಪೀಸ್ ಬರಬೇಕು. ಅದಕ್ಕಷ್ಟು ಅಂತರ ಬೇಕಾಯ್ತು. ಅದು ಅಸಾಸಿನೇಷನ್ ಆಗಿ ಒಂದು ಎರಡು ವರ್ಷದ ಮೇಲೆ ಓಹೋ ಚಿತ್ರ ಹೀಗಿದೆ, ಇವ್ರು ಪ್ಲಾನ್ ಮಾಡಿದ್ರು ಹೀಗಾಯ್ತು ಅಂತ ಅಂತರ ಬಂದಾಗ ಸ್ಪಷ್ಟತೆ ಬರುತ್ತೆ. ರಾಮಕೃಷ್ಣನ ಜೀವನವನ್ನು ಗಮನಿಸೋದು ಕೂಡ ಹಾಗೆ ಮಾಡ್ಬೇಕು ನಾವು. ದೂರಿಂದ ನೋಡಿದಾಗ ಓಹೋ ಈ ಉದ್ದೇಶಕ್ಕೋಸ್ಕರ ಹೀಗೆ ಮಾಡಿದ್ರು, ಇದಕ್ಕಿಂತ ಆಯ್ತು ಹೀಗಾಯ್ತು ಅಂತ ನಮ್ಗೆ ಗೊತ್ತಾಗ. ರಾಮಕೃಷ್ಣರ ಜೀವನವನ್ನು ನೋಡುವಾಗ ಶ್ರೀಮತಿ ಶಾರದಾ ಮಾತೆ ಮತ್ತು ವಿವೇಕಾನಂದರ ಜೀವನವನ್ನು ಅದರ ಅಂಗವಾಗಿ ನೋಡಬೇಕಾಗ್ತದೆ, ಬಿಟ್ಟು ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ಒಂದೇ ಅವತಾರದ ಮೂರು ಮುಖಗಳು ಕಣ್ಣಂಗೆ ಕಾಣಿಸ್ತಾವೆ. ಯಾರೊಬ್ಬರನ್ನ ಬಿಟ್ಟರು ಇನ್ನೊಬ್ಬರ ಜೀವನ ಚರಿತ್ರೆ ಸಂಪೂರ್ಣ ಆಗೋದಿಲ್ಲ. ಈ ಮೂವರ ಜೀವನ ವಿಧಾನಗಳಲ್ಲಿ, ಕಾರ್ಯಗಳಲ್ಲಿ, ಅವ್ರು ನೀಡಿದಂಥ ಉಪದೇಶಗಳಲ್ಲಿ ಭಿನ್ನತೆ ಇದೆ, ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ಆದರೆ ಒಂದಕ್ಕೊಂದು ಪೂರಕವಾದಂಥದ್ದು, ಒಂದು ಪ್ರಾರಂಭ ಒಂದು ಪೂರ್ತಿ, ಹೇಗೆ ಒಂದೊಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತವೆ. ಸಾಮಾನ್ಯವಾಗಿ ನಾವು ಧರ್ಮವನ್ನು ಐತಿಹಿಕ ಸಾಮಾಜಿಕ ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತೇವೆ. ನೋಡಿದಾಗ ಒಂದು ಬಹಳ ಮುಖ್ಯವಾಗಿ ಕಾಣಿಸುವಂಥದ್ದು ನನಗೆ, ಈ ಮೂರು ಧರ್ಮದ ಮೂರು ಮಜಲುಗಳನ್ನು ಪ್ರತಿನಿಧಿಸ್ತಾರೆ ಅಂತ ಅನಿಸುತ್ತೆ. ರಾಮಕೃಷ್ಣರು, ಶಾರದಾ ಮಾತೆ ಮತ್ತು ವಿವೇಕಾನಂದರು ಧರ್ಮದ ಮೂರು ಮಜಲುಗಳನ್ನು, ಮೂರು ಮಟ್ಟಗಳನ್ನು ತೋರಿಸ್ತಾರೆ ಅಂತಾಯ್ತು. ಕೆಲವರು ಬಹಳ ಚಂದ ಜಿಜ್ಞಾಸೆ ಮಾಡಿದ್ದಾರೆ. ಕಾಲದ ದೃಷ್ಟಿಯಿಂದ, ಸಮಯದ ದೃಷ್ಟಿಯಿಂದ ನೋಡೋದಾದರೆ ರಾಮಕೃಷ್ಣ, ಶ್ರೀರಾಮಕೃಷ್ಣರು, ಶ್ರೀ ಶಾರದಾ ಮಾತೆ ಹಾಗೂ ವಿವೇಕಾನಂದರು ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವನ್ನು ಪ್ರತಿನಿಧಿಸ್ತಾರೆ ಅಂತ ಹೇಳ್ತಾರೆ. ನನಗೆ ಬಹಳ ಇಷ್ಟ ಆದಂತಹದ್ದು ಕಲ್ಪನೆ. ರಾಮಕೃಷ್ಣರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂದರೆ ಅದು ಕಳೆದು ಹೋದದ್ದು ಅಂತಲ್ಲ, ಭೂತಕಾಲ ಅಂದರೆ ಹೋಗಿಬಿಡ್ತು ಇನ್ನೇನು ಚಿಂತೆ ಇಲ್ಲ ಅಂತಲ್ಲ. ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಮಾತು ತುಂಬ ಚೆನ್ನಾಗಿದೆ, ಅದನ್ನು ಕೇಳ್ಕೊಳ್ಳಿ ಅಂದಾಗ, ರಾಮಕೃಷ್ಣರು ಯಾಕೆ ಭೂತಕಾಲದ ಪ್ರತಿನಿಧಿ ಅಂತ ಕರಿತೀವಿ ಅಂತ ಅವ್ರು ಹೇಳ್ತಾರೆ. ಶ್ರೀ ರಾಮಕೃಷ್ಣರ ಜೀವನ ಚರಿತ್ರೆ ಒಂದು ಜಾಜ್ವಲ್ಯಮಾನವಾದ ದೀಪದಂತಿದೆ, ಇದರ ಬೆಳಕಿನಲ್ಲಿ ಹಿಂದೂ ಧರ್ಮದ ಉದ್ದೇಶವನ್ನು ತಿಳಿದುಕೊಳ್ಳಬಹುದು. ಶಾಸ್ತ್ರದಲ್ಲಿ ಹೇಳಲಾಗಿರುವ ಸಕಲ ವಿದ್ಯೆಗಳಿಗೂ ಅವರ ಬದುಕೇ ಒಂದು ನಿದರ್ಶನವಾಗಿದೆ. ಇದು ಬಹಳ ಮುಖ್ಯ, ಬದುಕು ಶಾಸ್ತ್ರಕ್ಕೆ ನಿದರ್ಶನ ಆಗಬೇಕು. ನಮ್ಮ ಋಷಿಗಳು ಮತ್ತು ಅವತಾರ ಪುರುಷರು ಯಾವುದನ್ನು ಜಗತ್ತಿಗೆ ಬೋಧಿಸಬೇಕೆಂದಿದ್ದರೋ ಅದನ್ನು ತಮ್ಮ ಜೀವನದಲ್ಲಿ ನಡೆದು ತೋರಿಸಿದವರು ಶ್ರೀರಾಮಕೃಷ್ಣರು. ಶಾಸ್ತ್ರಗಳು ಕೇವಲ ಸಿದ್ಧಾಂತಗಳು, ಆದರೆ ಶ್ರೀರಾಮಕೃಷ್ಣರು ಸಿದ್ಧರು. ಇದು ಬಹಳ ಚಂದ ವಿವೇಕಾನಂದರ ಮಾತಿದ್ದು. ಉಳಿದವೆಲ್ಲ ಸಿದ್ಧಾಂತಗಳು ಮಾಡಿದ್ದು, ಆದರೆ ಇವರು ಸಿದ್ಧರು, ಬದುಕಿ ತೋರಿಸ್ಬಿಟ್ರು. ಈ ಮಹಾನುಭಾವರು, ಈ ಮಾತು ನನಗೆ ಬಹಳ ಪ್ರಿಯವಾದಂಥ ಮಾತು, ಈ ಮಹಾನುಭಾವರು ತಮ್ಮ ಜೀವನದ 51 ವರ್ಷಗಳಲ್ಲಿ ಭಾರತೀಯರ 5,000 ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಬಾಳಿದರು. ಬರುವ ಜನಾಂಗಕ್ಕೆ ಒಂದು ಮೇಲ್ಪಂಕ್ತಿಯಾಗಿ ಆದರ್ಶ ಪುರುಷರ ಸ್ಥಾನಕ್ಕೆ ಏರಿದರು. ಆಗಲೇ ಉಪಾಧ್ಯಾಯರು ಹೇಳಿದಂಗೆ ಡಿ ವಿ ಜಿ ಮಾತಲ್ಲಿ, ಈಗಾಗಲೇ ಶ್ರೀ ಶಂಕರರ ಮಟ್ಟಕ್ಕೆ ಏರ್ಬಿಟ್ರು ಅಂತ, ಸೇರ್ಬಿಟ್ರು, ಅವ್ರಿಗೆ ಸೇರ್ಬಿಟ್ಟಿದ್ರಾಗಲಿ ಅಂತ. ಇದನ್ನು ಹೇಳಿದಾಗ ಏನನ್ಸುತ್ತೆ, ಪುರಾತನ ಶಾಸ್ತ್ರಗಳಲ್ಲಿದ್ದಂಥ ಎಲ್ಲ ಆಧ್ಯಾತ್ಮಿಕ ಸಾಧನೆಗಳನ್ನು ಅನುಸರಿಸುವುದರ ಮೂಲಕ ಶ್ರೀರಾಮಕೃಷ್ಣರು ಸನಾತನ ಆಧ್ಯಾತ್ಮಿಕ ಸಂಪ್ರದಾಯದ ಮೂರ್ತ ರೂಪರಾಗಿದ್ದರು. ಅವರೊಂಥರ ಹೇಳ್ತಾರೆ, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ದಾಗೆ ಅಂತ. ಅವರು ಪರ್ವತಾರೋಹಿ ಕರೆಕ್ಟು, ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಅಂತ. ಒಬ್ಬ ಪರ್ವತಾರೋಹಿ ಉದ್ದೇಶ ಏನು ಅಂದರೆ, ಬೆಟ್ಟದ ತುದಿಯನ್ನು ಹತ್ತಬೇಕು, ಯಾವುದೋ ಒಂದು ಎವರೆಸ್ಟ್ ಆಗ್ಬೋದು, ಎನ್ ಯಾವುದೋ ಆಗ್ಬೋದು, ಬೆಟ್ಟದ ತುದಿಯನ್ನು ಹತ್ತಾನಂತೆ ಪರ್ವತಾರೋಹಿ. ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಇದ್ರೆ ಏನು ಮಾಡ್ತಾನೆ, ಈ ದಾರಿಯಿಂದ ಹತ್ತಿದ ನಾಯಿ ಸಲ ನಾನು ಇನ್ನು ಮತ್ತೊಂದು ದಾರಿ, ಈ ದಾರಿಗೆ ಹೋಗೋದು ಬೇಡ, ಮತ್ತೊಂದು ದಾರಿ ಹುಡ್ಕೋಣ. ಈಗೆಲ್ಲ ಮೌಂಟ್ ಎವರೆಸ್ಟ್ ಹತ್ತಬೇಕಾದ್ರೆ ಹಾದಿ ಮಾಡಿ ಇಟ್ಬಿಟ್ಟಿದ್ದಾರೆ, ಇನ್ನು ಸ್ವಲ್ಪ ದಿವ್ಸಕ್ಕೆ ಕಾರೇ ಹೋಗಂಗೆ ಮಾಡ್ತಾರೇನೋ. ಆಮೇಲೆ ಅಷ್ಟು ಜನ ಹೋಗ್ತಾರೆ ವರ್ಷಕ್ಕೀಗ, ಆ ಹಾದಿ ಇದೆ, ಈ ಪಾಸಲ್ಲಿ ಹೋಗಬೇಕು, ಈ ಪಾಸಲ್ಲಿ ಹೋಗಬೇಕು, ಅಲ್ಲಿ ಕಬ್ಬಿ ರಿಸ್ಕ್ ಕಮ್ಮಿ ಇದೆ ಅಂತಾಗಿದೆ. ಆದರೆ ಮಹತ್ವಾಕಾಂಕ್ಷಿ ಪರ್ವತಾರೋಹಿ ಹಾಗಲ್ಲ, ಈ ದಾರಿಗೆ ಹೋಗ್ತೀನಿ, ಮುಂದಿನ ಸಲ ಆ ದಾರಿಗೆ ಹೋಗಲ್ಲ, ಇನ್ನೊಂದು ದಾರಿಗೆ ಹೋಗ್ತೀನಿ, ಅದು ಮರು ಮತ್ತೊಂದು ಸಲ ದಾರಿಗೆ ಹೋಗ್ತೀನಿ. ಈಗ ಹಲವು ದಾರಿಗಳಿಂದ ಆ ಪರ್ವತವನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡಿದಂಥ ಪರ್ವತಾರೋಹಿ ಇದ್ದ ಹಾಗೆ ರಾಮಕೃಷ್ಣರು ಕೂಡ ಅನೇಕ ಮಾರ್ಗಗಳ ಮೂಲಕ ನಾವು ಬದುಕು ಜೀವನ ನೋಡ್ತೀವಿ, ಮುಂದೆ ಒಂದಲ್ಲ ಹಲವು ದಾರಿಗಳ ಮೂಲಕ ಎಲ್ಲ ಮಾರ್ಗಗಳು ಒಂದೇ ದೈವ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತವೆ ಅನ್ನೋದನ್ನು ತೋರಿಸಿಕೊಟ್ಟವರು ರಾಮಕೃಷ್ಣರು ಮೊಟ್ಟ ಮೊದಲನೇದವರು. ನಾನು ಅದನ್ನು ಒತ್ತಿ ಹೇಳಬೇಕು, ಬೇರೆ ಬೇರೆ ಪರಂಪರೆಗಳಲ್ಲಿ ಹೋದರೂ ಕೂಡ ಆ ಪರಂಪರೆಗಳ ಮೂಲಕ

ಕೊಡೋದು ನನಗೆ ಸಿಗೋದು ಅದೇ ದೈವ ಸಾಕ್ಷಾತ್ಕಾರ ಅಂತ ತೋರಿಸಿಕೊಟ್ಟವ್ರು. ಬರೀ ಉಪದೇಶ ಮಾಡೋದಲ್ಲ, ಈ ಬಹಳ ಸುಲಭ ಇದೆ. ಏಕಂ ಸತ್ವಿಪ್ರ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ಬಿಡ್ಬೋದು. ಒಂದೇ ಸತ್ವ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತೀವಿ ಅಂತ ಹೇಳೋ ಸುಲಭ. ಆದರೆ ಬದುಕಿ ತೋರಿಸೋದು, ಆ ಹಾದಿಯಲ್ಲಿ ಹೋಗೋದು. ಇಸ್ಲಾಂ ಧರ್ಮದಲ್ಲಿ ಹೇಗೆ ಮಾಡ್ತಾರೋ, ದಿವಸಕ್ಕೆ 5 ಸಲ ನಮಾಜ್ ಮಾಡಬೇಕು, ಚರ್ಚೆಗೆ ಹೋಗ್ಬೇಕು, ಯೇಸು ಕ್ರಿಸ್ತನ ಕಾಣಬೇಕು ಅಂತ ಅಪೇಕ್ಷೆ, ಕೃಷ್ಣನ ನೋಡಬೇಕು, ರಾಧೆ ರೂಪ

ಬದುಕೋದು, ಬರೀ ಅಂತ ಹೇಳೋದಲ್ಲ, ಹಾಗೆ ಬದುಕಿದ್ದು. ಹಾಗೆ ಮಾಡಿ ದೈವ ಸಾಕ್ಷಾತ್ಕಾರಕ್ಕೆ ಎಲ್ಲ ದಾರಿಗಳು ಒಂದೇ ಅಂತ ತೋರಿಸಿಕೊಟ್ಟಂಥವ್ರು. ಪುರಾತನ ಶಾಸ್ತ್ರಗಳ ಪ್ರಾಮಾಣ್ಯತೆಯನ್ನು ಸಾರಿದರು. ನಮ್ಮ ರೋಮನ್ ಪ್ರಶಸ್ತಿ ವಿಜೇತ ಫ್ರೆಂಚ್ ಕಾದಂಬರಿಕಾರ ರೋಮಾ ರೋಲಾ ಹೇಳ್ತಾರೆ, ಇದಷ್ಟು ಚಂದದ ಮಾತು, ಶ್ರೀರಾಮಕೃಷ್ಣರು 30 ಕೋಟಿ ಜನರ 2000 ವರ್ಷಗಳ ಆಧ್ಯಾತ್ಮಿಕ ಜೀವನದ ಪರಿಪೂರ್ಣ ರೂಪ ಅಂತ. 30 ಕೋಟಿ ಜನ 2000 ವರ್ಷಗಳಿಂದ ಏನು ಪರಂಪರೆ ಹಾಕ್ಕೊಂಡಿದ್ದಾರೆ ಅದರ ಮೂರ್ತ ರೂಪ ಅಂದರೆ ಶ್ರೀರಾಮಕೃಷ್ಣರು ಅಂತ. ಹೀಗೆ ಅವರು ಭೂತಕಾಲವನ್ನು ಪ್ರತಿನಿಧಿಸ್ತಾರೆ ಅಂತಂದಾಗ ಅಪ್ರಸ್ತುತ ಅಂತಲ್ಲ, ಯಾಕಂದರೆ ಅತೀತದ ತಳಹದಿ ಮೇಲೇ ಮುಂದಿನ ಕಟ್ಟೋದು ನಾವು, ಹಿಂದಿನ ಭೂತಕಾಲದ ಮೇಲೆ ಮುಂದಿನ ತಳಹದಿ ಕಟ್ಟಬೇಕಾದದ್ದು. ಅದಕ್ಕೆ ವರ್ತಮಾನ ನಿಂತಿದ್ದು ಅತೀತದ ಮೇಲೆ, ಮರಕ್ಕೆ ಬೇರು ಹೇಗೆ ಮುಖ್ಯವೋ ಹಾಗೆ ಮುಂದಿನ ಧರ್ಮಕ್ಕೆ ಶ್ರೀರಾಮಕೃಷ್ಣರು ಬಹಳ ಮುಖ್ಯ ಆಗ್ತಾರೆ ಅನ್ನೋ ಮಾತು ಹೇಳಬೇಕು. ಶ್ರೀಮಾತೆ ಶಾರದಾದೇವಿಯವರನ್ನು ವರ್ತಮಾನದ ಪ್ರತಿನಿಧಿ ಅಂತ ಗುರುತಿಸ್ತಾರೆ. ವರ್ತಮಾನದ ಯಾಕೆ ಹೇಳ್ತಾರೆ, ಅದಕ್ಕೆ ಸಹೋದರಿ ನಿವೇದಿತ ಬರೆದಂಥ ಒಂದು ಮಾತು ಬಹಳ ಮುಖ್ಯ. ನಾನು ಯಾಕೆ ಜಸ್ಟಿಫೈ ಮಾಡಬೇಕು ಅಂದರೆ, 3 ಜನ 3 ಬೇರೆ ಬೇರೆ ಇದ್ದರೂ ಕೂಡ ಅವ್ರು ಹೇಗೆ ಒಂದಾಗಿದ್ರು ಅಂತ ನಿವೇದಿತ ಹೇಳ್ತಾರೆ. ಶ್ರೀಮಾತೆಯವರು ಭಾರತೀಯ ಸ್ತ್ರೀತ್ವದ ಕುರಿತಾಗಿ ಶ್ರೀರಾಮಕೃಷ್ಣರ ಕೊನೆಯ ಮಾತು ಎಂದು ಅನಿಸುತ್ತದೆ. ಇದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆದ್ದರಿಂದ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ಕೊನೆ ಮಾತು ಅಂದರೆ ಏನಪ್ಪ ಇದು ಅಂತ ಅನಿಸುತ್ತೆ ನಮಗೆ, ಲಾಸ್ಟ್ ವರ್ಡ್ ಅಂತಂದರೆ ಇದು ಫೈನಲ್ ಸ್ಟೇಟ್ಮೆಂಟ್ ಅಂದ ಹಾಗೆ ಇಂಗ್ಲೀಷಲ್ಲಿ, ಇದಕ್ಕಿಂತ ಮುಂದೆ ಹೇಳೋಕೆ ಸಾಧ್ಯ ಇಲ್ಲ ಅಂದ ಹಾಗೆ. ರಾಮಕೃಷ್ಣರು ಮಾತೆಯ ಬಗ್ಗೆ ಏನು ಹೇಳಿದರೋ ಅದು ಭಾರತೀಯ ಸ್ತ್ರೀತ್ವದ ಬಗ್ಗೆ ಅತ್ಯಂತ ಆತ್ಯಂತಿಕವಾದಂಥ ಮಾತು. ಇದು ಮುಂದೆ ಭಾರತೀಯ ಸ್ತ್ರೀಯನ್ನು ಹೇಳೋಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ರಾಮಕೃಷ್ಣ ಹೇಳಿಬಿಟ್ಟಿದ್ದಾರೆ. ಅವರು ಹಳೆಯ ವ್ಯವಸ್ಥೆಯ ಕೊನೆಯ ಘಟ್ಟವೋ ಅಥವಾ ಹೊಸ ಘಟ್ಟದ ಪ್ರಾರಂಭವೋ ಅಂತ. ಶಾರದಾ ಮಾತೆ ಹಳೆ ಘಟ್ಟದ ಕೊನೆ ಘಟ್ಟವೋ ಅಥವಾ ಹೊಸದರ ಪ್ರಾರಂಭವೋ ಅಂತ. ಶ್ರೀಮಾತೆ ನಶಿಸಿ ಹೋಗುತ್ತಿರುವಂಥ ಹಳೆಯ ವ್ಯವಸ್ಥೆ ಮತ್ತು ಚಿಗುರುತ್ತಿರುವ ಹೊಸ ವ್ಯವಸ್ಥೆಯ ಮಧ್ಯೆ ನಿಂತಿದ್ದಾರೆ ಅಂತ. ಎಷ್ಟು ಚಂದ ಅನಾಲಿಸಿಸ್ ನಿವೇದಿತ. ಅದು ಹಳೆ ಮುಗಿದು ಹೋದಂಥ ಕಾಲದ ಕೊನೆ ಭಾಗದಲ್ಲಿ, ಹೊಸದಾಗಿ ಚಿಗುರುತ್ತಿರುವಂಥ ಧರ್ಮದ ಮೊದಲು ಭಾಗದಲ್ಲಿ, ಮಧ್ಯದಲ್ಲಿ ನಿಂತಿದ್ದಾರೆ. ಅದೇ ವರ್ತಮಾನ. ಅತೀತ ಅನಾಗತಗಳ ಸಂಧಿ ಕಾಲ. ಅದು ಅತೀತ ಅಂದ್ರೆ ಆಗಿ ಹೋದದ್ದು, ಅನಾಗತ ಇನ್ನೂ ಬಂದಿಲ್ಲ, ಬರದೇ ಇರೋದು. ಆಗಿ ಹೋದದ್ದು ಮತ್ತೆ ಮುಂದೆ ಬರುವುದರ ಸಂಧಿ ಕಾಲದಲ್ಲಿ ನಿಂತವರು ಶಾರದಾ ಮಾತೆಯವರು. ಅದು ಯಾಕೆ ಹೇಳ್ತೀವಿ ನಾವು, ಕಾರಣ ಏನು? ಕಾರಣ ಇಷ್ಟಿದೆ. ಅವರ ಜೀವನವನ್ನು ಸೂಕ್ಷ್ಮವನ್ನಾಗಿ ನೋಡಿದರೆ ಅವರು ರಾಮಕೃಷ್ಣರಷ್ಟು ಸಂಪ್ರದಾಯವಾದಿಗಳಾಗಿರಲಿಲ್ಲ, ಸಂಪ್ರದಾಯ ನಿಷ್ಠರಾಗಿರಲಿಲ್ಲ. ವಾದಿಗಳೆಲ್ಲ ಸಂಪ್ರದಾಯ ನಿಷ್ಠರಾಗಿರಲಿಲ್ಲ. ಅವರು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಿಂದ ಬಂದರೂ ಕೂಡ ಜಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರಲಿಲ್ಲ. ಅವರು ಬದಲಾವಣೆಗೆ ಮುಖ ಮಾಡಿದವರು. ಪ್ರೀತಿಯ ಅಭಿವ್ಯಕ್ತಿಗೆ ಸಂಪ್ರದಾಯ ಅಡ್ಡ ಬಂದರೆ ಅತ್ಯಂತ ವಿನಯವಾಗಿ ಸಂಪ್ರದಾಯವನ್ನು ನಿರಾಕರಿಸ್ತಾ ಇದ್ರು. ಮುಂದೆ ಜೀವನದಲ್ಲಿ ನೋಡ್ತೀವಿ ಘಟನೆಗಳಲ್ಲಿ ಎಷ್ಟು ಚಂದ. ಅವ್ರು ಹೇಳ್ತಾರೆ, ಅಮ್ಜದ್ ಅಂತ ಒಬ್ಬ ಮುಸ್ಲಿಂ ಹುಡುಗ ಮತ್ತು ಪಾಶ್ಚಾತ್ಯ ಮಹಿಳೆಯನ್ನು ಅವ್ರು ನಡೆಸ್ಕೊಂಡ ರೀತಿ ನೋಡಿದಾಗ ವಿವೇಕಾನಂದರು ಬೆರಗಾಗಿ ಹೋಗ್ತಾರೆ. ಯೋಗ್ಯತೆಯ ಇಷ್ಟು ಸಂಪ್ರದಾಯಸ್ಥ ಬನತೆ ಬಂದಂಥ ಹೆಣ್ಮಗಳು ಇಷ್ಟು ಸುಲಭವಾಗಿ ಮಿಂಗ್ ಸೇರ್ಕೊಂಡ್ಬಿಡ್ತಾರಲ್ಲ ಅವ್ರ ಜೊತೆಗೆ ಅಂತ. ಮತ್ತು ಮುಂದೆ ಆಧುನಿಕ ಶಿಕ್ಷಣದ ಸ್ಪರ್ಶ ಇಲ್ಲದೆ ಹೋದರೂ ಕೂಡ ಅವರ ಜಾತಿಯ ಕಟ್ಟುಪಾಡುಗಳಿಗೆ ಬೀಳಲಿಲ್ಲ. ಇದು ಬಹಳ ಮುಖ್ಯ ತೋರಿಸೋದಂದರೆ ಅವರ ಆಂತರಿಕ ಗಟ್ಟಿತನ ಮತ್ತು ಮಾನಸಿಕ ವೈಶಾಲ್ಯತೆಯನ್ನು ತೋರಿಸ್ತದೆ. ಇವತ್ತಿಗ ಮಾತು ದೊಡ್ಡದು ಅನಿಸ್ಲಿಕ್ಕಿಲ್ಲ ನಮಗೆ, ಆದರೆ 100 ವರ್ಷಗಳ ಹಿಂದೆ ಜಾತೀಯತೆಯಿಂದ ಜಿಡ್ಡುಗಟ್ಟು ಹೋಗಿತ್ತಲ್ಲ, ಇವತ್ತೇನು ಬಹಳ ಬದಲಾಗಿದೆ ಅಂತ ಅನಿಸ್ಲಿಲ್ಲ ನನಗೆ. ಅದೇ ಪ್ರಿಡಾಮಿನೆಂಟ್ ಆಗ್ತಾ ಇದೆ, ಆದರೂ ಕೂಡ ವ್ಯವಸ್ಥೆ ಸ್ವಲ್ಪ ವಿಶಾಲ ಆಗ್ತಾ ಇದೆ. ಆಗಿನ ಕಾಲಕ್ಕೆ ಜಾತಿ ಜಿಡ್ಡುಗಟ್ಟಿ ಅದು ಮುಟ್ಟಬಾರ್ದು, ಇವ್ರು ಮುಟ್ಟಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು ಅಂತೆಲ್ಲ ಬಿಗಿ ಇದ್ದಾಗ ಆ ಕಾಲದಲ್ಲಿ ಶ್ರೀಮಾತೆಯವ್ರ ನಡೆ ದೊಡ್ಡ ಸಾಹಸ ಅಂತ ನಮಗನ್ಸುತ್ತೆ. ಅಷ್ಟರ ಮಟ್ಟಿಗೆ ಅವರ ಕಾಲವನ್ನು ಮೀರಿ ನಿಂತಿದ್ರು ಅಂತ. ಇನ್ನೊಂದು ವಿಷಯ ಗಮನಿಸಬೇಕು, ಆಗಿನ ಕಾಲಕ್ಕೆ ತಾನು ಅನಕ್ಷರಸ್ಥರಾಗಿದ್ದರೂ ಕೂಡ ಸಾರ್ವಜನಿಕ ಜೀವನದಿಂದ ದೂರ ಇದ್ದರೂ ಕೂಡ ತಮ್ಮ ಕಡೆ ಬರ್ತಿರುವಂಥ ಹುಡುಗಿಯರಿಗೆ ಆಧುನಿಕ ಶಿಕ್ಷಣ ಪಡ್ಕೊಳ್ಳೋಕೆ ಹೇಳ್ತಾ ಇದ್ರು. ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಹೆಣ್ಮಕ್ಳತ್ರ ಅಡುಗೆ ಮನೆಯಲ್ಲಿ ಇರಬೇಕು, ಗಂಡ ಹೇಳ್ದಂಗೆ ಇರಬೇಕು, ಗಂಡ ದೇವರು ಅವನು ಸೇವೆ ಮಾಡ್ಕೊಂಡಿದ್ರೆ ಸಾಕು ಅಂತ. ಆ ಕಾಲದಲ್ಲಿ ಇದ್ದದ್ದು ಅವಾಗೆಲ್ಲ 4-5 ವರ್ಷಕ್ಕೆ ಹುಡುಗಿ ಮದುವೆ ಮಾಡಿಬಿಡ್ತಿದ್ರು. ಆ ಕಾಲದಲ್ಲಿ ಹೇಳ್ತಿದ್ರಂತೆ, ಬೇಗ ಮದುವೆ ಆಗಬೇಡ, ಶಾಲೆಗೆ ಹೋಗು, ಚೆನ್ನಾಗಿ ಕಲಿ. ಮತ್ತು ಇನ್ನೊಂದು, ಸಾರ್ವಜನಿಕ ಜೀವನದಲ್ಲಿ ಭಾಗವಹಿಸಬೇಕು ಅಂತ ಹುಡುಗಿ ಹೇಳೋರು. ಮನೇಲಿ ಕೊಡಬೇಡ, ಹೊರಗಡೆ ಬಾ, ಸಮಾಜದಲ್ಲಿ ಕೆಲಸ ಮಾಡು ಅಂತ ಹೇಳ್ತಿದ್ರಂತೆ. ಕೆಲವರು ಶಿಷ್ಯರು ವಿವೇಕಾನಂದರು ಮಠ ಕಟ್ಟಬೇಕು ಅಂತ ಊರೂರು ಸುತ್ತಿರ್ಬೇಕಾದ್ರೆ, ಜಗತ್ತೆಲ್ಲ ಸುತ್ತಿರ್ಬೇಕಾದ್ರೆ ಕೆಲವು ಆಧುನಿಕ ಶಿಕ್ಷಣ ಪಡ್ಕೊಂಡಂಥ ವಿವೇಕಾನಂದ ಸ್ನೇಹಿತರು ಕೆಲವರು ಟೀಕೆ ಮಾಡ್ತಾ ಇದ್ರು. ಅಯ್ಯೋ ವಿವೇಕಾನಂದ ಹೇಳ್ದು ಆಗತ್ತಾ ಇದು, ನರೇಂದ್ರ ಹೇಳಿದ್ದು ಆಗತ್ತಾ, ಆಗೋಲ್ಲ ಬಿಡಲ್ಲ, ಸುಮ್ಮನೆ ಕನಸು ಕಾಣ್ತಾನೆ ಇವನು ಅಂತ ಟೀಕೆ ಮಾಡ್ತಾ ಇದ್ರಂತೆ. ಟೀಕೆ ಮಾಡಿದಾಗ ಅವರು ವಿವೇಕಾನಂದರಿಗೆ ಹೇಳ್ತಿರ್ಲಿಲ್ಲ, ಆ ಹುಡುಗರನ್ನ ಕರ್ಕೊಂಡು ಕೂಡಿಸ್ಬಿಟ್ಟು ನಿಮಗೆ ಕಲ್ಪನೆ ಬರುತ್ತೋ ಇಲ್ಲಲ್ಲ, ಮತ್ತು ಅವ್ನು ಮಾಡಿದ

ಕಲ್ಪನೆ ಮಾಡಿ ಅವನ ಜೊತೆ ಹೋಗಿ ನೀವು. ವಿವೇಕಾನಂದರ ಕಡೆ ಬರೀತಾರೆ, ನಾನು ಯಾವುದನ್ನ ಹೇಳೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ನನ್ನ ಸ್ನೇಹಿತರಿಗೆ ಹೇಳಿದ್ರೆ ಎತ್ತ ತಿಳ್ಕೊತಾರೋ ಅಂತ ಚಿಂತೆ ಮಾಡ್ತಿದ್ದೆ ನಾನು, ಅದನ್ನು ಮಾತೇ ಮಾಡ್ತಿದ್ರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅವ್ರ ಜೊತೆಗಿದ್ದಂಥ ಹುಡುಗರು ಆಧುನಿಕ ಶಿಕ್ಷಣ ಪಡ್ಕೊಂಡವರು, ಇವ್ರು ಶಿಕ್ಷಣ ಪಡ್ಕೊಂಡವರಲ್ಲ, ಆದರೆ ಅವ್ರನ್ನ ಕರೆದು ನರೇಂದ್ರ ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಕನಸಿದೆ ಅವನಿಗೆ, ನೀವೇನೇನು ಹೇಳಬೇಡಿ, ಆ ಕನಸಿಗೆ ಬಂದು ಹತ್ತಿ ಅವನ್ನ ಅಂತ ಹೇಳಿ ಅವರನ್ನ ಮನಸ್ಸನ್ನು ಹುರಿ ಮಾಡಿ ಇವರು ಸೇವೆ ಕಳಿಸ್ತಾ ಇದ್ರಂತೆ, ಸೇವೆ ಮಾರ್ಗ ಒಪ್ಪುವಂತೆ ಪ್ರೇರೇಪಣೆ ಮಾಡ್ತಾ ಇದ್ರು. ರಾಮಕೃಷ್ಣರ ಹೆಸರನ್ನು ಶಾಶ್ವತ ಮಾಡೋದಕ್ಕೆ, ಅವರ ಚಿಂತನೆಗಳನ್ನು ಸಂದೇಶಗಳನ್ನು ಪ್ರಸಾರ ಮಾಡೋದಕ್ಕೆ ಒಂದು ಸ್ಥಾಯಿಯಾದಂಥ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನರೇಂದ್ರ ತಲೆಗೆ ಬಂತು. ರಾಮಕೃಷ್ಣ ಮಠ ಅದದ ಮುಂದಾಗೆ ಆ ಸಂಸ್ಥೆಯನ್ನು ಕಟ್ಟಬೇಕು ಅಂದಾಗ ಬಹಳ ವಿರೋಧ ಬಂತಂತ. ಯಾಕೆ ಮಾಡ್ತೀರಿ, ಏನು ಕಾರಣ, ನಾವು ಸನ್ಯಾಸಿಗಳು ತಾನೇ, ಸಂಸ್ಥೆ ಯಾಕೆ ಕಟ್ಟಬೇಕು ಅಂದ್ರಂತೆ ಎಲ್ಲರೂ. ಆಗ ಶ್ರೀಮಾತೆ ಎಲ್ಲರೂ ತಮ್ಮ ಮುಂದೆ ಕೂಡಿಸ್ಕೊಂಡು ಹೇಳ್ತಾರೆ, ನರೇಂದ್ರ ಇದು ಹೇಗಿದೆ ನೋಡಿ, ಎಷ್ಟು ಚಂದ ಇದು. ಅವ್ರ ಮುಂದೆ ಹೇಳಿಲ್ಲ, ನರೇಂದ್ರನ ಕೂಡಿಸ್ಕೊಂಡು ಎಲ್ಲರನ್ನು ಕೂಡಿಸ್ಕೊಂಡು ಅವ್ರ ಮುಂದೆ ಹೇಳ್ತಾರೆ, ನರೇಂದ್ರ ನೀ ಏನೂ ಚಿಂತೆ ಮಾಡಬೇಡ, ನೀನೀಗ ಏನು ಮಾಡ್ತಿದ್ದೀಯೋ, ಮುಂದೆ ಏನು ಮಾಡಬೇಕಂದಿದ್ದೀಯೋ ಅದೆಲ್ಲ ಶಾಶ್ವತವಾಗಿ ಉಳಿತದೆ. ಇದು ಬಹಳ ಮುಖ್ಯ, ಅಟೆಸ್ಟೇಷನ್, ವ್ಯಾಲಿಡೇಷನ್. ಅದು ವಿವೇಕಾನಂದ ಹೇಳಿದಾಗ ಇವನು ಕನಸು ಏನೋ ಹೇಳ್ತಾನೆ ಅಂತ ಸ್ನೇಹಿತರು ಅನ್ಬೋದಾಗಿತ್ತು, ಆದರೆ ಮಾತೆ ಎಲ್ಲರೂ ಕೂಡಿಸ್ಕೊಂಡು ಅವ್ರ ಮುಂದೆ ನರೇಂದ್ರಿಗೆ ಹೇಳ್ತಾರೆ, ನೀ ಏನು ಮಾಡ್ತೀವಿ ಶಾಶ್ವತ ಆಗಿ ಉಳಿತದಪ್ಪ, ನೀ ಹುಟ್ಟಿದ್ದೆ ಈ ಕಾರ್ಯ ಸಾಧನೆ ಮಾಡೋದಕ್ಕೆ, ಮುಂದೆ ನಿನ್ನ ಜಗದ್ಗುರು ಅಂತ ಅಧ್ಯಾತ್ಮ ಜ್ಞಾನದಾಯಕ ಅಂತ ಸಾವಿರಾರು ಜನ ಹಿಂಬಾಲಿಸ್ತಾರೆ ನಿನ್ನ, ಶ್ರೀರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರ್ಣಗೊಳಿಸ್ತಾರೆ ಅನ್ನೋ ಭರವಸೆಯನ್ನು ನಾನು ಅವ್ರ ಪರವಾಗಿ ನಿನಗೆ ಕೊಡ್ತೇನೆ ಅಂತ. ರಾಮಕೃಷ್ಣ ಹೋದ್ಮೇಲೆ ಶಾರದಾ ಮಾತೇನೆ ಅವರಿಗೊಂದು ಚೈತನ್ಯ ಸ್ವರೂಪ ಎಲ್ಲರಿಗೂ. ಯಾವಾಗ ಮಾತೆ ಹೇಳ್ತಾರೋ ಆವಾಗ ಪ್ರಶ್ನೆ ಬರಲ್ಲ. ಇದು ನಾನು ಗಮನ ಇಟ್ಟು ಹೇಳಬೇಕು ಸರ್, ದೊಡ್ಡವ್ರ ಲಕ್ಷಣ ಇದು. ದೊಡ್ಡವ್ರ ಲಕ್ಷಣ ಯಾವತ್ತೂ ಜನರನ್ನು ಒಡೆಯೋದಲ್ಲ, ಜನರನ್ನ ಕೂಡಿಸೋದು. ಯಾರ್ಯಾರು ಜಗತ್ತನ್ನು ಒಡಿತಾರೋ ಅವ್ರು ಯಾರೂ ದೊಡ್ಡವರಲ್ಲ, ಎತ್ತರದ ಸ್ಥಾನದಲ್ಲಿ ಕೂತಿರ್ಬೋದು ಆದರೆ ಅವ್ರು ದೊಡ್ಡವರಲ್ಲ. ಆದರೆ ಎಲ್ಲೆಲ್ಲಿ ಮನಸ್ಸುಗಳು ಬಿರುಕು ಬಿಡ್ತಾವೋ ಅದನ್ನು ಕೂಡಿಸಿ ಅಂಟು ಹಾಕೋದಲ್ಲ, ಕೂಡಿಸಿಬಿಡೋದು ಅವನ್ನ. ನೋಡಿ, ಆ ಹುಡುಗರ ಮನಸ್ಸಲ್ಲಿದ್ದಂಥ ಆತಂಕವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ವಿವೇಕಾನಂದರು ಒಂದು ಆತ್ಮಸ್ಥೈರ್ಯ ಕೊಡಬೇಕಾಗಿತ್ತು. ಅದಕ್ಕೆ ಎಲ್ಲರನ್ನ ಕೂಡಿಸ್ಕೊಂಡು ಅವರೇ ಹೇಳ್ತಾ, ಚಿಂತೆ ಮಾಡಬೇಡಯ್ಯ, ನೀನು ಏನು ಮಾಡ್ತೀವೋ ಶಾಶ್ವತ ಆಗತ್ತೆ, ರಾಮಕೃಷ್ಣರು ನಿನ್ನ ಆಸೆಯನ್ನು ಪೂರೈಸ್ತಾರೆ ಅಂತ ಅವ್ರ ಪರವಾಗಿ ನಾನು ನಿನಗೆ ಮಾತು ಕೊಡ್ತೇನೆ ಅಂತ. ಆಗಿನ ಯಾರಿಗೂ ಪ್ರಶ್ನೆ ಉಳಿಯೋದಿಲ್ಲಲ್ಲ, ಎಲ್ಲರೂ ಏಕಮುಖ ಆಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ವರ್ತಮಾನದ ಹೊಸ್ತಿಲಲ್ಲಿ ನಿಂತಿದ್ದ ಅವರ ಕಣ್ಣು ಮುಂದೆ ಭೂತ ಭವಿಷ್ಯಗಳ ಎರಡರ ಸಮಗ್ರ ಚಿತ್ತ ಇತ್ತು ಅಂತ. ಎಷ್ಟು ಚಂದ ನೋಡಿ, ರಾಮಕೃಷ್ಣನ ಜೊತೆಗೆ ಬದುಕಿದವರು, ರಾಮಕೃಷ್ಣರ ಜೀವನವನ್ನು ಕಂಡವರು, ಆ ಸಂಪ್ರದಾಯವನ್ನು ಕಂಡವರು, ಆ ಭೂತಕಾಲದ ಚಿಂತೆ ಇದ್ದಂಥವರು, ಅದರ ಜೊತೆಗೆ ವಿವೇಕಾನಂದರ 3 ವರ್ಷದ ಕನಸುಗಳನ್ನು ಕಂಡವರು, ಇದು ಬಹಳ ಚಂದ. ಅದಕ್ಕೆ ಸಂಧಿ ಕಾಲದಲ್ಲಿ ನಿಂತವರು ಅಂತ. ವಿವೇಕಾನಂದರು ಭವಿಷ್ಯದಲ್ಲಿ ಮಾಡಬೇಕಂದಂತಹ ಚಿಂತನೆ, ಕನಸಿನ ಚಿತ್ರವನ್ನು ಮನಸ್ಸಲ್ಲಿ ಹಾಕ್ಕೊಂಡು ಅದನ್ನು ರಾಮಕೃಷ್ಣರ ಜೀವನದ ಹಿಂದಿನ ಅಧ್ಯಾತ್ಮ ಚಿಂತನೆಯನ್ನು ಸೇರಿಸಿಕೊಂಡು ಭೂತ ಮತ್ತು ಭವಿಷ್ಯಗಳ ನಡುವೆ ವರ್ತಮಾನವಾಗಿ ನಿಂತವರು ಶ್ರೀಮಾತೆಯವರು.

0: ಕೇಳುಗರೆ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅಪರೂಪ ದಾಂಪತ್ಯ ಭಾಗ ಒಂದರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ

0: ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900031119. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತದೆ ಎಂಬ ವಿಷಯದ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರ.

0: ಆರಂಭವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಮೇ ತಿಂಗಳ ಆರಂಭದಲ್ಲಿ ಎಂವಿ ಹ್ಯಾಂಡಿಸ್ ಎಕ್ಸಿಡೆನ್ಸ್ ಕ್ರೂಸ್ ಹಡಗಿನಲ್ಲಿ ಅಂಟಾ ವೈರಸ್ ಹರಡಿದ ಹಿನ್ನೆಲೆಯಲ್ಲಿ 3 ಮೃತಪಟ್ಟಿದ್ದು ಕನಿಷ್ಠ 5 ಸೋಂಕಿಗೆ ಒಳಗಾದ ಪ್ರಕರಣ ಜಾಗತಿಕ ಗಮನ ಸೆಳೆದಿದೆ. ಹೌದು, ಹಾಗಾದರೆ ಏನಿ ಅಂಟಾ ವೈರಸ್ ಎಂದರೆ, ಅಂಟಾ ವೈರಸ್ಗಳು ಮುಖ್ಯವಾಗಿ ಇಲಿ ಮತ್ತು ಇತರೆ ಕೀಟ ಪ್ರಭೇದದ ಪ್ರಾಣಿಗಳ ಮೂಲಕ ಹರಡುವ ವೈರಸ್ಗಳ ಗುಂಪು. ಸೋಂಕಿತ ಇಲಿಯ ಮಲ ಮೂತ್ರ ಅಥವಾ ಲಾಲಾಜಲದ ಸಂಪರ್ಕಕ್ಕೆ ಬಂದರೆ ಮನುಷ್ಯನಿಗೆ ಸೋಂಕು ತಗಲಬಹುದು. ವಿಶೇಷವಾಗಿ ಅಶುದ್ಧ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವಾಗ ಅಥವಾ ಕಲುಷಿತ ಸ್ಥಳಗಳನ್ನು ಅಲುಗಾಡಿಸಿದಾಗ ವೈರಸ್ ಕಣಗಳು ಗಾಳಿಯಲ್ಲಿ ಹರಡಿ ಸೋಂಕು ಉಂಟಾಗಬಹುದು. ಅಂಟಾ ವೈರಸ್ ಸೋಂಕು ಶ್ವಾಸಕೋಶ ಅಥವಾ ಮೂತ್ರಪಿಂಡಗಳಿಗೆ ಹಾನಿ ಉಂಟು ಮಾಡಬಹುದು. ಕೆಲವೊಂದು ಪ್ರಭೇದಗಳು ಗಂಭೀರ ಶ್ವಾಸಕೋಶ ರೋಗವಾದ ಅಂಟಾ ವೈರಸ್ ಪಲ್ನರಿ ಸಿಂಡ್ರೋಮ್ ಉಂಟು ಮಾಡುತ್ತದೆ. ಇನ್ನು ಕೆಲವು ಪ್ರಭೇದಗಳು ಮೂತ್ರಪಿಂಡದ ಮತ್ತು ರಕ್ತನಾಳಗಳ ಮೇಲೆ ಪರಿಣಾಮ ಬೀರುವ ಹೋಮೋರೇಜಿಕ್ ಫೀವರ್ ವಿತ್ ರೀನಲ್ ಸಿಂಡ್ರೋಮ್ಗೆ ಕಾರಣವಾಗಬಹುದು. WHO ಪ್ರಕಾರ ಹೆಚ್ಚಿನ ಅಂಟಾ ವೈರಸ್ಗಳು ಮನುಷ್ಯರಿಂದ ಮನುಷ್ಯರಿಗೆ ಸುಲಭವಾಗಿ ಹರಡುವುದಿಲ್ಲ. ಆದರೆ ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಕಂಡುಬರುವ ಅಂಡಿಸ್ ವೈರಸ್ ಸಮೀಪ ಸಂಪರ್ಕದ ಮೂಲಕ ಮನುಷ್ಯನಿಂದ ಮನುಷ್ಯರಿಗೆ ಹರಡಬಹುದಾದ ಉದಾಹರಣೆಗಳಿವೆ. ಆರೋಗ್ಯ ಸಂಸ್ಥೆ ಯಾಕೆ ಚಿಂತಿಸುತ್ತಿವೆ ಎಂದರೆ, ಎಂವಿ ಹ್ಯಾಂಡಿಸ್ ಹಡಗಿನ ಪ್ರಕರಣ ಜಾಗತಿಕ ಗಮನ ಸೆಳೆದಿದ್ದು, ಸೋಂಕು ಪತ್ತೆಯಾಗುವ ಮೊದಲು ಪ್ರಯಾಣಿಕರು ಹಲವು ದೇಶಗಳಿಗೆ ಪ್ರಯಾಣಿಸಿದ್ದರಿಂದ WHO ವರದಿ ಪ್ರಕಾರ ಸೋಂಕಿನಲ್ಲಿ ಜ್ವರ, ಜಠರ ಸಮಸ್ಯೆಗಳು, ನ್ಯುಮೋನಿಯಾ, ಉಸಿರಾಟದ ತೊಂದರೆ ಮತ್ತು ಶಾಕ್ ಲಕ್ಷಣಗಳು ಕಂಡುಬಂದಿವೆ. COVID-19 ಮಾದರಿಯ ಮತ್ತೊಂದು ಮಹಾಮಾರಿ ಉಂಟಾಗಬಹುದೆಂಬ ಆತಂಕದ ಹಿನ್ನೆಲೆಯಲ್ಲಿ WHO ಮತ್ತು CDC ಅಧಿಕಾರಿಗಳು ಅಂಟಾ ವೈರಸ್ COVID-19 ಭಿನ್ನವಾಗಿದ್ದು ಬಹಳ ಕಡಿಮೆ ಹರಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಇದಕ್ಕೆ ಲಸಿಕೆ ಇದೆಯೇ? WHO ಪ್ರಕಾರ ಬೇಗ ಪತ್ತೆ ಹಚ್ಚಿ ಸಮಯಕ್ಕೆ ತಕ್ಕ ಚಿಕಿತ್ಸೆ ನೀಡಿ ರೋಗಿಯ ಪರಿಸ್ಥಿತಿ ಸುಧಾರಿಸಬಹುದು. ತಡೆಗಟ್ಟುವುದಾದರೆ ಇಲಿ ನಿಯಂತ್ರಣ, ಸ್ವಚ್ಛತೆ, ಸುರಕ್ಷತೆ, ಶುದ್ಧೀಕರಣ ಕ್ರಮಗಳು ಅತ್ಯಂತ ಮುಖ್ಯವಾಗುತ್ತವೆ. ಪ್ರಸ್ತುತ ಅಂಟಾ ವೈರಸ್ಗೆ ವಿಶೇಷವಾದ ಆಂಟಿವೈರಲ್ ಔಷಧಿ ಅಥವಾ ಅನುಮೋದಿತ ಲಸಿಕೆ ಇಲ್ಲ. ಚಿಕಿತ್ಸೆ ಮುಖ್ಯವಾಗಿ ಸಹಾಯಕ ಚಿಕಿತ್ಸೆಗಳಾದ ಆಮ್ಲಜನಕ ಚಿಕಿತ್ಸೆ, ದ್ರವ ನಿರ್ವಹಣೆ, ತೀವ್ರ ನಿಗಾ ಚಿಕಿತ್ಸೆ ಇತ್ಯಾದಿಗಳನ್ನು ಒಳಗೊಂಡಿದೆ. ಕೆಲವು ಗಂಭೀರ ರೋಗಿಗಳಿಗೆ ವೆಂಟಿಲೇಟ್ ಸಹ ಅಗತ್ಯವಾಗಬಹುದು. ಇದು ಮಹಾಮಾರಿಯಾಗಬಹುದೇ? ಪ್ರಸ್ತುತ ಲಭ್ಯ ಮಾಹಿತಿ ಪ್ರಕಾರ COVID-19 ರೀತಿಯ ಪ್ರಕಾರ ಜಾಗತಿಕ ಮಹಾಮಾರಿಯ ಅಪಾಯ ಕಡಿಮೆ ಎಂದು ಆರೋಗ್ಯ ಸಂಸ್ಥೆಗಳು ಹೇಳುತ್ತಿವೆ. WHO ಪುನರ್ ಎಚ್ಚರಿಸುವಂತೆ ಅಂಟಾ ವೈರಸ್, ಇನ್ಫ್ಲೂಯೆನ್ಸ್ ಅಥವಾ SARS COVID-2 ನಂತಹ ಗಾಳಿ ಮೂಲಕ ಸುಲಭವಾಗಿ ಹರಡುವ ವೈರಸ್ ಅಲ್ಲ. ಆದರೂ ಈ ಘಟನೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವ ಝಾನೋಟಿಕ್ ರೋಗಗಳ ಅಪಾಯದತ್ತ ಮತ್ತೊಮ್ಮೆ ಗಮನ ಸೆಳೆದಿದೆ. ಜಾಗತಿಕ ಪ್ರವಾಸ ಮತ್ತು ಮಾನವ ಪ್ರಾಣಿ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದೇಶಗಳ ನಡುವೆ ಉತ್ತಮ ನಿಗಾ ವ್ಯವಸ್ಥೆ, ತ್ವರಿತ ಪರೀಕ್ಷೆ ಮತ್ತು ಸಮನ್ವಯ ಅಗತ್ಯವಿದೆ ಎಂದು WHO ಒತ್ತಿ ಹೇಳಿದೆ. ಇದರ ಲಕ್ಷಣಗಳನ್ನು ನೋಡುವುದಾದರೆ, WHO ಪ್ರಕಾರ ಸೋಂಕಿನ ಲಕ್ಷಣಗಳು ಸಾಮಾನ್ಯವಾಗಿ ವೈರಸ್ ಸಂಪರ್ಕವಾದ 1-8 ಕಾಣಿಸಿಕೊಳ್ಳುತ್ತದೆ. ಆರಂಭಿಕ ಲಕ್ಷಣಗಳು ಫ್ಲೂಗೆ ಹೋಲುವಂತಿದ್ದು, ಅವುಗಳಲ್ಲಿ ಜ್ವರ, ಸ್ನಾಯು ನೋವು, ದೌರ್ಬಲ್ಯ, ತಲೆನೋವು, ನಡುಕ, ವಾಂತಿ ಭಾವನೆ, ಹೊಟ್ಟೆ ನೋವು, ತಲೆ ಸುತ್ತು, ಇನ್ನು ಗಂಭೀರ ಪ್ರಕರಣಗಳಲ್ಲಿ ಸೋಂಕು ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡಿ ಕೆಮ್ಮು, ಎದೆ ಬಿಗಿತ, ಉಸಿರಾಟದ ತೊಂದರೆ ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹಕ್ಕೆ ಕಾರಣವಾಗಬಹುದು. ಕೆಲವು ರೂಪಗಳು ಮೂತ್ರಪಿಂಡ ಮತ್ತು ರಕ್ತನಾಳಗಳನ್ನು ಹಾನಿ ಉಂಟು ಮಾಡಿ ರಕ್ತಸ್ರಾವ ಅಥವಾ ಕಿಡ್ನಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಲಕ್ಷಣಗಳು ನ್ಯುಮೋನಿಯಾ, ಇನ್ಫ್ಲೂಯೆನ್ಸ್ನಂತಹ ಕೋವಿಡ್ 19 ಅಥವಾ ಡೆಂಗ್ಯೂ ಹೋಲುವ ಕಾರಣದಿಂದ

0: ಸರಿಯಾದ ರೋಗ ನಿರ್ಣಯ ವಿಳಂಬವಾಗಬಹುದು. ಹಾಗಾಗಿ ಯಾರು ಹೆಚ್ಚು ಅಪಾಯದಲ್ಲಿದ್ದಾರೆ ಎಂದರೆ, ಇಲ್ಲಿ ಹೆಚ್ಚಾಗಿ ಕಂಡುವ ಪ್ರದೇಶಗಳಲ್ಲಿ ವಾಸಿಸುವ ಅಥವಾ ಕೆಲಸ ಮಾಡುವವರಿಗೆ ಹೆಚ್ಚಿನ ಅಪಾಯವಿರುತ್ತದೆ. ವಿಶೇಷವಾಗಿ ರೈತರು, ಅರಣ್ಯ ಕಾರ್ಮಿಕರು, ಕ್ಯಾಂಪಿಂಗ್ ಮಾಡುವವರು, ಕಟ್ಟಡ ಕಾರ್ಮಿಕರು ಗಾಳಿ ಸರಿಯುವಾಗ ಹರಡಿದ ಅಥವಾ ಬಿಟ್ಟು ಹೋದ ಕಟ್ಟಡಗಳನ್ನು ಸ್ವಚ್ಛಗೊಳಿಸುವವರು, ಇಲಿ ಸಂಪರ್ಕ ದೂರವಿರಿಸಲು ಮತ್ತು ಕಲುಷಿತ ಪ್ರದೇಶಗಳನ್ನು ಜಾಗರೂಕತೆಯಿಂದ ಇರಿಸಲು ಆರೋಗ್ಯ ಸಂಸ್ಥೆಗಳು ಸಲಹೆ ನೀಡಬೇಕಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತಿದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ಹಂಟಾ ವೈರಸ್ ಏಕೆ ಜಾಗತಿಕ ಗಮನ ಸೆಳೆಯುತ್ತದೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ? ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾ ಡಾಕ್ಟರ್ ಕವಿರಾಜ ಕಜ್ಜಿಗೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಈ ಘಟನೆ ನನಗೆ ಅತ್ಯಂತ ಪ್ರಿಯವಾದಂಥ ಘಟನೆ. ಅದು ಒಂದು ಸಂಕ್ರಮಣ ಕಾಲ. 200 ವರ್ಷಗಳ ಕಾಲ ಸತತವಾಗಿ ಅವ್ಯಾಹತವಾಗಿ ಎಂದಿನಿಂದ ಇಲ್ಲಿವರೆಗೂ ಯಾರ್ಯಾರು ಯುದ್ಧ ಮಾಡಿದ್ರು ನಮ್ಮ ದೇಶಕ್ಕೋಸ್ಕರ, ಎಂತೆಂಥವ್ರು ಪ್ರಾಣ ತೆತ್ತರಲ್ಲಪ್ಪ, ಒಬ್ಬರಲ್ಲ ಇಬ್ಬರಲ್ಲ. ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮುಖ್ಯವಾಗಿ ತಳಹದಿ ಹಾಕಿಕೊಟ್ಟವರು ಹಿಂದಿನವರು. ಗಾಂಧೀಜಿ ಹೇಳ್ತಾರೆ ಅದನ್ನ, ಅಂದಿನ ಝಾನ್ಸಿ ರಾಣಿ. ಎಷ್ಟೋ ಜನ ಮಾತಾಡ್ತಾರೆ, ಝಾನ್ಸಿ ರಾಣಿ ಹೋರಾಡಿದ್ದು ತನ್ನ ರಾಜ್ಯಕ್ಕೋಸ್ಕರ, ದೇಶಕ್ಕೆ ಏನ್ ಮಾಡಿದ್ಲು. ಅಯ್ಯೋ ಹುಚ್ಚಪ್ಪಗಳಿರ, ಒಬ್ಬ ಹೆಂಗಸು ಒಂದು ಖಡ್ಗ ಹಿಡ್ಕೊಂಡು ಹೋಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದಾಗ 1000 ಜನ ಹುಡುಗರ ಹೃದಯಕ್ಕೆ ಬೆಂಕಿ ಹಚ್ಚಲಿಲ್ವಾ? ವೈರಿ ಇವರು ಅಂತ ತೋರಿಸ್ಕೊಡ್ಲಿಲ್ವಾ? ದೇಶ ಪ್ರೇಮವನ್ನು ಉಕ್ಕಿಸ್ಲಿಲ್ವಾ? ಅಂತ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಎಲ್ಲರೂ ಹೋರಾಡಿದ್ರಲ್ಲಪ್ಪ ದೇಶದ ವಿರುದ್ಧ. ಚಂದ್ರಶೇಖರ್, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಅವ್ರ ಪ್ರಾಣ ತ್ಯಾಗಕ್ಕೆ ಏನು ಅರ್ಥನೇ ಇಲ್ವಾ? ಅರ್ಥ ಇದೆ. ಅವರೆಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುಗಳು, ಕಬೀರ್ ದಾಸರು ಎಲ್ಲರೂ ಆಗಿನ ಕಾಲಕ್ಕೇನು ಭಕ್ತಿ ಪಂಥ ಬಂತೋ ಮೀರ ಆಗಬಹುದು, ಅವರೆಲ್ಲ ಬಂದು ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಗಾಂಧೀಜಿ ಹೇಳ್ತಾರೆ, ಇವತ್ತು ನಾನು ಸತ್ಯಾಗ್ರಹ ಯಶಸ್ಸು ಆಗಬೇಕಾದ್ರೆ ಅವರೆಲ್ಲ ಹಾಕಿದಂಥ ತಳಹದಿ ಮೇಲೆ ಮಾಡಬೇಕು. ಎಲ್ಲರೂ ಒಂದು ದೇಶ ಪ್ರೇಮದ ವಾತಾವರಣ ಅದ್ಭುತವಾಗಿ ಸೃಷ್ಟಿ ಮಾಡಿದರು. 200 ವರ್ಷ ಹೋರಾಡಿದ್ದೀವಿ ಬ್ರಿಟಿಷರ ಜೊತೆಗೆ, ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಆ ಕಾಲ ಬಂತು. 14 ಆಗಸ್ಟ್ ರಾತ್ರಿ, ಮಧ್ಯರಾತ್ರಿ, 1947 ಇಸ್ವಿ, ಹಸ್ತಾಂತರ ಆಗ್ತದೆ ಅಧಿಕಾರ ಅಂತ ಗೊತ್ತಿತ್ತು. ದುರ್ದೈವ, ಭಾರತದ ವಿಭಜನೆ ಆಯಿತು. ವಿಭಜನೆ ಆಗಿ ಪ್ರಪಂಚ ಕಂಡರಿಯದಂಥ ಹಿಂಸಾಚಾರ ನಡೆದೋಯ್ತು. ಯಾವ ಕನಸು ಕಂಡಿದ್ರು ಗಾಂಧಿ, ಸ್ವಾತಂತ್ರ್ಯ ಏನೋ ಸಿಕ್ತು. ಆ ದೇಶ ವಿಭಜನೆ ಹಪಹಪಿಯೊಳಗೆ ಮನುಷ್ಯ ಮನುಷ್ಯರನ್ನು ಮರೆತು ಜಾತಿ ಒಂದನ್ನೇ ಮುಖ್ಯ ಮಾಡಿಕೊಂಡು ನಾಶ ಮಾಡಿಬಿಟ್ರಲ್ಲ ಸಮಾಜ ಎಲ್ಲ. ಅವಾಗ ಅಂಥ ನೋವಿನಲ್ಲಿ, ಸಂಕಟದಲ್ಲಿ ದೇಶ ತೊಳಲ್ತಿರುವಾಗ ಹಸ್ತಾಂತರ ಆಗ್ತಾ ಇತ್ತು. ಕೋಮುಗಲ್ಲವೇ ಎಲ್ಲ ಕಡೆ ಬೆಂಕಿ ತುರಿತಾ ಇತ್ತು. ಮೌಂಟ್ ಬ್ಯಾಟನ್ ಹೇಳಿದರು, ಎಲ್ಲಿಯಾದರೂ ಅಡ್ಡಿ ಇಲ್ಲ, ಕಲ್ಕತ್ತಾದಲ್ಲಿ ಏನಾದರೂ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ಅದನ್ನು ನಿಲ್ಲಿಸೋಕೆ ಸಾಧ್ಯ ಇಲ್ಲ. ದುರ್ದೈವಕ್ಕೆ ಅಲ್ಲಿ ಶುರುವಾಯಿತು. ಕೋಮುಗಲಭೆ ಎತ್ತರಕ್ಕೆ ಹೋಗ್ಬಿಡ್ತು. ಗಾಂಧೀಜಿ ಏನು ಮಾಡಿದರು, ಹೊರಟುಬಿಟ್ರು ಕಲ್ಕತ್ತೆಗೆ. ಕಲ್ಕತ್ತೆಗೆ ಹೋಗಿ ಹೈದರಿ ಹೌಸಲ್ಲಿ ಕೂತ್ಕೊಂಡ್ರು, ಉಪವಾಸ ಮಾಡಿದರು. ಎರಡೂ ಜನಾಂಗದವರು ನನ್ನ ಕಡೆ ಬರೋ ತನಕ, ಅಹಿಂಸೆಯನ್ನು ಒಪ್ಪೋ ತನಕ ನಾನು ಉಪವಾಸ ಬಿಡಲ್ಲ ಅಂದರು. ಎಷ್ಟು ಕಷ್ಟ, ಜನ ಕಲ್ಲೆಸೆದ್ರು, ಎಷ್ಟೋ ತೊಂದರೆ ಕೊಟ್ಟರು. ಗಾಂಧೀಜಿ ಬಿಡಲಿಲ್ಲ, ಉಪವಾಸ ಸತ್ಯಾಗ್ರಹ ಬಿಡಲಿಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಅವತ್ತು ರಾತ್ರಿ ಅಧಿಕಾರ ಹಸ್ತಾಂತರ ಆಗುವಾಗ ನೆಹರು ಫೋನ್ ಮಾಡ್ತಾರೆ ಗಾಂಧೀಜಿಗೆ, ಬಾಪು ನೀವು ಬರಬೇಕಿಲ್ಲಿ, ನಾವು 200 ವರ್ಷಗಳ ಕನಸು ಸಾಕಾರ ಆಗಿದೆ, ತಾವು ಬರಬೇಕು, ತಾವು ಧ್ವಜ ಹಾರಿಸ್ಬೇಕು ಅಂತ. ಗಾಂಧೀಜಿ ಹೇಳ್ತಾರೆ, ಸಂಭ್ರಮ ಪಡೋದಕ್ಕೆ ಏನು ಬೇಕಾಗಿಲ್ಲ, ಯಾರಾದರೂ ಮಾಡ್ಬೋದು, ನನ್ನ ಕೆಲಸ ಇದೆ, ಫೋನ್ ಇಡಿ ಅಂದರು. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನಮ್ಮ ಮನೆಯಲ್ಲೊಂದು ಏನಾದರೂ ಸಣ್ಣ ಕಾರ್ಯಕ್ರಮ ಆದರೆ ಬಾಗಲಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ಕೊತೀವಿ. ಈ ಮಹಾಸಂಗ್ರಾಮದ ಸೇನಾನಿಯಾಗಿದ್ದಂಥ ಗಾಂಧಿ ಸ್ವಾತಂತ್ರ್ಯ ಸಿಕ್ಕ ದಿವಸ ಎಲ್ಲಿದ್ದರು ಸ್ವಾಮಿ? ನಾವು ಎಲ್ಲೇ ಇದ್ದರೂ ಓಡಿ ಬಂದು ಹಾರಕ್ಕೆ ಕೊಳ್ಳನ್ನು ಸೇರಿಸ್ಕೋತೇವೆ, ಚಾಚುತ್ತೇವೆ, ಹಾಕಿ ಹಾರ ಅಂತ ಮರ್ಯಾದೆ ಅಪೇಕ್ಷೆ ಮಾಡ್ತೇವೆ. ರಾಷ್ಟ್ರ ನಾಯಕ ಅನ್ನಿಸ್ಕೊಂಡಂಥ ಗಾಂಧಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಕಲ್ಕತ್ತೆಯ ಬೀದಿಗಳಲ್ಲಿ ಒಂದು ಮನೆಯಲ್ಲಿ ಉಪವಾಸ ಇದ್ದಾರೆ. ಸಂಭ್ರಮಕ್ಕೆ ಬೆನ್ನು ಮಾಡಿದಂಥ ಮಹಾತ್ಮ, ಸಂಭ್ರಮ ಯಾರಾದರೂ ಮಾಡಬಹುದು, ಇಲ್ಲಿ ಶಾಂತಿ ಬೇಕು ನಿಮಗೆ. ಇದನ್ನು ಗಮನಿಸ್ಬೇಕು ಸ್ವಾಮಿ, ಯಾವ ಅಧಿಕಾರನೂ ಬೇಡ, ಯಾವ ಸ್ಥಾನನೂ ಬೇಡ, ಯಾವ ಸಂಭ್ರಮವೂ ಬೇಡ. ಮತ್ತೊಬ್ಬರ ಕಣ್ಣಲ್ಲಿ

ಧನಿ ನೀರು ಬರಬಾರ್ದು, ಶಾಂತಿ ಇರಲಿ ಶಾಂತಿ ಇರಲಿ ಒದ್ದಾಡದಂಥ ಈ ಶಾಂತಿ ದೂತನ ನಾವು ನೆನೆಸದೆ ಹೋದರೆ ಎಂಥ ಅಪಚಾರ ಅಲ್ವಾ? ಜಗತ್ತಿನಲ್ಲಿ ಇವತ್ತು ಬೇಕಾದದ್ದು ಎರಡೇ ಎರಡು ಸ್ವಾಮಿ, ಅವು ಎರಡಕ್ಕೋಸ್ಕರ ಒದ್ದಾಟ, ಒಂದು ಶಾಂತಿ ಒಂದು ಪ್ರೇಮ. ಆ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ, ಶಾಂತಿಗಾಗಿ ಹುಡುಕಾಡ್ತಾ ಇದ್ದೀವಿ. ಅಂಥ ಘೋರವಾದಂಥ ವಾತಾವರಣದಲ್ಲಿ, ಕಲುಷಿತವಾದ ವಾತಾವರಣದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಸಂಭ್ರಮವನ್ನು ಬಿಟ್ಟು ಕಲ್ಕತ್ತೆಯನ್ನು ಅಪ್ಪಿಕೊಂಡಿರಲ್ಲ ಗಾಂಧಿ, ಅದನ್ನು ನೆನೆಸ್ಬೇಕು ನಾವು. ಶಾಂತಿ ಸ್ಥಾಪನೆ ಆಗೋವರೆಗೂ ಕಲ್ಕತ್ತೆ ಬಿಟ್ಟು ಹೋಗಲಿಲ್ಲ. ಮೌಂಟ್ ಬ್ಯಾಟನ್ ಹೇಳಿದ್ರಂತೆ, ವೇರ್ ಆರ್ಮಿ ಕೆನಾಟ್ ಗೋ ಮೈ ಒನ್ ಮ್ಯಾನ್ ಆರ್ಮಿ ಕುಡ್ ಗೋ. ಏಕ ಸೈನಿಕನಾದಂಥ ಸೈನ್ಯ ಇದು, ಆತ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹಾಗೆ ಮಾಡಿದಂಥ ಗಾಂಧಿ ನೆನೆಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲೂ ಸ್ವಲ್ಪ ಶಾಂತಿ ಅಂಕುರಿಸಿತು ಅನ್ನೋ ಭಾವನೆ ನನಗೆ.

0: ಕೇಳಿದರೆ ಇದುವರೆಗೂ ಡಾಕ್ಟರ್ ಗುರುರಾಜ ಕಜ್ಜಿಗೆ ಅವರು ಪ್ರಸ್ತುತಪಡಿಸಿದ ಕರುನಾಡು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಅಶ್ವಥ್ ಅವರ ಈ ಕಾರ್ಯಕ್ರಮದ ಹಿಂದೆ ಈ ನಮ್ಮ ಇಷ್ಟೂ ಜನ ಮಹಾನ್ ಭಾವರು ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅಂದರೆ ದಯವಿಟ್ಟು ಅವ್ರಿಗೋಸ್ಕರ ನಮೋ ನಮಃ. ಶ್ರೀ ಪ್ರವೀಣ್ ಡಿ ರಾವ್ಗೆ ಎಲ್ಲ ವಾದ್ಯಗಾರರಿಗೆ ಪರವಾಗಿ, ಬಿ ವಿ ಶ್ರೀನಿವಾಸ್ ಎಲ್ಲ ಸಹ ಗಾಯಕ ಗಾಯಕಿಯರ ಪರವಾಗಿ ಬಿ ವಿ ಶ್ರೀನಿವಾಸ್ ಅವರಿಗೆ,

0: ನಿಮಗೆ ನಾವು ಬಂದಿದ್ದಕ್ಕೆ, ನಮ್ಮ ಕಷ್ಟಪಟ್ಟಿದ್ದಕ್ಕೆ, ಈ ಕಾರ್ಯಕ್ರಮ ಪಟ್ಟಿದ್ದಕ್ಕೆ ಸಾರ್ಥಕದ ಮನೋಭಾವ ಕೊಟ್ಟರು ತಾವು. ನಿಮಗೆ ಎಲ್ಲಾ ಕಲಾವಿದರ ಪರವಾಗಿ ನಮಸ್ಕಾರ. ನಮಸ್ಕಾರ.
1: ಶರೀಫರ ತತ್ವಪದಗಳಲ್ಲಿ ಅತ್ಯಂತ ಜನಪ್ರಿಯ ರಚನೆ ಕೋಡಗನ ಕೋಳಿ ನುಂಗಿತ್ತ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನು ಒಳಗೊಂಡ ಭಾವಚಿಂಚನ ಕಾರ್ಯಕ್ರಮವನ್ನು ಕೇಳಿದರೆ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳಾ ಸಾಂತ್ವನ ಕೇಂದ್ರದ ಕಾರ್ಯವೈಖರಿ ಕುರಿತು ಎಚ್ಡಿಕೋಟೆ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕ

0: ಆದ ಶ್ರೀಮತಿ ಜಯಶೀಲ ಅವರ ಜೊತೆಗಿನ ಮಹಿಳೆ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಮಹಿಳಾ ಸಾಂತ್ವನ ಕೇಂದ್ರವು ಕಾರ್ಯನಿರ್ವಹಿಸುವುದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಮಹಿಳಾ ಸಾಂತ್ವನ ಕೇಂದ್ರ ಅಂದ್ರೆ ಏನು, ಅದರ ಉದ್ದೇಶ ಏನು, ಅದನ್ನು ಯಾವ ಒಂದು ಕಾರಣಕ್ಕೆ ಸ್ಥಾಪಿಸಲಾಗಿದೆ, ಮತ್ತು ಇದು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಗೃಹಹಿಂಸೆ ಆಗಿರ್ಬೋದು ಅಥವಾ ಕಿರುಕುಳ ಆಗಿರ್ಬೋದು, ಮಾನಸಿಕ ಒತ್ತಡದಂತಹ ಸಮಸ್ಯೆಗಳಿಗೆ ಇದು ಹೇಗೆ ನೆರವಾಗ್ತಿದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಎಚ್ ಡಿ ಕೋಟೆ ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾರವರು ನಮಗೆ ತಿಳಿಸ್ಕೊಟ್ಟಿದ್ರು. ಸೊ ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಇಂದು ನಾವು ಪ್ರಸಾರ ಮಾಡುತ್ತಿದ್ದೇವೆ. ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
2: ನಮಸ್ಕಾರ. ಮೇಡಮ್ ನಮ್ಮೆಲ್ಲರ ಆತ್ಮೀಯ ಕೇಳುಗರಿಗೂ ಸ್ವಾಗತ, ಜೊತೆಗೆ ನಮಸ್ಕಾರ.
1: ಸೊ ಕಳೆದ ಸಂಚಿಕೆಯಲ್ಲಿ ಈಗ ನಾನು ಮೊದಲೇ ಹೇಳ್ದಂಗೆ ಸಾಕಷ್ಟು ಮಾಹಿತಿಯನ್ನು ಮಹಿಳಾ ಸಾಂತ್ವನ ಕೇಂದ್ರದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ರಿ. ಅದು ಮುಂದುವರೆಯದು ಈ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿ ಈ ಒಂದು ಕಾರ್ಯದಲ್ಲಿ ನೀವು ಮುಂದುವರಿತಾ ಇದ್ದೀರಿ. ಹಾಗಿದ್ರೆ ನಮಗೆ ಮತ್ತು ನಮ್ಮ ಕೇಳುಗರಿಗೆ ನಿಮ್ಮ ಈ ಒಂದು ಕಾರ್ಯದಲ್ಲಿ ಏನೆಲ್ಲ ಸವಾಲುಗಳಿದೆ, ಅದರಲ್ಲೂ ಮುಖ್ಯವಾಗಿ ಪ್ರಮುಖ ಸವಾಲುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಮೇಡಮ್?
2: ಮೇಡಮ್, ಸಾಂತ್ವನ ಕೇಂದ್ರ ಈಗ ಕರ್ನಾಟಕ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಇದೆ, ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಇದೆ. ಎಲ್ಲರೂ ಕೂಡ ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೀವಿ. ಇದರ ಒಂದು ಸತ್ಕಾರ್ಯಗಳ ಬಗ್ಗೆ ನಾನು ಈ ಹಿಂದೆ ಕೂಡ ಮಾತಾಡಿದ್ದೀನಿ. ಈಗ ನೀವು ಸವಾಲುಗಳನ್ನ ಕೇಳ್ತಾ ಇದ್ದೀರಾ. ಸವಾಲು ಅಂದ್ರೆ ನಮ್ಗೆ ಇಲ್ಲಿ ಪ್ರತಿನಿತ್ಯ ಸವಾಲೇ, ಮಹಿಳೆಯನ್ನ ಹೇಗೆ ನಾವು ಕಾನೂನಿನ ವ್ಯಾಪ್ತಿಯ ಒಳಗಡೆ ಅವಳಿಗೆ ನ್ಯಾಯ ಹೇಗೆ ಕೊಡಿಸ್ಬೇಕು ಅನ್ನೋದು ಒಂದು ಸವಾಲು. ಮನ ನೊಂದು ಬಂದಂತಹ ಹೆಣ್ಣು ಮಗಳಿಗೆ ನೈತಿಕ ಧೈರ್ಯವನ್ನ ಕೊಡುವುದು ಸಹ ಸವಾಲು. ಅವಳಿಗೆ ಬದುಕಿನ ಮೇಲೆ ಭರವಸೆನೇ ಇರಲ್ಲ, ಆ ಭರವಸೆಯನ್ನ ಮೂಡಿಸೋದು ಕೂಡ ಸವಾಲು. ಜೊತೆಗೆ ಈ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಕಾನೂನನ್ನ ಜಾರಿ ಮಾಡಬೇಕು ಅಂದ್ರೆ ಹೆಣ್ಣು ಮಕ್ಕಳು ಹೇಗೆ ಮನೆಯಿಂದ ಹೊರಗೆ ಬರದೆ ಅವರು ಸುಮ್ಮನೆ ಮೌಖಿಕವಾಗಿ ದೂರುಗಳನ್ನ ಹೇಳ್ತಾರೆ, ಲಿಖಿತವಾಗಿ ದೂರುಗಳನ್ನ ಕೊಡೋದಿಲ್ಲ. ಜೊತೆಗೆ ಗಂಡ ಬೇಡ ಅಂತ ಹೇಳ್ತಾರೆ, ಕೆಲವರು ಹೆಂಡತಿ ಬೇಡ ಅಂತ ಹೇಳ್ತಾರೆ. ಬೇಡ ಅಂದ್ರೆ ಏನು, ಬೇಕು ಅಂದ್ರೆ ಏನು ಅನ್ನೋ ವ್ಯವಸ್ಥೆಯನ್ನ ನಾವು ಹೇಳಿದ್ರೆ ಅದನ್ನ ತಗೊಳಕ್ಕೆ ಅವ್ರಿಗೆ ಸಿದ್ಧರಿರಲ್ಲ. ಜೊತೆಗೆ ಪ್ರೀತಿಸಿ ನಂಬಿಸಿ ಮೋಸ ಹೋಗಿ ಬಂದಂತಹ ಹೆಣ್ಣು ಮಕ್ಳು ಇರ್ತಾರೆ, ಅವ್ರಿಗೆ ಕೆಲವೊಂದ್ಸಲ ಹೇಗೆ ನಾವು ಇದನ್ನ ಬಿಡಿಸಿ ಹೇಳೋದನ್ನು ಅವ್ರ ತಲೆಗೆ ಹೋಗಲ್ಲ. ಬೇಡಮ್ಮ ಇದನ್ನ ಬಿಟ್ಬಿಡು ಅಂದ್ರೆ ಇಲ್ಲ ನನ್ಗೆ ಅವನೇ ಬೇಕು ಅಂತಾರೆ. ಏ ಬೇಡ ಕಣಪ್ಪ ಅವಳು, ಅವಳ ಪಾಡುಗಳನ್ನ ಬಿಟ್ಬಿಡು, ನೀ ಹಿಂಸೆ ಕೊಡ್ಬೇಡ ಅಂದ್ರೆ ಇಲ್ಲ ನನ್ಗೆ ಅವಳೇ ಬೇಕು ಅಂತಾರೆ. ಜೊತೆಗೆ ಫೋಟೋಸ್ ಇಟ್ಕೊಂಡಿರ್ತಾರೆ, ವಿಡಿಯೋಸ್ ಇಟ್ಕೊಂಡಿರ್ತಾರೆ, ಅದೆಲ್ಲ ಬೇರೆ ಬೇರೆ ತರ ಬ್ಲಾಕ್ ಮೇಲ್ ಮಾಡುವಂತದ್ದು. ಈ ತರ ಹಲವಾರು ಸವಾಲುಗಳು ಆಯಾ ಸಮಸ್ಯೆಗೆ ಸೀಮಿತವಾಗಿ ಪ್ರತಿನಿತ್ಯ ಇರುತ್ತೆ. ನಾವ್ಯಾರು ಇದನ್ನ ಹಲ್ಲೆಗೆಳೆಯಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಇಲಾಖೆಗೆ ಹೋಗ್ತೀರಾ, ಅಲ್ಲೊಂಥರ ಸವಾಲಿರುತ್ತೆ. ವಕೀಲರ ಮುಂದೆ ಹೋಗ್ತೀರಾ, ಅಲ್ಲೊಂಥರ ಸವಾಲಿರುತ್ತೆ. ಉಚಿತ ಕಾನೂನು

0: ಪ್ರಾಧಿಕಾರಕ್ಕೆ ಹೋಗ್ತೀರಾ ಅಲ್ಲೊಂಥರ ಸವಾಲಿರುತ್ತೆ. ಯಾಕಂದ್ರೆ ಕಾನೂನಿನಲ್ಲಿ ಬೇಕಿರುವುದು ಕಾನೂನಿಗೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳು ಮಾತ್ರ. ಈಗ ವಿವಾಹಿತ ಮಹಿಳೆ ವಿವಾಹಿತ ಪುರುಷ ಇಬ್ರು ಒಬ್ರಿಗೊಬ್ರು ಏನೋ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರೆ, ವರ್ಷಾನು ವರ್ಷ ಜೊತೆ ಇರ್ತಾರೆ, ಆಮೇಲೆ ನೋಡಿದ್ರೆ ಅವನೆಲ್ಲ ಒಂದ್ ಕಡೆ ಅವಳಿಗೆ ಮೋಸ ಮಾಡ್ತಾ ಇರ್ತಾನೆ, ಅದನ್ನ ಹೇಳಿದ್ರೆ ಅವರು ಮೊದಲನೇ ಗಂಡನಿಗೆ ಯಾಕೆ ಡೈವರ್ಸ್ ಕೊಟ್ಟಿಲ್ಲ ಅಂತಕ್ಕಂತ ಪ್ರಶ್ನೆ ತರ್ತಾರೆ. ಇದನ್ನ ಕೇಳಿದ್ರೆ ಈ ರೀತಿ ಮಾಡಿದ್ದಿವ್ರು ತಪ್ಪಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಈ ತರ ಹಲವಾರು ಸವಾಲುಗಳು ಆಯಾ ಸಮಸ್ಯೆಗೆ ಪೂರಕವಾಗಿ ಪ್ರತಿನಿತ್ಯ ನಾವು ಎದುರಿಸ್ತಾ ಇದೀವಿ. ಆದ್ರೂ ಕೂಡ ನಾವು ಎದುರಿಸ್ತಾ ಇರೋ ಸಮಸ್ಯೆಗಿಂತ ಹೆಚ್ಚಾಗಿ ನಮ್ಮ ಮುಂದೆ ಬರುವಂತಹ ಹೆಣ್ಣು ಮಗಳ ಸಮಸ್ಯೆಯನ್ನು ನಾವು ಮನಗಂಡು ಅದಕ್ಕ ಒಳಗೆ ಉತ್ತರವಾಗಿ ನಿಲ್ಲೋದ್ರಿಂದ ನಮ್ಮ ಸವಾಲುಗಳನ್ನೆಲ್ಲ ನಾವಿಲ್ಲಿ ಮರೆತು ಬಿಟ್ಟಿದ್ದೀವಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಕೇಳುವಂತಹ ಧೈರ್ಯ, ಕಾನೂನಿನ ಅರಿವು, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಆ ಕಾನೂನುಗಳನ್ನ ನಾವು ಸದ್ಬಳಕೆ ಮಾಡುವಂತಹ ಧೈರ್ಯ, ಪ್ರಶ್ನೆ ಮಾಡುವಂತಹ ಒಂದು ನಮಗೆ ಶಕ್ತಿ ಇದ್ರೆ ಎಲ್ಲಾ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲದಕ್ಕೆ ನಮ್ಮ ಜಗತ್ತಿನ ವಿಶ್ವದ ಅತ್ಯಂತ ದೊಡ್ಡ ಬೃಹತ್ ಅತ್ಯಂತ ಸುಂದರವಾದ ಈ ಸಂವಿಧಾನದ ಅಡಿಯಲ್ಲಿ ನಮಗೆ ಆಯ್ಕೆಗಳಿವೆ. ಹಾಗಾಗಿ ಸಂವಿಧಾನ ಇರುವುದರಿಂದ ನಮಗೆ ಸವಾಲುಗಳನ್ನ ಒಂದಿಷ್ಟು ನಾವು ಎದುರಿಸಿದ್ರೂ ಕೂಡ ಅದಕ್ಕೆ ನಮ್ಗೆ ಉತ್ತರವಾಗಿ ಒಂದು ಶಕ್ತಿ ಇರೋದ್ರಿಂದ ನಾವು ಸವಾಲುಗಳನ್ನ ಮರೆತು ಇದನ್ನ ಎದುರಿಸ್ಲೇಬೇಕು. ನಮ್ಗೆ ಈ ರೀತಿ ಹೋದ್ರೆ ಹಿಂಗಾಗುತ್ತೆ, ಹಿಂಗೋದ್ರೆ ಹಿಂಗಾಗುತ್ತೆ ಅಂತಕ್ಕಂತಹ ಒಂದು ಜ್ಞಾನವನ್ನ ಬೆಳೆಸ್ಕೊಂಡು ನಾವು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಲಿಕ್ಕೆ ಪಣ ತೊಟ್ಟಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್, ಪ್ರತಿ ದಿನ ಆಗಿರ್ಬೋದು ಅಥವಾ ಪ್ರತಿ ಒಂದು ಕೇಸ್ನಲ್ಲೂ ಒಂದು ಸವಾಲುಗಳನ್ನ ಎದುರಿಸಿ ಒಂದು ಕ್ಷೇತ್ರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ. ಹಾಗಿದ್ರೆ ಒಂದು ಯಶಸ್ವಿ ಪ್ರಕರಣದ ಉದಾಹರಣೆಯನ್ನ ನಮ್ಗೆ ಮತ್ತು ನಮ್ಮ ಕೇಳುಗರಿಗೆ ಹಂಚ್ಕೊಳ್ಳೋದಾದ್ರೆ ಮೇಡಮ್.
0: ಓಕೆ, ನಾನು ಹಲವಾರು ಈ ಹಿಂದೆ ಕೂಡ 10 ವರ್ಷದಿಂದ ನಾನು ನಿಮ್ಮ ಜನಧ್ವನಿ ಕಾರ್ಯಕ್ರಮಗಳಲ್ಲಿ ನಾನು ಹಲವಾರು ಕೇಸುಗಳನ್ನ ಈ ಹಿಂದೆ ಹೇಳ್ತಾ ಬಂದಿದ್ದೀನಿ. ಬಟ್ ತುಂಬಾ ಹೇಳ್ಬಿಟ್ಟಿದ್ದೀನಿ, ಹಾಗಾಗಿ ಹೊಸ್ತಾಗಿ ಯಾವ್ದಾದ್ರು ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇಬ್ಬರು ಕೂಡ ವಿದ್ಯಾವಂತರಾಗಿರ್ತಾರೆ, ಒಂದು ಹೆಣ್ಣುಮಗಳು ಜೊತೆಗೆ ಗಂಡ ಹೆಂಡತಿ ಇಬ್ರು ವಿದ್ಯಾವಂತರಾಗಿರ್ತಾರೆ. ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಇದ್ರೂ ಕೂಡ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಬೇಸತ್ತು ವಿಚ್ಛೇದನಕ್ಕೆ ಹೋಗಿ ಅರ್ಜಿ ಹಾಕ್ಬಿಟ್ಟಿರ್ತಾನೆ. ಸೊ ಅವಳಿಗೆ ವಿಚ್ಛೇದನದ ನೋಟಿಸ್ ಮನೆಗೆ ಬಂದಾಗ್ಲೇ ಆಕೆಗೆ ಗೊತ್ತಾಗುತ್ತೆ, ಓ ನನ್ಗೆ ಇದು ಇದು ಡೈವರ್ಸ್ ಇದು ಅಂತ. ಅವಳಿಗೆ ಗೊತ್ತೇ ಇರೋದಿಲ್ಲ ಯಾಕೆ ಇವನು ಡೈವರ್ಸ್ ಹಾಕಿದ್ದಾನೆ ಅಂತ ಕೂಡ ಗೊತ್ತಿರೋದಿಲ್ಲ. ಆಮೇಲೆ 2 ಡೇಟ್ ಆದ್ಮೇಲೆ ಅವಳು ನನ್ನ ಹತ್ರ ಬರ್ತಾಳೆ, ಮೇಡಮ್ ನನ್ನೊಂದಿಗೆ ಚೆನ್ನಾಗೇ ಇದ್ದೆ ಮೇಡಮ್, ನಮ್ಮ ಮನೆಯವ್ರ ಜೊತೆ ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡಿದ್ದೆ ಮೇಡಮ್, ಇದ್ದಕ್ಕಿದ್ದಂಗೆ ಹಿಂಗೆ ಡೈವರ್ಸ್ ನೋಟಿಸ್ ನನ್ನ ಕೋರ್ಟಿಂದ ಬಂದ್ಬಿಟ್ಟಿದ್ದೆ ಮೇಡಮ್, ದಯಮಾಡಿ ನನಗೆ ನೀವು ಇದಕ್ಕೆ ಮಾಹಿತಿ ಮತ್ತು ಸಲಹೆಯನ್ನ ಕೊಡಿ ಅಂತ. ನೋಡಿ ಎಂತಹ ಸದ್ವಿಗ್ಧ ಪರಿಸ್ಥಿತಿ. ನ್ಯಾಯಾಂಗವನ್ನ ನಾವು ಗೌರವಿಸ್ಬೇಕು. ನ್ಯಾಯಾಂಗಕ್ಕೆ ಹೋಗಿರೋದನ್ನ ನಾ ಪ್ರಶ್ನೆ ಮಾಡೋಂಗಿಲ್ಲ, ಅವನ್ನ ನೀನು ಯಾಕೆ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ಯಾ ಅಂತ ಕೇಳೋಂಗಿಲ್ಲ. ಆದ್ರೂ ಕೂಡ ಹೆಣ್ಣುಮಗಳಿಗೆ ನಾನು ಸಲಹೆ ಸೂಚನೆಯನ್ನ ಕೊಡ್ಲೇಬೇಕು, ಅವಳು ಬದುಕನ್ನ ಕಟ್ಟಕ್ಕೆ ಸಹಾಯ ಮಾಡ್ಲೇಬೇಕು. ಹಾಗಾಗಿ ನಾನು ಸೀದಾ ಏನ್ ಮಾಡ್ದೆ, ಆ ಹೆಣ್ಮಗಳನ್ನ ಕರ್ಕೊಂಡು ಆ ಯಾರು ಅರ್ಜಿಯನ್ನ ಕಳಿಸಿದ್ರು ಆ ವಕೀಲರಿಗೆ ಹೋಗಿ ನಾನು ಎಲ್ಲಾ ಸಮಸ್ಯೆನ, ಇವಳ ಒಂದು ಸಮಸ್ಯೆ ಮತ್ತೆ ಅವ್ರದ್ದೇನು ಸಮಸ್ಯೆ, ಅವ್ರು ಹೇಳ್ದಂಗೆ ಯಾವ ರೀತಿ ಬಂದು ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಇದನ್ನೆಲ್ಲ ನಾನು ಆ ವಕೀಲರಿಗೆ ನಾನು ಮನ ಒರಿಕೆ ಮಾಡಿಕೊಟ್ಟೆ. ಏನೋ ಅವರು ಕೂಡ ಪಾಪ ನನಗೆ ಸಹಕಾರ ಕೊಟ್ಟರು. ಗಂಡ ಹೆಂಡತಿಯನ್ನ ಇಬ್ಬರನ್ನು ಕೂಡ ನನ್ನ ಕೇಂದ್ರಕ್ಕೆ ಕರೆಸಿ ನಾನು ಮಾತನಾಡಿ ಇಬ್ಬರನ್ನು ಮನವೊಲಿಸ್ದೆ. ಅಷ್ಟಕ್ಕೆ ಅವನೇನು ಮನವೊಲ್ತಿಲ್ಲ, ಸ್ವಲ್ಪ ಅವರು ನನಗೆ ನೀವು ಹಂಗ್ ಮಾಡ್ತಾ ಇದ್ದೀರಾ ಹಿಂಗ್ ಮಾಡ್ತಾ ಇದ್ದೀರಾ, ಆ ಕೋರ್ಟ್ಗೆ ಹೋಗಿದ್ರು ನೀವು ನನ್ನನ್ನ ಕರೆಸಿದ್ರೆ ತಪ್ಪು, ಇಲ್ಲ ಇಲ್ಲ ನೀವು ಕೋರ್ಟ್ಗೆ ಹೋಗಕ್ಕಿಂತ ಮುಂಚೆನೆ ನನ್ನ ಹತ್ರ ಬಂದಿದ್ದು ಅಂತ ಎಲ್ಲ ನಾ ಹೇಳಿ ಕೊನೆಗೆ ಹೆಂಗೋ ಒಂದು ಮಾಡಿ ಇಬ್ಬರನ್ನು ರಾಜಿ ಮಾಡಿ ಈಗ ಕೋರ್ಟಲ್ಲಿ ಅವರಿಬ್ರು ರಾಜಿ ಆಗೋ ತರ ಮುಚ್ಚಳಿಕೆ ಮಾಡಿ ಅವರಿಬ್ಬರನ್ನ ಒಂದು ಮಾಡಿ ಒಂದಾಗಿದ್ದಾರೆ ಮೇಡಮ್. ಸವಾಲಿದು ಹೆದರಿದ್ರೆ ಇಲ್ಲಮ್ಮ ಕೋರ್ಟ್ ಬಂದಿದೆ ನಾನು ಇದನ್ನ ಏನು ಮಾಡಕ್ಕಾಗಲ್ಲ, ನೀನು ಒಂದ್ ಲಾಯರ್ ಹಿಡ್ಕೊಂಡು ವಕಾಲತ್ತು ಹಾಕೊಂಡು ನೀ ಕೋರ್ಟ್ಗೆ ಹೋಗು ಅಂತ ನಾ ಹೇಳ್ಬಿಟ್ಟಿದ್ರೆ ಇವತ್ತು ಅವಳು 3 ವರ್ಷ ಅಲ್ಲ, ಈಗ 3 ತಿಂಗಳು ಒಳಗಡೆನೆ ಈಗ ನಮ್ಮ ಹತ್ರ ಬಂದು ಈಗ 1 ತಿಂಗಳಾಯ್ತು ಅಷ್ಟೇ, ಈಗ ಆರಾಮಾಗಿಬ್ರು ಬೇರೆ ಮನೆ ಮಾಡಿ ಇಬ್ರು ಒಟ್ಟಿಗೆ ಆರಾಮಾಗಿದ್ದಾರೆ, ಯಶಸ್ವಿ ಆಯ್ತಲ್ವಾ ಇದು.
1: ಖಂಡಿತ
0: ಇಬ್ರಿಗೂ ಒಳ್ಳೇದಾಯ್ತು, ಯಾ ಇಬ್ರಿಗೂ ಕೆಟ್ಟದಾಗಿಲ್ಲ, ಇಬ್ರಿಗೂ ಒಳ್ಳೇದಾಯ್ತು. ಸೊ ಈ ತರ ಹಲವಾರು ಸಮಸ್ಯೆಗಳು, ಅದು ವಿದ್ಯಾವಂತರು ಕೂಡ ಈ ತರ ಮಾಡ್ತಾರಲ್ಲ ಅದು ತುಂಬಾ ಬೇಜಾರಾಗುತ್ತೆ. ವಿದ್ಯಾವಂತರು ಮಾಡ್ತಾರಲ್ಲ ಅದು ತುಂಬಾ ನೋವಾಗ್ತದೆ. ವಿದ್ಯೆ ಮನುಷ್ಯನಿಗೆ ಅರಿವನ್ನು ಕೊಡ್ಬೇಕು, ಸಾಮಾಜಿಕ ಕಳಕಳಿಯನ್ನ ಕೊಡ್ಬೇಕು ಅಲ್ವಾ, ಅದು ಕೊಟ್ಟಿಲ್ಲ ಅಂದ್ಮೇಲೆ ನಾವೇನ್ ವಿದ್ಯಾವಂತರಾಗಿ ಏನು ಉಪಯೋಗ. ಸೊ ಇಂತಹ ಸವಾಲುಗಳು ಇಂತಹ ಸಮಸ್ಯೆಗಳು ಕೌಟುಂಬಿಕ ವ್ಯವಸ್ಥೆ ಅಡಿನಲ್ಲಿ ಪ್ರತಿನಿತ್ಯ ಇರುತ್ತೆ. ಅಂದ್ರೆ ನಾನು ಹೆಣ್ಮಗಳದೇನು ತಪ್ಪಿಲ್ಲ ಅಂತ ಹೇಳಲ್ಲ, ಅವಳು ನಡ್ಕೊಂಡ್ರದ ಅವ್ನು ನೋವಾಗಿದ್ದಕ್ಕೆ ನಂಗೆ ಮಾಡಿರ್ಬಹುದೇನೋ ನಾ ಇಲ್ಲ ಅಂತ ಹೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಒಂದು ನೋಟಿಸ್ ಕಳಿಸಿನಾದ್ರೂ ಡೈವರ್ಸ್ ಕೊಟ್ಟಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು. ಸೊ ಇಂತಹ ಸಮಸ್ಯೆಗಳು ಪ್ರತಿನಿತ್ಯ ಕಣ್ಣಿಗೆ ಕಾಣದಂಗೆ ಈಗ ಎಷ್ಟೋ

0: ಕಾರಣಕ್ಕೆ ಮೇಡಮ್ ನನ್ಗೆ ಗೊತ್ತಿರೋಂಗೆ ನೋಟಿಸ್ ಗಳನ್ನ ಪಾಪ ಕೆಲವು ಹೆಣ್ಮಕ್ಳು ತಗೊಳದಂಗೆ ವಿಚ್ಛೇದನ ಆಗೋಗ್ಬಿಟ್ಟಿದೆ ಎಕ್ಸ್ಪಾರ್ಟಿನಲ್ಲಿ. ಕೋರ್ಟ್ಗೆ ಹೋಗಲ್ಲ, ವಕಾಲತ್ ಹಾಕ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ, ಮೂರು ನಾಲ್ಕು ನೋಟಿಸ್ ಬಂದಿರುತ್ತೆ, ಹೇಳಲ್ಲ ಕೇಳಲ್ಲ, ಇವರು ಕೋರ್ಟ್ಗೆ ಹೋಗಿ ಅಟೆಂಡ್ ಮಾಡಿರಲ್ಲ. ಓ ಎಕ್ಸ್ಪಾರ್ಟಿ ಇದ್ರಲ್ಲೇ ವಿಚ್ಛೇದನ ಕೂಡ ಕೆಲವೊಂದು ಆಗೋಗ್ಬಿಟ್ಟಿದೆ. ಏನೋ ಈ ಹೆಣ್ಮಗಳು ಪಾಪ ತತ್ಕ್ಷಣ ಇಲ್ಲಿ ಬಂದಿರೋದ್ರಿಂದ ಅವ್ಳಿಗೆ ಏನೋ ಸಹಾಯ ಆಯ್ತು. ಒಂದ್ ವೇಳೆ ಬರದೆ ಇದ್ದಿದ್ರೆ
1: ಮಾತಾಡ್ತಾ ಹೇಳಿದ್ರೆ, ಈಗ ಸಾಕಷ್ಟು ಮಹಿಳೆಯರು ಮುಂದೆ ಬರಲ್ಲ ಸಹಾಯ ಪಡ್ಕೊಳ್ಳೋದಕ್ಕೆ, ಅಥವಾ ಅವ್ರಿಗೆ ಗೊತ್ತೇ ಇರಲ್ಲ ಎಲ್ಲಿ ಹೋಗಿ ನಾವು ನ್ಯಾಯ ಪಡ್ಕೋಬೇಕು ಅಂತ. ಸೊ ಅದರಲ್ಲೂ ಕೆಲವೊಬ್ರು ಗೊತ್ತಿದ್ರು ಮುಂದೆ ಬರಲ್ಲ, ಇದಕ್ಕೆ ಕಾರಣ ಏನಾದ್ರೂ ತಿಳಿಸ್ಬೋದಾ?
0: ಅದೇ ನಾ ಹೇಳದ್ ಏನು ಅಂತ ಹೇಳಿದ್ರೆ ನೋಡಿ, ನಮ್ಗೀಗ ಅನಾರೋಗ್ಯ ಆಗುತ್ತೆ, ತಲೆನೋವು ಬರುತ್ತೆ, ಜ್ವರ ಬರುತ್ತೆ, ನಾವೇನ್ ಮಾಡ್ತೀವಿ? ಔಷಧಿ ತಗೊಳ್ಳಲ್ವಾ? ನಾವು
1: ಖಂಡಿತ
0: ಕೌಟುಂಬಿಕ ಕಲಹ ಕೂಡ ಒಂದು ಬಾಧೆ, ಅದು ಕೂಡ ಒಂದು ಕಾಯಿಲೆ ಅಲ್ವಾ? ಔಷಧಿ ತಗೊಳ್ಳಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗುತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ತೀರಾ? ಅಲ್ಲೋಗಿ ಔಷಧಿ ತಗೊಳ್ಳಿ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದ್ರೆ ನಿಮ್ಗೆ ಔಷಧಿ ತಗೋತೀರಾ? ಮಾತುಕತೆಯಲ್ಲಿ ಇಲ್ಲೇ ತಗೋಬೋದಾ? ತಗೊಳ್ಳಿ. ಒಟ್ಟಾರೆಯಾಗಿ ನಿಮ್ಮ ನೋವಿಗೆ ನೀವು ಮುಲಾಮನ್ನ ಹಚ್ಕೊಳ್ಳಿ. ನಿಮ್ ಪಾಡ್ಗೆ ನೀವು ಮೌನವಾಗಿದ್ರೆ ಅದು ಒಳ್ಳೇದಲ್ಲ, ಯಾಕಂದ್ರೆ ಇದು ಖಿನ್ನತೆಗೆ ಕಾರಣ ಆಗ್ತದೆ, ನಿಮ್ಮ ಮನೆಯ ಶಾಂತಿಯ ಒಂದು ವಾತಾವರಣ ಕೆಡಲಿಕ್ಕೆ ಕಾರಣ ಆಗ್ತದೆ, ಆತ್ಮಹತ್ಯೆಗೆ ಪ್ರೇರಣೆ ಆಗ್ತದೆ ಅಲ್ವಾ? ಯಾರು ಇಲ್ಲ ನನಗೆ, ಯಾರು ಹೇಳೋರು ಕೇಳೋರು ಇಲ್ಲ ಅನ್ಬಿಟ್ಟು ತೆಗೆದು ನೇಣಾಕೊಂಡ್ಬಿಡೋದು, ಹೋಗಿ ಹೊಳೆ ಬಿದ್ದುಬಿಡೋದು, ಮಕ್ಕಳ ಜೊತೆ ಸತ್ತೋಗ್ಬಿಡೋದು, ಏನೇನೋ ತಿನ್ಕೊಂಡು ಮಕ್ಕಳಿಗೂ ಸಾಯಿಸಿ ತಾನೂ ಸಾಯುವಂಥದ್ದು. ಸೊ ಈ ತರ ಮಾಡೋದು ನೀವು ಮೌನವಾಗಿ ಇರೋದ್ರಿಂದ ಇಂತಹ ಘಟನೆಗಳು ವಿಚಲಿತಕ್ಕೆ ನಿಮ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಕೇಳುಗರು, ನೀವು ಯಾವತ್ತೂ ಕಾನೂನು ಅಂತಕ್ಕಂಥದ್ದು ದೊಡ್ಡದು, ಸರ್ವರಿಗೂ ಈ ನೆಲದ ಕಾನೂನಿನಲ್ಲಿ ಅವಕಾಶ ಇದೆ, ರಕ್ಷಣೆಗೆ ಇದೆ. ಸೊ ಹಾಗಾಗಿ ನೀವು ಭಯವನ್ನ ತೆಗೆದುಕೊಳ್ಳದೆ, ಹೇಗೆ ನೀವು ತಲೆನೋವು ಮೈಕೈ ನೋವು ಜ್ವರ ಬಂದ್ರೆ ಹೇಗೆ ನೀವು ಔಷಧಿಯನ್ನ ತಗೊಳ್ತಿರೋ, ಹಾಗೆ ನಿಮ್ಮ ಕೌಟುಂಬಿಕ ಹಿಂಸೆಗೆ ನಿಮ್ಮ ಕಲಹಕ್ಕೆ ನೀವು ಮುಲಾಮನ್ನ ತಗೊಳ್ಳಿ, ಕಾನೂನಿನ ಮುಲಾಮನ್ನ ಹಚ್ಕೊಳ್ಳಿ. ಇದರಿಂದ ನಿಮ್ಮ ಬಾಧೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಹಾಗಿದ್ರೆ ಈ ಸಮಾಜದವರು ಮತ್ತು ಕುಟುಂಬದವರು ಮಹಿಳೆಯರಿಗೆ ಯಾವ ರೀತಿ ಬೆಂಬಲ ನೀಡಬೇಕು ಅಂತ ಹೇಳ್ತೀರಿ ಮೇಡಮ್?
2: ಮೇಡಮ್, ಇದು ಒಂದು ಅತ್ಯಂತವಾದ ಗಟ್ಟಿಯಾದ ಪ್ರಶ್ನೆ ಮೇಡಮ್, ಪ್ರತಿಯೊಬ್ರು ಕೇಳಲೇಬೇಕಾದಂತದ್ದು. ಮೇಡಮ್, ಹೆಣ್ಣಿಗೆ ನೈತಿಕ ಬಲ ಮೊದಲು ತವರು ಮನೆಯಿಂದ ಕೊಡ್ಬೇಕು ಮೇಡಮ್. ನೀವು ಹೆಣ್ಣನ್ನ ಮದುವೆ ಮಾಡಿದ ತಕ್ಷಣನೇ ಅದೇನೋ ಗಾದೆ ಬೇರೆ ಹೇಳ್ಬಿಡ್ತಾರಪ್ಪ, ಅದೇನೋ ಕೊಟ್ಟೆಣ್ಣು
1: ಕುಲಕ್ಕೆ
2: ಹೊರಗೆ, ಹೆಂಗಪ್ಪ ಹೊರಗಾಗ್ತೀರಾ? ಅವಳು ಹೋಗಿರೋದ ಇನ್ನೊಂದ್ ಮನೆಗೆ ಬೆಳಕು ಮಾಡ್ಲಿಕ್ಕೆ, ಅವಳು ಕುಲಕ್ಕೂ ಹೊರಗಲ್ಲ, ಸಮಾಜಕ್ಕೂ ಹೊರಗಲ್ಲ, ನಿಮಗೂ ಹೊರಗಲ್ಲ. ಒಂದ್ ತಪ್ಪು ಮಾಡ್ತಾಳ, ಅವಳನ್ನ ಕ್ಷಮಿಸಿ, ನೀವು ಮನೆಗೆ ಸೇರ್ಸಲ್ಲ, ಅವಳೇನೋ ಮಾಡಿದ್ಲು ನಮ್ಗಿನ್ ಬೇಡ. ಇದು ನೀವು 16 ವರ್ಷದ ಹೆಣ್ಮಗು ಮಾಡಿದ್ರು ಇದೇ ಹೇಳ್ತೀರಾ? 25 ವರ್ಷದ ಯುವತಿ ಮಾಡಿದ್ರು ನೀವ್ ಇದನ್ನೇ ಹೇಳ್ತೀರಾ? 35 ವರ್ಷದ ಮಹಿಳೆ ಮಾಡಿದ್ರು ನೀವ್ ಇದನ್ನೇ ಹೇಳ್ತೀರಾ? ಕೊನೆಗೆ 50 ವರ್ಷದ ವಯೋವೃದ್ಧೆ ಮಾಡಿದ್ರು ನೀವ್ ಇದನ್ನೇ ಹೇಳ್ತೀರಾ? ಯಾಕೆ ನೀವು ಕ್ಷಮೆನೇ ಇಲ್ವಾ? ಹೆಣ್ಣು ಮಾತ್ರ ತಪ್ಪು ಮಾಡುತ್ತಾ ಈ ಜಗತ್ತಲ್ಲಿ? ಗಂಡು ತಪ್ಪು ಮಾಡೇ ಇಲ್ವಾ? ಸೊ ನೀವು ನೈತಿಕ ಬಲ ಎಲ್ಲಿ ಕೊಡ್ತಾ ಇದ್ದೀರಿ? ಸಮಾಜನೂ ಕೊಡಲ್ಲ, ಮನೆಯನೂ ಕೊಡಲ್ಲ, ಗಂಡನ ಮನೆಯವರು ಕೊಡಲ್ಲ, ಯಾಕೆ ಎತ್ತವರೇ ಕೊಡಲ್ಲ? ಎಷ್ಟು ಜನ ಮನೆಯಿಂದ ಇವತ್ತು ಹೊರಗಾಕಿದ್ದಾರೆ ಮೇಡಮ್ ಹೆಣ್ಮಕ್ಳನ್ನ? ಪ್ರೀತಿಸಿ ಮೋಸ ಹೋದ ಹೆಣ್ಮಕ್ಳು ನೀವ್ ಮನೆಗ್ ಸೇರ್ಸಲ್ಲ, ಗಂಡನಿಂದ ದೌರ್ಜನ್ಯಕ್ಕೊಳಗಾದವಳು ನೀವು ಏನೇ ಇದ್ರು ಹೋಗು ಹೋಗ್ ಗಂಡ ಮನೆಗ್ ಹೋಗು, ಏನು ಹೇಳ್ಬೇಡ, ಇಲ್ಲಿ ಬರ್ಲೇಬೇಡ ನೀನು, ಹೋಗು ಹೋಗು, ಹೋಯ್ತಾ ಇರು. ಎಲ್ಲಿ ಹೋಗ್ಬೇಕು? ಆಲಿಸಿ, ನೋವನ್ನ ಕೇಳಿ, ಕರೆಸಿ, ನೀವೇ ಮಾತಾಡಿ. ಮನೇಲಿ ಯಾರು ಒಬ್ರು ಇರಲ್ವಾ ದೊಡ್ಡವರು? ಒಬ್ರಾದ್ರೂ ಕೂತು ಏನವ ನೀನ್ ನೋವು ಅಂತ ಕೇಳಿ. ಎಷ್ಟೋ ಜನರಿಗೆ ಇವತ್ತು ನೋವುಗಳನ್ನ ಹೇಳಲಿಕ್ಕೆ ಅವಕಾಶ ಇಲ್ದ ಸತ್ತೋಗ್ಬಿಟ್ಟಿದ್ದಾರೆ ಮೇಡಮ್, ಮಣ್ಣಲ್ಲಿ ಮಣ್ಣಾಗೊಂಟೋಗ್ಬಿಟ್ಟವೆ ದಿನನಿತ್ಯ ಹೆಣ್ಮಕ್ಳು. ಎಲ್ಲೋ ಕೇಳ್ತಾರೆ, ಎಲ್ಲೇ ಹೋದ್ರು ಒಂದೇ, ಅಲ್ಲೋಗ್ ಬಾಳು ಅಷ್ಟೇ. ಏನ್ ಮಾಡ್ಬೇಕು ಮೇಡಮ್? ನೀವೆಲ್ ಕೊಡ್ತಾ ಇದ್ದೀರಿ ನೈತಿಕ ಬಲ ಮನೆಯವರಾಗಿ? ಎತ್ತವರು ನೀವೇ ಕ್ಷಮಿಸಲ್ಲ ಅಂದ್ಮೇಲೆ ಸಮಾಜ ಕ್ಷಮಿಸುತ್ತಾ? ನೋಡೋರು ಕ್ಷಮಿಸ್ತಾನ? ಸೊ ದಯ ಮಾಡಿ ನನ್ನ ಕೇಳುಗರಲ್ಲಿ ಒಂದೇ ಒಂದು ವಿನಂತಿ, ಹೆಣ್ಣನ್ನ ನೀವು ಅವಳ ತಪ್ಪುಗಳನ್ನೇ ನೀವು ಎತ್ತಾಡ್ಬೇಡಿ, ಅವಳನ್ನ ಬರೀ ಕೆಟ್ಟವಳಾಗೆ ನೋಡ್ಬೇಡಿ, ಅವಳ ತಪ್ಪುಗಳಿಗೆ ಕಾರಣ ಏನು ಹೇಳಿ, ಅವಳಿಗೆ ಸಮಾಧಾನ ಮಾಡಿ, ಅವಳ ತಪ್ಪಾದ ಸಮಸ್ಯೆಗೆ ಪರಿಹಾರವನ್ನ ಹುಡುಕಿ ಅವಳ ಸರಿದಾರಿಗೆ ತಂದು ಸಮಾಜವನ್ನ ನೀವು ಒಂದು ಸರಿದಾರಿಗೆ ತಂದ್ರೆ ನೀವು ಹೆಣ್ಣನ್ನ ಗೌರವಿಸೋದ್ರಲ್ಲಿ ಅರ್ಥ, ಮಹಿಳಾ ದಿನಾಚರಣೆಗಳನ್ನ ಮಾಡೋದ್ರಲ್ಲಿ ಅರ್ಥ, ನೀವು ವೇದಿಕೆಗಳಲ್ಲಿ ನಿಂತ್ಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡಿದ್ರೆ ಸಾಲದು, ಇದನ್ನ ನಿಮ್ಮ ಮನೆಗಳಿಂದ ಸಮಾಜದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಆದ್ರೆ ಹೆಣ್ಣನ್ನ ನೀವು ನಡತೆಗೆಟ್ಟವಳು, ಅಂಥವಳು, ಇಂಥವಳು, ಎಷ್ಟು ಪದ ಬಳಕೆ ಮಾಡ್ತಾರಪ್ಪ ಹೆಣ್ಣಿಗೆ ಅಂದ್ರೆ ಅಷ್ಟು ಕೆಟ್ಟ ಪದಗಳು ಬಳಕೆ ಹೆಣ್ಣು. ಸೊ ನಾವು ಬರೀ ತತ್ವ ಸಿದ್ಧಾಂತಗಳನ್ನ ಭಾಷಣಗಳಲ್ಲಿ ಓದ್ಲಿಕ್ಕೆ ಮಾತ್ರ ಸೀಮಿತ ಇಡ್ತೀರಾ? ಸಮಾಜದಲ್ಲಿ ನೀವು ಮಾಡಲ್ವಾ ಅದನ್ನ? ಸೊ ಹಾಗಾಗಿ ಹೆಣ್ಣನ್ನ ಗೌರವಿಸೋದು ಅನ್ನೋದು ಬರೀ ನಾಲಿಗೆನಲ್ಲಿ ಆಗ್ಬಾರ್ದು, ದೃಷ್ಟಿಕೋನದಿಂದ ಆಗ್ಬೇಕು, ಅದು ನಿಮ್ಮ ಮನೆಯಿಂದ ಆಗ್ಬೇಕು. ಹೆಣ್ಣ

0: ತಪ್ಪು ಒಪ್ಪುಗಳು ಬಂದಾಗ ನೈತಿಕವಾಗಿ ನಿಂತು ಅವಳಿಗೆ ಬೆನ್ನೆಲುಬಾಗಿ ನಿಂತು, ಅಂದ್ರೆ ಅವಳ ತಪ್ಪುಗಳಿಗೆ ನೀವು ಬೆಂತಟ್ಟಿ ಅಂತ ನಾ ಹೇಳ್ತಾ ಇಲ್ಲ, ಆದ ತಪ್ಪುಗಳಿಗೆ ಕಾರಣವನ್ನು ಹೇಳಿ ಅವಳನ್ನ ಸರಿದಾರಿಗೆ ತಂದು ಅವಳ ಸಮಸ್ಯೆನ ಬಗೆಹರಿಸಲು ನೈತಿಕವಾಗಿ ಜೊತೆ ನಿಲ್ಲಿ ಅಂತಷ್ಟೇ ನಾನು ನಿಮ್ಮ ಮೂಲಕ ಬೇಡಿಕೆ ಇಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್, ಅಂದ್ರೆ ಒಟ್ಟಾರೆ ಕುಟುಂಬದವರು ಮಹಿಳೆಗೆ ಸಹಕಾರ ನೀಡೋದ್ರ ಜೊತೆಗೆ ಸಮಾಜದವರು ಸಹ ಬೆಂಬಲವನ್ನ ನೀಡಬೇಕು ಅನ್ನೋದನ್ನ ಹೇಳ್ತಾ
0: ಮೇಡಮ್. ಸಮಾಜದಲ್ಲಿ ಹೆಣ್ಣನ್ನ ನಿಂದಿಸ್ಬೇಡಿ, ಗೌರವಿಸಿ. ಅಟ್ಲೀಸ್ಟ್ ಗೌರವಿಸಕ್ಕಾಗಲ್ವಾ? ಪದ ಬಳಕೆ, ನಮ್ಮನ್ನ ನೋಡೋ ದೃಷ್ಟಿಗಳನ್ನ ನೀವು ನಮ್ಮನ್ನ ಅಂತ ಹೇಳ್ತೀನಿ, ಯಾಕಂದ್ರೆ ನಾನು ಹೆಣ್ಣು. ಸೊ ಹೆಣ್ಣು, ಹೆಣ್ಣನ್ನ ನೀವು ಹೆಣ್ಣಾಗಿ ನೋಡಿ, ಅವಳಗಳ ಪಾಡಿಗೆ ಅವಳನ್ನ ಬದುಕಕ್ಕೆ ಬಿಡಿ, ಸಮಾಜದ ದೃಷ್ಟಿಕೋನವನ್ನ ನೀವು ಬದಲಿಸಿ ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳೆಯರು ತಮ್ಮ ಹಕ್ಕುಗಳನ್ನ ತಿಳ್ಕೊಬೇಕು ಅಂದ್ರೆ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಮೇಡಮ್?
0: ಹೆಣ್ಣು ಮಹಿಳೆಯರು ಈಗ ಸುಮ್ಸುಮ್ನೆ ಕೂತ್ಕೊಂಡು ಟಿವಿನಲ್ಲಿ ನೀವು ಅದು ಇದು ನೋಡೋ ಬದಲು, ಧಾರಾವಾಹಿಗಳಿಗೆ ನೀವು ಅಭ್ಯಾಸವನ್ನ ನೀವು ಮಾಡ್ಕೊಳ್ಳುವ ಬದಲು, ಈಗ ಕಾರ್ಯಕ್ರಮಗಳು, ಈಗ ಚಂದನದಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತದೆ, ಮಹಿಳಾ ಅರಿವು ಕಾರ್ಯಕ್ರಮಗಳು ಬರ್ತದೆ, ನಿಮ್ಮಂತಹ ಒಂದು FM ಸ್ಟೇಷನ್ಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳ ನೀವು ಹಂಚಿಕೆಯನ್ನ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ಕೇಳಿ ಕಾನೂನು ಮಾಹಿತಿಯನ್ನ ನೀವು ತಗೊಳ್ಳಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಈಗ ಪ್ರತಿ ಗ್ರಾಮದಲ್ಲೂ ಅಂಗನವಾಡಿ ಇರ್ತದೆ, ಪ್ರತಿ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ, ಅಂಗನವಾಡಿ ಒಂದು ಸಹಾಯಕ್ಕೆ ಅಥವಾ ಕಾರ್ಯಕರ್ತೆಯನ್ನ ಕೇಳಿ, ನೋಡಿ ನಮ್ಮ ಮನೆಯಲ್ಲಿ ಇಂಥ ಸಮಸ್ಯೆ ಇದೆ, ನೋಡಿ ನೀವು ಕೋಟೆಗೆ ಬಂದು ನನ್ನ ನೋಡಕ್ಕಾಗಲ್ವಾ, ನಿಮ್ಮ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಹೋಗಿ, ಕಾರ್ಯಕರ್ತೆ ಹತ್ರ ಹೋಗಿ, ಮೇಡಮ್ ಅವರೇ ನಮ್ಮ ಮನೇಲಿ ಹಿಂಗೆ ಸಮಸ್ಯೆ ಇದೆ, ನಾವ್ ಏನ್ ಮಾಡ್ಬೇಕು, ನಾವ್ ಎಲ್ಲಿ ಭೇಟಿ ಮಾಡ್ಬೇಕು, ಮಾಡಿ ನಿಮ್ಮ ಮನೆ ಹತ್ರ ಬರೋ ಆಶಾ ಕಾರ್ಯಕರ್ತೆಯನ್ನ ನೀವು ಕೇಳಿ ಏನ್ ಮಾಡ್ಬೇಕು, ನಿಮ್ಮ ಭಾಗದ ಚುನಾಯಿತ ಪ್ರತಿನಿಧಿಯನ್ನ ಕೇಳಿ ನಮ್ಮ ಮನೇಲಿ ಸಮಸ್ಯೆ ಹೆಂಗಿದೆ, ನಾವ್ ಎಲ್ಲಿ ಹೋಗ್ಬೇಕು. ಈ ರೀತಿ ನೀವು ನಿಮ್ಮ ಜ್ಞಾನವನ್ನ ನೀವು ಒಂದು ಉನ್ನತ ಮಟ್ಟಕ್ಕೆ ನೀವು ಇದೇನು ದೊಡ್ಡ ಸಾಧನೆ ಏನಲ್ಲ ಮೇಡಮ್. ಇಲ್ಲಿ ಹೋಗಿ ಇಂಥ ಕಡೆ ಇದೆ ಇಂಥ ಕಡೆ ಹಿಂಗ್ ಹೋಗ್ಬೇಕಾ ಅಂತ ಕೇಳೋದಕ್ಕೂ ಏನು ನನ್ನ PhD ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ಏನ್ PhD ಮಾಡೋ ಅವಶ್ಯಕತೆ ಇಲ್ಲ. ಅಂಗನವಾಡಿ ಕಾರ್ಯಕರ್ತೆ ಎಷ್ಟು ದೂರ ಇರ್ತಾಳೆ ಎಲ್ರಿಗೂ ಗೊತ್ತಿರ್ತದೆ, ಅವ್ರಿಗೆ ಅವೈಲಬಲ್ ಅವರು ಅಲ್ವಾ? ಅವ್ರನ್ನೇ ಹೋಗಿ ಮಾತಾಡಿ, ನಮ್ಗೆ ಹಿಂಗ್ ಸಮಸ್ಯೆ ಇದೆ ಎಲ್ಗೆ ಹೋಗ್ಬೇಕು, ಅವ್ರು ಹೇಳ್ಕೊಡ್ತಾರೆ, ನಮ್ CDP ಆಫೀಸಿಗೆ ಬನ್ನಿ ಅಂತ ಹೇಳ್ತಾರೆ, ನಮ್ ಸಾಂತ್ವನದವ್ರ ಹತ್ರ ಬನ್ನಿ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾಗಿ ನೀವು ಕಾನೂನನ್ನ ಒಳ್ಳೆ ಒಳ್ಳೆ ವಿಚಾರಗಳನ್ನ ನೀವು ಅದನ್ನ ನೀವು ಹಂಚ್ಕೋಬೇಕು, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೋಬೇಕು, ಜೊತೆಗೆ ನೀವು ಕಾನೂನಿನ ಮಾಹಿತಿಯನ್ನ ಒಳ್ಳೆ ವಿಚಾರಗಳಲ್ಲಿ ಎಲ್ಲೆಲ್ಲಿ ಬರ್ತದೆ ಅಲ್ಲಲ್ಲಿ ನೀವು ಕ್ರೋಢೀಕರಿಸಿ ನೀವು ತಿಳ್ಕೊಬೇಕು. ಸುಮ್ಮನೆ 7 ಗಂಟೆ ಆದ್ರೆ ಸೀರಿಯಲ್ ಹಾಕೊಂಡು ಆ ಸೀರಿಯಲ್ ಅಲ್ಲಿ ಬರೋ ಪಾತ್ರಗಳನ್ನ ನೋಡ್ಕೊಂಡು ನೀವು ಹತ್ಕೊಂಡು ನೀವು ಕಣ್ಣೀರ್ ಹಾಕೊಂಡು ಅಲ್ಲೇನೋ ಒಂದ್ ಕಾರ್ಯ ಇರುತ್ತೆ, ಆಕೆ ದುಡ್ಡು ಕೊಟ್ಟು ದುಡ್ಡಿಸ್ಕೊಂಡು ಅವಳೊಳ ಬದುಕನ್ನ ಕಟ್ಟಿ ಅವಳೊಬ್ಳು ನಾಯಕಿಯಾಗಿ ಅಲ್ಲಿ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಾಳೆ ಅಲ್ವಾ? ನೀವು ಆ ಪಾತ್ರದೊಳಗಡೆ ಇನ್ವಾಲ್ವ್ ಆಗಿ ಓ ಇಷ್ಟು ನಮ್ಮ ಸಮಾಜ ಬೆಳೆದಿದೆ, ಹೆಣ್ಮಕ್ಳು ಹಿಂಗೆಲ್ಲ ಹೋಗಿ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಬೇಕೆ ವಿನಃ ಅದನ್ನೆಲ್ಲ ನೋಡ್ಕೊಂಡು ಹತ್ಕೊಂಡು ಏನೇನೋ ಮಾಡ್ಕೊಂಡು ನೀವು ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳದೆ ನೋಡ್ಬೇಡಿ ಅಂತ ನಾ ಹೇಳಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನ ನೀವು ನೋಡಿ, ನಿಮ್ಮ ಕಲಿಕಾ ಜ್ಞಾನವನ್ನ ನೀವು ಮಾಡಿ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿ. ಏನೇ ಸಮಸ್ಯೆಗಳಿದ್ದು ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಎಲ್ಲವೂ ನಿಮಗೆ ಲಭ್ಯ ಇರ್ತದೆ, ಅದನ್ನೆಲ್ಲ ನೀವು ತಿಳ್ಕೊಳ್ಳೋ ಅಂತಹ ಒಂದು ಜ್ಞಾನವನ್ನ ತಗೊಳ್ಳಿ ಅಂತ ನಾನು ಈ ಮೂಲಕ ಹೇಳಿ, ನಿಮ್ಮ ಜ್ಞಾನವನ್ನ ವೃದ್ಧಿಸ್ಕೊಂಡ್ರೆ ನಿಮ್ಮ ಎಲ್ಲಾ ಸವಾಲುಗಳಿಗೂ ಸಮಸ್ಯೆಗೂ ಎಲ್ಲದಕ್ಕೂ ನಿಮಗೆ ಅಲ್ಲಿ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
1: ಸೊ ಮಹಿಳೆಯರು ತಮ್ಮ ಹಕ್ಕುಗಳನ್ನ ಯಾವ ರೀತಿ ತಿಳ್ಕೊಬೇಕು ಅಥವಾ ಯಾರನ್ನೆಲ್ಲ ಭೇಟಿ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರಿ. ಅದೇ ರೀತಿ ಫೋಕ್ಸೋ ಆಗಿರ್ಬೋದು, ಅತ್ಯಾಚಾರ ಸಂತ್ರಸ್ತರ ಕೌನ್ಸಿಲಿಂಗ್ ಮಾಡುವ ಸಖಿ ಕೇಂದ್ರಗಳು ಅಥವಾ ಜಿಲ್ಲಾ ಆಸ್ಪತ್ರೆಗಳು ಎಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಬಹುದಾ ಮೇಡಮ್ ನೀವು?
0: ಹಾ ಖಂಡಿತ ಕೇಳ್ಬೋದು ಮೇಡಮ್. ಪ್ರತಿ ಜಿಲ್ಲೆಯ ಒಂದು ದೊಡ್ಡ ಆಸ್ಪತ್ರೆ ಅಂತ ಏನಿದೆಯೋ ಅಲ್ಲಿ ಸಖಿ ಕೇಂದ್ರಗಳು ಇದೆ. ಅಲ್ಲಿ ಒಂದೇ ಸೂರಿನ ಅಡಿ ಅವರಿಗೆ ಉಚಿತ ಕಾನೂನು ನೆರವು, ವೈದ್ಯಕೀಯ ಸವಲತ್ತು, ಸಮಾಲೋಚನೆ, ಪೊಲೀಸ್ ನೆರವು, ವಕೀಲರ ನೆರವು ಎಲ್ಲವೂ ಕೂಡ ಅಲ್ಲೇ ಇದೆ. ಅದನ್ನ ಒನ್ ಸ್ಟಾಪ್ ಸೆಂಟರ್ ಅಥವಾ ಸಖಿ ಅಂತ ಕರೀತಾರೆ. ಪ್ರತಿ ಜಿಲ್ಲೆಯಲ್ಲೂ ಇದೆ, ನಮ್ಮ ಮೈಸೂರಲ್ಲಿ ಚಲುವಾಮದಲ್ಲಿದೆ, ಪ್ರತಿ ಜಿಲ್ಲೆಯಲ್ಲೂ ಸಖಿ ಒನ್ ಸ್ಟಾಪ್ ಸೆಂಟರ್ ಇದೆ, ಅದರ ನೆರವನ್ನ ತಗೋಬಹುದು. ಅದನ್ನ ಪೊಲೀಸು ಕೂಡ ಯಾವ್ದಾರ ಹೆಣ್ಮಕ್ಳ ಸಮಸ್ಯೆ ಬಂದಾಗ ಅವರು ಕೂಡ ಈ ಸಖಿ ಬಗ್ಗೆ, ಸಾಂತ್ವನ ಕೇಂದ್ರಗಳ ಬಗ್ಗೆ ಅವರು ಕೂಡ ಮಾಹಿತಿಯನ್ನ ಅವರಿಗೆ ಕೊಟ್ಟು ಮಹಿಳೆಯರಿಗೆ ಶಕ್ತಿಯನ್ನು ಕೊಡ್ಬೇಕು. ಯಾಕಂದ್ರೆ ಸೀದಾ ಹೆಣ್ಮಕ್ಳು ಒಂದು ಸಮಸ್ಯೆ ಆದ ಸೀದಾ ಪಾಪ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಹೆಣ್ಮಕ್ಳಿಗೆ ಪೊಲೀಸ್ ಸ್ಟೇಷನ್ ಒಂದು ತವರು ಮನೆಯ ಭಾವ ಇರ್ತದೆ. ಸೊ ಪೊಲೀಸ್ನವರು ಅವ್ರಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬಗ್ಗೆ, ಈ 112 ಬಗ್ಗೆ ಏನಾದ್ರು ಸಮಸ್ಯೆ ಆದಾಗ ತುರ್ತಾಗಿ 112 ಕಾಲ್ ಮಾಡಿ 8 ಒತ್ತಿದ್ರೆ ಮನೆ ಮುಂದೆ ನಾವು ಬರ್ತೀವಿ ಅಂತಕ್ಕಂತಹ ಒಂದು ಕಾನೂನು ಫ್ರೀ ಹೆಲ್ಪ್ ಲೈನ್ಗಳ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲ ಪೊಲೀಸ್ ಸ್ವಲ್ಪ ಅವ್ರಿಗೆ ಠಾಣಾ ವ್ಯಾಪ್ತಿಗಳಲ್ಲಿ ಹೋದಂತಹ ಸಮಸ್ಯೆಗಳು ನೊಂದಂತಹ ಹೆಣ್ಮಕ್ಳಿಗೆ ಅವ್ರು ಹೇಳಿ ನೈತಿಕವಾಗಿ ಬಲ ಕೊಟ್ರೆ ಅದು ಕೂಡ ಒಂದು ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ, ಒಂದು ಶಕ್ತಿ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೇಡಮ್.
1: ಖಂಡಿತ ಮೇಡಮ್.

0: ಆದರೆ ಈ ಮಹಿಳಾ ಸಾಂತ್ವನ ಕೇಂದ್ರಗಳಿಗೆ ಅಗತ್ಯವಿಲ್ಲ ಅಂತ ಕೆಲವು ಜಿಲ್ಲೆಗಳು ವರದಿನ ನೀಡಿದೆ, ಮತ್ತು ದಿನಪತ್ರಿಕೆಗಳು ಕೂಡ ಅದು ಬಂದಿರೋದುಂಟು. ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆನ ತಿಳಿಸೋದಾದ್ರೆ ಮೇಡಮ್.
1: ಅದೇ ಮೇಡಮ್, ಈಗ ಏನಾಗಿದೆ ಅಂದ್ರೆ ಸರ್ಕಾರಕ್ಕೆ ಹೊರೆ ಕಮ್ಮಿ ಆಗ್ಬೇಕು. ನಾನು ಒಬ್ಳು ಸರ್ಕಾರವನ್ನ ಜರಿತಾ ಇಲ್ಲ ನಾನು, ಬಟ್ ಸರ್ಕಾರ ತನ್ನ ಹೊರೆಯನ್ನ ಏನಿ ಕೊಡ್ತಾ ಇದೆಯೋ ಒಂದು ಗೌರವಧನ ಎಷ್ಟು ಮೇಡಮ್ ಕೊಡ್ತಾರೆ, ಅತ್ಯಂತ ಕಡಿಮೆ ಗೌರವಧನ ಕೊಡ್ತಾರೆ. ಯಾವ ಸವಲತ್ತು ಇಲ್ಲ ಮೇಡಮ್ ಸಾಂತ್ವನ ಕೇಂದ್ರದಲ್ಲಿ. ಓಡಾಡಕ್ಕೆ ನಾವು ಗಾಡಿ ಕೇಳಿಲ್ಲ, ಓಡಾಡಕ್ಕೆ ನಾವು TA ಕೇಳಿಲ್ಲ, ನಮ್ ಖರ್ಚು ವೆಚ್ಚ ಕೇಳಿಲ್ಲ, ಊಟ ತಿಂಡಿ ಕೇಳಿಲ್ಲ. ನೊಂದು ಬಂದಂತ ಹೆಣ್ಣು ಮಕ್ಳಿಗೆ ನಾವು ಉಚಿತವಾಗಿ ಸೇವೆಯನ್ನ ನಾವು ನೀಡ್ತಾ ಇದ್ರು ಕೂಡ ಕೆಲವೊಂದು ತಾಲೂಕುಗಳಲ್ಲಿ ಇದರ ಅಗತ್ಯ ಇಲ್ಲ, ಒನ್ ಸ್ಟಾಪ್ ಸೆಂಟರ್ ಸಾಕು ಅಂತ ಹೇಳಿ ಕೆಲವೊಂದ್ ಕಡೆ ಮುಚ್ಚಿದ್ದಾರೆ. ಇದು ತಪ್ಪು. ಇದನ್ನ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪಾಪ ಮನಗಂಡು ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದು ಇಲ್ಲ, ಇದು ಮಹಿಳೆಯರಿಗೆ ಅತ್ಯಂತ ಗೌರವಯುತವಾಗಿ ಅವರ ಸಮಸ್ಯೆಯನ್ನ ಹೇಳಲಿಕ್ಕೆ ಒಂದು ವೇದಿಕೆ, ಹಾಗಾಗಿ ಇದನ್ನ ನೀವು ಮುಚ್ಚಬೇಡಿ ಅಂತ ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದನ್ನ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಮೇಡಮ್ ರವರು, ನಮ್ಮ ಮಹಿಳೆಯರ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿರತಕ್ಕಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ಆಲ್ರೆಡಿ ಸರ್ಕಾರದಲ್ಲಿ ಅವರು ಮಹಿಳೆಯರಿಗಾಗಿ ಎಷ್ಟು ಅವರು ಪ್ರೀತಿಯಿಂದ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಶಕ್ತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಅಲ್ವಾ, ಇದನ್ನೆಲ್ಲ ನೀವು ಕೊಟ್ಟಿದ್ದೀರಾ. ಇದೆಲ್ಲ ನೀವು ಕೊಟ್ಟಿರೋ ಉದ್ದೇಶ ಏನು? ಮಹಿಳೆಯರ ಸಬಲೀಕರಣ. ಹಾಗಿದ್ದ ಮೇಲೆ ಮಹಿಳೆಯರ ಸಬಲೀಕರಣದೊಂದಿಗೆ ಕೌಟುಂಬಿಕ ದೌರ್ಜನ್ಯ ಮುಕ್ತ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಮೊದಲ ಧ್ಯೇಯ ಆಗಬೇಕು. ಸೊ ಹಾಗಾಗಿ ನೀವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣನೆಗೆ ತಗೊಂಡು ಸಾಂತ್ವನ ಕೇಂದ್ರಗಳನ್ನ ಎಲ್ಲೂ ಮುಚ್ಚಬಾರ್ದು, ಜೊತೆಗೆ ಎಲ್ಲಿ ನೀವು ಮುಚ್ಚಿದಿರೋ ಅಲ್ಲೆಲ್ಲ ತುರ್ತಾಗಿ ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡಿ ಮಹಿಳೆಯರ ರಕ್ಷಣೆ ಅಂತ ನೀವು ಬಾಯಿನಲ್ಲಿ ಹೇಳಿದ್ರೆ ಸಾಲದು, ನೀವು ಧ್ವನಿಯಾಗಿ ನಿಲ್ಲಿ. ಈಗ ನಮ್ ತಾಲೂಕಲ್ಲಿ ಮುಚ್ಚಿಲ್ಲ, ನಾಳೆ ದಿನ ಆದೇಶ ಬಂದ್ರೆ ನಾನು ಮುಚ್ಚುತ್ತೀನಿ, ಆವಾಗ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ? ಈಗ ನಾನು ಎಷ್ಟೊಂದು ಉದಾಹರಣೆ ನಿಮಗೆ ಕೊಟ್ಟೆ ಅಲ್ವಾ, ಈ ತರ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಲ್ವಾ ಹೆಣ್ಮಕ್ಳಿಗೆ. ಸೊ ನೀವು ಇದನ್ನ ಮುಚ್ಚಿದ್ರೆ ಸಮಸ್ಯೆ ಆಗ್ತದೆ. ನಾನೇನು ಉದ್ಯೋಗದ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಹೆಣ್ಮಕ್ಳ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನಾವು ತುಂಬಾ ವರ್ಷ ಇಲ್ಲಿ ನಮ್ಮ ವಯಸ್ಸು ನಮ್ಮ ಒಂದು ಆಯಸ್ಸು ಎರಡನ್ನೂ ಇಲ್ಲಿ ಸವೆದಿದ್ದೀವಿ. ಎಲ್ಲಾ ಹೆಣ್ಮಕ್ಳು ಅತ್ಯಂತ ಚಿಕ್ಕ ವಯಸ್ಸಿನಿಂದ ಪಾಪ ಡಿಗ್ರಿ ಮುಗಿಸ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡಿ MSW ಮಾಡಿ MA ಮಾಡಿ ಇಲ್ಲಿ ಬಂದು ಈ ಸರ್ವಿಸ್ಗೆ ಅವರು ಸೇವೆಯನ್ನು ಕೊಟ್ಟ ಮೇಲೆ ನೀವು ಏಕಾಏಕಿ ಹಿಂಗೆ ಮುಚ್ಚೋದು ತಪ್ಪು. ನೀವು ಕೊಡ್ತಾ ಇರೋದೇ ಅತ್ಯಂತ ಕಡಿಮೆ ಗೌರವಧನ, ಅದನ್ನು ಕೊಡಕ್ಕಾಗದೆ ನೀವು ಹಿಂಗೆ ಮುಚ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ವಿರೋಧ ಪಕ್ಷ ನಾಳೆ ದಿನ ತುಂಬಾ ಚೆನ್ನಾಗಿ ಟೀಕೆ ಮಾಡ್ತದೆ. ಇದನ್ನ ನೀವು ಅದನ್ನು ಸ್ವೀಕರಿಸಕ್ಕೆ ರೆಡಿ ಇರಿ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೀಕೆಗಿಂತ ಟಿಪ್ಪಣಿಗಿಂತ ಮಹಿಳೆಯರ ಸಬಲೀಕರಣದ ಬಗ್ಗೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯ ಅಡಿಯ ಬಗ್ಗೆ ನಿಮ್ಮ ಕಾಳಜಿ ಏನಿದೆ ಅಂತಕ್ಕಂಥದ್ದನ್ನ ಇದು ತೋರಿಸುತ್ತೆ ಮುಂದೆ ಒಂದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಮುಂದಿನ ಭವಿಷ್ಯದಲ್ಲಿ ಕೇಂದ್ರದ ಯೋಜನೆಗಳ ಬಗ್ಗೆ ನಮಗೆ ತಿಳಿಸ್ಬೋದಾ ಮೇಡಮ್, ಈ ಮಹಿಳಾ ಸಾಂತ್ವನ ಕೇಂದ್ರದ ಯೋಜನೆಗಳ ಬಗ್ಗೆ?
1: ಅದೇ ಇವಾಗ ಭವಿಷ್ಯನೇ ಬೇಡ, ಈಗಲೇ ಮುಚ್ಚಿಬಿಡ್ತೀವಿ ಅಂದಮೇಲೆ ನಾನು ಭವಿಷ್ಯದ ಬಗ್ಗೆ ನಾನು ಇದನ್ನ ಕನಸು ಕಾಣದ್ನೇ ಬಿಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಮೇಡಮ್. ಬಟ್ ಒಂದಂತೂ ಸತ್ಯ, ನಾನು ಸಾಂತ್ವನ ಕೇಂದ್ರ ಇರಲಿ ಇಲ್ಲದೆ ಇರಲಿ ನನ್ನ ತಾಲೂಕಿನಲ್ಲಿ ನಾನಿರೋವರೆಗೂ ನನ್ನ ಮುಂದೆ ಬಂದಂತಹ ಹೆಣ್ಣುಮಕ್ಳಿಗೆ ನಾನೇನು ನಮ್ಮ ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನ ಇದೆಯೋ ಅದನ್ನ ನಾನು ಉಪಯೋಗಿಸಿ ನನ್ನ ಮುಂದೆ ಬಂದಂತಹ ಹೆಣ್ಣುಮಗಳಿಗೆ ನಾನು ಖಂಡಿತ ನ್ಯಾಯ ಒದಗಿಸ್ಲಿಕ್ಕೆ ನಾನು ಏನ್ ಬೇಕೋ ಅದನ್ನ ನಾನು ಮಾಡ್ಕೊಡಕ್ಕೆ ನಾನಂತೂ ಸತ ಸಿದ್ಧ. ಆದ್ರೂ ಕೂಡ ನನಗೆ ಇದನ್ನ ಉನ್ನತೀಕರಣ ಮಾಡಬೇಕು, ಮಹಿಳೆಯರಿಗೆ ರಕ್ಷಣಾ ಕೊಡೋದಕ್ಕೆ ನೀವು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿ ಮಾಡಬೇಕು. ನಮ್ಮ ಶಕ್ತಿಯನ್ನ ನೀವು ಈಗ ವಿಚ್ಛೇದನಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಅದನ್ನ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮನಗಂಡು ಕೂಡಿ ಬಾಳೋಣ ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ತಂದಿದ್ದಾರೆ. ಸೊ ಇದನ್ನೆಲ್ಲ ನೀವು ತಂದು ಸಾಂತ್ವನವನ್ನ ನೀವು ಮುಚ್ಚಿದ್ರೆ ಏನು ಉಪಯೋಗ ಇಲ್ಲ. ಸೊ ಹಾಗಾಗಿ ಸಾಂತ್ವನದ ಒಳಗಡೆ ನೀವು ಇನ್ನೂ ಹೆಚ್ಚಿನ ಒಂದು ಯೋಜನೆಗಳನ್ನ ರೂಪಿಸಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇನ್ನೂ ಒಂದು ಹೆಚ್ಚಿನ ಕಾರ್ಯತಂತ್ರಗಳನ್ನ ಮಾಡಿ ಮಹಿಳೆಯರಿಗೆ ನಾವು ಹೇಗೆ ರಕ್ಷಣೆ ಕೊಡಬಹುದು ಅನ್ನೋದಕ್ಕೆ ನಮ್ಗೆ ಹೆಚ್ಚಿನ ತರಬೇತಿಯನ್ನ ಕೊಟ್ಟು ಆರ್ಥಿಕ ಸಹಾಯಗಳನ್ನ ಕೊಟ್ಟು ಬಳಲಿ ಬಂದ ಹೆಣ್ಣುಮಗಳಿಗೆ ನಾವು ಇನ್ನೂ ಯಾವ ರೀತಿ ಸಹಾಯ ಮಾಡಿ, ಈಗ ಆರ್ಥಿಕ ಸಹಾಯ ನಾವು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಾವ್ ಏನೇನ್ ಮಾಡ್ಬೋದು ಹೆಣ್ಮಕ್ಳಿಗೆ, ಎಲ್ಲೆಲ್ಲಿ ನಾವು ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೋದು ಉಚಿತವಾಗಿ, ಇದಕ್ಕೆ ಇನ್ನೂ ಹೆಚ್ಚಿನ ಯೋಜನೆಗಳನ್ನ ನೀವು ತರಬೇಕೇ ವಿನಃ ಇದನ್ನ ಮುಚ್ಚಬೇಡಿ. ನನ್ನ ಕನಸು ಸಾಂತ್ವನ ಕೇಂದ್ರದಲ್ಲಿ ಮಹಿಳೆ ನೊಂದು ಬಂದ್ರೆ ಹೇಗಿರ್ಬೇಕು ಅಂದ್ರೆ ಅವಳಿಗೆಲ್ಲ ಒಂದೇ ಸೂರ್ಯನಡಿ ಸಿಗಬೇಕು, ಅವಳ ಬದುಕು ಏನು ನೊಂದು ಬಂದಿದ್ದಾಳೋ ಅವಳ ಕಣ್ಣೀರಿಗೆ ಮುಕ್ತಾಯ ಆಗುವಂತ ಒಂದು ಕೇಂದ್ರ ಆಗ್ಬೇಕು ಅಂತ ನನ್ನ ಆಸೆ ಮೇಡಮ್.
0: ಖಂಡಿತ ಮೇಡಮ್. ಹಾಗಿದ್ರೆ ಈ ಮಹಿಳಾ ಸಾಂತ್ವನ ಕೇಂದ್ರದ ಅಂದ್ರೆ ಆ ಒಂದು ಸೇವೆಯನ್ನ ಪಡಿಬೇಕು ಅಂತಂದ್ರೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಅಥವಾ ವಿಳಾಸನ ತಿಳಿಸಬಹುದಾ ಮೇಡಮ್?
1: HD ಕೋಟೆಗೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDPO ಕಚೇರಿಗೆ ಭೇಟಿ ಮಾಡಿ, ನೀವು CDPO ಕಚೇರಿಗೆ ಬಂದ್ರೆ ಅಲ್ಲಿಯ ಒಂದು ದೂರವಾಣಿಯಲ್ಲಿ ಕೂಡ ನೀವು ಸಂಪರ್ಕಿಸಬಹುದು. ಇಲ್ಲ ನೇರವಾಗಿ ನೀವು HD ಕೋಟೆಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದು ನನ್ನ ಒಂದು ದೂರವಾಣಿ ಸಂಖ್ಯೆಗೂ ಕೂಡ ನೀವು ಭೇಟಿ ಮಾಡಬಹುದು.

0: ನನ್ನ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೀನಿ, 8197484894, ಜಶೀಲಾ. ಇದಕ್ಕೆ ನೀವು ಕರೆ ಮಾಡ್ಬೋದು, ಮಾಡಿ ದಿನದ 24 ಗಂಟೆಗಳಲ್ಲೂ ನಾವು ನಿಮ್ಗೆ ಲಭ್ಯ ಇರ್ತೀವಿ. ನಾನು ಯಾವತ್ತು ನೀವು 10 ಗಂಟೆ ಮೇಲೆ ಯಾಕೆ ಕರೆದ್ವಿ, 11 ಗಂಟೆ ಮೇಲೆ ಯಾಕೆ ಕರೆದ್ವಿ ಅಂತ ನಾನು ಹೇಳಿಲ್ಲ. ನೀವು ಯಾವ ಸಮಯದಲ್ಲಿ ನನಗೆ ಕರೆ ಬಂದ್ರು, ಪೊಲೀಸ್ ಠಾಣೆಯಿಂದ ಕರೆ ಬಂದ್ರು, ಸಾರ್ವಜನಿಕರಿಂದ ಕರೆ ಬಂದ್ರು, ತತ್ಕ್ಷಣದಲ್ಲಿ ನಾನು ನಿಮಗೆ ನಾನು ಸರ್ವಿಸ್ ಅನ್ನ ಕೊಟ್ಟಿದ್ದೀನಿ, ಮುಂದೆ ಕೂಡ ನಾನು ಕೊಡ್ತೀನಿ. ನಾನು ಅಲ್ಲಿ ಇರೋವರೆಗೂ ಇಲ್ಲದೆ ಇದ್ರೂ ನನ್ನ ಸೇವೆ ಅಂತೂ ಸದಾ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ ಮೇಡಮ್, ಹಾಗಿದ್ರೆ ಈ ತುರ್ತು ಸಹಾಯಕ್ಕಾಗಿ ಯಾವುದಾದ್ರೂ ಹೆಲ್ಪ್ ಲೈನ್ ಸಂಖ್ಯೆ ಏನಾದರೂ ಇದೆಯಾ?
0: 181, ಮೇಡಮ್. ಅದಕ್ಕೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ತುರ್ತಾಗಿ ಒಂದು ರಾಜ್ಯ ಮಹಿಳಾ ಇದಕ್ಕೆ ಸಿಗುತ್ತೆ ಮೇಡಮ್, ಅದಕ್ಕೂ ನೀವು ಸಂಪರ್ಕಿಸ್ಕೋಬಹುದು. ತುಂಬಾ ಸಡನ್ ಆಗಿ ಒಂದು ಹಲ್ಲೆ ಆಗ್ತಾ ಇದೆ ಮಹಿಳೆ ಮೇಲೆ, ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನೀವು ಇಮಿಡಿಯೇಟ್ಲಿ 112 ಅದಕ್ಕೆ ಕಾಲ್ ಮಾಡಿ 8 ನೀವು ಪ್ರೆಸ್ ಮಾಡಿದ್ರೆ ಪೊಲೀಸ್ ಹೆಲ್ಪ್ ಏನಿದೆ ಅದರಿಂದ ಕೂಡ ನೀವು ಸಹಾಯವನ್ನ ತೆಗೆದುಕೊಳ್ಳಬಹುದು. ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮಗೆ ಅದು ನೆರವು ಸಿಗುತ್ತೆ ಮೇಡಮ್.
1: ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಏನೆಲ್ಲ ಸೌಲಭ್ಯಗಳು ಲಭ್ಯ ಇದೆ, ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ, ಮತ್ತೆ ಸಹಾಯವಾಣಿ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಮೇಡಮ್, ತಮಗೂ ಕೂಡ ಧನ್ಯವಾದಗಳು. ಅತ್ಯಂತ ಸಾಮಾಜಿಕ ಕಾಳಜಿಯಿಂದ ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಜನಧ್ವನಿ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನೀವು ದಿನನಿತ್ಯ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಮಹಿಳೆಯರ ಒಂದು ನೆರವಿಗೋಸ್ಕರ ಮಹಿಳೆ ಅಂತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನೀವು CDPO ಇಲಾಖೆ ಕಾರ್ಯಗಳಾಗಿರ್ಬೋದು, ಹೆಲ್ಪ್ ಲೈನ್ನ ಕಾರ್ಯಗಳಾಗಿರ್ಬೋದು, ಮಹಿಳಾ ಸಾಂತ್ವನದ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ನೀವು ಕಳೆದ ಸತತ ವರ್ಷಗಳಿಂದನೂ ನೀವು ಇದನ್ನು ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲ ಸಿಬ್ಬಂದಿಗಳಿಗೆ, ನೀವಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಪ್ರತಿ ಒಂದು ವ್ಯವಸ್ಥೆ, ಜೊತೆಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್ಗ ಆಗಿರ್ಬೋದು, ಈ ಒಂದು ಜನಧ್ವನಿಯನ್ನ ನೀವಿಲ್ಲಿಗೆ ತಂದು ಸಾಮಾಜಿಕ ಕಳಕಳಿಗೋಸ್ಕರ ತಂದಂತಹ ಈ ಒಂದು ಜನಧ್ವನಿ ಕಾರ್ಯಕ್ರಮ ನಡೆಸ್ತಾ ಇರೋದು ಮತ್ತು ಈ ಕೇಂದ್ರಕ್ಕೆ ನಾನು ಆಭಾರಿ ಮೇಡಮ್. ಇದರಿಂದ ಎಷ್ಟೋ ಮಾಹಿತಿ ಬೆರಳ ತುದಿಯಲ್ಲಿ ಸಿಗ್ತಾ ಇದೆ, ಕಿವಿಗೆ ಸಿಗ್ತಾ ಇದೆ, ಕೂತಲ್ಲಿ ಸಿಗ್ತಾ ಇದೆ. ಬಹಳ ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಿ. ಈ ಅತ್ಯಂತ ಸತ್ಕಾರ್ಯ ಮಾಡೋದ್ರಲ್ಲಿ ನನಗೂ ಒಂದು ಅವಕಾಶ ನೀವು ಕೊಡ್ತಾ ಇರ್ತೀರಾ. ಒಟ್ಟಿನಲ್ಲಿ ನೀವು ಮಹಿಳೆಯರ ಬಗ್ಗೆ ಒಂದು ಕಾಳಜಿಯನ್ನು ಇಟ್ಕೊಂಡು ನಮ್ಮನ್ನು ಆಹ್ವಾನಿಸಿ ನೀವು ಇಂತಹ ವಿಚಾರಗಳನ್ನ ನೀವು ಸಾರ್ವಜನಿಕರಿಗೆ ನೀವು ತಲುಪಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಾನು ಹೃದಯಾಂತಳದಿಂದ ನನ್ನ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಮತ್ತು ನನ್ನ ನೆಚ್ಚಿನ ಮಹಿಳೆಯರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ. ಹಲವಾರು ವರ್ಷಗಳಿಂದ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ HD Kote ತಾಲೂಕಿನ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇದು ಇವತ್ತಿನ ಮಹಿಳಾ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಗೀತೆ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನಯೋಗದ 30ನೆಯ ಶ್ಲೋಕವನ್ನು ಗಮನಿಸೋಣ. ಈ ಶ್ಲೋಕವು ಈ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ. ಆ ಶ್ಲೋಕ ಇಂತಿದೆ.

ಅಧಿಭೂತ, ಅಧಿದೈವ, ಅಧಿಯಜ್ಞ ರೂಪದಲ್ಲಿ ನನ್ನನ್ನು ತಿಳಿದವರು ಸಮತ್ವನ್ನೈದಿ ಅಂದರೆ ಮರಣ ಸಮಯದಲ್ಲಿಯೂ ಕೂಡ ನನ್ನನ್ನು ತಿಳಿಯುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಕೃಷ್ಣ ಇಲ್ಲಿ ಮೂರು ಪದಗಳನ್ನ ತಿಳಿಸ್ತಾ ಇದ್ದಾನೆ ಮತ್ತು ಈ ಮೂರು ಪದಗಳ ವಿವರಗಳನ್ನ ಮುಂದಿನ ಅಧ್ಯಾಯದಲ್ಲಿ ವಿವರಿಸ್ತಾನೆ. ಆದರೆ ಮುಂದಿನ ಅಧ್ಯಾಯಕ್ಕೆ ಹೋಗುವ ಮುನ್ನ ಇಲ್ಲಿ ಒಂದು ಸಂಕ್ಷೇಪ ಅರ್ಥವನ್ನ ಮತ್ತು ಒಂದು ಪರಿಚಯಾತ್ಮಕವಾದ ವಿಶ್ಲೇಷಣೆಯನ್ನ ಈ ಶ್ಲೋಕದ ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದಾನೆ. ಯಾರು ಭಗವಂತನಲ್ಲಿ ಶರಣಾಗತರಾಗಿ ದೃಢ ಭಾವದಿಂದ ಭಜಿಸುವರೋ ಅವರಿಗೆ ಈ ಮೂರು ಕೂಡ ಅತ್ಯಂತ ಮುಖ್ಯವಾದ ತಾತ್ವಿಕ ವಿಷಯಗಳು ಅನ್ನೋದು ಗೊತ್ತಾಗುತ್ತೆ. ಆ ಮೂರು ವಿಷಯಗಳೇ ಒಂದು ಅಧಿಭೂತ, ಎರಡನೆಯದು ಅಧಿದೈವ, ಮೂರನೆಯದು ಅಧಿಯಜ್ಞ. ಎಲ್ಲ ಭೂತಗಳ ಹಿಂದೆಯೂ ಯಾವುದಿದೆಯೋ, ಯಾವುವು ಮಾರ್ಪಾಡಾಗಿ ವೈವಿಧ್ಯ ರೂಪಗಳನ್ನು ಧರಿಸುವವೋ ಅಂತಹವನ್ನು ನಾವು ಅಧಿಭೂತ, ಅವನಿಗೆ ಗೊತ್ತಾಗುವುದು ಅಂತೇಳಿ ಹೇಳ್ತೀವಿ. ಅಂದ್ರೆ ಇದೇ ಸೃಷ್ಟಿ ಅರಮನೆಯನ್ನ ಕಟ್ಟುವುದಕ್ಕೆ ಉಪಯೋಗಿಸುವಂತಹ ಒಂದು ಇಟ್ಟಿಗೆ ಅಧಿಭೂತವಾಗುತ್ತೆ. ಇನ್ನು ಅಧಿದೈವ ಅಂತಂದ್ರೆ ಎಲ್ಲ ದೇವತೆಗಳ ಹಿಂದೆ ನಮ್ಮ ಕೋರಿಕೆಗಳನ್ನ ನೆರವೇರಿಸುವವನು ಒಬ್ಬ ದೇವರಿರ್ತಾನೆ. ಇತರ ದೇವತೆಗಳೆಲ್ಲರೂ ಕೂಡ ಒಂದೇ ದೇವರಿಗೆ ಕೊಟ್ಟಿರುವಂತಹ ಬೇರೆ ಬೇರೆ ಹೆಸರುಗಳು. ಪ್ರಪಂಚವನ್ನೆಲ್ಲ ಆಳುತ್ತಿರುವಂತಹ ಒಬ್ಬ ಪರಮೇಶ್ವರನನ್ನ ಅವನು ಅರಿಯುತ್ತಾನೆ. ಇನ್ನು ಅಧಿಯಜ್ಞ ಅಂತಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟುದೆಲ್ಲ ಹೆಚ್ಚಾಗಿ ಅವನಿಗೆ ಗೊತ್ತಿರುತ್ತೆ. ಯಜ್ಞ ರೂಪದಿಂದ ಕರ್ಮ ಮಾಡಿದರೆ ನಮ್ಮನ್ನ ಬಂಧಿಸುವುದಿಲ್ಲ. ಯಜ್ಞ ಮಾಡಿ ಅದ ಮೇಲೆ ಮಿಕ್ಕಿರುವಂಥದ್ದು ಅಮೃತ. ಅದನ್ನು ಯಾರು ಭುಂಜಿಸುತ್ತಾರೋ ಅವರು ಅಮೃತವನ್ನೇ ಭುಂಜಿಸಿದಂತೆ. ಎಲ್ಲ ಕರ್ಮಗಳು ಅದನ್ನು ಯಜ್ಞ ದೃಷ್ಟಿಯಿಂದ ಮಾಡಿದರೆ ಕೊನೆಗೆ ಶ್ರೇಷ್ಠ ಜ್ಞಾನದಲ್ಲಿ ಪರ್ಯಾವಸನವಾಗುತ್ತವೆ. ಇವನ್ನೆಲ್ಲ ತಿಳಿಯುವಂಥದ್ದೇ ಆತ್ಮತತ್ವ. ಆತ್ಮತತ್ವವನ್ನು ತಿಳಿದವನು ಮನಸ್ಸಿನ ಬಗ್ಗೆ ತಿಳಿದಿರುವುದು ಮಾತ್ರವಲ್ಲ, ಇನ್ನೂ ಮೂರು ಅಂಶಗಳನ್ನು ತಿಳಿದಿರ್ತಾನೆ. ಅದೇ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ. ಅಧಿಭೂತ ಅಂತಂದ್ರೆ ಯಾರು ಕರ್ಮಗಳ ಬಗ್ಗೆ ತಿಳಿದಿರ್ತಾರೋ, ಹೊರಗಿನ ಪ್ರಪಂಚದ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿಭೂತ ಅಂತ ಕರೀತಾರೆ. ಇನ್ನು ಯಾರು ಇಂದ್ರಿಯಗಳು ಕೆಲಸ ಮಾಡುವ ಬಗ್ಗೆ ತಿಳಿದಿರ್ತಾರೋ ಅವರನ್ನ ಅಧಿದೈವ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಇಂದ್ರಿಯಗಳ, ಮನಸ್ಸಿನ ಮತ್ತು ಬುದ್ಧಿಯ ವಿಷಯ ಗ್ರಹಣದ ಬಗ್ಗೆ ತಿಳಿದಿರ್ತಾರೋ ಅವನಿಗೆ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ದೇವ ಮಾನವನು ವ್ಯವಹಾರದ ಜಗತ್ತಿಗೆ ಏನೇನು ಪ್ರಯೋಜನಕ್ಕೆ ಬಾರದವನು ಎಂಬ ಮಾತು ಯಾವುದೋ ಒಂದು ದೇವತೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಉಪಾಸನೆ ಮಾಡುವವರ ಬಗ್ಗೆ ಹೇಳಿರಬೇಕು. ಅಂತಹ ಉಪಾಸಕನು ತನ್ನ ಇಷ್ಟ ದೇವತೆಯ ಸ್ಮರಣೆ ಮತ್ತು ಭಜನೆಯಲ್ಲಿ ತನ್ಮಯನಾಗಿರುವುದರಿಂದ ಅವನಿಗೆ ಹೊರ ಪ್ರಪಂಚದ ಬಗ್ಗೆ ಏನು ತಿಳಿದಿರಲಿಕ್ಕಿಲ್ಲ. ಆದರೆ ಆತ್ಮಜ್ಞಾನಿ ಅನ್ನುವಂಥವನು ಹಾಗಲ್ಲ. ಆತ್ಮನನ್ನು ತಿಳಿದವನು ಪರಿಪೂರ್ಣ ವ್ಯಕ್ತಿ. ಹೊರಗಿನ ಪ್ರಪಂಚದ ವ್ಯವಹಾರದಲ್ಲಿ ತಾನು ಹೇಗಿರಬೇಕು, ಮನಸ್ಸು ಮತ್ತು ಬುದ್ಧಿಯನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು, ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಎಂಬುದನ್ನೆಲ್ಲ ಆತ ತಿಳಿದಿರ್ತಾನೆ. ಆದುದರಿಂದ ಅವನು ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಯದಲ್ಲೂ ಪರಿಪೂರ್ಣ ವ್ಯಕ್ತಿಯಂತೆ ಬಾಳ್ತಾನೆ. ಸಮಾಜದಲ್ಲಿ ಅವನೊಬ್ಬ ಆದರ್ಶ ವ್ಯಕ್ತಿ. ತನ್ನ ಇಂದ್ರಿಯ, ಮನಸ್ಸು, ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವುದು ಮಾತ್ರವಲ್ಲ, ಎಲ್ಲರ ಮನಸ್ಸು ಮತ್ತು ಬುದ್ಧಿಯನ್ನು ಆತ ತಿಳಿದಿರ್ತಾನೆ. ಹೊರಪ್ರಪಂಚ ಮತ್ತು ಒಳಪ್ರಪಂಚದ ಸರಿಯಾದ ತಿಳಿವಳಿಕೆ ಅವನಿಗಿರುತ್ತೆ. ಹೀಗೆ ಎಲ್ಲವನ್ನು ತಿಳಿದ

ಈತನು ಆನಂದದಿಂದ ಬದುಕ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಭಗವಂತ ಈ ಅಧ್ಯಾಯದ ಕೊನೆಯಲ್ಲಿ ನನ್ನನ್ನು ತಿಳಿದವನು ಎಲ್ಲವನ್ನೂ ತಿಳಿದಂತೆ ಅಂತೇಳಿ ಹೇಳ್ತಾನೆ. ಅಂತಹ ಆದರ್ಶ ಪುರುಷನೇ ಇಡೀ ಜಗತ್ತಿನ ಜನರಿಗೆ ಮಾರ್ಗದರ್ಶನವನ್ನೀಯುವುದು. ಅಧ್ಯಾಯದ ಕೊನೆಯ ಈ ಎರಡು ಶ್ಲೋಕಗಳಲ್ಲಿ ಪರಮಾತ್ಮ ಬಳಸಿರುವಂತಹ ಈ ವಿಶೇಷ ಶಬ್ದಗಳನ್ನ ಮುಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾನೆ. ಅಂತಹ ಒಂದು ಶ್ಲೋಕವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು.

0: ಓಂ ತತ್ಸತ್. ಇಲ್ಲಿಗೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿರುವ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರಗಳನ್ನೊಳಗೊಂಡಂತಹ ಉಪನಿಷತ್ ಎಂಬ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಹೆಸರಿನ 7ನೆಯ ಅಧ್ಯಾಯ ಸಂಪನ್ನಗೊಂಡಿದೆ. ಬರೆಯ ಶಾಸ್ತ್ರಜ್ಞಾನ ಜೀವನಕ್ಕೆ ಏನು ಉಪಯೋಗವಾಗಲಾರದು, ಅದು ವಿಜ್ಞಾನವಾಗಬೇಕು. ಅರ್ಥಾತ್ ನಿತ್ಯ ಜೀವನದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅದು ಹಾಸುಹೊಕ್ಕಾಗಿ ಬರಬೇಕು. ಶಾಸ್ತ್ರಜ್ಞಾನವು ಪೂರ್ಣ ಫಲಕಾರಿಯಾಗುವುದು ಅನುಭವದಲ್ಲಿ ಕೊನೆಗೊಂಡಾಗ ಮಾತ್ರ. ಜ್ಞಾನವನ್ನ ತಿಳಿಸಬಹುದು, ಆದರೆ ಅನುಭವವನ್ನ ಗಳಿಸಬೇಕಾಗುತ್ತೆ. ವೇದಾಂತ ಎಂಬುವುದು ಜ್ಞಾನ ಭಂಡಾರ. ಯಾವ ರೀತಿಯಲ್ಲಿ ನಾವು ಸಾಧನೆ ಮಾಡಬೇಕು ಎಂಬುದನ್ನ ಸವಿಸ್ತಾರವಾಗಿ ವಿವರಿಸಿ ಹೇಳುವ ಶಾಸ್ತ್ರ. ಅದನ್ನು ಗ್ರಹಿಸುವುದು ಹೇಗೆ, ಆಮೇಲೆ ಇದರ ಬಗ್ಗೆ ಮನನ ಮಾಡುವುದು ಹೇಗೆ, ಮತ್ತು ಕೊನೆಗೆ ಅದನ್ನು ಅನುಭವದಲ್ಲಿ ನಿಲ್ಲಿಸಿಕೊಳ್ಳುವುದು ಹೇಗೆ ಎಂಬುದನ್ನೆಲ್ಲ ಅದು ವಿವರಿಸಿ ಹೇಳುತ್ತದೆ. ಶ್ರದ್ಧೆಯಿಂದ ಶಾಸ್ತ್ರವನ್ನು ಕಲಿತು ನಿತ್ಯ ಜೀವನದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವವನು ಶಾಸ್ತ್ರದ ಪೂರ್ಣ ಲಾಭವನ್ನು ಪಡೆಯುತ್ತಾನೆ. ಅವನು ಆತ್ಮ ತತ್ವವನ್ನು ತಿಳಿದುಕೊಂಡು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಯಾಗಿ ಬಾಳುತ್ತಾನೆ ಎಂಬುವಂಥದ್ದೇ ಕೃಷ್ಣನ ಮಾತು. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಪದ್ಯ ಅದ್ಯಾವುದು ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.
1: ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು, ಗಿರಿ ತುದಿಯ ಗುಡಿಯೇನು ಪಾಳು ಮಂದಿರವೇನು, ದೇವನೊಡಗೂಡಿರಲು ಮನಸ್ಸು ಅನವರತ, ಬದುಕೊಂದು ಹುಡುಕಾಟ ಮಿಡಿ

ಎಲ್ಲವೂ ನಮ್ಮೊಳಗೆಯೇ ಇದೆ. ಗಿರಿ ತುದಿಯ ಗುಡಿಯೇನು, ಪಾಳು ಮಂದಿರವೇನು, ಆದರೆ ದೇವ ಅನ್ನೋರು ನಮ್ಮ ಜೊತೆಗೇ ಆತ್ಮತತ್ವದ ಮೂಲಕ, ಆತ್ಮಜ್ಞಾನದ ಮೂಲಕ ತೊಡಗಿಸ್ಕೊಳ್ತಾ ಹೋದರೆ ಬದುಕು ಕೇವಲ ಹುಡುಕಾಟ ಆಗೋದಿಲ್ಲ, ಅದು ತುಡಿತಕ್ಕೆ ಮಿಡಿಯುವ ಧ್ವನಿಯಾಗತ್ತೆ. ಆ ನಮ್ಮೊಳಗಿರುವಂತಹ ಧ್ವನಿಯನ್ನ, ಆ ಮಿಡಿತವನ್ನ ನಾವು ಕೇಳಿಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಈ ಬದುಕು ನಿಜಕ್ಕೂ ಸಾರ್ಥಕತೆಯನ್ನ ಪಡೆಯುತ್ತೆ. ಅಂತಹ ಸಾರ್ಥಕತೆಗೆ ನಾವು ಹೆಜ್ಜೆ ಇರಿಸಬೇಕಾಗಿದೆ. ಆ ಮೂಲಕ ಎಲ್ಲ ಕತೆಗಳಿಗಿಂತ ಶ್ರೇಷ್ಠವಾಗಿರುವ ಸಾರ್ಥಕತೆಯನ್ನ ನಮ್ಮವದಾಗಿ ಮಾಡಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ

0: ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಎರಡು ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಎರಡು ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ನೂರಾರು ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 152,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 200,000+ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ

ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳು

0: ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು, ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ ಒಂದು ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ಧರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ಲಿಂಗರಾಜ್. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳು ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಥ್ಯಾಂಕ್ ಯು ಸರ್.
3: ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಮುಖ್ಯ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳೇನು ಸರ್?
4: ಮೊದಲನೇದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತಂದ್ರೆ, ಇದು ಮಹಿಳಾ

0: ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ಸಪರೇಟ್ ಒಂದು ಭಾಗವಾಗಿ ಪ್ರತಿ ಜಿಲ್ಲೆನಲ್ಲೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಪ್ರತಿ ಜಿಲ್ಲೆನಲ್ಲೂ 18 ವರ್ಷ ಅದಕ್ಕಿಂತ ಒಳಪಟ್ಟಂತಹ ಮಕ್ಕಳನ್ನ, ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇರತಕ್ಕಂತಹ ಒಂದು ಘಟಕ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಎಲ್ಲಿ ಮಕ್ಕಳನ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ, ಅಥವಾ ಮಕ್ಕಳು ಯಾವುದೇ ಆಶ್ರಯ ಇಲ್ಲದೆ ಇರುವಂತಹ ಸಂದರ್ಭಗಳಿರುತ್ತೆ, ಅಥವಾ ಮಕ್ಕಳಿಗೆ ಎಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇರುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ರಕ್ಷಿಸಿ ಆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಿ ಆ ಮಕ್ಕಳಿಗೆ ಪಾಲನೆ ಮತ್ತು ಪೋಷಣೆಯನ್ನು ಕೊಡುವಂತಹದ್ದು ಮುಖ್ಯವಾದಂತಹ ಒಂದು ಉದ್ದೇಶ ಆಗಿರುತ್ತೆ.
1: ಸರ್, ಈ ಒಂದು ಮಕ್ಕಳ ರಕ್ಷಣಾ ಘಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಸೇವೆಗಳನ್ನ ನೀಡಲಾಗ್ತದೆ, ಒದಗಿಸಲಾಗ್ತದೆ ಸರ್?
0: ಸರ್, ನಮ್ಮ ಮೊದಲನೇದಾಗಿ ನಾವು ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಖ್ಯವಾಗಿ ಬಾಲ ನ್ಯಾಯ ಕಾಯ್ದೆ ಅಂತ ಬರುತ್ತೆ. ನಮ್ಮ ಒಂದು ಕೇಂದ್ರ ಸರ್ಕಾರದ ಒಂದು ಬಾಲ ನ್ಯಾಯ ಕಾಯ್ದೆ 2015 ಹೊಸದಾಗಿ ಕಾಯ್ದೆ ರೂಪುಗೊಂಡಿದೆ. ಆ ಕಾಯ್ದೆಯ ಅನುಸಾರ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಒಂದು ಕಾಯ್ದೆ ಮುಖ್ಯವಾಗಿ ಹೇಳುತ್ತೆ, ಸಮಾಜದಲ್ಲಿ ಯಾವುದೇ ಮಗು ನಿರ್ಲಕ್ಷ್ಯಕ್ಕೊಳಗಾಗಬಾರದು ಅನ್ನುವಂತಹ ಉದ್ದೇಶದಿಂದ ನಮ್ಮಲ್ಲಿ ಮಕ್ಕಳ ಪಾಲನಾ ಸಂಸ್ಥೆಗಳು ಅಂತ ಬರ್ತವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಸರ್ಕಾರದಲ್ಲಿ ಸರ್ಕಾರದ ಮೂಲಕ ಒಂದು ಅನುಮತಿಯನ್ನು ತಗೊಂಡು ನಡೆಸ್ತಾ ಇರುವಂತಹ ಸಂಸ್ಥೆಗಳಿದೆ. ಅದರಲ್ಲಿ ಈ ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳು ಸರ್ಕಾರಿ ಬಾಲಕರ ಬಾಲ ಮಂದಿರ, ಸರ್ಕಾರಿ ಬಾಲಕಿಯರ ಬಾಲ ಮಂದಿರ, ಹಾಗೆ ನಮ್ಮ ಒಂದು ಪ್ರೈವೇಟ್ ಯಾವುದೇ ಒಂದು ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಮೂಲಕ ನಡೆಸ್ತಾ ಇರುವಂತಹ ಸಂಸ್ಥೆಗಳಿರ್ಬೋದು, ಆ ಸಂಸ್ಥೆಗಳ ಮೂಲಕ ಹಾಗೂ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ನೇಮಕ ಆಗಿರುತ್ತೆ. 3 ವರ್ಷಗಳ ಅವಧಿಗೆ 5 ಜನರ ಒಂದು ಕಮಿಟಿ ಇರುತ್ತೆ. ಅದರ ಮೂಲಕ ಯಾವುದೇ ಮಗು ಸಿಕ್ಕಿದಾಗ, ಯಾವುದೇ ಮಗುಗೆ ಆಶ್ರಯ ಅವಶ್ಯಕತೆ ಇದ್ದಾಗ, ಯಾವುದೇ ಮಗುಗೆ ರಕ್ಷಣೆ ಅವಶ್ಯಕತೆ ಇದ್ದಾಗ ಮುಖ್ಯವಾಗಿ ಆ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಪಾಲನೆ ಮತ್ತು ಪೋಷಣೆ ಮಾಡುವಂತಹದ್ದು ಒಂದು ಮುಖ್ಯವಾದಂತಹ ಸೇವೆ ಮೊದಲನೇದಾಗಿರುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಇನ್ನಿತರ ಒಂದು ಸರ್ಕಾರದ ಯೋಜನೆಗಳು, ತುಂಬಾ ಯೋಜನೆಗಳು ಇದೆ. ಅದರಲ್ಲಿ OVC ಎನ್ನುವಂತಹದ್ದು ಮುಖ್ಯವಾಗಿ ನಾವು ನೋಡಬಹುದು. OVC ಅಂತಂದ್ರೆ ಆರ್ಫನ್ಸ್ ಅಂಡ್ ವಲ್ನರಬಲ್ ಚಿಲ್ಡ್ರನ್ಸ್ ಅಂತ. ಯಾರು ಪೋಷಕರು ಇಲ್ಲದೆ ಇರುವಂತಹ ಮಕ್ಕಳು, ಮತ್ತೆ ವಲ್ನರಬಲ್ ಚಿಲ್ಡ್ರನ್ಸ್ ಅಂತಂದಾಗ ನಾವು HIV ಪಾಸಿಟಿವ್ ಆಗಿರುವಂತಹ ಮಕ್ಕಳನ್ನ ನಾವು ನೋಡಬಹುದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳನ್ನ, ಅಥವಾ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳು HIV ಪಾಸಿಟಿವ್ ಅಂತ ಪೇರೆಂಟ್ಸ್ ಜೊತೆ ಇರುವಂತಹ ಮಕ್ಕಳನ್ನ ನೋಡಬಹುದು. ಅಂದ್ರೆ ಮಕ್ಕಳಿಗೆ ಪಾಸಿಟಿವ್ ಇರ್ಬೋದು, ಅಥವಾ ಪೇರೆಂಟ್ಸ್ ಗೆ ಪಾಸಿಟಿವ್ ಇದ್ದು ಅವ್ರ ಜೊತೆ ಮಕ್ಕಳು ಇರ್ಬೋದು. ಅಂತವರಿಗೆ ನಮ್ಮ ಒಂದು ಸರ್ಕಾರದ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಮಕ್ಕಳಿಗೆ ಕೊಡುವಂತ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ನಾವು ನೋಡಬಹುದು. ಈಗ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,500 ಬೆನಿಫಿಷರೀಸ್, 1,500 ಮಕ್ಕಳು ಈ ಒಂದು ಫಲಾನುಭವಿಗಳಾಗಿ ಈ ಒಂದು ಪ್ರೋತ್ಸಾಹವನ್ನ ಪಡ್ಕೊಳ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಇದು ಮುಖ್ಯವಾಗಿ ಇರ್ತಕ್ಕಂಥ, ಇದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ಅವರಿಂದ ನಾವು ಒಂದು ಮಾಹಿತಿಯನ್ನ ತಕೊಂಡು ಅವರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇರುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಹಾಗೆ ಅದ್ರ ಜೊತೆಗೆ ಸ್ಪಾನ್ಸರ್ಶಿಪ್ ಅಂತ ಕರಿತೀವಿ, ಅಂದ್ರೆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆ. ಆ ಪ್ರಾಯೋಜಕತ್ವ ಅನ್ನುವಂತಹ ಯೋಜನೆಯಲ್ಲಿ ಎಲ್ಲಿ ಒಂದು ಏಕ ಪೋಷಕರು ಇರುವಂತಹ ಮಕ್ಳು ಇರ್ತಾರೆ, ಅಥವಾ ಪೋಷಕರು ಇಬ್ರು ಇಲ್ಲದೆ ಇರುವಂತಹ ಮಕ್ಳು ಇರ್ತಾರೆ, 18 ವರ್ಷಕ್ಕಿಂತ ಒಳಪಟ್ಟವರು ಯಾರು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅದರಲ್ಲಿ ಇತ್ತೀಚೆಗೆ ಸರ್ಕಾರದಲ್ಲಿ ಒಂದು ಅಂಶವನ್ನ ನಾವು ಸೇರಿಸಿರುವಂತಹದ್ದು, ಯಾರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೆ ಅವ್ರಿಗೆ ಒಂದು ಪ್ರಥಮ ಆದ್ಯತೆಯನ್ನ ಕೊಡಬೇಕು ಅನ್ನುವಂತಹದ್ದು. ಅಂತಹ ಮಕ್ಕಳಿಗೆ ನಾವು ಸರ್ಕಾರದ ಮೂಲಕ ಈ ಪ್ರಾಯೋಜಕತ್ವ ಯೋಜನೆಯ ಮೂಲಕ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನು ಪೋಷಕರು ಓದ್ಸೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ, ಏಕೆ ಪೋಷಕರು ಇರ್ತಾರೆ ಮಗುವನ್ನ ಓದ್ಸೋದಕ್ಕೆ ತಾಯಿಯಿಂದ ಆಗ್ತಾ ಇಲ್ಲ, ಅಂತ ಮಕ್ಕಳಿಗೆ ನಾವು ಈ ಸೌಲಭ್ಯವನ್ನ ಕೊಡ್ತಾ ಇದೀವಿ. ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ 1,600 ಬೆನಿಫಿಷರೀಸ್ ಈಗ ಪ್ರಸ್ತುತವಾಗಿ ಇದ್ದಾರೆ. 1,600 ಮಕ್ಕಳುಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.
1: ಸರ್, ಈಗ ಸಾಮಾನ್ಯ ಜನರು ಈ ಒಂದು ಮಕ್ಕಳ ರಕ್ಷಣಾ ಘಟಕವನ್ನು ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಸಮಯಗಳಲ್ಲಿ ಸಂಪರ್ಕ ಮಾಡಬಹುದು ಸರ್?
0: ಸರ್, ಮೊದಲನೇದಾಗಿ ಇಲ್ಲಿ ನಾವು ಮಕ್ಕಳ ರಕ್ಷಣಾ ಘಟಕ ಅಂತಂದ್ರೆ ಅಗತ್ಯವಾದಂತಹ ಸೇವೆಯನ್ನು ಒದಗಿಸುವಂತಹ ಇಲಾಖೆ ಆಗಿರೋದ್ರಿಂದ ಪ್ರತಿ 24 ಗಂಟೆನೂ ಸೌಲಭ್ಯವನ್ನು ಕೊಡುವಂತಹ ಅಥವಾ ಭೇಟಿ ನೀಡುವಕ್ಕೆ ಅವಕಾಶ ಇರುವಂತಹ ಒಂದು ಇಲಾಖೆನೇ ಆಗಿರುತ್ತೆ. ಅದರಲ್ಲಿ ಕಚೇರಿ ಸಮಯ ಬಂದ್ರೆ 10:30-6 ಗಂಟೆವರೆಗೂ ಕಚೇರಿ ಸಿಬ್ಬಂದಿಗಳು ಹಾಜರಿರ್ತಾರೆ. ಅಂತ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವನ್ನ ಭೇಟಿ ಮಾಡಬಹುದು. ಅದನ್ನ ಹೊರತುಪಡಿಸಿ ತುರ್ತು ಅಗತ್ಯ ಇದೆ ಅಂತಂದ್ರೆ ನಮ್ಮಲ್ಲಿ 1098 ಮಕ್ಕಳ ಸಹಾಯವಾಣಿ ಇದೆ. 1098 ಮಕ್ಕಳ ಸಹಾಯವಾಣಿ ಮೂಲಕ ಅವ್ರು 24 ಗಂಟೆ ದಿನದ 24 ಗಂಟೆನೂ ಕೂಡ ಸೇವೆ ಸಿದ್ಧವಾಗಿರುತ್ತೆ. 24 ಗಂಟೆನೂ

0: ಕೂಡ ಯಾವುದೇ ಸೌಲಭ್ಯ ಅಥವಾ ಮಾಹಿತಿ ಬೇಕು ಅಂತಂದ್ರೆ ಅಥವಾ ತುರ್ತು ಅಗತ್ಯ ಇದೆ ಅಂತಂದ್ರೆ ಸೇವೆಯನ್ನು ಒದಗಿಸೋಸ್ಕರ ಇರುತ್ತೆ. ಹಂಗಾಗಿ ಅವ್ರು ತುರ್ತು ಇದ್ರೆ 10:98 ಕರೆ ಮಾಡೋದ್ರ ಮೂಲಕ ಭೇಟಿ ಮಾಡಬಹುದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ.
1: ಓಕೆ ಸರ್, ಈಗ ಒಂದು ವೇಳೆಗೆ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಇರ್ಬೋದು ಅಥವಾ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಾಗ ತಾವು ಹೇಗೆ ಆ ಒಂದು ಪ್ರಕರಣಗಳನ್ನ ನಿರ್ವಹಿಸ್ತೀರಾ ಸರ್?
0: ಅದು ಮೊದಲಾಗಿ ನಮಗೆ ಮಕ್ಕಳ ಸಹಾಯವಾಣಿಗೆ ಬಂದು ಏನಾದರೂ ಮಾಹಿತಿ ಬಂತು ಅಂತಂದ್ರೆ, ಉದಾಹರಣೆಗೆ ನಮ್ ಬಾಲ್ಯ ವಿವಾಹ ಅಂತ ನಾವು ನೋಡ್ತೀವಿ, ಮತ್ತೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ನುವಂಥದ್ದನ್ನ ನೋಡ್ತೀವಿ, ಆತರ ಏನಾದರೂ ಕಂಡು ಬಂತು ಅಂದ್ರೆ ತಕ್ಷಣವಾಗಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡುವಂತಹದ್ದಿರ್ಬೋದು, ಮಕ್ಕಳನ್ನ ರಕ್ಷಣೆ ಮಾಡುವಂತಹದ್ದಿರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸುವಂತಹದ್ದಿರ್ಬೋದು, ಅದಾದ್ಮೇಲೆ ಮಕ್ಕಳಿಗೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಏನೆಲ್ಲ ದೌರ್ಜನ್ಯ ಅಥವಾ ಸಮಸ್ಯೆಗಳು ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದು ಯಾರಿಂದ ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಅವ್ರ ವಿರುದ್ಧ ಕಾನೂನು ಕ್ರಮವನ್ನ ತಗೊಳ್ಳುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ. ಈಗಾಗಲೇ ಯಾವುದೇ ಬಾಲ್ಯ ವಿವಾಹ ಇರ್ಬೋದು ಅಥವಾ ಪೋಕ್ಸೋ ಪ್ರಕರಣ ಇರ್ಬೋದು ಅಥವಾ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಕುಟುಂಬದಿಂದ ಪೋಷಕರಿಂದನೇ ಮಕ್ಕಳಿಗೆ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು. ದೌರ್ಜನ್ಯ ಅಂತಂದ್ರೆ ಒಂದು ಲೈಂಗಿಕ ದೌರ್ಜನ್ಯ ಅನ್ನೋದಷ್ಟೇ ಅಲ್ಲ, ದೈಹಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಮಾನಸಿಕವಾಗಿ ದೌರ್ಜನ್ಯ ಮಾಡಿರುವಂತಹದ್ದಿರ್ಬೋದು, ಅಂತಹ ಯಾವುದೇ ಪ್ರಕರಣಗಳು ಬಂದರೂ ಕೂಡ ಅದನ್ನ ತಕ್ಷಣ ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದನ್ನ ನಾವು ಮಾಡ್ತಾ ಇದ್ವಿ. ನಾವು ಪೊಲೀಸ್ ಇಲಾಖೆಯ ಜೊತೆಗೆ ಮತ್ತೆ ಜಿಲ್ಲಾಡಳಿತದ ಜೊತೆಗೆ ಮತ್ತೆ ಇತರ ಬಾಲ ಕಾರ್ಮಿಕ ಇಲಾಖೆಯ ಜೊತೆಗೆ ಈ ವಿವಿಧ ಇಲಾಖೆಗಳ ಜೊತೆಗೆ ನಾವು ಒಗ್ಗೂಡಿ ಕೆಲಸವನ್ನು ಮಾಡ್ತಾ
1: ಇದ್ದೀವಿ. ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ಈಗ ಬಾಲ್ಯ ವಿವಾಹ ಇರ್ಬೋದು ಬಾಲ ಕಾರ್ಮಿಕತೆ ಇರ್ಬೋದು ಅಂತ ಹೇಳಿದ್ರಿ, ಸೊ ಇವುಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಘಟಕ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸರ್?
0: ಸರ್, ಈಗಾಗಲೇ ನಾವು ಮೊದಲನೇದಾಗಿ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಮತ್ತೆ ಒಂದು ಹಾಡಿ ಸಮುದಾಯಗಳಲ್ಲಿ ಹೆಚ್ಚಿನ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಮೊದಲು ಅರಿವು ಮೂಡಿಸಿದಾಗ ಇಂತಹ ಘಟನೆಗಳಾಗುವಂತಹದ್ದು ಕಡಿಮೆ ಆಗ್ಬಹುದು, ನಾವು ಮೊದಲಾಗಿ ಕ್ರಮ ತಗೋಬಹುದು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ಜೊತೆಗೆ ಮತ್ತೆ ಈ ತರ ಏನಾದ್ರೂ ಕಂಡು ಬಂತು ಅಂದ್ರೆ ತಕ್ಷಣಕ್ಕೆ ನಾವು ಸ್ಥಳ ಭೇಟಿ ಮಾಡಿ ಅವ್ರಿಗೆ ಕ್ರಮವನ್ನು ತಗೊಳ್ಳುವಂತಹದ್ದನ್ನು ಕೂಡ ಮಾಡ್ತಾ ಇದ್ವಿ.
1: ಸರ್, ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ಪೋಷಕರಿಗೆ ಮತ್ತು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಸರ್?
0: ಜಾಗೃತಿ ಮೂಡಿಸುವಂತಹ ಇದರಲ್ಲಿ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಅಂತ ಬರುತ್ತೆ, ಮತ್ತೆ ಮಕ್ಕಳ ಗ್ರಾಮ ಸಭೆ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಆದ್ಯತೆಯನ್ನ ಕೊಡೋದ್ರ ಮೂಲಕ ಅಲ್ಲಿ ಸಭೆಗಳಲ್ಲಿ ಒಂದು ಅರಿವನ್ನ ಮೂಡಿಸುವಂತಹದ್ದು, ನಮ್ಮ ಅಂಗನವಾಡಿ ಕೇಂದ್ರಗಳ ಮೂಲಕ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳ ಮೂಲಕ ಯಾರು ಗರ್ಭಿಣಿಯರು ಬಾಣಂತಿಯರು ಮತ್ತೆ ಮಕ್ಕಳು ಅಂಗನವಾಡಿ ಏನ್ ಫಲಾನುಭವಿಗಳಿದ್ದಾರೆ ಅಲ್ಲಿ ಅವರಿಗೆ ನಾವು ಅರಿವನ್ನ ಮೂಡಿಸೋದ್ರ ಮೂಲಕ ಇದು ಮುಂದೆ ಆಗದೆ ಘಟನೆಗಳು ಆಗದೇ ಇರೋ ರೀತಿನಲ್ಲಿ ಕಾನೂನಿನಲ್ಲಿ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗದೆ ಇರೋ ರೀತಿನಲ್ಲಿ ನಾವು ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಈಗ ತಾವು ಮೊದಲೇ ಮಾತನಾಡ್ತಾ ಹೇಳ್ತಾರೆ, ಈಗ ಒಂದು ಬಾಲ್ಯ ವಿವಾಹ ಅನ್ನೋದ್ರ ಬಗ್ಗೆ ತಮ್ಮ ಹೇಗಿದೆ ಸರ್ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಈ ಒಂದು ಬಾಲ್ಯ ವಿವಾಹ ಕಾಯ್ದೆ ಅಥವಾ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಸ್ಥಿತಿಗತಿಯಲ್ಲಿದೆ ಸರ್?
0: ಸರ್, ಇಲ್ಲಿ ನಾವು ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತಲೂ ಹೇಳಕ್ಕಾಗಲ್ಲ ಅಥವಾ ಅತಿ ಹೆಚ್ಚು ಆಗ್ತಾ ಇದೆ ಅಂತಲೂ ಹೇಳಕ್ ಆಗ್ತಿಲ್ಲ, ಬಟ್ ಇಲ್ಲಿ ನಾವು ನೋಡ್ತಾ ಇರೋದ್ ಮಟ್ಟಿಗೆ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಪ್ರಕರಣಗಳನ್ನ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಅದು ಯಾರ ಮೂಲಕನೋ, ಬೇರೆ ಸಾರ್ವಜನಿಕರ ಮೂಲಕ, ಸಂಬಂಧಿಕರ ಮೂಲಕ, ಅಕ್ಕಪಕ್ಕದ ಮನೆಯವರ ಮೂಲಕ, ಮಕ್ಕಳ ಸಹಾಯವಾಣಿಗೆ ನಮ್ಗೆ ತಕ್ಷಣ ಕರೆ ಬರುತ್ತೆ ಮದುವೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಅದನ್ನ ತಕ್ಷಣ ಭೇಟಿ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವ್ರಿಗೆ ಮಾಡ್ಕೊಳ್ಳೋದ್ ಮುಂದೆ 18 ವರ್ಷ ಆಗೋರ್ಗೂ ಮಾಡ್ಕೊಳ್ಬಾರ್ದು ಅನ್ನೋ ತಿಳುವಳಿಕೆ ನಾವು ಮೂಡಿಸಿ ಅವ್ರಿಗೆ ಎಚ್ಚರಿಕೆ ಒಂದು ಬರವಣಿಗೆಯಲ್ಲಿ ಬರ್ಸ್ಕೊಂಡು ಕಳಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಬಟ್ ಆಗ್ತಾ ಇರುವಂತ ಪ್ರಕರಣಗಳು ಇದೆ, ಬಟ್ ಕಡಿಮೆ ಇದೆ ಆಗ್ತಾ ಇರುವಂತಹದ್ದು, ಬಟ್ ತಡೆಯುವಂತಹದ್ದು ಆಗ್ತಾ ಇದೆ ಸರ್. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅರಿವು ಇದ್ರೂ ಕೂಡ ಎಷ್ಟೋ ಸಾರ್ವಜನಿಕರು ಎಷ್ಟೋ ಮಕ್ಕಳ ಪೋಷಕರು ಅರಿವು ಇದ್ರೂ ಕೂಡ ಬಾಲ್ಯ ವಿವಾಹ ಕಾಯ್ದೆ ಇದೆ. ನಮ್ಗೀಗ ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು 2006 ನಮ್ಮ ಭಾರತದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಿದೆ, ಹಾಗೆ 2016 ಕರ್ನಾಟಕದಲ್ಲಿ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ತಿದ್ದುಪಡಿ ನಿಯಮಗಳು ಬಂದಿದೆ. ಆ ಕಾಯ್ದೆನಲ್ಲಿ ಹೇಳುತ್ತೆ, ಯಾರೇ ಬಾಲ್ಯ ವಿವಾಹವನ್ನ ಮಾಡಿದ್ರೆ ಅವರಿಗೆ 2 ವರ್ಷದವರೆಗೆ ಜೈಲ್ ಶಿಕ್ಷೆ ಇರುತ್ತೆ, 1,00,000 ದಂಡ ಇರುತ್ತೆ ಅನ್ನುವಂತಹದ್ದು ಈ ಕಾಯ್ದೆನಲ್ಲಿ ಹೇಳುತ್ತೆ. ಹಾಗೆ ಆ ಒಂದು ಹುಡುಗ ಮತ್ತೆ ಹುಡುಗಿಯ ನಡುವೆ ದೈಹಿಕ ಸಂಪರ್ಕ ಏನಾದ್ರೂ ಆಗಿದ್ರೆ ಅದನ್ನ ನಾವು ಪೋಕ್ಸೋ ಕಾಯ್ದಿನಲ್ಲಿ ಆ ಪ್ರಕರಣವನ್ನ ನೋಡ್ತೀವಿ. ಪೋಕ್ಸೋ ಕಾಯ್ದಿನಲ್ಲಿ ಆ ಹುಡುಗನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹದ್ದು, ಈ ಪೋಕ್ಸೋ ಕಾಯ್ದಿನಲ್ಲಿ ಅವ್ರಿಗೆ ಕನಿಷ್ಠ 10 ವರ್ಷದಿಂದ 20 ವರ್ಷದವರೆಗೂ ಅಥವಾ

0: ಅವ್ರಿಗೆ ಮರಣದಂಡನೆವರೆಗೂ ಒಂದು ಜೀವನ ಪರ್ಯಂತ ಒಂದು ಜೈಲ್ ಶಿಕ್ಷೆವರೆಗೂ ಕೂಡ ಅವ್ರಿಗೆ ಅವಕಾಶ ಇರುತ್ತೆ ಅವರ ಒಂದು ತಪ್ಪುಗಳನ್ನ ಮಾಡಿರುವಂತಹ ಅದರ ಆಧಾರದ ಮೇಲೆ. ಬಟ್ ಇದು ಎಷ್ಟೋ ಕಾನೂನಿನ ತಿಳುವಳಿಕೆ ಇದ್ರೂ ಕೂಡ ಕೆಲವರು ಅದನ್ನ ಏನು ಆಗಲ್ಲ ಅನ್ನುವಂತಹ ಒಂದು ಧೈರ್ಯದಲ್ಲಿ ಅಥವಾ ಏನು ಆಗಲ್ಲ ಅನ್ನುವಂತಹ ಒಂದು ಮನೋಭಾವನೆಯಲ್ಲಿ ಸಿದ್ಧತೆ ಮಾಡ್ಕೊಳ್ಳುವಂತಹದ್ದು, ವಿವಾಹ ಮಾಡ್ಕೊಳ್ಳುವಂತಹದ್ದು ನಾವು ಗಮನಿಸ್ತಾ ಇದೀವಿ. ಬಟ್ ಇನ್ನು ಎಲ್ಲೋ ಕೆಲವರು ಅರಿವು ಇಲ್ಲದೇನೆ ಮಾಡ್ಕೊಂಡಿರುವಂತಹದ್ದು ಇರುತ್ತೆ. ಬಟ್ ನಾನು ತಿಳಿಸುವಂತಹದ್ದು ಸಾರ್ವಜನಿಕರಿಗೆ, ಯಾರು ಪೋಷಕರಿಗೆ, ಈಗಿನ ಒಂದು ಕಾನೂನು ಕ್ರಮ ತುಂಬಾ ಕಟ್ಟುನಿಟ್ಟಾಗಿ ಇರೋದ್ರಿಂದ ಆದಷ್ಟು ಈ ಬಾಲ್ಯ ವಿವಾಹ ಸಿದ್ಧತೆ ಮಾಡ್ಕೊಳ್ಳೋದು, ಬಾಲ್ಯ ವಿವಾಹ ಮಾಡ್ಕೊಳ್ಳೋದನ್ನ ತಡಿಬೇಕು, ತಮ್ಮ ಹಂತದಲ್ಲೇ ತಡಿಬೇಕು. ಹಾಗಾಗಿ ಆ ಮಕ್ಕಳ ಒಂದು ಹಕ್ಕುಗಳನ್ನ ಉಲ್ಲಂಘನೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಸರ್, ಇದ್ರ ಜೊತೆಗೆ ಈ ಒಂದು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ತುರ್ತು ಸಹಾಯ ಅಂತ ಬಂದಾಗ ಯಾವ ರೀತಿಯ ಒಂದು ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
0: ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ ನಾವು ಇದರಲ್ಲಿ DLSA ಮತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರುವಂತಹದ್ದಿರ್ಬೋದು ಮಕ್ಕಳಿಗೆ, ಆ ರೀತಿ ಸಮಸ್ಯೆಗಳು ಬಂದಾಗ ಅದನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಾವು ವರದಿಯನ್ನ ಕೊಡೋದ್ರ ಮೂಲಕ ಅವ್ರ ಮೂಲಕ ಪರಿಹಾರವನ್ನ ಸರ್ಕಾರದಿಂದ ಮಕ್ಕಳಿಗೆ ಕೊಡುವಂತಹದ್ದು ಇರುತ್ತೆ. ಬಟ್ ನಾವು ಕೊಡುವಂತಹದ್ದು ತಕ್ಷಣದ ಪರಿಹಾರ ಅಂತ, ಯಾವುದೇ ರೀತಿಯಲ್ಲಿ ಪೋಕ್ಸೋ ಪ್ರಕರಣಗಳು ಅಥವಾ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದಾಗ ಆ ಮಗುವಿನ ತಕ್ಷಣದ ಪರಿಹಾರಕ್ಕೆ ಅಂತೇಳಿ ನಾವು 10,000 ಕೆಲವೊಂದು ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಖರ್ಚಿಗೆ ಅಂತೇಳಿ ನಾವು 50,000 ಮ್ಯಾಕ್ಸಿಮಮ್ 1,00,000 ನಮ್ಮಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಅದನ್ನು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದು ಬಿಟ್ಟರೆ ನಾವು ಇನ್ನು ಬೇರೆ ರೀತಿಯಲ್ಲಿ ನಾವು ಕೊಡುವಂತಹದ್ದು ಅಂತಂದ್ರೆ ಒಂದು ಆಶ್ರಯವನ್ನು ಕೊಡುವಂತಹದ್ದು ಇರುತ್ತೆ. ನಮ್ಮ ಸಂಸ್ಥೆಗಳ ಮೂಲಕ ಅವ್ರಿಗೆ ಆಶ್ರಯವನ್ನು ಕೊಡುವಂತಹದ್ದು ಇರುತ್ತೆ. ಮಕ್ಕಳು ಮನೆ ಮನೆ ಇರ್ತಾರೆ, ಏಕ ಪೋಷಕರು ಅಥವಾ ಪೋಷಕರು ಇಲ್ಲದೇ ಇರುವಂತಹ ಸಂದರ್ಭ ಇದೆ, ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಂದ್ರೆ ನಾನೇನು ಈಗ ಆಲ್ರೆಡಿ ಹೇಳಿದೆ, OBC ಒಂದು ಸ್ಕೀಮ್ ಮೂಲಕ ಅಥವಾ ನಮ್ಮಲ್ಲಿ ಬರ್ತಕ್ಕಂತ ಒಂದು ಸ್ಪಾನ್ಸರ್ಶಿಪ್ ಮೂಲಕ ನಾವು ಅವ್ರಿಗೆ ಬೆನಿಫಿಟ್ಸ್ ಅನ್ನು ಕೊಡೋದಂತ ವ್ಯವಸ್ಥೆ ಇದೆ.
1: ಓಕೆ ಸರ್, ಹಾಗೆ ಈ ಒಂದು ಅನಾಥ ಮಕ್ಕಳಿರ್ಬೋದು ಅಥವಾ ಬೀದಿ ಮಕ್ಕಳು ಅಥವಾ ಕಳೆದೋದಂತಹ ಮಕ್ಕಳಿಗೊಂದು ಪುನರ್ವಸತಿ ವ್ಯವಸ್ಥೆ ಅಥವಾ ಪ್ರಕ್ರಿಯೆ ಹೇಗಿರುತ್ತೆ ಸರ್?
0: ಸರ್, ಈಗ ಅದು ಒಂದು ನಾವು ಪೋಷಕರೇ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳನ್ನ ಒಪ್ಪಿಸುವಂತಹ ಒಂದು ಪ್ರಕರಣಗಳು ಇರುತ್ತೆ. ಯಾರಿಗೆ ಮಕ್ಕಳ ಅವಶ್ಯಕತೆ ಇಲ್ಲ ಅಥವಾ ಸಾಕೋದಕ್ಕೆ ಅವರು ಆಗ್ತಾ ಇಲ್ಲ ಅಥವಾ ಅವರು ಮಕ್ಕಳು ನಮಗೆ ಬೇಡ ತಿರಸ್ಕರಿಸುವಂತ ಒಂದು ಸಂದರ್ಭಗಳು ಬರುತ್ತೆ, ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಅವರೇ ಕಾನೂನುಬದ್ಧವಾಗಿ ನಮಗೆ ಮಗು ಬೇಡ ಅಂತೇಳಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ತಿರಸ್ಕರಿಸಿದಾಗ ಅಥವಾ ಮಕ್ಕಳನ್ನ ಕೊಟ್ಟಾಗ ನಾವು ಅವ್ರನ್ನ ಸಂಸ್ಥೆಯ ಮೂಲಕ ಸಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದು ಬಿಟ್ರೆ
1: ಹಲೋ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನನ್ನ ಹೆಸರು ವಸಂತಮ್ಮ, ಊರು ಭೀಮಕ್ಕೆ ರಾಡಿ.
1: ವಸಂತಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನಂತ, ಮಕ್ಕಳ ಹಕ್ಕುಗಳು ಮತ್ತೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಏನಿಲ್ಲ ಈಗ ಹಾಡಿ ಅಂತಲ್ಲ, ಎಲ್ಲ ನಮ್ಮ ಊರುಗಳಲ್ಲೂ ಎಲ್ರಿಗೂ ಸ್ವಲ್ಪ ಮಕ್ಕಳು ಆದಷ್ಟು ಇದ್ದೇವಂತರು ಅವರು ತಿಳ್ಕೊಂಡಾಗ ನಮ್ಗಳಿಗೂ ನಮ್ಗಳಿಗೂ ಏನು ತೊಂದ್ರೆ ಅಷ್ಟೊಂದ್ ಆಗಲ್ಲ. ಇದೇನಾಗಿ ಯಾವ್ದೇ ಕಾರಣಕ್ಕೂ ಕೊಟ್ಟು ಮುಚ್ಚಿ ಮದುವೆ ಮಾಡಿದ್ರು ಪ್ರೆಗ್ನೆಂಟ್ ಆದಾಗಳು ಕರೆಕ್ಟ್ ಕೊಡ್ಬಾರ್ದು ಅಂತ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನೀವು ಹೇಳೋದು ಸರಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರೋಂಥದ್ದು ಏನಂತಂದ್ರೆ, ಮಕ್ಕಳುಗಳು 18 ಒಳಪಟ್ಟಂತ ಮಕ್ಕಳುಗಳೇ ಶಾಲಾ ಹಂತದಲ್ಲಿ ಕಾಲೇಜು ಹಂತದಲ್ಲಿ ಓದ್ತಾ ಇದ್ದಾಗ ಅವರೇ ಇಷ್ಟಪಟ್ಟು ಓಡಿ ಹೊರಟೋಗುವಂತಹದ್ದು, ಓಡಿ ಹೋಗಿ ಆಮೇಲೆ ಬಾಲ್ಯ ವಿವಾಹ ಆಗುವಂತ ಪ್ರಕರಣಗಳನ್ನ ಕೂಡ ನಾವು ನೋಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಪೋಷಕರು ಇಮ್ಮಿಡಿಯೇಟ್ ಆಗಿ ಹತ್ರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು. ಈಗ ಓಡಿ ಹೋಗಿರುವಂತಹ ಘಟನೆಗಳಿದ್ದಾಗ ಅದನ್ನ ದೂರನ್ನ ದಾಖಲು ಮಾಡ್ಬೇಕಾಗುತ್ತೆ. ಆಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಮುಂದಿನ ಒಂದು ಕಾನೂನು ಕ್ರಮವನ್ನು ತಗೊಳ್ಳುವಂತಹದ್ದು ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ಪೋಷಕರಿಗೆ ಯಾವುದೇ ರೀತಿಯಲ್ಲಿ ಶಿಕ್ಷೆ ಅನ್ನುವಂತಹದ್ದು ಇರೋದಿಲ್ಲ ಕಾನೂನಲ್ಲಿ. ಬಟ್ ಯಾವಾಗ ಪೋಷಕರೇ ನಾವೇ ಬಲವಂತವಾಗಿ ಮಗುವನ್ನ ಒಪ್ಪಿಸಿ ಮಗುವನ್ನ ಬಲವಂತವಾಗಿ ಮದುವೆ ಮಾಡುವಂತಹದ್ದು, ಬಾಲ್ಯ ವಿವಾಹ ಮಾಡುವಂತಹದ್ದು ಕಂಡು ಬರುತ್ತೆ, ಅಂತ ಸಂದರ್ಭದಲ್ಲಿ ಪೋಷಕರಿಗೆ ಶಿಕ್ಷೆ ಆಗುತ್ತೆ. ಬಟ್ ಎಷ್ಟೋ ವಿಷಯಗಳಲ್ಲಿ ನಾವು ಗಮನಿಸ್ತೀವಿ ಪೋಷಕರಿಗೂ ಕೂಡ ಗೊತ್ತಿಲ್ಲದೇನೆ ಮಕ್ಕಳೇ ಮಾಡ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ, ಅಥವಾ ಅನಿವಾರ್ಯವಾಗಿ ಮಕ್ಕಳು ಮಾಡಿಕೊಂಡು ಪೋಷಕರಿಗೆ ಒಂದು ಒತ್ತಡ ಮತ್ತು ಸಮಸ್ಯೆಗಳನ್ನ ತಂದಿರುವಂತಹ ಪ್ರಕರಣಗಳನ್ನ ಕೂಡ ನಾವು ಗಮನಿಸಬಹುದು. ಬಟ್ ನಾನು ಈ ಸಂದರ್ಭದಲ್ಲಿ ಹೇಳುವಂತ

0: ಹೌದು.
1: ಗರ್ಭ ಬಂದಿರಲ್ಲ, ಮಕ್ಕಳು ಒಂದು ಗರ್ಭವತಿ ಆದಾಗ ಅದು ಅವ್ರಿಗೂ ಆರೋಗ್ಯ ಕೆಟ್ಟು.
0: ಹೌದು ಹೌದು.
1: ಇದೆಲ್ಲ ತಂದೆ ತಾಯಿಗಳು ಕೊಡ್ಬೇಕು. ಆಮೇಲೆ ಈಗೆಲ್ಲ ಮಕ್ಕಳು ಸ್ವಲ್ಪ ಓದಿರೋ ಮಕ್ಕಳು,
0: ಹೌದು ಹೌದು,
1: ಅವರು ಸ್ವಲ್ಪ ತಿಳ್ಕೊಂಡಾಗ ನಮ್ಮ ದೇಶ ಒಳ್ಳೇದಾಗ್ಬೋದು ಅನ್ನಿಸ್ತದೆ
0: ಸರ್. ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ಈಗ ನಿಮ್ಮಷ್ಟು ಒಂದು ಕಾಳಜಿ ಎಲ್ಲರಿಗೂ ಸಮಾಜದಲ್ಲಿ ಇತ್ತು ಅಂತಂದ್ರೆ ನಾವು ಈ ಬಾಲ್ಯ ವಿವಾಹವನ್ನ ಮುಕ್ತವಾಗಿ ನಾವು ಒಂದು ಜಿಲ್ಲೆಯನ್ನ ಮಾಡಬಹುದು. ಎಲ್ಲಾ ಪೋಷಕರು ಹಾಗೆ ಮಕ್ಕಳು ಇದನ್ನ ಅರ್ಥಕೊಂಡು ಇದ್ರೆ ಒಂದು ಒಳ್ಳೆಯ ಸಮಾಜ, ಒಳ್ಳೆಯ ಜಿಲ್ಲೆಯನ್ನ ನಾವು ಒಂದು ತಯಾರು ಮಾಡೋದ್ರಲ್ಲಿ ನಾವು ಯಶಸ್ವಿ ಆಗ್ತೀವಿ. ಹಾಗಾಗಿ ನಿಮ್ಗಳಿಂದ ಈ ತರ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋಂಥದನ್ನ ಕೇಳ್ತೀನಿ.
1: ಧನ್ಯವಾದಗಳು, ಯಾಕಂದ್ರೆ ತಾವೆಲ್ಲೋ ಇರ್ತೀರ ಸರ್. ಸರ್ಕಾರದವ್ರು ಯಾವಾಗ್ಲೂ ಬಂದು ಅದನ್ನೇ ಪರಿಶೋಧನೆ ಮಾಡಕ್ ಆಗಲ್ಲ.
0: ಹೌದು,
1: ಏನಾಗಿ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕು.
0: ಹೌದು,
1: ಆದಷ್ಟು ಮಕ್ಕಳು ವಿದ್ಯಾವಂತಾಗಿ ಅದ್ರ ಬಗ್ಗೆ ಅರ್ಥಕೊಬೇಕು ಅಂತ ನನ್ನ ಇಷ್ಟ.
0: ಹೌದು, ನಿಮ್ಮ ಹೆಸರೇನಮ್ಮ ಮರ್ತ್ಬಿಟ್ಟೆ?
1: ವಸಂತಮ್ಮ.
0: ಧನ್ಯವಾದಗಳು ವಸಂತಮ್ಮ. ನಿಮ್ಮ ಒಂದು ಸಂದೇಶ, ನಿಮ್ಮ ಸಂದೇಶ ಎಲ್ಲ ನಮ್ಮ ಅದು ಮೊದಲಿಗೆ ನಮ್ಮ ಜಿಲ್ಲೆಯಲ್ಲಿರೋ ಎಲ್ಲಾರ್ಗು ಕೂಡ ನಿಮ್ಮ ಸಂದೇಶ ತಲುಪ್ಲಿ, ಒಳ್ಳೆ ರೀತಿನಲ್ಲಿ ತಲುಪ್ಲಿ, ಎಲ್ಲಾ ಪೋಷಕರು ಇದನ್ನ ಅರ್ಥಕೊಂಡು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋಂತ ಅದನ್ನ ನಿಮ್ಮ ಮೂಲಕ ಕೇಳ್ತೀನಿ ನಮ್ಮ ಎಲ್ಲಾರ್ಗು.
2: ಧನ್ಯವಾದಗಳು ವಸಂತಮ್ಮ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಮಕ್ಕಳ ಪುನರ್ವಸತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ರಿ.
0: ಆ ರೀತಿ ನಾವು ಒಂದು ಮಕ್ಕಳ ಪಾಲನಾ ಸಂಸ್ಥೆಗಳ ಮೂಲಕ ನಾವು ಮಾಡ್ತೀವಿ. ಮಕ್ಕಳನ್ನ ಅವರೇ ಒಪ್ಪಿಸಿರುವಂತ ಮಕ್ಕಳುಗಳನ್ನ ನಾವು ನೋಡ್ತೀವಿ. ಅಥವಾ ಯಾವುದೇ ಒಂದು ನಾವು ಇತ್ತೀಚಿನ ಘಟನೆಗಳನ್ನ ನೋಡಿದೀವಿ, ಉದಾಹರಣೆಗೆ ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲೂ ನೋಡಿದೀವಿ. ಎತ್ತಂತ ಮಗುವನ್ನ ರಸ್ತೆನಲ್ಲಿ ಚರಂಡಿನಲ್ಲಿ ಅಥವಾ ಯಾವುದೋ ಒಂದು ರಸ್ತೆ ಬದಿನಲ್ಲಿ ಇಟ್ಟು ಹೋಗಿರುವಂತಹ ಒಂದು ಪ್ರಕರಣಗಳು ಕೂಡ ಇದೆ. ಅಂತಹ ಪ್ರಕರಣಗಳು ಬಂದಾಗ ಯಾರಿಗೆ ಅದು ಮೊದಲು ತಿಳಿಯುತ್ತೆ? ಪ್ರಸ್ತುತ ಸಡನ್ ಆಗಿ ಅವರು ಯಾವ್ದು ಹತ್ರ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗ ಮೂಲಕ ಅವರು ತಿಳಿಸ್ಬೇಕಾಗುತ್ತೆ. ಯಾರು ಕೂಡ ಈ ಒಂದು ದತ್ತು ನಾವು ವಿಷಯದಲ್ಲಿ ನೋಡಿದಾಗ ಕೂಡ ಕೆಲವು ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲೋ ಮಗು ಸಿಕ್ತು ಅಂದ್ಬಿಟ್ಟು ತಗೊಂಡೋಗಿ ಸಾಕಳಂತದ್ದು ಮಾಡ್ತಾರೆ. ಇದು ಕಾನೂನಿನ ಮೂಲಕ ಅವಕಾಶ ಇಲ್ಲ, ಅದನ್ನ ಅಕ್ರಮವಾಗಿ ದತ್ತು ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ ಅಂತ ನಾವು ಅಂತೀವಿ ಕಾನೂನಲ್ಲಿ. ಹಂಗಾಗಿ ಆತರ ಮಗು ಎಲ್ಲೇ ಸಿಕ್ಕಿದ್ರು ಕೂಡ ತಕ್ಷಣವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಮಕ್ಕಳ ಸಹಾಯಣೆಗೂ ತಿಳಿಸೋದ್ರ ಮೂಲಕ ಅದು ನಮ್ಮ ಮೂಲಕ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮೂಲಕ ಮಕ್ಕಳ ಒಂದು ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಅದನ್ನ ನಾವು ಪೇಪರ್ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮೂಲಕ ಮತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ ನಾವು ದೂರು ಕೊಡೋದ್ರ ಮೂಲಕ ಮೊದಲಿಗೆ ನಾವು ಪೋಷಕರನ್ನ ಹುಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಪೋಷಕರು ಸಿಕ್ಕಿದ್ರೆ ಪೋಷಕರಿಗೆ ಮಗುವನ್ನ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಅದನ್ನ ಮುಂದಿನ ಒಂದು ಕಾನೂನು ಮೂಲಕ ದತ್ತುವನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಇಲಾಖೆ ಮೂಲಕ ಮಾಡ್ತೀವಿ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನಂತ.
3: ಹದಿನೆಂಟು
0: ವರ್ಷದವರೆಗೂ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ರಕ್ಷಣೆ ಇರುತ್ತೆ. ಏನು ಆಮೇಲೆ ನಾವು ಕುಟುಂಬ ಇದೆ ಅಥವಾ ಸಂಬಂಧಿಕರು ಇದ್ದಾರೆ ಅಂತಂದ್ರೆ ನಾವು ಅವ್ರಿಗ ಮೂಲಕ ಕುಟುಂಬಕ್ಕೆ ಮತ್ತೆ ಸಂಬಂಧಿಕರಿಗೆ ಕಳ್ಸಿಕೊಡೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. 18 ವರ್ಷ ಕಂಪ್ಲೀಟ್ ಆದ್ರೂ ಕೂಡ ಯಾವುದೇ ಪೋಷಕರು ಇಲ್ಲ ಸಂಬಂಧಿಕರು ಇಲ್ಲ ಅಂತಂದ್ರೆ ನಾವು 18 ವರ್ಷದ ಒಳಗಡೆ ಇದ್ದಾಗೇನೆ ಮಗುವನ್ನ ದತ್ತು ವ್ಯವಸ್ಥೆ ಕೊಡೋದಕ್ಕೂ ವ್ಯವಸ್ಥೆ ಮಾಡ್ತೀವಿ. ಮೊದಲನೇದಾಗಿ ಇಲ್ಲ ಅಂತಂದ್ರೆ ಮುಂದಿನ ಅವನ ವಿದ್ಯಾಭ್ಯಾಸಕ್ಕೆ ಮತ್ತೆ ಮುಂದಿನ ಒಂದು ತರಬೇತಿ ಮೂಲಕ ಅವನೊಂದು ಕೆಲಸವನ್ನ ತಕೊಳ್ಳೋದಿಕ್ಕೆ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಅವನ ಜೀವನವನ್ನ ಅವನು ರೂಪಿಸ್ಕೊಳ್ಳೋದಿಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ತಯಾರು ಮಾಡಿ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ನಾವು. ಹೌದೌದು, ಅದನ್ನೇ ಮಾಡ್ತಾ ಇದೀವಿ ಆ ತರ ಏನಾದ್ರೂ ಮಕ್ಕಳುಗಳ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕುಟುಂಬದ ಪೋಷಕರು ಅಥವಾ ಸಂಬಂಧಿಕರು ಯಾರಿದ್ದಾರೆ ಅವ್ರ ಮೂಲಕ ಮನೆಗೆ ಕಳಿಸುವಂತ ವ್ಯವಸ್ಥೆಯನ್ನೇ ನಾವು ಮೊದಲು ಮಾಡ್ತೀವಿ. ಯಾಕೆಂದ್ರೆ ಮಗು ಯಾವತ್ತು ಕುಟುಂಬದಲ್ಲೇ ಬೆಳೆಯುವಂತಹದ್ದು ಒಂದು ಒಳ್ಳೆಯ ವಾತಾವರಣ ಅನ್ನುವಂತಹದ್ದು. ಒಂದ್ ವೇಳೆ ಯಾರು ಇಲ್ಲ ಆ ತರ ಅಂದಾಗ ಎರಡನೇದಾಗಿ ನಾವು ಕುಟುಂಬದ ಮೂಲಕ ಆ ಮಗುವನ್ನ ದತ್ತು ನೀಡೋದ್ರ ಮೂಲಕ ಮತ್ತೊಂದು ಕುಟುಂಬಕ್ಕೆ ಕಳಿಸೋ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅವೆರಡು ಆಗಿಲ್ಲ ಅಂತಂದಾಗ ಮೂರನೇ ಅವಕಾಶನ ನಾವು ಇದನ್ನ ಒಂದು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಕೆಲಸ ಮತ್ತು ಅವನ ಜೀವನವನ್ನ ರೂಪಿಸ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡುವಂತಹದನ್ನ ಮಾಡ್ತೀವಿ.
3: ಒಂದು ಜೀವನ ದಾರಿ ಮಾಡ್ಕೋಬೇಕು ಅಂತ.
0: ಹೌದೌದೌದು, ಅದನ್ನ ಮಾಡ್ತಾ ಇದ್ವಿ ಪ್ರಸ್ತುತ ಕೂಡ.

0: ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡೋದಕ್ಕೆ. ಸರ್ಕಾರ
1: ಬಾಲ್ಯ ವಿವಾಹದ ಬಗ್ಗೆ ಸ್ವಲ್ಪ ಸಾವಿರ ಸೀರ ಬಾಲ್ಯ ವಿವಾಹನೇ ನಡೀತಾ ಇದೆ ಅಂತ ಅಂದ್ಬಿಟ್ಟು ವರ್ತಮಾನ ಇತ್ತು ಸರ್.
0: ಹೌದು,
1: ನಮ್ಮ ಜಿಲ್ಲೆ ಸುಮಾರು ನಡೀತಾ ಇದೆ ಅಂತ ಬೇರೆ ಬೇರೆ ತಾಲೂಕುಗಳಲ್ಲಿ.
0: ನಮ್ಮ ಜಿಲ್ಲೆನಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು ಹೆಚ್ಚು ಆಗ್ತಾ ಇದೆ. ಎಲ್ಲಿ ಮಕ್ಕಳ ಬಾಲ್ಯ ವಿವಾಹ ಮಾಡೋದಕ್ಕೆ ಪೋಷಕರು ಸಿದ್ಧತೆ ಮಾಡ್ಕೊಳ್ತಾ ಇರುವಂತಹದ್ದು, ಮಕ್ಕಳೇ ಓಡಿಗೆ ಹೋಗಿ ಮದುವೆ ಆಗಿರುವಂತಹದ್ದು, ಆತರ ಪ್ರಕರಣಗಳು ದೂರುಗಳು ಬರ್ತಾ ಇದೆ. ಎಲ್ಲಿ ಆತರ ಆಗ್ತಾ ಇದೆ ಅದನ್ನೆಲ್ಲ ತಡೆಯೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಹಾಗೆ ನಾವು ಹೆಚ್ಚು ಹರಿವನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಬಟ್ ಕಳೆದ ಸಾಲುಗಳಿಗೆ ಹೋಲಿಸ್ಕೊಂಡಾಗ ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹ ಆಗಿರುವಂತಹದ್ದು ಕಡಿಮೆ ಆಗಿದೆ. ಬಟ್ ಸಿದ್ಧತೆಯನ್ನು ಮಾಡ್ಕೊಳ್ಳುವಂತಹದ್ದು ಆಗ್ತಾ ಇದೆ. ಅದನ್ನ ಪ್ರತಿಯೊಬ್ಬರು ಸಾರ್ವಜನಿಕರು, ಪ್ರತಿಯೊಬ್ಬ ಪೋಷಕರು, ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಕಾನೂನಿನ ಅರಿವನ್ನ ತಿಳ್ಕೊಂಡು 18 ವರ್ಷ ಆಗುವವರೆಗೂ ಕೂಡ, ಅದರಲ್ಲೂ ನಾವು ವಿಶೇಷವಾಗಿ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. 21 ವರ್ಷ ಗಂಡು ಮಕ್ಕಳಿಗೆ 21 ವರ್ಷ ಆಗ್ಬೇಕು. 100 ಪ್ರಕರಣಗಳಲ್ಲಿ 2-3 ಪ್ರಕರಣಗಳಷ್ಟೇ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರೋದನ್ನ ನಾವು ನೋಡ್ತೀವಿ. ಉಳಿದ ಪ್ರಕರಣಗಳೆಲ್ಲ ಹೆಣ್ಣು ಮಕ್ಕಳಿಗೆ ಬಾಲ್ಯ ವಿವಾಹ ಆಗ್ತಾ ಇರುವಂತಹದನ್ನ ನಾವು ನೋಡ್ತೀವಿ. ಇತ್ತೀಚೆಗೆ ನೋಡಿದಂತ ಕೆಲವು ಘಟನೆಗಳು ನಮ್ಗೆ, ನಾವು ಆ ಸ್ಥಳಕ್ಕೆ ಭೇಟಿ ಮಾಡಿ ಬಾಲ್ಯ ವಿವಾಹ ಮಾಡಬಾರ್ದು ಅಂತ ತಿಳುವಳಿಕೆಯನ್ನ ಕೊಟ್ಟು ಬರ್ತ್ಕೊಂಡು ಬಂದಿರುವಂತಹದ್ದನ್ನು ಕೂಡ, ಅದಾದ್ಮೇಲೆ ಮತ್ತೆ ಆ ಕಾನೂನು ತಿಳುವಳಿಕೆ ಇದ್ರೂ ಕೂಡ ಮತ್ತೆ ಅವರು ಬಾಲ್ಯ ಕದ್ದು ಮುಚ್ಚಿ ಬಾಲ್ಯ ವಿವಾಹನ ಮಾಡಿ ಅದಾದ್ಮೇಲೆ ಅವರು ಸಿಕ್ಕಿ ಗೊತ್ತಾದ್ಮೇಲೆ ನಾವು ಅದು ಕಾನೂನು ಕ್ರಮವನ್ನು ಜರುಗಿಸಿ ಜೈಲ್ ಮೂಲಕ ಶಿಕ್ಷೆಯನ್ನ ಕೊಡಿಸಿರುವಂತಹ ಪ್ರಕರಣಗಳು ಕೂಡ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇದೆ.
2: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ರೆ?
0: ಓಕೆ, ನಮ್ಮಲ್ಲಿ ಪೋಕ್ಸೋ ಕಾಯ್ದೆ ಅನ್ನುವಂಥದ್ದು ಏನು 2012 ಕಾಯ್ದೆ ಬಂದಿದೆ. ಅದ್ರ ಮೂಲಕ ಒಂದು, ಯಾವುದೇ ಒಂದು ಹುಡುಗ ಅಂತ ಏನಿಲ್ಲ, ಗಂಡು 18 ವರ್ಷದ ಒಳಪಟ್ಟಂತಹ ಮಕ್ಕಳಿಗೆ ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ಆದಾಗ ಅಥವಾ ದೌರ್ಜನ್ಯ ಆಗ್ಬೇಕು ಅಂತಲೇ ಇಲ್ಲ, ಯಾವುದೇ ದೌರ್ಜನ್ಯ ಆಗುವಂಥ ಒಂದು ಪ್ರಯತ್ನಗಳು ಆದಾಗ ಅದನ್ನು ನಾವು ಪೋಕ್ಸೋ ಕಾಯ್ದಿನಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀವಿ. ಪೋಕ್ಸೋ ಕಾಯ್ದೆಯ ಮೂಲಕ ನಾವು ಶಿಕ್ಷೆಯನ್ನು ನೋಡಿದಾಗ ನಾವು ಕನಿಷ್ಠ 10 ವರ್ಷ, ಮ್ಯಾಕ್ಸಿಮಮ್ 20 ವರ್ಷಕ್ಕಿಂತ ಅಥವಾ ಅದ್ರ ಮೇಲ್ಪಟ್ಟು ನಾವು ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ಕೂಡ ನಾವು ಈ ಪೋಕ್ಸೋ ಕಾಯ್ದಿನಲ್ಲಿ ನೋಡ್ಬೋದು. ಇದು ಬರೀ ಬಲವಂತವಾಗಿ ಅಥವಾ ಅತ್ಯಾಚಾರ ಆದ್ರಷ್ಟೇ ನಾವು ಇದನ್ನ ಪೋಕ್ಸೋ ಅಂತ ಹೇಳೋದಲ್ಲ. ಇದು ಅತಿ ಹೆಚ್ಚು ಆಗ್ತಾ ಇರುವಂತಹದ್ದು ಬಾಲ್ಯ ವಿವಾಹ ಆಗಿ ಅದಾದ ನಂತರ ಒಂದು ಹುಡುಗನಿಂದ ಹುಡುಗಿಗೆ ದೌರ್ಜನ್ಯ ಆಗುವಂತಹದ್ದು. ಇಲ್ಲಿ ಆ ಹೆಣ್ಣು ಮಗು ಒಪ್ಪಿಕೊಂಡು ಅವರಿಬ್ಬರ ನಡುವೆ ಒಂದು ದೈಹಿಕ ಸಂಪರ್ಕ ಆದರೂ ಕೂಡ ಬಿಕಾಸ್ ಆಫ್ ಅವಳು 18 ವರ್ಷಕ್ಕಿಂತ ಒಳಪಟ್ಟಿರೋದ್ರಿಂದ ನಾವು ಅದನ್ನ ಪೋಕ್ಸೋ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಆ ಮೂಲಕ ಪೋಕ್ಸೋ ಪ್ರಕರಣಗಳು ಆಗಿರುವಂತಹದ್ದು ಇದೆ. ಅದ್ರ ಜೊತೆಗೆ ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಬೇರೆಯವರಿಂದ ಒಂದು ಕೆಟ್ಟ ದೃಷ್ಟಿನಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ಮಾತುಗಳನ್ನ ಬೈಗುಳಗಳನ್ನ ಮಾತಾಡುವಂತಹದ್ದು ಬೈಯುವಂತಹದ್ದು ಇರ್ಬೋದು, ಅಥವಾ ವಾಟ್ಸಾಪ್ ಸಂದೇಶಗಳ ಮೂಲಕ ಕೆಟ್ಟದಾಗಿ ಮೆಸೇಜ್ಗಳನ್ನ ಕಳಿಸುವಂತಹದ್ದು ಇರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈ ತರ ಒಂದು ಅಬ್ಯೂಸ್ ಮಾಡುವಂತಹ, ಒಂದು ದೌರ್ಜನ್ಯ ಮಾಡುವಂತಹ ಪದಗಳನ್ನ ಬಳಸಿದಾಗ ಅದನ್ನು ಕೂಡ ನಾವು ಈ ಒಂದು ಪೋಕ್ಸೋ ಕಾಯ್ದೆನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಈ ರೀತಿ 7 ವರ್ಷ, 10 ವರ್ಷ, 20 ವರ್ಷದವರೆಗೂ ಡಿಪೆಂಡ್ಸ್ ಆನ್ ಅವ್ರು ಯಾವ ರೀತಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ, ದೌರ್ಜನ್ಯವನ್ನು ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ.
2: ಧನ್ಯವಾದಗಳು ನಾಗರಾಜ್ರೆ ಕರೆ ಮಾಡಿದ್ದೆ. ಸರ್, ಬಹಳ ಉತ್ತಮ ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ ಸರ್. ಈಗ ಈ ಒಂದು ಮಕ್ಕಳಿಗೆ ಕೌನ್ಸಿಲಿಂಗ್ ಅಥವಾ ಒಂದು ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ ತಮ್ಮ ಇಲಾಖೆಯಿಂದ ಸಿಗ್ತಾ ಇದೆ ಅಥವಾ ಹೇಗೆ ಸರ್?
0: ಸಿಗ್ತಾ ಇದೆ. ಯಾವುದೇ ಮಗುವನ್ನ ನಾವು ಮೊದಲನೇದಾಗಿ ಎಲ್ಲೇ ಯಾವುದೇ ಮಗು ನಮ್ಗೆ ಒಂದು ಒಂದು ಮೊದಲನೇದಾಗಿ ತಂದೆ ತಾಯಿ ಇಲ್ಲಿ ಕಳ್ಕೊಂಡಿರುವಂತ ಮಗು ಇರ್ಬೋದು, ಏಕ ಪೋಷಕರ ಮಗು ಇರ್ಬೋದು, ಅಥವಾ ಬಾಲ ಕಾರ್ಮಿಕವಾಗಿರುವಂತ ಮಗು ಇರ್ಬೋದು, ಬಾಲ ಒಂದು ವಿವಾಹ ಆಗಿರುವಂತಹ ಮಗು ಇರ್ಬೋದು, ಅಥವಾ ಯಾವುದೇ ಎಲ್ಲೋ ಒಂದ್ ಕಡೆ ಸಿಕ್ಕಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿ ಸಿಕ್ಕಿರುವಂತ ಮಗು ಇರ್ಬೋದು, ಯಾವುದೇ ಮಗು ನಮ್ಗೆ ಸಿಕ್ತಾಗ ಆ ಮಗುವನ್ನ ಮೊದಲು ನಾವು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅದಾದ್ಮೇಲೆ ಮೊದಲು ಆಗುವಂತ ಕೆಲಸನೇ ಮಗುಗೆ ಕೌನ್ಸಿಲಿಂಗ್ ಆಗುವಂತಹದ್ದು, ಆಪ್ತ ಸಮಾಲೋಚನೆ ಆಗುವಂತಹದ್ದು. ಆ ಆಪ್ತ ಸಮಾಲೋಚನೆಯಲ್ಲಿ ಮಗು ಏನೆಲ್ಲ ಹೇಳುತ್ತೆ ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮವನ್ನ ತಗೊಳ್ಳೋಕೆ ಸಾಧ್ಯ ಆಗುತ್ತೆ.
2: ಕರೆ ಇದೆ ಸರ್. ಹಲೋ,
3: ಹಲೋ,
2: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ಸ್ಕೂಲ್ ಟ್ರಿಪ್ಗೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವಾಗ ನಮ್ಮ ಹತ್ರ ಫೋನ್ಸ್ ಇರೋಲ್ಲ,

0: ಇವಾಗ ನಾವು ಈ ರೀತಿನಲ್ಲಿ ಏನಾದ್ರು ಆದಾಗ ನಮ್ದ ನಾವ್ ಹೇಗ್ ರಚನೆ ಮಾಡ್ತೋ. ಇವಾಗ ನಾವ್ ಇರೋದು ಕರ್ಗೂರ್ನಲ್ಲಿ, ಈ ತರ ವ್ಯವಸ್ಥೆಗಳಿದಾವ.
1: ಅಂದ್ರೆ ನೀವು ಹೇಳ್ತಿರೋದು ಸ್ಕೂಲ್ ಟ್ರಿಪ್ ಗೆ ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಅಂತನ? ಅಲ್ಲ, ನೀವು ಅದು ಮೊಬೈಲ್ ಅವಶ್ಯಕತೆ ಇದೆ. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಅವಶ್ಯಕತೆ ಇದೆ ಅಂದ್ರೆ ನೀವು ತಗೊಳ್ಬೇಕು, ಇಟ್ಕೋಬೇಕಾಗತ್ತೆ ಜೊತೆನಲ್ಲಿ. ಒಂದು ನಿಮ್ಗೆ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಇರ್ಬೇಕಲ್ಲ, ಏನಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಂಡಿಲ್ವಾ ಅಥವಾ ಅನಿವಾರ್ಯವಾಗಿ ಇರಲ್ವಾ? ಒಂದು ಅದಾದ್ಮೇಲೆ ನಿಮ್ಗೆ ಬರೀ ಮೊಬೈಲ್ ಇಲ್ಲ ಅಂದ ತಕ್ಷಣ ರಕ್ಷಣೆ ಅವಶ್ಯಕತೆ ಅಂತಲ್ಲ, ನೀವು ಹೋದಾಗ ಏನಾದ್ರೂ ಆ ತರ ಒಂದು ಘಟನೆಗಳು ಸಂಭವಿಸಿದಲ್ಲಿ ಅಥವಾ ನಿಮ್ಗೆ ರಕ್ಷಣೆ ಅಗತ್ಯ ಇದೆ ಅಂತಂದ್ರೆ ಆಗ ನೀವು ನಿಮ್ಮ ಫೋನಲ್ಲೇ ಮಾಡಬೇಕು, ನಿಮ್ಮ ಹತ್ರನೇ ಮೊಬೈಲ್ ಇರಬೇಕು ಅಂತಲ್ಲ. ನೀವು ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂದ್ರೆ ಅಲ್ಲಿಗೆ ತಿಳಿಸ್ಬಹುದು, ಅಥವಾ ಇನ್ನೊಂದು ಯಾರ್ದೋ ಒಬ್ರದ್ದು ರಸ್ತೆನಲ್ಲಿ ಒಬ್ರದ್ದು ಮೊಬೈಲ್ ಸಿಕ್ತು, ಫೋನ್ ಸಿಕ್ತು, 1098 ಕಾಲ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ರೆ ಆನ್ ದ ಸ್ಪಾಟ್ ಯಾವ ಜಾಗದಲ್ಲಿ ಇದ್ರೆ ಅಲ್ಲಿಗೆ ಬರೋ ಅಂತ ವ್ಯವಸ್ಥೆಯನ್ನ ಆಗುತ್ತೆ. ಬಟ್ ಮೊಬೈಲ್ ಇಲ್ಲ ಅಂದ್ರೆ ಏನ್ ಕಾರಣಕ್ಕೆ ಇರಲ್ಲ ಅನ್ನುವಂತದ್ದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಇರಬೇಕು. ನೀವೇ ಬೇಡ ಅಂತ ತಕೊಂಡು ಹೋಗ್ತಿಲ್ವಾ ಅಥವಾ ಅನಿವಾರ್ಯವಾಗಿ ಆ ಸ್ಥಳದಲ್ಲಿ ಇರಲ್ವಾ ಅನ್ನುವಂತದ್ದು, ಅಥವಾ ಆ ಮೊಬೈಲ್ ಇಲ್ಲ ಅಂತ ತಕ್ಷಣಕ್ಕೆ ಘಟನೆಗಳು ನಡೆಯುತ್ತೆ ಅಂತ ಅಲ್ಲ. ಆ ಏನಾದ್ರೂ ಘಟನೆಗಳು, ಅಹಿತಕರ ಘಟನೆಗಳು ನಡೆದ್ರೆ ಅಂತ ಸಂದರ್ಭದಲ್ಲಿ ಒಂದು ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಮಕ್ಕಳ ಸಹಾಯವಾಣಿಗೂ ಇರ್ಬೋದು ಮಾಹಿತಿಯನ್ನ ತಿಳಿಸ್ಬೇಕಾಗುತ್ತೆ.
2: ಓಕೆ, ಧನ್ಯವಾದಗಳು ಅದಕ್ಕೆ ಕರೆ ಮಾಡಿದ್ದೆ. ಸರ್, ಈ ಒಂದು ಶಾಲೆಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸಬೇಕು ಸರ್?
1: ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರೋದು ನೋಡಿದ್ರೆ ಅತಿ ಹೆಚ್ಚಿನ ಪಾತ್ರವನ್ನ ಶಿಕ್ಷಣ ಇಲಾಖೆ ಶಾಲೆಗಳು ನಿರ್ವಹಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಅಂತಂದಾಗ ಅವ್ರು ಯಾವ್ದಾದ್ರು ಒಂದು ಶಾಲೆನಲ್ಲಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರುವಂತಹ ಮಕ್ಕಳೇ ಇರ್ತಾರೆ. ಹಂಗಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಹೆಚ್ಚಿನ ಪಾತ್ರವನ್ನ ನಿರ್ವಹಿಸುವಂತಹದ್ದು, ಮತ್ತೆ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಎನ್ನುವಂತಹದ್ದು ಸರ್ಕಾರದಿಂದ ಮಕ್ಕಳ ಆಯೋಗದ ಮೂಲಕ ಆ ಒಂದು ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯ ಮೂಲಕ ಮಕ್ಕಳನ್ನ ಹೇಗೆ ಒಂದು ಸಿಬ್ಬಂದಿಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಆಡಳಿತ ಇರ್ಬೋದು, ಹೇಗೆ ಮಕ್ಕಳಿಗೆ ಒಂದು ಸುರಕ್ಷತೆಯನ್ನ ಕೊಡಬೇಕು, ಒಂದು ಸೌಲಭ್ಯಗಳನ್ನ ಕೊಡಬೇಕು, ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅನ್ನುವಂತಹದ್ದು ಸರ್ಕಾರದಿಂದ ಇರುವಂತಹ ಒಂದು ಪಾಲಿಸಿ ಇದೆ. ಆ ಒಂದು ಮಕ್ಕಳ ಸುರಕ್ಷತಾ ನೀತಿಯನ್ನ ಈ ಒಂದು ಶಿಕ್ಷಣ ಇಲಾಖೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಇಂಪ್ಲಿಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ. ಅದ್ರ ಮೂಲಕ ಒಂದು ಎಫೆಕ್ಟಿವ್ ಆಗಿ ಆ ಒಂದು ನೀತಿನ ಜಾರಿಗೆ ತಂದಾಗ ಮಕ್ಕಳಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಈ ರೀತಿ ಅಹಿತಕರ ಘಟನೆಗಳು ನಡೆಯುವಂತಹದ್ದು ಕಡಿಮೆ ಆಗುತ್ತೆ ಎನ್ನುವಂತಹದ್ದು ನಾನು ಶಿಕ್ಷಣ ಇಲಾಖೆಗೆ ತಿಳಿಸುವಂತಹದ್ದು.
2: ಸರ್, ಇದ್ರ ಜೊತೆಗೆ ಗ್ರಾಮ ಪಂಚಾಯತ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಮತ್ತೆ ಆಶಾ ಕಾರ್ಯಕರ್ತೆಯರು ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ಸಹಕಾರವನ್ನು ನೀಡಬೇಕಾಗತ್ತೆ ಸರ್?
1: ಒಂದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆಶಾ ಕಾರ್ಯಕರ್ತರು ಈಗಲೇ ಹೆಚ್ಚಿನ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ಅಂತಂದ್ರೆ ಅವರು ಒಂದು ಗ್ರಾಮೀಣ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರೋದ್ರಿಂದ ಪ್ರತಿಯೊಂದು ಮನೆಯ ಅವ್ರ ಭೇಟಿ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮನೆಯವರ ಪರಿಚಯ ಅವ್ರಿಗೆ ಇರುತ್ತೆ, ಪ್ರತಿಯೊಂದು ಮಕ್ಕಳ ಒಂದು ಪರಿಚಯ ಅವ್ರಿಗೆ ಇರುತ್ತೆ. ಹಾಗಾಗಿ ಅವರು ಈಗ ಒಂದು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಇದ್ರೆ ಅವ್ರ ಮೂಲಕನೇ ನಮ್ಗೆ ತಿಳಿಸ್ಬೇಕಾಗುತ್ತೆ. ಅಥವಾ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಪೋಷಕರಿಂದನೋ ಮತ್ತೊಬ್ಬರಿಂದನೋ ಯಾವುದೇ ರೀತಿಯಲ್ಲಿ ಒಂದು ದೌರ್ಜನ್ಯ ಅಥವಾ ತೊಂದರೆ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ಅವರೇ ತಿಳಿಸ್ಬೇಕಾಗುತ್ತೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಭೆಗಳನ್ನ ಅಂಗನವಾಡಿ ಮೂಲಕ ಅವರು ಮಾಡಿದಾಗ ಹೆಚ್ಚಿನ ಹರಿವನ್ನು ಕೂಡ ಅವ್ರ ಮೂಲಕ ತಿಳಿಸ್ಬೇಕಾಗುತ್ತೆ. ಹಂಗಾಗಿ ಅವರಿಂದ ನಮ್ಗೆ ಒಂದು ಸಹಕಾರ ಸಿಗ್ತಾ ಇದೆ ಈಗ ಆಲ್ರೆಡಿ. ಅದ್ರ ಜೊತೆಗೆ ಈಗ ನಮ್ಮ ವಿಶೇಷವಾಗಿ ನಮ್ಮ ಕೋಟೆಗೆ ಸಂಬಂಧಪಟ್ಟಂತೆ ಕೆಲವರು ನಮ್ಮ ಕೆಲವು ಸಮುದಾಯಗಳಲ್ಲಿ ವಿವಾಹವನ್ನೇ ಆಗಲ್ಲ, ಬಾಲ್ಯ ವಿವಾಹವನ್ನ ಅವ್ರದೇ ಆದ ಒಂದು ಸಂಸ್ಕೃತಿ ಕಲ್ಚರ್ ಅಲ್ಲಿ ಅವರು ಬಾಲ್ಯ ವಿವಾಹವನ್ನ ಆಗಿರ್ತಾರೆ. ಅದಕ್ಕೆ ಯಾವುದೇ ಒಂದು ಪ್ರೂಫ್ ಗಳು ಸಿಗೋದಿಲ್ಲ. ಬಟ್ ಹತ್ರದ ಯಾವುದೇ ಅವರು ನೆಕ್ಸ್ಟ್ ಆ ಹುಡುಗಿ ಒಂದು ಪ್ರೆಗ್ನೆಂಟ್ ಆಗಿದೆ ಅಥವಾ ಗರ್ಭಿಣಿ ಆಗಿದ್ದಾಳೆ 18 ವರ್ಷದ ಒಳಪಟ್ಟಿರುವಂತವ್ರು ಅಂದಾಗ ಹತ್ತಿರದ ಒಂದು PHC ಅಥವಾ ಹಾಸ್ಪಿಟಲ್ಗೆ ಹೋದಾಗ ಅವಾಗ ಗೊತ್ತಾಗುತ್ತೆ ಈ ಮೈನರ್ ಅವಳು ಒಂದು ಇನ್ನು 18 ವರ್ಷ ಕಂಪ್ಲೀಟ್ ಆಗಿಲ್ಲ ಬಟ್ ಆಲ್ರೆಡಿ ಒಂದು ಪ್ರೆಗ್ನೆಂಟ್ ಆಗಿದ್ದಾಳೆ, ಮದುವೆ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಆಗ ಆಶಾ ವರ್ಕರ್ ಅದನ್ನ ಆ ಒಂದು ನಮ್ಮ ಇಲಾಖೆ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ ಅಥವಾ ಆ ಒಂದು ಶಿಕ್ಷಣ ಆರೋಗ್ಯ ಇಲಾಖೆ ಕೂಡ ಅದನ್ನ ಕ್ರಮ ತಕ್ಕೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ನೋಡ್ಬೇಕಂತಂದ್ರೆ ಇನ್ನೂ ಹೆಚ್ಚಿನ ಒಂದು ಅವರು ಕಾಳಜಿಯನ್ನ ವಹಿಸಬೇಕಾಗುತ್ತೆ, ಇನ್ನೂ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗುತ್ತೆ. ಕೆಲವೊಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಗಳಾಗ್ತವೆ, ಮತ್ತೆ ಮಕ್ಕಳ ಸಭೆಗಳಾಗ್ತವೆ, ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಸಭೆಗಳಾಗ್ತವೆ. ಆಗ ಅವರು ಪ್ರತಿಯೊಂದು ಕುಟುಂಬದ ಮಕ್ಕಳ ಒಂದು ಗಮನ ಹರಿಸುವಂತಹದ್ದು ಅವರ ಕೆಲಸ.

0: ಇರುತ್ತೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮತ್ತೆ ಒಂದು ಗ್ರಾಮ ಪಂಚಾಯತ್ ಮೆಂಬರ್ಸ್ ಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿ ಆಗಿರುತ್ತೆ. ಅವರು ಗಮನಿಸಬೇಕಾಗುತ್ತೆ ಪ್ರತಿಯೊಂದನ್ನು. ಆ ತರ ಏನಾದ್ರೂ ಇದ್ದಾಗ ಅದನ್ನ ಅವ್ರಿಗೆ ತಿಳುವಳಿಕೆಯನ್ನ ಮೂಡಿಸುವಂತಹದ್ದು ಅಥವಾ ಮಾಹಿತಿಯನ್ನ ಕೊಡುವಂತಹದ್ದು ಹೆಚ್ಚಿನ ಒಂದು ಎಫರ್ಟ್ ನಮ್ಮ ಪಂಚಾಯತ್ ಕಡೆಯಿಂದ ಹಾಕ್ಬೇಕು ಇನ್ನು ಹೆಚ್ಚಿನ ಮಟ್ಟದಲ್ಲಿ. ಈಗ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ಕೆಲವೊಂದು ಸಭೆಗಳನ್ನ ಮಾಡ್ತಾ ಇಲ್ಲ ಅನ್ನುವಂತ ಮಾಹಿತಿನೂ ಇದೆ. ಬಟ್ ಇಷ್ಟು ಮಾಹಿತಿಗಳನ್ನ ಅವರು ಒಂದು ಸಭೆಗಳನ್ನ ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸಿ ಅವ್ರು ಹೆಚ್ಚಿನ ಒಂದು ಶ್ರಮವನ್ನ ಪಟ್ಟರೆ, ನಮ್ಮ ಬಾಲ್ಯ ವಿವಾಹ ಇರ್ಬೋದು, ಪೋಕ್ಸೋ ಇರ್ಬೋದು, ಅಥವಾ ಮಕ್ಕಳ ಮೇಲೆ ಯಾವುದೇ ರೀತಿ ದೌರ್ಜನ್ಯಗಳಿರ್ಬೋದು, ಅದನ್ನೆಲ್ಲ ತಡೆಗಟ್ಟೋದ್ರಲ್ಲಿ, ಮಕ್ಕಳುಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಅವರ ಒಂದು ಪಾತ್ರನೂ ಕೂಡ ಹೆಚ್ಚು ಇರುತ್ತೆ ಅನ್ನುವಂತದ್ದನ್ನ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ,
1: ನಮಸ್ತೆ. ತನ್ನ ಹೆಸರು?
2: ನನ್ನ ಹೆಸರು ದರ್ಶನ.
1: ಪ್ರಶ್ನೆ ಅಂತ ಹೇಳಿ, ಇವತ್ತು ಮಕ್ಕಳ ಹಕ್ಕುಗಳು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ.
2: ಪ್ರಸ್ತುತ ಪ್ರಪಂಚದಲ್ಲಿ ಅಭಿವೃದ್ಧಿ ಮೂಡಿರ್ತಕ್ಕಂಥದ್ದು ಬಾಲ್ಯ ಮಕ್ಕಳಲ್ಲೇ ಮಾತ್ರ. ಮೊದಲು ಪೂರ್ವಾದಿ ಕಾಲದಲ್ಲಿ 35 ಎಜುಕೇಶನ್, ಇವತ್ತು 71-72 ಹೋಗಿದೆ. ಅದಕ್ಕೆ ಮೂಲ ಕಾರಣ ಇಲ್ಲಿನ ಪ್ರಸ್ತುತ ಮಕ್ಕಳ ಒಂದು ವಿದ್ಯಾಭ್ಯಾಸ ಜ್ಞಾನಾಭಿವೃದ್ಧಿಗೆ ಮೂಲ ಕಾರಣವಾಗಿದೆ. ಆದ್ದರಿಂದ ಪ್ರಸ್ತುತ ಪ್ರಪಂಚದಲ್ಲಿ ಬೆಳೀತಾ ಇರೋದ್ರಿಂದ ಮಕ್ಕಳ ಒಂದು ಜ್ಞಾನಾಭಿವೃದ್ಧಿ ಪ್ರಗತಿಗೆ ಪೂರಕವಾಗುವಂತ ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಮೂಲ ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ.
0: ಓಕೆ, ಅದು ಆಗ್ತಾ ಇದೆ ಒಂದು. ಮತ್ತೆ ಇದನ್ನ ನಾವು ಶಿಕ್ಷಣ ಇಲಾಖೆಯ ಜೊತೆ ನಾವು ಚರ್ಚೆ ಮಾಡಿದಾಗ ಇದು ಹೆಚ್ಚಿನ ಮಟ್ಟದಲ್ಲಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂಥದ್ದು. ನಮ್ಮ ಮೂಲ ಉದ್ದೇಶ ಏನಂತಂದ್ರೆ, ಯಾವುದೇ ಮಗು ಕುಟುಂಬದಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು, ಕುಟುಂಬದ ಆಶ್ರಯದಿಂದ ಆಚೆ ಬರಬಾರ್ದು, ಕುಟುಂಬದಿಂದ ಕುಟುಂಬದ ಜೊತೆಯಲ್ಲೇ ಬೆಳಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದು ಯಾವುದೇ ಒಂದು ಮೂಲದಿಂದನೂ ಅದು ಸಾಧ್ಯ ಆಗದೇ ಇದ್ದಾಗ ಒಂದು ಕೊನೆಯ ಒಂದು ಅಗತ್ಯವಾಗಿ ಈ ಒಂದು ನಾವು ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಮಕ್ಕಳುಗಳನ್ನ ಒಂದು ಸಂಸ್ಥೆಯ ವಾತಾವರಣದಲ್ಲಿ ಬೆಳೆಸುವಂತಹದ್ದನ್ನ ನಾವು ನೋಡ್ತೀವಿ. ಬಟ್ ಹೇಳಿ
2: ಈಗ ಅದೇ ಸರ್, ಈಗ ಮಕ್ಕಳ ಒಂದು ಪಾಲನೆ ಮತ್ತು ಪೋಷಣೆ ಮಾಡ್ತಾ ಇರಬೇಕು, ಅಭಿನಂದನೆಗಳನ್ನು. ಆದ್ರೆ ಏನು ಅಂತ ಹೇಳಿದ್ರೆ, ಪ್ರತಿ ಮಕ್ಕಳು ಕೂಡ ಆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳ ಒಂದು ಭಾಗವಹಿಸತೆಯನ್ನ ಬೆಳೆಸಿಕೊಂಡು ಆ ಗ್ರಾಮದ ಒಂದು ಸಾಮಾಜಿಕ ಪ್ರವೃತ್ತಿಯಲ್ಲಿ ಜನರು ಯಾವ ರೀತಿ ಬೆಳೀತಾ ಇದ್ದಾರೆ ಅನ್ನೋದು ಒಂದು ಅಧ್ಯಯನ ಮಾಡಿಕೊಂಡು ಅವರು ಏನಾದ್ರೂ ಅವರ ಮಾನಸಿಕ ಸ್ಥಿತಿ ಪ್ರಜ್ವಲ ಆದ್ರೆ ಅವರು ಭವ್ಯವಾದಂತ ಭಾರತ ದೇಶದ ಪ್ರಜೆ ಆಗ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ನಿದರ್ಶನ.
0: ಖಂಡಿತ, ನೀವು ಹೇಳ್ತಾ ಇರೋದು ತುಂಬಾ ಸರಿ ಇದೆ ಗೌಡ್ರೆ. ಇದಕ್ಕೆ ನಾವು ಕೂಡ ಒಂದು ಮುಂದಿನ ಅಧ್ಯಯನಗಳಲ್ಲಿ ನಾವು ಕೂಡ ಇದನ್ನ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಯಶಸ್ವಿಯಾಗಿ ಮಕ್ಕಳಿಗೆ ಒಂದು ಒಳ್ಳೆ ಚಿತ್ರಣವನ್ನ ತರೋದ್ರಲ್ಲಿ ನಾವು ಕೂಡ ಅದನ್ನ ಕೆಲಸ ಮಾಡೋಣ ಅನ್ನುವಂಥದ್ದನ್ನ ಹೇಳ್ತೀನಿ ನಿಮ್ಗೆ.
2: ಅದಕ್ಕೆ ಸರ್, ಈಗ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬರೀ ವಿದ್ಯೆ ಕೊಡ್ತದೆ ಒಂದು ಮೂಲ ಹಾಕ್ಬಾರ್ದು.
0: ಹೌದು, ಒಂದು ಒಳ್ಳೆ
2: ಸಾಮಾಜಿಕ ಪ್ರವೃತ್ತಿಯಲ್ಲಿ ಬೆಳೆಯುವ ಒಂದು ವೈಚಾರಿಕತೆಯನ್ನ ಮೂಡಿಸ್ತಕ್ಕಂಥ ಜನರಲ್ಲಿ ಪ್ರಸಾರ ಮಾಡಬೇಕು ಅಂತ ನನ್ನ ಮನವಿ ಸರ್.
0: ಖಂಡಿತ, ಒಂದು ಒಳ್ಳೆ ವಿಷಯ ನೀವು ಹೇಳಿದೀರಾ, ಮಾಡೋಣ ಅದನ್ನ ಖಂಡಿತ. ನಾವು ಯಾವಾಗ ಕ್ಷೇತ್ರ ಭೇಟಿಗಳೆಲ್ಲ ಇರುತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬಗಳಿಗೆ ಭೇಟಿ ಮಾಡೋದ್ರ ಮೂಲಕ ಮತ್ತ ಪೋಷಕರಿಗೆ ಒಂದು ಸಭೆಯನ್ನ ತಗೊಳ್ಳೋದ್ರ ಮೂಲಕ ಅಥವಾ ಶಾಲೆಗಳಲ್ಲಿ ಮಕ್ಕಳುಗಳಿಗೆ ತಿಳಿಸೋದ್ರ ಮೂಲಕ ಒಂದು ಒಳ್ಳೆಯ ಸಂಸ್ಕಾರವನ್ನ ಬೆಳೆಸುವಂತಹ ಒಂದು ಮಕ್ಕಳ ಪ್ರವೃತ್ತಿಯ ಬಗ್ಗೆ ಒಂದು ಆ ಮಕ್ಕಳುಗಳ ಜೊತೆ ಒಂದು ಒಡನಾಟದಲ್ಲಿ ಕೆಲಸ ಮಾಡೋಣ ಅನ್ನೋಂಥದನ್ನ ಹೇಳ್ತೀನಿ ನಿಮ್ಗೆ.
2: ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಶಾಲಾ ಒಂದು ಆಯೆಯ ತಾಲೂಕಿನಲ್ಲಿ ಶಿಕ್ಷಕರನ್ನ ಒಂದೊಂದು ಸಭೆ ಕರೆದು ಆ ಶಿಕ್ಷಕರುಗಳಿಗೆ ನೀವು ಸಾಮಾಜಿಕ ಪ್ರವೃತ್ತಿಯನ್ನ ಬೋಧನೆ ಮಾಡಿ ಅದನ್ನ ಮಕ್ಕಳಲ್ಲಿ ಮೂಡೋದ್ರ ಮುಖಾಂತರ ಶಿಕ್ಷಕರಲ್ಲಿ ಮಕ್ಕಳಲ್ಲಿ ಮೂಡಿಸ್ಬೇಕು. ಅದರಿಂದ ಆಗೋ ಅಭೂತಪೂರ್ಣ ದೇಶವಾಗಿ ಹೊರಹೊಮ್ಮುತ್ತೆ ಅನ್ನೋದು ನನ್ನ ಒಂದು.
0: ಓಕೆ, ಒಂದು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ, ಮಾಡೋಣ ಆಯ್ತು. ಶಿಕ್ಷಣ ಇಲಾಖೆ ಜೊತೆಗೂಡಿ ಇದನ್ನ ಖಂಡಿತ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ ನಿಮ್ಗೆ.
2: ಕುಟುಂಬ ಹೃದಯಪೂರ್ವಕ ಅಭಿನಂದನೆಗಳು.
1: ಓಕೆ, ಧನ್ಯವಾದಗಳು ದರ್ಶನ್ ಕರೆ ಮಾಡಿದ್ದೆ. ಸರ್, ಈ ಒಂದು ಮಕ್ಕಳ

0: ಸುರಕ್ಷತಾ ನಿಟ್ಟಿನಲ್ಲಿ ಪೋಷಕರು ಮಕ್ಕಳಿಗೆ ಯಾವ ತರ ಒಂದು ಹರಿವಿನ ಒಂದು ಅರಿವು ಮೂಡಿಸ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಜಾಗೃತರಾಗಬೇಕು ಸರ್?
1: ಅಂದ್ರೆ ಏನಾಗುತ್ತೆ, ಇವತ್ತು ಇವರು ಹೇಳಿದಾಗೇನೆ ಒಂದು ಶಿಕ್ಷಣ ಅನ್ನುವಂತಹದ್ದು ಇದೆ. ಹಿಂದೆ 35% ಇದ್ದದ್ದು ಇವತ್ತು 70% 80% ವರೆಗೂ ಶಿಕ್ಷಣ ಅನ್ನುವಂತಹದ್ದು ಇದೆ. ಬಟ್ ಅದ್ರ ಜೊತೆಗೆ ಒಂದು ಒಳ್ಳೆ ಸಂಸ್ಕಾರ ಅನ್ನುವಂತಹದ್ದು, ಒಳ್ಳೆಯ ಒಂದು ಭಾವನೆ ಅನ್ನುವಂತಹದ್ದು, ಒಳ್ಳೆ ವರ್ತನೆಗಳನ್ನುವಂತಹದ್ದು ಮಕ್ಕಳಿಗೆ ಅಗತ್ಯ ಇದೆ ಇವತ್ತಿನ ದಿನಗಳಲ್ಲಿ. ಈಗ ಅದನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಶಿಕ್ಷಣ ಇಲಾಖೆಯ ಜೊತೆಗೆ ಶಿಕ್ಷಕರನ್ನ ಒಂದು ಕೆಲವೊಂದು ನಾವು ತರಬೇತಿಯನ್ನ ಕೊಡೋದ್ರ ಮೂಲಕ ಒಂದು ಸಾಮಾಜಿಕ ತರಬೇತಿಗಳಿರ್ಬೋದು, ಒಂದು ವರ್ತನಾ ಸಮಸ್ಯೆಗಳು ಯಾರಿಗಿದೆ ಅಂತ ಒಂದು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲವೊಂದು ತರಬೇತಿಗಳನ್ನ ಶಿಕ್ಷಕರಿಗೆ ಮೊದಲು ಕೊಡೋದ್ರ ಮೂಲಕ ಆ ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸಂಸ್ಕಾರದ ಒಂದು ವಿಷಯವಾಗಿ ಒಂದಷ್ಟು ಅವ್ರಿಗೆ ತರಬೇತಿಯನ್ನ ಮಕ್ಕಳಿಗೆ ನೀಡುವಂತ ನಿಟ್ಟಿನಲ್ಲಿ ನಾವು ಕೊಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಾವು ಇಂದು ಇವತ್ತಿನ ದಿನಗಳಲ್ಲಿ ನೋಡ್ತೀವಿ ಮಕ್ಕಳ ನಡುವೆನೆ ಒಂದು ಹೊಡೆದಾಟ ಜಗಳ, ಇಂದಿನ ರೀತಿನಲ್ಲಿ ಒಂದು ಒಳ್ಳೆಯ ಭಾವನೆ ಮನೋಭಾವನೆ ಇರುವಂತಹದ್ದು ಕಡಿಮೆ ಆಗಿದೆ ಕೆಲವು ಮಕ್ಕಳುಗಳಲ್ಲಿ. ಹಾಗೆ ಅವರ ಒಂದು ಹಾಬೀಸ್ ಅಭ್ಯಾಸಗಳು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನೋಡಬಹುದು. ಅಥವಾ ಆ ಹಂತದಲ್ಲಿ ಅವರು ಒಂದು ಪ್ರೀತಿಸುವಂತಹದ್ದು, ಓಡೋಗಿ ಮದುವೆ ಆಗುವಂತಹದ್ದು, ಅಥವಾ ದೌರ್ಜನ್ಯವನ್ನ ಮಾಡುವಂತಹದ್ದು, ಅದು ಕೂಡ ಕೆಲವು ಕಡೆ ಕೆಲವು ಮಕ್ಕಳುಗಳಲ್ಲಿ ನಾವು ಇದನ್ನ ಗಮನಿಸಬಹುದು. ಬಟ್ ಇದನ್ನೆಲ್ಲ ನಾವು ಒಂದು ಮನೋಸಾಮಾಜಿಕ ಪರಿವರ್ತನೆಯ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರಿಗೆ ತರಬೇತಿಯನ್ನ ನೀಡುವಂತ ಒಂದು ಅಗತ್ಯ ಇದೆ ಅನ್ನುವಂತ.
0: ಸರ್, ಒಂದು ವೇಳೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಂಡು ಬಂದಾಗ ಯಾವ ಕಾನೂನುಗಳು ಮಕ್ಕಳನ್ನ ರಕ್ಷಣೆ ಮಾಡ್ತವೆ ಸರ್?
1: ಒಂದು, ನಾವು ಮೊದಲನೇದಾಗಿ ಯಾರಿಂದ ಅದು ದೌರ್ಜನ್ಯ ಆಗ್ತಿದೆ ಅನ್ನುವಂತಹದ್ದು, ಒಂದು ಕುಟುಂಬದಿಂದ ದೌರ್ಜನ್ಯ ಆಗ್ತಿದೆಯಾ, ಅಥವಾ ಮಕ್ಕಳಿಂದನೇ ದೌರ್ಜನ್ಯ ಆಗ್ತಿದೆಯಾ, ಅಥವಾ ಕೆಲವೊಂದ್ಸಲ ಅವರೇ ಕೆಲವೊಂದ್ಸಲ ಅಂತಹ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ಕಾರಣ ಆಗುವಂತಹದ್ದನ್ನ ನಾವು ನೋಡಬಹುದು. ಮೊದಲನೇದಾಗಿ ನಾವು ಬಾಲ್ಯ ವಿವಾಹದ ಮೂಲಕ ಬಾಲ್ಯ ವಿವಾಹ ಆಗ್ತಾ ಇರುವಂತಹದ್ದು ಮಾಡ್ತಾ ಇರುವಂತಹದ್ದು ನೋಡಿದ್ರೆ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವು ಮಾಡುವಂತಹದನ್ನು ನೋಡಬಹುದು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ದೌರ್ಜನ್ಯ ಆಗ್ತಾ ಇದೆ ಅಂತಂದ್ರೆ ಆ ದೌರ್ಜನ್ಯದ ಒಂದು ತಡೆಗಟ್ಟುವಂತಹದ್ದು. ಅದ್ರ ಜೊತೆಗೆ ನಮ್ಮಲ್ಲಿ ಬಾಲನ್ಯಾಯ ಕಾಯ್ದೆಯ ಮೂಲಕ ಒಂದು ಸಂಪೂರ್ಣವಾಗಿ 18 ವರ್ಷಕ್ಕಿಂತ ಒಳಪಟ್ಟಂತ ಮಕ್ಕಳನ್ನ ಎಲ್ಲ ರಕ್ಷಣೆ ಮಾಡುವಂತಹ ಅತಿ ಹೆಚ್ಚು ಒಂದು ಕಾನೂನಿನ ರಕ್ಷಣೆ ನಮ್ಮ ಬಾಲನ್ಯಾಯ ಕಾಯ್ದೆನಲ್ಲಿದೆ. ಈ ಬಾಲನ್ಯಾಯ ಕಾಯ್ದೆಯನ್ನ ಅಳವಡಿಸಿಕೊಂಡು ನಾವು ಯಾವುದೇ ಒಬ್ರು ಬಾಲ ಕಾರ್ಮಿಕರಾಗಿ ದೌರ್ಜನ್ಯ ಆಗ್ತಿರುವಂತಹದ್ದು, ಅಥವಾ ಭಿಕ್ಷಾಟನೆ ಮಾಡ್ತಾ ಇರುವಂತಹದ್ದು, ಅಥವಾ ಬೀದಿ ಬದಿಯಲ್ಲಿ ಮಕ್ಕಳುಗಳನ್ನ ಬಿಟ್ಟು ಹೋಗಿರುವಂತಹದ್ದು, ಅಥವಾ ಅವ್ರ ಪೋಷಕರು ಯಾರು ಇಲ್ದೇನೆ ಒಂದು ನಡು ರಸ್ತೆಯಲ್ಲಿ ಬೀದಿಲಿ ಇರುವಂತಹ ಮಕ್ಕಳು ಇರ್ಬೋದು, ಅಥವಾ ಎಲ್ಲಿಂದ ತಪ್ಪಿಸ್ಕೊಂಡು ಬಂದು ಇದ್ದಂತಹ ಮಕ್ಕಳುಗಳಿರ್ಬೋದು, ಇದೆಲ್ಲನೂ ಕೂಡ ಬಾಲನ್ಯಾಯ ಕಾಯ್ದಿನಲ್ಲಿ ಸೆಕ್ಷನ್ 74-80 ಕೂಡ ಎಲ್ಲಾ ಒಂದು ಸೆಕ್ಷನ್ಗಳು ಕೂಡ ನಮ್ಮ ಒಂದು ಮಕ್ಕಳ ರಕ್ಷಣೆಗೋಸ್ಕರ, ಅವರ ಹಕ್ಕುಗಳ ರಕ್ಷಣೆಗೋಸ್ಕರ ವಿವಿಧ ಸಂದರ್ಭಗಳಲ್ಲಿ ಮಕ್ಕಳುಗಳನ್ನ ರಕ್ಷಣೆ ಮಾಡುವಂತಹದ್ದನ್ನ ನಾವು ನೋಡ್ಬೋದು. ಹಾಗೆ ನಮ್ಮಲ್ಲಿ ಒಂದು ದತ್ತು ಸಂಬಂಧಪಟ್ಟಂತೆ ನಿಯಮಗಳನ್ನ ನಮ್ಮ ಕೇಂದ್ರ ಸರ್ಕಾರದಿಂದ 2016 ರೂಪಿಸಿರುವಂತಹದ್ದು ಇದೆ. ಅದೀಗ 2021 ಇತ್ತೀಚಿನ ಅಮೆಂಡ್ಮೆಂಟ್ಗಳು ಕೂಡ ಆಗಿದೆ. ಆ ಒಂದು ರಕ್ಷಣೆಯನ್ನು ಕೂಡ ಆ ಒಂದು ಅಡಾಪ್ಷನ್ ರೆಗ್ಯುಲೇಷನ್ಸ್ ಮೂಲಕನೂ ಕೂಡ ಕೊಡುವಂತಹದನ್ನ ನೋಡಬಹುದು.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ತೆ. ನಮಸ್ತೆ ಸರ್.
1: ನಮಸ್ತೆ.
2: ನಾನು ಮಲೆ.
0: ಹಲೋ,
2: ಕೇಳ್ತಾ
0: ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿರೋದು? ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಿರೋದು?
2: ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಸರ್, ಅದೇ ಮಚ್ಚೂರ್ ಭಾಗದಿಂದ.
0: ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಅದೇ ಸರ್, ಈಗ ಬಾಲ್ಯ ವಿವಾಹ ನಮ್ಮಲ್ಲಿ ಜಾಸ್ತಿ ಆಗ್ತಿರೋದು. ಬೀದಿ ತುಪ್ಪ ಏರಿದಲ್ಲಿ ಅದು ಸಮ ಕಳೆದ ಒಂದ್ 4-5 ವರ್ಷದ ಹಿಂದೆ ಎಲ್ಲ ಅದನ್ನ ಕಂಪ್ಲೇಂಟ್ ಮಾಡಿದ್ರು, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ. ಅದು ಜನಗಳು ಆಶಾ ಅಂಗನವಾಡಿಯವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಮೇಲ್ ಮಾಡಿದ್ರು ಅದನ್ನ ಸರಿ ಸಪೋರ್ಟ್ ಕೊಟ್ಟರೆ ನಡ್ಕೊಂಡು ಹೋಗ್ತಾ ಇರ್ತದೆ.
1: ಈಗ
2: ಕ್ರಮ ತಗೊಳ್ಳೋದು ಒಳ್ಳೇದು ಸರ್.
1: ಖಂಡಿತ, ನೀವು ಆತರ ಏನಾದ್ರು ಪ್ರಕರಣಗಳು ಕಂಡು ಬಂದ್ರೆ ತಕ್ಷಣ ನೀವು 1998 ಕಾಲ್ ಮಾಡಿ ಹೇಳಿ, ಇಂಥವ್ರೇ ಹೇಳಿದ್ದಾರೆ ಅನ್ನುವಂತ ಯಾವುದೇ ಒಂದು ಇದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ ವಿಷಯವನ್ನ. ಇಂಥವ್ರೇ ಹೇಳಿದ್ದಾರೆ ಅಂತ ಯಾರೇ ಕಾಲ್ ಮಾಡಿದ್ರು ಕೂಡ ಅವ್ರ ಮಾಹಿತಿಯನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ. ಹಂಗಾಗಿ ನೀವು 1998 ಕಾಲ್ ಮಾಡಿ ನೀವು ವಿಷಯನ ತಿಳಿಸಿದ್ರೆ ಖಂಡಿತ ಆ ಜಾಗಕ್ಕೆ ಬಂದು ಅದು ಏನಾದ್ರೂ ಮದ್ವೆ ಆಗಿರುವಂತ ಸಂದರ್ಭಗಳು ಅಥವಾ ಆಗ್ತಾ ಇದೆ ಅನ್ನುವಂತ ಇದ್ರು ಕೂಡ ಮಕ್ಕಳನ್ನ ರಕ್ಷಣೆ ಮಾಡಿ ಕಮಿಟಿ ಮುಂದೆ ಹಾಜರ್ಪಡಿಸಿ ಮಕ್ಕಳು ಆಪ್ತ ಸಮಾಲೋಚನೆಯ ಮೂಲಕ ಮಕ್ಕಳು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮ ತಗೊಳ್ಳುವಂತಹದ್ದಿರುತ್ತೆ. ಅಥವಾ ಮದ್ವೆ ಆಗಿರುವಂತ ಯಾವುದೇ ದಾಖಲೆಗಳು ಪ್ರೂಫ್ ಇದ್ರು ಕೂಡ ಅದನ್ನ ನೇರವಾಗಿ ಕ್ರಮ ತಗೊಳ್ಳುವಂತಹದ್ದು ಇರುತ್ತೆ. ಅದ್ರ ಜೊತೆಗೆ ಅಗತ್ಯ ಇದೆ ಅಂತಂದ್ರೆ ಅಲ್ಲಿ ನಾವು ಒಂದು ಅರಿವನ್ನ ಮೂಡಿಸುವಂತಹ ಕೆಲಸ

0: ಕೂಡ ಮಾಡ್ತೀವಿ. ಅದು ಯಾವುದು ವಿಳಾಸ ನೀವು ಒಂಚೂರು ಹೇಳಿದ್ರೆ ಅದು ಯಾವ ಏರಿಯಾ ಬರುತ್ತೆ ಅನ್ನುವಂಥದ್ದು ನಾವು ಖಂಡಿತ ಅಲ್ಲೊಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಒಂದು ಸಲಹೆ ಏನಂತಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೋಬೇಕು, ಬಾಲ್ಯವಿವಾಹ ತಯಾರು ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡಬಾರದು 18 ವರ್ಷ ಒಳಗಡೆ ಇದ್ದಾಗ ಮಕ್ಕಳು ಅನ್ನುವಂಥದ್ದು. ಈಗ ನಾವು ಸುಮಾರು ಒಂದು ನಮ್ಮ ಜಿಲ್ಲೆನಲ್ಲಿ 1 ವರ್ಷದಲ್ಲಿ 280-290 ಪ್ರಕರಣಗಳು ಕಂಪ್ಲೇಂಟ್ಸ್ ಬಂದಿರುವಂತಹದ್ದೇ ಇದೆ. 1 ವರ್ಷದಲ್ಲಿ 280 ಜನ ಮದುವೆಗೆ ತಯಾರಿ ಮಾಡ್ತಾ ಇದ್ರು ಅಂತ. ಅದನ್ನ ನಾವು ಆನ್ ದ ಸ್ಪಾಟ್ ಹೋಗಿ ಭೇಟಿ ಮಾಡಿ ಮಕ್ಕಳನ್ನ ಕರೆಸಿ ಮಕ್ಕಳ ರಕ್ಷಣೆ ಮಾಡಿ ಅದ್ರ ಮದುವೆ ಬಾಲ್ಯವಿವಾಹವನ್ನ ತಡೆದಿರುವಂತಹದ್ದು ಪ್ರಕರಣಗಳು ನಮ್ಮ ಜಿಲ್ಲೆನಲ್ಲಿ ಅಷ್ಟಿದೆ. ಬಟ್ ಹಾಗಿರುವಂತಹ ಪ್ರಕರಣಗಳು ಕೂಡ 1 ವರ್ಷದಲ್ಲಿ 20-24 ಪ್ರಕರಣಗಳು ಆಗಿರುವಂತಹದ್ದು ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ತಕ್ಷಣಕ್ಕೆ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. 1098 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಒಂದು ಮಧ್ಯರಾತ್ರಿನಲ್ಲಿ ಕರೆ ಮಾಡಿರುವಂತಹದ್ದು ಇದೆ ತುಂಬಾ. 2 ಗಂಟೆನಲ್ಲಿ ಕರೆ ಮಾಡಿ ಬಾಲ್ಯವಿವಾಹ ಮಾಡೋ ತಯಾರಿ ಮಾಡ್ತಿದ್ದಾರೆ ಎಂದ ಕೂಡ ಅವಾಗ ಸ್ಪಾಟ್ಗೆ ಭೇಟಿ ಮಾಡಿ ಅದನ್ನ ತಡೆದು ರಕ್ಷಣೆ ಮಾಡಿ ಕಾನೂನು ಕ್ರಮ ತಗೊಂಡಿರುವಂತಹದ್ದು ಕೂಡ ಇದೆ. ಹಂಗಾಗಿ ಆತರ ಯಾವುದೇ ಸಂದರ್ಭಗಳು ಬಂದಾಗ ನೀವು ಗಮನಕ್ಕೆ ತಗೋಬನ್ನಿ. ಮಕ್ಕಳ ಸಹಾಯವಾಣಿಗೆ ಅಂತೆಲ್ಲ ಹತ್ರದ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನ ತರಬಹುದು, ಅಥವಾ ಹತ್ರದ ಶಾಲಾ ಶಿಕ್ಷಕರು ಅಥವಾ ಗ್ರಾಮ ಪಂಚಾಯತಿ ಎಲ್ಲಿ ಬೇಕಿದ್ರು ಗಮನ ತಂದು ಅದನ್ನ ತಡೆಯುವಂತಹ ಕ್ರಮವನ್ನ ಮಾಡಬಹುದು. ನೀವು ಅದು ಯಾವುದು ಆಗಿಲ್ಲ ಅಂದಾಗ 1098 ಕರೆ ಮಾಡಬಹುದು. ನಾವು ಖಂಡಿತ ಅದನ್ನ ಇದು ಮಾಡೋಣ, ಒಂದು ಭೇಟಿ ಮಾಡಿ ಅಲ್ಲೊಂದು ಅರಿವನ್ನ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡೋಣ.
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರ್, ಈಗ ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳನ್ನ ಹಾಕ್ಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡಿದ್ರೆ, ಅದಕ್ಕೆ ತಾವು ಹೇಳ್ತಾ ಇದ್ರಿ, ಈಗ ಪೋಕ್ಸೋಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಾವು ಹೇಳಿದ್ರಿ. ಹೇಗೆ ಸರ್ ಇದು ಪೋಕ್ಸೋ ಅಂತ ಬಂದಾಗ ಇದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ವಿವರವಾಗಿ ಹೇಳೋದಾದ್ರೆ ಏನೇನು ಪ್ರಕರಣಗಳು ಈ ಒಂದು ಪೋಕ್ಸೋ ಕಾಯ್ದೆಯಲ್ಲಿ ಇರುತ್ತೆ ಸರ್?
0: ಪೋಕ್ಸೋ ಕಾಯ್ದೆನಲ್ಲಿ ಒಂದು ನಾವು ತಿಳ್ಕೊಂಡಿರುವಂತಹದ್ದು ದೌರ್ಜನ್ಯ ಆದ್ರೆ ಆ ಇಬ್ಬರ ನಡುವೆ ಒಂದು ಸೆಕ್ಸ್ ಅನ್ನುವಂತಹದ್ದು ಅಥವಾ ದೈಹಿಕ ಸಂಪರ್ಕ ಆದ್ರೆ ಮಾತ್ರ ಅದನ್ನ ಪೋಕ್ಸೋ ಅಂತ ಹೇಳ್ತೀವಿ ಅಂತ. ಬಟ್ ಇಲ್ಲಿ ನಾವು ಪೋಕ್ಸೋ ಕಾಯ್ದೆನಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಅಲ್ಲ, ಇಲ್ಲಿ ಹುಡುಗ ಹುಡುಗಿ ಅನ್ನುವಂತಹದ್ದು ಸ್ಪೆಸಿಫಿಕ್ ಆಗಿರೋದಿಲ್ಲ. ನಾವು ಸಮಾಜ ನೋಡ್ತಾ ಇರುವಂತಹದ್ದು ಸಾಮಾನ್ಯವಾಗಿ ಯಾವುದೇ ಒಂದು ಹುಡುಗ ಒಂದು ಹುಡುಗಿಯನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮುಟ್ಟುವಂತಹದ್ದು ಇರ್ಬೋದು, ಕೆಟ್ಟ ದೃಷ್ಟಿಯಲ್ಲಿ ಮಾತನಾಡುವಂತಹದ್ದು ಇರ್ಬೋದು ಬೈಗಳ ಮೂಲಕ, ಅಥವಾ ಯಾವುದೇ ರೀತಿಯಲ್ಲಿ ಒಂದು ವ್ಯಾಟ್ಸಾಪ್ ಇರ್ಬೋದು ಅಥವಾ ಮೀಡಿಯಾ ಮೂಲಕ ಮಗುವಿನ ಬಗ್ಗೆ ಕೆಟ್ಟದಾಗಿ ವರ್ಣಿಸುವಂತಹದ್ದು ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮಗುವಿಗೆ ಒಂದು ದೈಹಿಕವಾಗಿ ಹಿಂಸೆ ಆಗ್ತಿದೆ, ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಗುವನ್ನ ಜೊತೆ ವರ್ತಿಸಿದಾಗ ಅದನ್ನ ನಾವು ನೋಡಿದೀವಿ. ಈಗ ಯಾವುದು ಒಂದು ಕೆಟ್ಟದಾಗಿ ಒಂದು ಮೆಸೇಜ್ ಅನ್ನ ಕಳಿಸಿರುವಂತಹದ್ದು ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡಬಹುದು. ಹಾಗಾಗಿ ಈ ಕಾಯ್ದೆನಲ್ಲಿ ಏನ್ ಹೇಳುತ್ತೆ ಅಂದ್ರೆ 18 ವರ್ಷದ ಒಳಪಟ್ಟಂತ ಮಕ್ಕಳುಗಳಿಗೆ ಒಂದು ಲೈಂಗಿಕವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ರಕ್ಷಣೆ ಆಗ್ಬೇಕು ಅನ್ನುವಂತಹದ್ದು. ನಮ್ಮಲ್ಲಿ ಒಂದು ಸುಮಾರು ಒಂದು 200 ಪ್ರಕರಣಗಳು 1 ವರ್ಷದಲ್ಲಿ ಪೋಕ್ಸೋ ಪ್ರಕರಣಗಳನ್ನ ನೋಡಬಹುದು. ಅದರಲ್ಲಿ ಕೆಲವು ಪ್ರಕರಣಗಳು ಬಾಲ್ಯ ವಿವಾಹ ಆಗೋದ್ರ ಮೂಲಕ ಗಂಡನಿಂದ ಹೆಂಡತಿಗೆ ಒಂದು ಸೆಕ್ಸ್ ಅನ್ನುವಂತಹದ್ದು ಇರ್ಬೋದು, ದೈಹಿಕ ಸಂಪರ್ಕ ಇರ್ಬೋದು, ಆಗಿದ್ದಾಗ ಅದನ್ನು ಕೂಡ ನಾವು ಪೋಕ್ಸೋ ಅಂತ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು

0: ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿಯವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ 2 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ 2 ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯು ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5ರಿಂದ 6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21

0: ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ T20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಹಾಗೆ ಒಂದು ಗಂಡಸು ಹೆಂಗಸನ ಅಥವಾ ಒಂದು ಹುಡುಗಿ 18 ವರ್ಷದ ಒಳಕಟ್ಟಂತಹ ಒಂದು ಮಗುವನ್ನ ಕೆಟ್ಟದಾಗಿ ಬೈದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ಅದನ್ನು ಕೂಡ ನಮ್ಮ ಪೋಕ್ಸೋ ಪ್ರಕರಣಗಳಲ್ಲಿ ದಾಖಲು ಮಾಡಿರುವಂತಹದನ್ನ ನಾವು ನೋಡ್ತೀವಿ. ಹಾಗೆ ಅದನ್ನ ಪ್ರಯತ್ನ ಮಾಡೋದು ಕೂಡ ತಪ್ಪಾಗುತ್ತೆ. ಬರೀ ಒಂದು ದೌರ್ಜನ್ಯ ಮಾಡೋದಷ್ಟೇ ಅಲ್ಲ, ದೌರ್ಜನ್ಯ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕೂಡ ನಾವು ಪೋಕ್ಸೋ ಪ್ರಕರಣದಲ್ಲಿ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹದ್ದು ಇರುತ್ತೆ.
2: ಸರ್, ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಮತ್ತು ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ಬೋದು ಸರ್?
1: ಅದು ಈಗ ಹೇಳಿದ್ರು ಕೆಲವರು ಕಾಲ್ ಮಾಡಿದಾಗ, ಆ ಒಂದು ಕೆಲವೊಂದನ್ನು ನಾವು ನೋಡಿದಾಗ ಬಾಲ್ಯ ವಿವಾಹವನ್ನ ಮಾಡಿದ್ರು ಕೂಡ ಯಾವುದೇ ಪ್ರೂಫ್ ನಮ್ಮಲ್ಲಿ ಸಿಗಲ್ಲ. ಬಟ್ ಯಾರೋ ಕಾಲರ್ಸ್ ಆಗಿದೆ ಅಂತ ಹೇಳ್ತಾರೆ, ಬಟ್ ನಾವು ಕಾನೂನು ಕ್ರಮ ಜರುಗಿಸಬೇಕು ಅಂತಂದ್ರೆ ಯಾವುದೇ ಒಂದು ಪ್ರೂಫ್ ಸಿಗಲ್ಲ. ಮಗುನು ಕೂಡ ಆಗಿಲ್ಲ ಅಂತ ಹೇಳುತ್ತೆ, ಆಗಿರುವಂತ ಯಾವುದೇ ಒಂದು ಫೋಟೋ ವಿಡಿಯೋ ಅಥವಾ ಒಂದು ದಾಖಲೆಗಳು ಯಾವುದೇ ಸಿಗುವಂತಹದ್ದಿಲ್ಲ. ಆಗ ನಾವು ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟ ಆಗುವಂತಹದ್ದು ನಾವು ನೋಡ್ಬೋದು. ಹಾಗೆ ಎಷ್ಟೋ ಜನ ಅರಿವು ಇದ್ರೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದನ್ನ ನಾನು ಅವ್ರಿಗೆ ಹೇಳುವಂತಹದ್ದು, ಅದು ಈಗಿಲ್ಲ ಅಂದ್ರೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ನಮಗ್ ಗೊತ್ತಾದ್ರು ಕೂಡ ಅವ್ರಿಗೆ ಈ ಕಾನೂನು ಕ್ರಮ ಜರುಗಿಸಲೇಬೇಕಾಗುತ್ತೆ. ಹಾಗಾಗಿ ಪ್ರಯತ್ನನೂ ಕೂಡ ಮಾಡಲೇಬಾರದು ಅನ್ನುವಂತಹದನ್ನ ನಾವು ಹೇಳ್ತೀವಿ. ಹಾಗೆ ಕ್ಷೇತ್ರದಲ್ಲಿ ನಾವು ಈ ಒಂದು ಹಾಡಿ ಸಮುದಾಯ ಇರ್ಬೋದು.

0: ಅರಿವನ್ನು ಮೂಡಿಸೋದ್ರ ಮೂಲಕ ಇದನ್ನ ತಡೆಯೋ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಮತ್ತೆ ನಾವು ಮಧ್ಯರಾತ್ರಿಗಳಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಬಂದರೂ ಕೂಡ ಆನ್ ದ ಸ್ಪಾಟ್ ಆ ಟೈಮಲ್ಲಿ ಭೇಟಿ ಮಾಡಿ ಅದನ್ನು ಕ್ರಮವನ್ನು ತಗೊಳ್ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಂಥ ಎಲ್ಲ ಟೈಮ್ನಲ್ಲೂ ಕೂಡ ಒಂದು ಅಲರ್ಟ್ ಆಗಿರುವಂತಹದ್ದು ಆಗ್ಬೇಕಾಗುತ್ತೆ.
1: ಸರ್, ಇದರ ಜೊತೆಗೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾದಂತಹ ಒಂದು ವಿಷಯ ಅಂತಂದಾಗ ಯಾವ ವಿಷಯಗಳ ಬಗ್ಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು?
0: ಗ್ರಾಮೀಣ ಪ್ರದೇಶದಲ್ಲಿ ಅಂತಂದಾಗ ಒಂದು ಈ ಗ್ರಾಮ ಪಂಚಾಯತಿ ಮೂಲಕನೇ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಈಗ ನಾವು ಬರ್ತೀವಿ ತಾಲೂಕು ಲೆವೆಲಲ್ಲಿ ಇರ್ಬೋದು, ಮತ್ತೆ ಯಾವುದೋ ಕೆಲವು ಗ್ರಾಮ ಪಂಚಾಯತಿಗಳ ಮೂಲಕ ನಾವು ಕಾರ್ಯಕ್ರಮಗಳನ್ನ ಮಾಡಬಹುದು. ಬಟ್ ಗ್ರಾಮ ಮಟ್ಟದಲ್ಲಿ ಮಕ್ಕಳಿಗೆ ಹೆಚ್ಚಿನ ಒತ್ತು ಕೊಡುವಂತಹದ್ದು ಒಂದು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಅವರು ಗಮನ ಕೊಡಬೇಕಾಗುತ್ತೆ. ಕೊಡ್ತಿದ್ದಾರೆ, ಈಗ ನೋಡ್ತಾ ಇರುವಂತಹದ್ದನ್ನು ಗಮನಿಸ್ತಾ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮೂಲಕ ಪ್ರತಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೂಡ ಒಂದು ಪ್ರತಿ ಗ್ರಾಮದಿಂದನೂ ಗ್ರಾಮ ಈಗ ಇಲ್ಲದೆ ಇರ್ಬೋದು, ಬಟ್ ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ತಾರೆ ಪ್ರತಿ ಗ್ರಾಮದಲ್ಲೂ ಕೂಡ. ಹಾಗೆ ನಮ್ಮ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೇರವಾಗಿ ಕನೆಕ್ಟ್ ಇರ್ತಾರೆ. ಹಾಗಾಗಿ ಗ್ರಾಮ ಪಂಚಾಯತಿಗಳು ಇದು ಹೆಚ್ಚಿನ ಒತ್ತನ್ನ ಕೊಟ್ಟಾಗ, ಹೆಚ್ಚಿನ ಗಮನವನ್ನ ಕೊಟ್ಟಾಗ ಗ್ರಾಮ ಮಟ್ಟದಲ್ಲಿ ಮಕ್ಕಳನ್ನ ಹೆಚ್ಚಿನ ಮಟ್ಟದಲ್ಲಿ ರಕ್ಷಣೆಯನ್ನ ಮಾಡಬಹುದು ಅನ್ನುವಂಥದ್ದು.
1: ಸರ್, ಈಗ ನಿಮ್ಮ ಒಂದು ಘಟಕದಿಂದ ಒಂದು ಯಶಸ್ವಿಯಾಗಿ ರಕ್ಷಿಸಲ್ಪಟ್ಟ ಒಂದೆರಡು ಉದಾಹರಣೆಗಳನ್ನು ಕೊಡಬಹುದು ಸರ್?
0: ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಒಂದು ಮಗು ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ತಯಾರು ಮಾಡ್ತಿದ್ದಾರೆ ಅಂತನ್ನುವಂಥದ್ದು, ಪೋಷಕರು ಮಾಡ್ತಿದ್ದಾರೆ ಅಂತನ್ನುವಂಥದ್ದನ್ನ ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಿದಾಗ ನಾವು ಆ ಮಗುವನ್ನ ರಕ್ಷಣೆ ಮಾಡಿ ಆ ಪೋಷಕರಿಂದ ಅದನ್ನ ತಡೆದು ಬಾಲ್ಯ ವಿವಾಹನ ತಡೆದು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ದಾಖಲು ಮಾಡಿಕೊಂಡು ಆ ಮಗು ನಾವು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದಾಗ ಆ ಮಗುವಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಆ ಮಗು ಇವತ್ತು 21 ವರ್ಷ ವಯಸ್ಸಾಗಿದೆ, ಬಾಲ್ಯ ವಿವಾಹ ತಡೆದು ಬಂದು ಶಿಕ್ಷಣವನ್ನ ಮುಂದುವರಿಸ್ತಾ ಇದೆ. ಆ ಮಗು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಾ ಇದೆ, ಬಿಇ ಮಾಡ್ತಾ ಇದೆ. ಇನ್ನು ಒಂದು ಸದ್ಯದಲ್ಲೇ ಆ ಮಗು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕೆಲಸವನ್ನ ತಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತಹದನ್ನ ನಾವು ಗಮನಿಸಬಹುದು. ಹಾಗೆ ಒಂದು ಪೋಕ್ಸೋ ಪ್ರಕರಣ ಆಗಿರುವಂತಹದ್ದು ನಮ್ಮ ಜಿಲ್ಲೆನಲ್ಲಿ, ಪೋಕ್ಸೋ ಒಂದು ಇದರಿಂದ ದೌರ್ಜನ್ಯಕ್ಕೊಳಗಾಗಿದ್ರು ಕೂಡ ಅದು ಕಾನೂನು ಮೂಲಕ ಶಿಕ್ಷೆ ಆಗಿದೆ ಅವನಿಗೆ, ಮತ್ತೆ ಇದು ಕಾನೂನು ಕ್ರಮ ಎಲ್ಲ ಜರುಗಿಸಿದ್ರು ಕೂಡ ಮಗುವಿನ ಮುಂದಿನ ರಕ್ಷಣೆ ಅಗತ್ಯದಿಂದ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗೆ ಬರೋದ್ರ ಮೂಲಕ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆ ಮೂಲಕ ಈಗ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಈಗ ಆ ಹುಡುಗಿ MSW ಮಾಸ್ಟರ್ಸ್ ಡಿಗ್ರಿಯನ್ನ ಓದ್ತಾ ಇರುವಂತಹ ಪ್ರಕರಣಗಳನ್ನ ನಾವು ನೋಡಬಹುದು. ಹಾಗಾಗಿ ನಮ್ಮಲ್ಲಿ ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಇಂಜಿನಿಯರಿಂಗ್ ಒಳ್ಳೊಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಮಕ್ಕಳುಗಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಕುಟುಂಬದ ಆಶ್ರಯ ಇಲ್ದೇನೆ, ತಂದೆ ತಾಯಿ ಯಾರು ಇಲ್ದೇನೆ ಒಂದು ನಮ್ಮ ಸಂಸ್ಥೆನಲ್ಲೇ ಇದ್ದಂತಹ ಮಕ್ಕಳು, ಸರ್ಕಾರಿ ಪಾಲನಾ ಸಂಸ್ಥೆನಲ್ಲಿದ್ದಂತಹ ಮಕ್ಕಳು ಇವತ್ತು ಒಂದು ಜಿಲ್ಲೆನಲ್ಲಿ ಇಡೀ ಒಂದು ತಾಲೂಕಿನಲ್ಲೇ ಅತಿ ಹೆಚ್ಚು ಒಂದು ಆರ್ಥಿಕವಾಗಿ ಒಂದು ಉನ್ನತ ಮಟ್ಟದಲ್ಲಿರುವಂತಹ ಕುಟುಂಬ, ಆ ಒಂದು ತಾಲೂಕಿಗೆ ಅತಿ ಉನ್ನತವಾಗಿರುವಂತಹ ಕುಟುಂಬದಲ್ಲಿ ಆ ಮಕ್ಕಳು ಹೋಗಿ ಆ ಕುಟುಂಬದ ಮಕ್ಕಳಾಗಿದ್ದಾರೆ. ದತ್ತು ಮೂಲಕ ನಮ್ಮ ಮೂಲಕ ದತ್ತು ಕೊಟ್ಟಿರುವಂತಹ ಮಕ್ಕಳು ಇಡೀ ಒಂದು ಕಾಲೇಜಿಗೆ ಒಂದು ಒಂದು ಓನರ್ ಆಗಿದ್ದಾರೆ ಆ ಒಂದು ಕುಟುಂಬದವರು, ಇಡೀ ಒಂದು ತಾಲೂಕಿಗೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಇದ್ದಾರೆ. ಹಾಗಾಗಿ ಆ ಮಕ್ಕಳು ಒಂದು ಒಳ್ಳೆಯ ಕುಟುಂಬಗಳನ್ನ ಸೇರ್ಕೊಂಡಿರುವಂತಹದನ್ನ ಕೂಡ ನೋಡಬಹುದು.
1: ಸರ್, ಸಮಾಜದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಮಕ್ಕಳ ರಕ್ಷಣೆಯಲ್ಲಿ ಹೇಗೆ ತಮ್ಮ ಕೈ ಜೋಡಿಸ್ಬೋದು ಸರ್?
0: ಒಂದು ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳನ್ನ ಮಕ್ಕಳ ರೀತಿಯಲ್ಲಿ ನೋಡ್ಕೋಬೇಕು ಅನ್ನುವಂಥದ್ದು. 18 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳುಗಳನ್ನ ಅವರು ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡ್ಬೇಕಾಗುತ್ತೆ, ಮಕ್ಕಳು ಅಂತಾನೆ ನೋಡ್ಕೋಬೇಕಾಗುತ್ತೆ. ಜೊತೆಗೆ ಅವರು ಆ ಮಕ್ಕಳುಗಳಿಗೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸ್ಬೇಕಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಗಳನ್ನ ಒಳ್ಳೆಯ ವರ್ತನೆಗಳನ್ನ ಇರುವಂತಹ ಒಂದು ಒಂದು ತರಬೇತಿಯನ್ನು ಅಥವಾ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂತಹದ್ದು ಅಗತ್ಯ ಇರುತ್ತೆ. ಒಂದು ಮತ್ತೆ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಸರ್ಕಾರದಲ್ಲಿ ಏನೇನಿದೆ ಅದನ್ನ ಬಳಸ್ಕೊಳ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು. ಈಗ ನಾವು ಏಕ ಪೋಷಕರಿಗೂ ಇರ್ಬೋದು, ತಂದೆ ತಾಯಿ ಇಬ್ರು ಇಲ್ಲದೆ ಇರುವಂತಹ ಕುಟುಂಬ ಇರ್ಬೋದು, ಅಂತವ್ರಿಗೆ ನಾವು ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಈಗ HIV ಪಾಸಿಟಿವ್ ಇರುವಂತ ಮಕ್ಕಳು ಇರ್ಬೋದು, ಪೇರೆಂಟ್ಸ್ ಇದ್ದು ಅವ್ರ ಮಕ್ಕಳು ಇರ್ಬೋದು, ಅಂತವ್ರಿಗೆ ನಾವು OBC ಮೂಲಕ ಕೊಡ್ತಾ ಇದೀವಿ. ಅಂತ ಸೌಲಭ್ಯಗಳನ್ನ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂತಹದ್ದು ಮತ್ತೆ ಸಮಾಜದಲ್ಲಿ ನಾವು ಈಗ ನಾನು ನೋಡ್ತಾ ಇರುವಂತಹದ್ದು, ನಾವು ಮೈಸೂರು ಜಿಲ್ಲೆನ ಏನಾದ್ರೂ ಮಾಡಿ ಬಾಲ್ಯವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ನಾವು ಮಾಡಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪ್ರತಿಯೊಬ್ಬರು ಸಹಕರಿಸಬೇಕು, ಪೋಷಕರು ಮತ್ತೆ ಮಕ್ಕಳು. ಯಾಕೆ ಅಂದ್ರೆ ಇಲ್ಲಿ

0: ಕೆಲವು ಪೋಷಕರು ಬಲವಂತವಾಗಿ ಮದುವೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ. ಇನ್ನು ಕೆಲವು ಮಕ್ಕಳುಗಳು ಅವರ ಹಂತದಲ್ಲೇ ಅವರು ಪ್ರೀತಿಸುವಂತಹದ್ದು, ಓಡೋಗುವಂತಹದ್ದು, ಮದ್ಯ ಬಾಲ್ಯ ಆಗುವಂತಹದ್ದು ಮಾಡ್ತಾ ಇದ್ದಾರೆ. ಅದನ್ನ ತಡೆಗಟ್ಟೋದ್ರ ಮೂಲಕ, ಅದನ್ನ ಪ್ರತಿಯೊಬ್ಬರು ಅರ್ತು ಕಾನೂನು ಮೂಲಕ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದು. ಹಾಗೆ ನಾವು ಏನು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಗಳಿದೆ, ಈ ಸಂಸ್ಥೆಗಳಿರುವಂತಹದ್ದು ಪಾಲನೆ ಮತ್ತು ರಕ್ಷಣೆಗೆ ಅಗತ್ಯವಿರುವಂತಹ ಮಕ್ಕಳಿಗಾಗಿ. ಯಾರ್ಯಾರಿಗೆ ಕುಟುಂಬ ಇಲ್ಲ, ಕುಟುಂಬ ಇದ್ರೂ ಕೂಡ ಅವ್ರಿಗೆ ಮಗುವನ್ನ ಸಾಕೋದಿಕ್ಕೆ ಅವರು ಆರ್ಥಿಕವಾಗಿ ಅರ್ಹರಿರಲ್ಲ, ಸಾಮರ್ಥ್ಯ ಇರಲ್ಲ, ಅಂತ ಮಕ್ಕಳಿಗೋಸ್ಕರನು ಇರೋದ್ರಿಂದ ಯಾರು ಅಂತ ಒಂದು ಇದು ಸ್ಥಿತಿ ಅಥವಾ ಪರಿಸ್ಥಿತಿ ಇದೆ ಕುಟುಂಬಗಳಲ್ಲಿ, ಏಕಪೋಷಕರಿರ್ಬೋದು, ಪೋಷಕರು ಇಲ್ಲದೇ ಇರುವಂತಹ ಮಕ್ಕಳು ಇರ್ಬೋದು, ಅಂತವ್ರನ್ನ ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯ ಮೂಲಕ ಅವರು ಒಂದು ಆಶ್ರಯವನ್ನ ತಗೊಳ್ಳೋದ್ರ ಮೂಲಕ ಮಕ್ಕಳಿಗೆ ಒಂದು ರಕ್ಷಣೆಯನ್ನ ಕೊಡುವಂತಹದ್ದು ಇರ್ಬೋದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ಕಾರ. ನಮಸ್ಕಾರ,
1: ನಮಸ್ತೆ. ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಮಕ್ಕಳ ಪಾಲನಾ ದಾನಕ್ಕೆ ಈಗ ಬೇಸಿಗೆ ಕಾಲ ಎಲ್ಲ ಟೂರ್ಗೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡೋದು ಬೇಡ ಅಂತ.
0: ಆಯ್ತು ನೋಡ್ರೆ, ನಿಮ್ಮ ಅಂದ್ರೆ ಈಗ ಬೇಸಿಗೆ ಇರೋದ್ರಿಂದ ಮಕ್ಕಳನ್ನ ಯಾವ್ದೇ ಟ್ರಿಪ್ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಿದ್ದೆ. ಓಕೆ, ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ, ಬಟ್ ನಾವು ಕೂಡ ನಮ್ಮ ಸರ್ಕಾರದ ಕೆಲವೊಂದು ನಿಯಮಗಳನ್ನ ಪಾಲಿಸ್ಕೊಂಡೇ ಹೋಗ್ಬೇಕು. ಯಾವ್ದೇ ರೀತಿಯಲ್ಲಿ ಹೋಗ್ಬೇಕಾದ್ರೆ ಮಕ್ಕಳು ಸುರಕ್ಷಿತವಾಗಿ ಇರ್ಬೇಕು ಅನ್ನುವಂತಹದ್ದು ನಮ್ಮ ಉದ್ದೇಶ. ಹಂಗಾಗಿ ಅದನ್ನ ಎಲ್ಲ ನೋಡ್ಕೊಂಡೇ ಮಾಡ್ತೀವಿ ಗೌಡ್ರೆ. ಥ್ಯಾಂಕ್ ಯು ನಿಮ್ಮ ಒಂದು ಸಲಹೆಯನ್ನ ನೀಡಿದ್ದಕ್ಕೆ. ಖಂಡಿತ, ಅದರಲ್ಲೂ ನಾವು ಅಂತಂದ್ರೆ ಪ್ರವಾಸ ಮಾಡುವಂತಹದ್ದು ಅಂದಾಗ ಮುಖ್ಯವಾಗಿ ಶಿಕ್ಷಣ ಇಲಾಖೆಯಲ್ಲಿ ಇದನ್ನ ಹೆಚ್ಚಿನ ಕ್ರಮವನ್ನು ವಹಿಸಬೇಕಾಗುತ್ತೆ ಒಂದು. ಜೊತೆಗೆ ನಾವು ನಮ್ಮ ಮಕ್ಕಳ ಪಾಲನಾ ಸಂಸ್ಥೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಸರ್ಕಾರದ ನಿಯಮಗಳೆಲ್ಲ ಇದೆ, ಅದನ್ನೆಲ್ಲ ಪಾಲಿಸ್ಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅದು ನೀವು ಹೇಳಿದಾಗೆ ಈಗಿನ ಒಂದು ಹೆಚ್ಚಿನ ಬಿಸಿಲು ಮತ್ತೆ ಬೇಸಿಗೆ ಒಂದು ಹೆಚ್ಚಿನ ಬಿಸಿಲು ಇರೋದ್ರಿಂದ ಮಕ್ಕಳುಗಳಿಗೆ ಆರೋಗ್ಯದ ದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ಆ ಒಂದು ವಾತಾವರಣವನ್ನು ನೋಡಿಕೊಂಡೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇದನ್ನ ಎಲ್ಲರೂ ಕೂಡ, ಎಲ್ಲ ಒಂದು ಪೋಷಕರು, ಸಾರ್ವಜನಿಕರು ಅದನ್ನ ಪಾಲಿಸೋದ್ರ ಮೂಲಕ ಮಕ್ಕಳುಗಳ ಸುರಕ್ಷತೆಯನ್ನ ಗಮನಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ನಿಟ್ಟಲ್ಲಿ ಹೇಳ್ತೀನಿ.
1: ಓಕೆ, ಧನ್ಯವಾದಗಳು ಮಹೋದಯ ಸರ್ ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಪೋಷಕರು ಮತ್ತು ಮಕ್ಕಳಿಗೆ ನೀವು ನೀಡ್ತಕ್ಕಂತ ಒಂದು ಪ್ರಮುಖ ಸಂದೇಶಗಳೇನು ಸರ್?
0: ಪ್ರತಿಯೊಬ್ಬರು ಕೂಡ ಮಕ್ಕಳುಗಳನ್ನ ಒಂದು ಸುರಕ್ಷತೆಯಿಂದ ನೋಡ್ಕೊಳ್ಳಿ, ಜೊತೆಗೆ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರವನ್ನ ನೀಡಿ, ಜೊತೆಗೆ ಸಮಾಜದಲ್ಲಿ ಮಕ್ಕಳು ಅಂತಂದಾಗ ಬರೀ ದೈಹಿಕವಾಗಿ ಬೆಳವಣಿಗೆ ಅನ್ನುವಂತಹದ್ದೆಲ್ಲ, ಒಂದು ಒಳ್ಳೆಯ ರೀತಿಯಲ್ಲಿ ಮಾನಸಿಕವಾಗಿ ಬೆಳವಣಿಗೆ ಕೂಡ ಮಕ್ಕಳಿಗೆ ಆಗ್ಬೇಕು. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬಾಲ್ಯ ವಿವಾಹದ ಕಾಯ್ದೆ ಬಗ್ಗೆ ತಿಳ್ಕೋಬೇಕು, ಅದನ್ನ ಪಾಲಿಸ್ಬೇಕು. ಹಾಗೆ ಪೋಕ್ಸೋ ಕಾಯ್ದೆಯ ಮೂಲಕ ಆ ಒಂದು ಅರಿವನ್ನ ಎಲ್ಲರೂ ಕೂಡ ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಾಗ 18 ವರ್ಷಕ್ಕಿಂತ ಒಳಪಟ್ಟಂತ ಎಲ್ಲಾ ಮಕ್ಕಳುಗಳನ್ನ ನಾವು ರಕ್ಷಣೆ ಮಾಡುವಂತ ದೃಷ್ಟಿನಲ್ಲಿ, ನಾವು ಬರೀ ಸರ್ಕಾರದ ಅಧಿಕಾರಿಗಳು, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರ ಪಾತ್ರ, ಎಲ್ಲರ ಸಹಕಾರ ಅಗತ್ಯ ಇರುತ್ತೆ ಸಮಾಜದಲ್ಲಿ. ಮತ್ತೆ ಈ ಒಂದು ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬರ ಅಗತ್ಯ, ಸಹಕಾರ ಅಗತ್ಯ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ಮಕ್ಕಳ ಒಂದು ರಕ್ಷಣೆಗೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಒಂದು ಆದ್ಯತೆಯನ್ನು ಕೊಡಬೇಕು, ಮಕ್ಕಳನ್ನ ಓದಿಸುವಂತಹದ್ದು, ಒಳ್ಳೆ ಶಿಕ್ಷಣ ಕೊಡುವಂತಹದಕ್ಕೆ, ಮತ್ತೆ ಮಕ್ಕಳನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನವನ್ನ ಮಾಡಿ, ಮತ್ತೆ ಮಕ್ಕಳ ಒಂದು ಎಲ್ಲರ ಒಂದು ಮಕ್ಕಳ ಜೀವನ ಯಶಸ್ವಿಯಾಗಿ ಇರಲಿ, ಮುಂದಿನ ಜೀವನ ಎಲ್ಲ ಮಕ್ಕಳದು ಕೂಡ ಬಾಲ್ಯ ಮುಕ್ತವಾಗಿ, ಪೋಕ್ಸೋ ಮುಕ್ತವಾಗಿ ಎಲ್ಲರೂ ಕೂಡ ಒಂದು ಒಳ್ಳೆಯ ಜೀವನವನ್ನ ಮಾಡೋದಕ್ಕೆ ಪೋಷಕರು ಕೂಡ ಸಹಕಾರ ನೀಡಿ, ಹಾಗೆ ಎಲ್ಲ ಮಕ್ಕಳುಗಳು ಕೂಡ ಸಹಕಾರ ನೀಡಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ತುಂಬ ಧನ್ಯವಾದಗಳು ಸರ್. ಇದುವರೆಗೂ ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಚಟುವಟಿಕೆಗಳಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಶ್ರೀಯುತ ಯೋಗೇಶ್ವರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಕೇಳುಗರೇ, ಇದುವರೆಗೂ ಮಕ್ಕಳ ರಕ್ಷಣಾ ಘಟಕದ ಸೇವೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಯೋಗೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಕೇಳುಗರೆ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.